ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಶ್ವಯುಜ ಮಾಸದ 20ನೇ ದಿನ ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 12ನೇ ತಾರೀಕು ಸೋಮವಾರ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ದಸರಾ ವಿಶೇಷ ಗೀತಾರಾಧನಾ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ನಾಗರಾಜ ಶರ್ಮಾ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರ

ಗೀತೆಗಳು 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಕುರಿತಾದ ಸರಣಿ ಕಾರ್ಯಕ್ರಮ. ಇದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 9:45 ಗಾನಗಂಗೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. ಮಾಮವ ಮಹಾವಿದ್ಯೆ, ದೇವಿಯ ದಶ ಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. 10:30 ಸುನಹರೆಪ್ಪಲ್, 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ. ದಸರಾ ಹಬ್ಬ, ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗಾಸನಗಳ ಪ್ರಾಮುಖ್ಯತೆ. ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪ್ರತಿ ಹನಿ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ, ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರದ ಮರು ಪ್ರಸಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಸಮಗ್ರ ಕೀಟ ಪೀಡೆ ನಿರ್ವಹಣೆ. ಈ ಕುರಿತು ಡಾಕ್ಟರ್ ಪ್ರಕಾಶ್ ಎಚ್ ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ, 9:15 ಮಾಲಿನಿ ಕೇಶವಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೊಳಲು ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ, ತಬಲಾ ಎಸ್ ವಿ ಪ್ರಶಾಂತ್, ರಾಗ ಜೋಗ್ನಲ್ಲಿ ಮೂಡಿಬರಲಿದೆ. ಇಂದು ರಾತ್ರಿ 10:00 ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. ರಾತ್ರಿ 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಎಲ್ಲ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ

0: ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
1: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.
3: ನವರಾತ್ರಿಯ ಎರಡನೆಯ ದಿನವಾದ ಇಂದಿನ ಅಧಿದೇವತೆ ಬ್ರಹ್ಮಚಾರಿಣಿ. ಈಕೆಯು ಜ್ಞಾನ, ತಪಸ್ಸು ಮತ್ತು ಆತ್ಮಸಂಯಮದ ಪ್ರತೀಕ. ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಅದನ್ನು ಆಚರಿಸುವವಳು. ಬ್ರಹ್ಮಚಾರಿಣಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ ಮತ್ತು ಭವ್ಯವಾದದ್ದು. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವಿದೆ.
4: ಪಾಪನಾಶನ್ ಶಿವನ್ ಅವರ ರಚನೆ ಶಾರದೆ ವೀಣಾವಾದನ ವಿಶಾರದೆ, ಹಾಡುತ್ತಾರೆ ಎಲ್ ಅರ್ಚನಾ.

0: ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಪುತ್ರಿಯಾಗಿ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಮಳೆ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡು ಬರೀ ಬಿಲ್ವಪತ್ರೆಗಳನ್ನು ತಿನ್ನುತ್ತಾ ಕೊನೆಯಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡಿ ಶಿವನ ಕೃಪೆಗೆ ಪಾತ್ರಳಾಗುತ್ತಾಳೆ.
1: ಸಿದ್ಧಿಪ್ರದೆ ಶಾರದೆಯ ಸ್ತುತಿಯನ್ನು ಈಗ ಕೇಳೋಣ. ಶಾರದಾ ಸರಸ್ವತಿ. ಪಂಡಿತ್ ಯಶವಂತ ಮಹಾಲೆಯವರ ಈ ರಚನೆಯನ್ನ ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಬ್ರಹ್ಮಚಾರಿಣಿ ದೇವಿಯ ಉಪಾಸನೆಯಿಂದ ಸಿದ್ಧಿ ವಿಜಯದ ಪ್ರಾಪ್ತಿಯಾಗುತ್ತದೆ. ಈ ದಿನದಲ್ಲಿ ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಯಾಗಿ ದೇವಿಯ ಕೃಪೆಯನ್ನ ಪಡೆದುಕೊಳ್ಳುತ್ತದೆ.
1: ತ್ಯಾಗರಾಜರ ಕೃತಿ ಮಾರವೈರಿ ರಮಣಿ ಮಂಜುಭಾಷಿಣಿ, ಹಾಡಿದ್ದಾರೆ ಪಿ ಸುರಭಿ.

0: ದೇವಿಯ ಶಕ್ತಿ, ಕರುಣೆ, ಜ್ಞಾನ ಮತ್ತು ದೈವಿ ಅನುಗ್ರಹವನ್ನು ಸ್ತುತಿಸುವ ಇನ್ನೊಂದು ಕೃತಿ
1: ಬಾಲ ತ್ರಿಪುರ ಸುಂದರಿ, ಗುರು ಸುರಜಾನಂದರ ರಚನೆ, ಹಾಡಿದ್ದಾರೆ MR ಸುಧಾ.

0: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾ ಚಿಂತನ, ಡಾಕ್ಟರ್ ಮೈಸೂರು ನಾಗರಾಜು ಶರ್ಮಾ ಅವರಿಂದ.
2: ನವರಾತ್ರಿಯ 9 ದಿವಸಗಳಲ್ಲಿ ದೇವಿನ 9 ಬೇರೆ ಬೇರೆ ರೂಪಗಳಲ್ಲಿ ಆರಾಧಿಸುವುದು ಸಂಪ್ರದಾಯ. ಹಾಗೆಯೇ ಇವತ್ತು 2ನೇ ದಿವಸ ಆಗಿರೋದ್ರಿಂದ ದೇವಿಯ 2ನೇ ರೂಪ ಆಗಿರತಕ್ಕಂತಹ ಬ್ರಹ್ಮಚಾರಿಣಿ ಸ್ವರೂಪದ ಲಕ್ಷಣಗಳಿಂದ ಪೂಜಿಸುವುದು ಸಾಮಾನ್ಯ. ನವದುರ್ಗೆಯರ ಎಲ್ಲ 9 ರೂಪಗಳನ್ನು ಒಟ್ಟಾಗಿ ವರ್ಣಿಸುವ ಶ್ಲೋಕ ಹೀಗಿದೆ: ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರೀತಿ ಮಹಾಗೌರೀತಿ ಚಾಷ್ಟಕಂ ನವಮಂ ಸಿದ್ಧದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ ಅನ್ನೋದು ಶ್ಲೋಕ. ಈ 9 ಹೆಸರುಗಳು ಮೇಲ್ನೋಟಕ್ಕೆ ಕಪೋಲ ಕಲ್ಪಿತ ಅಂತ ಅನಿಸಿದ್ರೂ ಸಹ ಒಂದು ಹೆಣ್ಣು ತನ್ನ ಜೀವನದಲ್ಲಿ ದಾಟಿ ಹೋಗೋ ವಿವಿಧ ಹಂತಗಳನ್ನು ಸಂಕೇತಿಸ್ತಕ್ಕಂತಹ ಸೂಚ್ಯಾರ್ಥಗಳಾಗಿವೆ ಅನ್ನೋದನ್ನು ನಾವು ಇದರಲ್ಲಿ ಪರಿಚಯಿಸ್ಕೊಳ್ಬೇಕಾಗಿದೆ. ನಿನ್ನೆ ಶೈಲಪುತ್ರಿಯಾಗಿ ಅಂದರೆ ಒಂದು ಪುಟ್ಟ ಕೂಸಾಗಿ ಜನಿಸಿದಂತಹ ದುರ್ಗೆ ಇವತ್ತು ಶೈಶವದಿಂದ ಬಾಲ್ಯಾವಸ್ಥೆಗೆ ತಲುಪಿ ಬ್ರಹ್ಮಚಾರಿಣಿಯಾಗಿ ಸಾಧನಾ ಪಥದಲ್ಲಿ ಹೆಜ್ಜೆ ಹಾಕ್ತಾಳೆ. ನಾಳೆ ತನ್ನ ರೂಪನ ಸಂಬಳ ಸಾರ್ಥಕ್ಯ

0: ಪಡೆದುಕೊಳ್ಳತಕ್ಕಂತಹ ಚಂದ್ರಘಂಟ ಅನ್ನೋ ರೂಪದಲ್ಲಿ ಕಂಡುಬಂದು ಮುಂದಿನ ದಿನಗಳಲ್ಲಿ ಕೂಷ್ಮಾಂಡ ಅಂದರೆ ಗರ್ಭವತಿಯಾಗುವ ಒಂದು ಹಂತ, ನಂತರ ಸ್ಕಂದಮಾತ ಅಂದರೆ ಮಗುವನ್ನು ಹಡೆಯುವ ತಾಯಿಯಾಗುವ ಒಂದು ಹಂತ, ಈ ರೀತಿಯಾಗಿ ಚಿತ್ರಿತವಾಗಿ ಸಿದ್ಧಿದಾತ್ರಿಯಾಗಿ ತನ್ನ ಅವತಾರಗಳನ್ನು ಮುಂದುವರಿಸ್ತಾಳೆ. ಇವತ್ತಿನ ಆರಾಧ್ಯ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ಅನ್ನೋ ಸ್ವರೂಪನ ನಾವು ಸ್ವಲ್ಪ ವಿಶೇಷವಾಗಿಯೇ ಗಮನಿಸಬೇಕಾಗಿದೆ. ಕಾರಣ, ಇದು ದೇವಿಯ ಸಾಮಾನ್ಯ ರೂಪದಿಂದ ಅಪಾರವಾದ ಭಿನ್ನತೆಯಿಂದ ಹೊಂದಿರತಕ್ಕಂತಹ ಒಂದು ವಿಶಿಷ್ಟ ರೂಪ ಅಂತಲೇ ಹೇಳಬೇಕಾಗತ್ತೆ. ಪ್ರತ್ಯೇಕವಾಗಿ ಇವತ್ತಿನ ಬ್ರಹ್ಮಚಾರಿಣಿ ರೂಪದ ಲಕ್ಷಣಗಳನ್ನು ವಿವರಿಸೋ ಶ್ಲೋಕ ಹೀಗಿದೆ: ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತಾಂ ಮಾಯಿ ಬ್ರಹ್ಮಚಾರಿಣ್ಯನುತ್ತಮ ಅನ್ನೋದೇ ಇವತ್ತಿನ ಆಧಾರ ಶ್ಲೋಕ. ಬ್ರಹ್ಮಚಾರಿಣಿ ಅಂದರೆ ಇವತ್ತಿನ ಸಾಮಾನ್ಯ ಅರ್ಥದಲ್ಲಿ ಹೇಳೋ ತರಹ ಮದುವೆ ಆಗದೇ ಇರೋ ಹುಡುಗ ಅಥವಾ ಹುಡುಗಿ ಅನ್ನೋದನ್ನ ಬದಲು ಅದರ ಮೂಲ ಅರ್ಥ ಇರೋದು ಬ್ರಹ್ಮನನ್ನ ತಲುಪೋದಕ್ಕೆ ಹೊರಟಿರ್ತಕ್ಕಂತಹ ಒಬ್ಬ ಪಯಣಿಗ ಅಂತಾನೆ ಹೇಳಿ, ಬ್ರಹ್ಮಚಾರಿಣಿ ಅಂದರೆ ಒಬ್ಬಳು ಪಯಣಿಗಳು ಅಂತಾನೆ ಅರ್ಥೈಸಬೇಕಾಗತ್ತೆ. ಸಾಮಾನ್ಯವಾಗಿ ದುರ್ಗಾದೇವಿ ಚಿತ್ರಣದಲ್ಲಿ ಹಲವಾರು ತೋಳುಗಳನ್ನು ಹೊಂದಿರತಕ್ಕಂತಹ ರೀತಿಯಲ್ಲಿ ನಾವು ನೋಡೋದಾದರೆ, ಈಗಿನ ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿ ಒಬ್ಬ ಸಾಮಾನ್ಯ ಮನುಷ್ಯಳಂತೆ ಕೇವಲ ಎರಡು ಕೈಗಳನ್ನು ಹೊಂದಿದ್ದು, ಅದರಲ್ಲಿ ಬಲಗೈನಲ್ಲಿ ಅಕ್ಷಮಾಲೆ ಅಂದರೆ ಜಪಮಾಲೆಯನ್ನು, ಎಡಗೈನಲ್ಲಿ ಕಮಂಡಲವನ್ನು ಹಿಡ್ಕೊಂಡಿರ್ತಾಳೆ. ಬರಿಗಾಲಿನಲ್ಲಿ ಬಿಳಿ ಸೀರೆ ಉಟ್ಟು ನಡ್ಕೊಂಡು ಹೋಗ್ತಕ್ಕಂತಹ ಪಯಣಿಗಳಾಗಿದ್ದಾಳೆ ಇವಳು. ಈ ರೂಪದ ಅರ್ಥ, ನಮ್ಮಲ್ಲಿ ಕೇವಲ ಆಸೆ ಆಕಾಂಕ್ಷೆಗಳು ಮಾತ್ರ ಇರುವುದಲ್ಲ, ಬದಲಿಗೆ ಅದನ್ನು ಸಾಧಿಸಿಕೊಳ್ಳಬೇಕಾದರೆ ನಿಷ್ಠುರವಾದ ತಪಸ್ಸಿನ ಮೂಲಕ ಸಾಧನಾ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಪಡೆಯಬಹುದು ಅನ್ನೋದೇ ಇದರ ಒಳ ಅರ್ಥ ಆಗಿದೆ, ದೇವಿ ರೂಪದ ಚಿತ್ರಣವೂ ಆಗಿದೆ. ದೇವಿ ಪಾರ್ವತಿ ಮಾಡಿದ ಮಹಾ ತಪಸ್ಸನ್ನ ಹಾಗೂ ಆ ಮೂಲಕವೇ ಪರಶಿವನನ್ನು ಪಡೆದುಕೊಳ್ಳೋ ಸಾಧನೆಯ ಸಂದರ್ಭವನ್ನ ಈಗ ಹೋಲಿಸಬಹುದು ಅಂತ ಅನಿಸುತ್ತೆ. ನಮ್ಮಂತಹ ಸಾಮಾನ್ಯ ಸಾಧಕರು ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ಸದಾಚಾರ, ಸರಳತೆ, ತಪಸ್ಸು, ಏಕಾಗ್ರತೆ ಇದನ್ನೆಲ್ಲ ಅಳವಡಿಸಿಕೊಂಡು ಯಶಸ್ಸಿನ ಪಡೀಬೇಕು ಅನ್ನೋದೇ ಈ ಒಂದು ಬ್ರಹ್ಮಚಾರಿಣಿ ರೂಪದ ಗೂಢಾರ್ಥ ಆಗಿದೆ.
1: ಇದುವರೆಗೂ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಂದ ಚಿಂತನ ಮೂಡಿಬರಲಿದೆ.

0: ಸಮಯ ಸರಿಯಾಗಿ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ. ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು. ಅವರ ಮಗಳು ಅಂದ್ರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4 ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜೀವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕತ್ತಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ವ ಅಂತ ತೇಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಇದ್ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮಕ್ಕದ್ರಲ್ಲಿ. ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾಧ್ರುವ ವಾಡಾಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ಅಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು ಜ್ವರ ಬಂದರೆ ಓದ್ಕೊಂಡು

0: ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದ್ರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು, ಏನಮ್ಮ ಆ ಪಾಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸದಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಮಕ್ಕಳಿಗೆ ಎರಡನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಲೀಮು ಅವ್ರು ಕೊಡೋರು. ನಮಗೆ ನಿದ್ರೆ, ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ, ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು, ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ರು ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾಠಗಳಿಗೆ ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ, ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡಬೋದು. ಏ ಬೇಡ ಬೇಡ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ, ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
3: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
4: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
3: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
4: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
5: ಜಗತ್ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
6: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಉದ್ಘಾಟನೆ ಇಂದು ಸಂಜೆ 5:00. ಸಂಜೆ 5:30 ಮೈಸೂರಿನ ಹೊನ್ನಾರು ಜನಪದ ಗಾಯಕರಾದ ಪ್ರೊಫೆಸರ್ ಪಿಕೆ ರಾಜಶೇಖರ್, ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನ.

0: ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಮತ್ತು ವಿದ್ವಾನ್ ಕಿರಣ್ ಯಾವಗಲ್ ಅವರಿಂದ ತಬಲಾ ಜುಗಲ್ಬಂದಿ ಆಯೋಜಿತವಾಗಿದೆ.
1: ಸಂಜೆ 6:30 ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
0: ರಾತ್ರಿ 7:00 ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ನೃತ್ಯ ಸಂಯೋಜನೆಯ ಭರತನಾಟ್ಯ ಕಾರ್ಯಕ್ರಮ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
1: ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು, ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಭಾಗವಹಿಸಲಿದ್ದಾರೆ. ನಂತರ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಬಿಡುಗಡೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನೆರವೇರಿಸಲಿದ್ದಾರೆ.
0: ಮೈಸೂರಿನ ರಂಗಾಯಣದಲ್ಲಿ ನಡೆಯುತ್ತಿರುವ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಇಂದು ಸಂಜೆ 6:30 ರಂಗಾಯಣದ ಭೂಮಿಗೀತದಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶಿತವಾಗಲಿದೆ.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಇಂದು ಸಂಜೆ 6:00 ಶ್ರೀಕೃಷ್ಣ ಪಾರಿಜಾತ ಬೊಂಬೆಯಾಟ ಪ್ರದರ್ಶನಗೊಳ್ಳಲಿದೆ.

ಅರಮನೆ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಮೈಸೂರಿನ ವಿದುಷಿ ಸ್ಮೃತಿ ರಮೇಶ್ ಮತ್ತು ತಂಡದವರಿಂದ ಭರತನಾಟ್ಯ, ಸಂಜೆ 4:30 ಇಮ್ತಿಯಾ ಸುಲ್ತಾನ್ ಮತ್ತು ತಂಡದವರಿಂದ ಕನ್ನಡ ಗಜಲ್ಗಳು, ಸಂಜೆ 5:00 ಬೆಂಗಳೂರಿನ ಹೊಳಸಾಲಯ್ಯ HC ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 6:00 ಮೈಸೂರಿನ ಡಾ ನಾಗರಾಜ್ ವಿ ಬೈರಿ ಮತ್ತು ತಂಡದವರಿಂದ ಸುಗಮ ಸಂಗೀತವನ್ನು ಆಯೋಜಿಸಲಾಗಿದೆ. ರಾತ್ರಿ 7:00 ರಘು ದೀಕ್ಷಿತ್ ಮತ್ತು ತಂಡದವರಿಂದ ತತ್ವ ಸಂಗೀತ,

0: ಮಾಲಿಗೆ.
1: ರಾತ್ರಿ 8:30 ಗಂಟೆಗೆ ಮೈಸೂರಿನ ಹರೀಶ್ ಪಾಂಡವ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ಫ್ಯೂಷನ್ ಆಯೋಜಿತವಾಗಿದೆ. ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ 5:00 ಗಂಟೆಗೆ ಮೈಸೂರಿನ ಮಾದೇಶ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, 5:30 ಗಂಟೆಗೆ ಬೆಂಗಳೂರಿನ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ, 6:30 ಗಂಟೆಗೆ ಮೈಸೂರಿನ ಲಕ್ಷ್ಮೀ ಎಸ್ ಹೆಗ್ಡೆ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 7:30 ಗಂಟೆಗೆ ಮೈಸೂರಿನ ಸರಸ್ವತಿ ಸಂಗೀತ ಶಾಲೆಯ ಮಹಾಲಕ್ಷ್ಮಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಗಂಟೆಗೆ ಬೆಂಗಳೂರಿನ ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿಯ ಸದಸ್ಯರಿಂದ ನಾಟ್ಯ ತರಂಗ, ಕುಚಿಪುಡಿ ನೃತ್ಯ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ 4:30 ಗಂಟೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಮೇಶ್ ಮತ್ತು ತಂಡದವರಿಂದ ವೀರಗಾಸೆ, 5:00 ಗಂಟೆಗೆ ಬೀದರ್ನ ಜಿ ಚಂದ್ರಕಾಂತ ಮತ್ತು ತಂಡದವರಿಂದ ಸುಗಮ ಸಂಗೀತ, 5:30 ಗಂಟೆಗೆ ಹೊಸಪೇಟೆಯ ಕುಮಾರಿ ರೀತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ ಶಾಸ್ತ್ರೀಯ ನೃತ್ಯ, 6:30 ಗಂಟೆಗೆ ಮೈಸೂರಿನ ಸುಮತಿ ಕೆಆರ್ ಮತ್ತು ತಂಡದವರಿಂದ ರಂಗಗೀತೆಗಳು, ರಾತ್ರಿ 8:30 ಗಂಟೆಗೆ ಬಾಗಲಕೋಟೆಯ ವಿಷ್ಣುಕುಮಾರ ಶ್ರೀಧರಪ್ಪ ಚಳಗೇರಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಆಯೋಜಿಸಲಾಗಿದೆ. ಗಾನಭಾರತಿ ವೇದಿಕೆಯಲ್ಲಿ 5:00 ಗಂಟೆಗೆ ಬೆಂಗಳೂರಿನ ಹರಿಣಿ ಶ್ರೀಧರ್ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, 5:30 ಗಂಟೆಗೆ ಚಿಕ್ಕಮಗಳೂರಿನ ಶ್ರೀದೇವಿ ಸಂಗೀತ ಕಲಾವೃಂದದ ಯಶೋಧ ಡಿ ಮತ್ತು ತಂಡದವರಿಂದ ಜನಪದ ಸಂಗೀತ, 6:30 ಗಂಟೆಗೆ ದಾವಣಗೆರೆಯ ವಿಖ್ಯಾತ್ ಮತ್ತು ತಂಡದವರಿಂದ ಕಂಸಾಳೆ, ರಾತ್ರಿ 7:30 ಗಂಟೆಗೆ ಮೈಸೂರಿನ ವಿದುಷಿ ಸೌಮ್ಯಾ ರಾಣಿ ಎಸ್ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 8:30 ಗಂಟೆಗೆ ಶಿರಸಿಯ ಅರ್ಚನಾ ಹೆಗಡೆ ಮತ್ತು ತಂಡದವರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ 4:30 ಗಂಟೆಗೆ ಮಂಡ್ಯದ ಹರಿಧರ ಎಂಜಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ ಕಾರ್ಯಕ್ರಮ, 4:45ಕ್ಕೆ ಮೈಸೂರಿನ ಎಸ್ ರೇಖಾ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, 5:30 ಗಂಟೆಗೆ ಬೆಂಗಳೂರಿನ ರಾಜ್ಕುಮಾರ್ ಮುದೋಬಿ ಮತ್ತು ತಂಡದವರಿಂದ ತಬಲಾ ವಾದನ, 6:30 ಗಂಟೆಗೆ ಬೆಂಗಳೂರಿನ ಕುಮಾರಿ ಮಾನ್ಯ ಡಿ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 7:30 ಗಂಟೆಗೆ ರಾಯಚೂರಿನ ರತ್ನಾಕರ ಕಲಾತಂಡದವರಿಂದ ಭಾವಗೀತೆಗಳನ್ನು ಆಯೋಜಿಸಲಾಗಿದೆ. ಮೈಸೂರಿನ ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ 5:00 ಗಂಟೆಗೆ ಹರೀಶ್ ಮತ್ತು ತಂಡದವರಿಂದ ಪೂಜಾ ಕುಣಿತ, 5:30 ಗಂಟೆಗೆ ಮೈಸೂರಿನ ಮಹದೇವು ಕೆಂಪಿಸಿದ್ದನಹುಂಡಿ ಮತ್ತು ತಂಡದವರಿಂದ ಕಂಸಾಳೆ, 5:30 ಗಂಟೆಗೆ ಮೈಸೂರು ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, 6:30 ಗಂಟೆಗೆ ಕನ್ನಡ ಜನಪದ ಪರಿಷತ್ ಮೈಸೂರು ಕ್ಯಾತನಹಳ್ಳಿ ಪ್ರಕಾಶ್ ಎಚ್ ಅವರಿಂದ ಜನಪದ ಗೀತ ಗಾಯನ, ರಾತ್ರಿ 7:30 ಗಂಟೆಗೆ ಪರಸ್ಪರ ಸಂಸ್ಥೆ ಮೈಸೂರು ಇಲ್ಲಿನ ಸದಸ್ಯರಿಂದ ನಾಲ್ವಡಿ ಗೀತ ಗಾಯನ, ರಾತ್ರಿ 8:30 ಗಂಟೆಗೆ ಮೈಸೂರಿನ ಪ್ರಿಯಾ ಎಸ್ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಆಯೋಜಿಸಲಾಗಿದೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ವೇದಿಕೆಯಲ್ಲಿ 5:00 ಗಂಟೆಗೆ ರಾಮನಗರದ ಸಂತೋಷ್ ಕುಮಾರ್ ಟಿಪಿ ಮತ್ತು ತಂಡದವರಿಂದ ಚಂಡೆ ವಾದನ, 5:30 ಗಂಟೆಗೆ ಮಂಡ್ಯದ ಶಿವ

0: ಸಂಘ ಸಾಂಸ್ಕೃತಿಕ ಯುವಕ ಸಂಘದ ಬಸವರಾಜು ಮತ್ತು ತಂಡದವರಿಂದ ಜನಪದ ಗಾಯನ, ಸಂಜೆ 6:30 ಚನ್ನಪಟ್ಟಣದ ಭೈರವ ಎಸ್ ಮತ್ತು ತಂಡದವರಿಂದ ತತ್ವಪದಗಳು, ರಾತ್ರಿ 7:30 ಸೋಮ ಡಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಬೆಂಗಳೂರಿನ ಎಂಎನ್ ಸುರೇಶ್ ಮತ್ತು ತಂಡದವರಿಂದ ಮುದುಕನ ಮದುವೆ ಸಾಮಾಜಿಕ ನಾಟಕ ಪ್ರದರ್ಶನವಿದೆ. ಮೈಸೂರಿನ ಪುರಭವನ ವೇದಿಕೆಯಲ್ಲಿ 10:30 ಪೌರಾಣಿಕ ನಾಟಕ ದಕ್ಷಯಜ್ಞ ನಡೆಸಿಕೊಡಲಿದ್ದಾರೆ ಮೈಸೂರಿನ ವಡ್ಗಲ್ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. 3:00 ಪೌರಾಣಿಕ ನಾಟಕ ಸ್ಮಶಾನ ಕುರುಕ್ಷೇತ್ರಂ ನಡೆಸಿಕೊಡಲಿದ್ದಾರೆ ಹಾಸನದ ಸಂಸ್ಕೃತಿ ಟ್ರಸ್ಟ್ನ ಸದಸ್ಯರು. 6:00 ಪೌರಾಣಿಕ ನಾಟಕ ಗಿರಿಜಾ ಕಲ್ಯಾಣ ನಡೆಸಿಕೊಡುವವರು ಮಲೆ ಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಕಿರು ರಂಗಮಂದಿರ ವೇದಿಕೆಯಲ್ಲಿ 5:00 ಬೆಂಗಳೂರಿನ ಕುಮಾರ್ ಸಿ ಮತ್ತು ತಂಡದವರಿಂದ ರಂಗಗೀತೆಗಳು, 6:30 ಮಳವಳ್ಳಿಯ ರಂಗಬಂಡಿಯ ಸದಸ್ಯರಿಂದ ನಾಟಕ ಎಐ ಗಂಡ ಬ್ಲೂಟಿಕ್ ಹೆಂಡತಿ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ 5:00 ಮೈಸೂರಿನ ರವಿ ಏಡಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ, ಬಳ್ಳಾರಿಯ ರಂಗಜಂಗಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಂದ ವಚನ ಸಂಗೀತ 5:00. 6:30 ಮೈಸೂರಿನ ಸಂಗೀತ ಜಿಆರ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:30 ಮೈಸೂರಿನ ಪಿನಾಕ ರಂಗ ತಂಡದ ಹೇಮಂತ್ ಎಸ್ ಮತ್ತು ತಂಡದವರಿಂದ ನಾಟಕ ಸೂತ್ರಗೊಂಬೆ ಪ್ರದರ್ಶಿತಗೊಳ್ಳಲಿದೆ. ನಟನ ರಂಗಮಂದಿರ ವೇದಿಕೆಯಲ್ಲಿ 6:30 ಹಾಸನದ ಏಕತಾರಿ ಸಾಂಸ್ಕೃತಿಕ ಸಂಘಟನೆಯ ದೇವಾನಂದ್ ವರಪ್ರಸಾದ್ ಮತ್ತು ತಂಡದವರಿಂದ ನಾಟಕ ನನ್ನ ಜನಗಳು ಪ್ರದರ್ಶಿತವಾಗಲಿದೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 6:50 ಈಗ ರೈತರಿಗೆ ಸಲಹೆ.
1: ಒಣಭೂಮಿ ಕೃಷಿ ಅಂದ್ರೆ ಮಳೆ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನ ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಅಂದ್ರೆ ಕಡಿಮೆ ಮತ್ತು ಅನಿಶ್ಚಿತ ಮಳೆಯು ಬೀಳುವ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಗಳನ್ನ ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಭಾರತದಲ್ಲಿ ಅಖಿಲ ಭಾರತ ಸಮನ್ವಿತ ಒಣಭೂಮಿ ಕೃಷಿ ಸಂಶೋಧನಾ ಯೋಜನೆ ಇದನ್ನ 1971 ಆರಂಭಿಸಲಾಗಿದೆ. ಒಣಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿ ವ್ಯವಸ್ಥೆಯ ಸಹಾಯ ಇರೋದಿಲ್ಲ. ಈ ಬೆಳೆಗಳು ಬೆಳೆಯಲು ಮಳೆ ನೀರು ಮತ್ತು ಮಣ್ಣಿನಲ್ಲಿ ಸಂಗ್ರಹವಾಗುವ ತೇವಾಂಶವನ್ನೇ ಅವಲಂಬಿಸಿರುತ್ತೆ. ಭಾರತದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ. ಏಕೆಂದರೆ ಇದರಲ್ಲಿ ದುಬಾರಿ ರಾಸಾಯನಿಕಗಳು ಮತ್ತು ಇತರ ಸೌಲಭ್ಯಗಳ ಕಡಿಮೆ ಬಳಕೆ ಇರುತ್ತೆ. ಮಳೆಯೇ ಬೆಳೆಗಳಿಗೆ ಮುಖ್ಯ, ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆ ಸಹಾಯ ಆಗುತ್ತೆ. ಇದಲ್ಲದೆ ಸಂಶ್ಲೇಷಿತ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇರುವುದರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರಲು ಸಹಾಯ ಮಾಡುತ್ತೆ ಮತ್ತು ದೀರ್ಘಕಾಲದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಒಣಭೂಮಿ ಕೃಷಿಯಲ್ಲಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನೆಂದರೆ ಬೇಳೆಕಾಳುಗಳು, ಪಲ್ಸಸ್, ತೊಗರಿ, ಕಡಲೆ, ಮೊಸರು ಕಾಳು ಮುಂತಾದವಾಗಿವೆ. ಎಣ್ಣೆಕಾಳು ಬೆಳೆಗಳೆಂದರೆ ಸಾಸಿವೆ, ರೇಪ್ ಸೀಡ್ ಮುಂತಾದವು ಆಗಿರುತ್ತೆ. ಸಿರಿಧಾನ್ಯಗಳು ಅಂದರೆ ಜೋಳ, ಸಜ್ಜೆ, ರಾಗಿ ಮೊದಲಾದವಾಗಿರುತ್ತೆ. ಒಣಭೂಮಿ ಕೃಷಿಯ ಕೊಡುಗೆ ಏನೆಂದರೆ ನಮ್ಮ ದೇಶದಲ್ಲಿ ಭಾರತ ಸುಮಾರು 80% ಜೋಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಅವಲಂಬಿಸಿರುತ್ತೆ. ಸುಮಾರು 90% ಸಜ್ಜೆ ಉತ್ಪಾದನೆಗೆ ಒಣಭೂಮಿ

0: ಕೃಷಿ ಉತ್ತಮ. ಸುಮಾರು 95% ಬೇಳೆಕಾಳುಗಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಇನ್ನೂ ಉತ್ತಮ ಆಗಿರುತ್ತೆ. ಸುಮಾರು 75% ಎಣ್ಣೆ ಕಾಳುಗಳ ಬೆಳೆಗಳನ್ನು ಉತ್ಪಾದನೆಯೂ ಕೂಡ ಒಣಭೂಮಿ ಕೃಷಿಯಲ್ಲಿ ಆಗುತ್ತೆ. ಪ್ರಮುಖ ಲಕ್ಷಣಗಳು ಏನೆಂದರೆ, ಒಣಭೂಮಿ ಪ್ರದೇಶದಲ್ಲಿ ವಾರ್ಷಿಕ 300-750 mm ಮಳೆಯಾಗುವ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಬೆಳೆಯಲಾಗುತ್ತೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿಸಿರುತ್ತವೆ. ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಪ್ರಮುಖ ಬೇಸಾಯದ ಬೆಳೆಗಳು ಒಣಭೂಮಿ ಕೃಷಿಯಲ್ಲಿ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ. ಪ್ರಮುಖ ಕೃಷಿ ವಿಧಾನಗಳು ಏನೆಂದರೆ, ಮಳೆ ನೀರು ಸಂಗ್ರಹ ಮಾಡಿಕೊಳ್ಳೋದು, ಮಲ್ಚಿಂಗ್ ಮಣ್ಣಿನ ಮೇಲ್ಮೈ ಮುಚ್ಚಿಕೊಳ್ಳುವುದು, ಬೆಳೆ ಪರಿವರ್ತನೆ ಮಾಡೋದು, ಸಮತಟ್ಟು ಉಳುಮೆ ಮಾಡಿಕೊಂಡು ಅಥವಾ ಕಂಟೂರ್ ಪ್ಲೋಯಿಂಗ್ ಮಾಡಿಕೊಳ್ಳೋದು, ಮಣ್ಣಿನ ತಡೆಕಟ್ಟು ಬಂಡಿಂಗ್ ಮಾಡಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದು. ಮಳೆ ನೀರಿನ ಸಂಗ್ರಹಣೆಯಲ್ಲಿ ಮಳೆಯನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ, ಕುಡಿಯುವ ನೀರು ಮತ್ತು ಇತರ ಬಳಕೆಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ ಅಂತ ಕರೆಯಲಾಗುತ್ತೆ. ಮಳೆ ನೀರು ಸಂಗ್ರಹಣೆಯ ಅನೇಕ ವಿಧಾನಗಳು ನಮ್ಮಲ್ಲಿವೆ. ಮಳೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿಟ್ಕೊಳ್ಳೋದು, ಕೃಷಿ ಹೊಲದಲ್ಲಿ ಕೆರೆ, ಕೊಳ, ಕೃಷಿ ಹೊಂಡ ಮುಂತಾದವನ್ನು ನಿರ್ಮಿಸಿಕೊಳ್ಳೋದು, ಚೆಕ್ ಡ್ಯಾಮ್ ಪರ್ಕೊಲೇಷನ್ ಟ್ಯಾಂಕ್ಗಳನ್ನು ನಿರ್ಮಿಸಿಕೊಳ್ಳೋದು, ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಕೂಡ ಮಾಡಿಕೊಳ್ಳೋದು. ಪ್ರಮುಖ ಪ್ರಯೋಜನಗಳು ಮುಖ್ಯವಾಗಿ ಏನೆಂದರೆ, ನೀರಿನ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಳೋದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸಿಕೊಳ್ಳೋದು, ಕೃಷಿಗೆ ನೀರಿನ ಲಭ್ಯತೆ ಹೆಚ್ಚಿಸುವುದು, ಬರಗಾಲದ ಸಮಯದಲ್ಲಿ ನೀರಿನ ಸಂಗ್ರಹ ಉಪಯೋಗಕ್ಕೆ ಬರುತ್ತೆ. ಒಣಭೂಮಿ ಕೃಷಿಯಲ್ಲಿ ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನೆಂದರೆ, ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು, ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ.
1: ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಚೆನ್ನೈ ನಗರೆ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ಪ್ರಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ತಮಿಳುನಾಡು ರಾಜ್ಯಾಯ 13,000 crore rupees ವಿವಿಧಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಸು ಪರಿಯೋಜನಾಸು ಮಾರ್ಗ ರೇಲ ಪರಿವಹನಂ ಪತ್ತನ ಮೂಲಭೂತ ಸಂರಚನಾ ಪೆಟ್ರೋಲಿಯಂ ಕ್ಷೇತ್ರಂ ಅಥ ವೈಜ್ಞಾನಿಕಾನುಸಂಧಾನ ಪ್ರಕಲ್ಪಾಃ ಸಮ್ಮಿಲಿತಾಃ ಸಂತಿ. ಯಸ್ಮಿನ್ 7,300 crore rupees ರಾಷ್ಟ್ರೀಯ ರಾಜಮಾರ್ಗ ಕಾರ್ಯಾಣಿ ಚೆನ್ನೈ ಪತ್ತನ ವಿಕಾಸ ಪರಿಯೋಜನಾಃ ಅಮೃತ ಭಾರತ ಸ್ಥಾನಕ ಯೋಜನಾಯಾಃ ಅಂತರ್ಗತಂ ರೇಲ ಸ್ಥಾನಕಾನಾಂ ನವೀನೀಕರಣಂ ಚ ಮುಖ್ಯಮಸ್ತಿ. ಸಹ ಅವೋಚತ್ ಯತ್ ಏತೈಃ ಪದಕ್ರಮೈಃ ಸಂಪರ್ಕ ವ್ಯವಸ್ಥಾ ಸುದೃಢ ಭವಿಷ್ಯತಿ. ಉದ್ಯೋಗ ವ್ಯಾಪಾರಯೋಃ ವಿಸ್ತಾರಃ ಸಂಪತ್ಸ್ಯತೆ. ರಾಜ್ಯಸ್ಯ ಯುವಭ್ಯಶ್ಚ ನೂತನಾಃ ಉದ್ಯಮಾವಸರಾಃ ಸೃಜ್ಯಂತೆ. ಜನಸೇವಾಯಾಂ ಸ್ವಕೀಯ ಯಾತ್ರಾ ಸಂಸ್ಮರದಾ ಶ್ರೀಮೋದಿನಾ ಉಕ್ತಂ ಯತ್ ಸರ್ವಕಾರ ಪ್ರಮುಖತ್ವೇನ ಸಹ 25 years ಸಂಪೂರಿತವಾನ್. ಪ್ರಧಾನಮಂತ್ರಿಣ ಐಐಟಿ ಮದ್ರಾಸ ಪರಿಸರೆ ಸುಧಾ ಗೋಪಾಲಕೃಷ್ಣನ್ ಮಸ್ತಿಷ್ಕ ಕೇಂದ್ರಂ ಅಪಿ ರಾಷ್ಟ್ರಾಯ ಸಮರ್ಪಿತಂ. ಇತಃ ಪೂರ್ವಂ ಪ್ರಧಾನಮಂತ್ರಿಣ ಚೆನ್ನೈ ಮೆಟ್ರೋ ರೇಲ ಪ್ರಕಲ್ಪಸ್ಯ ದ್ವಿತೀಯ ಚರಣಸ್ಯ

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆಯಾಗಿದೆ. ಕೇಳುಗರೆ, ಇಂದು ಬೆಳಗ್ಗೆ 7:15 ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಇಂದು 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ವಿಭಾಗ ಕರ್ನಾಟಕ ರಾಜ್ಯ ಸರ್ಕಾರ. ಇಂದು ಬೆಳಗ್ಗೆ 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯಾ, ದೇವಿಯ ದಶ ಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು ಅವರಿಂದ.

0: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ, ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.
1: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್, ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಕೋಚಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ

0: ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ದಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ.
1: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಫಾರ್ಮ್ ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
2: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನೋ ಇವೆನ್ನು, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೇ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
2: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
7: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.

0: ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದ್ರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
1: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ದ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ದರಾ ಬೇಂದ್ರೆಯವರ ಒಂದು ರಚನೆ, ನಾರಿನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡುತ್ತಿತ್ತಾ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30. ಕೇಳುಗರೆ, ಇಂದು ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಕುರಿತಾದ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಸರಾ ಹಬ್ಬ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮೂಡಿಬರಲಿದೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಯೋಗಾಸನಗಳ ಪ್ರಾಮುಖ್ಯತೆ ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟ್ರಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ 2ನೇ ಹಂತದ ಪೂನಮಲ್ಲೆ ವಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವ

0: ಅದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಎರಡನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯು ಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವತ್ತು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ 2 ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹೊರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಸರಣಿ ರೂಪಿಸುವ ಮೂಲಕ ಈ ಆಂದೋಲನಕ್ಕೆ ಬಲ ತುಂಬಿದರು. ಈ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ, ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು, ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಧ್ಯಂತರ ಚುನಾವಣೆಗೂ ಮುನ್ನ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಯನ್ನು ಇಳಿಸುವ ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 223 ರನ್ ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ ಇದೇ 14ರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಗೆಳೆಯ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿದೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನುಮೂರ್ತಿ.

0: ಎಲ್ಐಸಿ ರವರ ಬೀಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಗುಣವಂತ ಚಿತ್ರದಿಂದ ಆಯ್ದ ಗೀತೆನ ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ಕೆಎಸ್ ಚಿತ್ರರವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

ರಾಜೇಶ್ ಕೃಷ್ಣನ್ ಹಾಗೂ ವಿದ್ಯಾವರ ಯುಗಳ ಧ್ವನಿಯಲ್ಲಿ ಗುಣ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಕವಿರಾಜ್, ಸಂಗೀತ ವಿಜಯಾನಂದ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಬಗಂಧರ ಅಂದರೆ ಫಿಸ್ಟುಲಾ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು ತಲತಲಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂಥ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ, ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೂಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಲೆಗಳು ಸ್ನೂಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಲೆಗಳು ಸ್ನೂಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರ ಅಥವಾ ಎಳೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾಡೀವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏನೋದಲ್ಲಿ ಮತ್ತು ಫೈಲಿಸ್ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನು ನಾವು ಮಾಡ್ತೇವೆ. ಫೈಲಿಸ್ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಫೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದಮಾರ್ಗದಿಂದ ಉದುರು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾ ಏನೋ ಅಥವಾ ಬಗಂಧರ ಕಾಯಿಲೆಯಲ್ಲಿ ನಾವು ಏನು ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂತದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ

0: ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂತದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಭಗಂಧರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತೆ, ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಭಗಂಧರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಭಗಂಧರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳಬಹುದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:35. ಚಿತ್ರಗೀತೆಗಳು. ಮೊದಲಿಗೆ ಹೆತ್ತರೆ ಹೆಣ್ಣನ್ನು ಹೆರಬೇಕು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಯುಗಳ ಧ್ವನಿಯಲ್ಲಿದೆ. ಜಯನ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಜಂಬದ ಹುಡುಗಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ರಾಜೇಶ್ ಕೃಷ್ಣನ್.

ಹುಡುಗಾಟ ಚಿತ್ರದಿಂದ ಆಯ್ದ ಗೀತೆಯನ್ನ ವಿಜಯ್ ಜೇಸುದಾಸ್ ಅವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀಮ್ಮರಳಿ ಕಟ್ಟಲರಿತವನೇ. ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀಮ್ಮರಳಿ ಕಟ್ಟಲರಿತವನೇ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ? ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ? ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ.

ಸುಧಾರಣೆ ಮಾಡಿಬಿಡಬೇಕು ಎಂಬ ಒಂದೇ ಹುಚ್ಚಿನಲ್ಲಿ ಮನುಷ್ಯನ ಸ್ವಭಾವ, ಹಿಂದಿನ ಚರಿತ್ರೆ, ಆ ಜಾಗದ ಒಂದು ಸಂಸ್ಕಾರ,

ಆಚಾರ ವಿಚಾರ ಯಾವುದನ್ನೂ ಗಮನಿಸದೆ ಎಲ್ಲವನ್ನ ತಳಕಳಕಾಗಿ ಮಾಡಿಬಿಡೋ ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಡೆಯದಿರು ತಳಹದಿಯ ಸರಿಪಡಿಸುವನೆಂದು, ಅಂದರೆ ಒಂದು ಮನೆಯನ್ನು ಸರಿಪಡಿಸ್ತೀನಿ ಅಂತ ಹೇಳಿಬಿಟ್ಟು ಅದರ ಒಂದು ಪಾಯವನ್ನೇ ನೀನು ಒಡೆದು ಹಾಕಿಬಿಟ್ರೆ ನಿನಗೆ ಪುನಃ ಇಟ್ಟಿಗೆಯ ಕಟ್ಟಡವನ್ನು ಕಟ್ಟೋದಿಕ್ಕೆ ನಿನಗೆ ಸಾಧ್ಯವೇ, ನಿನಗೆ ಮನೆ ಕಟ್ಟಲು ಬರುತ್ತೆ ಎಂದು ಪ್ರಶ್ನೆಯನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡು ನೀನು, ಗಿಡವ ಸರಿ ಬೆಳೆಸಲು ಬುಡವ ಕೀಳುವರೇನು. ಒಂದು ಗಿಡ ತುಂಬಾ ಚೆನ್ನಾಗಿ ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದರ ಬೇರಿಗೆ ನೀರು ಹಾಕಬೇಕು ಅಂತ ಹೇಳ್ತಾರೆ. ಆ ಸುಧಾರಕ ಅತ್ಯುತ್ಸಾಹದಿಂದ ಅಯ್ಯೋ ಬೇರೆ ಕಾಣ್ತಿಲ್ಲ ಅಂತ ಹೇಳಿಬಿಟ್ಟು ಗಿಡವನ್ನು ಅಗೆದು ತೆಗೆದು ಆ ಬೇರಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಯಾವ ಪ್ರಯೋಜನವೂ ಬರೋದಿಲ್ಲ. ನಿತ್ಯ ತೆಗೀತಾ ಇದ್ರೆ ಗಿಡವೇ ಸತ್ತು ಹೋಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ದುಡುಕದಿರು ತಿದ್ದಿಕೆಗೆ, ಬದಲಾವಣೆ ಮಾಡೋದಕ್ಕೆ ಹೋಗಿ ದುಡುಕಿದ್ರೆ ಏನಾಗುತ್ತೆ? ಆ ದುಡುಕಿನಿಂದ ನೀನು ಮಾಡುವ ಒಂದು ಕೆಲಸ ವಿನಾಶಕ್ಕೆ ಕಾರಣವಾಗುತ್ತೆ. ಅಲ್ಲಿ ಬೇಕಾದದ್ದು ವಿವೇಕ. ವಿವೇಕದಿಂದ ಚಾತುರ್ಯದಿಂದ ನೀನು ಕಾರ್ಯವನ್ನು ಮಾಡಬೇಕೇ ಹೊರತು ಆತುರತೆಯಿಂದ ನೀನು ಕಾರ್ಯವನ್ನು ಮಾಡೋದಕ್ಕೆ ಹೋದರೆ ಮಾಡುವ ಕೆಲಸ ಮಣ್ಣಾಗತ್ತೆ ಹೊರತು ಹೊನ್ನಲ್ಲ ಎಂಬ ಸಂದೇಶವನ್ನು ಇಲ್ಲಿ ಡಿ ವಿ ಜಿಯವರು ಕೊಡ್ತಾರೆ.

ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಟಗುರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ. ಟಗರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ.

ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೃಗ ಶೇಷವಿರುತ್ತೆ. ಅಂದ್ರೆ ಮನುಷ್ಯ ನಾಗರಿಕನಾಗಿ ರೂಪುಗೊಂಡಂತೆ ಅವನು ಎಲ್ಲ ಭಾವನೆಗಳನ್ನು ಅದುಮಿಡ್ತಾ ಹೋಗ್ತಾನೆ. ಹೀಗೆ ಮನುಷ್ಯನ ಒಳಗೆ ಆ ಭಾವನೆಗಳು ಹೆಪ್ಪಿಕೊಂಡು ಕೂತ್ಕೊಂಡ್ಬಿಡತ್ತೆ. ಕ್ರೌರ್ಯ, ಹಿಂಸೆ, ಭಯ, ಕರುಣೆ ಮೊದಲಾದ ಭಾವನೆಗಳು ಅವನಲ್ಲಿ ಅಡಗಿ ಕುಳಿತಿದೆ, ಆದರೆ ಅದು ಹೊರಬೇರಬೇಕು. ಆದರೆ ನಾಗರಿಕತೆಯ ಮುಖವಾಡವನ್ನು ಧರಿಸಿರೋ ಅಂತಹ ಮನುಷ್ಯನಿಗೆ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಸಿನಿಮಾ, ನಾಟಕ, ಕೋಳಿ ಜಗಳ, ಟಗರು, ಕಾಳಗ, ಜೂಜು ಅಥವಾ ಎಲ್ಲಾದರೂ ಗಲಾಟೆ ನಡೀತಾ ಇದ್ರೆ ಸಭೆಯಲ್ಲೋ ಅಥವಾ ಒಂದು ರಸ್ತೆಯಲ್ಲೋ ಅಲ್ಲಿ ಉತ್ಸುಕನಾಗಿ ಆ ಮಾರಾಮಾರಿ ಆಗ್ತಾ ಇರೋ ಒಂದು ಫೈಟಿಂಗ್ ಅನ್ನ ನೋಡ್ತಾ ಕೂತ್ಕೋತಾನೆ. ಯಾಕೆ ಮನುಷ್ಯನಿಗೆ ಇಷ್ಟೊಂದು ಆ ಒಂದು ಮಾರಾಮಾರಿ ಫೈಟಿಂಗ್ ಇಷ್ಟ ಆಗತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ, ಹಾಗೆ ಅವನು ನೋಡ್ತಾ ಇದ್ದಾಗ ಅವನಲ್ಲಿ ಅಡಗಿರುವ ಒಂದು ಹಿಂಸೆ, ಅವನಲ್ಲಿ ಅಡಗಿರುವ ಒಂದು ಕ್ರೌರ್ಯ ಆ ಭಾವದ ವಿರೇಚನವಾಗತ್ತೆ. ವೈದ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ವಿಷವೇ ವಿಷಾಪಹಾರಿ ಎಂಬಂತೆ ಎಲ್ಲ ರಸಗಳು ಕೂಡ ಉಪಶಮನ ಹೊಂದತ್ತೆ. ಯಾರಿಗೆ ಮಕ್ಕಳಿಲ್ಲದೆ

0: ಒಂದು ಮಕ್ಕಳನ್ನ ಲಾಲಿಸಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವ್ರಿಗೆ, ಸಿನಿಮಾದಲ್ಲೋ ನಾಟಕದಲ್ಲೋ ಮಕ್ಕಳನ್ನ ಮುದ್ದು ಮಾಡ್ತಾ ಇರೋದನ್ನ ನೋಡಿದಾಗ ನಾವೇ ಮುದ್ದು ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ, ಆಗ ಆ ಭಾವನೆ ಉಪಶಮನವಾಗತ್ತೆ. ಈ ರೀತಿಯಲ್ಲಿ ಎಲ್ಲವೂ ಆ ಒಂದು ಕ್ರೌರ್ಯ ಹಿಂಸೆ ಅದನ್ನೆಲ್ಲವನ್ನು ಅವನು ನೋಡಿ ತನ್ನ ಮನಸ್ಸಿನ ಭಾವನವನ್ನ ವಿರೇಚನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಸೊಗ ಜನಕ್ಕೆ ರಣರಂಗ. ಆ ಒಂದು ರಣರಂಗ ಅಂದ್ರೆ ಆ ಕುಸ್ತಿ ಫೈಟಿಂಗ್ ಅನ್ನ ಉತ್ಸುಕವಾಗಿ ಯಾಕೆ ನೋಡ್ತಾರೆ ಅಂದ್ರೆ ಮನಸ್ಸಿಗೆ ಒಂದು ರೀತಿಯ ಒಂದು ತೃಪ್ತಿ ಅವರಿಗೆ ಸಿಗತ್ತೆ. ಆ ಮೃಗ ಶೇಷ ಮನಸ್ಸಿನಲ್ಲಿ ಯಾವ ಮೃಗೀಯ ಭಾವನೆಗಳು ಅಡಗಿರತ್ತೋ ಆ ಭಾವನೆಗಳೆಲ್ಲವೂ ಕೂಡ ಅವರಲ್ಲಿ ತಣಿದು ಹೋಗತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಸಮಯ 9:00 ಆಗಲಿದೆ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ.
2: ಮೈಸೂರು ವೃತ್ತಾಂತರಂಗ,
1: ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
3: ಮೈಸೂರು ನಗರದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತೊಂದು ವೃತ್ತ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಇದನ್ನು ಕ್ಯಾರ್ ಸರ್ಕಲ್ ಅಂತ ಕರಿತೀವಿ.
4: ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
3: ಇದು ನಮ್ಮ ದೇವರಾಜ ಅರಸು ರಸ್ತೆ, ಸಯಾಜಿರಾವ್ ರಸ್ತೆ, ಹೊಸ ಸಯಾಜಿರಾವ್ ರಸ್ತೆ ಮತ್ತು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಈ ನಾಲ್ಕು ರಸ್ತೆಗಳು ಸೇರುವ ಮಧ್ಯಭಾಗದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ ಇದೆ. ಶಿಲ್ಪ ಅದರ ಮಧ್ಯದಲ್ಲಿ ಮಾಡಿಟ್ಟಿದ್ದಾರೆ. ಇದು 1952 ಈ ಶಿಲ್ಪದ ಇನಾಗರೇಷನನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದು ಮಾಡಿದರು. ಈ ಶಿಲ್ಪವನ್ನು ಮಾಡಿದಂತಹವರು ಕಾಮತ್ ಅಂತಕ್ಕಂತಹವರು. ಇದು ಬಹಳ ಆಕರ್ಷಕವಾಗಿದೆ. ಇದಕ್ಕೂ ಸಹ ಒಳ್ಳೆಯ ಮಂಟಪವನ್ನು ಮಾಡಿದ್ದಾರೆ. ಆ ಮಂಟಪಕ್ಕೆ ಹತ್ತಿ ಹೋಗಲಿಕ್ಕೆ ಒಳ್ಳೆಯ ಹಂತಗಳನ್ನು ಮಾಡಿದ್ದಾರೆ ನಾಲ್ಕು ದಿಕ್ಕಿನಿಂದಲೂ. 1952 ವಿಶ್ವೇಶ್ವರಯ್ಯನವ್ರನ್ನ ವಿಶೇಷವಾಗಿ ಇದರ ಇನಾಗ್ರೇಷನ್ಗೆ ಕರೀತಾರೆ. ಅವರು ಬರುವಾಗಲೇ ಹೇಳ್ತಾರೆ, ನಾನು ನನ್ನ ಕಾರನ್ನು ಅರಮನೆ ಹತ್ರ ನಿಲ್ಲಿಸಿ ಬರೀ ಕಾಲಲ್ಲಿ ನಾನು ನಡ್ಕೊಂಡು ಬಂದು ಈ ವೃತ್ತದ ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶ್ಚರ್ಯ ಪಟ್ಬಿಡ್ತಾರೆ ಎಲ್ಲ, ಈ ವಯಸ್ಸಲ್ಲಿ ಪಾಪ ಹಿಂಗೆ ನಡ್ಕೊಂಡು ಬರ್ತಾರೆ.

0: ಅವರು ಅಂತ. ಹಾಗೇ ಬಂದು ಇದನ್ನು ಅಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಅಂದರೆ 1952 ಮೊದಲು ಇಲ್ಲಿ ಒಂದು ಫೌಂಟನ್ ಇತ್ತು, ಇದನ್ನು ಎಲಿಗೆಂಟ್ ಫೌಂಟನ್ ಅಂತ ಕರೀತಾರೆ. ಇದನ್ನು ಈ ಫೌಂಟನನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ ನಾನು ನಮ್ಮ ಜೆ ಕೆ ಗ್ರೌಂಡ್ಸು ಧನ್ವಂತರಿ ರಸ್ತೆ ಸೇರುವ ಒಂದು ಮೂಲೆಯಲ್ಲಿ ಎಲಿಗನ್ ಫೌಂಟನನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಫೌಂಟನ್ ಸರ್ಕಲ್ ಅಂತಲೇ ಕರಿತಾ ಇದ್ರು. ಅದರ ಮುಂಭಾಗದಲ್ಲೇ ಒಂದು ಹೋಟೆಲ್ ಇತ್ತು, ಆ ಹೋಟೆಲ್ ಹೆಸರು ಸಹ ಫೌಂಟನ್ ವ್ಯೂ ಅಂತ ಹೋಟೆಲನ್ನು ಮಾಡಿದರು. ಅದು ಅಲ್ಲಿಂದ ಮತ್ತೆ ಸ್ಥಳಾಂತರಗೊಂಡು ಈಗ ಮೈಸೂರು ಬೆಂಗಳೂರು ರಸ್ತೆಗೆ ಅದನ್ನು ಸ್ಥಳಾಂತರಗೊಂಡಿದೆ. ಯಾಕಂದರೆ ರಸ್ತೆ ಅಗಲ ಮಾಡುವಾಗ ಆ ವೃತ್ತವನ್ನು ಅಲ್ಲಿಂದ ತೆಗೆದ್ರು. ಹೀಗೆ ಈ ಶಿಲ್ಪ ಇದು ಸಹ ಮಾರ್ಬಲ್ನಿಂದ ಮಾಡಿರ್ತಕ್ಕಂಥದ್ದು, ಬಹಳ ಅದರ ಆಕರ್ಷಣೆ ಅದಕ್ಕೆ ಇರ್ತಕ್ಕಂಥದ್ದೆಲ್ಲ ನಾವು ನೋಡಬಹುದು. 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹಿಂಭಾಗದಲ್ಲಿ ಒಂದು ಉದ್ದವಾದ ಗೌನ್ ಇದೆ. ಈ ಗೌನ್ ಏನೋ ಅವರು ತಮಾಷೆಗೆ ಕಟ್ಕೊಂಡಿರ್ತಕ್ಕಂಥದ್ದಲ್ಲ, ಇದು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಒಂದು ಬಿರುದು. ಇದನ್ನು ಕೊಡುವಾಗ ಅದಕ್ಕೆ ಒಂದು ಟೈಟ್ಲನ್ನು ಕೊಟ್ಟಿದ್ದಾರೆ, GCSI ಅಂತ ಕರೀತಾರೆ. ಇದು ಗ್ರ್ಯಾಂಡ್ ಸ್ಟೇಟ್ಸ್ ಕಮಾಂಡರ್ಸ್ ಅಂತ ಅದಕ್ಕೆ ಹೆಸರು. ಇದನ್ನು ಕೊಟ್ಟಿದ್ದಾರೆ, ಅದನ್ನು ಅವ್ರು ಹಾಕ್ಕೊಂಡೇ ಎಲ್ಲರ ಮುಂದೆನೂ ಬರ್ತಾ ಇದ್ದಿದ್ದು. ಈ ವೃತ್ತದಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಫೌಂಡೇಶನ್ ಇದೆ. ಬಹುಶಃ ಯಾವ ವೃತ್ತಕ್ಕೂ ಯಾವ ಶಿಲ್ಪಕ್ಕೂ ಇಂತಹ ಒಂದು ದೊಡ್ಡ ಫೌಂಡೇಶನ್ ಇಲ್ಲ. ಇದೇನಾಯ್ತು ಅಂದರೆ ಕಳೆದ ವರ್ಷ ಇದೇ ದಸರಾ ಟೈಮ್ನಲ್ಲಿ ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಕಾರ್ಪೊರೇಷನ್ ಇಂಜಿನಿಯರ್ ವೆಂಕಟೇಶ್ ಅನ್ನುವರು ಕೆಳಭಾಗದಲ್ಲಿರ್ತಕ್ಕಂತಹ ಒಂದು ತೆವಳ್ಕೊಂಡು ಸುಮ್ಮನೆ ಭಾಳ ಬಗ್ಗಿ ಹೋಗಬೇಕಾದಂಥ ಒಂದು ಸಣ್ಣ ದ್ವಾರ ಇದೆ, ಅದ್ರ ಒಳಗಡೆ ಹೋಗಿ ನೋಡ್ಬಿಟ್ಟು ಬಂದು ನನಗೆ ಫೋನ್ ಮಾಡಿದ್ರು. ನಾವು ಎಲ್ಲ ಇಂಟ್ಯಾಕಿನ ಮೆಂಬರ್ಗಳಾದಂತಹ ನಾನು, ಪಿ ನಿತ್ಯಾನಂದ್, ಸುಧೀರ್ ಕುಮಾರ್ ಮತ್ತು NS ಆನಂದ್ ಉಳಿದವರೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯಕರವಾದಂಥ ಫೌಂಡೇಶನ್ ಅಲ್ಲಿದೆ. ಅಂದರೆ ಮಧ್ಯಭಾಗದಲ್ಲಿ ಶಿಲ್ಪದ ಕೆಳಭಾಗಕ್ಕೆ ಬರುವಂತೆ ಒಂದು ವೃತ್ತಾಕಾರದ ದೊಡ್ಡ ಒಂದು ಪಿಲ್ಲರ್ ಇದೆ, ಅದು ಮೊದಲನೇ ಸರ್ಕಲ್ಲು. ಎರಡನೇದು 8 ಕಂಬಗಳು ಬರುವಂತೆ ಮತ್ತೊಂದು ವೃತ್ತವನ್ನು ಮಾಡಿದ್ದಾರೆ. ಮೂರನೇದು ವೃತ್ತದ ಕೊನೆಯ ಭಾಗಕ್ಕೆ ಬರುವಂತೆ ಮತ್ತೆ ಕಂಬಗಳನ್ನು ಹಾಕಿ ಈ ಫೌಂಡೇಶನನ್ನು ಮಾಡಿ ಅದಕ್ಕೆ ಸುತ್ತಲೂ ಮೇಲ್ಗಡೆ ಸಿಮೆಂಟು ಕಬ್ಬಿಣ ಬಳಸಿ ಈ ವೃತ್ತಗಳನ್ನು ಮಾಡಿ ಅದರ ಮೇಲೆ ಸರ್ಕಲ್ ಬರುವಂತೆ ಮಾಡಿದ್ದಾರೆ. ಆಶ್ಚರ್ಯ ಆಯಿತು ನಮಗೆಲ್ಲ ನೋಡಿ, ಯಾಕೆ ಅಂತಂದರೆ ಇಂತಹ ಒಳ್ಳೆ ಆರ್ಕಿಟೆಕ್ಚರಲ್ ಡಿಸೈನನ್ನು ಹೇಗೆ ಮಾಡಿದ್ರು ಅಂತ. ಒಳಗಡೆ ಹೋಗಿ ಸುಮಾರೊಂದು 20 ಆಳ ಇದೆ ಅದು, ಆ ಆಳದಲ್ಲಿ ನಿಂತ್ಕೊಂಡ್ರೆ ನೀವೆಲ್ಲ ನೋಡಬಹುದು. ಅದಕ್ಕೆ ಸೈಡಲ್ಲೆಲ್ಲ ವಿಂಡೋಸ್ ಇದೆ, ಆ ವಿಂಡೋಸಿಂದ ನೀರು ಬಂದು ಒಳಗಡೆ ತುಕ್ಕಿಡಿದು ಹೋಗಿತ್ತು ಕಬಣ ಎಲ್ಲ. ಅದನ್ನೆಲ್ಲ ಇತ್ತೀಚೆಗೆ ಶರೀಫ್ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಸಿದ್ಧವಾದ ಒಂದು ವೃತ್ತ ಈ ಮೈಸೂರಲ್ಲಿದೆ ಅಂತಂದರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತದಲ್ಲಿ ಮತ್ತೊಂದು ಆಕರ್ಷಣೆ ಅಂತಂದರೆ ಅದರ ಮೇಲೆ ಇರತಕ್ಕಂತಹ ಒಂದು ಡೂಮ್ ಮತ್ತೆ ಆಕರ್ಷಕವಾಗಿದೆ. ಇದರಲ್ಲಿ ಮೇಲ್ಭಾಗದಲ್ಲಿ ಇದಕ್ಕೂ ಸಹ ಒಂದು ಕಳಸ ಇದೆ. ಈ ಡೂಮ್ ಎಲ್ಲ ರೀತಿಯಲ್ಲೂ ಆಕರ್ಷಕವಾಗಿರ್ತಕ್ಕಂಥದ್ದು. ಇದು ಇತ್ತೀಚೆಗೆ ಕಳೆದ ದಸರಾ ಸಂದರ್ಭದಲ್ಲಿ ಇದಕ್ಕೆ ಹಾನಿಯಾಗಿ ಅದು ಬಿದ್ದೋಗಿತ್ತು ಒಂದು ಭಾಗ. ಇದೇ ವೆಂಕಟೇಶ್ ಕಾರ್ಪೊರೇಷನ್ ಇಂಜಿನಿಯರು ಅದನ್ನು ಮೇಲೆ ಹತ್ತಿ ಇಂಟ್ಯಾಕ್ನವರು ಸಹ ನಿಂತ್ಕೊಂಡು ಅದರ ಸಂರಕ್ಷಣೆಯನ್ನು ಮಾಡೋದಕ್ಕೆ ಅವ್ರಿಗೂ ಸಹಾಯ ಮಾಡಿದ್ವಿ. ಆ ಸಂರಕ್ಷಣೆಯನ್ನು ಮಾಡಿ ಇವತ್ತು ಅದು ಅದೇ ರೀತಿ ಅದೇ ವಸ್ತುಗಳನ್ನು ಬಳಸಿ ಅದರ ಸಂರಕ್ಷಣೆ ಮಾಡಿದ್ದಾರೆ. ಇದು ಸಹ ಸುಂದರವಾಗಿ ಕಾಣ್ತಕ್ಕಂಥ ಒಂದು ವೃತ್ತಾಕಾರದ ಮೇಲ್ಭಾಗದಲ್ಲಿರ್ತಕ್ಕಂಥ ಡೂಮ್ ಆಕರ್ಷಕವಾಗಿರ್ತಕ್ಕಂಥದ್ದು ನಾವು ನೋಡಬಹುದು.
1: ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕುರಿತು BM ಶ್ರೀಯವರು ರಚಿಸಿದ ಒಂದು ಪ್ರಗಾತ ಹೀಗಿದೆ. ಬ್ರಹ್ಮದಲ್ಲಿ, ಕ್ಷಾತ್ರದಲ್ಲಿ, ನೀತಿಯಲ್ಲಿ, ನೆರೆ ಪಳಗಿ ಮೈಮೆ ವೆತ್ತಿಹರು, ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತ್ತಿಹರು, ಒಮ್ಮೆ ಹೊಳಲನ್ನು ಮೆರೆದು ಮಿತ್ರ ರಾಜರ ಬರಿಸಿ ಸುಖಗೊಳಿಸುತ್ತಿಹರು, ಹೊಳೆಗಳನ್ನು ತಡೆಗಟ್ಟಿ ಬೆಂದ ಕಾಡನ್ನು ಬೆಳೆಸಿ ಹಸುರೆರುಚುತಿಹರು, ಬೆಟ್ಟದಲ್ಲಿ ವಿಹರಿಸುತ್ತ ಜಾತ್ರೆಗಳ ಸಂಭ್ರಮಕ್ಕೆ ಸಡಗರಿಸುತ್ತಿಹರು, ಜ್ಞಾನಿಗಳ ಗೋಷ್ಠಿಯಲ್ಲಿ ಕೇಳುವರು, ಬರಸುವರು, ತಾವೇ ಬರೆಯುವರು, ಪ್ರಜೆಗಳು

ಝಗಮಗಿಸುವ ವಿದ್ಯುತ್ ದೀಪಗಳು ಉರಿಯಬೇಕಾದರೆ 1905 ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಇದರ ಸ್ಥಾಪನೆಗೆ ಕಾರಣೀಭೂತರು ನಾಲ್ವಡಿಯವರೇ. ಮೈಸೂರಿನಲ್ಲಿರುವ ಲಲಿತ ಮಹಲ್, ಚೆಲುವಾಂಬ, ಜಯಲಕ್ಷ್ಮಿ ವಿಲಾಸ್, ರಾಜೇಂದ್ರ ವಿಲಾಸ ಅರಮನೆಗಳು ಹಾಗೂ ಕ್ರಾಫರ್ಡ್ ಭವನ, ಲ್ಯಾನ್ಸ್ಡೌನ್ ಕಟ್ಟಡ, ಗನ್ಹೌಸ್, ಮಹಾನಗರ ಪಾಲಿಕೆ ಕಟ್ಟಡ, ಕೃಷಿ ಇಲಾಖೆ ಕಟ್ಟಡ, ದೇವರಾಜ ಮಾರುಕಟ್ಟೆಗಳು ನಿರ್ಮಾಣಗೊಂಡದ್ದು ಕೃಷ್ಣರಾಜ ಒಡೆಯರವರ ಆಡಳಿತಾವಧಿಯಲ್ಲಿಯೇ.

ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 9:45 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯದೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಬಿಆರ್ ಮಾಡುವ ಸ್ವಾಗತ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಹಬ್ಬಗಳಲ್ಲಿ ಅತ್ಯಂತ ಮಹತ್ವದ ನವರಾತ್ರಿ ಹಬ್ಬ.

0: ದಲ್ಲಿ ಕಳಶ ಸ್ಥಾಪಿಸಿ ದುರ್ಗಾದೇವಿಯ 9 ರೂಪಗಳನ್ನ ಶ್ರದ್ಧಾಭಕ್ತಿಯಿಂದ 9 ದಿನಗಳ ಕಾಲ ಪೂಜಿಸಿ ವಿಜಯದಶಮಿಯನ್ನ ನಾವು ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ. ಹೀಗೆ ದೇಶದೆಲ್ಲೆಡೆ ಆಯಾ ದಿನಕ್ಕೆ ಆಯಾ ದೇವಿಯರ ಇಷ್ಟದ ಬಣ್ಣದ ವಸ್ತ್ರಗಳನ್ನ ತೊಟ್ಟು ಹೆಂಗಳೆಯರೆಲ್ಲ ತಮ್ಮ ಪ್ರದೇಶದ ಸಂಪ್ರದಾಯ ಪರಂಪರೆ ಅದಕ್ಕೆ ಅನುಗುಣವಾಗಿ ಉಪವಾಸ, ಸ್ತೋತ್ರ ಪಠಣ, ಪೂಜೆ, ನೃತ್ಯ, ಅಲಂಕಾರ, ಆರತಿಯೊಂದಿಗೆ ತಾಯಿಯನ್ನು ಆರಾಧಿಸಿ ಆಶೀರ್ವಾದ ಪಡ್ಕೊಳ್ತಾರೆ. ಹಾಗೆ ನಮ್ಮ ಆಕಾಶವಾಣಿ ಕೇಂದ್ರದಿಂದ ಅನೇಕ ಮಧುರವಾದ ಕಾರ್ಯಕ್ರಮಗಳು ಕೂಡ ಬಿತ್ತರ ಆಗ್ತಾ ಇದೆ.
1: ಮಳೆ ಹೋಯ್ತು ಅಂತ ಮಳೆ ರಾಯನ ಬಯದಿರೆ, ಮಳೆ ಹೋಯ್ತು ಅಂತ.

ಇನ್ನು ನಮ್ಮ ಕರ್ನಾಟಕದ ನಾಡಹಬ್ಬ ದಸರಾ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಯಾಕೆಂದರೆ ಮೈಸೂರಿನ ಬೀದಿ ಬೀದಿಗಳು ನವವಧುವಿನಂತೆ ಈ ದಸರಾದಲ್ಲಿ ಅಲಂಕೃತಗೊಂಡು ಸುಂದರವಾಗಿ ಕಾಣುತ್ತೆ. ಅರಮನೆಯ ದರ್ಬಾರ್, ಚಾಮುಂಡಿ ದೇವಿಯ ದರ್ಶನ, ಜಂಬೂ ಸವಾರಿ, ವಸ್ತು ಪ್ರದರ್ಶನ, ನೃತ್ಯ, ಸಂಗೀತ, ಈ ಕಾರ್ಯಕ್ರಮಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ. ದೇವತೆ ಚಾಮುಂಡೇಶ್ವರಿಯು ಮಹಿಷಾಸುರನನ್ನ ಕೊಂದ ದಿನವನ್ನ ಈ ಹಬ್ಬ ಸ್ಮರಿಸುತ್ತೆ. ಮಹಿಷಾಸುರನನ್ನ ಕೊಂದು ಚಾಮುಂಡಿ ತಾಯಿಯು ದುಷ್ಟರಿಗೆ ಸಂಹಾರ ಮಾಡಿ ಒಳ್ಳೆಯತನಕ್ಕೆ ಎಂದಿಗೂ ವಿಜಯ ಇದೆ ಅನ್ನೋದನ್ನ ಎಲ್ಲರನ್ನೂ ಅಂತ ಹೇಳ್ತಾ ಎಲ್ಲರನ್ನ ರಕ್ಷಿಸ್ತಿದ್ದಾಳೆ. ಆದ್ರಿಂದ ಈ ಊರಿಗೆ ಮಹಿಷನೂರು, ಮೈಸೂರು ಅಂತ ಕರೆಯಲಾಗುತ್ತೆ. ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕ

0: ಕರ್ನಾಟಕವನ್ನು ಒಳಗೊಂಡು ಮನೆ ಮನೆಗಳಲ್ಲಿ ಮರದ, ಮಣ್ಣಿನ, ಗಾಜಿನ, ಲೋಹದ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳಂಥ ಕಥೆಗಳನ್ನ ತಿಳಿಸೋ ಅಂಥ ಅನೇಕ ಗೊಂಬೆಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಸಿಂಗರಿಸಿ ಪ್ರತಿದಿನ ನೆರೆಯ ಮಕ್ಕಳುಗಳಿಗೆಲ್ಲ ಸಿಹಿ ತಿಂಡಿಗಳನ್ನ ಹಂಚಿ ಕೋಲಾಟ ಆಡಿಬಿಟ್ಟು ಸಂಭ್ರಮಿಸ್ತಾರೆ. ಗೊಂಬೆ ಹಬ್ಬ ಬಂತಂದ್ರೆ ಎಲ್ಲ ಮಕ್ಕಳಿಗೂ ಸಂಭ್ರಮನೋ ಸಂಭ್ರಮ.
1: ಮನಸ್ಸನ್ನು ಮನಸ್ಸು ಅರಿ

ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಶ್ರೀರಾಮನ ಕಥೆಯನ್ನ ಹೇಳೋ ರಾಮಲೀಲಾ ಪ್ರದರ್ಶನಗಳನ್ನ ಏರ್ಪಡಿಸಲಾಗುತ್ತೆ. ದಶಹರಾ ಎಂದ್ರೆ ದುಷ್ಟ ರಾವಣನ ಮೇಲೆ ಶ್ರೀರಾಮನಿಗೆ ವಿಜಯ ತಂದ ದಿನ. ರಾವಣ, ಕುಂಭಕರ್ಣ ಇವರ ಪ್ರತಿಕೃತಿಗಳನ್ನ ಸುಡುವ ಸಂಪ್ರದಾಯವನ್ನ ಕೆಲವು ಪ್ರದೇಶಗಳಲ್ಲಿ ಆಚರಿಸಲಾಗುತ್ತೆ. ಇದು ಅಧರ್ಮದ ಅಂತ್ಯವನ್ನ ಸೂಚಿಸುತ್ತೆ. ಗುಜರಾತ್ನಲ್ಲಿ ಗರ್ಭಾ ಮತ್ತು ದಾಂಡಿಯಾ ಸಾಂಪ್ರದಾಯಿಕ ನೃತ್ಯದೊಂದಿಗೆ ಹಬ್ಬವನ್ನ ಆಚರಿಸುತ್ತಾರೆ. ಮತ್ತೊಮ್ಮೆ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇಂದಿನ ಗಾನಗಂಗೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ಕೇಳುಗರಿಗೆಲ್ಲ ಶ್ರೀಮಾತೆಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದಶಮಹಾವಿದ್ಯಾತತ್ವ ಮತ್ತು ಸ್ವರೂಪಾನುಸಂಧಾನದ ಇಂದಿನ ಈ ಎರಡನೆಯ ಕಾರ್ಯಕ್ರಮದಲ್ಲಿ ತಾರಾ ಅಥವಾ ನೀಲಸರಸ್ವತಿ ಮಹಾವಿದ್ಯೆಯ ಕುರಿತು ತಿಳಿದುಕೊಳ್ಳೋಣ. ವೇದಾಂತವು ಹೇಳುವ ಬ್ರಹ್ಮ, ತಂತ್ರವು ಅನುಭವಿಸುವ ಶಿವಶಕ್ತಿ ಮತ್ತು ಶಾಕ್ತ ಪರಂಪರೆಯ ಜಗನ್ಮಾತೆ, ಇವೆಲ್ಲವೂ ಒಂದೇ ಪರಮತತ್ವವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಪ್ರಯತ್ನಗಳು ಎಂದು ಗ್ರಹಿಸಬಹುದು. ಇಂದಿನ ಮಹಾವಿದ್ಯೆ ತಾರಾ ಅಥವಾ ನೀಲಸರಸ್ವತಿ.

ಕತ್ತಲಲ್ಲಿ ದಾರಿ ತಪ್ಪಿದವನಿಗೆ ಬೆಳಕಾಗುವವಳು ತಾರಾ. ಆಕಾಶದ ನಕ್ಷತ್ರದಂತೆ ಸಂಕಷ್ಟದ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ದಡ ತೋರುವ ಮಾರ್ಗದರ್ಶಿ. ಬೃಹಸ್ಪತಿಗೆ ಜ್ಞಾನೋದಯ ಮಾಡಿಸಿದ ಕಥೆಯಿರಲಿ, ವಸಿಷ್ಠರಿಗೆ ಸಿದ್ಧಿ ನೀಡಿದ ಪ್ರಸಂಗವಿರಲಿ, ತಾರಾ ಯಾವಾಗಲೂ ಆಶಾಕಿರಣವಾಗಿ ಬರುತ್ತಾಳೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಿರಾಶೆಯ ಕಗ್ಗತ್ತಲು ಆವರಿಸುತ್ತದೆ. ಆ ಕ್ಷಣದಲ್ಲಿ ಇದು ಕಳೆದು ಹೋಗುತ್ತದೆ ಎನ್ನುವ ಭರವಸೆಯ ಬೆಳಕನ್ನು ತಾರಾ ನೀಡುತ್ತಾಳೆ. ಮಾತು ಹೊರಡದಾಗ, ವಿದ್ಯೆ ಒಲಿಯದಾಗ ತಾರಾದೇವಿಯ ಸ್ಮರಣೆ ವಾಗ್ದೇವಿಯಂತೆ ಸಹಾಯಕ್ಕೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ಕೇಳುಗರೆ, ಈ ತಾರಾತತ್ವದ ಆಳಕ್ಕೆ.

ಕಾಳಿಗಿಂತಲೂ ಒಂದು ಹೆಜ್ಜೆ ಮೃದುವಾದ, ಆದರೆ ಅಷ್ಟೇ ಪ್ರಚಂಡ ಶಕ್ತಿಯುಳ್ಳ ರೂಪ ತಾರಾದೇವಿಯದ್ದು. ನೀಲವರ್ಣದ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದರಲ್ಲಿ ಕತ್ತರಿಸಿದ ಶಿರ ಹಿಡಿದ ಈ ದೇವಿ ಜ್ಞಾನ ಮತ್ತು ವಾಕ್ಶಕ್ತಿಯ ಅಧಿದೇವತೆ ಎಂದು ಪೂಜಿಸಲ್ಪಡುತ್ತಾಳೆ. ಬೌದ್ಧ ಪರಂಪರೆಯಲ್ಲಿಯೂ ತಾರಾದೇವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅಲ್ಲಿ ಆಕೆ ಕರುಣೆಯ ಪರಾಕಾಷ್ಠೆಯಾದ ಬೋಧಿಸತ್ವ ಸ್ವರೂಪಿಣಿ. ಹಿಂದೂ ತಂತ್ರದಲ್ಲಿ ಈಕೆಯನ್ನು ನೀಲ ಸರಸ್ವತಿ ಎಂದು ಕರೆಯುತ್ತಾರೆ. ಏಕೆಂದರೆ ವಾಕ್ಶಕ್ತಿ, ಬುದ್ಧಿ ಮತ್ತು ವಿವೇಚನೆಯ ಮೇಲೆ ಈಕೆಗೆ ಪೂರ್ಣ ಆಧಿಪತ್ಯ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ತಾರಿಣಿ ಆಗಿ, ಅಜ್ಞಾನದ ಕತ್ತಲಲ್ಲಿ ಸಿಲುಕಿದವರಿಗೆ ಜ್ಞಾನದ ಬೆಳಕಾಗಿ ಪ್ರಕಟಗೊಳ್ಳುವ ಈಕೆಯ ಸ್ವಭಾವ ಎರಡೂ ಆಯಾಮಗಳಲ್ಲಿ, ಅಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಲ್ಲಿ ರಕ್ಷಣೆ ನೀಡುತ್ತದೆ. ತಾರಾ ಮಹಾವಿದ್ಯೆಯ ಆವಿರ್ಭಾವದ ಕುರಿತು ತೋಡಲ ತಂತ್ರದ ಪ್ರಕಾರ, ದಕ್ಷಯಜ್ಞದಲ್ಲಿ ದಕ್ಷನ ಮನೆಗೆ ಹೋಗಲು ಸತೀದೇವಿ ಶಿವನ ಅಪ್ಪಣೆ ಕೇಳಿದಾಗ ಶಿವ ನಿರಾಕರಿಸಿದ. ಆಗ ಸತಿಗೆ ಕೋಪ ಬಂದು ದಶ ಮಹಾವಿದ್ಯೆಗಳ ರೂಪ ತಾಳಿದಳು. ಅವುಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸಿಕೊಂಡ ಉಗ್ರ ರೂಪವೇ ತಾರಾ.

ಇನ್ನೊಂದು ಅತ್ಯಂತ ಮುಖ್ಯವಾದ ಕಥೆ ಸಮುದ್ರ ಮಥನದ ಸಂದರ್ಭದ್ದು. ಇದು ಬೃಹನ್ನೀಲ ತಂತ್ರದಲ್ಲಿ ಬರುತ್ತದೆ. ಸಮುದ್ರ ಮಂಥನದ ಈ ಕಥೆಯಲ್ಲಿ ತಾರಾದೇವಿಯ ಉಗಮ ಒಂದು ಕುತೂಹಲಕಾರಿ ಪ್ರಸಂಗ. ಹಾಲಾಹಲ ವಿಷ ಉದ್ಭವಿಸಿ ಇಡೀ ಸೃಷ್ಟಿಯನ್ನೇ ನಾಶಗೊಳಿಸುವ ಭೀತಿ ಎದುರಾದಾಗ ಶಿವ ಆ ವಿಷವನ್ನು ಕುಡಿದು ಕಂಠದಲ್ಲಿ ಹಿಡಿದಿಟ್ಟುಕೊಂಡ. ವಿಷದ ತೀವ್ರತೆಯಿಂದ ಮೂರ್ಛೆಗೊಳ್ಳುತ್ತಿದ್ದ ಶಿವನನ್ನು ರಕ್ಷಿಸಲು ಆದಿಶಕ್ತಿ ಪಾರ್ವತಿ ತಾರಾರೂಪ ತಾಳಿ ಶಿವನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಎದೆಹಾಲುಣಿಸಿದಳು ಎನ್ನುವ ಕಥೆ ಪ್ರಚಲಿತವಿದೆ. ಆ ವಾತ್ಸಲ್ಯ ಸ್ಪರ್ಶದಿಂದ ವಿಷದ ಪ್ರಭಾವ ಶಮನಗೊಂಡು ಶಿವ ಮತ್ತೆ ಚೇತರಿಸಿಕೊಂಡ ಎನ್ನುವ ಪ್ರಸಂಗ ರೋಚಕವೆನಿಸುತ್ತದೆ ಅಲ್ಲವೇ? ಹೀಗಾಗಿ ತಾರಯತಿ ಇತಿ ತಾರಾ, ಸಂಸಾರದ ವಿಷದಿಂದ ದಾಟಿಸುವವಳೆ ತಾರಾ ಎಂದು ಸಮೀಕರಿಸಬಹುದು.

ಇನ್ನೊಂದು ಪ್ರಸಿದ್ಧ ಕಥೆ ವಸಿಷ್ಠ ಮುನಿಗಳಿಗೆ ಸಂಬಂಧಿಸಿದ್ದು. ಎಷ್ಟು ತಪಸ್ಸು ಮಾಡಿದರೂ ಸಿದ್ಧಿ ದೊರೆಯದೆ ಬಳಲಿದ ವಸಿಷ್ಠರಿಗೆ ಸ್ವತಃ ಶಿವನೇ ತಾರಾದೇವಿಯ ತಾಂತ್ರಿಕ ಆರಾಧನಾ ವಿಧಾನವನ್ನು ಉಪದೇಶಿಸಿದ ಎಂದು ಆ

ಮತ್ತೊಂದು ಕಥೆಯ ಪ್ರಕಾರ, ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಮಾಡಲು ಬ್ರಹ್ಮನಿಗೆ ವೇದದ ಜ್ಞಾನ ನೆನಪಾಗದಿದ್ದಾಗ ಅವನು ತಪಸ್ಸು ಮಾಡಿದ. ಆಗ ಅಶರೀರವಾಣಿಯಾಗಿ ನೀಲ ಸರಸ್ವತಿ ರೂಪದಲ್ಲಿ ಕಾಣಿಸಿಕೊಂಡವಳೆ ತಾರಾ. ಅವಳೆ ಬ್ರಹ್ಮನಿಗೆ ವೇದ ಹೇಳಿಕೊಟ್ಟವಳು. ಹೀಗೆ ಸಂಕಟದಿಂದ ಪಾರು ಮಾಡಿದವಳು ತಾರೆ.

ತಾರಾ ಮಹಾವಿದ್ಯೆಗೂ ಮತ್ತು ಕಾಳಿ ಮಹಾವಿದ್ಯೆಗೂ ವ್ಯತ್ಯಾಸವೇನು? ಕಾಳಿ ರಾತ್ರಿ ಸ್ವರೂಪಿಣಿ, ಕಾಲವನ್ನೇ ನುಂಗುವವಳು. ತಾರಾ ನಕ್ಷತ್ರ ಸ್ವರೂಪಿಣಿ, ಆ ರಾತ್ರಿಯ ಕತ್ತಲೆಯಿಂದ ಬೆಳಗಿಗೆ ದಾಟಿಸುವವಳು. ಆದ್ದರಿಂದ ಕಾಳಿಯ ಆರಾಧನೆ ಕಷ್ಟವಾದರೆ ತಾರಾ ಆರಾಧನೆ ಸೌಮ್ಯ. ವಿದ್ಯೆ, ವಾಕ್ಸಿದ್ಧಿ, ಶತ್ರುನಾಶಕ್ಕೆ ತಾರಾದೇವಿಯನ್ನು ಪೂಜಿಸುತ್ತಾರೆ.

ತಾರಾದೇವಿಯು ವಾಕ್ಶಕ್ತಿ ಸ್ವರೂಪಿಣಿ. ವಾಕ್ಶಕ್ತಿಗಳಲ್ಲಿ ಮಧ್ಯಮ ಎನ್ನುವ ವಾಗ್ದೇವತೆಯಾಗಿ ಈಕೆಯನ್ನು ಕಾಣಬಹುದು. ಜನನ ಮರಣಗಳಲ್ಲಿ ನಿರತವಾಗಿ ಸಂಸಾರ ದುಃಖ ತಾಪತ್ರಯಗಳಿಂದ ತಪ್ತನಾದ ಜೀವಿಯನ್ನು ತನ್ನ ಅನುಗ್ರಹದಿಂದ ತರಿಸುವವಳಾದ್ದರಿಂದ ಆಕೆಯನ್ನು ತಾರಾ ಎಂದು ದಾರ್ಶನಿಕರು ಕರೆಯುತ್ತಾರೆ. ಈ ತಾರಾ ಉಪಾಸನೆ ಕೇವಲ ಸನಾತನ ಧರ್ಮದಲ್ಲಿ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ಒಂದು ಉಪಾಸನಾ ಮಾರ್ಗವಾಗಿ ವಿಸ್ತಾರವಾಗಿ ಪ್ರಯೋಗದಲ್ಲಿದೆ. ಪ್ರಣವೋಪಾಸನೆಯ ಮೂಲ ಸ್ವರೂಪ ಈ ತಾರಾದೇವಿ. ಅಕಾರ ಉಕಾರ ಮಕಾರಗಳ ಮೂಲ ದಾರ್ಶನಿಕ ಜ್ಯೋತಿ ಸ್ವರೂಪ ಮತ್ತು ಸಹಸ್ರಾರ ಕಮಲದಲ್ಲಿ ಪ್ರಕಾಶಮಾನವಾಗಿರುವ ಆನಂದ ಜ್ಯೋತಿ ಈ ತಾರಾದೇವಿ ಎಂದು ಉಪಾಸಕ ಸಾಧಕರು ಹೇಳುತ್ತಾರೆ. ಕಗ್ಗತ್ತಲೆಯ ಕರಾಳ ಕಾಲಸ್ವರೂಪ ಕಾಳಿಯಾದರೆ ಬೆಳಕಿನ ಕಾಂತಿ ಸ್ವರೂಪವೇ ತಾರೆ.

ಬದುಕಿನಲ್ಲಿ ಎಷ್ಟೋ ಬಾರಿ ನಾವು ದಾರಿ ಕಾಣದ ಸ್ಥಿತಿಯಲ್ಲಿ ಸಿಲುಕುತ್ತೇವೆ. ಪರೀಕ್ಷೆಯ ಫಲಿತಾಂಶದ ಆತಂಕ, ಉದ್ಯೋಗದ ಸಂದರ್ಶನದ ಭಯ, ಕುಟುಂಬದ ಸಮಸ್ಯೆಗಳ ಸಂಕೀರ್ಣತೆ, ಇಂತಹ ಸಂದರ್ಭಗಳಲ್ಲಿ ಬೇಕಾಗಿರುವುದು ಬಲಪ್ರಯೋಗವಲ್ಲ, ಬದಲಿಗೆ ಸ್ಪಷ್ಟತೆ ಮತ್ತು ಸಮಾಧಾನ. ತಾರಾದೇವಿ

ಪ್ರತಿ ಕತ್ತಲಲ್ಲೂ ಒಂದು ಬೆಳಕಿನ ಕಿರಣ ಅಡಗಿರುತ್ತದೆ, ಅದನ್ನು ಗುರುತಿಸುವ ತಾಳ್ಮೆ ಬೇಕಷ್ಟೆ. ಇನ್ನೊಂದು ಮುಖ್ಯ ಪಾಠ ಎಂದರೆ, ಇತರರಿಗೆ ಕಷ್ಟ ಬಂದಾಗ ದಾರಿ ತೋರುವ, ಆಶ್ರಯ ನೀಡುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದು. ಪ್ರತಿಯೊಬ್ಬರೂ ಇನ್ನೊಬ್ಬರ ಬಾಳಿನಲ್ಲಿ ಒಂದು ತಾರೆ ಆಗಬಲ್ಲರು. ಒಂದು ಮಾತು, ಒಂದು ಸಹಾಯ, ಒಂದು ಸಾಂತ್ವನದ ಸ್ಪರ್ಶದಿಂದ ಕಚೇರಿಯಲ್ಲಿ ಹೊಸದಾಗಿ ಸೇರಿದ ಸಹೋದ್ಯೋಗಿಗೆ ಮಾರ್ಗದರ್ಶನ ನೀಡುವುದು, ನೆರೆಹೊರೆಯವರಿಗೆ ಸಂಕಷ್ಟದಲ್ಲಿ ನೆರವಾಗುವುದು, ಒಬ್ಬಂಟಿಯಾಗಿರುವ ಹಿರಿಯರೊಂದಿಗೆ ಸಮಯ ಕಳೆಯುವುದು, ಇವೆಲ್ಲವೂ ತಾರಾ ತತ್ವದ ಪ್ರಾಯೋಗಿಕ ಅನುಷ್ಠಾನಗಳು. ಪ್ರತಿ ರಾತ್ರಿ ಆಕಾಶ ನೋಡಿದಾಗ ನಕ್ಷತ್ರಗಳಂತೆ ಕತ್ತಲಲ್ಲೂ ಬೆಳಗುವ ಭರವಸೆಯ ಮನೋಭಾವ ಬೆಳೆಸಿಕೊಳ್ಳುವುದೇ ತಾರಾದೇವಿಗೆ ಸಲ್ಲಿಸುವ ನಿಜವಾದ ಆರಾಧನೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಸೌಂದರ್ಯ ಮತ್ತು ಪೂರ್ಣತೆಯ ಸಂಕೇತವಾದ ತ್ರಿಪುರ ಸುಂದರಿ ದೇವಿಯ ಅನುಸಂಧಾನದಲ್ಲಿ ತೊಡಗಿಕೊಳ್ಳಲು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿಮುದ್ರಣ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಲೂಟ್ ಮಾರ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಅಮಿತ್ ಖನ್ನಾ, ರಾಗ ಸಂಯೋಜನೆ ರಾಜೇಶ್ ರೋಷನ್ ಅವರದಾಗಿದೆ.

ಮೊಹಮ್ಮದ್ ರಫಿಯವರ ಕಂಠ ಸಿರಿಯಲಿ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜಯಕಿಶನ್ ಅವರದಾಗಿದೆ.

ಮೊಹಮ್ಮದ್ ರಫಿಯವರ ಕಂಠಸಿರಿಯಲ್ಲಿ ಜಬ್ ಜಬ್ ಫೂಲ್ ಖಿಲೆ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಆನಂದ ಭಕ್ಷಿಯವರದಾಗಿದೆ, ರಾಗ ಸಂಯೋಜನೆ ಕಲ್ಯಾಣ್ ಜಿ ಆನಂದ್ ಜಿ.

ಲತಾ ಮಂಗೇಶ್ಕರ್ ಅವರ ಕಂಠಸಿರಿಯಲ್ಲಿ ಅಭಿಲಾಷಾ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಮಜ್ರೂರ್, ರಾಗ ಸಂಯೋಜನೆ ರಾಹುಲ್ ದೇವ್ ಬರ್ಮನ್.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಧರ್ತಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ರಾಜೇಂದ್ರ ಕೃಷ್ಣ ಹಾಗೂ ಹಜರತ್ ಜೈಪುರಿ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಎಂ ಸತ್ಯಂ, ನಾಗೇಂದ್ರ, ಪಿ ಲೀಲಾ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿ ಕಥಾ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

0: ಕಮಲ್ಲಿತರಲ್ಲ ಕಮಲ್ಲರಜಿ.
1: ಗೀತಾಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆ ಇರುವ ಮಣ್ಣಿನ ಮಗ 1968 ತೆರೆಕಂಡ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪಿ. ಸುಶೀಲಾ.

ವಿವಿ ಶ್ರೀನಿವಾಸ್ ಹಾಗೂ ಬಿಕೆ ಸುಮಿತ್ರಾ ಅವರ ಯುಗಳ ಧ್ವನಿಯಲ್ಲಿ ನಮ್ಮ ಊರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಿ ವಿ ಶಿವಶಂಕರ್ ಹಾಗೂ ರಾಗ ಸಂಯೋಜನೆ ಆರ್ ರತ್ನಾವರದಾಗಿದೆ.

ಆರ್ಎನ್ ಜಯಗೋಪಾಲ್ ಹಾಗೂ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಆರ್ ಸುದರ್ಶನ್ ಅವರ ರಾಗ ಸಂಯೋಜನೆ ಇರುವ ಬೇಡಿ ಬಂದವಳು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ.

ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದು ಸತ್ಯಂ ಅವರು ಸಂಗೀತ ಸಂಯೋಜಿಸಿ ವಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿಬಂದ ಈ ಒಂದು ಹಾಡು ಮಮತೆ ಚಿತ್ರದಿಂದ ಆಯ್ದದ್ದು. ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಜೇಡರ ಬಲೆ ಚಿತ್ರದ ಹಾಡು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿದ ಭಾಗ್ಯದ ಬಾಗಿಲು ಚಿತ್ರದಿಂದ ಗೀತೆಯನ್ನು ಕೇಳಿದರೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದು, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು. ಎಲ್ಲಾರೇಶ್ವರಿಯವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಮಹಾಸತಿ ಅನಸೂಯ ಚಿತ್ರದ ಗೀತೆಯನ್ನು.

0: ಪಿ ವಿ ಶ್ರೀನಿವಾಸ್ ಮತ್ತು ಕೆಜೆ ಯೇಸುದಾಸ್ ಹಾಡಿದ ಸುವರ್ಣ ಭೂಮಿ ಚಿತ್ರದಿಂದ ಇದ ಗೀತೆಯನ್ನು ಆಲಿಸಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆ ಇದು, ಸಂಗೀತ ವಿಜಯ ಭಾಸ್ಕರ್. ಪಿ ವಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಮಂಕುದಿನ್ನಿ ಚಿತ್ರದ ಹಾಡು, ಸಾಹಿತ್ಯ ಚಿವುದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.
1: ಬಾಬೇಗ ಮನಮೋ

ಹಾಡುವೆ ನಿನ್ನ ಆ ಬಯಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತ ನಿನ್ನ ಆ ಬಯಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತ ಕುಲುಕುತ ಬಳುಕುತ ಮೆಲು ನಡೆ ನಡೆಯುತ್ತ ತನುವ ಕುಣಿಸಿ ಮನವ ನಲಿಸಿ ಒಲಿಯುತ್ತ ಬಾಯಾದಿ ಅಲ್ಲ ಅಲ್ಲ.

ಕೊನೆಗೆ ತಾಳಲಿ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ಕೆಲುದಿನ ಮಗವನ್ನು ನೆನೆಯುತ ಬಳಲಿದೆ ಮನವ ಗೆಲ್ಲುವ ಸುಖವ ಪಡೆ

ಚಿನ್ನಾರಿ ಪುಟ್ಟಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠದಲ್ಲಿ ಆರ್ ಎನ್ ಜಿ ಗೋಪಾಲ್ ಅವರ ಗೀತ ರಚನೆಯಿದು. ಸಂಗೀತ ಟಿ ಜಿ ಲಿಂಗಪ್ಪ. ಇದೇ ಚಿತ್ರದ ಮತ್ತೊಂದು ಹಾಡು ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಾಹಿತ್ಯ ಜಿ ವಿ ಅಯ್ಯರ್.

ಪಿ ಸುಶೀಲಾ ಹಾಡಿರುವ ಆನಂದ ಕಂದ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತ ರಚನೆಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಎಚ್ ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಸತ್ಯಂ ಅವರು ಸಂಗೀತ ನಿರ್ದೇಶಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ರೌಡಿ ರಂಗಣ್ಣ ಚಿತ್ರದಿಂದ.

0: ಪದಜೋಡಣೆ ಹುಣಸೂರು ಕೃಷ್ಣಮೂರ್ತಿಯವರದು, ಸಂಗೀತ ಎಸ್ ದಕ್ಷಿಣಾಮೂರ್ತಿ.
1: ಅಡ್ಡ ಬಂದ ಕಸವ ಮೇದು ಗುಡ್ಡದಂಗೆ ಕೊಬ್ಬೈತೆ, ಹಿಂದುಗಡೆ ಹೊಂಚು ಹಾಕಿ ನುಕ್ಕಲೆಂದು ನೋಡೈತೆ, ವಂಚನೆ ಮಾಡುವ ನರಿಯನು ಕೂಡಿ ಸಂಚು ಮಾಡೇ ಕುಂತೈತೆ. ಮಗನೇ ಬೊಡ್ಡಿ ಮಗನೇ

ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಅಂಚೆ ವೃತ್ತ ರಾಷ್ಟೀಯ ಅಂಚೆ ಸಪ್ತಾಹದ ಅಂಗವಾಗಿ ಆಯೋಜಿಸಿರುವ ಅಂಚೆ ಚೀಟಿ ಸಂಗ್ರಹ ಫಿಲಾಟೆಲಿ ಪಾಸ್ಪೋರ್ಟ್ ಮಾರಾಟಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ 8,000 ಫಿಲಾಟೆಲಿ ಪಾಸ್ಪೋರ್ಟ್ಗಳು ಮಾರಾಟವಾಗಿವೆ. ಫಿಲಾಟೆಲಿ ಪಾಸ್ಪೋರ್ಟ್ ಪ್ರವಾಸ ಕೋಶವಾಗಿದ್ದು, ಇದನ್ನು ಖರೀದಿಸಿದವರು ರಾಜ್ಯ ಸುತ್ತಿ ಪ್ರಯಾಣದ ದಾಖಲೆಯೊಂದಿಗೆ ಪ್ರವಾಸದ ಪ್ರಯೋಜನ ಪಡೆಯಬಹುದು ಎಂದು ಕರ್ನಾಟಕ ಅಂಚೆ ವೃತ್ತದ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಆಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಹಿರಿಯ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಾಹಿತಿ ಡಾ ನಾಗಮಣಿ ಶ್ರೀನಾಥ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಮೈಸೂರು ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2026ಕ್ಕೆ ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾಡಹಬ್ಬ ಮೈಸೂರು ದಸರಾ ಪ್ರಯುಕ್ತ ಆಯೋಜಿಸಿರುವ ದಸರಾ ಕ್ರೀಡಾಕೂಟಕ್ಕೆ ಸರ್ಕಾರ ರಾಜ್ಯ ಮಟ್ಟದ ಮಾನ್ಯತೆ ನೀಡಿದೆ ಎಂದರು. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಕುದುರೆಗಳಿಗೆ ಇಂದು ಮೂರನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ಜರುಗಿತು. ತಾಲೀಮಿನಲ್ಲಿ 11 ಆನೆಗಳು ಹಾಗೂ 43 ಕುದುರೆಗಳು ಪಾಲ್ಗೊಂಡಿದ್ದವು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳಗಾವಿ ವಿಭಾಗ ಮಟ್ಟದ ಪವಾಡ ರಹಸ್ಯ ಬಯಲು ತರಬೇತಿ ಶಿಬಿರವನ್ನು ಘಟಪ್ರಭಾದ ಡಾ ಹರಡೀಕರ್ ಸೇವಾದಳ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಿತು. ಬೆಳಗಾವಿ ಶೈಕ್ಷಣಿಕ ವಿಭಾಗದ ಒಟ್ಟು 10 ಜಿಲ್ಲೆಗಳ 120 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್.
1: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕತೆಯನ್ನ ಪ್ರಸಾರ ಮಾಡುವ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ 4 ತಂಡಗಳಾಗಿ ಒಂದೊಂದು ವಿಭಾಗದಲ್ಲಿ 150 ಜನರಿಗೆ ಪವಾಡ ರಹಸ್ಯ ಬಯಲು ತರಬೇತಿಯನ್ನ ಕೊಡ್ತಾ ಇದೆ. ಇಲ್ಲಿ 50 ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯವನ್ನ ಪ್ರಯೋಗಾತ್ಮಕವಾಗಿ ನಾವು ಮಾಡಿಸ್ತಾ ಇದ್ವಿ. ಘಟಪ್ರಭಾದಲ್ಲಿ 156 ಜನ ಬಂದಿದ್ದಾರೆ. ಅವರಿಗೆ 2 ದಿನಗಳ ತರಬೇತಿಯನ್ನ ಕೊಡಲಾಗುತ್ತೆ. ಆ ತರಬೇತಿಯಲ್ಲಿ ನಮ್ಮ ಮನೋವೈಜ್ಞಾನಿಕ ಮನಸ್ಸು ಹೇಗೆ ಪರಿವರ್ತನೆ ಆಗಬೇಕು, ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇದೀವಿ.
0: ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಈ ಮಧ್ಯಾಹ್ನ 3 ಗಂಟೆಗೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂಬ ಬೇಡಿಕೆ ಕುರಿತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಯಿಂದ ಸುಮಾರು 35 ಜನ ರೈತ ಮುಖಂಡರು ಹೊಸದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟದ ವಿವಿಧ ಜಿಲ್ಲೆಗಳ ಒಟ್ಟು 54 ಜನ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ. ಆಕಾಶವಾಣಿಯ ಇಂದಿನ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಸಾಗರಮಾಲಾ ಯೋಜನೆಗೆ ಚಾಲನೆ ನೀಡಲಾಯಿತು. ಇದು ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಯೋಜನೆಯಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆ ಗಣೇಕಲ್ ಜಲಾಶಯದಿಂದ ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಬೇಡಿಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಕೊಡಮಾಡುವ ಲೋಕಸಿರಿ ಗೌರವ ಪ್ರಶಸ್ತಿಗೆ ಭಾಜನರಾದ ಜಾನಪದ ಸಂಶೋಧಕ ಹಾಗೂ ಹಿರಿಯ ಕಲಾವಿದ ಹುಬ್ಬಳ್ಳಿಯ ಡಾ ರಾಮು ಮೂಲಗಿ ಅವರಿಗೆ

0: ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ 2,70,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ದಸರಾ ವೈಭವ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಳೆಗಾಲದ ಮೋಡಗಳು ಮೆಲ್ಲಗೆ ಸರಿದು ಆಕಾಶ ನೀಲಿಯ ಸೀರೆಯುಟ್ಟು ನಿಂತಿದೆ. ತಂಪಾದ ಗಾಳಿ ಬೀಸ್ತಾ ಹಬ್ಬದ ಸುದ್ದಿಯನ್ನ ಮನೆ ಮನೆಗೆ ಹೊತ್ತು ತಂದಿದೆ. ಬಾಗಿಲ್ ಮುಂದೆ ಬಣ್ಣಬಣ್ಣದ ರಂಗೋಲಿ ಹರಡಿದೆ. ಅಡುಗೆ ಮನೆಯಿಂದ ತುಪ್ಪ ಬೆಲ್ಲ ಹೋಳಿಗೆಯ ಪರಿಮಳ ಹರಡಿದೆ. ನಮ್ಗೆ ಹೊಸ ಸೀರೆ, ಮಕ್ಕಳಿಗೆ ಹೊಸ ಬಟ್ಟೆ, ಮನ್ಸಿಗೊಂದು ಹಳೆಯ ನೆನಪು. ಹಾಗ ನೋಡಿದ್ರೆ ದಸರಾ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲಪ್ಪ, ಅದು ನಮ್ಮ ಬಾಲ್ಯವನ್ನ ಮತ್ತೆ ಬಾಗಿಲಿಗೆ ತರುವ ಒಂದು ಸುಂದರ ನೆಪ. ಗೊಂಬೆ ಮುಂದೆ ಕೂತು ಕತೆ ಕಟ್ತಿದ್ದಂತಹ ಬಾಲ್ಯ, ಅಪ್ಪನ ಕೈ ಹಿಡಿದು ದಸರಾ ಹಬ್ಬ ನೋಡ್ತಿದ್ದ ದಿನಗಳು, ಅಜ್ಜಿಯ ಬಾಯಿಂದ ರಾಮಾಯಣ ಮಹಾಭಾರತ ಕೇಳ್ತಾ ಗೊಂಬೆಗಳಿಗೂ ಬೈದೆ ಅಂತ ಹೇಳಿ ನಂಬುತ್ತಿದ್ದಂಥ ಒಂದು ಮುಗ್ಧ ಬಾಲ್ಯ. ಇವೆಲ್ಲ ನೆನಪಾದಾಗ ಮನ್ಸು ಕೇಳತ್ತೆ, ಏನಿದು ಸಂಭ್ರಮ, ಯಾಕಿಷ್ಟು ಸಡಗರ ಅಂತ. ಅಜ್ಜಿಯರು ಎಂದಿನಂತೆ ನಮ್ಮ ಕಾಲದಾಗಿರ್ಲಿಲ್ಲಪ್ಪ ಎಂದು ತಮ್ಮ ಹಳೆಯ ಕಾಲದ ದಸರೆಯ ಪೆಟ್ಟಿಗೆಯನ್ನ ತೆರೆದುಕೊಂಡು ಕೂತಿದ್ದಾರೆ. ಇನ್ನು ಮನೆ ಯಜಮಾನರು ಮಾತ್ರ ಈ ಸಲ ತುಂಬಾ ಸರಳವಾಗಿ ಹಬ್ಬ ಮಾಡೋಣ ಅಂತ ಹೇಳಿ ತುಸು ಗಂಭೀರವಾಗಿ ಹೇಳಿ ಈಗಾಗಲೇ ಸರಳ ಹಬ್ಬದ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ಈ ನಗು, ಈ ಸಡಗರ, ಈ ಓಡಾಟದ ಹಿಂದೆ ಒಂದು ದೊಡ್ಡ ಸಂಭ್ರಮವಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಭ್ರಮ, ಕತ್ತಲೆಯ ಮೇಲೆ ಬೆಳಕಿನ ಗೆಲುವಿನ ಸಂಭ್ರಮ, ಅಹಂಕಾರದ ಮೇಲೆ ಅರಿವಿನ ಗೆಲುವಿನ ಸಂಭ್ರಮ. ಅದಕ್ಕೆ ದಸರಾ ಬಂಗ ಮನೆ ಮಾತ್ರ ಅಲ್ಲ, ಮನಸ್ಸೂ ಸಿಂಗಾರಗೊಳ್ಳುತ್ತೆ. ಇಂತಹ ಸಡಗರದ ದಸರೆಯ ನೆಪದಲ್ಲಿ ಇವತ್ತು ನಮ್ಮ ಪ್ರೀತಿಯ ನಾದಮಂಜರಿ ಮಹಿಳಾ ಬಳಗ ಒಂದ್ ಕಡೆ ಸೇರಿದೀವಿ. ಇಲ್ಲಿ ಹಬ್ಬದ ನೆನಪುಗಳಿವೆ, ಬಾಲ್ಯದ ಗೊಂಬೆಗಳಿವೆ, ಅಡುಗೆಯ ಪರಿಮಳವಿದೆ, ಸೀರೆಗಳ ಸಂಭ್ರಮವಿದೆ, ಸಂಪ್ರದಾಯದ ಸೊಗಡಿದೆ, ಮತ್ತೆ ನಮ್ಮ ಹೆಣ್ಮಕ್ಳ ಮಾತುಗಳಲ್ಲಿರುವಂತ ಆ ನಗು, ಆ ತುಂಟತನ ಅನುಭವ, ಮತ್ತೆ ಆ ಬದುಕಿನ ಬಣ್ಣಗಳೂ ಇವೆ. ಹಾಗಿದ್ರೆ ತಡ ಯಾಕೆ, ಗೊಂಬೆಗಳಂತೆ ನೆನಪುಗಳನ್ನ ಜೋಡಿಸೋಣ, ನಗುವಿನಂತೆ ಸಂಭ್ರಮವನ್ನ ಹಂಚೋಣ. ಬನ್ನಿ ನಮ್ಮ ಮಾತಿನ ಮಂಟಪಕ್ಕೆ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
2: ನವರಾ

0: ಸುಷ್ಮಾ, ದಸರಾ ಬಂತು ಅಂದ್ರೆ ನಿಮಗೆ ಮೊದಲು ಏನ್ ನೆನಪಾಗುತ್ತೆ?
1: ದಸರಾ ಬಂತು ಅಂದ್ರೆ ಮನೆ ಒಳಗೆ ಹೊರಗೆ ಸ್ವಚ್ಛತೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಸಂಪ್ರದಾಯ, ಘಟಸ್ಥಾಪನೆ, 10 ದಿನ ದೀಪ ಕಾಯೋದು ಇವೆಲ್ಲ ಮಾಡ್ತೀವಿ.
2: ಅಯ್ಯೋ ಸುಷ್ಮಕರ, ಯಾಕೆ ಸುಳ್ಳು ಹೇಳ್ತೀರಿ? ನಮಗ್ ಮೊದಲು ನೆನಪಾಗೋದ್ರಿ ಈ ಸಲ ಯಾವ ಸೀರೆ ತಗೋಬೇಕಂತ್ರಿ?
3: ಅದರಲ್ಲಿ ಏನ್ ತಪ್ಪು? ದಸರಾ ಅಂದ್ಮೇಲೆ ಹೊಸ ಸೀರೆ ಬೇಕಲ್ವಾ? ಹೊಸ ಸೀರೆ ಅಂದ್ರೆ ಕೇವಲ ಬಟ್ಟೆ ಅಲ್ಲ, ಹಬ್ಬದ ದಿನ ಮನಸ್ಸಿಗೆ ತೊಡಿಸುವ ಒಂದು ಭಾವುಕ ಬಣ್ಣ.
4: ಹೌದು ಮಾಧ್ವಿ, ಹೊಸ ಸೀರೆ ಬೇಕು, ಅದಕ್ಕೆ ಹೊಂದುವ ಬ್ಲೌಸ್ ಬೇಕು, ಸರ ಬೇಕು, ಸರಕ್ಕೆ ಕಿವಿಯೊಲೆನೂ ಬೇಕು. ಹಬ್ಬ ಅಂದ್ರ ಎಲ್ಲಾ ಬೇಕಲ್ರಿ.
2: ಹೆಣ್ಣಿಗೆ ಸೀರೆ ಅಂದ್ರ ಬಟ್ಟೆಯ 4 ಮೊಳ ಅಲ್ಲ, ಅದು ನೆನ್ಪಿನ 6 ಗಜ ಅಂತ್ರಿ.
1: ಕರಿನ ಅನ್ಸುಯ, ಅದರಲ್ಲಿ ಅಮ್ಮನ ಮಮತೆ, ಅಜ್ಜಿ ಕೈ ಸ್ಪರ್ಶ, ಮದುವೆ ನೆನಪು, ನಮ್ಮ ಮೊದಲ ಹಬ್ಬ ಎಲ್ಲವೂ ಸೀರೆ ಮಡಿಕೆಯಲ್ಲಿ ಮಡಚ್ಕೊಂಡಿರುತ್ತೆ.
0: ಆದ್ರೆ ಬೆಲೆ ಕೇಳಿದ ಗಂಡನ್ ಕಣ್ಣಲ್ಲೂ ಸೀರೆ ಬಣ್ಣ ಕಾಣೋದಿಲ್ಲ, ಕೆಂಡದ ಕೆಂಪು ಕಾಣುತ್ತೆ.

0: ಅಯ್ಯೋ, ದಸರೆಯ ಮೊದಲ ವಿಜಯವೇ ಇದೇ ಅಲ್ವಾ ಸೀರೆಯ ಮೇಲೆ ಹೆಣ್ಣಿನ ವಿಜಯ.
1: ಸರಿ, ಸೀರೆ ಸಾಕು. ಈಗ ದಸರಾ ವಿಶೇಷ ಅಡುಗೆ ಹೇಗಿರುತ್ತ ನೋಡೋಣ್ರಿ. ಶಾಲ್ಯಕ್ಕ, ನಿಮ್ಮ ಮನೆಯಲ್ಲಿ ಏನೇನು ವಿಶೇಷ ಅಡುಗೆ ಮಾಡ್ತಿರ್ವಾ?
2: ಹಾ ಅನ್ಸಿಯ, ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನೈವೇದ್ಯ ಆಗಿ ನೋಡು. ನವರಾತ್ರಿ 9 ದಿನಗಳು ಕೂಡ 9 ವಿಶೇಷ ತರದ ನೈವೇದ್ಯನ ನಾವು ಮಾಡ್ತೀವಿ. ಮೊದಲನೇ ದಿನ ದೇವಿಗೆ ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥ, ಇದು ಆರೋಗ್ಯನ ಕಣಿಸುತ್ತೆ ಅಂತ ಹೇಳ್ತಾರೆ. ಎರಡನೇ ದಿನ ದೇವಿಗೆ ಕಲ್ಸಕ್ರೆ, ಆಮೇಲೆ ಆ ಬಿಳಿ ಬಣ್ಣದ ತಿಂಡಿ ತಿನಿಸಿರುತ್ತಲ್ಲ, ಅದನ್ನ ನೈವೇದ್ಯ ಮಾಡ್ತೀವಿ. ಮೂರನೇ ದಿನ ತಾಯಿಗೆ ಹಾಲು ಅಥವಾ ಅಲ್ಲಿಂದ ಮಾಡಿದಂತ ಒಂದು ಸಿಹಿ ತಿನಿಸು, ಅದನ್ನ ಅದನ್ನ ನೈವೇದ್ಯ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಾಲ್ಕನೇ ದಿನ ಗೋಧಿ ಹಿಟ್ಟಿನ ಹಲ್ವಾನ ನೈವೇದ್ಯ ಮಾಡ್ತೀವಿ. ಐದನೇ ದಿನ ಬಾಳೆಹಣ್ಣು ಅತ್ಯಂತ ಪ್ರಿಯವಾದದ್ದಂತೆ ದೇವಿಗೆ, ಹಾಗಾಗಿ ಬಾಳೆಹಣ್ಣಿನ ರಸಾಯನ ಮಾಡ್ತೀವಿ. ಆರನೇ ದಿನ ಜೇನುತುಪ್ಪ ಅಥವಾ ಜೇನುತುಪ್ಪ ಬೆರೆಸಿ ಸಿಹಿಯನ್ನು ಅರ್ಪಿಸೋದ್ರಿಂದ ಒಂದು ಆಕರ್ಷಕ ವ್ಯಕ್ತಿತ್ವ ಮತ್ತೆ ಸೌಂದರ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಏಳನೇ ದಿನ ದೇವಿಯ ಉಗ್ರ ರೂಪ ಅಲ್ವಾ, ಆ ಕಾಲರಾತ್ರಿಗೆ ಬೆಲ್ಲದಿಂದ ಮಾಡಿದ ಅಚ್ಚನ್ನ ನೈವೇದ್ಯವಾಗಿ ಅರ್ಪಿಸ್ತೀವಿ. ಎಂಟನೇ ದಿನ ಅಷ್ಟಮಿ ದಿನದಂದು ಆ ತೆಂಗಿನಕಾಯಿ ಅದು ಕೊಬ್ಬರಿ ಮಿಠಾಯಿ ಎಲ್ಲ ಬರುತ್ತಲ್ಲ, ಆ ಕೊಬ್ಬರಿ ಮಿಠಾಯಿನ ನೈವೇದ್ಯ ಮಾಡೋದು ವಿಶೇಷ. ಒಂಬತ್ತನೇ ದಿನ ನವರಾತ್ರಿ ಕೊನೆಯ ದಿನ, ಹಾಗಾಗಿ ದೇವಿಗೆ ಎಳ್ಳಿನುಂಡೆ ಮತ್ತೆ ಹಲ್ವಾ ಪುರಿ ನೈವೇದ್ಯನ ಮಾಡಿ ದೇವಿಗೆ ಅರ್ಪಿಸ್ತೀವಿ.
1: ಅಯ್ಯೋ, ನಿಮ್ಮ ಮನೆಯವರಿಗೆ ಮಾತ್ರ ಅಲ್ಲ, ಅಪ್ಪಕ್ಕೋ ಮನೆಗೂ ಹಶ್ವಾರಿಗೆ ಇರ್ಬೇಕು. ನಮ್ಗೇನ ನಮ್ಮನೆಗೂ ನಿಮ್ಮ ಮನೆ ಅಡ್ಗೆ ಘಮ ಬರ್ತಿರ್ತೈತ್ರಿ ಅಕ್ಕ.
3: ಅಷ್ಟೇ ಇಲ್ಲ ಅನ್ಸುವೆ, ನಮ್ಮ ಉತ್ತರ ಕರ್ನಾಟಕದ ದಸರಾ ಕೂಡ ಅಷ್ಟೇ ಸೊಗಸು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ, ತಳಿರು ತೋರಣ ಹಾಕಿ, ವಸ್ತುಲಿ ಪೂಜೆ ಮಾಡ್ತೀವಿ. ಬನ್ನಿ ಗಿಡದ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. 10 ದಿನ ದೇವಿ ಪುರಾಣ ಓದ್ವಿ. ಅಷ್ಟೇ ಅಲ್ಲ, ದೇವಿಗೆ ನೈವೇದ್ಯವಾಗಿ ಹುಡುಗಿನೇ ಮಾಡ್ತೀವಿ.
4: 9 ದಿನ ಅಂದರೆ 9 ರೂಪದ ದೇವಿ ಆರಾಧನೆ ಮಾಡ್ತೀವಿ. ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ, ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ, ಮೂರನೇ ದಿನ ಚಂದ್ರಗಂಟ, ನಾಲ್ಕನೇ ದಿನ ಕೂಷ್ಮಾಂಡ, ಐದನೇ ದಿನ ಸ್ಕಂದ ಮಾತ, ಆರನೇ ದಿನ ಆತ್ಯಾಯಿನಿ, ಏಳನೇ ದಿನ ಕಾಲರಾತ್ರಿ, ಎಂಟನೇ ದಿನ ಮಹಾಗೌರಿ, ಕೊನೆಯದಾಗಿ ಸಿದ್ಧಿದಾತ್ರಿ. ಪ್ರತಿ ರೂಪಕ್ಕೂ ಒಂದೊಂದು ಅರ್ಥ ಇದೆ. ದೇವಿಯನ್ನು ಪೂಜಿಸುವುದು ಅಂದರೆ ಹೊರಗಿನ ಶಕ್ತಿಯನ್ನು ಮಾತ್ರ ಆರಾಧಿಸುವುದಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದು.
0: ಹಾಗಾಗಿ ನವರಾತ್ರಿ ಎಂದರೆ 9 ದಿನಗಳ ಪೂಜೆ ಮಾತ್ರವಲ್ಲ, 9 ಹೆಜ್ಜೆಗಳ ಒಳಯಾನ.
5: ಮತ್ತು 9 ದಿನಗಳಲ್ಲಿ ಒಬ್ಬರಿಗೊಬ್ಬರು ಉಡಿ ತುಂಬಿ ಅರಿಶಿನ ಕುಂಕುಮ ಕೊಟ್ಟು 100 ವರ್ಷ ಸುಖವಾಗಿ ಬಾಳಿ ಅಂತ ಹಾರೈಸೋದು. ನಮ್ಮ ಸಂಸ್ಕೃತಿ ಎಷ್ಟು ಸುಂದರ ಅಲ್ವಾ?
6: ಹೌದೌದು, ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಆಭರಣ ಕೊಡುವುದಕ್ಕಿಂತ ದೊಡ್ಡ ಉಡುಗೊರೆ ಹರಸಿ ಹಾರೈಸುವುದು ನಿಮಗೆ ಒಳ್ಳೇದಾಗಲಿ ಹಾರೈಸೋದೇ ಹಬ್ಬದ ದೊಡ್ಡ ಉಡುಗೊರೆಯಾಗಿದೆ.
1: ದಸರಾ 9 ದಿನ ರೀ, ನಾವು ಆಯುಧ ಪೂಜೆ ಮಾಡ್ತೇವ್ರಿ, ಮತ್ತು ಮಹಾನವಮಿ ಮಾಡ್ತೇವ್ರಿ. ನಮ್ಮ ಬದುಕನ್ನ ಸಾಗಿಸುವ ಸಾಧನೆಗಳಿಗೆ ಕೃತಜ್ಞತೆ ಸಲ್ಲಿಸೋದ್ರಿ. ಮಹಾಭಾರತದಾಗ್ರಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ್ರಿ ತಮ್ಮ ಎಲ್ಲ ಆಯುಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಬದ್ನಿ ಮರದೊಳಗ ಅಡಗಿಸಿಟ್ಟಿದ್ರಂತ್ರಿ. ಬನ್ನಿ ಮರದ ಆಯುಧಗಳನ್ನ ರಕ್ಷಣೆ ಮಾಡಿದ್ರಿ, ಅದ್ರ ಸಂಕೇತವಾಗಿರಿ ನಾವು ಬನ್ನಿ ಗಿಡ ಪೂಜೆ ಮಾಡ್ತೇವ್ರಿ.
4: ಇವತ್ತು ಕತ್ತಿ, ಬಿಲ್ಲು, ದ್ವಿಚಕ್ರ ವಾಹನ, ಕೊಳ್ಳಿ, ಕುಡುಗೋಲು ಮತ್ತು ರೈತರ ಸಾಮಗ್ರಿಗಳು, ನಮ್ಮ ಪೆನ್ನು ಕೂಡ ಆಯುಧವೇ, ಕಂಪ್ಯೂಟರ್ ಕೂಡ ಆಯುಧ, ಅಡುಗೆ ಮನೆಯ ಒಲೆಯ ಕೂಡ ಆಯುಧವೇ.
2: ಹೌದೌದು, ನಮ್ಮ ಕೈಲಿರೋ ಪೆನ್ನು ಜ್ಞಾನಕ್ಕೆ ಆಯುಧ, ಹಾಗೆ ಅನ್ಯಾಯದ ವಿರುದ್ಧ ಎತ್ತುವಂತ ಧ್ವನಿ ಇದೆಯಲ್ಲ ಅದು ಸ್ವಾಭಿಮಾನಕ್ಕೆ ವಿರುದ್ಧ. ಹಾಗೆ ಅಡುಗೆ ಮನೆಯಲ್ಲಿರುವಂತಹ ಕರಿಂಡಿ, ಆಮೇಲೆ ತುಪ್ಪದ ಒಲಕ್ಕೆ, ಇವೆಲ್ಲವೂ ಕೂಡ ಪ್ರೀತಿಗೆ ಆಯುಧ.
5: ಹೌದು ಶಾಲಿನಿ, ನಮ್ಮ ಹಿರಿಯರು ಹಬ್ಬದ ಅಡುಗೆಯಲ್ಲೂ ವಿಜ್ಞಾನ ಇಟ್ಟಿದ್ದಾರೆ. ಋತು ಬದಲಾದಾಗ ಆಹಾರವೂ ಬದಲಾಗಬೇಕು ಅನ್ನೋ ಅರಿವು ಅವರಿಗೆ. ಧಾನ್ಯ, ಬೇಳೆಕಾಳು, ಎಳ್ಳು, ಬೆಲ್ಲ, ಸೊಪ್ಪು, ತರಕಾರಿ, ತುಪ್ಪ ಇವೆಲ್ಲವೂ ದೇಹಕ್ಕೆ ಬೇಕಾದ ಪೋಷಕಾಂಶ ನೀಡುವ ಆಹಾರಗಳು.
6: ಅಂದ್ರೆ ಹಬ್ಬದ ದಿನ ಹೆಚ್ಚಿದ್ರು ವಿಜ್ಞಾನ ನಮ್ಮ ಪರವಾಗಿದೆಯಾ?
0: ಹಾಗೇನಿಲ್ಲ, ವಿಜ್ಞಾನ ಹೇಳೋದು ಮಿತವಾಗಿ ತಿನ್ನಿ ಅಂತ.
3: ಅಯ್ಯೋ, ಹಬ್ಬಕ್ಕೆ ಮಿತಿನೇ ಒಂದು ದೊಡ್ಡ ಶತ್ರು.
4: ಶಾಲಿನಿ, ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು?
2: ನಮ್ಮ ಬಾಲ್ಯ ದಸರಾ ಈಗಿನಂತೆ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಳ್ಳೋ ದಸರಾ ಅಲ್ಲಪ್ಪ.
4: ಅಂದರೆ
2: ನಾವೇ ಫೋಟೋ, ಹೊಸ ಬಟ್ಟೆ ಹಾಕ್ಕೊಂಡು ಮನೆ ಮುಂದೆ ನಿಂತರೆ ಪಕ್ಕದ ಮನೆಯವ್ರು ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದೇ ನಮ್ಮ ಇನ್ಸ್ಟಾಗ್ರಾಮು. ಹಾಗೆ ನಾವೇನು ಮಾಡ್ತಿದ್ವಿ ಗೊತ್ತಾ, ಪಟ್ಟದ ಗೊಂಬೆ ಸಮೇತ ಗೊಂಬೆಗಳನ್ನು ಜೋಡಿಸ್ತಿದ್ವಿ. ನಾವು ಚೆಂದ ಅಲಂಕಾರ ಮಾಡಿಕೊಂಡು ಮನೆಯಿಂದ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಗುಂಪು ಗುಂಪಾಗಿ ಹೋಗ್ತಿದ್ವಿ ಮಕ್ಕಳೆಲ್ಲರೂ. ಆಮೇಲೆ ಅಲ್ಲಿ ಹಾಡ್ತಿದ್ವಿ, ನಮ್ಮ ಹಾಡಿದ್ದಕ್ಕೆ ನಮಗೆ ಒಳ್ಳೊಳ್ಳೆ ಸೀನ್ಸ್ಗಳನ್ನ

0: ಕೊಡ್ತಿದ್ರು, ಉಡುಗೊರೆಗಳನ್ನ ಕೊಡ್ತಿದ್ರು. ಹಾಗೆ ಅಲ್ಲಿ ಮಹಾಭಾರತದ, ರಾಮಾಯಣದ, ಆಮೇಲೆ ಆ ದೇಸಿ ಆಟ ಬಿಂಬಿಸುವಂತಹ ಗೊಂಬೆ ಇರ್ತಿತ್ತಲ್ಲ ಅದನ್ನು ಜೋಡಿಸಿರ್ತಿದ್ರು. ವಿದೇಶಿ ಗೊಂಬೆಗಳು ಅಲ್ಲಿರ್ತಿದ್ವು. ಮೈಸೂರು ದಸರಾ ವೈಭವ ಅದು ಕೂಡ ಇರ್ತಿತ್ತು. ಹಾಗೆ ದಶಾವತಾರ, ಅದ್ರ ಜೊತೆಗೆ ನಾವಲ್ಲಿ ಹೋದಾಗ ದೊಡ್ಡವರೆಲ್ಲ ನಮ್ಗೆ ಅದ್ರ ಕತೆಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗೆ ಎಲ್ಲರ ಮನೆಯನ್ನು ಕೂಡ ಹಬ್ಬ ಹಬ್ಬರನೇ ಇರ್ತಿತ್ತು. ಇಡೀ ಬೀದಿನೇ ಹಬ್ಬದಂದೇ ಸಂಭ್ರಮಿಸ್ತಾ ಇತ್ತು, ಇಡೀ ಊರಿಗೆ ಊರೇ ಸಂಭ್ರಮಿಸ್ತಾ ಇತ್ತು.
1: ಅದೇ ನಮ್ಮ ಸಂಸ್ಕೃತಿಯ ದೊಡ್ಡ ಸೌಂದರ್ಯ. ಹಬ್ಬ ಮಾಡೋದಂದ್ರೆ ಬರೇ ವೈಯಕ್ತಿಕ ಸಂತೋಷ ಅಲ್ರಿ, ಸಾಮೂಹಿಕ ಸಂತೋಷ. ಇದು ಇಂದು ಮನೆ ದೊಡ್ಡದಾಗೈತ್ರಿ. ಈ ಬ್ಯುಸಿ ಲೈಫ್ನಾಗ ಹಬ್ಬದ ಬಳಗ ಚಿಕ್ಕದಾಗ್ಬಿಟ್ಟೈತಿ. ಅಂದು ಮನೆ ಚಿಕ್ಕದಿತ್ತು, ಆದರೆ ಹೃದಯ ಬಹಳ ದೊಡ್ಡದಿತ್ತು.
2: ಅದಕ್ಕೆ ಬಾಲ ದಸರಾ ಇಂದಿಗೂ ನೆನಪಿನಲ್ಲಿ ಹೊಸದಾಗಿಯೇ ಇದೆ. ಗೊಂಬೆ ಮಾತು ಬಂತಲ್ಲ ಶಾಲಿನಿ, ನೀವು ಒಂದು ಕವನ ಹೇಳಲೇಬೇಕು.
0: ಖಂಡಿತ ಮಾದ್ರಿ. ಮನೆಯ ಮೂಲೆಗೊಂದು ಪುಟ್ಟ ಲೋಕ, ಮೆಟ್ಟಿಲ ಮೆಟ್ಟಿಲಾಗಿ ಗೊಂಬೆಗಳ ಸಾಲು. ಅಮ್ಮನ ಕೈಯ ಸಿಂಗದಲ್ಲಿ ಬಾಲ್ಯವೇ ಬಣ್ಣದ ಬೊಂಬೆಯಾಯಿತು. ಅರಿಶಿನದ ವಾಸನೆ, ಹೂವಿನ ಪರಿಮಳ, ಹೊಸ ಬಟ್ಟೆಯ ಸಂಭ್ರಮದ ಜೊತೆ ಗೊಂಬೆಗಳಿಗೆ ಮದುವೆ ಮಾಡಿಸಿ ನಾವೇ ದೊಡ್ಡವರಂತೆ ಸಂಭ್ರಮಿಸಿದೆವು. ಮಣ್ಣಿನ ಗೊಂಬೆ, ಮರದ ಗೊಂಬೆ, ರಾಜಾರಾಣಿ ಗೊಂಬೆ, ದೇವರು ದೇವತೆ ಎಲ್ಲವೂ ಕೂಡ ಆಟ ಆಗಿದ್ರು ಕೂಡ ಅದರೊಳಗೊಂದು ಬದುಕಿನ ಪಾಠ ಇತ್ತು. ಇಂದು ಗೊಂಬೆಗಳನ್ನ ಜೋಡಿಸುವ ಕೈಗಳಿಲ್ಲ, ಆದರೆ ನೆನಪುಗಳು ಮಾತ್ರ ಮನದ ಮೆಟ್ಟಿಲ ಮೇಲೆ ಒಂದೊಂದಾಗಿ ಕುಳಿತುಕೊಳ್ಳುತ್ತವೆ. ಅಂದು ಗೊಂಬೆಗಳಿಗೆ ಮನೆ ಕಟ್ಟಿದ್ವಿ, ಇವತ್ತು ನಮ್ಮದೇ ಮನೆಯೊಳಗೆ ನಾವು ನಮ್ಮನ್ನ ಹುಡುಕ್ತಿದ್ದೀವಿ. ಅಂದು ಆಟವಾಗಿದ್ದ ಬದುಕು ಇಂದು ಬದುಕೇ ಒಂದು ಆಟವೆನಿಸಿದೆ. ಗೊಂಬೆಗಳನ್ನೆಲ್ಲ ಪೆಟ್ಟಿಗೆಯೊಳಗೆ ಮಲಗಿಸಿದರೂ ಅವುಗಳ ಕಣ್ಣಲ್ಲಿ ಕಂಡ ಬಾಲ್ಯ ಇನ್ನೂ ನನ್ನೊಳಗೆ ಎಚ್ಚರವಾಗಿದೆ. ಗೊಂಬೆಗಳು ಮೌನವಾಗಿವೆ, ಹಬ್ಬ ಮುಗಿದು ಹೋಗಿದೆ, ಆದರೂ ಅವು ಕಲಿಸಿದ ಸತ್ಯವೊಂದು ಉಳಿದಿದೆ. ಬದುಕು ಎಷ್ಟೇ ದೊಡ್ಡದಾದರೂ ಮನದೊಳಗೊಂದು ಪುಟ್ಟ ಗೊಂಬೆ ಯಾವತ್ತೂ ಬಾಲ್ಯವಾಗಿಯೇ ಉಳಿದಿದೆ.
3: ಅದಕ್ಕೆ ಗೊಂಬೆ ಹಬ್ಬ ಮಕ್ಕಳ ಆಟ ಮಾತ್ರ ಅಲ್ಲ, ಅದು ಒಂದು ಸಣ್ಣ ಮನೆಯೊಳಗೆ ನಿಲ್ಲುವ ದೊಡ್ಡ ಸಮಾಜದ ಚಿತ್ರಪಟ. ಶಾಲಿ, ಬದುಕಿನ ಅರ್ಥ ತಿಳಿಸಿದ ಈ ಗೊಂಬೆಗಳ ಮೂಲಕ ಈ ನಿಮ್ಮ ಕವನದಲ್ಲಿ.
4: ನಮ್ಮ ಮನೆಯಲ್ಲಿ ಗೊಂಬೆಗಳ ಜೊತೆಗೆ ನನ್ನ ಗಂಡನ ಹಳೆಯ ಮೊಬೈಲನ್ನು ಇಡ್ತೀವಿ. ಅದನ್ನು ಮ್ಯೂಸಿಯಂಗೆ ಹಾಕಬೇಕು. ಒಂದು ಕಾಲದಲ್ಲಿ ಇದರಿಂದ ಜನರು ಕರೆ ಮಾಡುತ್ತಿದ್ದರು ಅಂತ.
5: ದಸರೆಯ ಸೊಬಗಂದ್ರಿ ದೇವರ ಅಲಂಕಾರ ಮಾತ್ರಲ್ರಿ, ಮನುಷ್ಯರ ಅಲಂಕಾರಕ್ಕೂ ತನ್ನದಾದ ಒಂದು ವೈಭವ ಐತ್ರಿ. ನಮ್ಮ ಮನ್ಯಾಗ ರೀ ಹೆಣ್ಮಕ್ಳು ಸೀರೆ, ಜಡಿ, ಮಲ್ಲಿಗೆ, ಬಳೆ, ನಾವೆಲ್ಲ ಹೆಣ್ಮಕ್ಳು ಅಷ್ಟು ಸಿಂಗಾರಗೊಳ್ತೀವ್ರಿ. ಪುರುಷರಿಗೆ ರೀ ಪಂಚೆ, ಶರ್ಟ್ ರೀ, ಪೇಟ, ಶಲ್ಲೆ, ಹಬ್ಬದ ಉಡುಗೆಗೂ ಒಂದು ಭಾಷೆ ಐತ್ರಿ.
6: ನಮ್ಮ ಮನೆಯವರು ಪಂಚೆ ಕಟ್ಕೊಂಡ್ರೆ ಮೊದಲು 10 ನಿಮಿಷ ರಾಜನಂತೆ ಕಾಣ್ತಾರೆ.
1: ಆದರೆ ನಮ್ಮ ಪಾರಂಪರಿಕ ಉಡುಪು ಕೇವಲ ಅಲಂಕಾರ ಅಲ್ರಿ, ಅದರ ಹಿಂದೆ ನೇಕಾರಿನ ಬೆರಳಿನ ಬೆವರೂ ಇರುತ್ತೆ, ಬಂಡಾರನ ಕಲೆಯೂ ಇದೆ, ಕರಕುಶಲಗಾರನ ಬದುಕು ಇದೆ, ನಾಡಿನ ಮಣ್ಣಿನ ಗುರುತು ಸಹ ಇದೆ.
2: ಖರೆ ಐತ್ ನೋಡ್ರಿ ಲತಾ, ಉಡುಪು ಬದಲಾಗಬಹುದು, ಫ್ಯಾಷನ್ ಬದಲಾಗಬಹುದು, ಆದರೆ ಅದರೊಳಗಿನ ಸಂಸ್ಕೃತಿಯ ನೂಲು ತುಂಡಾಗಬಾರದು.
3: ಇಷ್ಟೊತ್ತು ಹಬ್ಬದ ಸಡಗರದ ಬಗ್ಗೆ ಮಾತಾಡಿದ್ವಿ, ಈಗ ದಸರೆಯ ನಿಜವಾದ ಅರ್ಥದ ಕಡೆಗೆ ಬರೋಣ. ಶಾಲಿ ನೀವ್ ಹೇಳಿ.
0: ದಸರಾ ಅಂದ್ರೆ ಶಕ್ತಿಯ ಆರಾಧನೆ. ದುರ್ಗೆ ಮಹಿಷಾಸುರನ್ನ ಸಂಹರಿಸಿದ ಕತೆ ನಮ್ಗೆಲ್ರೂ ಗೊತ್ತಲ್ವಾ? ಮಹಿಷಾಸುರ ಎನ್ನುವುದು ನಮ್ಮೊಳಗಿನ ಒಂದು ರೂಪಕವೂ ಹೌದು. ನಮ್ಮೊಳಗಿನ ಅಹಂಕಾರ, ಅಸೂಯೆ, ದ್ವೇಷ, ಕ್ರೋಧ, ಅಜ್ಞಾನ ಇವೆಲ್ಲವೂ ನಮ್ಮೊಳಗಿನ ಮಹಿಷಾಸುರರು.
4: ಹಾಗಾದರೆ ದಸರೆಯ ಯುದ್ಧ ಹೊರಗೆ ನಡೆಯುವ ಯುದ್ಧಕ್ಕಿಂತ ಮೊದಲು ನಮ್ಮೊಳಗೆ ನಡೆಯಬೇಕು.
2: ಚಾಮುಂಡಿಯ ಖಡ್ಗ ಮೈಸನ ತಲೆಯನ್ನಷ್ಟೇ ಕಡಿಯುವುದಿಲ್ಲ, ನಮ್ಮೊಳಗಿನ ಅಹಂಕಾರದ ಕತ್ತಲನ್ನು ಕತ್ತರಿಬೇಕು.
5: ದೇವಿಗೆ ಯಾವ ಹೂವು ಅರ್ಪಿಸುವ ಕೈಗಿಂತ್ರಿ ಒಬ್ಬ ಮನುಷ್ಯನ ಕಣ್ಣೀರನ್ನ ಒರೆಸುವ ದೇವಿಗೆ ಯಾವ ಹೂವು ಅರ್ಪಿಸುವ ಕೈಗಿಂತ್ರಿ ಒಬ್ಬ ಮನುಷ್ಯನ ಕಣ್ಣೀರನ್ನ ಒರೆಸುವ ಕೈ ದೊಡ್ಡ ಪೂಜೆರಿ. ದೇವಿಗೆ ದೀಪ ಹಚ್ಚು ಮನಸ್ಸಿಗಿಂತ್ರಿ ಬೇರೆಯವರ ಬದುಕಿನಲ್ಲಿ ಬೆಳಕಾಗುವ ಮನಸ್ಸದ್ರಿ.
0: ಖರೇನೆ, ಅದೇ ದಸರೆಯ ತಿರುಳು. ಒಳ್ಳೆತನವನ್ನ ಹೊರಗೆ ಹುಡ್ಕೊಳ್ಳೋಕ್ಕಿಂತ ಒಳಗೆ ಬೆಳೆಸ್ಕೊಳ್ಳೋದೇ ಆಗಿದೆ.
6: ಸಾಹಿತ್ಯದಲ್ಲೂ ದಸರೆಯ ಸಂಭ್ರಮ ತುಂಬಾ ಗಾಢವಾಗಿದೆ. ಮೈಸೂರಿನ ದಸರೆಯಂತೂ ಸಾಹಿತ್ಯ, ಸಂಗೀತ, ಕಲೆ ಎಲ್ಲವನ್ನೂ ಒಂದೇ ವೇದಿಕೆಗೆ ತರ್ತದೆ.
1: ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ ರೀ, ಇವತ್ತು ವಾಟ್ಸಪ್ ಸ್ಟೇಟಸ್ನಲ್ಲೂ ಇದೆ. ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ಶುಭ ವಿಜಯದಶಮಿ ಅಂತ ನನ್ನ ಮೊಬೈಲ್ಗೆ 50 ಚಿತ್ರಗಳು ಬರುತ್ತೆ. ಆದ್ರೆ ಈ ಹಬ್ಬದ ಕೆಲಸದಲ್ಲಿ ಎಲ್ಲಾಕೈತ್ರಿ ಅವನ್ನೆಲ್ಲ ನೋಡಕ? ಅದ್ಯಾವುದನ್ನು ನಾನು ಓದದೆ ಎಲ್ಲರಿಗೂ ನಿಮಗೂ ಶುಭಾಶಯಗಳು.

0: ನಿಮಗೂ ಶುಭಾಶಯಗಳು ಅಂತ ಕಳಿಸ್ಬಿಡ್ತೇನ್ರಿ.
1: ಅದೇ ಇಂದಿನ ಡಿಜಿಟಲ್ ಯುಗದ ಅರಿಶಿನ ಕುಂಕುಮ.
2: ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಐತ್ರಿ, ದಸರೆಯಲ್ಲಿ ಮಹಿಳೆಯ ಪಾತ್ರವೇನು?
3: ಹೆಣ್ಣು ದಸರೆಯನ್ನ ಆಚರಿಸುವವಳು ಮಾತ್ರವಲ್ಲ, ಅವಳೇ ದಸರೆಯ ಜೀವಂತ ಸಂಸ್ಕೃತಿ. ಅಡುಗೆಯಲ್ಲಿ ಪರಂಪರೆ ಉಳಿಸ್ತಾಳೆ, ಅರಿಶಿನ ಕುಂಕುಮದಲ್ಲಿ ಬಾಂಧವ್ಯ ಬೆಳೆಸ್ತಾಳೆ, ಮಕ್ಕಳಿಗೆ ಕತೆ ಹೇಳ್ತಾಳೆ, ಗೊಂಬೆ ಅಲಂಕರಿಸ್ತಾಳೆ, ಹಬ್ಬದ ಹಾಡು ಕಲಿಸ್ತಾಳೆ, ಮನೆಯೊಳಗೆ ಸಂಭ್ರಮದ ದೀಪ ಹಚ್ತಾಳ್ರಿ.
1: ಇವತ್ತಿಗೆ ಅದಕ್ಕೆ ಇನ್ನೊಂದು ರೂಪ ಬಂದಿದೆ. ಮಹಿಳೆ ಕಾರ್ಯಕ್ರಮ ಆಯೋಜಿಸುತ್ತಾಳೆ, ವೇದಿಕೆ ಏರುತ್ತಾಳೆ, ಮಾತನಾಡುತ್ತಾಳೆ, ಹಾಡುತ್ತಾಳೆ, ನೃತ್ಯ ಮಾಡುತ್ತಾಳೆ, ಸಾಹಿತ್ಯ ಬರೆಯುತ್ತಾಳೆ, ತನ್ನ ಬದುಕಿನ ಕಥೆಯನ್ನೇ ಸಮಾಜದ ಕಥೆಯಾಗಿ ರೂಪಿಸುತ್ತಾಳೆ.
4: ಆದ್ದರಿಂದಲೇ ಹೆಣ್ಣು ಹಬ್ಬದ ಅತಿಥಿಯಲ್ಲ, ಹಬ್ಬದ ಹೃದಯ.
5: ಆದ್ರೆ ಒಂದ್ ಮಾತು, ಹೆಣ್ಣನ್ನ ದೇವಿಯಿಂದ ಪೂಜಿಸೋದು ಸರಿನೇ, ಆದ್ರೆ ಅವಳನ್ನ ಮನುಷ್ಯನ ಗೌರವಿಸೋದು ಕೂಡ ಅಷ್ಟೇ ಮುಖ್ಯ. ಖರೇನೇ, ಅದೇ ವಿಜಯದಶಮಿಯ ನಿಜವಾದ ವಿಜಯ.
4: ಇನ್ನೊಂದು ಅತ್ಯಂತ ಮುಖ್ಯ ವಿಷಯ ಮರ್ತೆ ಬಿಟ್ರಲ್ಲ, ದಸರಾ ಶಾಪಿಂಗ್ ಮರ್ತೆ ಬಿಟ್ರಿಯೇ.
5: ಈ ವಿಷಯಕ್ಕೆ ನನ್ನನ್ನೇ ಕರಿಬೇಕಿತ್ತು.
0: ನೀವು ಶಾಪಿಂಗ್ಗೆ ಹೋದ್ರೆ ಬಜೆಟ್ ಏನಾಗುತ್ತೆ?
3: ಬಜೆಟ್ ಅದು ಗಂಡಸರ ಮಾತನಾಡುವ ಪದ, ನಾವ್ ಮಾತನಾಡುವ ಪದ ಆಫರ್ ಮಾತ್ರ.
1: ಒಂದು ಕೊರೆ ಒಂದು ಉಚಿತ ಅಂತ ನೋಡಿದರು, ನಮಗೆ ಒಂದು ಸಾಕಾಗಲ್ಲ, ಎರಡನ್ನೂ ತೆಗೆದುಕೊಂಡು ಬಂದೇ ಬಿಡ್ತೀವಿ ನೋಡ್ರಿ.
6: ಅದೇ ದಸರೆಯ ಆರ್ಥಿಕ ವಿಜ್ಞಾನ ರೀ.
4: ಅದು ವಿಜ್ಞಾನ ಮಾರ್ಕೆಟಿಂಗ್.
0: ಆದ್ರೆ ಹಬ್ಬದ ಖರೀದಿಯಲ್ಲಿ ಸ್ಥಳೀಯ ವ್ಯಾಪಾರಿಗೂ ಒಂದು ಖುಷಿ ಐತ್ರಿ. ನಮ್ಮ ಊರಿನ ಅಂಗಡಿ, ನಮ್ಮ ನೇಕಾರು, ನಮ್ಮ ಕರಕುಶಲಕಾರು, ನಮ್ಮ ಮಣ್ಣಿನ ಗೊಂಬೆ ಮಾಡುವ ಕಲಾವಿದ, ಅವರ ಕೈಗೆ ತಲುಪುವ ಹಣವು ಹಬ್ಬದ ದೀಪವೇ.
5: ಹಬ್ಬ ಸಂತೋಷ ನಮ್ಮನೆಯಿಂದ ಹೊರಗೋಗಿ ಮತ್ತೊಬ್ಬರ ಮನೆಯ ಒಲೆ ಹಚ್ಚುತ್ತ, ಅದೇ ನಿಜವಾದ ಅರ್ಥಪೂರ್ಣವಾದಂತಹ ಹಬ್ಬಗಳು.
0: ಮೈಸೂರು.

0: ಮೈಸೂರು ದಸರೆಯ ವೈಭವನ ಮರೆಯೋಕ್ ಸಾಧ್ಯನಪ್ಪ? ಅರಮನೆಯ ಅಲಂಕಾರ, ಚಾಮುಂಡಿ ಬೆಟ್ಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಕಲೆಗಳು, ಸಂಗೀತ, ನೃತ್ಯ, ಆನೆಗಳ ಸಾಲು, ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆ, ಎಲ್ಲನೂ ಸೇರಿ ದಸರೆಯನ್ನ ಒಂದು ಮಹಾನ್ ಸಾಂಸ್ಕೃತಿಕ ಉತ್ಸವವನ್ನಾಗಿದೆ. ಹಾಗಾಗಿ ಮೈಸೂರು ದಸರಾ ಇವತ್ತು ನಾಡ ಹಬ್ಬ ಆಗಿದೆ. ಇವತ್ತು ಇಡೀ ಕರ್ನಾಟಕಾದ್ಯಂತ ತುಂಬ ಸಂಭ್ರಮದಿಂದ ಪ್ರತಿ ಮನೆಯಲ್ಲೂ ಕೂಡ ನಾವು ದಸರಾನ ಆಚರಿಸ್ತೀವಿ. ಇಡೀ ಭಾರತದಲ್ಲಿ ದಸರಾ ಸಂಭ್ರಮ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇದನ್ನ ನಾಡ ಹಬ್ಬವಾಗಿ ಆಚರಿಸ್ತೀವಿ. ಇವತ್ತು ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಲಕ್ಷ ಲಕ್ಷ ಜನರು ಮೈಸೂರಿಗೆ ದೇಶ ವಿದೇಶದಿಂದ ನೋಡಕ್ಕೆ ಬರ್ತಿದ್ದಾರೆ.
1: ಮೈಸೂರು ದಸರಾ ಅಂದರೆ ಕೇವಲ ರಾಜವೈಭವವಲ್ಲ, ಅದು ಕರ್ನಾಟಕದ ಕಲಾವಿದರ, ನೇಕಾರರ, ಶಿಲ್ಪಿಗಳ, ಸಂಗೀತಗಾರರ, ಜನಪದ ಕಲಾವಿದರ ಬದುಕಿನ ಬಗಳ ಪ್ರದರ್ಶನವೂ ಹೌದು.
2: ಜೊತೆಗೆ ಪ್ರವಾಸೋದ್ಯಮ, ಸ್ಥಳೀಯ ವ್ಯಾಪಾರ, ಕರಕುಶಲ ಎಲ್ಲಕ್ಕೂ ಚೈತನ್ಯ ನೀಡುವ ಸಂದರ್ಭ.
3: ಅರಮನೆಯ ಬೆಳಕು ಮೈಸೂರಿನ ಬೀದಿಗಳನ್ನು ಬೆಳೆದರೆ ಜನರ ಕಲೆ ಕರ್ನಾಟಕದ ಹೆಸರನ್ನು ಬೆಳಗುತ್ತದೆ.
4: ಮಕ್ಕಳಿಗೆ ನಾವು ಈ ದಸರೆಯಿಂದ ಏನೆಲ್ಲ ಕಲಿಸಬಹುದು?
5: ಹೌದು, ಕೇವಲ ಹೊಸ ಬಟ್ಟೆ ಕೊಡಿಸುವುದಲ್ಲ, ಹಬ್ಬದ ಮೌಲ್ಯ ಕಲಿಸಬೇಕು.
6: ಕೇವಲ ದೇವಿಯ ಪೂಜೆ ಅಲ್ಲ, ಹೆಣ್ಣನ್ನು ಕೂಡ ಗೌರವಿಸೋದನ್ನ ಕಲಿಸ್ಬೇಕ್ರಿ.
1: ಕೇವಲ ಹಬ್ಬದ ಊಟ ಅಲ್ಲ, ಆಹಾರದ ಬೆಲೆ ತಿಳಿಸ್ಬೇಕು. ಒಂದ ಕಾಳಿನ ಹಿಂದೆ ರೈತನ ಬೆವರು ಎಷ್ಟು ಇದೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು.
2: ಮಕ್ಕಳಿಗೆ ಕೇವಲ ಕತೆ ಕೇಳುವುದು ಅಷ್ಟೇ ಅಲ್ಲರಿ, ಕಥೆಯೊಳಗಿನ ಮೌಲ್ಯವನ್ನು ಸಹ ತಿಳಿಸಬೇಕು.
0: ಕೇವಲ ಸಂಪ್ರದಾಯ ಪಾಲಿಸೋದಲ್ಲ, ಅದರ ಅರ್ಥ ಅರಿತು ಮುಂದಿನ ಪೀಳಿಗೆ ಕೂಡ ಅದನ್ನ ಕೊಂಡೊಯ್ಯಬೇಕು. ಹಳೆಯ ಬೇರುಗಳಲ್ಲಿ ಹೊಸ ಎಲೆಗಳು ಮೂಡಲಿ, ಪರಂಪರೆಯ ಮಣ್ಣಿನಲ್ಲಿ ಹೊಸ ಕನಸುಗಳು ಬೆಳೆಯಲಿ, ತಂತ್ರಜ್ಞಾನದ ಕೈಯಲ್ಲಿ ತಂತ್ರಜ್ಞಾನ ಕೈಯಲ್ಲಿರಲಿ, ಆದ್ರೆ ಸಂಸ್ಕೃತಿ ಹೃದಯದಲ್ಲಿರಲಿ, ಅದೇ ನಿಜವಾದ ದಸರಾ. ಇವತ್ತು ನಮ್ಮ ಮಾತು ಮುಗಿಸುವ ಮೊದಲು ಪ್ರತಿಯೊಬ್ರು ದಸರಾ ಬಗ್ಗೆ ಒಂದೊಂದು ಹೇಳೋಣ.
1: ದಸರಾ ಅಂದ್ರೆ ಧರ್ಮದ ವಿಜಯ,
2: ದಸರಾ ಎಂದರೆ ನಗುವಿನ ವಿಜಯ,
3: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ,
4: ದಸರಾ ಎಂದರೆ ರುಚಿಯ ವಿಜಯ,
6: ದಸರಾ ಎಂದರೆ ಪ್ರಕೃತಿ, ದೇಹ, ಮನಸ್ಸಿನ ಸಮತೋಲನದ ನೆನಪು,
3: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ.

0: ದಸರಾ ಎಂದರೆ ರುಚಿಯ ವ್ಯಯ.
1: ದಸರಾ ಎಂದರೆ ಪ್ರಕೃತಿ ದೇಹ ಮನಸ್ಸಿನ ಸಮತೋಲನದ ನೆನಪು.
2: ದಸರಾ ಎಂದರೆ ಒಟ್ಟಾಗಿ ಬದುಕುವ ನಮ್ಮ ಸಂಸ್ಕೃತಿಯ ಹಬ್ಬ.
3: ದಸರಾ ಎಂದರೆ ಬಾಲ್ಯ ಮರಳಿ ಬರುವ ಹೆಜ್ಜೆ ಸದ್ದು.
4: ದಸರಾ ಎಂದರೆ ಸೀರೆ ಸೆರಗಿನಲ್ಲಿ ಅರಳುವ ನಾಡಿನ ಪಾರಂಪರಿಕ ವೈಭವವೂ ಕೂಡ ಹೌದು.
5: ದಸರಾ ಎಂದರೆ ಸಾಹಿತ್ಯ ಸಂಗೀತ ಕಲೆಯ ಮಹೋತ್ಸವ.
6: ದಸರಾ ಅಂತಂದ್ರೆ ಹೊರಗಿನ ವಿಜಯದ ನೆಪದಲ್ಲಿ ಒಳಗಿನ ಮನುಷ್ಯರನ್ನೇ ಗೆಲ್ಲುವ ಹಬ್ಬ.

0: ಬಂದಳೆ.
1: ಗೆಳತಿಯರೇ, ಹಬ್ಬ ಮುಗಿದ್ರೂ ಹಬ್ಬದ ಸಂತೋಷ ಮುಗಿದಿರ್ಲಿ, ದಸರಾ ಮುಗಿದ್ರೂ ನಮ್ಮೊಳಗಿನ ಒಳ್ಳೆಯತನದ ವಿಜಯ ಮುಂದುವರಿಯಲಿ. ಗೊಂಬೆಗಳನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಡಬಹುದು, ಸೀರೆಗಳನ್ನ ಮತ್ತೆ ಕಪಾಟಿನಲ್ಲಿ ಮಡಚಿಡಬಹುದು, ಹಬ್ಬದ ಅಡುಗೆಯ ಪರಿಮಳವು ನಿಧಾನವಾಗಿ ಮರೆಯಾಗಬಹುದು. ಆದ್ರೆ ಹಬ್ಬ ನಮ್ಮೊಳಗೆ ಬಿಟ್ಟು ಹೋಗುವ ಆ ಪ್ರೀತಿ, ನೆನಪು, ಬಾಂಧವ್ಯ, ಆ ಒಳ್ಳೆಯತನ ಮರೆಯಾಗದಿರ್ಲಿ. ಚಾಮುಂಡಿಯ ಶಕ್ತಿ ನಮ್ಮ ಧೈರ್ಯವಾಗಲಿ, ವಿಜಯದಶಮಿಯ ಬೆಳಕು ನಮ್ಮ ವಿವೇಕವಾಗಲಿ, ಗೊಂಬೆಯ ಹಬ್ಬದ ಬಾಲ್ಯ ಇದೆಯಲ್ಲ ಅದು ನಮ್ಮ ನಗುವಾಗಲಿ, ಮತ್ತು ದಸರೆಯ ತಿರುಳಿದೆಯಲ್ಲ ಒಳ್ಳೆಯದು ಗೆಲ್ಲಲಿ ಅನ್ನುವ ನಂಬಿಕೆ ಅದು ನಮ್ಮ ಬದುಕಿನ ದಾರಿಯಾಗಲಿ. ನಾಡಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೂ, ನಿಮ್ಮ ಮನಸ್ಸಿಗೂ, ನಿಮ್ಮ ಬದುಕಿಗೂ, ನಿಮ್ಮವರೆಲ್ಲರಿಗೂ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿರಲಿ. ನಮ್ಮ ನಾದಮಂಜರಿ ಮಹಿಳಾ ಬಳಗದ ಪರವಾಗಿ ನಿಮಗೆಲ್ಲರಿಗೂ
0: ದಸರೆಯ ಹಾರ್ದಿಕ ಶುಭಾಶಯಗಳು.
2: ದಸರಾ ವೈಭವ. ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಾಲಿನಿ ರುದ್ರಮುನಿ, ಲತಾ ಸಾಲ್ಮನಿ, ಅನುಯ ಪಾಟೀಲ್, ಸಿದ್ದಮ್ಮ ಅಡ್ವೆಣ್ಣವರ್, ಶಕುಂತಲಾ ಹುಗಾರ್, ಸುಷ್ಮಾ ಹೊನ್ನೇನಾಯ್ಕರ್ ಹಾಗೂ ಮಾಧವಿ ಗದಗ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನು ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
5: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
4: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
5: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
4: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆಯಿದೆ.
5: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
4: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ಆರ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
2: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಯೋಗಾಸನದ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
6: ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್

0: ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಯೋಗಾಸನಗಳ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್. ನಾನು ಉಪನಿರ್ದೇಶಕರಾಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸ್ತಿದ್ದೇನೆ. ನಾನು ಈ ಯೋಗ ಆ್ಯಂಡ್ ನ್ಯಾಚುರೋಪತಿಯಲ್ಲಿ SDM ಕಾಲೇಜ್ ಆಫ್ ನ್ಯಾಚುರೋಪತಿಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. 5 ವರ್ಷದ ಕೋರ್ಸ್ ನಂತರ ನಾನು ಗೌರ್ಮೆಂಟ್ ಜಾಬಲ್ಲಿ ಸೇರಿಕೊಂಡೆ. ಆಮೇಲೆ ಗೌರ್ಮೆಂಟ್ ಜಾಬಲ್ಲಿ PGDPHM ಅಂಥೇಳಿ ಒಂದು ಪದವಿ ಪಬ್ಲಿಕ್ ಹೆಲ್ತ್ ಬಗ್ಗೆ ಪಡ್ಕೊಂಡೆ. ಇವಾಗ ಸದ್ಯಕ್ಕೆ ಡೆಪ್ಯೂಟಿ ಡೈರೆಕ್ಟರಾಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸ್ತಿದ್ದೇನೆ. ಹಾಗೂ ನಮ್ಮ ಶಾಸಕರ ಭವನದಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಅಲ್ಲೂ ಕರ್ತವ್ಯ ನಿಲ್ಲಿಸ್ತಿದ್ದೇನೆ.
0: ಅಲ್ಲಿ ಏನು ಕೆಲಸ ಸರ್ ತಮ್ಮದು?
1: ಶಾಸಕರ ಭವನದಲ್ಲಿ ಅಲ್ಲಿ ನಮ್ಮ ಶಾಸಕರಿಗೆ ಮತ್ತು ಅವರ ರಿಲೇಟಿವ್ಸ್ ಅಂದರೆ ಅವರ ಸಂಬಂಧಪಟ್ಟ ಇವರಿಗೆ ಎಲ್ಲ ನ್ಯಾಚುರೋಪತಿ ಮತ್ತು ಯೋಗ ಟ್ರೀಟ್ಮೆಂಟ್ಗಳು ಅಲ್ಲೇ ನಾವು ಕೊಡ್ತೇವೆ.
0: ಓಕೆ, ಅಲ್ಲೂ ಒಂದು ಆಸ್ಪತ್ರೆ ಇದೆಯಾ?
1: ಹೌದು, ಶಾಸಕರ ಭವನದಲ್ಲಿ 4 ಆಸ್ಪತ್ರೆಗಳಿದೆ. ಒಂದು ಯೋಗ ಪ್ರಕೃತಿ ಚಿಕಿತ್ಸಾಲಯ ಇದೆ, ಒಂದು ಆಯುರ್ವೇದ ಚಿಕಿತ್ಸಾಲಯ ಇದೆ, ಒಂದು ಯುನಾನಿ ಇದೆ, ಹೋಮಿಯೋಪತಿ ಇದೆ, ಮತ್ತು ಒಂದು ಪಂಚಕರ್ಮ ಯೂನಿಟ್ ಇದೆ.
0: ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ.
1: ಹೌದು
0: ಅಲ್ವೇ?
1: ಹೌದು.
0: ಈಗ ಯೋಗವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಆಯುಷ್ ಇಲಾಖೆ ಹಾಕ್ಕೊಂಡಿರುವಂತಹ ಕ್ರಮಗಳೇನೇನು ಸರ್?
1: ಇವಾಗ ಎಲ್ಲ ಆಯುಷ್ಮಾನ್ ಭಾರತ್ ಏನು ನಮ್ಮ ಆಯುಷ್ ಡಿಸ್ಪೆನ್ಸರಿಗಳಿದ್ದಾವೆ, ಅಲ್ಲೆಲ್ಲ ಕಂಪಲ್ಸರಿಯಾಗಿ ಬೆಳಿಗ್ಗೆ ಮತ್ತು ಸಂಜೆ ಯೋಗ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿ ಯೋಗ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಮತ್ತು ಹಾಗೆ ಎಲ್ಲ ಆಯುಷ್ ಡಿಸ್ಪೆನ್ಸರಿಗಳಲ್ಲಿ ಯೋಗ ಟೀಚರ್ಗಳನ್ನು ನೇಮಿಸಿ ಹಲವರು ಕಡೆಯಿಂದ ಡೈಲಿ ಯೋಗ ಕಲಿಸ್ಕೊಡೋ ಪ್ರೋಗ್ರಾಮನ್ನು ಅದು ಚಾಲ್ತಿಯಲ್ಲಿದೆ. ಎಲ್ಲೆಲ್ಲಿ ಟೀಚರ್ಸ್ ಅವೈಲೇಬಲ್ ಇದ್ದಾರೆ ಅಲ್ಲಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವಾಗ ಹೊಸದಾಗಿ ನಿತ್ಯ ಯೋಗ ಅಂಥೇಳಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ಒಂದು ಡಿಸ್ಟಿಕ್ಟಲ್ಲಿ ನಡೀತಾ ಇದೆ. ಇವಾಗ ಅದೇ ಪ್ರತಿಯೊಂದು ಡಿಸ್ಟಿಕ್ಟಲ್ಲಿ ಒಂದೊಂದು ವಾರ ಒಂದೊಂದು ಡಿಸ್ಟಿಕ್ಕಿಗೆ ಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ ಒಂದು 30 ಮಿನಿಟ್ಸ್ ಯೋಗಾಸನ ಮಾಡಿಸ್ತಾರೆ, ಯೋಗಾಸನ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿಸ್ತಾರೆ, ಮತ್ತೊಂದು 10 ಮಿನಿಟ್ಸ್ ಹೆಲ್ತ್ ಬಗ್ಗೆ ಟಾಕ್ ಕೊಡ್ತಾರೆ.
0: ಈಗ ನೀವು ಕೆಲಸ ಮಾಡ್ತಿರಲ್ಲ ಸರ್ ಶಾಸಕರ ಭವನದಲ್ಲಿ, ಅಲ್ಲೂ ಕೂಡ ಈ ಯೋಗ ಪ್ರೋಟೋಕಾಲ್ನ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಹೇಗೆ?
1: ಹೌದು, ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿ ಒಂದೊಬ್ಬರು ಯೋಗ ಟೀಚರ್ ಬರ್ತಾರೆ, ಅವರಿಗೆ ಇಂಡಿವಿಜುವಲು ಕಲಿಸ್ಕೊಡ್ತೇವೆ. ಅಂದರೆ ಅವರವರ ಸಮಸ್ಯೆ ಅನುಗುಣವಾಗಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದ್ರ ಪ್ರಕಾರ ಯೋಗಾಸನಗಳು ಅವರಿಗೋಸ್ಕರ ಡಿಸೈನ್ ಮಾಡಿಬಿಟ್ಟು ಅಷ್ಟು ಅವರಿಗೆ ಕಲಿಸ್ಕೊಡ್ತೇವೆ, ಅಲ್ಲೇ ಕಲಿಸ್ಕೊಡ್ತೇವೆ.
0: ಅಂದಾಜು ಎಷ್ಟು ಏನು ಚಿಕಿತ್ಸಾಲಯಗಳಿರಬಹುದು ಸರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆಯಾ? ಹೇಗೆ?
1: ಎಲ್ಲ ಸೇರಿ ಒಂದು 60-70 ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರಗಳಿದ್ದಾವೆ ಕರ್ನಾಟಕದಲ್ಲಿ.
0: ಮೈಸೂರಿನಲ್ಲಿ ಒಂದು ಕಾಲೇಜ್ ಕೂಡ
1: ಇದೆ
0: ಅಲ್ವಾ? ಈಗ ತಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಿರೋದ್ರಿಂದ ನಾವು ಯೋಗಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದು ಅಂತ ಅನ್ಸುತ್ತೆ. ಹೇಳಿ ಸರ್, ಏನು ಇದು ಯೋಗಾಸನ ಅಂತಂದರೆ? ನಿಮ್ಮ
1: ಯೋಗದ್ದು ಒಂದು ಪಾರ್ಟು ಯೋಗಾಸನ. ಯೋಗ ಅಂದರೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅದೇ ಒಂದು. ಅದರಲ್ಲಿ ಆಸನ ಅಂಥೇಳಿ, ಆಸನ ಅಂದರೆ ಫಿಸಿಕಲ್ ಎಕ್ಸಸೈಸ್ ಅಲಾಂಗ್ ವಿತ್ ಮೆಂಟಲ್ ಕಾನ್ಸಂಟ್ರೇಷನ್. ಇಟ್ ಎಫೆಕ್ಟ್ಸ್ ಬೋತ್ ಬಾಡಿ ಆ್ಯಂಡ್ ಮೈಂಡ್.
0: ಯೋಗಾಸನ ಅಂದರೆ ಉಸಿರಾಟವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಅಥವಾ ನಿಯಂತ್ರಣ ಮಾಡಿ ತಾವೇ ಹೇಳಿದಾಗೆ ಆಸನಗಳನ್ನು ಮಾಡಬೇಕು ಅನ್ನುವಂಥದ್ದು ಅಲ್ವೇ? ಅದು ಕೂಡ ಸೇರ್ಕೊಳ್ಳುತ್ತಾ ಯೋಗ ಮಾಡುವಾಗ?
1: ಹೌದು. ಆಸನ ಮಾಡಬೇಕಾದ್ರೆ ನಿಮ್ಮ ಉಸಿರಾಟ, ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಮೈಂಡ್ಫುಲ್ನೆಸ್ ಇದು ಎಲ್ಲದು ಸೇರಿದ್ರೇ ಅದು ಯೋಗಾಸನ ಆಗೋದು. ಇಲ್ಲಿದ್ರೆ ಬರೀ ಫಿಸಿಕಲ್ ಎಕ್ಸಸೈಸ್ ಆಗ್ತದೆ.
0: ಸರ್, ಈಗ ನಿಮ್ಮ ಪ್ರಕಾರ ಯಾವ ರೀತಿ ಮಾಡಬೇಕು ಯೋಗಾಸನ, ಪ್ರೋಟೋಕಾಲ್ ಏನು, ಕರೆಕ್ಟಾಗಿ ಹೇಳ್ಬಿಡಿ ಸರ್.
1: ಯೂಶ್ವಲಿ ಯೋಗಾಸನ ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬೆಳಿಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಒಂದು ಗ್ಲಾಸ್ ನೀರು ಬೆಳಿಗ್ಗೆನೆ ಕುಡಿದ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ನೀವು ಯೋಗಾಸನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಹೊಟ್ಟೆ ಖಾಲಿ ಇರಬೇಕು ಮತ್ತು ಶಾಂತವಾದ ವಾತಾವರಣ ಇರಬೇಕು. ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ದಿಂದ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಆಸನಸು.
0: ಸರಿಗ ನನಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲಪ್ಪ, ನನಗೆ ಸಮಯ ಇಲ್ಲ, ಬೆಳಗ್ಗೆನೆ ಎದ್ದೆಲ್ಲ ಹೋಗ್ತೀನಿ, ನನಗೆ ಸಂಜೆ ಪುರುಸೊತ್ತಿದೆ. ಅಲ್ಲ, ಮಾಡ್ಬೋದೇ
1: ಯೋಗಾಸನ? ನೀವು ಯಾವಾಗಾರೇ ಮಾಡ್ಬೋದು. ಪ್ರೊವೈಡೆಡ್ ಒಂದು ಊಟ ಮಾಡಿ ಒಂದು ಒಂದೂವರೆ ತಾಸು ಎರಡು ತಾಸು ಗ್ಯಾಪ್ ಇರಬೇಕು, ಅಂದರೆ ಹೊಟ್ಟೆ ಖಾಲಿ ಇರಬೇಕು. ಅವಾಗ ನಿಮಗೆ ಯಾವುದೇ ಥರದ್ದು ಡಿಸ್ಕಂಫರ್ಟ್ ಆಗೋದಿಲ್ಲ ಯೋಗಾಸನ ಮಾಡಬೇಕಾದ್ರೆ.
0: ಅದಕ್ಕೋಸ್ಕರ ನೀವು ಬೆಳಗ್ಗೆ ಅಂತೀರಿ?
1: ಬೆಳಗ್ಗೆ ಇದ್ರೆ ಒಳ್ಳೇದು, ಬೆಳಗ್ಗೆ ಟೈಮ್ ಇದ್ರೆ ಒಳ್ಳೇದು ಅಂತ ಶಾಂತವಾಗಿರ್ತದೆ.
0: ಬೆಳಗ್ಗೆ ಟೈಮ್ ಅಂದ್ರೂ ಕೆಲವರು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಾರೆ, ಎಷ್ಟೋ ಜನ ಅವಾಗ ಮಲಗ್ತಾ ಇರ್ತಾರೆ. ನಿಮ್ಮ ಪ್ರಕಾರ ಯಾವ ಸಮಯ ತುಂಬಾ ಒಳ್ಳೆಯದು?
1: ಬ್ರಾಹ್ಮಿ ಟೈಮ್

0: ಮಾಡೋದು ಬಹಳ ಒಳ್ಳೆಯದು. ಆ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಏರಲ್ಲಿ, ಮತ್ತು ಫ್ರೆಶ್ ಏರ್ ಇರ್ತದೆ. ಸೊ ಆ ಏನು ಸಮಯ ಇದೆ ಅದು ಬಹಳ ಒಳ್ಳೆಯದು ಯೋಗಾಸನ ಮಾಡಲಿಕ್ಕೆ.
1: ಸ್ವಲ್ಪ ತಡವಾಗಾದರೂ ತೊಂದರೆ ಏನಿಲ್ಲ,
0: ತೊಂದರೆ ಏನಿಲ್ಲ. ನಿಮಗೆ ಯಾವಾಗ ಟೈಮ್ ಸಿಗ್ತದೋ ಅವಾಗ ಮಾಡಬೇಕಷ್ಟೇ.
1: ಯಾವ ಸ್ಥಳದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಅನ್ಸುತ್ತೆ ತಮಗೆ?
0: ಒಂದು ಪೀಸ್ ಆ್ಯಂಡ್ ಕಾಮ್ ಆಗಿರೋ ಸ್ಥಳ ಆದರೆ ಆಯಿತು. ಯಾವುದೇ ಸ್ಥಳ ಇರ್ಬೋದು, ನೀವು ಕೂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು, ಹೇಗೆ ನಿಮಗೆ ಅನುಕೂಲವಾದಂತಹ ಯಾವುದೇ ಜಾಗದಲ್ಲೂ ನೀವು ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡ್ಬೋದು.
1: ತುಂಬಾ ಜನ ಹೇಳ್ತಾರೆ ಅದು ಚೆನ್ನಾಗಿ ಗಾಳಿ ಆಡಬೇಕು, ಮತ್ತೆ ಏನು
0: ಸ್ವಲ್ಪ ಗಾಳಿ ಆಡೋ ಜಾಗನೇ ಇರಬೇಕು, ಸ್ವಲ್ಪ ಇದು ವಿಂಡೋಸು ಏರಿಯೇಷನ್ ಎಲ್ಲ ಚೆನ್ನಾಗಿದ್ರೆ ಒಳ್ಳೆಯದು.
1: ಓಕೆ ಸರ್, ಹಿಂದೆ ಎಲ್ಲ ಯೋಗಿಗಳು ಮುನಿಗಳು ತುಂಬ ಕನಿಷ್ಠವಾದ ಬಟ್ಟೆಯನ್ನು ಧರಿಸಿ ಯೋಗ ಮಾಡಬೇಕು ಅಂತ ಹೇಳೋರು ಅಲ್ವೇ? ಅಲ್ಲ, ನೀವು ಓದಿರೋ ವಿದ್ಯೆ ಪ್ರಕಾರ ಈಗೇನಾಗಿದೆ ಅಂತಂದರೆ ಎಲ್ಲ ಮೈ ತುಂಬ ಬಟ್ಟೆ ಧರಿಸ್ಕೊಂಡೇ ಯೋಗ ಮಾಡ್ತಾರೆ. ಸೊ ಯಾವುದು ಸರಿ ಯಾವುದು?
0: ಮೈ ತುಂಬ ಬಟ್ಟೆ ಧರಿಸ್ಕೊಂಡು ಯೋಗ ಮಾಡಬಾರ್ದು, ಯಾಕಂದರೆ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಫ್ಲೆಕ್ಸಿಬಿಲಿಟಿ ಬರೋದಿಲ್ಲ. ಸೊ ಲೂಸ್ ಇರೋ ಬಟ್ಟೆಗಳು ಅಥವಾ ಈ ಒಂದು ಶಾರ್ಟ್ಸು ಟೀ ಶರ್ಟ್ಸು ಇದು ಹಾಕ್ಕೊಂಡು ಮಾಡಿದರೆ ಒಳ್ಳೆಯದು
1: ಅಲ್ವಾ? ಏನು ತೊಂದರೆ ಇಲ್ಲ,
0: ಏನು
1: ತೊಂದರೆ. ತುಂಬಾ ಸಡಿಲವಾಗಿರ್ಬೇಕು,
0: ಸಡಿಲವಾಗಿರ್ಬೇಕು, ಸ್ಟ್ರೆಚ್ ಮಾಡ್ಲಿಕ್ಕೆ ಯಾವುದು ಪ್ರಾಬ್ಲಮ್ ಆಗಬಾರ್ದು, ಆ ತರ ಬಟ್ಟೆ ಇದ್ರೆ ಒಳ್ಳೇದು.
1: ಈಗೆಲ್ಲ ಯೋಗ ಮ್ಯಾಟ್ಗಳು ಬಂದ್ಬಿಟ್ಟಿದಾವೆ ಅಲ್ವಾ ಸರ್? ಮುಂಚೆ ಒಂದು ಜಮಖಾನ ಹಾಸ್ಕೊಂಡು ಯೋಗ ಮಾಡೋರು, ಈಗ ಇದರ ಬಳಕೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮಗೆ?
0: ಯೋಗ ಮ್ಯಾಟ್ಗಿಂತನೂ ಕಾಟನ್ ಮ್ಯಾಟ್ಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅದು ಬಹಳ ಒಳ್ಳೇದು, ಅದು ನಿಮಗೆ ಸಪೋರ್ಟ್ ಕೊಡ್ತದೆ. ಇದು ಏನು ರಬ್ಬರ್ ಮ್ಯಾಟ್ ಏನು ಬರ್ತಾ ಇದ್ದಾವೆ ಅದು ಬಹಳ ಥಿನ್ ಇರ್ತದೆ, ಮತ್ತು ನಿಮಗೆ ಯೋಗ ಮಾಡಬೇಕಾದ್ರೆ ನಿಮ್ಮ ಜಾಯಿಂಟ್ಸ್ಗಳಿಗೆ ತೊಂದರೆ ಆಗ್ತದೆ. ಅದು ಎಷ್ಟು ಕಂಫರ್ಟೇಬಲ್ ಇರ್ತದೋ ಮ್ಯಾಟು ಅಷ್ಟೇ ಯೋಗ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ.
1: ಅಂದರೆ ಮ್ಯಾಟ್ನ ಅಗತ್ಯ ಏನಿದೆ ಸರ್?
0: ಅಂದರೆ ಈ ಬರೀ ನೆಲದಲ್ಲಿ ಮಾಡಿದರೆ ಕೆಲವರಿಗೆ ಈ ಜಾಯಿಂಟ್ಸ್ಗಳು ನೆಲದ ಮೇಲೆ ಊರ್ತಾರಲ್ಲ, ಆ ಪ್ರೆಷರ್ ಎಲ್ಲ ಜಾಯಿಂಟ್ಸ್ ಮೇಲೆ ಬೀಳ್ತದೆ. ಸೊ ನೆಲದಲ್ಲಿ ಮಾಡೋಕ್ಕಿಂತನೂ ಒಂದು ಬೆಡ್ಶೀಟು ಅಥವಾ ಒಂದು ಜಮಖಾನನು ಒಂದು ಸ್ವಲ್ಪ ಥಿಕ್ ಇರೋದು ಹಾಕ್ಕೊಂಡು ಅದ್ರ ಮೇಲೆ ಮಾಡೋದು ಬಹಳ ಅನುಕೂಲ.
1: ಅಂದರೆ ಜಾಯಿಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಲ್ವಾ? ಯೋಗ ಮಾಡೋದೇ ಒಳ್ಳೇದಾಗಲಿ ಅಂತ. ಅಂದರೆ ಯೋಗ ಮಾಡಿಬಿಟ್ಟು ತೊಂದರೆ ಸಿಗಾಕಬಾರ್ದು. ಓಕೆ ಸರ್, ಈಗ ಬೆಳಗಿನ ಸಮಯ ಆಹಾರ ಹೊಟ್ಟೆನಲ್ಲಿ ಇರಬಾರ್ದು, ಒಂದು ಒಳ್ಳೆ ಮ್ಯಾಟ್ ಹಾಕೋಬೇಕು, ಸಡಿಲವಾದಂತಹ ವಸ್ತ್ರವನ್ನು ಧರಿಸ್ಬೇಕು ಅಲ್ವೇ ಸರ್? ಈಗ ಹೇಗೆ ಯೋಗ ಮಾಡಬೇಕು, ಆರಂಭ ಹೇಗೆ, ನಿಧಾನವಾಗಿ ಹೇಳ್ತಾ ಹೋಗಿ ಸರ್.
0: ಆರಂಭ ನೀವು ಏನಿದ್ರು ಲೂಸ್ನಿಂಗ್ ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡಬೇಕು.
1: ಓಕೆ,
0: ಕೈಗಳು ಎಲ್ಲ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ಆಮೇಲೆ ನೆಕ್ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ನೆಕ್ ರೊಟೇಷನ್ ಮಾಡೋದು, ಸ್ಪೈನಲ್ ರೊಟೇಷನ್ಸ್ ಮಾಡೋದು, ರೈಟು ಲೆಫ್ಟು, ಮತ್ತೆ ಸ್ಪೈನಲ್ ಟ್ವಿಸ್ಟಿಂಗ್ ಮಾಡೋದು, ಲೆಗ್ ರೇಸಿಂಗ್, ಲೆಗ್ ಡೌನು, ಮತ್ತೆ ಈ ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೂಮೆಂಟ್ಸು ಅದು ಎಲ್ಲ ಮಾಡಿಕೊಂಡು ಒಂದು 5 to 10 minutes ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಆಮೇಲೆ ಯು ಸ್ಟಾರ್ಟ್ ವಿತ್ ಯೋಗಾಸನ.
1: ಯಾಕೆ ಮಾಡ್ಬೇಕು ಸರ್ ಇದನ್ನ?
0: ಇದೆಲ್ಲ ಅಂದ್ರೆ ಬಾಡಿ ಸ್ವಲ್ಪ ಯೋಗಾಸನ ಮಾಡ್ಲಿಕ್ಕೆ ಬಾಡಿ ವಾರ್ಮ್ ಅಪ್ ಆಗ್ತದೆ ಮೇನ್ಲಿ. ಮತ್ತೆ ಯೋಗಾಸನ ಮಾಡ್ಬೇಕಾದ್ರೆ ನಿಮಗೆ ಯಾವುದೇ ತರದ್ದು ಇಂಜುರಿ, ಮಸಲ್ ಇಂಜುರಿ ಆಗ್ಲಿ, ಇದು ಆಗ್ಲಿ ಯಾವುದು ಆಗೋದಿಲ್ಲ. ಸೊ ಇದು ಮಾಡೋದ್ರಿಂದ ನೆಕ್ಸ್ಟ್ ಯೋಗಾಸನ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ, ನಿಮ್ಮ ಫೈನಲ್ ಪೋಸ್ಚರ್ ಏನು ರೀಚ್ ಆಗ್ತೀರಿ ಅದಕ್ಕೆ ನಿಮಗೆ ಯೂಸ್ ಆಗ್ತದೆ.
1: ಓಕೆ, ಅಂದರೆ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ದಲ್ಲೇ ಯೋಗಾಭ್ಯಾಸ ಶುರು ಮಾಡಬಾರ್ದು ಅಂತ ತಾವು ಹೇಳೋದು?
0: ಬಾಡಿ ವಾರ್ಮ್ ಅಪ್ ಮಾಡ್ಕೊಂಡು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು.
1: ಅಂದರೆ ಈಗ ಅದಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಇದೆಯಾ ಸರ್, ವಾರ್ಮ್ ಅಪ್ ಮಾಡ್ಕೊಳ್ಳೋದಕ್ಕೆ?
0: ಹೌದು, ಅದಕ್ಕೆ ಕೆಲವೊಂದು ಎಕ್ಸಸೈಸ್ಗಳು ಇವಾಗ ನಾವು ಇಂಟರ್ನ್ಯಾಷನಲ್ ಯೋಗಾ ಡೇ ಪ್ರೋಟೋಕಾಲಲ್ಲಿ ಫಸ್ಟು ಸ್ಟಾರ್ಟ್ ಮಾಡೋದು ಅದರಿಂದನೇ. ಆಮೇಲೆ ನಾವು ಸಿಟ್ಟಿಂಗ್ ಪೋಸ್ಚರ್ಸು, ಸ್ಟ್ಯಾಂಡಿಂಗ್ ಪೋಸ್ಚರ್ಸು, ಲೈಯಿಂಗ್ ಪೋಸ್ಚರ್ಸು, ಪ್ರೋನ್ ಪೋಸ್ಚರ್ಸು ಇದೆಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೇವೆ.
1: ಸರ್, ತುಂಬ ಜನ ಸೂರ್ಯ ನಮಸ್ಕಾರ ಮಾಡಿದರೆ ಎಲ್ಲ ತರಹದ ಒಂದು ಸ್ಟ್ರೆಚಿಂಗ್ ಆಗುತ್ತೆ, ಬಾಡಿ ವಾರ್ಮ್ ಅಪ್ ಆಗುತ್ತೆ ಅಂತ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಸರ್?
0: ಸೂರ್ಯ ನಮಸ್ಕಾರ ಎಲ್ಲದಕ್ಕೂ ಒಳ್ಳೆಯದು, ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಆಸನಗಳು ಕವರ್ ಆಗಿಬಿಡ್ತವೆ, ಮತ್ತು ಎಲ್ಲ ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗಳು ಸ್ಟ್ರೆಚ್ ಆಗ್ತವೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಒಂದು ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತದೆ, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ, ಪ್ಲಸ್ ಬೋನ್ಸ್ ಏನಿದಾವಲ್ಲ ಅವು ಗಟ್ಟಿ ಆಗ್ತವೆ, ಇವನ್ ನರ್ವಸ್ ಸ್ಟಿಮ್ಯುಲೇಷನ್ನು, ಬ್ಲಡ್ ಸರ್ಕ್ಯುಲೇಷನ್ನು ಎಲ್ಲ ಥರದ್ದು ಬೆನಿಫಿಟ್ಸ್ ಸೂರ್ಯ ನಮಸ್ಕಾರದಲ್ಲಿ ಆಗ್ತದೆ.
1: ಓಕೆ, ಅಂದರೆ ಈಗ ಯೋಗ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ತಾವೇ ಹೇಳಿದ ಹಾಗೆ ಬಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು, ನಂತರ ಸೂರ್ಯ ನಮಸ್ಕಾರ
0: ಮಾಡಬೇಕು.
1: ಹೌದಾ? ಹಾಂ, ಈಗ ಸೂರ್ಯ ನಮಸ್ಕಾರ ಅಂದರೂ ಅಲ್ಲೂ ಕೂಡ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆ ಕೇಳ್ತಾರೆ ಸರ್. ತುಂಬ ಜನ ಫಾಸ್ಟಾಗಿ ಸೂರ್ಯ ನಮಸ್ಕಾರ ಮಾಡ್ತಾರೆ, ಕೆಲವರು ಒಂದೊಂದು ಸೂರ್ಯ ನಮಸ್ಕಾರದ ಪೊಸಿಷನ್ನಲ್ಲೂ ಒಂದು 30 ಸೆಕೆಂಡ್ ಇರಬೇಕು ಅಥವಾ 1 ನಿಮಿಷ ಇರಬೇಕು ಹೀಗೆ ಹೇಳ್ತಾರೆ. ಸ್ವಲ್ಪ ಗೊಂದಲಗಳು ಇದ್ದಾವೆ. ಯೋಗ ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು ಹೇಳಿ ಸರ್.
0: ಇವಾಗ ಯೋಗಾಸನ ಅಂದರೆ ಬರೀ ಫಿಸಿಕಲ್ ಎಕ್ಸಸೈಸ್ ಅಲ್ಲ. ಇವಾಗ ನಾವು ಸೂರ್ಯ ನಮಸ್ಕಾರ ಮಾಡ್ತೇವೆ ಅಂದರೆ ಪ್ರತಿ

0: ಒಂದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಇದೆ. ಅದರಲ್ಲಿ ನಿಮ್ಮ ಬ್ರೀತಿಂಗ್ ಏನು ಮಾಡ್ತೀರಿ, ಯಾವ ಬೆಂಡಿಗೆ ಯಾವ ಬ್ರೀತಿಂಗ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು, ಯಾವಾಗ ಇನ್ಹೇಲ್ ಮಾಡಬೇಕು, ಅದು ಒಂದು ಶಿಸ್ತಿನ ಕ್ರಮ ಇದೆ. ಅದರ ಪ್ರಕಾರನೇ ಮಾಡ್ಕೊಂಡು ಹೋಗಬೇಕು. ಮತ್ತು ಇದು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಒಂದೊಂದು ಸ್ಟೆಪ್ ಆದಮೇಲೆ ಒಂದು ಅಟ್ಲೀಸ್ಟ್ ಮಿನಿಮಮ್ 30 ಸೆಕೆಂಡ್ಸ್ ಅದು ಮೇಂಟೈನ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಸೊ ಈ ಥರ ಮಾಡಿದರೆ ನಿಮ್ಮ ಕಾನ್ಸಂಟ್ರೇಷನ್, ಬಾಡಿ ಕಾನ್ಷಿಯಸ್ನೆಸ್, ನಿಮ್ಮ ಬ್ರೀತಿಂಗು ಎಲ್ಲದೂ ಕೋಆರ್ಡಿನೇಟ್ ಆಗ್ತದೆ. ಅವಾಗ ಅದು ಕಂಪ್ಲೀಟ್ ಸೂರ್ಯ ನಮಸ್ಕಾರ ಆಗ್ತದೆ. ನೀವು ಫಾಸ್ಟಾಗಿ ಮಾಡಿದರೆ ಇಟ್ ವಿಲ್ ಬಿ ಅ ಫಿಸಿಕಲ್ ಎಕ್ಸಸೈಸ್, ನಾಟ್ ಸೂರ್ಯ ನಮಸ್ಕಾರ. ಸ್ಟ್ರೆಚ್ ಆಗ್ತದೆ, ಎಲ್ಲ ಆಗ್ತದೆ, ಬಟ್ ಕಂಪ್ಲೀಟ್ ನಿಮಗೆ ಬಾಡಿ ಕಾನ್ಷಿಯಸ್ನೆಸ್ ಆಗಲಿ, ಬ್ರೀತಿಂಗ್ ಒಂದು ಪ್ಯಾಟರ್ನ್ ಆಗಲಿ ಇಂಪ್ರೂವ್ ಆಗೋದಿಲ್ಲ.
1: ಅಂದರೆ ಈಗ ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಅಂತಾದರೆ ಈಗ ಉಸಿರು ಎಳ್ಕೊಳ್ಳೋದು, ಉಸಿರು ಹೊರಗಡೆ ಬಿಡೋದು, ಅದಕ್ಕೊಂದು ಪದ್ಧತಿ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವೇ? ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಕನಿಷ್ಠ ಒಂದು ಪೋಸ್ಚರಲ್ಲಿ ಒಂದು 30 ಸೆಕೆಂಡ್ ಆದರೂ ಇರಬೇಕು,
0: ಮೇಂಟೈನ್ ಮಾಡಬೇಕು
1: ಅಲ್ವಾ? ಓಕೆ, ಈಗ ಉಸಿರು ಯಾವಾಗ ಎಳ್ಕೋಬೇಕು, ಉಸಿರು ಯಾವಾಗ ಬಿಡಬೇಕು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ವಲ್ಲ ಸರ್, ಏನು ಮಾಡೋದು?
0: ಅದು ಯಾರು ಕಡೆಯಿಂದ ಅವ್ರು ಕಲಿತಾರೋ ಅವರೇ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಇವಾಗ ಸಪೋಸ್ ಮುಂದೆ ಬಾಗಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮೇಲೆ ಹೇಳಬೇಕಾದ್ರೆ ಉಸಿರು ಶ್ವಾಸ ಒಳಗಡೆ ಹೇಳ್ಕೋಬೇಕು. ಸೊ ಇದೆಲ್ಲ ಕೆಲವೊಂದು ಪದ್ಧತಿ ಇದೆ. ಇವಾಗ ಸ್ಟ್ರೆಚ್ ಮಾಡಬೇಕಾದ್ರೆ ಲೆಫ್ಟ್ ಸೈಡಿಗೆ ಸ್ಟ್ರೆಚ್ ಮಾಡಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮತ್ತೆ ವಾಪಸ್ ಬರಬೇಕಾದ್ರೆ ಉಸಿರು ಒಳಗಡೆ ಹೇಳ್ಕೋಬೇಕು. ಸೊ ಇದು ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನಲ್ಲಿ ಮಾಡಿದ್ರೇ ಅದು ಇಫೆಕ್ಟಿವ್ ಆಗಿ ಆಗ್ತದೆ.
1: ಅಂದರೆ ಯಾರು ಚೆನ್ನಾಗಿ ಗೊತ್ತಿರೋರ ಹತ್ರ ಕಲ್ತ್ಕೋಬೇಕು, ನಾವೇ ಸ್ವಯಂ ಆಗಿ ಏನೇನೋ ಮಾಡಲಿಕ್ಕೆ
0: ಹೋಗಬಾರ್ದು. ಅದು ಮಾಡಿದ್ರೆ ಎಕ್ಸಸೈಸ್ ಆಗ್ತದೆ, ಸೂರ್ಯ ನಮಸ್ಕಾರ ಆಗೋದಿಲ್ಲ.
1: ಆಯ್ತು ಸರ್, ಈಗ ಮೊದಲನೇದು ಬಾಡಿನ ನಾವೇನ್ ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು. ಅದು ಅಂದಾಜು ಎಷ್ಟು ನಿಮಿಷ ಮಾಡಬೇಕಾಗತ್ತೆ?
0: ಒಂದು 10 ಮಿನಿಟ್ಸ್.
1: 10 ಮಿನಿಟ್ಸ್. ಸೂರ್ಯ ನಮಸ್ಕಾರ ಎಷ್ಟೊತ್ತು ಮಾಡಬೇಕಾಗತ್ತೆ?
0: ಅದು ಅಷ್ಟೇ, ಒಂದು 6 ರೌಂಡ್ಸ್ ಟು 10 ರೌಂಡ್ಸ್ ಡಿಪೆಂಡಿಂಗ್ ಆನ್ ದೇರ್ ಕೆಪಾಸಿಟಿ. ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ರೆ ಸಾಕು. ಬಹಳ ಎಕ್ಸರ್ಟು ಮಾಡೋದು ಬೇಡ, ತೀರಾ ಕಮ್ಮಿನೂ ಮಾಡೋದು ಬೇಡ. ಒಂದು 5 to 6 ರೌಂಡ್ಸ್ ಮಾಡಿದ್ರು ಸಾಕು ಒಂದು ನಾರ್ಮಲ್ ರೂಟೀನ್ ಅಲ್ಲಿ.
1: ಇಲ್ಲ, ಸಾಮಾನ್ಯವಾಗಿ ಯೋಗಾಭ್ಯಾಸ ಶುರು ಮಾಡೋರು ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಾರೆ ಅಲ್ವಾ ಸರ್?
0: ಹೌದು.
1: ಇದರ ಅಗತ್ಯ ಇದೆ ಅಂತೀರಾ?
0: ಹೌದು. ಯೂಶ್ವಲಿ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಓಂಕಾರ ಇಲ್ಲ ಒಂದು ಶಾಂತಿ ಮಂತ್ರ ಅಥವಾ ಒಂದು ಯಾವುದೇ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತೇವೆ. ಯಾಕೆ ಅಂದರೆ ಅದು ಬಾಡಿಯನ್ನು ಕಾಮ್ ಮಾಡ್ತದೆ. ಏನು ವೈಬ್ರೇಷನ್ಸ್ ಏನಿದೆ ಓಂಕಾರದ್ದು, ದಟ್ ಹೆಲ್ಪ್ಸ್ ರಿಲ್ಯಾಕ್ಸಿಂಗ್ ದ ಬಾಡಿ ಆ್ಯಂಡ್ ಮೈಂಡ್ ಬೋತ್.
1: ಅಂದರೆ ಯೋಗ ಅಥವಾ ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋದು
0: ಒಳ್ಳೇದು
1: ಅಲ್ವೇ?
0: ಹೌದು.
1: ಅಕಸ್ಮಾತ್ ಪ್ರಾರ್ಥನೆ ಏನು ಮಾಡಲಿಲ್ಲ ಅಂದರೆ ಓಂಕಾರ ಮಾಡಿದ್ರು ಸಾಕು ಅಂತ ಹೇಳೋದು.
0: ಸಾಕು, ಸಾಕು. 3 ಟೈಮ್ಸ್ ಓಂಕಾರ ಮಾಡಿದ್ರು ಸಾಕು.
1: ಈಗ ಯೋಗಾಸನ ಶುರು ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾವ ಆಸನದಿಂದ ಶುರು ಮಾಡಬೇಕು?
0: ಯೂಶ್ವಲಿ ಸಿಟ್ಟಿಂಗ್ ಪೋಶ್ಚರ್ಸಿಂದ ಸ್ಟಾರ್ಟ್ ಮಾಡ್ತಾರೆ.
1: ಓಕೆ,
0: ಕೂತ್ಕೊಂಡು ಮಾಡುವಂಥ ಆಸನಗಳು, ಆಮೇಲೆ ಸಿಟ್ಟಿಂಗ್ ಪೋಶ್ಚರ್ ಆದಮೇಲೆ ಮಲ್ಕೊಂಡು ಮಾಡುವಂಥ ಆಸನಗಳು, ಅಂದರೆ ಸ್ಪೈನ್ ಮೇಲೆ ಮಲ್ಕೊಂಡು, ಅದು ಆದಮೇಲೆ ಪ್ರೋನ್ ಪೋಶ್ಚರ್ಸ್ ಅಂದರೆ ಉಲ್ಟಾ ಮಲ್ಕೊಂಡು, ಅದು ಆದಮೇಲೆ ಸ್ಟ್ಯಾಂಡಿಂಗ್ ಪೋಶ್ಚರ್ಸ್, ಸ್ಟ್ಯಾಂಡಿಂಗ್ ಪೋಶ್ಚರ್ಸ್ ಆದಮೇಲೆ ಮತ್ತೆ ಶವಾಸನ ಮಾಡಿ ರಿಲ್ಯಾಕ್ಸ್ ಆಗಿ ಆಮೇಲೆ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ.
1: ಓಕೆ, ಅಂದರೆ ತುಂಬ ಸುಲಭವಾಗಿ ಹೇಳ್ಬಿಟ್ರಿ ಸರ್. ಆಸನಗಳು ಹೇಳಿ, ಏನೇನು ಮಾಡಬೇಕು ಆಸನಗಳು ಅಂತ?
0: ಯೂಶ್ವಲಿ ಸಿಟ್ಟಿಂಗ್ ಪೋಶ್ಚರ್ಸಲ್ಲಿ ಸಿಂಪಲ್ ಆಸನಸ್ ಮಾಡ್ತಾರೆ, ಮತ್ಸ್ಯಾಸನ, ಅರ್ಧ ಮತ್ಸ್ಯಾಸನ, ಪಾದಹಸ್ತಾಸನ, ವಕ್ರಾಸನ, ಅರ್ಧ ವಕ್ರಾಸನ, ಇವೆಲ್ಲ ಸಿಟ್ಟಿಂಗ್ ಪೋಶ್ಚರ್ಸಲ್ಲಿ ಮಾಡ್ತಾರೆ.
1: ನಿಂತಾಗ ವೃಕ್ಷಾಸನ ಅಂತ,
0: ವೃಕ್ಷಾಸನ ಮಾಡ್ತಾರೆ, ತಾಡಾಸನ ಮಾಡ್ತಾರೆ ನಿಂತು. ಸೊ ಇವೆಲ್ಲ ನಿಂತು ಮಾಡುವ ಆಸನಗಳು. ಹಂಗೆ ಮಲ್ಕೊಂಡಾಗ ಪವನ ಮುಕ್ತಾಸನ, ಅರ್ಧ ಪವನ ಮುಕ್ತಾಸನ, ಸ್ಟ್ರೇಟ್ ಲೆಗ್ ರೇಸಿಂಗ್, ಏಕಪಾದ ಉತ್ತಿಷ್ಟಾಸನ, ದ್ವಿಪಾದ ಉತ್ತಿಷ್ಟಾಸನ.
1: ಈ ಬಹಳಷ್ಟು ಕ್ಲಿಷ್ಟಕರವಾದ ಆಸನಗಳೆಲ್ಲ ಇರ್ತಾವಲ್ಲ ಸರ್, ಸರ್ವಾಂಗಾಸನ, ಶೀರ್ಷಾಸನ, ಈ ಥರ ಆಸನಗಳನ್ನು ಆರಂಭದಲ್ಲಿ ಮಾಡಬಾರ್ದ? ಹೇಗೆ?
0: ಇಲ್ಲ, ಅದು ಅವರ ಫ್ಲೆಕ್ಸಿಬಿಲಿಟಿ ಮೇಲೆ, ಅವರ ಏಜ್ ಮೇಲೆ ಡಿಪೆಂಡ್ ಆಗ್ತದೆ. ಅವರು ಮಾಡಲಿಕ್ಕೆ ಅವ್ರಿಗೆ ಏನು ತೊಂದರೆ ಇಲ್ಲ, ಯಾವುದು ನೋವಿಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ ಅಂದರೆ ಅವರು ಟ್ರೈ ಮಾಡ್ಬೋದು. ಬಟ್ ಆದಷ್ಟು ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಏನು ಆಗೋದಿಲ್ಲ.
1: ಹೌದಾ?
0: ಒಂದು ಸ್ವಲ್ಪ ದಿವಸ ಸ್ವಲ್ಪ ಕಷ್ಟ ಆಗ್ತದೆ, ಬರ್ತಾ ಬರ್ತಾ ಅದು ರೂಢಿ ಆಗ್ತದೆ.
1: ಓಕೆ, ಅಂದರೆ ಈಗ ಆಸನಗಳಲ್ಲೂ ತುಂಬ ಜನ ಹೇಳೋದು ಮೊದಲಿಗೆ ಸುಲಭದ ಆಸನಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಆಮೇಲೆ ಸ್ವಲ್ಪ ಕ್ಲಿಷ್ಟಕರವಾದ ಆಸನಗಳಿಗೆ ಹೋಗಬೇಕು ಅಂತ. ತಮ್ಮ ಅಭಿಪ್ರಾಯನೂ ಅದೇನೆ
0: ಅಲ್ಲ. ಸ್ಟಾರ್ಟಿಂಗ್ ಏನಾಗ್ತದೆ, ಬಾಡಿ ಅಷ್ಟು ಸ್ಟ್ರೆಚ್ ಆಗೋದಿಲ್ಲ. ಸೊ ಅದಕ್ಕೆ ಸ್ಟ್ರೆಚ್ ಆಗಲಿಕ್ಕೆ ಟೈಮ್ ಬೇಕು. ಸೊ ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಬಾಡಿ ಸ್ಟ್ರೆಚ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಯು ಕ್ಯಾನ್ ರೀಚ್ ದ ಫೈನಲ್ ಪೋಸ್ಚರ್. ಮುಂಚೆ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾರೆ ಅಥವಾ ಒಂದೇ ಸಲ ಪೋಸ್ಚರಿಗೆ ರೀಚ್ ಆಗ್ತಾರೆ ಅಂತ ಏನಿಲ್ಲ. ಬಟ್ ಅವ್ರು ಯಾವ ಪೋಸ್ಚರ್ ಅಲ್ಲಿ ಕಂಫರ್ಟೇಬಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯನೋ ಅವರಿಗೆ ಅಷ್ಟು ಕಂಫರ್ಟೇಬಲ್ ಆಗಿ ಅವರು ಮಾಡ್ಕೊಂಡು ಹೋದ್ರೆ ಸಾಕು, ಗ್ರ್ಯಾಜುವಲಿ ಬರ್ತಾ ಬರ್ತಾ ಅದು ಮೂಮೆಂಟ್ಸ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ.
1: ಈಗ ತುಂಬಾ ಜನರಿಗೆ ಬಗ್ಗಕ್ಕಾಗಲ್ಲ,

0: ನೆಲ ಮುಟ್ಟಬೇಕು ಕೈ ಅಂತಾರೆ, ಮುಟ್ಟಲ್ಲ.
1: ಇಲ್ಲ, ಎಷ್ಟು
0: ತುಂಬಾ ಬಲವಂತ ಮಾಡಿ ಮುಟ್ಸಕ್ ಹೋಗ್ತಾರೆ.
1: ಇಲ್ಲ, ಬಲವಂತ ಮಾಡಿ ಮಾಡಬಾರ್ದು. ಎಷ್ಟು ಸಾಧ್ಯನೋ ಅಷ್ಟೇ ಮಾಡಬೇಕು. ಗ್ರಾಜ್ಯುಯಲಿ ಅದು ಇಂಪ್ರೂವ್ ಆಗೇ ಆಗ್ತದೆ
0: ಅಲ್ವಾ.
1: ಬಟ್ ಒಂದೇ ಸಲಿಗೆ ನೀವು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಮತ್ತೆ ಬ್ಯಾಕ್ ಸ್ಪ್ರೇನು ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ, ಅದು ಮಾಡಬಾರ್ದು.
0: ಡಾಕ್ಟರ್ ಅಂಬರ್ಕರ್ ಅವರೇ, ನೀವು ಕೂಡ ಆರಂಭದಲ್ಲಿ ಹೇಳಿದ್ರಿ, ಎಲ್ಲರೂ ಕೂಡ ಈ ಮಾತು ಹೇಳ್ತಾರೆ, ಯೋಗಾಸನ ಅನ್ನೋದು ಎಕ್ಸಸೈಸ್ ಆಗಬಾರ್ದು, ಅದು ಉಸಿರಾಟದ ಜೊತೆ ನಡೆಯುವಂತಹ ಒಂದು ಕ್ರಿಯೆ ಆಗಬೇಕು ಅಂತ. ಈಗ ನನಗೆ ಅರ್ಥ ಆಗೋದು ಹೇಗೆ ಅದು, ನಾನು ಎಕ್ಸಸೈಸ್ ಮಾಡ್ತಿದ್ದೀನೋ ಅಥವಾ ನಿಜವಾಗ್ಲೂ ಯೋಗಾಸನ ಮಾಡ್ತಿದ್ದೀನೋ ಅಂತ?
1: ಅದು ನಿಮಗೆ ಗ್ರ್ಯಾಜುವಲಿ ಗೊತ್ತಾಗ್ತದೆ. ಇವಾಗ ಜನರಲ್ ಫಿಸಿಕಲ್ ಎಕ್ಸಸೈಸ್ ಮಾಡೋದಕ್ಕೂ ಯೋಗಾಸನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಆಗ್ತದೆ. ನಾನು ಮುಂಚೆ ಹೇಳಿದೆ ನಿಮಗೆ, ಯೋಗಾಸನ ಮಾಡಬೇಕಾದ್ರೆ ಪ್ರತಿಯೊಂದು ಮೂಮೆಂಟ್ಸಿಗೂ ನಿಮ್ಮದು ಬ್ರೀತಿಂಗ್ ಪ್ಯಾಟರ್ನ್ ಕೌಂಟ್ ಆಗ್ತದೆ. ಯಾವಾಗ ಶ್ವಾಸ ಒಳಗೆ ಹೇಳ್ಕೋಬೇಕು, ಯಾವಾಗ ಶ್ವಾಸ ಹೊರಗಡೆ ಬಿಡಬೇಕು, ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕು, ಮನಸ್ಸು ಎಲ್ಲಿ ಕೇಂದ್ರಿತವಾಗಿರಬೇಕು, ಹೆಂಗೆ ನೀವು ಬಾಡಿಯನ್ನು ಕಂಪ್ಲೀಟ್ ಅಬ್ಸರ್ವ್ ಮಾಡ್ತೇವೆ. ಸೊ ಇದು ಎಲ್ಲದೂ ಡಿಪೆಂಡ್ ಆಗ್ತದೆ. ಸೊ ಅದಕ್ಕೆ ಸಂಪೂರ್ಣವಾಗಿ ಇವೆಲ್ಲ ಅಂಶಗಳು ಇದ್ರೇನೆ ಅದು ಯೋಗಾಸನ ಆಗೋದು.
0: ಓಕೆ, ಅಂದರೆ ನಾನು ಕೇಳ್ತಿರೋದು ನಿಮಗೆ, ಈಗ ನಾನು ಎಕ್ಸಸೈಸ್ ಮಾಡಿದ ಮೇಲೆ ನನ್ನ ದೇಹದಲ್ಲಾಗುವಂತಹ ಬದಲಾವಣೆಗೂ, ಅಥವಾ ನಾನು ಯೋಗಾಸನವನ್ನು ನಿಮ್ಮ ಪ್ರೋಟೋಕಾಲ್ ಪ್ರಕಾರನೇ ಮಾಡಿ ನಂತರ ನನ್ನ ದೇಹದಲ್ಲಾಗೋ ಬದಲಾವಣೆಗಳಿಗೂ ಏನಾದ್ರು ವ್ಯತ್ಯಾಸ ಇರುತ್ತೆ?
1: ಎಕ್ಸಸೈಸ್ ಮಾಡಿದರೆ ಯು ಗೆಟ್ ಫಿಸಿಕಲ್ ಸ್ಟ್ರೆಂತ್, ಬಟ್ ಆಸನ ಮಾಡಿದರೆ ನಿಮಗೆ ನಾಟ್ ಓನ್ಲಿ ಫಿಸಿಕಲ್, ಮೆಂಟಲ್ ಪ್ಲಸ್ ಸ್ಪಿರಿಚುವಲ್ ಸ್ಟ್ರೆಂತ್ ಎಲ್ಲದೂ ಸಿಗ್ತದೆ. ಮತ್ತು ಯು ಗೆಟ್ ಮೋರ್ ಕಾನ್ಶಿಯಸ್ ಅಬೌಟ್ ಯುವರ್ ಬಾಡಿ.
0: ಅಲ್ಲ, ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾನು ಕೇಳ್ತಿರೋದು. ಹೌ ಕೆನ್ ಐ ಅಸೆಸ್, ಅಂದರೆ ನನ್ನ ಇಂಪ್ರೂವ್ಮೆಂಟ್ನ ನಾನೇ ಸೆಲ್ಫ್ ಅಸೆಸ್ ಮಾಡ್ಕೋಬೇಕು?
1: ಅದು ನೀವು ಮಾಡ್ತಾ ಮಾಡ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಒಂದು ವೀಕ್ ಆರ್ ಟೂ ವೀಕ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಬ್ರೀತಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಸೊ ಇವೆಲ್ಲದೂ ಯೋಗಾಸನ ಮಾಡೋದ್ರಿಂದ ಇಂಪ್ರೂವ್ ಆಗ್ತದೆ.
0: ಈ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗಲ್ಲ ಅಂತೀರಾ?
1: ನಿಮ್ಮ ಮಸಲ್ ಬಿಲ್ಡಪ್ ಆಗ್ತದೆ, ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ. ಬಟ್ ಯು ವಿಲ್ ನಾಟ್ ಗೆಟ್ ದಟ್ ಮೆಂಟಲ್ ಕಾಮ್ನೆಸ್ ಅಂಡ್ ಸ್ಟೆಬಿಲಿಟಿ.
0: ಓಕೆ, ಅಂದ್ರೆ ಸಮಚಿತ್ತವಾಗಿರಕ್ಕಾಗಲ್ಲ ಅಂತ ಹೇಳ್ತೀರಿ? ಅಂದ್ರೆ ಉಸಿರಾಟದ ಮೂಲಕ, ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ, ಯೋಗ ಮಾಡಿದ್ರೆ ಮಾನಸಿಕ ಸದೃಢತೆ ಬರುತ್ತೆ ಅಲ್ವೇ? ಓಕೆ, ಈಗ ಯೋಗದಲ್ಲಿ, ಯೋಗಾಸನದಲ್ಲಿ ಎಲ್ಲರೂ ಹೇಳೋದು ಶವಾಸನ ಮಾಡದಲ್ಲೇನೆ ಯೋಗವನ್ನ ಸಂಪೂರ್ಣ ಮಾಡಬಾರ್ದು ಅಂತ, ಅದೇ ತುಂಬಾ ಮುಖ್ಯ ಅಂತ. ತುಂಬಾ ಜನ ಶವಾಸನ ಅಂದ್ರೆ ನಿದ್ದೆ ಮಾಡೋದು ಅನ್ಕೊಂಡಿದ್ದಾರೆ. ಸೊ ನಿಮ್ ಪ್ರಕಾರ ಏನು ಡಾಕ್ಟರ್ ಅಂಬರ್ಕರ್ ಅವರು?
1: ನಾವು ಯೂಶುವಲಿ ಅಟ್ ದ ಎಂಡ್ ಆಫ್ ದ ಆಸನ ಸೆಷನ್ ಏನಿದೆಯಲ್ಲ ಅದು ಶವಾಸನದಿಂದ ಮಾಡ್ತೇವೆ. ಶವಾಸನ ಮಾಡೋದು ಅಂದ್ರೆ ನಿದ್ದೆ ಮಾಡೋದೇನಲ್ಲ, ಇಟ್ಸ್ ಅ ಕಾನ್ಶಿಯಸ್ ರಿಲ್ಯಾಕ್ಸೇಷನ್. ನಾವು ಶವಾಸನ ಮಾಡೋದ್ರಲ್ಲಿ ನಿಮ್ಮ ಕಂಪ್ಲೀಟ್ ಬ್ರೀತಿಂಗ್ ಏನಿದೆಯಲ್ಲ, ನಿಮ್ಮ ಮೈಂಡ್ ಕಂಪ್ಲೀಟ್ ನಾವು ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತೇವೆ. ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತೇವೆ, ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ಗಳು ಅಬ್ಸರ್ವ್ ಮಾಡ್ತೇವೆ. ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಫೀಲ್ ಮಾಡ್ತಾ ಇರ್ತೇವೆ ಶವಾಸನದಲ್ಲಿ. ಸೊ ಇದರಲ್ಲಿ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ನೀವೇನು ಇವಾಗ ಆಸನ ಮಾಡಿ, ಪ್ರಾಣಾಯಾಮ ಮಾಡಿ, ಎಲ್ಲ ಸ್ಟ್ರೈನ್ ಮಾಡಿ, ಎಲ್ಲ ಇದು ಮಾಡಿರ್ತೀರಿ, ಇದು ಕಂಪ್ಲೀಟ್ ನೀವು ಶವಾಸನದಲ್ಲಿ ಅದು ಎಲ್ಲದು ಅಬ್ಸರ್ವ್ ಮಾಡ್ಕೊಂಬರ್ತೀರಿ. ಅಬ್ಸರ್ವ್ ಮಾಡ್ಕೊಂಬಂದು ಯು ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಬ್ರೀತಿಂಗ್. ಸೊ ಅವಾಗ ಸಂಪೂರ್ಣವಾದ ಎಲ್ಲ ಶರೀರದ ಎಲ್ಲ ಪಾರ್ಟ್ಸಿಗೂ, ಆರ್ಗನ್ಸಿಗೂ, ಮಸಲ್ಸಿಗೂ, ಬೋನ್ಸಿಗೂ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇದು ನಿದ್ದೆಕ್ಕಿಂತನೂ ನಿಮಗೆ ನಿದ್ದೆ ಮಾಡಿದಷ್ಟು, ಒಂದು ಟೂ ಅವರ್ಸ್ ಏನು ನಾವು ನಿದ್ದೆ ಮಾಡ್ತೇವೆ, ಇದು ಶವಾಸನ ಒಂದು 10 ನಿಮಿಷ ಮಾಡಿದರೆ ಅದರದ್ದು ಎಫೆಕ್ಟು ನಮ್ಮ ಶವಾಸನದಲ್ಲಿ ಸಿಗ್ತದೆ.
0: ದಿನದ 2 ಹೊತ್ತು ಯೋಗಾಸನ ಮಾಡ್ಬೋದೇ?
1: ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅವರಿಗೆ ಟೈಮ್ ಇದ್ರೆ 2 ಹೊತ್ತು ಮಾಡ್ಬೋದು.
0: ಸರ್, ಈಗ ಯೋಗಾಸನ ಮಾಡೋರೆಲ್ಲ ತಾವು ಕೂಡ ಆಗ್ಲಿಂದ ಬಳಸ್ತಾ ಇದ್ದೀರಿ ಈ ಪದಾನ, ಸ್ಟ್ರೆಚಿಂಗ್ ಅಂತ. ಈ ಸ್ಟ್ರೆಚಿಂಗ್ ಅಂದ್ರೆ ಏನು ಸರ್?
1: ಸ್ಟ್ರೆಚಿಂಗ್ ಅಂದರೆ ನಿಮ್ಮ ಮಾಂಸಖಂಡಗಳನ್ನು ಅದು ಎಳೆಯೋದು. ಎಳೆಯೋದು ಅಂದರೆ ಇವಾಗ ನಮ್ಮ ಡೈಲಿ ರೂಟೀನಲ್ಲಿ ನಾವು ಒಂದೇ ಥರ ಕೆಲಸ ಮಾಡ್ತಾ ಇರ್ತೇವೆ, ಎಲ್ಲ ಕಡೆಯೂ ನಮ್ಮ ಬಾಡಿ ಸ್ಟ್ರೆಚ್ ಆಗೋದಿಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ ಓವರ್ಆಲ್ ನಿಮ್ಮ ಬಾಡಿ ಎಲ್ಲ ಆರ್ಗನ್ಗಳು, ಎಲ್ಲ ನಿಮ್ಮ ಮಸಲ್ಸ್ ಆಗಲಿ, ಬೋನ್ಸ್ ಆಗಲಿ, ಜಾಯಿಂಟ್ಸ್ ಆಗಲಿ, ಎಲ್ಲದು ಸ್ಟ್ರೆಚ್ ಆಗ್ತದೆ. ಎಲ್ಲದು ಸ್ಟ್ರೆಚ್ ಆದರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದರೆ ನಿಮ್ಮ ಡೈಲಿ ರೂಟೀನಲ್ಲಿ ನಿಮ್ಮ ಕೋಆರ್ಡಿನೇಷನ್ನು, ನಿಮ್ಮ ವರ್ಕ್ ಮಾಡೋ ಇದು ಮೇಲೆ ಅದು ಪರಿಣಾಮ ಬಿದ್ದೇ ಬೀಳ್ತದೆ. ಸೊ ಯು ವಿಲ್ ಬಿ ಫ್ರೆಶ್ ಥ್ರೂ ಔಟ್ ದ ಡೇ.
0: ಅಂದರೆ ಆ ಫ್ರೆಶ್ನೆಸ್ಸೇ ಇಂಪಾರ್ಟೆಂಟ್ ಅಲ್ವೇ? ಇಲ್ಲ ಸುಸ್ತಾದಂಗೆ ಇರೋದು ಅಥವಾ
1: ಅಲ್ಲಿ ನೋವು ಇಲ್ಲಿ ನೋವು, ಸೊ ಹೆಡ್ ಏಕ್ ಬರೋದು, ನೆಕ್ ಪೇನ್ ಬರೋದು. ಯೂಶುವಲಿ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲರದು, ಎಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರೆ, ಯಾವಾಗಲೂ ಕೂತಿರೋದ್ರಿಂದ, ಒಂದೇ ಪೊಸಿಷನಲ್ಲಿ ಕೂತಿರೋದ್ರಿಂದ ಇವಾಗ ಸ್ಪೈನಲ್ ಪ್ರಾಬ್ಲಮ್ಸು, ಬ್ಯಾಕ್ ಪೇನ್ಸು, ನೆಕ್ ಪೇನ್ಸು, ಹೆಡ್ ಏಕು, ಇನ್ಸೋಮ್ನಿಯಾ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇದು ಯೋಗಾಸನ ಮಾಡೋದ್ರಿಂದ ಅವ್ರಿಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ.

0: ಡೈಲಿ ಮಾಡೋದ್ರಿಂದ ದೇ ವೋಂಟ್ ಹ್ಯಾವ್ ಮಚ್ ಆಫ್ ದ ಇದು ಫಿಸಿಕಲ್ ಸ್ಟ್ರೆಸ್ ಆನ್ ದ ಬಾಡಿ, ಅವ್ರ ಪೋಶ್ಚರ್ ಇಂಪ್ರೂವ್ ಆಗ್ತದೆ.
1: ಕೆಲವರು ಯೋಗ ಶುರು ಮಾಡ್ತಾರೆ, ಮಧ್ಯದಲ್ಲಿ ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ, ಮತ್ತೆ ಬಿಡ್ತಾರೆ, ಈ ತರಹ ನಾವು ಇಂಟರ್ಮಿಟೆಂಟ್ ಯೋಗಾನೇ ಜಾಸ್ತಿ ನೋಡ್ತೀವಿ ಅಲ್ವಾ ಸರ್?
0: ಅಲ್ಲ, ಏನು ತಪ್ಪೇನಿಲ್ಲ, ಬಟ್ ಡೈಲಿ ಮಾಡಿದರೆ ಬಹಳ ಒಳ್ಳೆಯದು. ಇನ್ ಕೇಸ್ ಅವ್ರಿಗೆ ಟೈಮ್ ಸಿಗಲಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡೋದು ಒಳ್ಳೆಯದು.
1: ಆ ಥರ ಏನು ತೊಂದರೆ
0: ಏನಾಗೋದಿಲ್ಲ. ಬಟ್ ಏನು ಒಂದು ಭಾಳ ಜಾಸ್ತಿ ಗ್ಯಾಪ್ ಆಗಿಬಿಟ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗಿರ್ತದೆ, ಮತ್ತೆ ಗ್ರ್ಯಾಜುವಲಿ ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ.
1: ಓಕೆ, ವಾರದ 7 ದಿವಸ ಮಾಡಬೇಕಾ, 5 ದಿವಸ ಸಾಕು ಅಂತೀರಾ?
0: ಇಲ್ಲ, ವಾರದ 7 ದಿವಸ ಮಾಡಿದ್ರು ಒಳ್ಳೇದು
1: ಅಲ್ವಾ? ಅಂದರೆ ಅವರ ಸಮಯ ಅವರ ಸಂದರ್ಭ
0: ತಕ್ಕಂಗೆ.
1: ಓಕೆ, ಈಗ ಯೋಗಾಸನ ಗುರು ಮುಖೇಣ ಕಲಿಬೇಕು. ನನಗೆಲ್ಲೂ ಗುರು ಸಿಗಲಿಲ್ಲಪ್ಪ, ನಾನೇನೋ ವಿಡಿಯೋ ನೋಡಿ ಕಲಿತೀನಿ ಅಥವಾ ಬೇರೆ ಯಾವುದೋ ರೀತಿ ನಾನು ಕಲ್ತ್ಕತೀನಿ. ನಾನು ಹಾಕೋ ಪೋಸ್ಚರ್ ಸರಿ ಇದೆಯೋ, ನಾನು ಮಾಡ್ತಿರೋ ಸರಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯರ ಬಳಿ ಬಂದರೆ ಅವರು ಅದರ ಕರೆಕ್ಷನ್ಸ್ ಏನಾದರೂ ಮಾಡಿಕೊಡ್ತಾರೆ?
0: ಮಾಡಿಕೊಡ್ತಾರೆ, ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಬಹಳಷ್ಟು ಬಂದಿರೋದ್ರಿಂದ ಎಲ್ಲರೂ ಎಲ್ಲ ಇವಾಗ ಆನ್ಲೈನ್ ಕ್ಲಾಸಸ್ಸು, ಯೋಗ ಕ್ಲಾಸಸ್ಸು ಅಥವಾ ಈ ವಿಡಿಯೋಸು ರೀಲ್ಸು ಎಲ್ಲ ಬಿಡುಗಡೆ ಆಗ್ತಾ ಇದ್ದಾವೆ. ಕೆಲವರು ಅದು ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಾರೆ, ಬಟ್ ಅದು ಕೆಲವೊಂದ್ಸಲಿ ರಾಂಗ್ ಪರಿಣಾಮ ಬೀಳ್ತದೆ ಅವರ ಇದ್ರ ಮೇಲೆ. ಸೊ ಅದ್ರ ಬದಲು ಯಾವ್ದಾರೆ ಒಂದು ಒಳ್ಳೆ ಯೋಗ ಕಲ್ತಿರೋರು ಅಥವಾ ನಮ್ಮ BNYS ಡಾಕ್ಟರ್ ಆಗಲಿ ಅಥವಾ ಯೋಗ ನಮ್ಮ SVS ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಯೋಗ ತರಬೇತಿ ಕೊಡ್ತಾರೆ, BSc MSc ಯೋಗ ಎಲ್ಲ ಮಾಡಿಸ್ತಾರೆ. ಸೊ ಅಂಥವ್ರ ಕಡೆಯಿಂದ ಕಲ್ತ್ರೆ ಬಹಳ ಒಳ್ಳೇದು.
1: ಅಂದ್ರೆ ನಾನು ಕಲ್ತಿದ್ದೀನಿ, ಅವ್ರ ಎದುರಿಗೆ ಪ್ರದರ್ಶನ ಮಾಡಿ ತಪ್ಪಿದ್ರೆ ತಿದ್ದಿಸ್ಕೊಡ್ತಾರೆ
0: ಅವರು
1: ಅಲ್ವೇ? ಅಂತಿಮವಾಗಿ ತಮ್ಮ ವಿಚಾರ ಏನು ಸ್ವಾಮಿ, ಯೋಗಾಸನಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೇ?
0: ಅಂತಿಮವಾಗಿ ಹೇಳೋದು ಒಂದೇ, ಇವಾಗ ಇದು ಯೋಗ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಆಗಿ ಒಂದು 5,000 ವರ್ಷ ಆಗಿರಬೇಕು. ನಮ್ಮ ಎಲ್ಲ ವೇದಗಳಲ್ಲಿ ಎಲ್ಲಗಳಲ್ಲಿ 5,000 ವರ್ಷದಿಂದನೂ ಇದೆ, ಬಟ್ ಅದ್ರ ಪ್ರಾಮುಖ್ಯ ಇವಾಗ ಬಹಳ ಇದೆ. ಯಾಕಂದರೆ ಇವಾಗ ಈ ಏನು ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಬರ್ತಾ ಇದ್ದಾವೆ, ಈ ಹೆಡ್ಏಕು, ಬ್ಯಾಕ್ ಏಕು, ನಿಮ್ಮ ನಿದ್ದೆ ಬರೋದು ಇರ್ಬೋದು ಅಥವಾ ಅಸ್ತಮಾ, ಇದು ಎಲ್ಲದಕ್ಕೆ ಶುಗರು, BP, ಈ ಎಲ್ಲ ಸೈಕೋಸೋಮ್ಯಾಟಿಕ್ ಡಿಸೀಸ್ಗಳಿಗೆ ಯೋಗನೇ ಮುಖ್ಯ. ಇದರಲ್ಲೇ ನಿಮ್ಮ ಬಾಡಿ, ಮೈಂಡ್ ಪ್ಲಸ್ ನಿಮ್ಮ ಏನು ಫಿಸಿಕ್ ಏನಿದೆಯಲ್ಲ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತದೆ. ಸೊ ಇದು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಅಟ್ಲೀಸ್ಟ್ ಡೈಲಿ ಒಂದು 20 ಮಿನಿಟ್ಸ್ ಆಫ್ ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಅಂತ.
1: ಒಳ್ಳೆಯದು ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರ, ಇದುವರೆಗೂ ಯೋಗಾಸನಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗಾಸನದ ಪ್ರಾಮುಖ್ಯತೆ ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
3: ಆಸ್ವಾದಿಸಿ,
4: ಆನಂದಿಸಿ,
3: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
7: ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗ ಮಾಹಿತಿ ನೀಡ್ತಾ ಇದ್ದಾರೆ.
8: ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಪ್ರಗತಿಯಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸುತ್ತಾ ಬಂದಿದೆ. ಭಾರತ ಮೊದಲಿನಿಂದಲೂ ಕೃಷಿ ಆಧಾರಿತ ರಾಷ್ಟ್ರವಾಗಿದ್ದು ಕೃಷಿ ಇಂದಿಗೂ ಗ್ರಾಮಾಂತರವಾಸಿಗಳ ಅವಿಭಾಜ್ಯ ಅಂಗವಾಗಿದೆ. ಸುಮಾರು 75% ಭಾರತದ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿದೆ ಮತ್ತು ಈ ಜನಸಂಖ್ಯೆಯ ಸುಮಾರು 80%

ಜನ ತಮ್ಮ ಜೀವನ ಸಾಗಿಸಲು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃಷಿ ರಾಷ್ಟ್ರದ ಇತರೆ ಉದ್ಯಮದ ಪ್ರಮುಖ ಪೂರೈಕೆ ಮತ್ತು ಬೇಡಿಕೆಯ ಮುಖ್ಯವಾದ ಕೊಂಡಿ ಎಂಬುದು ಅಷ್ಟೇ ಸತ್ಯವಾಗಿದೆ. ನಮ್ಮ ರಾಷ್ಟ್ರದ ಒಟ್ಟಾರೆ ಜನಸಂಖ್ಯೆಯು ಸುಮಾರು 600,000 ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹರಡಿರುವುದರಿಂದ ಭಾರತದ ಕೃಷಿ ಆರ್ಥಿಕತೆಯ ಕರಡನ್ನು ಗ್ರಾಮೀಣ ಭಾರತದ ಅಗತ್ಯಗಳಿಗನುಗುಣವಾಗಿಯೇ ಬರೆಯಲಾಗಿದೆ. ಗ್ರಾಮೀಣ ಭಾಗದಲ್ಲಿ ವಾಸಿಸುವವರೆಲ್ಲರೂ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡವರೇ ಆಗಿದ್ದಾರೆ. ಇಷ್ಟೆಲ್ಲಾ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕಾಯಕ ನಡೆಯುತ್ತಿದ್ದರೂ ಆಹಾರ ಉತ್ಪಾದನೆಯಲ್ಲಿ ತೃಪ್ತಿಕರ ಸ್ವಾವಲಂಬನೆಯ ಭಾವ ರಾಷ್ಟ್ರಕ್ಕಿನ್ನು ಉಂಟಾಗಿಲ್ಲ. ಯಾಕೆಂದರೆ ಮಣ್ಣಿನ ಮಕ್ಕಳಿಗೆ ತೋಳ್ಬಲವಿದೆಯೇ ಹೊರತು ಹಣದ ಬಲವಿಲ್ಲ. ಮಳೆಯನ್ನೇ ನಂಬಿ ಕೃಷಿ ಮಾಡಿಕೊಂಡು ಬಂದ ರೈತ ಮಾಮ ಗಳಿಸಿದ್ದು ಉಳಿಸಿದ್ದು ಅಷ್ಟಕ್ಕಷ್ಟೇ. ಹೀಗಾಗಿ ಹೊಸ ರೂಪದ ಕೃಷಿ ಕೈಗೊಳ್ಳಲು ಬಂಡವಾಳದ ಅವಶ್ಯಕತೆ ಇದ್ದೇ ಇದೆ. ರೈತರಿಗೆ ಬೇಕಾದ ಬಂಡವಾಳವನ್ನು ವ್ಯವಸ್ಥಿತವಾಗಿ ಸುಲಭವಾಗಿ ನೀಡಲು ಇಂದು ಬ್ಯಾಂಕುಗಳ ದಂಡೇ ಕಾದು ನಿಂತಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೃಷಿ ರಂಗಕ್ಕೆ ಬಹುಮುಖ ಬೆಂಬಲ ನೀಡಿದೆ ಅಲ್ಲದೆ 1969 ಹಾಗೂ 1980 ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು 1975 ಸರ್ಕಾರಿ ಸ್ವಾಮ್ಯದಲ್ಲಿ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪಿಸುವ ಮೂಲಕ ಕೃಷಿ ರಂಗಕ್ಕೆ ಸಾಲದ ಹರಿವು ಹೆಚ್ಚುವಂತೆ ಮಾಡಿದೆ. ಮೇ 2012 ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನದ ಮೇರೆಗೆ ರೈತ ಬಾಂಧವರ ಉಪಯೋಗಕ್ಕಾಗಿ ಬಹುಮುಖ ಪ್ರಯೋಜನವನ್ನು ಹೊಂದಿದ ಅಷ್ಟೇ ಸರಳವಾದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಸಾಂಸ್ಥಿಕ ಹಣಕಾಸು ಚೌಕಟ್ಟಿನಲ್ಲಿ ಬ್ಯಾಂಕುಗಳು ಜಾರಿಗೆ ತಂದವು. ಮೂರು ಹಂಗಾಮಿಗೆ ಸೇರಿಸಿ ಒಂದು ಪೂರ್ಣ ವರ್ಷದ ಬೆಳೆ ಉತ್ಪಾದನೆಯ ಒಟ್ಟಾರೆ ಅವಶ್ಯಕತೆ, ಕೃಷಿ ಪೂರಕ ಮತ್ತು ಸ್ವಲ್ಪ ಗೃಹ ಬಳಕೆಯ ಅವಶ್ಯಕತೆ, ಹಾಗೆಯೇ ಕೃಷಿ ಸಂಬಂಧಿತ ದೀರ್ಘಾವಧಿ ಅವಶ್ಯಕತೆಯನ್ನು ಸೇರಿಸಿ ರೂಪಿಸಿದ ತ್ರಿಫಲ ಚೂರ್ಣವೇ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದರೆ ತಪ್ಪಾಗಲಾರದು. ರೈತಾಪಿ ವರ್ಗದ ಕೆಲ ಮಹತ್ವದ ಅವಶ್ಯಕತೆಯನ್ನು ಮನಗೊಂಡು ಸಾಲದ ಮಿತಿ ನೀಡಲ್ಪಡುವುದು ಈ ಯೋಜನೆಯ ವಿಶೇಷ. ಅವುಗಳೆಂದರೆ ಬೆಳೆ ಬೆಳೆಯಲು ಅವಕಾಶವಿರುವ ಅಲ್ಪಾವಧಿ ಸಾಲದ ಅವಶ್ಯಕತೆ, ಕಟಾವು ನಂತರದ ವೆಚ್ಚಗಳು, ಮಾರುಕಟ್ಟೆ ಹಂತದ ವೆಚ್ಚಗಳು, ರೈತ ಕುಟುಂಬದ ಗೃಹ ಬಳಕೆಯ ಖರ್ಚುಗಳು ಮತ್ತು ಅವಶ್ಯಕತೆ, ಹೊಲದ ಸ್ವತ್ತುಗಳ ನಿರ್ವಹಣೆ ಮತ್ತು ಕೃಷಿ ಪೂರಕವೆನಿಸುವ ಹೈನುಗಾರಿಕೆ, ಒಳನಾಡು ಮೀನುಗಾರಿಕೆ ಮುಂತಾದವುಗಳ ನಿರ್ವಹಣೆಗೆ ದುಡಿಯ ಬಂಡವಾಳವನ್ನು ಒದಗಿಸುವುದು, ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಗೆ ಬೇಕಾಗುವ ಹೂಡಿಕೆ ಸಾಲದ ಅವಶ್ಯಕತೆ, ಅಂದರೆ ಪಂಪ್ಸೆಟ್ ಖರೀದಿ ಇರಬಹುದು ಅಥವಾ ರಾಸುಗಳ ಖರೀದಿ ಇರಬಹುದು. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಯಾರು ಪಡೆಯಬಹುದು ಎಂಬುದನ್ನು ನೋಡೋಣ. ಅರ್ಜಿದಾರ ರೈತರು ಭಾರತೀಯ ಪ್ರಜೆಯಾಗಿರಬೇಕು ಎನ್ನುವುದು ಬಹಳ ಮುಖ್ಯವಾದ ಅಂಶ. ಭೂ ಮಾಲೀಕತ್ವ ಹೊಂದಿರುವ ಎಲ್ಲಾ ರೈತರು ವ್ಯಕ್ತಿಗತವಾಗಿಯೂ ಅಥವಾ ಜಂಟಿ ಮಾಲಕತ್ವದಲ್ಲೂ ಕಾರ್ಡ್ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರು ಅವರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರನ್ನ ಒಳಗೊಂಡ ಸ್ವಸಹಾಯ ಸಂಘ ಅಥವಾ ಜಂಟಿ ಬಾಧಿತ ಗುಂಪುಗಳಿದ್ದರೆ ಅವುಗಳು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹತೆಯನ್ನು ಪಡೆದಿರುತ್ತವೆ. ಪಶುಸಂಗೋಪನೆ, ಒಳನಾಡು ಮೀನುಗಾರಿಕೆ ಮುಂತಾದ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಒಳಪಡುವ ವ್ಯಕ್ತಿಗಳು ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಕಾರ್ಡ್ ಪಡೆಯಲು ಅರ್ಜಿದಾರರ ವಯಸ್ಸು 18 ವರ್ಷದಿಂದ 75 ವರ್ಷಗಳ ಒಳಗಡೆ ಇರಬೇಕು. ಇದಿಷ್ಟು ಅರ್ಹತೆಯ ಬಗ್ಗೆ ಆಗಿದ್ದರೆ ಮಿತಿ ನಿರ್ಧರಿಸುವ ವಿಧಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲ ವರ್ಷಕ್ಕೆ ನೋಡಿ ಬೆಳೆಗೆ ಜಿಲ್ಲಾ ತಾಂತ್ರಿಕ ಸಮಿತಿ ನಿಗದಿಪಡಿಸಿರುವ ಮೊತ್ತ ಇಂಟು ಬೆಳೆಯಲು ಉದ್ದೇಶಿಸಿರುವ ಭೂಮಿ ಪ್ಲಸ್ ಈ ಮೊತ್ತದ 10%, ಅಂದರೆ ಕಟಾವು ನಂತರದ ವೆಚ್ಚ ಮತ್ತು ಗೃಹ ಬಳಕೆ ವೆಚ್ಚಗಳಿಗೆ ಸಂಬಂಧಿಸಿ, ಪ್ಲಸ್ ಅದೇ ಮೊತ್ತದ 20%, ಅಂದರೆ ರಿಪೇರಿ ಕೃಷಿ ಸ್ವತ್ತುಗಳ ನಿರ್ವಹಣೆಗೆ ಸಂಬಂಧಿಸಿ ಅದು ಒಳಗೊಂಡಿರುತ್ತದೆ. ನಂತರದ ಪ್ರತಿ ವರ್ಷಕ್ಕೆ 5 ವರ್ಷಗಳವರೆಗೆ ಪ್ರತಿ ವರ್ಷದ ಮಿತಿಯ ಮೇಲೆ 10% ಹೆಚ್ಚುವರಿ ನೀಡಲಾಗುತ್ತದೆ. ಇದರ ಜೊತೆಗೆ ಅವಧಿ ಸಾಲದ ಮಿತಿಯನ್ನು ಬೇರೆದೇ ಆಗಿ ನೀಡಲಾಗುತ್ತದೆ. ಉದಾಹರಣೆಗೆ ಪಂಪ್ಸೆಟ್ ಅಥವಾ ಒಂದು ಹಸು ಕೊಳ್ಳಲು ಅದರ ಸಾಲದ ಪ್ರಮಾಣವನ್ನು ಬೇರೆಯದೇ ಆಗಿ ನಿರ್ಧರಿಸಲಾಗುತ್ತದೆ. ಹೀಗೆ ಅಲ್ಪಾವಧಿ ಸಾಲ ಅಂದರೆ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಕೊಡುವಂತಹದ್ದು ಮತ್ತು ದೀರ್ಘಾವಧಿ ಸಾಲಗಳ ಸಮ್ಮಿಳನ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿದೆ. ಸಾಲದ ವಿತರಣೆಗಳ ಬಗ್ಗೆ ಹೇಳಬೇಕೆಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿನ ಒಂದು ಭಾಗ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಇರುವುದರಿಂದ ನೀಡಿದ ಮಿತಿಯಲ್ಲಿ ಹಣ ಪಡೆಯಲು ಮತ್ತು ತುಂಬಲು ಯಾವುದೇ ಮಿತಿ ಇರುವುದಿಲ್ಲ. ಕಾರ್ಡ್ ಧಾರಕರು ನೇರವಾಗಿ ಶಾಖೆಗೆ ಬಂದು ಅಥವಾ ಚೆಕ್ಬುಕ್ ಸೌಲಭ್ಯವನ್ನು ಬಳಸಿ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಇಲ್ಲವೇ ವ್ಯವಹಾರ ಪ್ರತಿನಿಧಿಯ ಮೂಲಕ ಹೀಗೆ ಯಾವುದಾದರೂ ಒಂದು ವಿಧಾನದಲ್ಲಿ ಹಣವನ್ನು ಹಿಂಪಡೆಯಬಹುದು. ಪ್ರಸ್ತುತ ಬಹುತೇಕ ಬ್ಯಾಂಕುಗಳು ರೈತರಿಗಾಗಿ ರುಪೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪರಿಚಯಿಸಿವೆ. ಇದರಿಂದಾಗಿ ಹಣ ಪಡೆಯಲು ಬ್ಯಾಂಕಿನ ಸಮಯದಲ್ಲಿ ಸರಿಹೊಂದಿಸಿಕೊಂಡು ಶಾಖೆಗೆ ದೌಡಾಯಿಸಬೇಕಾದ ಪರಿಸ್ಥಿತಿ ರೈತ ಬಾಂಧವರಿಗೆ ತಪ್ಪಿದೆ ಮತ್ತು ಖರೀದಿಗೆ ಸಂಬಂಧಿಸಿ ಹಳ್ಳಿಯಿಂದ ನಗರಕ್ಕೆ ಆಗಮಿಸಬೇಕಾದಾಗ ದೊಡ್ಡ ಮೊತ್ತದ ಹಣವನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವ ತಲೆಬಿಸಿ ಕೂಡ ಕಡಿಮೆಯಾಗಿದೆ. ಕಾರ್ಡಿನ ಸಿಂಧುತ್ವ ಮತ್ತು ನವೀಕರಣದ ಬಗ್ಗೆ ಹೇಳಬೇಕೆಂದರೆ ಒಮ್ಮೆ ಎಲ್ಲಾ ಕಾಗದ ಪತ್ರಗಳನ್ನು ನೀಡಿ ಕಾರ್ಡ್ ಧಾರಕರಾದರೆ 5 ವರ್ಷಗಳವರೆಗೆ ನಿಶ್ಚಿಂತರಾಗಿರಬಹುದು. ಅಂದರೆ ಕಾರ್ಡಿನ ಸಿಂಧುತ್ವ 5 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಈ ಸಾಲದ ಯೋಜನೆಯ ಒಂದು ಭಾಗ ಅಲ್ಪಾವಧಿ ಸಾಲ ಅಂದರೆ ಬೆಳೆ ಸಾಲದ ರೂಪದಲ್ಲಿ ಇರುವುದರಿಂದ ಪ್ರತಿ ವರ್ಷ

0: ಮೊತ್ತವನ್ನು ಮಾತ್ರ ಬಡ್ಡಿ ಸಮೇತ ತುಂಬಿ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು. ಅವಧಿ ಸಾಲದ ಭಾಗವನ್ನ 5 ವರ್ಷದ ಕಂತುಗಳಲ್ಲಿ ತುಂಬಬೇಕಾಗುತ್ತದೆ. ಹಾಗಾದರೆ ಈ ಸಾಲವನ್ನ ಪಡೆಯಲು ನೀಡಬೇಕಾದಂತಹ ಕಾಗದ ಪತ್ರ ಮತ್ತು ಭದ್ರತೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬಹುತೇಕ ಎಲ್ಲಾ ಬ್ಯಾಂಕುಗಳು ನಾನು ಈಗ ಮುಂದೆ ಹೇಳುವ ಕಾಗದ ಪತ್ರಗಳನ್ನ ರೈತರಿಂದ ಅಪೇಕ್ಷಿಸುತ್ತವೆ. ಅಂದ್ರೆ ಖಾತಾ ಉತ್ತಾರ, ರೆಕಾರ್ಡ್ಸ್ ಆಫ್ ರೈಟ್ಸ್, ತಲಾಟಿ ಸರ್ಟಿಫಿಕೇಟ್, ಭೂಕಂದಾಯ ತುಂಬಿದ ರಸೀದಿ, ಸಾಲ ಇಲ್ಲದಿರುವ ಕುರಿತು ಪ್ರಮಾಣ ಪತ್ರ, ಮೂಲ ಹಕ್ಕು ಪತ್ರ, ಹಾತ್ ನಕಾಶೆ ಅಂತ ಹೇಳಿ ಏನು ನಾವು ಕರಿತೇವೆ ಅಂದ್ರೆ ಭೂಮಿಯ ಐಸ್ಕೆಚ್ ಮ್ಯಾಪ್, ಜಂಟಿ ಒಡೆತನದಲ್ಲಿದ್ದರೆ ಸೂಕ್ತ ಹಿಸ್ಸಾ ಸರ್ಟಿಫಿಕೇಟ್, ಎನ್ಕಮರೆನ್ಸ್ ಸರ್ಟಿಫಿಕೇಟ್, ಅವಧಿ ಸಾಲದ ಭಾಗಕ್ಕೆ ಖರೀದಿ ಮಾಡಲಿಚ್ಛಿಸಿರುವ ಸಾಮಗ್ರಿಯ ಕೊಟೇಶನ್ ಮತ್ತು ತೋರಾಧಾರ ಅಡಮಾನವನ್ನು ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ಬ್ಯಾಂಕುಗಳು 1,60,000 ವರೆಗೆ ಬೆಳೆಗಳ ಮೇಲೆ ಯಾವುದೇ ತೃತೀಯ ಭದ್ರತೆ ಅಥವಾ ಜಾಮೀನುಗಳನ್ನ ಪಡೆಯುವುದಿಲ್ಲ, ಅಂದ್ರೆ ತೋರಾಧಾರ ಮಾತ್ರ, ಅಂದ್ರೆ ಬೆಳೆಗಳ ಹೈಪೋಥಿಕೇಶನ್ ಅಂತ ಕರಿತೇವೆ. 1,60,000 ಮೇಲ್ಪಟ್ಟರೆ, 2 ಲಕ್ಷದ ಒಳಗೆ ಇದ್ದರೆ ಭೂಮಿಯ ಮೇಲೆ ಭೋಜ ಮಾಡಬೇಕಾಗ್ತದೆ. 2.5 ಲಕ್ಷ ಮಿಕ್ಕುತ್ತಿದ್ದರೆ ಅದಕ್ಕೆ ಜಾಮೀನು, ಕಾನೂನು ಸಲಹೆ ಮತ್ತು ಭೂಮಿಯನ್ನ ಅಡಮಾನ ಮಾಡಬೇಕಾಗ್ತದೆ. ಫಲಾನುಭವಿಗಳಿಗೆ ಅತಿ ಕಡಿಮೆ ದರದಲ್ಲಿ ಅಪಘಾತ ವಿಮಾ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತದೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆಯನ್ನ ಬೆಳೆಯಲು ಕೂಡ ಕಾರ್ಡನ್ನು ಕೊಡ್ತಾರೋ ಎನ್ನುವಂತ ಒಂದು ಸಂಶಯ ಕೂಡ ರೈತರಲ್ಲಿರುತ್ತೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ವ ಪಡೆಯುತ್ತಾ ಇದೆ. ಆ ಕೃಷಿ ಲಾಭದಾಯಕವೂ ಆಗಿದೆ. ಅಂತಹ ಬೆಳೆ ಬೆಳೆಯುವ ಹಾಗೂ ಉಳಿದ ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾಗುವ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಂಡು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಬೇಕಾದ ಸಾಲದ ಮಿತಿಯನ್ನು ಈ ವಿಷಯಕ್ಕೂ ಸಂಬಂಧಪಟ್ಟು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಫ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ನೀವು ಖಾತೆ ಹೊಂದಿರುವ ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಗ್ಗೆ ವಿಚಾರಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರಿಗೆ ಒಂದೇ ವೇದಿಕೆಯಡಿ ಅತ್ಯಂತ ಪಾರದರ್ಶಕ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಸಾಕಷ್ಟು ತೊಂದರೆ ಮುಕ್ತ ಮತ್ತು ಸಕಾಲಿಕ ಸಾಲ ಸಹಾಯವನ್ನು ಒದಗಿಸುವ ಒಂದು ಯೋಜನೆಯಾಗಿದೆ.
1: ಇದುವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗಾ ಅವರಿಂದ ಮಾಹಿತಿ ಕೇಳಿದ್ರಿ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಸೆ. ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ.

0: ಪಡೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ. ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿಯ 33ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಭರವಸೆಗಳನ್ನು ನೀಡಿದೆ. ಮಾನವ ಹಕ್ಕುಗಳ ಆಯೋಗಗಳು ಸಾರ್ವಜನಿಕರ ದೂರುಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಗುರುತಿಸಬೇಕು ಎಂದರು. ಸೂಕ್ತ ಆರೋಗ್ಯ ರಕ್ಷಣೆ, ಆಹಾರ, ವಸತಿ, ಜೀವನೋಪಾಯ ಮತ್ತು ಸ್ವಚ್ಛ ಪರಿಸರವನ್ನು ಪಡೆಯುವುದು ಮಾನವ ಹಕ್ಕುಗಳ ಪ್ರಮುಖ ಭಾಗವಾಗಿದೆ. ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿ 24ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 98%ಕ್ಕಿಂತ ಅಧಿಕ ವಿಲೇವಾರಿ ದರದೊಂದಿಗೆ 23 ಲಕ್ಷಕ್ಕೂ ಅಧಿಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಪರಿಹರಿಸಿರುವುದು ಶ್ಲಾಘನೀಯ ಎಂದರು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಬದಲಿಗೆ ವಿಶ್ವದ ಶಾಂತಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಅದೊಂದು ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 66ನೇ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಮತ್ತು ಭಯೋತ್ಪಾದನೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆ ಅತ್ಯಗತ್ಯ ಎಂದರು. ವಸುದೈವ ಕುಟುಂಬಕಂ ಎಂಬುದು ಭಾರತಕ್ಕೆ ಕೇವಲ ಘೋಷಣೆಯಲ್ಲ ಎಂದು ಬಣ್ಣಿಸಿದ ಉಪರಾಷ್ಟ್ರಪತಿಗಳು, ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ವಿಪತ್ತು ಸಂಭವಿಸಿದಾಗ ಮೊದಲು ಸ್ಪಂದಿಸುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಭಾರತವು ಇತರೆ ದೇಶಗಳ ಮೇಲೆ ಆಳ್ವಿಕೆ ನಡೆಸಲು ಅಥವಾ ಆಜ್ಞೆ ಮಾಡಲು ಅತ್ಯಂತ ಶಕ್ತಿಶಾಲಿ ರಾಷ್ಟವಾಗಲು ಬಯಸುವುದಿಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ಭಾರತಕ್ಕೆ ನಿಯಮಗಳನ್ನು ಹೇರದಂತೆ ಭದ್ರಪಡಿಸಿಕೊಳ್ಳಲು ಬಲಶಾಲಿಯಾಗಲು ಬಯಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ನವರಾತ್ರಿಯ 2ನೇ ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ 2ನೇ ದಿನದಂದು ಪೂಜಿಸಲಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರಿಗೂ ಧೈರ್ಯ ಮತ್ತು ಆತ್ಮಸಂಯಮ ಪ್ರಾಪ್ತವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ 3ನೇ ಜಲಾಂತರ್ಗಾಮಿ ನಿಗ್ರಹ ಆಳವಿಲ್ಲದ ನೀರು ಯುದ್ಧ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯ ಕರಾವಳಿ ಪಟ್ಟಣ ಮಾಂಗ್ರೋಲ್ನ ಹೆಸರನ್ನು ಇಡಲಾಗಿರುವ ಈ ನೌಕೆ 2004ರವರೆಗೆ ಸೇವೆ ಸಲ್ಲಿಸಿದ್ದ ಹಳೆಯ ಐಎನ್ಎಸ್ ಮಾಂಗ್ರೋಲ್ M85 ನೌಕೆಯ ಪರಂಪರೆಯನ್ನು ಮುಂದುವರಿಸಲಿದೆ. ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಹಿಸಿದ್ದರು. ಆತ್ಮನಿರ್ಭರ್ ಭಾರತ ಯೋಜನೆಯಡಿ 80%ಕ್ಕೂ ಅಧಿಕ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿರುವ ಈ ನೌಕೆ ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ಬೆದರಿಕೆಗಳನ್ನು ಮೆಟ್ಟಿ ನಿಲ್ಲಲು ಅತ್ಯಾಧುನಿಕ ಅಭಯ್ ಸೋನಾರ್, ಲಘು ಟಾರ್ಪಿಡೋ ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆಯ ಜಲಾಂತರ್ಗಾಮಿ ನಿಗ್ರಹ ಮತ್ತು ಭದ್ರತಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಸುಪ್ರೀಂಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನ್ಯಾಯಾಲಯದ ಮೆಟ್ಟಿಲೇರುವ ಹಕ್ಕಿದೆ ಎಂದು ಹೇಳಿರುವ ಅವರು, ನಾಗರಿಕರ ಆತಂಕಗಳನ್ನು ಆಲಿಸಿ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ನ್ಯಾಯಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಐಎನ್ಡಿಐ ಮೈತ್ರಿಕೂಟ ಭೇಟಿಗೆ ಕೋರಿರುವ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು, ತಮಗೆ ಭೇಟಿಗಾಗಿ ಕೋರಿ ನಿನ್ನೆ ಪತ್ರ ಬಂದಿದ್ದು ತಾವೇಕೆ ಭೇಟಿಯಾಗಲು ಅಸಾಧ್ಯ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು

0: ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಆಕಾಶವಾಣಿಯೊಂದಿಗೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾ ಎಂ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ.
1: ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು ಅವರಿಗೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು.
0: ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯ ಒಬಾಕ್ ಸಮೀಪ ಗುಹೆರೆ ಬಳಿ ವಲಸಿಗರನ್ನು ಒತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ತಿಳಿಸಿದೆ. ಗುರುವಾರ ರಾತ್ರಿ ದೋಣಿಯು ಪ್ರಯಾಣ ಬೆಳೆಸಿದ ಕೆಲವೇ ಕ್ಷಣಗಳಲ್ಲಿ ದಡದ ಸಮೀಪದಲ್ಲೇ ಅಪಘಾತ ಸಂಭವಿಸಿದೆ. ದೋಣಿಯಲ್ಲಿ ಒಟ್ಟು 305 ವಲಸಿಗರು ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ ಬದುಕುಳಿದ ಇಥಿಯೋಪಿಯಾ ಮೂಲದ 80ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಡಳಿತ ಅವರನ್ನು ಒಬಾಕ್ನಲ್ಲಿರುವ ಅಂತಾರಾಷ್ಟೀಯ ವಲಸೆ ಸಂಸ್ಥೆಯ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಇನ್ನು 84 ಮಂದಿ ನಾಪತ್ತೆಯಾಗಿದ್ದಾರೆ. ಮೃತರ ಸಂಖ್ಯೆ ಏರುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ತಿಳಿಸಿದೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಚಾಲನೆ ದೊರೆಯುತ್ತಿದ್ದು ಪಂದ್ಯಾವಳಿ ಇದೇ 18ರವರೆಗೆ ನಡೆಯಲಿದೆ. ಗ್ರೀಕೋ ರೋಮನ್, ಮಹಿಳಾ ಫ್ರೀಸ್ಟೈಲ್ ಮತ್ತು ಪುರುಷರ ಫ್ರೀಸ್ಟೈಲ್ ಎಂಬ 3 ಒಲಿಂಪಿಕ್ ಶೈಲಿಗಳ 30 ತೂಕ ವಿಭಾಗಗಳಲ್ಲಿ ಸೆಣಸಾಟ ನಡೆಸಲು ವಿಶ್ವಾದ್ಯಂತದ 600ಕ್ಕೂ ಅಧಿಕ ಯುವ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅಮೆರಿಕದ ನೆಲದಲ್ಲಿ ಇದೇ ಮೊದಲ ಬಾರಿಗೆ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ವಿಶೇಷವಾಗಿದೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೆಹಲಿ ಸರ್ಕಾರ ದುರ್ಗಾ ಇ ಆಟೋ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆಯು ರಾಷ್ಟ್ರ ರಾಜಧಾನಿಯಲ್ಲಿ ಹಸಿರು ಮತ್ತು ಎಲ್ಲರನ್ನೊಳಗೊಂಡ ಸಮಗ್ರ ಸಾರಿಗೆ ವ್ಯವಸ್ಥೆ ಉತ್ತೇಜಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ಚಿತ್ರಗೀತೆಗಳು ಇದೀಗ ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಬಿಂದಾಸ್ ಚಿತ್ರದ ಹಾಡು. ಸಾಹಿತ್ಯ ಕವಿರಾಜ್, ಸಂಗೀತ ಗುರು ಕಿರಣ್.

ಬಿಂದಾಸ್ ಕೂಗ್ಲಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಅನುರಾಧ ಭಟ್ ಮತ್ತು ಚೇತನ್. ಕುನಾಲ್ ಗಾಂಜಬಾಲ ಮಹಾಲಕ್ಷ್ಮಿ ಅಯ್ಯರವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಬಿಂದಾಸ್ ಹುಡುಗಿ

ವಿದ್ಯಾಪತಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ವಾಸುಕಿ ವೈಭವ್ ಮತ್ತು ಸುಪ್ರಿಯಾ ರಾಮ್. ಸುಜಿತ್ ವೆಂಕಟರಾಮಯ್ಯ ಅವರ ಗೀತ ರಚನೆ ಇದು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಐಶ್ವರ್ಯ ರಂಗರಾಜನ್ ಹಾಡಿರುವ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಚಿತ್ರದ ಹಾಡು. ಪ್ರಮೋದ್ ಮರವಂತೆಯವರ ಸಾಹಿತ್ಯವಿದು. ಸಂಗೀತ ನಿರ್ದೇಶನ ಶಿವಪ್ರಸಾದ್.

ಶಮಿತಾ ಹಾಗೂ ಉದಿತ್ ನಾರಾಯಣ್ ಅವರು ಹಾಡಿದ ಮಸ್ತಿ ಚಿತ್ರದಿಂದ ಇದಾಗಿದ್ದೇನ ಆಲಿಸಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದು, ಗುರುಕಿರಣ್ ಅವರ ಸಂಗೀತ.

ಮೀರಾ ಮಾಧವ ರಾಘವ. ಈ ಚಿತ್ರದ ಹಾಡು ಇನ್ನೀಗ ಮುಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಕಂಠದಲ್ಲಿ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಮಿಲನ ಚಿತ್ರದ ಹಾಡು ಇನ್ನೀಗ ಮೂಡಿ ಬರ್ತಾ ಇದೆ ಕುನಾಲ್ ಗಾಂಜವಾಲ ಅವರ ಕಂಠದಲ್ಲಿ. ಜಯಂತ್ ಕಾಕಿಣಿಯವರ ಈ ಒಂದು ರಚನೆಗೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನ ಇದೆ.

0: ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ನಾನು ನೀನು ಜೋಡಿ. ಈ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರೆ, ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದವರು ಹಂಸಲೇಖ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashvani and I am Valsa Williams with the midday news. The headlines. Indian Navy commissions anti-submarine warship INS Mangrol to counter threats in coastal and shallow waters. Chief Justice of India, Justice Suryakant, says Supreme Court doors open to every Indian citizen. Delhi police beefs up security in Delhi ahead of opposition protest march to Supreme Court. Entry and exit gates at 6 Delhi metro stations closed till 4 p.m. Jantar Mantar in New Delhi no longer a protest site. Delhi police designates 3 new venues for protests and demonstrations. And IMD forecasts thunderstorm accompanied by lightning and gusty winds over Delhi, Haryana, Punjab and Chhattisgarh till tomorrow. The Indian Navy commissioned INS Mangrol, the third anti-submarine warfare shallow water craft built by Cochin Shipping.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ. ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ ಮೂರನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ. ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಕಬ್ಬು ಬೆಳೆಗಾರರು 54 ರೈತ ಮುಖಂಡರೊಂದಿಗೆ ನವದೆಹಲಿಗೆ ತೆರಳಿದ್ದಾರೆ. ಇಂದು ಸಂಜೆ ನವದೆಹಲಿಯ ಕೃಷಿ ಭವನದಲ್ಲಿ ನಡೆಯಲಿರುವ ಕೇಂದ್ರ ಸಚಿವರ ಉನ್ನತ ಮಟ್ಟದ ಸಭೆಯಲ್ಲಿ ತಮ್ಮ ಬೇಡಿಕೆಗಳ ಬಗ್ಗೆ ಸಮಾಲೋಚಿಸಿ ಮನವರಿಕೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ನವದೆಹಲಿಗೆ ತೆರಳುತ್ತಿರುವ ರೈತ ಮುಖಂಡರ ನಿಯೋಗದಲ್ಲಿ ಬೆಳಗಾವಿ, ಹಾವೇರಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ಹುಬ್ಬಳ್ಳಿ, ಕಲಬುರಗಿ, ಗದಗ, ಶಿವಮೊಗ್ಗ, ಬಾಗಲಕೋಟೆ, ಮಹಾರಾಷ್ಟದ ಪುಣೆ,

0: ರೈತರೊಬ್ಬರು ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆ ಉಂಟಾದ ಕಾರಣ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬೆಳೆ ಹೂ ಕಟ್ಟುವ ಮುನ್ನವೇ ಬಾಡಿ ಹೋಗಿದೆ. ಶೇಂಗಾ ಬೆಳೆಗೆ ಪರ್ಯಾಯವಾಗಿ ತೊಗರಿ ಬಿತ್ತನೆ ಮಾಡಿದ್ದ ರೈತರಿಗೂ ಬರದ ಬಿಸಿ ತಟ್ಟಿದ್ದು ಮಳೆ ಕೊರತೆಯಿಂದ ತೊಗರಿ ಬೆಳೆ ರೋಗಕ್ಕೆ ತುತ್ತಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆಯಲು ಮುಂದಾಗಿದ್ದ ಈ ಭಾಗದ ರೈತರು ದಿಢೀರ್ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು, ಈ ನಡುವೆ ಇಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಮೂರನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಸಿಡಿಮದ್ದು ತಾಲೀಮಿನಲ್ಲಿ 11 ಆನೆಗಳು 43 ಕುದುರೆಗಳು ಭಾಗಿಯಾಗಿದ್ದವು. ಆದರೆ ಏಕಲವ್ಯ ಶ್ರೀಕಂಠ ಆನೆಗಳು ಅರಮನೆ ಪೂಜೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವ ತಾಲೀಮಿಗೆ ಗೈರಾಗಿದ್ದವು. ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಪ್ರಶಾಂತ, ಸುಗ್ರೀವ, ಶ್ರೀರಾಮ, ಗೋಪಿ, ಮಹೇಂದ್ರ, ಲಕ್ಷ್ಮಿ, ಚೈತ್ರ, ರೂಪ, ಕಾವೇರಿ ಆನೆಗಳು ಭಾಗಿಯಾಗಿದ್ದವು. 7 ಫಿರಂಗಿ ಗಾಡಿಗಳ ಮೂಲಕ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ರವಿಶಂಕರ್, ದಸರಾದಲ್ಲಿ ಪಾಲ್ಗೊಂಡಿರುವ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು, ಯಶಸ್ವಿ ಜಂಬೂ ಸವಾರಿಗೆ ಗಜಪಡೆಗೆ ಬೇಕಾದ ಎಲ್ಲಾ ತರಬೇತಿ ತಾಲೀಮುಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಜಂಬೂ ಸವಾರಿಯ 3 ದಿನಗಳ ಮುನ್ನ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೆ ಧನಂಜಯ, ಲಕ್ಷ್ಮಿ ಹಾಗೂ ರೂಪ ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇಂದು ದಸರಾ ಪುಸ್ತಕ ಮೇಳದಲ್ಲಿ ವಿವಿಧ ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಇದೇ 20ರವರೆಗೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಆಯೋಜಿಸಲಾಗಿದೆ. ಇಂದು ದಸರಾ ಪುಸ್ತಕ ಮೇಳದ ಮಳಿಗೆಗಳಿಗೆ ಭೇಟಿ ನೀಡಿದ ಅವರು ಹಲವಾರು ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಸುಮಾರು 1 ಗಂಟೆಗೂ ಅಧಿಕ ಸಮಯವನ್ನು ಪುಸ್ತಕ ಮೇಳದಲ್ಲಿ ಕಳೆದ ಸ್ವಾಮೀಜಿ ಕೆಲವು ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ವತಃ ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡರು. ಸ್ವಾಮೀಜಿ ಅವರಿಗೆ ವಿವಿಧ ಪ್ರಕಾಶಕರು ತಮ್ಮ ಪ್ರಕಾಶನದಲ್ಲಿ ಮುದ್ರಣಗೊಂಡಿರುವ ಪುಸ್ತಕಗಳನ್ನು ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ದಾವಣಗೆರೆಯ ಗೃಹಿಣಿ ಗಾಯತ್ರಿ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನದಿಂದ ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಈ ಹಿಂದೆ ನಾವು ನೋಡ್ತಾ ಇದ್ದಾಗೆ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಪ್ರವಾಸಿ ತಾಣಗಳಲ್ಲಿ ತುಂಬಾ ಗಲೀಜು ವಾತಾವರಣ ಕಾಣಿಸ್ತಾ ಇತ್ತು. ಇವಾಗ ಬಹಳ ಸುಂದರ ವಾತಾವರಣ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಚ್ಛ ಭಾರತ್ ಒಳ್ಳೆ ಕೆಲಸ ಮಾಡಿದೆ. ಮೊದಲು ಬಯಲಲ್ಲಿ ಶೌಚಾಲಯವನ್ನು ಮಾಡ್ತಾ ಇದ್ರು, ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶೌಚಾಲಯಗಳು ನಿರ್ಮಾಣ ಆಗಿದ್ದರಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಿದೆ.
0: ಮಡಿಕೇರಿಯಲ್ಲಿ ಜನೋತ್ಸವ ದಸರಾ ಕಳೆಗಟ್ಟುತ್ತಿದ್ದು ಇಂದು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ.

0: ನಡೆಯಲಿದೆ. 10 ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಚಾಲನೆ ದೊರಕಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜಾನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ 27 ಆಹಾರ ಮಾದರಿಗಳು, ಹೊನ್ನಾಳಿ 19, ಚನ್ನಗಿರಿ 18, ಹರಿಹರ 12, ಜಗಳೂರಿನಲ್ಲಿ 8 ಆಹಾರ ಮಾದರಿ ಸೇರಿದಂತೆ ಒಟ್ಟು 84 ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೈರ್ಮಲ್ಯ ಕಾಯ್ದುಕೊಳ್ಳದವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ಇದೇ 14ರಿಂದ ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಪ್ಯಾರಾ ಶೂಟರ್ ರಾಕೇಶ್ ನೆಡಗುಂದಿ ಭಾಗಿಯಾಗಲಿದ್ದಾರೆ. ಕಳೆದ 5 ವರ್ಷಗಳಿಂದ ಶೂಟಿಂಗ್ ಕ್ರೀಡೆಯಲ್ಲಿ ಕಠಿಣ ಅಭ್ಯಾಸ ಮತ್ತು ಶ್ರಮ ವಹಿಸಿರುವ ರಾಕೇಶ್ ಈಗಾಗಲೇ ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ಪ್ಯಾರಾ ನ್ಯಾಷನಲ್ ಟೀಮ್ನ ಖಾಯಂ ಸದಸ್ಯರಾಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ ಎರಡನೇ ದಿನದಾಟದಲ್ಲಿಂದು 5 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 274 ರನ್ ಗಳಿಸಿದೆ. ಗದಗ ಜಿಲ್ಲೆಯಲ್ಲಿ 2026-27 ಸಾಲಿನ ಹಿಂಗಾರು ಹಂಗಾಮು ಆರಂಭವಾಗಿದೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಕಡಲೆ, ಜೋಳ, ಶೇಂಗಾ ಹಾಗೂ ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 5 ಎಕರೆ ಅಥವಾ ರೈತರ ಹಿಡುವಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಜಿಲ್ಲೆಗೆ ಅವಶ್ಯವಿರುವ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ, ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ 3ನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ, ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ, ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆತ್ತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ

0: बड़े लोग बातचीत करते समय सामान्य रूप में इन कोक्तियों का प्रयोग करते हैं। इस तरह से बच्चे पहले घर में, बाद में पाठशाला और समाज से सीखते हैं। इनका प्रयोग स्वतंत्र रूप में होता है। वाक्यों में प्रयोग करने पर इनका रूप नहीं बदलता।
1: रूप नहीं बदलता? इसका अर्थ क्या है गुरुजी?
2: हाँ, मुझे याद है। जैसे हम कन्नड़ भाषा में कहते हैं, वैसा ही होता है। जैसे कई के सरादरे बाई मोसरू, हासिगे दस्टु कालु चाचू, इत्तदरी अत्तपुली, मूर्ति चिक्कदादरु कीर्ति दोड्डदु, ವೇದ ಸುಳ್ಳಾದರು ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
1: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೇ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ, ಬಗಲ್ ಮೇ ಚೂರಿ, ಊಪರ್ ಸೇ ಸಜ್ಜನತಾ, ಭೀತರ್ ಸೇ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
0: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ, ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
2: ಗುರುಜಿ, ಅಬ್ ಮೈ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
0: ಹಾ ಹಾ, ಜರೂರ್ ಸುನಾವೋ ಯಶಸ್.
2: ಭೋಯಾ ಪೇಡ್ ಬಬುಲ್ ಕಾ, ಆಮ್ ಕಹಾ ಸೆ ಹೋಯ್?
0: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ್ನ ಬಯಸಿದಾಗಾಯ್ತು.
2: ಹಾತಿಕೆ ದಾಂತ್ ದಿಖಾನೆಕ್ಕೆ ಔರ್ ಖಾನೆಕ್ಕೆ ಔರ್?
0: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
1: ಇನ್ ಲೋಕೋಕ್ತಿಯೋಂ ಕಾ ಭಾವ್ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
0: ಹಾ, ಕ್ಯೂ ನಹೀಂ ಕರೋ.
1: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
2: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
1: ಗೊತ್ತಾಯ್ತಾ?
0: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
2: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
1: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
2: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
0: ಕ್ಯೂ ನಹೀಂ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
1: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
0: ಆಪ್ ಭಲಾ ತೋ ಜಗ್ ಬಲ, ಆಪ್ ಭಲಾ ತೋ ಜಗ್ ಬಲ. ಚಿರಾಗ್ ತಲೆ
2: ಅಂಧೇರ, ಚಿರಾಗ್ ತಲೆ ಅಂಧೇರ.
0: ಚಾರ್ ದಿನ ಕಿ ಚಾಂದನಿ
1: ಫಿರ್ ಅಂಧೇರಿ ರಾತ್, ಚಾರ್ ದಿನ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
0: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
2: ಸಹಜ ಪಕೆ ಸೋ ಮೀಠಾ ಹೋಯ್,
0: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ಕರ್ ಕಿಯೆ ಗಯೆ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
2: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
0: ಕೌನ್ ಸಾ ಬತಾಓ.
2: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ್, ನಾಕ್ ಪರ್ ಗುಸ್ಸಾ.
1: ಅರೆ ಯೇ ವೈಸಾ ನೈ ಹೈ ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯೇ ಸ್ವತಂತ್ರ ವಾಕ್ ನೈ ಹೈ.
0: ಹಾ, ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ.

0: यही समाप्त करेंगे।
1: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಕಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ಕೃಷಿರಂಗ ಕಾರ್ಯಕ್ರಮ 6:51, ಸಮಗ್ರ ಕೀಟಪೀಡೆ ನಿರ್ವಹಣೆ ಕುರಿತಾಗಿ ಡಾಕ್ಟರ್ ಪ್ರಕಾಶ್ ಎಚ್ ವಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು. ಸಿರಿಗಂಧ ಮೂಡಿ ಬರ್ತಾ ಇದೆ 7:45. ಇನ್ನು ರಾತ್ರಿ 9:15 ಮಾಲಿನಿ ಕೇಶವಪ್ರಸಾದ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಕೊಡಲು ವಾದನವಿದೆ. ತಬಲಾ ಸಾತ್ ಎಸ್ ವಿ ಪ್ರಶಾಂತ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 9:30 ಗಮನಿಸಿ, ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಬಾನ್ಸುರಿ ವಾದನ. ಇನ್ನು ರಾತ್ರಿ 10:00 ವನಿತಾ ವಿಹಾರ, ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ ಇದೆ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ ಆಶಾ. ವನಿತಾ ವಿಹಾರ ರಾತ್ರಿ 10:00. ಇನ್ನು 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ

0: ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
0: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು.

15 ನಿಮಿಷಕ್ಕೆ, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:33:06 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೇ, ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕಳಿಸಬೇಕು. ಉತ್ತರವನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480909013, ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಲುಪಿಸಬಹುದು. ಸರಿಯಾದ ಉತ್ತರವನ್ನು ಹೇಳಿದಂತಹ 10 ಜನ ಮೊದಲಿಗರ ಹೆಸರನ್ನು ಓದಲಾಗುತ್ತೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳಿಸ್ಕೊಳ್ಳಿ, ಗಮನ ಇರಿಸಿ. ಭಾರತದ ಚುನಾವಣಾ ಆಯೋಗದ ನೂತನವಾಗಿ ನೇಮಕವಾಗಿರುವ ಉಪ ಚುನಾವಣಾಧಿಕಾರಿ ಯಾರು? ಭಾರತದ ಚುನಾವಣಾ ಆಯೋಗದ ನೂತನ ಉಪ ಚುನಾವಣಾಧಿಕಾರಿ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಬೇಕಾಗಿರುವಂತಹ ಸಂಖ್ಯೆ 9480909013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಿ ಆಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರಂತೂ ಕಳಿಸ್ತಾ ಇದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಂತಹ ಮೊದಲಿಗರು ಅಂತ ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತೂರು ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸುಧಾ ಬುದಿಹಾಳ್ ಜಯಶ್ರೀ ಸುನೀಲ್ ರಾಜಾಜಿನಗರ, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಗಾನಸುಮ ಪಟ್ಟ ಸೋಮನಹಳ್ಳಿ, ಗೀತಾ ಜೋಶಿ ಅಹಮದಾಬಾದ್, ರಂಜಿತಾ ದರ್ಶಿನಿ ನಂದಾ ದೀಪ ಮಂಡ್ಯ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರ ಕಳಿಸಿದ್ದೀರಿ. ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಭದ್ರಾವತಿಯಿಂದ ಸಂದೇಶ. ಮುಂದಿನ ಸಂದೇಶ ಬಂದಿದೆ, ಯಾರಿದು? ಡೇವಿಡ್ ನೋಬೆಲ್ ಟೈಲರ್ ಮುನಿರಾಬಾದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಅವರಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗದ ನೂತನ ಉಪಚುನಾವಣಾಧಿಕಾರಿಯಾಗಿ ನೇಮಕ ಆಗಿರೋದು ಪ್ರಕಾಶ್ ರಾಜ್ ಪುರೋಹಿತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಕಾಶ್ ರಾಜ್ ಪುರೋಹಿತ್. ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಉತ್ತಮ ನಟನೆಗಾಗಿ ನಾನಾ ಪಾಟೇಕರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಯಾವುದು? ಉತ್ತಮ ನಟನೆಗಾಗಿ ಉತ್ತಮ ನಟ ಎಂಬ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು ನಟ ನಾನಾ ಪಾಟೇಕರ್ ಅವರಿಗೆ? ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಿರುವಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಎಂದಿನಂತೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:44:38 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಎರಡನೇ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ರಾಜ್ಕುಮಾರ್ ಖಾತರಕಿ ಅವರು KHP ಕಾಲೋನಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ವೇದಶೆಟ್ಟಿ ಕಾಳವರ, ಹರೀಶ್ ಮಲ್ಲೇಶ್ವರ, ಶ್ವೇತಾ ಎಸ್ರಾವ್ ಸುಳ್ಯ, ದೇವಕಿ ವಸಂತ ವಿಹಾರ ಆರ್ಮಿ ಲೇಔಟ್ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸಿದ್ಧಾರ್ಥ್ ಎ ಹರಿಹರನ್ ವಿಜ್ಞಾನ ನಗರ, ನಿತ್ಯ ನೆಲಮಂಗಲ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಹಾಗೆ ಬೂದಿಗೆರೆ ಮುರಳಿಯವರು, SM ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ಪ್ರಶ್ನೆ ಆಗಿತ್ತು ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಕ್ರಾಂತಿವೀರ್ ಚಿತ್ರ 1995 ಬಂದಂತಹ ಚಿತ್ರ. ಈ ಚಿತ್ರದ ನಟನೆಗಾಗಿ ನಟ ನಾನಾ ಪಾಟೇಕರ್ ಅವರಿಗೆ ಉತ್ತಮ ನಟ, ಅತ್ಯುತ್ತಮ ನಟ ಅನ್ನುವಂತಹ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ, ಇದು ಪ್ರಶ್ನೆ ಅಲ್ಲ, ಇದು ಒಂದು ಸವಾಲು ನಿಮಗೆ. ಈಗ ಒಂದು ಹಾಡಿನ ಸಂಗೀತ ಪ್ರಸಾರ ಆಗತ್ತೆ. ಈ ಗೀತೆ ಯಾವುದು ಅಂತ ನೀವು ಗುರುತಿಸಬೇಕು. ಗೀತೆಯ ಅಟ್ಲೀಸ್ಟ್ 3 ಪದಗಳನ್ನು, ಅಂದರೆ ಗೀತೆ ಶುರುವಾಗುವಂತಹ 3 ಪದಗಳನ್ನು ನಮಗೆ ನೀವು ಬರೆದು ಕಳಿಸ್ಬೇಕು. ಗೀತೆ ಪ್ರಸಾರ, ಸಂಗೀತ ಪ್ರಸಾರ ಆಗ್ತಾ ಇದೆ ಕೇಳಿ.

ಸ್ನೇಹಿತರೆ ಕೇಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಆಲಾಪ ಅಂತ ನಿಮಗೆ ಗೊತ್ತಾಗಿದೆ. ಈಗ ಈ ಹಾಡು ಯಾವುದು ಅಂತ ನೀವು ಗುರುತಿಸಬೇಕು. ಹಾಗೆ ಹಾಡಿನ ಅಟ್ಲೀಸ್ಟ್ ಮೂರು ಪದಗಳನ್ನು, ಶುರುವಿನ ಮೂರು ಪದಗಳನ್ನು ಬರೆದು ನಮಗೆ ನೀವು ಕಳಿಸ್ಬೇಕು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಎಲ್ಲ ಹಾಡು ಯಾವುದು ಅಂತ ಕಣ್ಣಿರು ಬಿಟ್ರಿ. ಬಹುತೇಕ ಜನರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಯಾರ್ಯಾರು ಅಂತ ನೋಡೋಣ. ವಾಣಿ ಉತ್ತರಹಳ್ಳಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ಸುಬಾನ್ ಕುರಿ ಹಂಪಸಾಗರ ಅನು ಯಶಸ್ವಿನಿಯವರು ಬೆಂಗಳೂರಿನಿಂದ, ವೈ ಬಿ ಚಳ್ಳಮರದ ನವಲಿ, ಸೌಮ್ಯ ಪುಣೆ, ಅರ್ಪಿತಾ ಬೆಂಗಳೂರು, ಸುಮಿತ್ರಾ ಸಂಡೂರು, ಕಿರಣ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಮಂಜು ಕೆ ತಾವರೆಗೆರ, ರಾಜಸಾಬ್ ಗುಣಕಿ ನಾಗರ ಹಾಳ, ಹಾಗೆ ಪೂಜಾ ದಾವಣಗೆರೆಯಿಂದ ವಿನೋದ್ ಅವರು ಬೆಳಗಾವಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಕಳಿಸಿದಂತಹ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ತುಂಬ ಈಸಿ ಇತ್ತು ಅಲ್ವಾ ಯಾವ ಹಾಡು ಅಂತ? ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಆಲಾಪ ಕೇಳಿದ ತಕ್ಷಣ ಯಾರು ಹೇಳಲ್ಲ ಹೇಳಿ, ನೀವಂತೂ ಹೇಳ್ತೀರಿ ಅಂತ ಗೊತ್ತಿತ್ತು. ಅದಕ್ಕೆ ಕೇಳಿದೆ ಸ್ವಲ್ಪ ಈಸಿ ಇರೋ ಹಾಡೇ ಇರಲಿ, ನಿಮಗೂ ಇಷ್ಟ ಆಗುವಂಥ ಹಾಡೇ ಇರಲಿ ಅಂತ. ಸರಿ, ಹಾಗಾದರೆ ಯಾವ ಹಾಡು ಅಂತ ಹೇಳೋದು?

ಆದರೆ ಸರಿಯಾದ ಉತ್ತರ ಪ್ರೇಮದ ಕಾಣಿಕೆ ಚಿತ್ರದ ಬಾನಿಗೊಂದು ಎಲೆ ಎಲ್ಲಿದೆ ಅನ್ನುವಂಥ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಹಾಡಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಈ ಒಂದು ಪ್ರಶ್ನೆಯ ಮೂಲಕ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸರಿಯಾದ ಉತ್ತರ ಕೊಟ್ಟವರು, ತಪ್ಪು ಉತ್ತರ ಕೊಟ್ಟವರು, ಸಂದೇಶ ಕಳಿಸ್ದವರು, ಕಳಿಸ್ದೆ ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ದರು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

ಹಾಯ್ ಹಲೋ ನಮಸ್ತೆ, ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:46. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಏನಿದೆ ಇವತ್ತಿನ ಸ್ಪೆಷಲ್ ಅಂತ ನಿಮಗೆ ಹೇಳುವಂತಹ ಸಮಯ. ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು. ಇವರು ಹಲವು ರಿಯಾಲಿಟಿ ಶೋಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದವರು. ಗಾಯಕ ನಟ ತನುಷ್ ರಾಜ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತಮ್ಮ 5ನೇ ವಯಸ್ಸಿಗೆ SP ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವು ಸಂಗೀತ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿದರು. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ಗೆದ್ದಿರುವಂತಹ ಇವರು ಗಾಯನದ ಜೊತೆಗೆ ನಟನೆಯಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಗೈಲಿ ಅಕ್ಷರ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಅವರ ನಟನಾ ಕೌಶಲ್ಯವನ್ನು

0: ತೋರಿಸಿದರು. ಪ್ರತಿಭೆಗೆ ಮಾತ್ರ ಸೀಮಿತವಾಗಿರದೆ ಸದ್ಯ LLB ನಾಲ್ಕನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತನುಷ್ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ ತನುಷ್ ಅವರೇ, ಹೇಗಿದ್ದೀರಿ? ನಿಮ್ಮ ಪುಟ್ಟ ಪರಿಚಯನ ನಾನೀಗ ಮಾಡಿಕೊಟ್ಟಿದ್ದೀನಿ ಕಾರ್ಯಕ್ರಮದಲ್ಲಿ. ಹೇಳಿ, ನಿಮ್ಮ ಬಗ್ಗೆ, ನಿಮ್ಮ ಬಾಯಿಂದಲೇ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಕೊಡಿ.
1: ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ?
0: ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಪರಿಚಯ ಮಾಡಿಕೊಡಿ.
1: ಸೊ ನಾನು ತನುಷ್ ರಾಜ್ ಅಂತ, ನಾನು ಮೂಲತಃ ಮಂಗಳೂರಿನವನು. ಹಾಗೆ ನನ್ನ ಸಂಗೀತಕ್ಕೆ ನನ್ನ ಪರಿಚಯ ಆಗಿದ್ದು ನಾನು 3ನೇ ವರ್ಷ ಮಗು ಇರಬೇಕಾದ್ರಿಂದ. ಸೊ ನಾನು ಸಿಂಗಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 17 ಇಯರ್ಸ್ ಆಗಿದೆ. ಸೊ ಈಗ ನನಗೆ 20 ವರ್ಷ ವಯಸ್ಸು. ಸೊ ನಾನು 3ನೇ ವರ್ಷದಲ್ಲಿ ಅಂದರೆ ಸ್ಕೂಲ್ಗಳಲ್ಲಿ ರೈಮ್ಸ್ಗಳು ಹೇಳ್ಕೊಡ್ಬೇಕಾದ್ರೆ ಮನೇಲಿ ಬಂದು ಹಾಡ್ತಾ ಇದ್ದೆ. ಸೊ ಅದನ್ನು ನಮ್ಮ ಮನೆ ಪಕ್ಕದಲ್ಲಿರೋ ನೇಬರ್ಸ್ ಎಲ್ಲ ಕೇಳಿ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹಾಡ್ತಾನಲ್ಲ ಇವನು ಅಂತ. ಅದರಿಂದ ನಮ್ಮಅಮ್ಮ ಅವರ ಒಬ್ಬರು ಫ್ರೆಂಡ್ ಇದ್ದರು, ಅವ್ರ ಹತ್ರ ಒಂದು ಸಾಂಗ್ಗಳು, ತುಳು ಸಾಂಗ್ಗಳು ರೆಕಾರ್ಡ್ ಮಾಡಿ ಬಂದು ನನಗೆ ಕೇಳಿಸ್ತಿದ್ರು, ಕಲ್ತ್ಕೊ ನೀನು ಚೆನ್ನಾಗಿರುತ್ತೆ. ಅದರಿಂದ ನಾನು ಹಾಡಲಿಕ್ಕೆ ಅಂದರೆ ಹಾಡಲಿಕ್ಕೆ ಶುರು ಮಾಡಿದ್ದು.
0: ಅಲ್ಲಿಂದ ಆಸಕ್ತಿನೂ ಬಂತು, ಅಮ್ಮ ಇದನ್ನ ಫಸ್ಟ್ ಈ ಗಿಡ ನೆಟ್ಟಿದ್ದು ಅಮ್ಮ.
1: ಹೌದು,
0: ಓಕೆ.
1: ಆಸಕ್ತಿಕ್ಕಿಂತನೂ ಆಗ ಅದೊಂಥರ ಹೇಗೆ ರೈಮ್ಸ್ ಹೇಳ್ಕೊಡ್ತಿದ್ರು ಅದೇ ಥರ ಒಂಥರ ಖುಷಿ ಅಷ್ಟೇ ಹಾಡಲಿಕ್ಕೆ.
0: ಆ ವಯಸ್ಸಲ್ಲಿ ಏನು ಗೊತ್ತಾಗಲ್ವಲ್ಲ, ಏನು ಕೊಡ್ತೀವಿ ಅದನ್ನ ತಿನ್ನೋ ವಯಸ್ಸು, ಯಾವ್ದು ಸರಿ ಯಾವ್ದು ಅಪ್ಪ ಅಮ್ಮ ಏನು ಮಾಡು ಅಂತ ಮಾಡೋ ವಯಸ್ಸು. ಸೊ ಅದು ನಿಮ್ಮಲ್ಲಿ ಬೆಳಕು ಬಂತು ಮೋಸ್ಟ್ಲಿ. ಇದು ಅಮ್ಮನ ಆಸೆಯ ಗಿಡ ಇದು, ನೆಟ್ಟು ಈಗ ದೊಡ್ಡದಾಗ್ತಾ ಇದೆ ನಿಮ್ಮಲ್ಲಿ ಅಂತ ಅನಿಸ್ತಾ ಇದೆ. ಓಕೆ, ಆಮೇಲೆ ಏನಾಯ್ತು? ಮಂಗಳೂರಲ್ಲಿ ಇದ್ರಿ ನೀವು, ಅಲ್ಲಿಂದ ನೀವು ಮಂಗಳೂರಿಗೆ ಹೇಗೆ ಬಂದ್ರಿ?
1: ಅಲ್ಲಿಂದ ಹೀಗೆ ಸಂಗೀತದಲ್ಲಿ ಅಂದರೆ ಶೋಸ್ಗಳು ಕೊಡ್ತಾ ಇದ್ದೆ. ನಾನು 3ನೇ ವಯಸ್ಸಿಗೆ ಶೋಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದೆ. ಅಂದರೆ ನಮ್ಮಅಮ್ಮ ಅವ್ರ ಫ್ರೆಂಡ್ ಅವ್ರು ನನ್ನ ಗುರುಗಳು ಕೂಡ ಆಗಿದ್ರು, ಅನಿತಾ ಡಿಸೋಜ ಅಂತ. ಅವ್ರ ಹತ್ರ ನಾನು ಕರ್ನಾಟಕ ಸಂಗೀತ ಕೂಡ ಕಲೀಲಿಕ್ಕೆ ಶುರು ಮಾಡಿದ್ದೆ.
0: 3 ವಯಸ್ಸು ಅಂದ್ರೆ ಮಾತೇ ಬರ್ದಿರೋ ವಯಸ್ಸು, ನೀವಾಗ್ಲೇ ಹಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಸಂಗೀತ ಕಲಿತಾ.
1: ಸೊ 5ನೇ ವಯಸ್ಸಿಗೆ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ್ದೆ. ಸೊ ಹಾಗೆ ಇವೆಂಟ್ಸ್ ಎಲ್ಲ ಕೊಡ್ತಾ ಇದ್ದೆ, 1-2 ಹಾಡೆಲ್ಲ ಹಾಡಿಸ್ತಿದ್ರು ನನ್ನ ಹತ್ರ. ಹಾಗೆ ಹಾಡ್ತಾ ಹಾಡ್ತಾ ಹೀಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಕಟ್ಟಿಂಗ್ ನೋಡಿದ್ವಿ, ಅಂದ್ರೆ ನಮ್ಮ ಅಜ್ಜಿ ನೋಡಿದ್ರು. ಹೀಗೆ ಒಂದು ಕಾರ್ಯಕ್ರಮ ಇದೆ, ಟೆಲಿವಿಷನ್ ರಿಯಾಲಿಟಿ ಶೋ ಅಂತ, ಅದರಲ್ಲಿ SPB ಸರ್ ಅವರು ಜಡ್ಜ್ ಆಗಿ ಬರ್ತಿದ್ದಾರೆ ಅಂತ. ಅದನ್ನ ನೋಡಿದಾಗ ನನಗೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರು ಈ ತರ ಒಂದು ಟ್ರೈ ಮಾಡಿ, ಚೆನ್ನಾಗಿ ಹಾಡ್ತಾನಲ್ಲ ನೋಡೋಣ ಏನಾಗುತ್ತೆ ಅಂತ. ಸೊ ಅದರಿಂದ ನಾನು ಜಾಯ್ನ್ ಆಗಿ ಆಡಿಷನ್ಗಂತ ಬೆಂಗಳೂರು ಬಂದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸೆಲೆಕ್ಟ್ ಆಗಿ ಮತ್ತೆ ಗೊತ್ತಾಯ್ತು TV ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಬಂದು SPB ಸರ್ನ ನೋಡಿದ್ದೆ ಒಂದು ನನ್ನ ಪುಣ್ಯ ಅಂತ ಹೇಳಬೇಕು. ಯಾಕಂದ್ರೆ ಆ ವಯಸ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಎಂಥ ದೊಡ್ಡ ಲೆಜೆಂಡ್ ಅಂತ.
0: ಕರೆಕ್ಟ್.
1: ಆ ವಯಸ್ಸಲ್ಲಿ ನನಗೇನಂದ್ರೆ ಓಕೆ ಅವರು ಒಬ್ರು ಸಿಂಗರ್, ನಾನು ಒಬ್ರು ಸಿಂಗರ್, ಆ ತರ ನನಗೆ
0: ಹೇಳಬೇಕು ಅವ್ರಿಗೂ ಯಾರೋ ಒಬ್ರು ಮಾಸ್ಟರ್ ತರ ಇರ್ತಾರೆ. ಇಷ್ಟು ಮಾತ್ರ 5ನೇ ವಯಸ್ಸಿಗೆ ಮುಗಿಲಿ ಅಷ್ಟೇ ಅರ್ಥ ಆಗುತ್ತೆ ಅಲ್ವಾ? ಓಕೆ ಓಕೆ. SPB ಅವ್ರ ಜೊತೆಗೆ ಆ ನೀವು ಸ್ಟೇಜಿಗೆ ಹೋದಾಗ ಅಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹೇಳಿ ನಾನು ಕೇಳ್ತೀನಿ. ತುಂಬ ಕುತೂಹಲ ಇದೆ ಇದ್ರ ಬಗ್ಗೆ ನಾನು ಕೇಳೋದಕ್ಕೆ. ಯಾಕೆಂದ್ರೆ 5 ವರ್ಷದ ಮಗುವಿನ ಮನಸ್ಸಲ್ಲಿ ಅವತ್ತೇನು ನಡೀತಾ ಇತ್ತು ಅಂತ ನಿಮ್ಗೆ ನೆನಪಿದ್ರೆ ನಮಗೆ ಹೇಳಲೇಬೇಕು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ತನುಷ್ ರಾಜ್ ಅವರು, ಉದಯೋನ್ಮುಖ ಪ್ರತಿಭೆ ಗಾಯಕ ನಟ ತನುಷ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮನ ಕೇಳ್ತಾ ಇರಿ, ಹಾಗೆ ಅವರ ಜೊತೆಗೆ ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ರೆ, ಸಲಹೆಗಳಿದ್ರೆ ನೀವು ನಮಗೆ ಸಂದೇಶದ ಮೂಲಕ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಟ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸೋಣ. ತನುಷ್ ಅವರು ಹೇಳಿ, ನೀವು SP ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮ ಒಂದಕ್ಕೆ ಹೋದ್ರಿ, ಎಲ್ಲ ಸೆಲೆಕ್ಷನ್ ಆಯಿತು, ಹೋದ್ರಿ, ಹೇಳಿ ಮುಂದೇನಾಯಿತು?
1: ಫಸ್ಟ್ ಆಫ್ ಆಲ್ ಅದು ನನಗೆ ಶಾಕ್, ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರಿಗೂ ಒಂಥರ ಶಾಕ್, ಅಂದರೆ ಶಾಕ್ಗಿಂತನೂ ಒಂಥರ ಹೇಳಲಿಕ್ಕಾಗದಷ್ಟರ ಖುಷಿ. ಸೊ ಅಲ್ಲಿ ಸರ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಮೊದಲನೇದಾಗಿ ನನ್ನ ತಂದೆ ಅವ್ರ ಕಾಲಿಗೆ ಬಿದ್ದರು, ಅಂದರೆ ಅವರಿಗೆ ಅವ್ರದ್ದು ಆ ಗ್ರೇಟ್ನೆಸ್ ಗೊತ್ತಿತ್ತು SPD ಸರ್ ಅವ್ರದ್ದು. ನನಗೆ ನಾನು ಹೇಳಿದಾಗೆ ಅವರೊಬ್ಬರು ಸಿಂಗರ್, ನಾನು ಒಂದು ಸಿಂಗರ್, ಅವ್ರ ಹತ್ರ ಕಲೀಲಿಕ್ಕೆ ಹೋದ ಥರ ಒಂದು ಫೀಲಿಂಗ್ ನನಗೆ. ಬಟ್ ಏನಂದರೆ ಫಸ್ಟ್ ರೌಂಡಲ್ಲಿ ನನ್ನ ವಾಯ್ಸ್, ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದನ್ನು ಕೇಳಿ ಅವರು ನಿನ್ನ ಸ್ವರ ತುಂಬ ಕರ್ಣಪ್ರಿಯವಾಗಿದೆ ಅಂತ ಹೇಳಿದರು.
0: ಸೊ ಅದು ನನಗೆ ಕರ್ಣಪ್ರಿಯ
1: ಹಾಗೆ ತುಂಬ ಖುಷಿ ಆಗಿತ್ತು ನನಗೆ. ಮತ್ತು ಹಾಡೆಲ್ಲ ಹಾಡಿ ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ರು. ಅದಾದ ತಕ್ಷಣವೇ ಮತ್ತೆ ಬರೋ ರೌಂಡ್ಸಲ್ಲಿ ನನಗೆ ಸುಮಾರು ಕಮೆಂಟ್ಸ್ ಹೇಳಿದ್ರು. ಮತ್ತು ಅವ್ರು ನನಗೆ ಫಸ್ಟ್, ಅಂದರೆ ನನ್ನಲ್ಲಿರೋ ಆ್ಯಕ್ಟಿಂಗ್ ಟ್ಯಾಲೆಂಟ್ನ ಕಂಡುಹಿಡ್ದಿದ್ದು ಅವರೇ. ಬಿಕಾಸ್ ನಾನು ಯಾವಾಗಲೂ ಸ್ಟೇಜಿಗೆ ಹೋಗಿ ಹಾಡಬೇಕಾದ್ರೆ ಅವ್ರು ಹೇಳ್ತಿದ್ದದು ಒಂದೇ, ನೀನು ಸಿಂಗರ್ಕ್ಕಿಂತನೂ ಯು ವಿಲ್ ಬಿ ಅ ಬೆಟರ್ ಆ್ಯಕ್ಟರ್ ಅಂತ. ಸೊ
0: ಅವ್ರಿಗೆ
1: ಫಸ್ಟ್ ಅವರೇ ಹೇಳಿದ್ದು. ಅಂದರೆ ನಮ್ಮ ಮನೇಲೆಲ್ಲ ಎಲ್ಲರೂ ಕೇಳಬೇಕಾದ್ರೆ ಇವನೇನು ಆ್ಯಕ್ಟರ್ ಆಗ್ತಾನೆ, ಅದು ಏನೋ ಸುಮ್ಮನೆ ಹೇಳ್ಬೋದು ಅವರು ಅಂತ. ಬಟ್ ಅವರು ಫಸ್ಟ್ ಪರ್ಸನ್ ಅದನ್ನು ಒಂದು ಕಂಡುಹಿಡಿಲಿಕ್ಕೆ. ಸೊ ಅದರಿಂದ ಅವರು ಒಂದು ಶೋಲ್ಲಿದ್ದ, ಅಂದರೆ ಒಂದು ರೌಂಡಲ್ಲಿ ನಂಗೆ ಹೇಳಿದ್ರು, ಇವತ್ತಿನ ಬಾಲಸುಬ್ರಹ್ಮಣ್ಯಮ್ಮೆ ನೀನು ಅಷ್ಟು ಚೆನ್ನಾಗಿ ಹಾಡಿದೆ ಅಂತ.
0: ಯಾವ ಹಾಡು ಹೇಳಿದ್ರಿ ನಿಮ್ಗೆ?
1: ನಾನಾಗ ನಮ್ಮೂರ ಮಂದ

0: ರಹುವೆ ಅಂತ ಹಾಡಿದೆ ಅಲ್ಲ, ಆ ಸಾಂಗನ್ನು ಹಾಡಿದ್ದೆ. ಸೊ ಆ ಹಾಡು ಕೇಳಿ ಸರ್ ಹೇಳಿದ್ರು, ಈ ಹಾಡು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ದೊಡ್ಡರಂಗೇಗೌಡ ಸರ್ ಅವರೂ ಇದ್ರು, ಅವರೇ ಲಿರಿಸಿಸ್ಟ್ ಆ ಸಾಂಗ್ದು. ಸೊ ಅವರು ಅಷ್ಟೇ, ಅವರಿಬ್ಬರೂ ತುಂಬ ಖುಷಿಯಾಗಿತ್ತು. ಅವ್ರು ಹೇಳಿದ್ರು ಇವತ್ತಿನ ಬಾಲಸುಬ್ರಹ್ಮಣ್ಯಮೇ ನೀನು ಅಂತ. ಸೊ ಅಷ್ಟು ಖುಷಿಯಾಗಿತ್ತು ಅವ್ರಿಗೆ. ಅದಾದಮೇಲೆ ಇನ್ನೊಂದು ರೌಂಡಲ್ಲಿ ನನ್ನನ್ನು ಕರೆದು ಹಗ್ ಮಾಡಿ, ಅವರು ನಿಮ್ಗೆ ಎಲ್ಲಿಂದ ಅಷ್ಟು ಫೀಲ್ ಬರುತ್ತೆ, ಹೇಗೆ ನೀನು ಆ ಥರ ಹಾಡ್ತೀಯಾ ಅಂತ ತುಂಬ ಅಂದರೆ ಎನ್ಕರೇಜಿಂಗ್ ಆಗಿತ್ತು. ಪ್ಲಸ್ ಆ ಒಂದು 3 ತಿಂಗಳ ಸಮಯ ಅವ್ರ ಜೊತೆ ಕಳೆದಿದ್ದು ಅದು ನಾನು ಮರಿಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕಿಂತನೂ ಆ ಶೋ ಮುಗಿಯುವ ಟೈಮಲ್ಲಿ ಅವ್ರು ನನಗೆ ಹೇಳಿದ್ರು, ನೀನು ನನ್ನ ಮರೆಯುತ್ತೆ ಅಲ್ವೋ ಗೊತ್ತಿಲ್ಲ, ಅಂದರೆ ಮಿಸ್ ಮಾಡ್ಕೊಳ್ತೇ ಅಲ್ವೋ ಗೊತ್ತಿಲ್ಲ, ನಾನು ನಿನ್ನ ಖಂಡಿತ ಮಿಸ್ ಮಾಡ್ಕೊಳ್ತೇನೆ, ಅಷ್ಟು ನೀನು ನನ್ನ ಕ್ಲೋಸ್ ಆಗಿದ್ದೀಯ ಅಂತ. ಅಂದರೆ ನಾನು
1: ಅಲ್ವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಅವ್ರನ್ನ ಮೀಟ್ ಮಾಡಿದ್ರು ಯಾರೇ ಸಿಕ್ಕು ಅವ್ರ ಬಗ್ಗೆ ಒಂದು ಹೇಳಿದಾಗ್ಲೂ ಇದೇ ಥರದ ಮಾತುಗಳಿಗೆ ಎಷ್ಟು ಒಂಥರ ಅವ್ರು ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ಅವರ ಮುಂದಿನ ಪೀಳಿಗೆಗಳನ್ನ. ಅಂದರೆ ಅವರು ನೋಡಿ, ನೀನು ನನ್ನ ಮರಿಬೋದು ಬಟ್ ನಾನು ಇನ್ನು ಮರೆಯಲ್ಲ ಅನ್ನೋ ಒಂದು ಮಾತು ಅವ್ರ ಬಾಯಿಂದ ಕೇಳಿದ್ದೀರಾ ಅಂದರೆ, ನೀವು ಏನೋ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಮರ್ತಿರ್ಬೋದು, ಇಲ್ಲ ನೆನ್ಪಿಟ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟಿರ್ಬೋದು, ಬಟ್ ಅವ್ರ ಬಾಯಲ್ಲಿ ಅಷ್ಟು ಸರಳವಾದಂಥ ಮಾತುಗಳು ಬಂದಿದೆ ನಿಜವಾಗ್ಲೂ. ಯಾಕಂದರೆ ಇದೇ ರೀತಿ ಇಂಟರ್ವ್ಯೂ ಮಾಡುವಾಗ ಇನ್ನೊಬ್ಬರು ಸಿಂಗರ್ ನನಗೆ ಹೇಳಿದರು, ಅವರಿಗೆ ಕೊಟ್ಟಂಥ ಒಂದು ಪ್ರೋಗ್ರಾಮಲ್ಲಿ ಅವರಿಗೆ ಕೊಡ್ತಾರಲ್ವ ನೆನಪಿನ ಕಾಣಿಕೆ ಅಂತ ಸರಸ್ವತಿ ವಿಗ್ರಹನ ಕೊಟ್ರಂತೆ, ಅದನ್ನು ಅವ್ರು ತೆಗೆದುಬಿಟ್ಟು ಆ ಪುಟಾಣಿ ಮಗು ಕೊಟ್ಟು, ನನಗೆ ಸರಸ್ವತಿ ಅನುಗ್ರಹ ಇದೆ, ಅದೇ ಅನುಗ್ರಹ ನಿನಗೂ ಸಿಗಲಿ, ನಿನ್ನ ಹೆಸರು ಹಿಂಗೆ ದೊಡ್ಡದಾಗಲಿ ಅಂತ ನಿನಗೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಕೊಟ್ರಂತೆ. ಈ ರೀತಿ ಎಲ್ಲರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ರೀತಿ ನೆನಪಾಗಿ ಉಳ್ಕೊಂಡಿದ್ದಾರೆ ಅಂತ ಕೇಳೋಕೆ ನಿಜವಾಗ ಖುಷಿಯಾಗುತ್ತೆ. ಮತ್ತಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಕೇಳೋದಕ್ಕೆ ತುಂಬ ವಿಷಯಗಳಿದೆ, ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡು ಹಾಡಿದ ನಂತರ ವಾಪಸ್ಸಾಗೋಣ.
2: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:24:30. ಸ್ನೇಹಿತರೆ, ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಉದಯೋನ್ಮುಖ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ತನುಷ್ ಅವರ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ವಿ, ಎಸ್ ಪಿ ಬಿ ಅವರ ಜೊತೆಗಿನ ಅನುಭವಗಳನ್ನು ಹೇಳ್ತಾ ಹೋದ್ರಿ. ಕಾರ್ಯಕ್ರಮ ಮುಗಿದ್ಮೇಲೆ ಏನಾಯ್ತು, ಮತ್ತೇನು ಮಾಡಿದ್ರಿ, ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
2: ನಾನು ಸಂಗೀತ ಕಲಿಯಲಿಕ್ಕೆ ನನ್ನ 5ನೇ ವಯಸ್ಸಲ್ಲಿ ಶುರು ಮಾಡಿದ್ದೆ.
1: ಓಕೆ.
2: ಸೊ 5ನೇ ವಯಸ್ಸಲ್ಲಿ ಕರ್ನಾಟಕ ಸಂಗೀತ ಶುರು ಮಾಡಿದೆ, ಅದರ ಜೊತೆಗೇ ಸೈಮಿಲ್ಟೇನಿಯಸ್ ಆಗಿ ಹಿಂದೂಸ್ತಾನಿ ಸಂಗೀತ ಕೂಡ ಕಲಿಯಲಿಕ್ಕೆ ಶುರು ಮಾಡಿದ್ದೆ. ಅವರು ನನ್ನ ಗುರುಗಳ ಹೆಸರು ಶ್ರೀ ಉಮಾನಾಥ್ ಅಂತ.
1: ಓಕೆ.
2: ಆಗ ಸೊ ಅವರ ಹತ್ರ ಮಂಗಳೂರಲ್ಲಿ ನಾನು ಸಂಗೀತ ಕಲಿತಾ ಇದ್ದೆ. ಹಾಗೆ ನಾನು ಕಲಿತಾ ಇದ್ದಂತೆ ನಾನು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿರುವ ಕಾರಣ ಬೆಂಗಳೂರು ಮಂಗಳೂರು ತುಂಬ ಟ್ರಾವೆಲ್ ಆಗ್ತಿತ್ತು ನಮಗೆ. ಅದಕ್ಕೋಸ್ಕರ ನಾನು ಮಂಗಳೂರಿಂದ ನನ್ನ ತಂದೆ ತಾಯಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ.
1: ಓಕೆ.
2: ಸೊ ನನ್ನ ಮ್ಯೂಸಿಕ್ ಕರಿಯರ್ಗೋಸ್ಕರ
1: ಭವಿಷ್ಯಕ್ಕೋಸ್ಕರ ನೀವು ಮಂಗಳೂರಿಂದ ಬೆಂಗಳೂರಿಗೆ ಸ್ಥಳಾಂತರ ಕೊಂಡ್ರಿ.
2: ಹೌದು.
1: ಓಕೆ. ನಂತರ
2: ಹಾಗೆ ಇಲ್ಲಿ ಶಿಫ್ಟ್ ಆದಮೇಲೆ ನಾನು ಸಂಗೀತ ಡಾಕ್ಟರ್ ಪಂಡಿತ್ ಬಸವರಾಜ್ ಮುಗಲ್ಕೋಡ್ ಸರ್ ಅಂತ ಅವ್ರ ಹತ್ರ ಹಿಂದೂಸ್ತಾನಿ ಸಂಗೀತ ಕಂಟಿನ್ಯೂ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಈಗ ಕೂಡ ಅವ್ರ ಹತ್ರನೇ ಕಲಿತಾ ಇದ್ದೇನೆ ನಾನು. ಹಾಗೆ ಹಿಂದೂಸ್ತಾನಿ ಸಂಗೀತ ನಾನು ಜೂನಿಯರ್ ಮುಗಿಸಿ ಸೀನಿಯರ್ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕಲ್ಲೂ ಕೂಡ ನಾನು ಜೂನಿಯರ್ ತನಕ ಮುಗಿಸಿದ್ದೀನಿ.
1: ಓಕೆ. ಗಾಯನ ಅಲ್ಲದೆ ಇವಾಗ ನೀವು ಗಾಯನ ಅಲ್ಲದೆ ವಕೀಲಿ ವೃತ್ತಿ ಮಾಡಬೇಕು ಮುಂದೆ ಅಂತ ಹೇಳಿ ಇವಾಗ LLB ಓದ್ತಾ ಇದ್ದೀರಿ. ಇದು ಹೆಂಗೆ, ಈ ಕಡೆ ಒಂದ್ ಕಡೆ ಆಕ್ಟಿಂಗ್ ಇದೆ, ಆಕ್ಟಿಂಗ್ ಪಾರ್ಟಿಗೆ ಬರ್ತೀನಿ ನಾನು ಇನ್ನೊಂದ್ಸಲ, ಆಕ್ಟಿಂಗ್ ಇದೆ ಒಂದ್ ಕಡೆಗೆ ಸಿಂಗಿಂಗ್ ಇದೆ, ಜೊತೆಗೆ ಮತ್ತೆ ನೀವು ಪ್ರೊಫೆಷನಲ್ ಅಂತ ನಾನು ಲಾಯರ್ ಆಗಬೇಕು ಅಂತ ಯೋಚನೆ ಮಾಡಿದ್ದು ಹೇಗೆ?
2: ಫಸ್ಟ್ ನಂದು ಇಂಪ್ರೆಷನ್ ಲಾ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ತಾಯಿ, ನನ್ನ ತಾಯಿ ಅಡ್ವೊಕೇಟ್.
1: ಓಕೆ.
2: ಸೊ ಅವ್ರನ್ನ ನಾನು ನೋಡಿ ಅಂದ್ರೆ
1: ಒಂದು ರೆಸ್ಪೆಕ್ಟ್ ತುಂಬಾ ಸಿಕ್ಬಿಟ್ಟಿದೆ.
2: ಅದೇ ಅವರಿಗೆ ಕೊಡುವಂಥ ರೆಸ್ಪೆಕ್ಟನ್ನ ನೋಡಿ ನನಗೆ ನಾನು ಈ ಒಂದು ಪ್ರೊಫೆಷನ್ಗೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಮನೆಯಲ್ಲಿ ಎಲ್ಲರೂ ಮ್ಯೂಸಿಕಲ್ಲೇ ಮುಂದೆ ಹೋಗು ಅಂತಲೇ ಹೇಳಿದ್ರು. ಬಟ್ ನನಗೊಂದು ಪ್ರೊಫೆಷ್ನಲ್ ಡಿಗ್ರಿ ಮಾಡಬೇಕಂತ ಇತ್ತು, ಅಂದರೆ ಮ್ಯೂಸಿಕ್ ಪ್ರೊಫೆಷ್ನಲ್ ಡಿಗ್ರಿ ಅಲ್ಲ ಅಂತಲ್ಲ, ಬಟ್ ಒಂದು ಎಜುಕೇಷ್ನಲಿ ಒಂದು ಪ್ರೊಫೆಷ್ನಲ್ ಡಿಗ್ರಿ ಬೇಕು ಅಂತ ಇತ್ತು. ಸೊ ಆದರೆ ಅದಕ್ಕೋಸ್ಕರ ನಾನು ಲಾ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಇಂಟ್ರೆಸ್ಟ್ ಇವಾಗಲೂ ಇದೆ. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ, ಅಂದರೆ 4th year ಇದ್ದೀನಿ ನಾನು. ಹಾಗೆ ಇಂಟರ್ನ್ಶಿಪ್ಸ್ ಅದು ಇದು ಎಲ್ಲ ಮಾಡ್ತಾ ಇರ್ತೀನಿ, ಕಾಂಪಿಟೇಷನ್ಸ್, ಮೂಡ್ ಕೋರ್ಟ್ಸ್, ADR.
1: ಸೊ ನೀವು ಹೆಂಗೆ ಇವಾಗ ನಿಮ್ಮ ಜನ್ರೇಷನ್ ಅನ್ನ ನೀವು ಮೋಟಿವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಹಾಡಬೇಕು ಅಂದ್ರೆ ಬರೀ ಹಾಡಬೇಕು, ಡಾನ್ಸ್ ಮಾಡಬೇಕು ಅಂತಂದ್ರೆ ಬರೀ ಡಾನ್ಸ್ ಮಾಡಬೇಕು, ಈ ಕಡೆ ಓದಬೇಕು ಅಂದ್ರೆ ಬರೀ ಓದಬೇಕು, ಅಕಾಡೆಮಿಕ್ಸ್ ಅಲ್ಲೇ ಇರಬೇಕು, ಇನ್ನು ಅದು ಸ್ಪೋರ್ಟ್ಸ್ ಅಲ್ಲಿ ಇದೀವಿ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಆಚೆ ಬಂದು ನಮ್ಮ ಕೈಲಾದಷ್ಟು ಎಲ್ಲ ಸರ್ಕಲಲ್ಲೂ ದಿ ಬೆಸ್ಟ್ನ ಕೊಡೋದು ಟ್ರೈ ಮಾಡಬೇಕು. ಓದು ಬರಹ ಅಂತೂ ಜೀವನ ತುಂಬಾ ಇಂಪಾರ್ಟೆಂಟು, ಮುಂದೆ ಗೊತ್ತಿಲ್ಲ ಕರಿಯರ್ ಹೆಂಗಿರುತ್ತೆ, ಜೊತೆಗೆ ನಮ್ಮ ಪ್ರತಿಭೆ ಜೊತೆಗೆ ನಮಗೆ ಅದೃಷ್ಟನೂ ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೆ ಓದ್ಕೊಂಡಿರ್ಬೇಕು, ಒಂದು ಪ್ರೊಫೆಷ್ನಲ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ಬೇಕು, ಆವಾಗ ನಮ್ಮ ಪ್ಯಾಷನ್ ಪ್ರೊಫೆಷನ್ ಎರಡೂ ಒಟ್ಟೊಟ್ಟಿಗೆ ತಗೊಂಡು ಹೋಗೋದು ಈಸಿ ಅಂತ ಹೇಳ್ತಾರೆ. ಸೊ ನೀವು ಅದನ್ನ ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಹಾಗೆ ನಿಮ್ಮ ಈ

0: ಪೀಳಿಗೆಯ ಜನರೇನಿದ್ದಾರೆ ಅವರಿಗೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇದ್ರೆ, ನಿಮ್ಮ ಜೊತೆ ಓದೋರಿಗೂ ಮೋಸ್ಟ್ಲಿ ಅನಿಸ್ತಿರ್ಬೋದು ನಾವು ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ. ಯಾರು ನಿಮ್ಮ ಜೊತೆ ಹಾಡ್ತಾ ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅವರಿಗೂ ಅನಿಸ್ಬೋದು ಓಕೆ ನಾವು ಚೆನ್ನಾಗೂ ಓದ್ಕೋಬೇಕು ಅಂತ ಹೇಳಿ. ಸೊ ಈ ರೀತಿಯೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈಗ ನಿಮ್ಮ ಗಾಯನದ ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ನಿಮ್ಮ ಆ್ಯಕ್ಟಿಂಗ್ ಜರ್ನಿನೂ ಏನು ಅಂತ ಹೇಳಿ ತಿಳ್ಕೊಬೇಕು. ಎಲ್ಲಿಂದ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು, ಅವಾಗಿನ ನಾವು ಹೇಳ್ತಾನೆ ಇದ್ದೀವಿ ನಮ್ಮ ಕೇಳುಗರಿಗೆ, ನೀವು ಗಾಯಕ ಗಾಯಕ ಅಂತ ಹೇಳ್ತಾನೆ ಇದ್ದೀವಿ, ಆದರೆ ನಿಮ್ಮ ಧ್ವನಿಲಿ ಒಂದು ಹಾಡು ಕೇಳಿಸ್ಲಿಲ್ಲ. ಅದರಿಂದ ಒಂದು ಹಾಡನ್ನು ಹಾಡಿಬಿಡಿ, ನಂತರ ಇನ್ನೊಂದಷ್ಟು ಮಾತುಕತೆನ ಮುಂದುವರಿಸೋಣ.
1: ಖಂಡಿತ. ನೀವು ಮೋಟಿವೇಶನ್ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೋಸ್ಕರ ಒಂದು ತುಂಬ ಫೇಮಸ್ ಆಗಿರೋಂಥ ಒಂದು ಕನ್ನಡ ಗೀತೆ, ಅದು ಏನಾಗಲಿ ಮುಂದೆ ಸಾಗು ನೀ ಹಾಡನ್ನ ಹಾಡಲಿಕ್ಕೆ ಇಷ್ಟಪಡ್ತೀನಿ.

0: ಸೂಪರ್ ಸೂಪರ್, ನಮಗೂ ಕರುಣಾನಂದವಾಯಿತು ನಿಮ್ಮ ಧ್ವನಿಯಲ್ಲಿ ಹಾಡನ್ನು ಕೇಳಿ. ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಮಾತುಕತೆಯನ್ನು ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ. ಮತ್ತೊಂದು ಹಾಡಿನ ನಂತರ ಈಗ ಒಂದು ವಿರಾಮ, ವಿರಾಮದ ನಂತರ ಹಾಡು ಪ್ರಸಾರ ಆಗುತ್ತೆ.
1: ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ.

0: ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನು ಕೇಳಿ ಬಂದ್ರಿ. ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದು ನಾಗೇಶ್ ಉಜ್ಜಯಿನಿ ಅವರು, ಹಾಗೆ ಎ ಟಿ ರವೀಶ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈ ಗೀತೆನ ಹಾಡಿದವರು ಯಾರು ಅಂತ ನಿಮ್ಗೆ ಗೊತ್ತಾ? ಈ ಗೀತೆ ಹಾಡಿದವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಕೂತಿದ್ದಾರೆ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರು ಅಂಗೈಲಿ ಅಕ್ಷರ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಚಿತ್ರ ಅಂಗೈಲಿ ಅಕ್ಷರ. ಈ ಚಿತ್ರದಲ್ಲಿ ನೀವು ಆಕ್ಟಿಂಗ್ ಮಾಡಿದ್ರಿ, ಹಾಡನ್ನು ಸಹ ಕೇಳಿ ಬಂದ್ವಿ, ಅದ್ಭುತವಾಗಿತ್ತು ಹಾಡು, ಹೇಳೋದೇ ಬೇಡ, ನಿಮ್ದು ನೀ ಇತ್ತು ತುಂಬ ಚೆನ್ನಾಗಿತ್ತು ಹಾಡು. ಮುಂದೆ ನೀವೀಗ ಆಕ್ಟಿಂಗ್ ಬಂದ್ರಿ, ಸಿಂಗಿಂಗ್ ಅಂತ ಬೆಂಗಳೂರಿಗೆ ಬಂದ್ರಿ ಮಂಗಳೂರಿಂದ, ಆಮೇಲೆ ಆಕ್ಟಿಂಗಿಗೆ ಬಂದ್ರಿ, ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ರಿ, ಹೇಗಿತ್ತು ಅನುಭವ, ಹೇಗೆ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ?
1: ನನ್ನ ಸಂಗೀತದಿಂದ ಆಕ್ಟಿಂಗಿಗೆ ಬಂದಿರೋ ಟ್ರಾನ್ಸಿಷನ್ನೇ ಈ ಸಾಂಗ್ ರೀಸನ್. ಅದಕ್ಕೆ ನಾನು ಆಕ್ಚುಲಿ ಈ ಚಿತ್ರಕ್ಕೆ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಹೋಗಿದ್ದೆ,
0: ರೆಕಾರ್ಡಿಂಗ್
1: ಸೊ ರೆಕಾರ್ಡಿಂಗ್ ಅಂತ ಹೋಗಿದ್ದಾಗ ನಾನು ಹಾಡಬೇಕಾದ್ರೆ ಡೈರೆಕ್ಟರ್ ಮತ್ತು ಲಿರಿಸಿಸ್ಟ್ ಇಬ್ಬರು ಇದ್ದರು, ಮ್ಯೂಸಿಕ್ ಡೈರೆಕ್ಟರು ಇದ್ದರು ಆಬ್ವಿಯಸ್ಲಿ. ಸೊ ಅವರು ಮೂರು ಜನ ಅಂದರೆ ಮಾತಾಡ್ಕೊಳ್ತಿದ್ರು, ಅಂದರೆ ಹಾಡು ಚೆನ್ನಾಗಿ ಬಂದಿತ್ತು, ಅವ್ರಿಗೆ ತುಂಬ ಖುಷಿಯಾಗಿತ್ತು. ಹೊರಗಡೆ ಬಂದ ತಕ್ಷಣ ಒಂದು ಮಾತು ಕೇಳಿದ್ರು ಅವರು, ನಿಂಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಅಂದರೆ ನನಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ನಾನು ಅಷ್ಟೊಂದು ಔಟ್ರೋವರ್ಟ್ ಅಂದರೆ ಎಕ್ಸ್ಟ್ರೋವರ್ಟ್ ಆಗಿರಲ್ಲ. ಸೊ ನಾನು ಸ್ವಲ್ಪ ಕನ್ಫ್ಯೂಷನ್ ಹೇಳಿದ್ರೆ ನಮ್ಮ ಅಮ್ಮ ಹೇಳಿದ್ರು ಇಲ್ಲ ಇಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರು ಹೌದಾ ಓಕೆ, ನಾನು ಇದ್ದರೆ ಏನಾದರೂ ಒಂದು ರೋಲ್ ಇದ್ದರೆ ಹೇಳ್ತೀನಿ ಅಂತ ಹೇಳಿದ್ರು ಡೈರೆಕ್ಟರ್. ಸೊ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಒಂದು ವೀಕಲ್ಲಿ ನಮಗೆ ಅವ್ರದ್ದು
0: ಫೋನ್ ಮಕ್ಕಳ ಚಿತ್ರನೇ ಮಾಡ್ತಾ ಇದ್ದಾರೆ ಅವಾಗ ಅಂತ.
1: ಹೌದೌದು, ಬಿಕಾಸ್ ನಮಗೆ ಸ್ಟೋರಿ ಹೇಳಿನೇ ಅವರು ಸಾಂಗ್ ಹಾಡಿಸ್ತಾರೆ, ಅಂದರೆ ಸಿಚುವೇಶನ್ ಹೇಳಿ ಸಾಂಗ್ ಹಾಡಿಸ್ತಾರೆ. ಸೊ ಐಡಿಯಾ ಇತ್ತು ಇದು ಒಂದು ಎಜುಕೇಷನ್ ಬೇಸ್ಡ್ ತಾಯಿ ಬಗ್ಗೆ ಇರುವಂಥ ಮೂವಿ ಅಂತ. ಸೊ ಒನ್ ವೀಕಲ್ಲಿ ನನಗೆ ಅವ್ರದ್ದೇ ಕಾಲ್ ಬರುತ್ತೆ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇನ್ನೊಂದು ಸಾಂಗ್ ಇರ್ಬೋದು ಅದೇ ಮೂವಿಗೆ ಹಾಡಲಿಕ್ಕೆ ಕಾಲ್ ಮಾಡ್ತಿರ್ಬೋದು. ಸೊ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಕಾಲ್ ಮಾಡಿ ಹೇಳಿದರು, ಇಲ್ಲ ಡೈರೆಕ್ಟರ್ ನಿಮ್ಮ ನಂಬರ್ ತಗೊಂಡಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕು. ಓಕೆ ಸರ್ ಅಂತ ಹೇಳಿದ್ದೆ. ಡೈರೆಕ್ಟರ್ದು ಕಾಲ್ ಬರುತ್ತೆ, ಅವರು ಫಸ್ಟ್ ಹೇಳಿದ್ದೆ ಇದು, ನನ್ನ ಮೂವಿಗೆ ನೀನೇ ಹೀರೋ ಆಗಬೇಕು, ಮಾಡ್ತೀಯಾ ಇಲ್ವಾ ಅಂತ ಒಂದು ಕನ್ಫರ್ಮ್ ಮಾಡಿ ಹೇಳು ಅಂತ. ನಾನು ಓಕೆ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿ, ನನಗೆ ಅವಾಗ ತುಂಬ ಭಯ ಶುರು ಆಯಿತು, ಅಂದರೆ ಹೀರೋ ಅಂದರೆ ಇನ್ನೂ 100 times ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಹಾಗೆ ನಾನು ಆ್ಯಕ್ಟಿಂಗೇ ಮಾಡಿಲ್ಲ ನನ್ನ ಲೈಫಲ್ಲಿ, ಅಂದರೆ ಸ್ಕೂಲ್ ಆ್ಯಕ್ಟಿಂಗ್ ಕ್ಲಾಸಸ್ ಹೋಗಿರ್ಬೋದು ಅಥವಾ ಏನಾದರೂ ಇರ್ಬೋದು, ಯಾವತ್ತೂ ಮಾಡಿರಲಿಲ್ಲ. ಸೊ ಅಮ್ಮ ಹತ್ರ ಹೋಗಿ ಕೇಳಿದೆ ಈ ಥರ ಈ ಥರ ಹೇಳ್ತಿದ್ದಾರೆ ಏನು ಹೇಳಿ ಅಂತ. ಅಮ್ಮ ಹೇಳಿದ್ರು ಆಪರ್ಚುನಿಟಿ ಬಂದಾಗ ಬಿಡಬೇಡ, ಹೋಗು ಮಾಡು, ಚೆನ್ನಾಗಾಗಿಲ್ಲ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ನೀನು ಏನಿದೆ ನೀನು ಪ್ರಯತ್ನ ಪಡು ನಿನ್ನ ಕಡೆಯಿಂದ. ನಾನು ಓಕೆ ಅಂತ ಹೇಳಿನೂ ನನಗೆ ಭಯ ಇತ್ತು ಓಕೆ ಅಂತ ಹೇಳಲಿಕ್ಕೆ ಸರ್ ಹತ್ರ. ಮತ್ತೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ, ಏನಿದೆ ನಾನು ಪ್ರಿಪರೇಷನ್ ಏನೇನೆಲ್ಲ ಇದೆ ನಂಗೆ ಸ್ವಲ್ಪ ನೀವು ಗೈಡ್ ಮಾಡಬೇಕು, ಬಿಕಾಸ್ ನಾನು ಯಾವತ್ತೂ ಮಾಡಿಲ್ಲ ಆ್ಯಕ್ಟಿಂಗ್ ಅಂತ. ಸೊ ಸರ್ ಓಕೆ ಅಂತ ಹೇಳಿ ನನಗೆ ಹೀಗೆ ಅಂದರೆ ಏನಾಯಿತು ಅಂದರೆ ಈ ಮೂವಿಯಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಸಿಕ್ತು ಅಂದರೆ ಫ್ರಮ್ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನನ್ನ ಟೀಮ್ ಜೊತೆನೆ ಇದ್ದೆ. ಬಿಕಾಸ್ ಅವ್ರಿಗೇನಂದ್ರೆ
0: ಎಷ್ಟು ವಯಸ್ಸು ಅವಾಗ ನಿಮಗೆ?
1: ಮ್ಯಾಮ್ ಅದು ನಾನು 9th ಅಥವಾ 10th ಅಲ್ಲಿರೋ ಟೈಮಲ್ಲಿ, 9th ಇಂದ 10th ಇದ್ದಾಗ ಶೂಟಿಂಗ್ ನಡೀತು, ಬಿಕಾಸ್ ಕೋವಿಡ್ ಮಧ್ಯದಲ್ಲಿ.

0: ವರ್ಷ ಇರುತ್ತೆ
1: ಹದಿಮೂರು ಹದಿನಾಲ್ಕು ವರ್ಷ. ಸೊ ಆಗ ಕೋವಿಡ್ ಇದ್ದ ಕಾರಣ
0: ಅವಾಗ ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು.
1: ಹೌದು,
0: ಟೈಮ್ ಇತ್ತು.
1: ಸೊ ಕೋವಿಡ್ ಇದ್ದ ಕಾರಣ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಶೂಟಿಂಗ್ ಶೆಡ್ಯೂಲ್ ಕೂಡ. ಹಾಗೆ ನನಗೇನಂದ್ರೆ ನಾನು ಸ್ವಲ್ಪ ಸಿಟಿ ಲೈಫಲ್ಲೇ ಬೆಳೆದಿರೋನು, ಹಳ್ಳಿ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಅಂದರೆ ಹೋಗೇ ಇಲ್ಲ ಅಂತಲ್ಲ, ಹೋಗಿದ್ದೀನಿ ಬಟ್ ಹಳ್ಳಿಯಲ್ಲಿ ಯಾವತ್ತೂ ಅನುಭವಿಸಿಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಶೂಟಿಂಗ್, ಯಾಕಂದರೆ ಯಾವತ್ತೂ ನನಗೆ ಈ ಆ ಎನ್ವೈರನ್ಮೆಂಟ್ ಅಂದರೆ ಓಕೆ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರೋದು, ಅವ್ರ ಹತ್ರ ಮಾತಾಡೋದು, ಆ ಥರ ಎಲ್ಲ ನಾನು ಯಾವತ್ತೂ ಇದ್ದಿರಲಿಲ್ಲ. ಸೊ ನನಗೇನಂದರೆ ಆ ಟೀಮ್ ಜೊತೆ ಇದ್ದಾಗ ಆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಟಿಕ್ಕಿಂತ ಜಾಸ್ತಿನೂ ಆ ಎನ್ವೈರನ್ಮೆಂಟ್ ಇರ್ಬೋದು, ಆ ಜನಗಳಿರ್ಬೋದು, ಅವ್ರ ಹತ್ರ ಮಾತಾಡೋದಿರ್ಬೋದು. ಸೊ ತುಂಬ ಚೆನ್ನಾಗಿ ನನಗೆ ನಂದು ಫಸ್ಟ್ ಸೀನೇ ಫಸ್ಟ್ ಟೇಕಲ್ಲೇ ಓಕೆ ಆಗಿತ್ತು. ಸೊ ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಸೊ ಆ ಚಿತ್ರದಲ್ಲಿ ನನಗೆ ಭಾಳ ಕಲಾವಿದರುಗಳು ಕೂಡ ಇದ್ರು, ನಿಮಗೆ ಚಂದ್ರಪ್ರಭಾ ಅವರು ಇವರೆಲ್ಲ ಗೊತ್ತಿರ್ಬೋದು. ಸೊ ಅವರು ಕೂಡ ಆ ಮೂವಿಯ ಪಾರ್ಟ್ ಆಗಿದ್ರು. ಸೊ
0: ಒಳ್ಳೆ ಒಳ್ಳೆ ಕಲಿಯೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇವಾಗ ಆಕ್ಟಿಂಗು ಮತ್ತೆ ಸಿಂಗಿಂಗ್ ಎರಡನ್ನು, ಗಾಯನ ಮತ್ತೆ ಅಭಿನಯ ಎರಡನ್ನು,
1: ಸಿಂಗಿಂಗ್ ಲಾ ಮೂರನ್ನು
0: ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ನಿಜವಾಗ್ಲೂ ಗ್ರೇಟ್. ನೀವು ಇನ್ನಷ್ಟು ಮಾತಾಡೋಣ ಸ್ನೇಹಿತರೆ. ಈಗ ತನುಷ್ ರಾಜ್ ಅವರೇ ಹಾಡಿರುವಂತಹ ಗುಬ್ಬಿ ಮರಿ ಚಿತ್ರದ ಹಾಡು ರೆಡಿಯಾಗಿದೆ, ನಿಮಗೋಸ್ಕರ ಕೇಳಿಸೋದಕ್ಕೆ ರೆಡಿಯಾಗಿದೆ. ಕೇಳಿ, ಎಂಜಾಯ್ ಮಾಡಿ. ಹಾಗೆ ಹಾಡು ಹೇಗಿದೆ ಅಂತ ಹೇಳಿ, ತನುಷ್ ರಾಜ್ ಅವರು ಇಲ್ಲೇ ಕೂತಿದ್ದಾರೆ, ಸ್ಟುಡಿಯೋದಲ್ಲೇ ಕೂತಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ನಮಗೆ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ಈ ಸಂಖ್ಯೆಗೆ ನೀವು ಸಂದೇಶ ಕಳಿಸಿ ಅವರಿಗೆ ನಿಮ್ಮ ಸಂದೇಶವನ್ನು ಸಹ ತಿಳಿಸ್ಬಹುದು.

ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು ನಮ್ಮ

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:44. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಗಾಯಕ ನಟ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಧ್ವನಿಯಲ್ಲಿ ಬಂದಂತಹ ಗೀತೆಯನ್ನ ಕೇಳಿ ಬಂದ್ರಿ, ಗುಬ್ಬಿ ಮರಿ ಚಿತ್ರದ ಗೀತೆ. ಧನುಷ್ ರಾಜ್ ಅವರ ಜೊತೆಗೆ ಧ್ವನಿ ಗೂಡಿಸಿದ್ರು ಅಭಿರಾವ್ ಭಟ್ ಅವರು ಸಹ. ಈ ಹಾಡಿಗೆ ಸಂಗೀತವನ್ನ ನೀಡಿದ್ದು ಎ.ಟಿ. ರವೀಶ್ ಅವರು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಉದಯೋನ್ಮುಖ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಗಾಯನಕ್ಕೆ ಹೇಗೆ ಬಂದ್ರಿ ಅಂತ ಗೊತ್ತಾಯ್ತು, ನಟನೆ ಹೇಗೆ ಬಂದ್ರಿ ಅಂತ ಗೊತ್ತಾಯ್ತು, ನಟನೆಯಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹಂಚ್ಕೊಂಡ್ರಿ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ, ಯಾವ್ಯಾವ ಚಿತ್ರಗಳು ಕೈಲಿದೆ, ಯಾವ್ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನ ಕೈಲಿಟ್ಕೊಂಡು ಮುಂದೆ ನೀವು ಕಾಯ್ತಾ ಇದ್ದೀರಾ?
1: ನಾನು ಸದ್ಯಕ್ಕೆ ಈಗ ಲಾ ಮಾಡ್ತಿದ್ದೇನೆ ಮ್ಯಾಮ್. ಅದ್ರ ಜೊತೆಗೇನೆ ಸಂಗೀತದಲ್ಲಿ
0: ಇನ್ನೊಂದು
1: ವರ್ಷ ಆದ್ರೆ ನಂದು ಲಾ ಗ್ರಾಜುಯೇಟ್ ಆಗ್ತೇನೆ. ನನಗೆ ಅದ್ರ ಜೊತೆಗೇನೆ ಸಂಗೀತದಲ್ಲಿ ಒಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. ಹಾಗೆ ನಾನು ಇವೆಂಟ್ಸ್ ಶೋಸ್ ಎಲ್ಲ ಕೊಡ್ತಾ ಇರ್ತೀನಿ. ಅದೇ ರೀತಿ ಇನ್ನು ಸ್ವಲ್ಪ ಕಲಿತು ಅದರಲ್ಲಿ ಅಪರ್ಚುನಿಟೀಸ್ ಹುಡುಕಿ ಅದರಲ್ಲಿ ಮುಂದೆ ಹೋಗ್ಬೇಕು ಅಂತ ಆಸೆ ಇದೆ. ಅದ್ರ ಜೊತೆಗೆ ಆಕ್ಟಿಂಗ್ ಅಲ್ಲೂ ಕೂಡ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಪ್ಯಾರಲಲ್ ಆಗಿ
0: ಯಾವ ರೀತಿ ಅವಕಾಶಗಳಿಗೋಸ್ಕರ ಇದು ನೋಡ್ತಾ ಇದ್ದೀರಾ ಹಾಗಿದ್ರೆ?
1: ಮ್ಯಾಮ್, ಆಕ್ಟಿಂಗ್ ಅಲ್ಲಿ ನನಗೆ ಸ್ಪೆಸಿಫಿಕ್ ಆಗಿ ಇದೇ ರೋಲ್ ಸಿಗ್ಬೇಕು ಅಂತ ಇಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ನನಗೆ ಒಟ್ಟಿನಲ್ಲಿ ಏನಂದ್ರೆ ನನ್ನ ಲೈಫ್ ಇದ್ದಿದ್ದೇ ಹಾಗೆ ಫಸ್ಟೇ, ನಾನು ಎಲ್ಲೂ ಲಿಮಿಟ್ ಮಾಡ್ಕೊಂಡಿಲ್ಲ.
0: ಗೋ ವಿತ್ ದ ಫ್ಲೋ ಅಂತ ಹೊಂದಿದ್ದೀರಾ?
1: ಗೋ ವಿತ್ ದ ಫ್ಲೋ ಕಿಂತ ಎಕ್ಸ್ಪ್ಲೋರ್ ವಾಟ್ ಎವರ್ ಇಸ್ ಪಾಸಿಬಲ್ ಅಂತ ನಂದು.
0: ನಿಮ್ ದಾರಿಲಿ ಬಂದಿದ್ದೀನಿ, ಯಾವುದೋ ನೀವು ಬಿಟ್ಟಿಲ್ಲ.
1: ಹೌದು, ಕೆಲವೊಂದ್ಸಲ ಏನ್ ಗೊತ್ತಿಲ್ಲ ಅಂದ್ರೂ ಆ ವಿಷಯನ ಮಾಡಿದ್ದೀನಿ ನಾನು, ಬಿಕಾಸ್ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಸೊ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್, ಐ ಆಮ್ ರೆಡಿ ಟು ಸಿ ವೇರ್ ಲೈಫ್ ವಿಲ್ ಟೇಕ್ ಮೀ ಇನ್ ಫ್ಯೂಚರ್. ಬಟ್ ಹಾಗಂತ ಗೋಲ್ಸ್ ಇಲ್ಲ ಅಂತಲ್ಲ, ಗೋಲ್ಸ್ ಇದೆ ಬಟ್ ಹೇಳ್ತಾರಲ್ಲ ಹೇಳ್ಕೊಳ್ಬಾರ್ದು, ಬಿಕಾಸ್ ಹೇಳಿದ್ರೆ
0: ಮಾಡ್ಲಿಕ್ಕೆ ಮಾಡಿ ತೋರಿಸ್ಬೇಕು.
1: ಹೌದು, ಸೊ ಅದ್ರಲ್ಲಿ ನಾನು ತುಂಬಾ ಬಿಲೀವ್ ಮಾಡ್ತೇನೆ, ಸೊ ಮಾಡಿ ತೋರಿಸ್ತೇನೆ. ಸೊ ಈ ಇದೇ ಮೂರು ಏರಿಯಾದಲ್ಲಿ ನನಗೆ ಏನಾದ್ರು ಒಂದು ಅಚೀವ್ ಮಾಡಿ,
0: ತುಂಬಾನೇ ಒಳ್ಳೇದಾಗ್ಲಿ. ಮುಂದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ನಟ ಸಿಗ್ಲಿ, ಒಳ್ಳೆ ಗಾಯಕ ಸಿಗ್ಲಿ, ಹಾಗೇನೆ ಒಳ್ಳೆ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಲಾಯರ್ ಸಹ ಸಿಗ್ಲಿ ಅಂತಾನೆ ನಮ್ಮ ಅಭಿಲಾಷೆ. ಹಾಗೆ ನಮ್ಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೂಪರ್ ಸಾಂಗ್ ಅಂತ ಹೇಳ್ತಿದ್ದಾರೆ, ನಿಮ್ಮ ಹಾಡು ಕೇಳಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಕೇಳುಗರಿಗೆ ಇನ್ನೊಂದು ಹಾಡನ್ನು ನೀವು ಕೇಳಿಸ್ಬೋದಾ?
1: ಖಂಡಿತ ಮ್ಯಾಮ್, ನಾನು ಇನ್ನೊಂದು ಹಾಡಂದರೆ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಹಾಡನ್ನ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಅದು ಒಂಥರ ಫೇವ್ರೇಟ್ ಸಾಂಗ್, ಸೊ ಅದಕ್ಕೋಸ್ಕರ ಆ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದೇನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರಾ.

ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ.

0: ಥ್ಯಾಂಕ್ ಯು.
1: ಧನ್ಯವಾದಗಳು. ಕೇಳ್ತಾ ಕೇಳ್ತಾ ನಾವು ಹಂಗೆ ಕಳೆದು ಹೋಗ್ಬಿಟ್ವಿ. ತುಂಬ ಚೆನ್ನಾಗಿ ಹಾಡಿದ್ರಿ, ನಿಮ್ಮ ಧ್ವನಿ ನಿಜವಾಗ್ಲೂ ಸುಮಧುರವಾಗಿದೆ. ಹೀಗೆ ಇಂಥ ಒಂದು ಒಳ್ಳೆ ಧ್ವನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೂರಲಿ, ಒಂದು ಒಳ್ಳೆ ಗಾಯಕರಾಗಿ ನೀವು ಬೆಳೀಲಿ. ಇನ್ನಷ್ಟು ಮಾತಾಡೋಣ ನಿಮ್ಮ ಜೊತೆಗೆ. ಮತ್ತೊಂದು ಹಾಡಿದೆ, ಹಾಡನ್ನು ಕೇಳಿ ಬಂದು ಮತ್ತಷ್ಟು ಮಾಹಿತಿಯನ್ನು ಮಾತನಾಡೋಣ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ ಎರಡು.

0: ಸ್ನೇಹಿತರ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರೇ, ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೊಂದಷ್ಟು ಮಾತು, ನಿಮ್ಮ ಮೂರ್ಖತೆ ಚಿತ್ರದ ಬಗ್ಗೆ ನೀವು ಹೇಳಿಲ್ಲ. ನಿಮ್ಮ ಮುಂದಿನ ಚಿತ್ರ ಮೂರ್ಖತೆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಕ್ರಿಸ್ಪಾಗಿ ಹೇಳೋದಾದ್ರೆ.
1: ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಇನ್ನೊಂದು, ನನ್ನ ಎರಡನೇ ಚಿತ್ರ ಅದು. ಅದರಲ್ಲಿ ನಾಗೇಂದ್ರ ಅರಸ್ ಅವರು ಲೀಡ್ ರೋಲಲ್ಲಿ ಮಾಡಿದ್ದಾರೆ, ಅಂದರೆ ಸುಂದರ ಕೃಷ್ಣ ಅರಸ್ ಅವರ ಮಗ. ಸೊ ಅವ್ರ ಜೊತೆ ನಾನು ಚೈಲ್ಡ್ ಆಕ್ಟರ್ ಆಗಿ ಮಾಡಿದ್ದೆ.
0: ಸೊ
1: ಹಾಗೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್, ಮತ್ತೆ ಹೊಸ ಟೀಮ್ ಜೊತೆ ವರ್ಕ್.
0: ಒಳ್ಳೇದಾಗಲಿ. ಈಗ ಒಂದು ಪುಟಾಣಿ ರಾಪಿಡ್ ಫೈರ್ ಮಾಡೋಣ.
1: ಶೋರ್ ಮ್ಯಾಮ್.
0: ಓಕೆ, ಫಸ್ಟ್ ಫಸ್ಟ್ ಆಗಿ ಆನ್ಸರ್ ಮಾಡ್ಬೇಕಂಗಿದ್ರೆ ಮಂಗಳೂರ ಬೆಂಗಳೂರ
1: ಮಂಗಳೂರು
0: ಮಂಗಳೂರು ಮಂಗಳೂರಿಗೆ ಹೋಗ್ಬೇಕಾ? ವೆಸ್ಟರ್ನ್ ಕ್ಲಾಸಿಕಲ್
1: ಕ್ಲಾಸಿಕಲ್
0: ಆಕ್ಟಿಂಗ್ ಸಿಂಗಿಂಗ್
1: ಸಿಂಗಿಂಗ್
0: ಫೇವ್ರೆಟ್ ಹೀರೋ
1: ಕನ್ನಡದಲ್ಲಿ ಸುದೀಪ್ ಸರ್.
0: ಸುದೀಪ್ ಅವರ. ಓಕೆ, ಹೀರೋಯಿನು?
1: ಹೀರೋಯಿನ್ ಸುಮಾರು ಜನ ಇದ್ದಾರೆ, ಕನ್ನಡದಲ್ಲಿ ಅಂದರೆ ರಚಿತಾ ರಾಮನ್ ಇಷ್ಟ ನನಗೆ.
0: ಓಕೆ ಓಕೆ. ಫೇವ್ರೆಟ್ ಗಾಯಕ ಅಂತ ಇಟ್ಕೊಂಡಿದ್ದೆ, ಬಟ್ ಕೇಳಿದೆ, ನಂಗೆ ಆನ್ಸರ್ ಗೊತ್ತು, ಎಲ್ರಿಗೂ ಗೊತ್ತು ಕೇಳ್ತಾರವ್ರಿಗೆ, ನೀವು ಅದನ್ನೇ ಹೇಳ್ತೀರಾ ಅಂತ. ಬಟ್ ಸ್ಟಿಲ್ ಹೇಳಿ, ಯಾರು ತುಂಬ ಇಷ್ಟದ ಗಾಯಕ?
1: ಎಸ್ ಪಿ ಬಿ, ಡಾಕ್ಟರ್ ಎಸ್ ಪಿ ಬಿ ಸರ್ ಅಷ್ಟೇ.
0: ಓಕೆ ಓಕೆ, ತುಂಬ ಖುಷಿಯಾಯಿತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತಾಡಿ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಸರ್ ನಮಸ್ಕಾರ, ಡಾಕ್ಟರ್ ರಾಜ್ಕುಮಾರ್ ಅವರ ತರಹ ಒಳ್ಳೆ ಸ್ಟೋರಿ ಫಿಲಮ್ನಲ್ಲೇ ಆ್ಯಕ್ಟ್ ಮಾಡಿ ಸರ್, ಹಾಗೆ ನೀವು ಹೆಸರುವಾಸಿ ಆಗ್ತೀರಾ, ಶುಭವಾಗಲಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಒಳ್ಳೆ ಸ್ಟೋರಿ ಇರುವಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕಂತ ಯಾರಿದು ಹೇಳ್ತಾ ಇರೋದು ಅಂದರೆ, ಅವ್ರ ಹೆಸರನ್ನೇ ಕಳಿಸಿಲ್ಲ ನೋಡಿ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಸರ್ ನಿಮಗೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸುಮನ್ ಕೋರಿ ಅವರು ಹಂಪಸಾಗರದಿಂದ, ಹಾಡುವ ಶೈಲಿ ತುಂಬ ಚೆನ್ನಾಗಿದೆ, ನಾನಂತೂ ಈ ಹಾಡನ್ನ ತುಂಬ ಇಷ್ಟಪಡ್ತೇನೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ. ಅವರಿಗೂ ಸಹ ಥ್ಯಾಂಕ್ ಯು. ಹೇ, ಏನು ಹೇಳ್ತೀರಾ ನಿಮ್ಮ ಕಾರ್ಯಕ್ರಮದ ಕೊನೆಯ ಮಾತುಗಳು, ಹೆಂಗನ್ನಿಸ್ತು ಇಂಟರ್ವ್ಯೂ?
1: ತುಂಬ ಖುಷಿಯಾಯಿತು, ಮತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿ ಬೆಂಗಳೂರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೂ ಕೂಡ ಇಷ್ಟು ಹೊತ್ತು ಟೈಮ್ ತಗೊಂಡು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ.
0: ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೆಲಸಗಳ ಮುಖಾಂತರ, ನಿಮ್ಮ ಪ್ರತಿಭೆಯ ಮುಖಾಂತರ ಇಂದಿನ ಪೀಳಿಗೆಯ ನಿಮ್ಮ ಜನರನ್ನು ಸ್ಫೂರ್ತಿ, ಅವರಿಗೆ ಸ್ಫೂರ್ತಿ ಆಗಿದ್ದೀರಾ, ಅವರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ. ತನುಷ್ ರಾಜ್ ಅವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಹಾಗೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಕಾರ ಆಗಲಿ ಅಂತ ನಿಮಗೆ ಹಾರೈಸ್ತಾ, ದಸರಾ ಹಬ್ಬದ ಶುಭಾಶಯಗಳನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
1: ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ತನುಷ್ ರಾಜ್ ಅವರ ಜೊತೆಗಿನ ಸಂದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬೆಳಗಿನಿಂದ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

ಈ ಹಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ್ದು. ಈ ಹಾಡಿಗೂ ಸಹ ತನುಷ್ ರಾಜ್ ಅವರು ಧ್ವನಿಯಾಗಿದ್ದಾರೆ, ಅವರ ಜೊತೆಗೆ ಜ್ಞಾನೇಶ್ವರ್ ಅವರು ಸಹ ಹಾಡಿದ್ದಾರೆ. ಈ ಹಾಡಿಗೆ ಸಂಗೀತ ನೀಡಿದ್ದು ವಾಸುಕಿ ವೈಭವ್.

ಮ್ಯೂಸಿಕ್ಲಿ ಎಂದನಿಗೂ ಯೋರ್ಸ್ ಎಲ್ಲರಿಗೂ ಶುಭ ಸಂಜೆ. ಸಮಯಾಗಿದೆ 5:01, ಇನ್ನು 2 ನಿಮಿಷಕ್ಕೂ ಕೂಡ ಕಾಲಿಟ್ಟಾಯ್ತು. ಈ ಸಮಯ ಯಾವ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ? ನೀವೇ ಕೇಳಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಹೌದು, ನಾನ್ ಸ್ಟಾಪ್ ಹಾಡು, ನಾನ್ ಸ್ಟಾಪ್ ಮಾತು, ಹಾಗೆ ನಾನ್ ಸ್ಟಾಪ್ ಮೆಸೇಜಸ್ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ನಾನ್ ಸ್ಟಾಪ್ ಸಂಜೆಯಲ್ಲಿ ಅಪ್ಪ, ಇವತ್ತಂತೂ ಹೆವಿ ಟ್ರಾಫಿಕ್ ಇತ್ತು. ಎಲ್ಲಿಂದ ಅಂತ ಕೇಳ್ತೀರಾ? ಸಿಕ್ಕಾಪಟ್ಟೆ ನಮ್ಮ ಸ್ಟುಡಿಯೋ ರೋಡ್ಗೆ ಬರೋವರೆಗೂ ಕೂಡ ಸಿಕ್ಕಾಪಟ್ಟೆನೆ ಟ್ರಾಫಿಕ್ ಇತ್ತು.

ಹಾಗೆ ನೀವು ಓಡಾಡೋ ದಾರಿನಲ್ಲಿ ಎಲ್ಲಪ್ಪ ಟ್ರಾಫಿಕ್ ಇದೆ, ಏನ್ ಕತೆ, ಬೇಗ ಬೇಗ ಬರ್ದ್ ಕಳಿಸಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480104809090091013. ಟ್ರಾಫಿಕ್ ಅಪ್ಡೇಟ್ ಇರಲಿ, ಮಾತಿರಲಿ, ಹಾಗೆ ಹಾಡು ಕೂಡ ಸೈಡಿಗಿಟ್ರೆ ಇವತ್ತಿಂದ ಭರ್ಜರಿಯಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಮಿಂಚ್ತಾ ಇದ್ದಾರೆ. ಯಾಕಂದರೆ ಇವತ್ತಿಂದ ನವರಾತ್ರಿ ಶುರುವಾಗಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ಶುರುವಾಯಿತು, ಇವತ್ತು ಎರಡನೇ ದಿನ ಅಂತ ಕೂಡ. ಏನು ಎಲ್ಲಿ ನೋಡಿದ್ರು ಕೂಡ ಎಲ್ಲ ವೈಟ್ ಥೀಮ್ನಲ್ಲಿ ಇದ್ದಾರೆ. ಈ ಒಂದು ದಿನದ ಒಂದು ಕಲರ್ ಸಿಂಬಲೈಸೇಷನ್ ಬಂದು ವೈಟ್ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಕೂಡ ಶ್ವೇತ ವರ್ಣದಲ್ಲಿ ಎಂಥ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಎಲ್ಲ ಕೇಳುಗರಿಗೂ ಮೊಟ್ಟ ಮೊದಲನೆಯದಾಗಿ ನವರಾತ್ರಿಯ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಲ್ವಾ ಸ್ನೇಹಿತರೆ. ಆಲ್ರೆಡಿ ಎಷ್ಟೋ ಮಕ್ಕಳಿಗೆ ಈಗ ಹಾಲಿಡೇಸ್ ಕೂಡ ಸಿಕ್ಬಿಟ್ಟಿದೆ, ದಸರಾ ರಜೆ ಅಂತಲೂ ಕೂಡ ಸಿಕ್ಬಿಟ್ಟಿದೆ. ಹಲವಾರು ಜನ ಮೈಸೂರು ಕಡೆ ಪ್ರಯಾಣನೂ ಬೆಳೆಸ್ತಾ ಇದ್ದಾರೆ. ಹೀಗೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡೋದೇ ಆಗೋಗ್ಬಿಡುತ್ತೆ. ಬಟ್ ಎನಿವೇಸ್, ತುಂಬ ಎಂಜಾಯ್ ಮಾಡುವಂಥ ಟೈಮ್ ಇದ್ದಾಗಿದೆ. ಸೊ ನಿಮ್ಮ ಎಂಜಾಯ್ಮೆಂಟ್ಗೆ ನಮ್ಮ ಹಾಡುಗಳು ಕೂಡ ಸಾಥ್ ನೀಡ್ತವೆ, ಹಾಗೆ ಮಾಹಿತಿ ಕೂಡ ಸಾಥ್ ನೀಡುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾತು, ಏನ್ ಕಥೆ ಇರುತ್ತೆ ಎಲ್ಲದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಒಂದು ಹಾಡಿನ ನಂತರ ಈಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಗೀತೆ. ನಾನ್ ಸ್ಟಾಪ್ ಸಂಜೆಯಲ್ಲಿ, ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನಾನ್ ಸ್ಟಾಪ್ ಸಂಜೆಯಲ್ಲಿ ನಮ್ಮ ಮಾತು ಸಾಗ್ತಾ ಇದೆ. ಹಾಗೆ ಬ್ಯೂಟಿಫುಲ್ ಆದಂತಹ ಗೀತೆಯನ್ನು ಸಹ ಕೇಳಿದ್ರಿ. ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂತಹ ಒಂದು ಸಮಯ ಇದು. ದಸರಾ ಸಮಯದಲ್ಲಿ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಹಾಗೆ ನಮ್ಮ ಕರುನಾಡಲ್ಲಿ ಮೈಸೂರು ದಸರಾ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ, ಎಷ್ಟು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ಹೊಂದಿದೆಯೋ, ಹಾಗೆ ಭಾರತದಾದ್ಯಂತ ಹಲವಾರು ಕಡೆ ಕೂಡ ಈ ದಸರಾದ ಸಂಭ್ರಮ ಸಿಕ್ಕಾಪಟ್ಟೆ ಮನೆ ಮಾಡಿದೆ. ಗೊಂಬೆ ಕೂರಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಆಚರಣೆಗಳು ಸಿಕ್ಕಾಪಟ್ಟೆ ವೇರಿಯೇಷನ್ ಇದ್ರೂ ಕೂಡ ಒಂದೊಂದು ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಆ ಒಂದು ಆಚರಣೆಗಳ ಬಗ್ಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ನಮ್ಮ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ದಸರಾವನ್ನು ಸಂಭ್ರಮಿಸ್ತಾರೆ, ಹಾಗೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಿಮಾಚಲ ಪ್ರದೇಶದಲ್ಲಿ ಅಂದರೆ ಕುಲುನಲ್ಲಿ ಸೂಪರಾಗಿರಿ ಅಂದರೆ ತುಂಬ ತುಂಬ ತುಂಬ ಚೆನ್ನಾಗಿ ಒಂದು ದಸರಾವನ್ನು ಸೆಲೆಬ್ರೇಟ್ ಮಾಡ್ತಾರಂತೆ. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳ್ತಾರೆ. ಏನಪ್ಪ ಏನು ಕಥೆ ಇದು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡೋಣ. ಒಂದು ಗೀತೆಯ ನಂತರ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ದ್ವಾಪರ ಗೀತೆ ಮೂಡಿ ಬರ್ತಾ ಇದೆ. ಜಾಸ್ಕರ್ ಅಂಡ್ ಸ್ವಿಂಗ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಚಿತ್ರದ್ದು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಗ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಭಾರತದಾದ್ಯಂತ ಎಲ್ಲೆಲ್ಲಿ ಎಷ್ಟೆಷ್ಟೆಲ್ಲ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಕುಲುನಲ್ಲಿ ಸರಿಸುಮಾರು 250 ಹಳ್ಳಿಗಳು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾರಂತೆ. ಹಾಗೆ ದಾಲ್ಪುರ್ ಮೈದಾನ ಈ ಒಂದು ಜಾಗದಲ್ಲಿ ಮಾಡ್ತಾರಂತೆ ಈ ಒಂದು ಆಚರಣೆಯನ್ನು. ಹಾಗೆ ಕುಲುನಲ್ಲಿನೂ ಕೂಡ ಹಲವಾರು ಜಾನಪದ ಶೈಲಿಯ ಹಾಡು, ನೃತ್ಯ ಎಲ್ಲವೂ ಸಹ ಇದೆ, ಎಲ್ಲದರ ಪ್ರದರ್ಶನ ನಡೆಯುತ್ತೆ. ಹಾಗೆ ರಘುನಾಥ ದೇವರ ಒಂದು ಪ್ರೊಸೆಷನ್ ಕೂಡ ನಡೆಯುತ್ತಂತೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆ. ಹಾಡಿದ್ದಾರೆ ಅನೀಶ್ ಕೇಶವರಾವ್. ಸಾಹಿತ್ಯ ವಿಜಯದಾಸರು, ಸಂಗೀತ ವಿಜಯಕೃಷ್ಣ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.

0: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ರೋನ್ನಿ ದಿ ರೂಲರ್ ಚಿತ್ರದಿಂದ ಕುನಾಲ್ ಗಾಂಜವಾಲಾ ಹಾಗೂ ಹನ್ಸಿಕಾ ಅಯ್ಯರವರ ಧ್ವನಿಗಳಲ್ಲಿ ಪ್ರಮೋದ್ ಮರವಂತೆಯವರ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸಂಗೀತ ಈ ಗೀತೆಗಿದೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗಿರ್ಮಿಟ್. ಮುಂದಿನ ಗೀತೆ ಉಪಾಧ್ಯಕ್ಷ ಚಿತ್ರದಿಂದ ಮೂಡಿಬರಲಿದೆ. ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಎಪಿ ಅರ್ಜುನ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ.

ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಕೇಳಿ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಗೀತೆ, ಸಿದ್ದು ಕೋಡಿಪುರ ಮತ್ತು ಸುನಿಯವರ ಸಾಹಿತ್ಯ, ವೀರ್ ಸಮರ್ಥವರ ಸಂಗೀತ ಈ ಗೀತೆಗಿದೆ.

ಅಶ್ವಿನ್ ಶರ್ಮಾ ಅವರ ಧ್ವನಿಯಲ್ಲಿ ಕೇಳಿ ಓ ನನ್ನ ಚೇತನ ಚಿತ್ರದ ಗೀತೆ, ಹರಿ ಸಂತು ಅವರ ಸಾಹಿತ್ಯ, ಎಸ್ ಪ್ರದೀಪ್ ವರ್ಮಾ ಅವರ ಸಂಗೀತ ಈ ಗೀತೆಗಿದೆ.

0: ಆಕಾಶವಾಣಿ ಬೆಂಗಳೂರು. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿಯನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಕುಂದಿಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: 2047. Let's put the two numbers side by side. And they realize there's no country in the world which will probably double their GDP.
1: Defense Minister Rajnath Singh has said that over the past few years, the government has focused on achieving self-reliance and modernization across all sectors, from weaponry and technology to clothing, equipment and training. The Defense Minister was speaking during the signing of MOU between the Indian Army and the Food Corporation of India in New Delhi today. The centre has urged all states and union territories to ensure the prominent display of rates charged for services and facilities offered by clinical establishments. The move aims to empower patients to make informed healthcare decisions. The 2026 Nobel Prize in Economics has been awarded to American economists Robert E. Hall and Michael Woodford for developing macroeconomic models that help policymakers stabilize economies during booms and recessions. The Royal Swedish Academy of Sciences said their work has strengthened the theoretical basis for fiscal and monetary policies. And that is the end of this news bulletin.
2: ಆಕಾಶವಾಣಿ ಬೆಂಗಳೂರು. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿ ರಂಗ ಸಮಗ್ರ ಕೀಟಪೀಡೆ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಪ್ರಕಾಶ್ ಹೆಚ್ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್. 10:00 ವನಿತಾ ವಿಹಾರ, ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆಯ ಪ್ರಸಾರದಲ್ಲಿ 6:10 ದಸರಾ ಗೀತಾರಾಧನಾ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ. ಇಂದು ಪ್ರಾಯೋಜಿಸುವವರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ ಸಾತರ್. ನಿರ್ಮಾಣ ಎಂ ಶಿವರಾಂ. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. ಮಾಮವ ಮಹಾವಿದ್ಯೆ ದೇವಿಯ ದಶ ಮಹಾವಿದ್ಯಾ ಸ್ವರೂಪಾನುಸಂಧಾನಂ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು. ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ ಜಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನ್ಹೇರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತ ಅಲಕ್ಷ್ಯ ಬೇಡ, ಡಾಕ್ಟರ್ ಪ್ರಮೋದ್ ಚಬ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪಿಎಂ ಜನಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ. ಕಲಬುರಗಾ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ. 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳ ಕುರಿತಾದ ಚರ್ಚೆ. ಪ್ರಾದೇಶಿಕ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 6:30

ಕ್ಕೆ ಅವಲೋಕನ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. 7:45 ಸಿರಿಗಂಧ. 9:15 ಎನ್ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳು. 9:30 ಮನಿ ಠಾಕ್. ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ. ವೈಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತಾ ಚಂದ್ರಿಕೆ. ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಈ ಎಲ್ಲಾ ಕಾರ್ಯಕ್ರಮಗಳು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು, ಅವರ ಮಗಳು ಅಂದ್ರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು, ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು. ಜೀವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕತ್ತಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೆಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ರು ನಮ್ಮಕ್ಕ. ಅದರಲ್ಲಿ ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾಧ್ರುವ ವಾಡಾಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತಗೊಂಡ್ವಿ, ಅಮ್ಮ ಮಕ್ಕಳಲ್ಲೇ ಹೆಸರು ತಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು ಜ್ವರ ಬಂದರೆ ಓದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆಟನಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾಡು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮಕ್ಕನಿಗೆ ಎರಡನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಲೀಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋದು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯ್ತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೆ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ರು ನಾವು ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ,

0: ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗಬೇಕಾದ್ರೆ ಅವ್ರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಆದ್ರೆ ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ, ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡಬೋದು. ಏ ಬೇಡ ಬೇಡಿ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ, ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ, ಮಾಡಲಿ ವೀರಣ್ಣವರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರ
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಮುದ್ರ ತಟೀಯ ಕ್ಷೇತ್ರೇಷು ಜಲಾಂತರ್ಗತ ಸುರಕ್ಷಾ ಸಂಕಟ ನಿವಾರಣಾರ್ಥಂ INS ಮಂಗ್ರೌಲ್ ಇತ್ಯೇಷಃ ಸ್ವದೇಶೀ ಸಮರಪೋತಃ ಭಾರತೀಯ ನೌಸೇನಾಯಾಂ ರಾಷ್ಟ್ರಾಯ ಸಮರ್ಪಿತಃ. ಪ್ರತ್ಯೇಕ ಭಾರತೀಯ ನಾಗರಿಕೆ ನ್ಯಾಯ ಪ್ರಾಪ್ತಯೇ ಸರ್ವೋಚ್ಚ ನ್ಯಾಯಾಲಯಸ್ಯ ದ್ವಾರಾಣಿ ಸರ್ವದಾ ಅಪಾವೃತಾನಿ ಏವ ತಿಷ್ಠಂತಿ ಇತಿ ಮುಖ್ಯ ನ್ಯಾಯಾಧೀಶೇನ ಸೂರ್ಯಕಾಂತೇನ ಉದ್ಘೋಷಿತಂ. ನವದೆಹಲ್ಯಾಃ ಜಂತರ್ ಮಂತರ್ ಸ್ಥಲಂ ಅಧುನಾ ವಿರೋಧ ಪ್ರದರ್ಶನ ಸ್ಥಾನಂ ನ ಸ್ಥಾಸ್ಯತಿ. ದೆಹಲಿ ಆರಕ್ಷಿ ಅಧಿಕಾರಿಭಿಃ ಜನ ಪ್ರದರ್ಶನೇಭ್ಯಃ ತ್ರೀಣಿ ನೂತನಾನಿ ಸ್ಥಾನಾನಿ ಪರಿಗಣಿತಾನಿ. ಚಿಕಿತ್ಸಾ ಸುವಿಧಾಸು ಮೌಲ್ಯ ಪಾರದರ್ಶಿತಾಂ ವರ್ಧಯಿತುಂ ಕೇಂದ್ರೇಣ ಸರ್ವೈಃ ರಾಜ್ಯೈಃ ಕೇಂದ್ರಶಾಸಿತ ಪ್ರದೇಶೈಶ್ಚ ರುಗ್ನಾಲಯ ಪ್ರದೇಶಾನಾಂ ಶುಲ್ಕಾನಾಂ ಸುಸ್ಪಷ್ಟಂ ಪಟ್ಟಿಕಾ ಪ್ರದರ್ಶನಂ ನಿರ್ವೋಢುಂ ಸಮಾದಿಷ್ಟಂ. ಅಪಿ ಚ ಸಮಷ್ಟಿ ಅರ್ಥಶಾಸ್ತ್ರಸ್ಯ ಸ್ಥಿರೀಕರಣ ಪ್ರತಿಮಾನಾಂ ವಿಕಾಸ ಹೇತುಃ ಅಮೆರಿಕೀ ವಿದ್ವದ್ಭ್ಯಾಂ ರಾಬರ್ಟ್ ಇ ಹಾಲ್ ಮೈಕಲ್ ವುಡ್ಫೋರ್ಡ್ ವರ್ಯಾಭ್ಯಾಂ ಪ್ರತಿಷ್ಠಿತಃ ಅರ್ಥಶಾಸ್ತ್ರ ನೋಬೆಲ್ ಪುರಸ್ಕಾರಃ ಅಲಂಕೃತಃ. ಅಥ ವಾರ್ತಾಃ ವಿಶದೀಕೃತ್ಯ. ಶಾರದೀಯ ನವರಾತ್ರೋತ್ಸವಸ್ಯ ದ್ವಿತೀಯೇ ಅಹನಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ದೇಶವಾಸಿಭ್ಯಃ ಹಾರ್ದಾನ್ ಶುಭಾಶಯಾನ್ ವ್ಯಾಹೃತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೇ ಸ್ವಸಂದೇಶಂ ಪ್ರಸಾರಯನ್ ಪ್ರಧಾನಮಂತ್ರಿ ಪ್ರಾವೋಚತ್ ಯತ್ ನವರಾತ್ರಸ್ಯ ದ್ವಿತೀಯಂ ದಿನಂ ತಪಸಃ ತ್ಯಾಗಸ್ಯ ದೃಢಸಂಕಲ್ಪಸ್ಯ ಚ ಪ್ರತೀಕಭೂತಾಯಾಃ ಭಗವತ್ಯಾಃ ಬ್ರಹ್ಮಚಾರಣ್ಯಾಃ ಉಪಾಸನಾಯೈ ಸಮರ್ಪಿತಮಸ್ತಿ. ಪ್ರಧಾನಮಂತ್ರಿಣಾ ಪ್ರಾರ್ಥನಾ ವಿಹಿತಾ ಯತ್ ಮಾತಾ ಪದ್ಮಧಾರಿಣಿ ದೇವಿ ಬ್ರಹ್ಮಚಾರಿಣಿ ಸರ್ವಾನಪಿ ಜನಾನ್ ಶೌರ್ಯೇಣ ಧೈರ್ಯೇಣ ಆತ್ಮಸಂಯಮೇನ ಚ ಅನುಗೃಹಣಾತು ಇತಿ. ಕೋಚೀಸ್ ನಗರಸ್ಥೇನ ಕೋಚಿ ಶಿಪ್ಯಾರ್ಡ್ ಸಂಸ್ಥೆಯ ನಿರ್ಮಿತಸ್ಯ ತೃತೀಯಸ್ಯ ಜಲಮಗ್ನ ಶತ್ರುನಾಶಕ ಪೋತಸ್ಯ INS ಮಂಗ್ರೌಲ್ ಇತ್ಯಸ್ಯ ಅದ್ಯ ಮುಂಬಯ್ಯಾಂ ನೌಸೇನಾಯಾಂ ಔಪಚಾರಿಕಃ ಸಮಾವೇಶೋ ಜಾತಃ. ಸ್ವದೇಶೀ ಪ್ರೌದ್ಯೋಗಿಕ್ಯಾ ನಿರ್ಮಿತಸ್ಯ ಅಸ್ಯ ಸಮರಪೂತಸ್ಯ ಸಮಾವೇಶೇನ ತಟೀಯ ಅಗಾಧ ಜಲೇಷು ಜಲಾಂತರ್ಗತ ಶತ್ರುಣಾಂ ಸಂಧಾನಸ್ಯ ತೇಷಾಂ ಪ್ರತಿಕಾರಸ್ಯ ಚ ನೌಸೇನಾಯಾಃ ಸಾಮರ್ಥ್ಯಂ ಅಭೂತಪೂರ್ವಂ ಸುದೃಢಂ ಭವಿಷ್ಯತಿ. ಮುಂಬೈ ನೌಕಾಸ್ಥಾನೆ ಆಯೋಜಿತಾಯಾಃ ಅಸ್ಯಾಃ ನೌಸೇನಾ ದೀಕ್ಷಾಯಾಃ ಅಧ್ಯಕ್ಷತಾಂ ಕುರ್ವನ್ ಪಶ್ಚಿಮಿ ನೌದಲ್ ಪ್ರಮುಖಃ ವೈಸ್ ಅಡ್ಮಿರಲ್ ಸಂಜಯ ವತ್ಸ್ಯಾಯನಃ ಅಭಾಸತ ಯತ್ ಚತುಸ್ತ್ರಿಂಶದಧಿಕದ್ವಿಸಹಸ್ರತಮಂ ವರ್ಷಂ ಯಾವತ್ ಭಾರತೀಯ ನೌಸೇನಾಯಾಃ ಷಷ್ಠಿ ಪ್ರತಿಶತಂ ಜಲಯಾನಿನಿ ದಶ ವರ್ಷೇಭ್ಯಃ ಅಪಿ ನೂತನಾನಿ ಸ್ಥಾಸ್ಯಂತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶೇನ ನ್ಯಾಯಮೂರ್ತಿ ಸೂರ್ಯಕಾಂತೇನ ಪ್ರೋಕ್ತಂ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ದ್ವಾರಾಣಿ ಸರ್ವೇಭ್ಯಃ ನಾಗರಿಕೇಭ್ಯಃ ಸಮುದ್ಘಾಟಿತಾನಿ ಸಂತಿ. ಕಸ್ಯಾಪಿ ಸಾಮಾನ್ಯ ನಾಗರಿಕಸ್ಯ ವಾ ಜನಪ್ರತಿನಿಧೇಃ ವಾ ಯಾಚಿಕಾ ಸರ್ವದೈವ ಸ್ವಾಗತೀಕ್ರಿಯತೇ.

0: पर्यावरण वन जलवायु परिवर्तन मंत्री भूपेन्द्र यादव अद्य प्रोक्तवान् यत् विकसित भारतम् @2047 इति राष्ट्रिय संकल्पस्य सिद्धये आर्थिक प्रगतेः सहैव पर्यावरण सुरक्षायाः समन्वयः अत्यन्तम् आवश्यकः अस्ति। नवदेहल्यां वन सेवा अधिकारिणां मध्यावधि प्रशिक्षण समारोहम् अलंकुर्वन् मंत्री देशस्य कानन संरक्षणे वन्य प्राणी सुरक्षायां प्राकृतिक न्यासानां पालने च तेषां अनिर्वचनीयं समर्पणाभिसन्धानम् अभ्यनन्दत। भाजपा महिला मोर्चा इत्यनया अद्य नवदेहल्यां विरोध प्रदर्शनम् आयोजितम्। अनया जवाहरलाल नेहरू विश्वविद्यालये छात्राभिः सम्बद्धानां कथितानां यौन दुर्व्यवहार प्रकरणानाम् आधारेण आन्तरिक मणिपुरस्य कांग्रेस सांसदस्य डॉक्टर अंगोमचा विमोल इत्येतस्य विरुद्धं कार्याचरणं कर्तुं याचना विहिता। इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವನಗೌಡರ್ ಹೇಳಿದ್ದಾರೆ. ಲಕ್ಕುಂಡಿ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ಅವಲೋಕಿಸಿದರು. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶ್ರೀಸಾಮಾನ್ಯರ ಸಮಸ್ಯೆಗಳಿಗೆ ಹೋಬಳಿ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಪ್ರಜಾಸೇವೆ ಅಭಿಯಾನದ ಸಭೆಗಳು ಪ್ರತಿ ಎರಡನೇ ಹಾಗೂ ನಾಲ್ಕನೇ ಶನಿವಾರ ನಡೆಯಲಿವೆ ಎಂದರು. ಅಕ್ಷರವೆಂಬುದು ಕೇವಲ ಜ್ಞಾನವಲ್ಲ, ಅದು ಬದುಕನ್ನು ಬದಲಿಸುವ ಶಕ್ತಿ ಹೊಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮುಕುಲ್ ಜೈನ್ ಹೇಳಿದ್ದಾರೆ. 60ನೇ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸಮಾಜ ಸಾಕ್ಷರಗೊಂಡರೆ ವಿಕಸಿತ ಭಾರತ ಸಾಧನೆ ಸಾಧ್ಯ ಎಂದರು. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಜರುಗಿತು. ವಿಶ್ವವಿದ್ಯಾಲಯದ ಕುಲಪತಿ ಡಾ ಸುರೇಶ್ ನಾಡಗೌಡರ್ ಸಂವಿಧಾನದ ಮೂಲಪ್ರತಿ ಹಾಗೂ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಗದಗ್ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗುಣಾತ್ಮಕ ಫಲಿತಾಂಶವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ ವಿಶೇಷ ಶಿಬಿರ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿತು. ಆಯುಷ್ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಧನ್ವಂತರಿ ಜಯಂತಿ ಅಂಗವಾಗಿ 11ನೇ ಆಯುರ್ವೇದ ದಿನಾಚರಣೆ ಹಾಗೂ ವಸ್ತು ಪ್ರದರ್ಶನ ಜರುಗಿತು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ದೇಶದ ಅಭಿವೃದ್ಧಿ ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದೆ ಎಂದು ಮಾಜಿ ಸಚಿವ ನರಸಿಂಹನಾಯಕ್ ರಾಜುಗೌಡ ಹೇಳಿದ್ದಾರೆ. ಯಾದಗಿರಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸೇವಾ ಸಂಕಲ್ಪದಡಿ ಆಯೋಜಿಸಿದ್ದ ಪ್ರಧಾನಮಂತ್ರಿಯವರ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನರೇಂದ್ರ ಮೋದಿಯವರ ಸೇವಾ ಮನೋಭಾವ ಮುಂದಿನ ಪೀಳಿಗೆಗೆ ಆದರ್ಶ ಎಂದರು. ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆಗೆ ಪೌಷ್ಟಿಕ ಆಹಾರದ ಜೊತೆಗೆ ಸ್ವಚ್ಛತೆ ಹಾಗೂ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಹೇಳಿದ್ದಾರೆ. ಯಾದಗಿರಿ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಸಮಾರೋಪ ಹಾಗೂ ನಮ್ಮ ಆಂಗನ್

0: ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಹೇಳಿದ್ದಾರೆ. ಯಾದಗಿರಿ ನಗರದ ಕೆಎಂಎಂ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ 72ನೇ ವನ್ಯಜೀವಿ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
3: ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
4: ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಭಾಗ್ಯ ಸಿಆರ್ ಎಂಬ 31 ವರ್ಷದ ಮಹಿಳೆ ದಿನಾಂಕ 2/4/26 ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಗುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹಾಗೂ ತಲೆಯಲ್ಲಿ ಕಪ್ಪು ಕೂದಲು ಹೊಂದಿರುತ್ತಾರೆ. 5.6 ಎತ್ತರವಿದ್ದು ಕಾಣೆಯಾದ ಸಮಯದಲ್ಲಿ ಬಿಳಿ ಬಣ್ಣದ ಚೂಡಿದಾರ್ ಟಾಪ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾಳೆ. ಕನ್ನಡ ಮತ್ತು ತೆಲುಗು ಭಾಷೆ ತಿಳಿದಿರುತ್ತಾರೆ. ಈಕೆಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ. ಚಂದ್ರಕಾಂತ್ ಎಂಬ 40 ವರ್ಷದ ವ್ಯಕ್ತಿ ದಿನಾಂಕ 27/2/2026 ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ 6 ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಎಡದ ಕೈ ಮೇಲೆ UCM ಹಚ್ಚೆ ಇರುತ್ತದೆ. ತಲೆಯಲ್ಲಿ ಕಪ್ಪು ಬಿಳಿ ಬಣ್ಣದ ಕೂದಲು ಹೊಂದಿರುತ್ತಾರೆ. ಕಾಣೆಯಾದ ಸಮಯದಲ್ಲಿ ಬಿಳಿ ಬಣ್ಣದ ಗೆರೆಯುಳ್ಳ ತುಂಬು ತೋಳಿನ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈತನ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
5: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
6: ಬುದ್ಧಿ ಚಾರ್ಜ್ ಮಾಡೋ.
7: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
6: ನೋಡಿದ್ಯಾ
5: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
7: ಈಗೇನ್ ಮಾಡ್ತೀಯಾ?
5: ಫ್ರೀ ವೈಫೈ ಇದೆಯಲ್ಲ.
6: ಪೆದ್ದು ಸುಧಾರಿಸ್ಕೋ.
7: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
5: ಅಂದ್ರೆ ಫ್ರಾಡ್ ಗೆ ಮಾಡಿ.
7: ಬಾಯ್ ಬಾಯ್. RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
9: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.

0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಿಗ್ಗೆ 6:40
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕೆಎಸ್ಐಸಿ ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿಸಿಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25 ಫಿಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೇ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು, ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಆಗಿರೋದರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
3: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ.

0: ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಆಕಾಶವಾಣಿ ಬೆಂಗಳೂರು ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೀಟಪೀಡೆ ನಿರ್ವಹಣೆ ಕುರಿತು ಡಾಕ್ಟರ್ ಪ್ರಕಾಶ್ ಹೆಚ್ವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಸಮಗ್ರ ಕೀಟಪೀಡೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರಗಳು ಹಾಗೂ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.
1: ಇವತ್ತೇ ಡಾಕ್ಟರ್ ನಮಗೆ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಕುರಿತು ಮಾಹಿತಿ ಮಾಡಿಕೊಡಿ. ಏನು ಈಗ ಕೀಟ ಪೀಡೆ ನಿರ್ವಹಣೆ ಅಂದರೆ ಏನು, ಅದರಿಂದ ಶುರು ಮಾಡಿರಿ.
2: ನೋಡಿ, ಈಗ ಕೀಟ ಪೀಡೆ ಈ ಒಂದು ಪದದಲ್ಲಿ ಎರಡು ಅಂಶಗಳಿದೆ. ಮೊದಲನೇದಾಗಿ ಕೀಟ ಮತ್ತು ಪೀಡೆ. ನಾವು ಪ್ರತಿನಿತ್ಯ ನಾವು ಅನೇಕ ಬಗೆಯ ಕೀಟಗಳ ಜೊತೆ ನಾವು ಜೀವನ ಮಾಡ್ತೀವಿ. ಈಗ ನಮ್ಮ ಮನೆಯಲ್ಲೇ ನೋಡಬೇಕು ಅಂತಂದರೆ ಸೊಳ್ಳೆ, ತಿಗಣೆ, ಇರುವೆ, ಜಿರಳೆ, ಮತ್ತು ನಮ್ಮ ಮನೆ ಮುಂದೆ ನಾವು ನೆಟ್ಟಿರ್ತಕ್ಕಂಥ ಗಿಡಗಳಲ್ಲಿ ಈ ಎಲೆಗಳನ್ನು ತಿಂತಕ್ಕಂಥ ಹುಳುಗಳು, ಅನೇಕ ಬಗೆಯ ಕೀಟಗಳನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಕೀಟಗಳು, ಕೀಟ ಪೀಡೆ ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ಮೊದಲೇ ತಿಳ್ಕೋಬೇಕು. ಈಗ ಈ ಕೀಟಗಳು ನಮ್ಮ ಪ್ರಾಣಿ ಒಂದು ವರ್ಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂತಹ ಜೀವಿಗಳು. ಇವುಗಳು ಈ ಭೂಮಿಯ ಮೇಲೆ ಎಲ್ಲ ಕಡೆ ವಾಸ ಮಾಡ್ತವೆ. ನೀವು ನೆಲದಲ್ಲಿ ನೋಡ್ಬೋದು, ನೀರಲ್ಲಿ ನೋಡ್ಬೋದು, ಮತ್ತು ಆಕಾಶದಲ್ಲಿ ಹಾರಾಡ್ಕೊಂಡು ಓಡೋವಂಥ ಕೀಟಗಳು ನೋಡ್ಬೋದು. ಅಷ್ಟೇ ಅಲ್ಲದೆ ಇವು ಎಲ್ಲ ಬಗೆಯ ವಸ್ತುಗಳನ್ನು ತಿನ್ನುತ್ತವೆ. ಇವು ನೀವೊಂದು ಸಸ್ಯವನ್ನು ತಗೊಂತಂದರೆ ಬೇರು, ಎಲೆ, ಕಾಂಡ, ಆ ಹೂವು ಎಲ್ಲವನ್ನು ಸಹ ತಿಂತವೆ. ಕೆಲವು ಕೀಟಗಳು ಗೊಬ್ಬರ ತಿಂದು ಜೀವನ ಮಾಡ್ತವೆ. ಇನ್ನು ಕೆಲವು ಕೀಟಗಳು ಬೇರೆ ಕೀಟಗಳನ್ನು ತಿಂತಕ್ಕಂಥ ಕೀಟಗಳು ಸಹ ಇದ್ದಾವೆ. ಪರಭಕ್ಷ ಕೀಟಗಳು ಅಂತ ನಾವು ಹೇಳ್ತೀವಿ. ಹೀಗೆ ಅನೇಕ ಬಗೆಯ ಕೀಟಗಳನ್ನು ನಾವು ದಿನನಿತ್ಯ ನೋಡ್ಬೋದು. ಇಂತಹ ಕೀಟಗಳು ಯಾವಾಗ ನಮಗೆ, ಅಂದರೆ ಈಗ ನಮ್ಮ ರೈತರ ನಾವು ವಿಷಯವಾಗಿ ಇವತ್ತು ಮಾತಾಡ್ತಾ ಇದ್ದೀವಿ, ಯಾವಾಗ ರೈತರ ಬೆಳೆಗಳಿಗೆ ಆರ್ಥಿಕವಾದ ನಷ್ಟವನ್ನು ಉಂಟು ಮಾಡ್ತವೆ, ಆವಾಗ ಇವುಗಳನ್ನ ನಾವು ಕೀಟ ಪೀಡೆಗಳು ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಇವುಗಳನ್ನ ನಾವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ.
1: ಈಗ ಡಾಕ್ಟ್ರೇ, ತಮ್ಮ ಹೊಲಕ್ಕೆ, ತಮ್ಮ ಭತ್ತದ ಗದ್ದೆಗೆ ಕೀಟ ಬಂದುಬಿಟ್ಟಿದೆ, ಆ ಥರ ಕೀಟ ಬಂದಿದೆ ಅಂದರೆ ಎರಡು ದಿನದಲ್ಲಿ ಎಲ್ಲ ಹೊಲ ಹೋಯಿತು ಅಂಥೇಳಿ ರೈತರು ಆತಂಕ ಒಳಗಾಗ್ಬಿಡ್ತಾರೆ. ಹೀಗೆ ಅದು ಎಲ್ಲ ಸಾರಿಗೆಲ್ಲ ಕೆಲವೊಂದು ಸಾರಿಗಂತೂ ಅದು ಹಂಗೆ ಆಗ್ಬಿಡುತ್ತೆ.
2: ಹೌದು,
1: ಒಂದು ಊರಲ್ಲಿ ಒಂದು ಒಬ್ಬರು ಹೊಲಕ್ಕೆ ಬರದೆ ಅಲ್ಲಿ ಎಷ್ಟು ಹೊಲ ಇದಾವ ಆಜು ಬಾಜು ಊರವ್ರದ್ದು ಎಲ್ಲರದ್ದು ಹೋಗ್ಬಿಡ್ತದೆ. ಏನು ಡಾಕ್ಟ್ರೆ ಇಂಥದ್ದ ನಿರ್ವಹಣೆ ಹೆಂಗೆ ಮಾಡಬೇಕು? ಅವಾಗ
2: ನೀವೊಂದು ಒಳ್ಳೆಯ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಒದಗಿಸಿದ್ರಿ. ಏನಪ್ಪ ಅಂತಂದರೆ, ಒಂದು ಸಲ ಒಂದು ಕೀಟ ಪೀಡೆಯಾಗಿ ಒಂದು ಜಾಗಕ್ಕೆ ಬಂದರೆ, ಅಂದರೆ ಒಂದು ಹೊಲಕ್ಕೆ ಅಥವಾ ಒಂದು ಗದ್ದೆಗೆ ಬಂದರೆ, ಅದು ಕ್ರಮೇಣ ಅಲ್ಲಿರ್ತಕ್ಕಂಥ ಎಲ್ಲ ಭಾಗಗಳನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಈ ಕೀಟ ಪೀಡೆಯ ನಿಯಂತ್ರಣ ಮಾಡೋದಕ್ಕಿಂತ ಮುಂಚೆ ನಮಗೆ ಕೆಲವು

0: ರಿಯಾಯಿತಿಗಳ ಅವಶ್ಯಕತೆ ಇದೆ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಆ ಒಂದು ಕೀಟಪೀಡೆಯ ಸಮಗ್ರ ಜೀವನ ಚರಿತ್ರೆ ನಾವು ಅರ್ತುಕೊಂಡಿರಬೇಕು. ಆ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಯಾವ ಸಂದರ್ಭದಲ್ಲಿ ನಾವು ಯಾವ ಒಂದು ನಿಯಂತ್ರಣ ಕ್ರಮನ ಅನುಸರಿಸಬೇಕು ಅನ್ನತಕ್ಕಂಥದ್ದು ಭಾರಿ ಮುಖ್ಯವಾಗಿರ್ತದೆ. ಈಗ ಈ ನಿಯಂತ್ರಣ ಕ್ರಮದಲ್ಲಿ ನಾವು ಮೊದಲನೇದಾಗಿ ಒಂದು ಮುಂಜಾಗ್ರತೆಯಾಗಿ ಮಾಡ್ಕೊತಕ್ಕ ಕೆಲವು ಕ್ರಮಗಳಿದ್ದಾವೆ. ಅಂದರೆ ಈಗ ಕೀಟ ನಮ್ಮ ಕಣ್ಣು ಕಾಣ್ತಾ ಇದೆ. ಈಗ ತಾವು ಹೇಳಿದ್ರೆ ಒಂದು ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಅಲ್ಲಿ ಎಲೆ ತಿನ್ನೋ ಕೀಟನೋ ಅಥವಾ ರಸ ಹೀರ್ತಕ್ಕಂಥ ಕೀಟ ಕಣ್ಣು ಕಾಣಿಸುತ್ತೆ. ಅವುಗಳ ಸಂಖ್ಯೆ ದಿನನಿತ್ಯ ಜಾಸ್ತಿ ಆಗ್ತಾ ಇದೆಯೋ ಇಲ್ಲವನ್ನು ಗಮನಿಸಬೇಕು. ಹಾಗೊಂದು ವೇಳೆ ಅವುಗಳಿಂದ ಸಮಸ್ಯೆ ಆಗ್ತಾ ಇದೆ, ಅವುಗಳಿಂದ ಅವು ಬೆಳೆಯನ್ನು ತಿಂದು ನಮಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ ಅಂದಾಗ, ಆ ಕ್ಷಣದಲ್ಲೇ ನಾವು ನಿಯಂತ್ರಣ ಕ್ರಮನ ತಗೋಬೇಕು. ಇದನ್ನು ಮುಂಜಾಗ್ರತಾ ಕ್ರಮ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ತಾವು ಹಾಗೆ ನಾವು ಮೊದಲೇ ಹೇಳಿದ ಹಾಗೆ ಇವು ಪಕ್ಕದ ಗದ್ದೆಗಳಿಗೆ ಅಥವಾ ನಮ್ಮದೇ ಹೊಲ ಗದ್ದೆಗಳಿಗೆ ಹರಡಿ ಹೆಚ್ಚಿನ ನಷ್ಟವನ್ನು ಮಾಡುತ್ತಾ ನಾವು ನಿಯಂತ್ರಣ ಮಾಡಿಬಿಡ್ಬೋದು. ಎರಡನೇದಾಗಿ, ಈಗಾಗಲೇ ನಮ್ಮ ಹೊಲ ಗದ್ದೆಗಳಿಗೆ ಈ ಕೀಟಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ, ಅವಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅಂದಾಗ, ಆ ಸಂದರ್ಭದಲ್ಲಿ ನಾವು ಕೆಲವು ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ನಾವು ಯಾವುದೇ ತಗೊಳ್ಬೇಕಾಗಿರ್ತಕ್ಕ ನಿಯಂತ್ರಣ ಕ್ರಮದಿಂದ ಆ ಕೀಟಪೀಡೆಗಳ ನಿಯಂತ್ರಣ ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗ ನಮಗೆ ಆಗತಕ್ಕಂತಹ ಖರ್ಚು ವೆಚ್ಚಗಳು, ನಮಗೆ ಬೆಳೆಯನ್ನು ಕಟಾವು ಮಾಡಿ ಅದನ್ನು ಮಾರಿ ಬರ್ತಕ್ಕಂಥ ಲಾಭದಲ್ಲಿ ಲಾಭಕ್ಕಿಂತ ಕಡಿಮೆ ಇದೆ ಅಂದಾಗ, ಆ ಸಂದರ್ಭದಲ್ಲಿ ನಾವು ನಿಯಂತ್ರಣ ಕ್ರಮಗಳನ್ನು ತಗೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಮಾಡಿರ್ತಕ್ಕಂತಹ ಖರ್ಚು ನಮಗೆ ಗಿಟ್ಟೋದಿಲ್ಲ. ಈ ಕೆಲವು ಟೈಮ್ನಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ರೈತರು ಹುಳುವನ್ನು ನೋಡಿ ಗಾಬರಿಯಿಂದ ಬೇರೆ ಬೇರೆ ನಿಯಂತ್ರಣ ಕ್ರಮಗಳನ್ನು ಮಾಡೋಕ್ಕೆ ಹೋಗಿ ಖರ್ಚನ್ನು ಜಾಸ್ತಿ ಮಾಡ್ಕೊತಾರೆ. ಯಾಕಂದರೆ ಕೃಷಿನಲ್ಲಿ ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ನಾವು ವ್ಯವಸಾಯನ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಕೀಟಕ್ಕೆ ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಬೇರೆ ರೀತಿ ಪರ್ಯಾಯವಾಗಿ ಯೋಚನೆ ಮಾಡಿ ನಿಯಂತ್ರಣ ಕ್ರಮವನ್ನು ತಗೋಬೇಕಾಗುತ್ತೆ.
1: ಸಾಮಾನ್ಯವಾಗಿ ಡಾಕ್ಟ್ರೆ, ಈಗ ಈ ಕೀಟಗಳನ್ನು ನಾವು ಜಾಗತಿಕವಾಗಿ ಭಯಾನಕವಾದ ಕೀಟ ಪ್ರಪಂಚದ ಬಗ್ಗೆ ನಾವು ಕೇಳಿದ್ದೇವೆ. ಅಂದರೆ ಈಗ ಆಸ್ಟ್ರೇಲಿಯಾದಿಂದ ಬರುವಂಥ, ಆ ಕಡೆಯಿಂದ ಬರುವಂಥ ಮಳೆಯ ಮಾರುತಗಳು, ಅವುಗಳ ಜೊತೆಗೆ ಕೀಟಗಳು ಕೂಡ ಬರ್ತವೆ. ಅದೇ ಥರ ಅಮೇರಿಕನ್ ಕಡೆಯಿಂದ ಬಂದ ಕೀಟಗಳು ನಮ್ಮ ಹೊಲಕ್ಕೆ ಬಂದಾವೆ. ಅದೇ ಥರ ಈಗ ಮೆಕ್ಸಿಕನ್ ಕೀಟ, ಅವು ಕೂಡ ಇಲ್ಲಿ ಬಂದು ನಮ್ಮ ದೇಶದ ಕೇರಳನೋ ತಮಿಳುನಾಡನೋ ಆ ಕಡೆಯಿಂದ ಪ್ರವೇಶ ಮಾಡಿ ಒಂದು ಕಡೆಯಿಂದ ಅಲ್ಲಿ ಒಂದು ಜಿಲ್ಲೆ, ಇನ್ನೊಂದು ಜಿಲ್ಲೆ, ಒಂದು ರಾಜ್ಯ, ಇನ್ನೊಂದು ರಾಜ್ಯ, ಪಕ್ಕದ ರಾಜ್ಯ, ಹೀಗೆ ಹೀಗೆ ಬರ್ತಾನೆ ಇರ್ತವೆ ಅವು. ಆದರೆ ಅವು ಏನು ದೊಡ್ಡ ಪ್ರಮಾಣದ ಕೀಟಗಳ ಹಾವಳಿ ಆಗುತ್ತೆ. ಅದು ಒಂದು ಸಾರಿ ಬಂತಲ್ಲ ಅಂದರೆ ಅದು ಪಾಪ ನಮ್ಮ ರೈತ ಬಂದವರು ಕಂಗೆಟ್ಟು ಹೋಗ್ತಾರೆ.
0: ನೀವು ಇನ್ನೊಂದು ಒಳ್ಳೆಯ ವಿಷಯವನ್ನು ನೀವಿಲ್ಲಿ ಪ್ರಸ್ತಾವ ಮಾಡಿದ್ರಿ. ಬಹುತೇಕ ಕೀಟಗಳು ರೆಕ್ಕೆ ಹೊಂದಿರತಕ್ಕಂಥ ಕೀಟಗಳು ಪ್ರೌಢಾವಸ್ಥೆಯಲ್ಲಿ, ಅದರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಹಾರ್ಕೊಂಡು ಹೋಗುತ್ತೆ. ಅದರ ಜೊತೆಯಲ್ಲಿ ಈಗ ನಾವು ಅಂತಾರಾಷ್ಟ್ರೀಯವಾಗಿ ನಮಗೆ ವಸ್ತುಗಳನ್ನು ನಾವು ರಫ್ತು ಮಾಡೋದ್ರಿಂದ, ಆಮದು ಮಾಡಿಕೊಳ್ಳೋದ್ರಿಂದ ಅವುಗಳಲ್ಲಿ ಸಹ ಕೆಲವು ಸಂದರ್ಭದಲ್ಲಿ ಕೀಟಗಳು ಬೇರೆ ಬೇರೆ ಹಂತಗಳಲ್ಲಿ
1: ಇರ್ತವೆ.
0: ಈಗ ಮೊಟ್ಟೆ ಆಗಿರ್ಬೋದು, ಕೋಶ ಆಗಿರ್ಬೋದು, ಅವು ಸಹ ನಮ್ಮ ದೇಶಕ್ಕೆ ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವ ಸಂಭವ ಜಾಸ್ತಿ ಇದೆ. ಈಗ ನಮ್ಮ ದೇಶದಲ್ಲಿ ಕೆಲವು ಸ್ಥಳೀಯವಾಗಿರ್ತಕ್ಕಂಥ ಕೀಟಗಳು ಇವತ್ತು ದೊಡ್ಡ ಕೀಟಪೀಡೆಗಳಾಗಿ ಒಂದು ಸ್ಥಿತಿಯನ್ನು ಹೊಂದಿದೆ. ಇನ್ನು ಕೆಲವು ಕೀಟಗಳು ಹೊರದೇಶದಿಂದ ಬಂದು ಈಗ ನಮ್ಮ ದೇಶದಲ್ಲಿ ಅವು ಹೆಚ್ಚಿನ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಇದರಲ್ಲಿ ಒಂದು ಅಂಶವನ್ನು ಏನು ಹೇಳಬೇಕು ಅಂತಂದರೆ, ಈಗ ಹೊಸದಾಗಿ ಒಂದು ಪ್ರದೇಶಕ್ಕೆ ಒಂದು ಕೀಟಪೀಡೆ ಬಂದಾಗ ಆವಾಗ ಆ ಸ್ಥಳೀಯವಾಗಿ ಆ ಕೀಟಪೀಡೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಅಲ್ಲಿನ ಸ್ವಾಭಾವಿಕ ಶತ್ರುಗಳು ಇರೋದಿಲ್ಲ. ಆ ಪರಭಕ್ಷ ಕೀಟಗಳಾಗಿರ್ಬೋದು ಅಥವಾ ಪರೋಪಜೀವಿಗಳಾಗಿರ್ಬೋದು ಅವುಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ಹೊಸದಾಗಿ ಬಂದಂತಹ ಕೀಟಗಳು ಅಲ್ಲಿ ನೆಲೆಯೂರಿ ಅದು ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ಳೋ ಒಂದು ಸ್ವರೂಪಕ್ಕೆ ಅದು ಬರುತ್ತೆ. ಆ ಸಂದರ್ಭದಲ್ಲಿ ನಾವು ರೈತರಿಗೆ ನಾವು ಏನು ಮನವಿ ಮಾಡ್ಕೋತೀವಿ ಅಂದರೆ, ಆ ಕೀಟವನ್ನು ಕಂಡಾಗ ಯಥೇಚ್ಛವಾಗಿ ಮತ್ತು ಗೊತ್ತು ಗುರಿ ಇಲ್ಲದೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬಾರ್ದು.
1: ಆದರೆ ಏನಾಗುತ್ತೆ ಅಂದರೆ, ಸಂಶೋಧನೆ ಮೂಲಕ ಅಥವಾ ವಿಶ್ವವಿದ್ಯಾಲಯ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ.
0: ಇದು ಮೊದಲನೇದಾಗಿ ಗಮನಕ್ಕೆ ತರಬೇಕು.
1: ಸರ್ಕಾರ ಕೂಡ ಇದನ್ನು ಗಮನಿಸಿರುತ್ತೆ,
0: ಅವರಿಗೆ ಮಾಹಿತಿ ತಲುಪುತ್ತೆ. ಯಾಕಂದರೆ ಅದನ್ನು ನಿರಂತರವಾಗಿ ಅವರು ಪರಿಶೀಲನೆ ಮಾಡ್ತಾ ಇರ್ತಾರೆ. ಯಾತಕ್ಕೋಸ್ಕರ ನಾವು ಕೀಟನಾಶಕಗಳನ್ನ ಬಳಸಬಾರ್ದು ಅಂತಂದರೆ, ನಾವು

0: ಕೀಟನಾಶಕಗಳನ್ನು ತಗೊಂಡಾಗ ಬಳಸಿದಾಗ ಆಗ ಸ್ಥಳೀಯವಾಗಿರ್ತಕ್ಕಂತಹ ಆಗ ತಾನೇ ಈ ಹೊಸದಾಗಿ ಬಂದಿರೋ ಕೀಟವನ್ನು ನಿಯಂತ್ರಿಸಲು ಶಕ್ತವಾಗಿರ್ತಕ್ಕಂತಹ ಪರಭಕ್ಷಕ ಮತ್ತು ಪರೋಪಜೀವಿಗಳು ನಾಶ ಆಗಿಬಿಡ್ತವೆ. ಆವಾಗ ಈ ಹೊಸದಾಗಿ ವಲಸೆ ಬಂದಿರತಕ್ಕಂತಹ ಕೀಟ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದಲೇ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಒಂದು ಅಸ್ತಿತ್ವವನ್ನು.
1: ಉದಾಹರಣೆಗೆ ಈಗ ಹೇಳಬೇಕಂದ್ರೆ ಈಗ ಮಲೆನಾಡು, ಕರಾವಳಿ ಮತ್ತು ಈಗ ಅಂಥ ಪ್ರದೇಶದಲ್ಲಿ ಈಗ ತೋಟದ ಬೆಳೆ ಅದು ತೆಂಗಿನ ಫಸಲು ಅಥವಾ ಅಡಿಕೆ ಫಸಲಿಗೆ ಈಗ ನುಸಿಪೀಡೆ ರೋಗ ಅನ್ನೋದು ಬಂದಿದೆ, ಅದು ಕೂಡ ಹೇಗಿರ್ಬೋದು ಡಾಕ್ಟ್ರೆ?
0: ತೆಂಗಿನ ನುಸಿ ಇದು ಈಗ ನಮ್ಮ
1: ಇದು ಹಳೆದಲ್ಲ, ಇದು
0: ಇದು
1: ಇತ್ತೀಚಿನ ವರ್ಷಗಳಲ್ಲಿ ಬಂದದು. ನಮ್ಮ ರೈತರ ಧೈರ್ಯನೇ ಅವರು ಅಡಗಿಸ್ಬಿಟ್ಟಿದ್ರು.
0: ಹೌದೌದು, ನೀವು ಈ ಒಂದು ವಿಷಯವನ್ನು ಈಗ ಪ್ರಸ್ತಾಪ ಮಾಡಿದ್ರಿ ತೆಂಗಿನ ನುಸಿಯ ಬಗ್ಗೆ. ತೆಂಗಿನ ನುಸಿನಲ್ಲಿ ಏನಾಗುತ್ತೆ, ಈ ತೆಂಗಿನ ನುಸಿ ಸುಮಾರು ಒಂದು 2-3 ದಶಕಗಳ ಹಿಂದೆ ಕಾಣಿಸ್ಕೊಂತು ನಮ್ಮ ದೇಶಕ್ಕೆ. ಇದು ಸಹ ಹೊರಗಡೆಯಿಂದ ಬಂದಂತಹ ಒಂದು ಕೀಟದ ಸಂಬಂಧಿ. ಇದೊಂದು ಕೀಟ ಅಲ್ಲ, ನುಸಿ. ಇದು ಒಂದು ದಶಕದಷ್ಟು ಕಾಲ ತೆಂಗಿನ ಕೃಷಿಕರನ್ನು ಹೈರಾಣ ಮಾಡಿತು. ನಮಗೆ ತೆಂಗಿನ ಉತ್ಪನ್ನಗಳೇ ಸಿಗದ ರೀತಿಯಲ್ಲಿ ಆಗಿತ್ತು. ಎಳ್ನೀರಾಗಿರ್ಬೋದು, ಕಾಯಿ ಸಹ ಸಿಗ್ತಾ ಇರಲಿಲ್ಲ. ಅದಾದ ನಂತರ ಸ್ವಾಭಾವಿಕವಾಗಿ ಮತ್ತು ರೈತರ ಅವರ ಒಂದು ಸಹಕಾರದಿಂದ ಮತ್ತು ಅವ್ರ ಕೈಗೊಂಡ ಕೆಲವು ನಿಯಂತ್ರಣ ಕ್ರಮದಿಂದ ಆಗ ನುಸಿಯ ಸಂಖ್ಯೆ ಕಡಿಮೆಯಾಗಿ ಮತ್ತು ಎಲ್ಲ ಕಡೆ ತೋಟಗಳು ಸಾಮಾನ್ಯ ಸ್ಥಿತಿಗೆ ಬಂದವು. ಈ ಕಳೆದ ವರ್ಷದಿಂದ ಮತ್ತೆ ಕೆಲವು ತೋಟಗಳಲ್ಲಿ ಈ ತೆಂಗಿನ ನುಸಿಯ ಹಾವಳಿ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ರೈತರು ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕು. ಈ ಕೀಟದ ನಿಯಂತ್ರಣಕ್ಕೆ ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯವಾದ ಅಂಶಗಳು ಏನಪ್ಪಾ ಅಂತಂದರೆ, ತೆಂಗಿಗೆ ಉತ್ತಮವಾದ ಗೊಬ್ಬರವನ್ನು
1: ಅಡಿಕೆ ಮರ
0: ಅಡಿಕೆನಲ್ಲಿ ಬರ್ತಕ್ಕಂಥದ್ದು ಎಲೆಯಲ್ಲಿ ಬರ್ತಕ್ಕಂತಹ ನುಸಿ
1: ಅದು.
0: ಇದು ತೆಂಗಿನಲ್ಲಿ ತೆಂಗಿಗೆ ಬರ್ತಕ್ಕಂಥ ನುಸಿ ಅಂದರೆ ತಾವು ಮಾರ್ಕೆಟಲ್ಲಿ ನೋಡಿರ್ಬೋದು. ತೆಂಗು ಕಾಯಿ ಕಜ್ಜಿ ಕಜ್ಜಿ ಆಗಿರುತ್ತೆ, ಅದ್ರ ಮೇಲೆಲ್ಲ ಸೀಳಾಗಿರುತ್ತೆ, ಮತ್ತೆ ಅದರಿಂದ ಕಲೆ ಬಿದ್ದಿರುತ್ತೆ, ಮತ್ತೆ ಅದನ್ನ ಅಂಟು ದ್ರವ ಬಂದು ಗಟ್ಟಿಯಾಗಿ ಇರುತ್ತೆ. ಅದನ್ನ ನೀವು ಒಡೆಯಕ್ಕೂ ಆಗಲ್ಲ, ಒಳಗೆ ಎಳ್ನೀರು ಸಿಕ್ಕಲ್ಲ, ಕೊಬ್ಬರಿನೂ ಸಿಕ್ಕಲ್ಲ, ಇಂತಹ
1: ರಸ ಏರ್ಬಿಟ್ಟಿರುತ್ತೆ.
0: ಹೌದು, ಇದು ತೆಂಗಿನ ನುಸಿ ಅದರ ಮೃದುವಾದ ಭಾಗವನ್ನ ಕೆರೆದು ತಿಂದಾದ ನಂತರ ಆಗಿರ್ತಕ್ಕಂಥ ಗಾಯ, ಆ ಗಾಯ ಕಾಯಿ ಬಲಿತ ಹಾಗೆ ಅದು ಕೂಡ ವಿಸ್ತಾರವಾಗಿರುತ್ತೆ ಕಾಯಿ ಮೇಲೆ. ಇದನ್ನ ನಾವು ತೆಂಗಿನ ನುಸಿ ಅಂತ ಹೇಳ್ತೀವಿ. ಈ ತೆಂಗಿನ ನುಸಿ ಇರ್ತಕ್ಕಂತಹ ತೋಟದ ರೈತರು ಈ ಕಾಯಿ ತುಂಬಾ ಚಿಕ್ಕದಿದ್ದಾಗ ನಾವು ಕುರುಪೆ ಅಂತ ಹೇಳ್ತೀವಲ್ಲ, ಆ ಒಂದು ಹಂತದಲ್ಲಿ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡಬಹುದು. ಅದ ನಂತರ ಆ ತೆಂಗಿಗೆ ಒಳ್ಳೆಯ ಗೊಬ್ಬರವನ್ನ ಕೊಟ್ಟು ಗಿಡವನ್ನ ಶಕ್ತಿಯುತ ಮಾಡಬೇಕು.
1: ಒಳ್ಳೆ
0: ಮಾಡಬೇಕು, ಇದರಿಂದ ಒಂದು ಸ್ವಾಭಾವಿಕವಾದ
1: ಅದು ಶಕ್ತಿ ಪಡ್ಕೊಳ್ಳುತ್ತೆ.
0: ಇರೋದ್ರಿಂದ ಈ ಬೇರೆ ನುಸಿಗೆ ನಿರೋಧಕ ಶಕ್ತಿನೂ ಸಹ ಸ್ವಾಭಾವಿಕವಾಗಿ ಪಡ್ಕೊಳ್ಳುತ್ತೆ. ಈ ಒಂದು ಅಂಶವನ್ನು ಅವರು ರೈತರು.
1: ಅದೇ ತರ ಡಾಕ್ಟರ್ ಅಡಿಕೆ ನುಸಿ ಪೀಡನೆ ಬಗ್ಗೆ ಹೇಳಿ.
0: ಹೌದು, ಅಡಿಕೆ ನುಸಿ ಇದು ಎಲೆಗೆ ಬರ್ತಕ್ಕಂಥದ್ದು. ಇದು ಅದನ್ನು ಸಾಮಾನ್ಯ ಕೆಂಪು ನುಸಿ ಅಂತ ಹೇಳ್ತೀವಿ. ಇದು ಚಿಕ್ಕ ಗಿಡಗಳಿಗೆ.
1: ಹೌದು,
0: ಆ ಚಿಕ್ಕ ಗಿಡಗಳಿಗೆ ಈ ಒಂದು ಅಡಿಕೆ ನುಸಿ ವಾತಾವರಣದಲ್ಲಿ ಬಿಸಿಲು ಹೆಚ್ಚಾದಾಗ ಆ ಸಂದರ್ಭದಲ್ಲಿ ಇವುಗಳ ಸಂಖ್ಯೆ ಸಹ ಜಾಸ್ತಿ ಆಗುತ್ತೆ. ಇವು ಎಲೆಗಳ ಕೆಳಭಾಗದಲ್ಲಿ ಸೇರಿಕೊಂಡು ರಸವನ್ನು ಹೀರೋದ್ರಿಂದ ಮತ್ತು ಕೆರೆದು ತಿನ್ನೋದ್ರಿಂದ ಗಿಡ ಒಣಗುತ್ತೆ, ಮತ್ತು ಗರಿಗಳೆಲ್ಲ ಒಣಗಿ ಅದರ ಬೆಳವಣಿಗೆ ಕುಂಠಿತವಾಗುತ್ತೆ. ನೀವು ಎಲೆಯನ್ನು ಸವರಿದ್ರೆ ಬೆರಳಿನಿಂದ ನಿಮ್ಮ ಬೆರಳು ಕೆಂಪಾಗುತ್ತೆ, ನಿಮ್ಮದು ಕುಂಕುಮ ಬೆಳೆದಂಗಾಗುತ್ತೆ. ಅದರಿಂದ ನಿಮಗೆ ಗೊತ್ತಾಗತ್ತೆ ಇದು ಕೆಂಪು ನುಸಿಯ ಒಂದು ಪ್ರಭಾವ ಅಂತ. ಇದಕ್ಕೆ ನಾವು ಸಿಂಪರಣೆ ಮಾಡಬಹುದು. ನುಸಿನಾಶಕಗಳಿದೆ, ಆ ನುಸಿನಾಶಕಗಳನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಅಡಿಕೆಯಲ್ಲಿ ಬರ್ತಕ್ಕಂತಹ ನುಸಿಯನ್ನು ನಿಯಂತ್ರಣ ಮಾಡಬಹುದು.
1: ಯಾವಾಗ ಡಾಕ್ಟ್ರೆ ಈ ಒಂದು ಅಡಿಕೆ ಮರಕ್ಕೆ ನುಸಿ ಪೀಡೆ ರೋಗ ಬಂದಾಗ ನಾವು ಸಿಂಪರಣೆ ಮಾಡಬೇಕಾಗುತ್ತೆ? ಇದಕ್ಕೂ ಕೂಡ ನೀವು ಇದನ್ನೇ ನಿಮ್ಮ ಆಯಿಲೇ ಹಾಕ್ಬೇಕಾ?
0: ನಿಮ್ಮ ಆಯಿಲ್ ನಿಮ್ಮ ಬೇವಿನ ಎಣ್ಣೆ ಇದಕ್ಕೆ ಬೇಕಾಗಲ್ಲ. ಇದಕ್ಕೆ ನುಸಿನಾಶಕಗಳೇ ಇದೆ, ಪ್ರೊಪಾರ್ಗೈಟ್ ಮತ್ತೆ ಫೆನಾಜಕ್ವಿನ್, ಪ್ರೊಪಾರ್ಗೈಟ್ ಫೆನಾಜಕ್ವಿನ್ ಅನ್ನತಕ್ಕಂತಹ ಮಾರ್ಕೆಟ್ ಅಲ್ಲಿ ಅವುಗಳ ಲಭ್ಯತೆ ಇದೆ, ಅವುಗಳನ್ನು ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ತಾವು ನೇರವಾಗಿ ರಾಸಾಯನಿಕ ಅಂದರೆ ಗೊಬ್ಬರ ಅಥವಾ ಔಷಧಿಗಳನ್ನು ಮಾರ್ತಕ್ಕಂತಹ ಅಂಗಡಿಗಳಿಗೆ ಹೋಗಿ ಅವರಲ್ಲಿ ನೀವು ಮಾಹಿತಿಯನ್ನು ಕೊಟ್ಟು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಅಥವಾ ನುಸಿನಾಶಕಗಳನ್ನು ಖರೀದಿಸಿ ತಂದು ಸಿಂಪ

0: ಸ್ವೀಕರಿಸೋದಕ್ಕಿಂತ ಮುಂಚೆ ಅಲ್ಲಿ ನಿಮಗೆ ಸ್ಥಳೀಯವಾಗಿರ್ತಕ್ಕಂಥ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಭೇಟಿ ಮಾಡಿ ಅವರಿಗೆ ಈ ಒಂದು ರೋಗ ಅಥವಾ ಕೀಟ ಬಂದಿರತಕ್ಕಂತಹ ಎಲೆ ಅಥವಾ ಗಿಡದ ಯಾವುದೇ ಭಾಗವನ್ನು ತೆಗೆದುಕೊಂಡೋಗಿ ತೋರಿಸಿದ್ರೆ ನಿಮಗೆ ಸೂಕ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಥವಾ ಈ ಕೃಷಿ ವಿಜ್ಞಾನಿಗಳು ಅಥವಾ ಬೇರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೊಬೈಲ್ ನಂಬರು ಸಹ ಈಗ ಎಲ್ಲ ಕಡೆ ಸಿಗುತ್ತೆ. ಅವ್ರಿಗೆ ಒಂದು ಫೋನ್ ಮಾಡಿ ಅಥವಾ ಕೆಲವು ಫೋಟೋಗಳನ್ನ ಕಳಿಸಿ ನೀವು ಮಾಹಿತಿನ ತಕ್ಕೊಂಡು ಈ ಒಂದು ನಿಯಂತ್ರಣ ಕ್ರಮವನ್ನು ಅನುಸರಿದು ತುಂಬಾ ಒಳ್ಳೆಯದು.
1: ಅದು ಇತ್ತೀಚಿನ ದಿನದಲ್ಲಿ ತುಂಬಾ ಪ್ರಚಲಿತದಲ್ಲಿದೆ. ಈಗ ಕೃಷಿ ವಿಶ್ವವಿದ್ಯಾಲಯದವ್ರದ್ದು ಇದು ವಾಟ್ಸಪ್ ಗ್ರೂಪ್ ಇದೆ, ಅದೇ ತರ ಕೃಷಿ ವಿಜ್ಞಾನಿಗಳದಿದೆ, ಕೃಷಿ ಅಧಿಕಾರಿಗಳದಿದೆ. ಆ ಮೂಲಕ ನೀವು ಹೇಳ್ದಂಗೆ ಫೋಟೋ ತೆಗೆದು ತಮ್ಮ ಏನು ಪೀಡೆ ಬಂದಿದೆ, ಏನು ಗಿಡದ ಮೇಲೆ ಏನು ಬಂದಿದೆ, ರೋಗ ಬಂದಿದೆ, ಅದನ್ನ ಈ ತರ ಬಂದಿದೆ, ಏನು ಅದಕ್ಕೆ ಪರಿಹಾರ ಏನಂದ್ರೆ ತಮಗೆ ಉತ್ತರ ಸಿಗುತ್ತೆ.
0: ಇತ್ತೀಚಿನ ರೈತರು ಈ ಒಂದು
1: ಪ್ರಯೋಜನ
0: ತುಂಬಾ ಪಡ್ಕೊಂತ ಇದ್ದಾರೆ. ಯಾವ ಉದ್ದೇಶಕ್ಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಬೆಳೆಯನ್ನ ಬೆಳೆಯೋದ್ರೊಳಗೆ ನಾವು ಉತ್ಪಾದನೆಯಲ್ಲಿ ಈ ಸಸ್ಯ ಸಂರಕ್ಷಣೆಗೆ ಅತಿ ಹೆಚ್ಚಿನ ಒಂದು ಖರ್ಚು ಜಾ ಹೋಗುತ್ತೆ. ಅದರಲ್ಲೂ ನಮಗೆ ಬೇಕಾಗಿರ್ತಕ್ಕಂತಹ ಕೀಟನಾಶಕಗಳನ್ನ ರೈತರು ಹೆಚ್ಚಾಗಿ ಬಳಸಲ್ಲ. ಸಸ್ಯ ಸಂರಕ್ಷಣೆಗೆ ಬೇಕಾಗದಲ್ಲೇ ಇರತಕ್ಕಂತಹ ಒಂದು ಕೀಟನಾಶಕಗಳನ್ನ ಬಳಸೋದ್ರಿಂದ ಮೊದಲನೇದಾಗಿ ಅಲ್ಲಿ ಅವರಿಗೆ ನಷ್ಟ ಉಂಟಾಗುತ್ತೆ, ಮತ್ತೆ ಅವರು ಸರಿಯಾದ ಪ್ರಮಾಣದಲ್ಲಿ ನಾವೇನು ಡೋಸೇಜ್ ಅಂತ ಹಾಕ್ತಿವಲ್ಲ ಹಾಕದಲ್ಲೇ ಅವರು ಸಿಂಪಡಣೆ ಮಾಡಿದಾಗ ಹುಳ ಸಾಯೋದಿರಲಿ ಕಿಡಿಗಳು ಸಾಯುವ ಸಂಭವ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ಕಳೆದ ಎರಡು ವಾರದಲ್ಲಿ ನಮಗೆ ಇದು ಒಂದು ಈ ತರ ಬಾಳೆ ಬೆಳೆಯಲ್ಲಿ ಕೆಲವು ರೈತರು ಒಂದು ಕೀಟನಾಶಕವನ್ನು ಮತ್ತೊಂದು ಕೀಟನಾಶಕ ಜೊತೆಗೆ ಬೆರೆಸಿ ಸಿಂಪಡಣೆ ಮಾಡಿದ್ಮೇಲೆ ಬಾಳೆಯ ಚಿಗುರು ಸಂಪೂರ್ಣವಾಗಿ ಸುಟ್ಟೋಗಿತ್ತು. ಕಾರಣ ಏನಪ್ಪಾ ಅಂದ್ರೆ ಒಂದು ಕೀಟನಾಶಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟಿದ್ರು. ಅದರಿಂದ ಈ ಒಂದು ಮಾಹಿತಿಯನ್ನ ಅವರು ಸ್ಥಳೀಯವಾಗಿರ್ತಕ್ಕಂಥ ವಿಜ್ಞಾನಿಗಳ ಜೊತೆ ಸಮಾಲೋಚನೆಯನ್ನ ಮಾಡಿ ನಂತರ ತಗೊಳ್ಳೋದು ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ.
1: ಇದೇ ತರ ಡಾಕ್ಟ್ರೆ ಪ್ರತಿಯೊಂದು ಬೆಳೆಗೂ ಈ ಒಂದು ಪೀಡೆ ಪ್ರಭಾವ ಬೀರ್ತದೆ, ಪೀಡೆ ನಾಶ ಮಾಡ್ತಾನೆ ಹೋಗ್ತದೆ ಬೆಳೆಗಳನ್ನ. ನಮ್ಮ ರೈತರು ಬೇರೆ ಬೇರೆ ಬೆಳೆಗೆ ಈಗ ಪರ್ಯಾಯ ಮಾರ್ಗ ಹೆಂಗೆ ಅವರಿಗೆ ಸಿಗ್ಬೇಕು, ಏನು ಮಾಡ್ಬೇಕು, ಅವರು ವಿಜ್ಞಾನಿಗಳನ್ನು ಭೇಟಿ ಮಾಡ್ಬೇಕಾ, ಅಧಿಕಾರಿಗಳನ್ನು ಭೇಟಿ ಮಾಡ್ಬೇಕಾ?
0: ಈಗ ನೋಡಿ, ನಮ್ಗೇನಾರ ಒಂದು ಕಾಯಿಲೆ ಬಂತು ಅಂತ ಅನ್ಕೊಳ್ಳಿ,
1: ಡಾಕ್ಟರ್ ಮನೆ ಹೋಗಿ
0: ನಾವು ಡಾಕ್ಟರ್ನ ಹುಡುಕೊಂಡು ಹೋಗ್ತೀವಿ.
1: ಹೌದು.
0: ಆದರೆ ಕೆಲವರು ನೇರವಾಗಿ ಅಂಗಡಿಗೆ ಹೋಗ್ತಾರೆ, ಮೆಡಿಕಲ್ ಶಾಪ್ ಹೋಗಿ ಟ್ಯಾಬ್ಲೆಟ್ ತೊಗೊಂತಾರೆ. ಈಗ ನಮ್ಗೆ ಜ್ವರ ಬಂದಿದೆ ಅಂತ ಹೇಳ್ಕೊಳ್ಳಿ, ಜ್ವರ ಅನ್ನೋದು ಕಾಯಿಲೆ ಅಲ್ಲ, ಅದು ಲಕ್ಷಣ. ಒಂದು ಜ್ವರ ಬರಬೇಕಂದ್ರೆ ಅನೇಕ ಸಮಸ್ಯೆಗಳಿಗೆ ದೇಹ ಪ್ರತಿಕ್ರಿಯೆ ತೋರಿಸುತ್ತಲ್ಲ, ಆವಾಗ ಬರ್ತಕ್ಕಂಥದ್ದು ಒಂದು ಲಕ್ಷಣ. ಅದನ್ನು ಗುರುತಿಸೋರು ಯಾರು? ತಜ್ಞ ವೈದ್ಯರು ಅದನ್ನು ಗುರುತಿಸ್ತಾರೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗೇನೇ ಒಂದು ಎಲೆ ಒಣಗಿದೆ ಅಥವಾ ಒಂದು ಗಿಡ ಸತ್ತೋಗಿದೆ ಅಂತಂದರೆ ಅದಕ್ಕೆ ತಜ್ಞರೇ ಅದನ್ನು ನಿರ್ಧಾರ ಮಾಡಬೇಕು, ಇದು ಯಾವ ಕಾರಣದಿಂದ ಆಗಿದೆ ಅಂತ. ಈಗ ಅನೇಕ ಸಂದರ್ಭದಲ್ಲಿ ನಾನು ರೈತರ ಒಂದು ಸಮಸ್ಯೆಗೆ ಮತ್ತು ಅವರ ತೋಟಗಳಿಗೆ ಹೊಲಗಳಿಗೆ ಭೇಟಿ ಕೊಟ್ಟಾಗ ಕಂಡಿರೋದು ಏನಪ್ಪಾ ಅಂತಂದರೆ ಗಿಡಗಳು ಸತ್ತೋಗಿರುತ್ತೆ, ಅಂದರೆ ಒಣಗೋಗ್ಬಿಟ್ಟಿರುತ್ತೆ. ಅದು ಏನಕ್ಕೆ ಒಣಗೋಗಿದೆ ಅಂತಂದರೆ ಬೇರು ಕೊಳೆ ರೋಗ ಬಂದು ಒಣಗಿದೆ ಅಂತ ಹೇಳಿ ಅವರು ಬೇರು ಕೊಳೆಗೆ ಬೇಕಾಗಿರ್ತಕ್ಕಂಥ ಶಿಲೀಂದ್ರನಾಶಕವನ್ನು ಗಿಡಕ್ಕೆ ಹಾಕಿರ್ತಾರೆ. ಆದರೂ ಸಹ ಅವರಿಗೆ ಯಾವ ರೀತಿಯ ಒಂದು ಗಿಡಗಳನ್ನ ಉಳಿಸ್ಕೊಳ್ಳೋಕ್ಕಾಗಿರಲ್ಲ. ಆದರೆ ವಾಸ್ತವವಾಗಿ ಏನಾಗಿರುತ್ತೆ ಅಂದರೆ ಅಲ್ಲಿ ಶಿಲೀಂದ್ರದ ಯಾವುದೇ ಸಮಸ್ಯೆ ಇರೋದಿಲ್ಲ, ಇವರು ಹೆಚ್ಚಾಗಿ ನೀರನ್ನು ಕೊಟ್ಟಿರ್ತಾರೆ. ಅತಿ ಹೆಚ್ಚು ನೀರು ಕೊಟ್ಟಾಗ
1: ಅದು ಕೂಡ
0: ಏನಾಗಿರುತ್ತೆ ಅಂದ್ರೆ ಅಲ್ಲಿ ಶೀತ ಜಾಸ್ತಿ ಆಗಿ ಬೇರುಗಳಿಗೆ ಉಸಿರಾಟ
1: ಮಾಡ್ಕೊಳ್ಳೋಕ್ಕಾಗದೇನೆ
0: ಗಿಡ ಸತ್ತೋಗಿರೋದು
1: ನೋಡಿ.
0: ಇಂಥ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಒಂದು ಸಲಹ ಅದನ್ನ ಪರೀಕ್ಷೆ ಮಾಡಿ ಮಾಡಬೇಕು. ಅದರಿಂದ
1: ಅಂದ್ರೆ ತಾವೇ ಮಾಡ್ಕೊಂಡಂಗೆ ಈ ರೋಗ.
0: ಹೌದೌದು. ಅದರಿಂದ ತಜ್ಞರ ಜೊತೆ ಸಮಾಲೋಚನೆ ಮಾಡಿದ್ರೆ ಅವರೊಂದು
1: ಹೇಳ್ತಾರೆ,
0: ನೋಡಿ ಈ ತರ ತೋಟದಲ್ಲಿ ಏನಾದ್ರು ಸಮಸ್ಯೆ ಆಗಿರ್ಬೋದು, ಅದನ್ನ ಒಂದ್ ರೀತಿ ಪರೀಕ್ಷೆ ಮಾಡಿ ಅಂತ ಮೊಬೈಲ್ ನಲ್ಲಿ ನಾವು ಮಾತಾಡ್ಕೊಂಡು ಅಥವಾ ವಿಡಿಯೋ ಕಾಲ್ಗಳು ಮಾಡಿಕೊಂಡು ಅಥವಾ ತಜ್ಞರೇ ಸಮಸ್ಯೆ ತೀವ್ರವಾಗಿದ್ದಾಗ ಏನಂತಾರೆ ಅದಕ್ಕೆ ಕ್ಷೇತ್ರ ಭೇಟಿಗಳನ್ನ ಮಾಡಿಬಿಟ್ಟು ಸೂಕ್ತ ಸಲಹೆಯನ್ನ ಕೊಡ್ಬೋದು.
1: ತುಂಬಾ ಸಂತೋಷ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಪೀಡೆ ನಾಶಕ ಕೀಟ ಪೀಡೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರಕಾಶ್ ಅವರ ಜೊತೆಗೆ ತಮ್ಮ ಹೊಲದಲ್ಲಿ ಬಂದಂತಹ ಕೀಟಗಳ ನಿಯಂತ್ರಣದ ಬಗ್ಗೆ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ನನ್ನ ಸಂಪರ್ಕ ಸಂಖ್ಯೆ ತಾವು ನೋಟ್ ಮಾಡ್ಕೋಬಹುದು, 9444899706 ಇದು ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, 9448999.

0: 7061 ಈ ಒಂದು ನಂಬರ್ಗೆ ತಾವು ಯಾವ ಒಂದು ಕೃಷಿಯಲ್ಲಿ ಯಾವುದೇ ಬೆಳೆ ಆಗಿರ್ಬೋದು ಅಲ್ಲಿ ತಾವು ಯಾವ ಸಮಸ್ಯೆಯನ್ನು ನೋಡ್ತಾ ಇದ್ದೀರಿ ಅವುಗಳ ಚೆನ್ನಾಗಿರ್ತಕ್ಕಂತಹ ಕೆಲವು ಫೋಟೋಗಳನ್ನು ತೆಗೆದು
1: ಕಳಿಸಿ,
0: ನಂತರ ತಮ್ಮ ವಿಳಾಸವನ್ನು ಅಲ್ಲಿ ತಾವು ಬರೆದು ಬಿಟ್ಟು ನನಗೆ ಕಳಿಸಿದ್ರೆ ನಾನೇ ತಮಗೆ ವಾಪಸ್ಸು ಫೋನ್ ಮತ್ತೆ ನಾನು ನಿಮಗೆ ಒಂದು ಫೋನ್ ಮಾಡಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ.
1: ನಮಸ್ಕಾರ,
0: ಧನ್ಯವಾದಗಳು.
2: ಇದುವರೆಗೆ ಕೃಷಿ ರಂಗದಲ್ಲಿ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಕಾಶ್ ಹೆಚ್ ವಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು ಮೂಡಿಬರಲಿದೆ.

0: ಇದುವರೆಗೆ ರೈತ ಬಾಂಧವರಿಗಾಗಿ ಮೂಡಿಬಂದ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇನ್ನು ನಾಳಿನ ಕೃಷಿರಂಗದಲ್ಲಿ 6:50 ಸಂಜೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆಕಾಶವಾಣಿ ಬೆಂಗಳೂರು ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲಾ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ IFL ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್, ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ

ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಕುರಿತು ಮಾತನಾಡ್ತಾ ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗೋಣ. ಮೊದಲಿಗೆ ಕೇಳಿ ದೀಪಾ ಚಿತ್ರದ ಗೀತೆ. ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಸ್ನೇಹಿತರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಕನಸಿನ ವಿಚಾರವಾಗಿ ಮಾತನಾಡ್ತಾ ಸಾಗೋಣ. ನಾವು ರಾತ್ರಿ ಸಮಯದಲ್ಲಿ ಗಾಢವಾಗಿ ನಿದ್ರೆಯಲ್ಲಿದ್ದಾಗ ನಮಗೆ ಕೆಲವೊಂದು ಕನಸುಗಳು ಬೀಳುತ್ತವೆ. ಈ ಕನಸುಗಳು ಮನುಷ್ಯನ ಮನಸ್ಸು ಮತ್ತು ಜೀವನದ ಅತ್ಯಂತ ಕುತೂಹಲಕಾರಿ ಮತ್ತು ರಹಸ್ಯಮಯ ವಿಷಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ನಿದ್ರೆ ಸಮಯದಲ್ಲಿ ನಮ್ಮ ಮೆದುಳು ನಡೆಸುವ ಅದ್ಭುತ ಪ್ರಕ್ರಿಯೆಯೇ ಕನಸು. ಹಾಗಾದರೆ ಕನಸು ಅಂದರೆ ಏನು, ಕನಸುಗಳು ಏಕೆ ಬೀಳುತ್ತೆ ಅಂತ ತಿಳಿಯೋಣ ಈ ಹಾಡಿನ ನಂತರ. ಈಗ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದೆ.

ಕನಸಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನಿದ್ರೆಯಲ್ಲಿದ್ದಾಗ ನಮ್ಮ ಮೆದುಳಿನಲ್ಲಿ ಉಂಟಾಗುವಂತಹ ಆಲೋಚನೆಗಳಿರ್ಬೋದು, ದೃಶ್ಯಗಳು, ಭಾವನೆಗಳು ಮತ್ತು ಸಂವೇದನೆಗಳ ಸರಮಾಲೆಯನ್ನ ಕನಸು ಅಂತ ಹೇಳ್ಬೋದು. ಇನ್ನು ನೈಜ ಜಗತ್ತಿನಂತೆ ಭಾಸವಾದ ಇದು ಕನಸುಗಳು ನೈಜ ಜಗತ್ತಿನಂತೆ ಭಾಸವಾದರೂ ಇದು ಸಂಪೂರ್ಣವಾಗಿ ಮೆದುಳಿನ ಕಲ್ಪನಾ ಲೋಕದ ಸೃಷ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಕೇಳಿ, ವೀಲ್ ಚೇರ್ ರೋಮಿಯೋ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಬಿ ಜೆ ಭರತ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಈ ಕನಸಿನ ಬಗ್ಗೆ ವಿಜ್ಞಾನಿಗಳು ಮತ್ತು ಮನೋವಿಜ್ಞಾನಿಗಳು ವಿವಿಧ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ನಾವು ದಿನವಿಡೀ ಕಲಿತ ವಿಷಯಗಳು, ನಮ್ಮ ಅನುಭವಕ್ಕೆ ನಿಲುಕಿದ ಸಂಗತಿಗಳು ಮತ್ತು ಮಾಹಿತಿಗಳನ್ನು ನಮ್ಮ ಮಿದುಳು ರಾತ್ರಿಯ ಸಮಯದಲ್ಲಿ ವಿಂಗಡಿಸಿ ದೀರ್ಘಕಾಲಿಕ ನೆನಪಿನಲ್ಲಿ ಭದ್ರಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕನಸುಗಳು ಮೂಡುತ್ತವೆ. ದಿನದ ಒತ್ತಡಗಳು, ಆತಂಕಗಳು ಅಥವಾ ಖುಷಿಯ ಕ್ಷಣಗಳನ್ನು ಮಿದುಳು ಸಂಸ್ಕರಿಸಿಕೊಳ್ಳುವ ಹಾಗೂ ಭಾವನೆಗಳನ್ನು ಹತೋಟಿಗೆ ತರುವ ಮಾರ್ಗವೇ ಕನಸು. ನಿದ್ರೆಯಲ್ಲಿರುವಾಗ ಮೆದುಳಿನ ನರಕೋಶಗಳು ಸಕ್ರಿಯಗೊಂಡು ಕೆಲವು ವಿದ್ಯುತ್ ಸಂಕೇತಗಳನ್ನು ಕಳಿಸುತ್ತವೆ. ನಮ್ಮ ಮಿದುಳು ಈ ಸಂಕೇತಗಳಿಗೆ ಅರ್ಥ ನೀಡಲು ಪ್ರಯತ್ನಿಸಿದಾಗ ಅದು ಒಂದು ದೃಶ್ಯ ಅಥವಾ ಕನಸಿನ ರೂಪವನ್ನು ತಾಳ್ತವೆ. ಈಗ ಕೇಳಿ, ಕಿಲಾಡಿ ಜೋಡಿ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಹಾಡುವೆನು, ಓಡುವೆಯ ಓಡುವೆನು, ನಿನ್ನ ನಗಿಸುವೆಯನು, ಅಳಿಸುವೆನು ನಮಿಸುವೆಯ, ವೈರಿಗೆ ನಮಿಸಲ್ಲ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇಂದಿನ ಸಿರಿಗಂಧದಲ್ಲಿ ನಾವು ಕನಸಿನ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಕನಸಿನಲ್ಲಿ ಹಲವಾರು ವಿಧದ ಕನಸುಗಳನ್ನು ನಾವು ಕಾಣಬಹುದು. ನಮ್ಮ ನಿತ್ಯದ ದಿನಚರಿಯಲ್ಲಿ ನಡೆದ ಘಟನೆಗಳು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಸರಳ ಕನಸುಗಳಿರ್ಬೋದು, ಭಯ ಹುಟ್ಟಿಸುವ, ಆತಂಕ ಮೂಡಿಸುವ ಅಥವಾ ಕೆಟ್ಟ ಅನುಭವಗಳನ್ನು ನೀಡುವ ಕೆಟ್ಟ ಕನಸುಗಳಿರ್ಬೋದು. ಈ ಕೆಟ್ಟ ಕನಸುಗಳು ಸಾಮಾನ್ಯವಾಗಿ ಭಯ, ಒತ್ತಡ ಅಥವಾ ಅನಾರೋಗ್ಯದ ಕಾರಣದಿಂದ ಬರಬಹುದು. ಇನ್ನು ಕೆಲವು ಕನಸುಗಳಲ್ಲಿ ಕನಸು ಬೀಳುವಾಗ ವ್ಯಕ್ತಿಗೆ ತಾನು ಕನಸು ಕಾಣ್ತಿದ್ದೇನೆ ಎಂಬ ಎಚ್ಚರನೂ ಇರಬಹುದು. ಕೆಲವರು ತಮ್ಮ ಇಚ್ಛೆಯಂತೆ ಕನಸಿನ ಸನ್ನಿವೇಶವನ್ನೇ ಬದಲಾಯಿಸಿಕೊಳ್ಳಲು ಸಾಧ್ಯವಿರುತ್ತೆ. ಒಂದೇ ರೀತಿಯ ಕನಸುಗಳು ಅಥವಾ ಅದೇ ಸನ್ನಿವೇಶ ಪದೇ ಪದೇ ಬೀಳುವುದು, ಇದು ವ್ಯಕ್ತಿಯ ಮನಸ್ಸಿನಲ್ಲಿರುವ ಆಳವಾದ ಭಯ ಅಥವಾ ಪರಿಹರಿಸಲಾಗದ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಹೀಗೆ ಕನಸಿನಲ್ಲಿ ಹಲವಾರು ವಿಧಗಳನ್ನು ನಾವು ಕಾಣಬಹುದು. ಈಗ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ ಶ್ರುತಿ ಸೇರಿದಾಗ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಬಯಲುದಾರಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜು ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಕಲ್ಯಾಣಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಾಮಾನ್ಯವಾಗಿ ಎಲ್ಲರೂ ಕನಸು ಕಾಣ್ತಾರೆ. ಕೆಲವರಿಗೆ ತಾವು ಕಂಡ ಕನಸುಗಳು ನೆನಪಿರಬಹುದು, ಇನ್ನೂ ಕೆಲವರಿಗೆ ನೆನಪಿಲ್ಲದೆ ಇರಬಹುದು. ಆದರೆ ಪ್ರತಿಯೊಬ್ಬ ಮನುಷ್ಯನು ರಾತ್ರಿ ಸಮಯದಲ್ಲಿ ಕನಸನ್ನು ಕಾಣ್ತಾನೆ. ಕೆಲವರು ಕಪ್ಪು ಬಿಳುಪು ಕನಸುಗಳನ್ನು ಕಂಡರೆ ಹಲವರು ಬಣ್ಣ ಬಣ್ಣದ ಕನಸುಗಳನ್ನೇ ಕಾಣ್ತಾರೆ. ಒಂದು ರಾತ್ರಿಯಲ್ಲಿ ಒಬ್ಬ ಮನುಷ್ಯ ಸರಾಸರಿ 4-6 ಕನಸುಗಳನ್ನು ಕಾಣಬಹುದು. ಆದರೆ ಆ ಕನಸುಗಳನ್ನು ನಾವು ಎಚ್ಚರವಾದ ಕೆಲವೇ ನಿಮಿಷಗಳಲ್ಲಿ ಆ ಕನಸಿನ ಶೇಕಡ 90% ಹೆಚ್ಚಿನ ಭಾಗವನ್ನು ಮರೆತೇ ಬಿಟ್ಟಿರ್ತೇವೆ. ಈಗ ಕೇಳಿ ಒಲವಿನ ಆಸರೆ ಚಿತ್ರದ ಗೀತೆ ಮೂಡಿಬರಲಿದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ಕನಸುಗಳು ಕೇವಲ ರಾತ್ರಿಯಲ್ಲಿ ನಿದ್ರೆ ಸಮಯದಲ್ಲೇ ಕಾಣುವಂತಹ ಕಲ್ಪನೆಗಳಲ್ಲ. ಅವು ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ವಿಶ್ರಾಂತಿಯ ಅತ್ಯಗತ್ಯ ಭಾಗವಾಗಿವೆ ಅಂತ ಹೇಳ್ತಾ, ಇವೆಲ್ಲ ವಿಚಾರಗಳು ರಾತ್ರಿ ಸಮಯದಲ್ಲಿ ಬೀಳೋ ಕನಸುಗಳ ವಿಚಾರವಾದರೆ, ಇನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ಒಂದೊಂದು ಕನಸುಗಳಿರುತ್ತೆ. ಆ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ಮನುಷ್ಯ ತನ್ನ ಜೀವನದುದ್ದಕ್ಕೂ ಪ್ರಯತ್ನ ನಡೆಸ್ತಾನೆ ಇರ್ತಾರೆ. ಅದರಲ್ಲಿ ಕೆಲವರ ಕನಸುಗಳು ನನಸಾಗುತ್ತೆ, ಇನ್ನು ಕೆಲವರ ಕನಸುಗಳು ಕೊನೆವರೆಗೂ ಕನಸಾಗೇ ಇರಬಹುದು. ಇನ್ನು ಕೆಲವರು ತಮ್ಮ ಕನಸುಗಳನ್ನು ಛಲಬಿಡದೆ

ನನಸಾಗಿಸ್ಕೊಳ್ತಾರೆ. ಇಂದಿನ ಯುವ ಜನತೆಯಲ್ಲಿ ತಮ್ಮ ಜೀವನದ ಗುರಿಯ ಬಗ್ಗೆ ಕನಸುಗಳು ಮೂಡಬೇಕು, ಹಾಗೆ ಅವರು ಆ ಕನಸುಗಳನ್ನು ನನಸಾಗಿಸ್ಕೊಳ್ಳೋ ಹಾದಿಯಲ್ಲಿ ಸಾಗಲಿ ಅಂತ ನಮ್ಮ ಆಶಯ. ಈಗ ಕೇಳಿ ದೇವ್ ಚಿತ್ರದ ಗೀತೆ, ಲಕ್ಕಿ ಅಲಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಅನುಪಮ ಚಿತ್ರದ ಗೀತೆ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದ್ಯ ಅವರ ಸಂಗೀತ ಈ ಗೀತೆಗಿದೆ.

0: ಟಿಡಿಡಿ ಕಾಫಿ
1: ಕಾಫಿ ಕಾಫಿ ಕಾಫಿ ಕಾಫಿ
2: ಮಧುರ ಸ್ವಪ್ನ ಚಿತ್ರದ ಗೀತೆ ಮೂಡಿಬರಲಿದೆ. ಲಿಪ್ಸಿಕಾ ಹೈಮತ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಹೃದಯ ಶಿವ ಅವರ ಸಾಹಿತ್ಯ, ರವಿ ಕಲ್ಯಾಣ್ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಬೆಂಗಳೂರು 8:45 ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಬೆಂಗಳೂರು, ಸಮಯ 9:15:08. ನಮ್ಮ ಮುಂದಿನ ಕಾರ್ಯಕ್ರಮ ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ದರಾ ಬೇಂದ್ರೆಯವರ ರಚನೆ ಮೌನವಿರದು ಮಾತು ಬರದು.

ಇದುವರೆಗೆ ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್, ರಾಗ ಜೋಗ್, ಮಧ್ಯಲಯ ತೀನ್ ಥಾಳ್, ಧೃತ್ ತೀನ್ ಥಾಳ್, ರಾಗ ಕಮಾಜ್, ಧುನ್ಕೆರವಾ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಬಾನ್ಸುರಿ ವಾದನ ಕೇಳಿದ್ರಿ. ತಬಲಾ ಎಸ್ ವಿ ಪ್ರಶಾಂತ್,

0: ಆಕಾಶವಾಣಿ ಬೆಂಗಳೂರು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
3: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
3: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಸಂದರ್ಶಿಸಲಿದ್ದಾರೆ ಆಶಾ.
1: ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಕೇಳಿ ಕಾರ್ಯಕ್ರಮ ವನಿತಾ ವಿಹಾರ.
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕನಸನ್ನ ಕಾಣೋದು ಸುಲಭ, ಆದರೆ ಆ ಕನಸನ್ನ ಗುರಿಯಾಗಿಟ್ಕೊಂಡು ಹಲವು ಸವಾಲುಗಳನ್ನು ಮೆಟ್ಟಿ ನಿಂತು ಮುನ್ನಡೆಯೋದು ನಿಜವಾದ ಸಾಧನೆ ಅಂತ ಹೇಳ್ಬೋದು. ವೃತ್ತಿ ಜೀವನದ ಆರಂಭದಲ್ಲಿಯೇ ಹಾಸ್ಪಿಟಾಲಿಟಿ, ಕಾರ್ಪೊರೇಟ್ ಟ್ರಾವೆಲ್, ಹಣಕಾಸು ಸೇವೆಗಳು, ಆನ್ಲೈನ್ ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಅನುಭವವನ್ನು ವಿಸ್ತರಿಸಿಕೊಂಡು ಇವತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ತಮ್ಮದೇ ಛಾಪು ಮೂಡಿಸಿರುವವರು ಶ್ವೇತಾ ರವೀಂದ್ರನಾಥ್ ಅವರು. ವಿವಿಧ ಕ್ಷೇತ್ರಗಳಲ್ಲಿ ಗಳಿಸಿದ ಅನುಭವವನ್ನು ಉದ್ಯಮಶೀಲತೆಯೊಂದಿಗೆ ಬೆಸೆದು ಬೆಳವಣಿಗೆ, ನಾವೀನ್ಯತೆ, ಸುಸ್ಥಿರತೆಯತ್ತ ಹೆಜ್ಜೆ ಹಾಕ್ತಾ ಇರೋ ಶ್ವೇತಾ ಅವರು ಬ್ರ್ಯಾಂಡ್ ಕನ್ಸಲ್ಟೆಂಟ್ ಆಗಿಯೂ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರ ಜರ್ನಿಯನ್ನ ಇವತ್ತಿನ ವನಿತಾ ವಿಹಾರದಲ್ಲಿ ತಿಳ್ಕೊಳ್ಳೋಣ. ಶ್ವೇತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಮೊದಲ ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಮ ವೃತ್ತಿ

0: ಪಯಣವನ್ನ ನೀವು ನಮ್ಮ ಶ್ರೋತೃಗಳಿಗೆ ವಿವರಿಸಬಹುದಾ?
1: ಖಂಡಿತ. ಸೊ ಎಲ್ಲಿಂದ ಶುರು ಮಾಡ್ಲಿ?
0: ನಿಮ್ಮ ಬಾಲ್ಯದಿಂದಲೇ ಶುರು ಮಾಡಿ.
1: ನಮ್ ತಂದೆ ತಾಯಿ ನಮ್ನ ಹೆಂಗೆ ಬೆಳೆಸಿದ್ದಾರೆ ಅಂದ್ರೆ ಗಂಡು ಹುಡುಗರ ತರ ಬೆಳೆಸಿದ್ದಾರೆ. ಯಾವಾಗ್ಲೂ ಅಷ್ಟೇ, ಒಂಥರ ಹೆಣ್ಮಕ್ಳು ತಂದೆಗೆ ತುಂಬಾ ಹತ್ರ ಇರ್ತಾರೆ ಅಂತ ಅನ್ನೋದು ಒಂದಿದೆ. ಅಫ್ಕೋರ್ಸ್ ವಿ ಆರ್ ವೆರಿ ಕ್ಲೋಸ್ ಟು ಅವರ್ ಫಾದರ್, ಬಟ್ ನಮ್ನ ಎಲ್ಲದರಲ್ಲೂ ಮುಂದೆ ಬಿಟ್ಟು ತುಂಬಾ ಧೈರ್ಯವಾಗಿ ನಮ್ನ ಬೆಳೆಸಿದ್ದಾರೆ. ಅಂಡ್ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ದಟ್ ವಾಸ್ ಒನ್ ರೀಸನ್ ನಾವು ಇಷ್ಟು ಮುಂದುವರಿಯಕ್ಕೆ ನಮ್ಮ ಕೆರಿಯರ್ ಅಲ್ಲಿ ಇಷ್ಟು ಧೈರ್ಯ ಮಾಡಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ನಂಗೆ ಮಾಡೋಕ್ಕಾಗಿದ್ದು ಅದರಿಂದಾನೆ. ಇವತ್ತು ನಾನಿರೋ ಪ್ರೊಫೆಷನ್ ಆರ್ ನನ್ನ ಪ್ರೊಫೆಷನಲ್ ಲೈಫ್ ಏನಿದೆ, ಐ ವಾಸ್ ಏಬಲ್ ಟು ಚೂಸ್ ಇಟ್ ಸಿಂಪ್ಲಿ ಬಿಕಾಸ್ ಇಟ್, ನಿಮ್ಗೆ ಗೊತ್ತಲ್ವಾ, ಡೈರಿ ಸೆಕ್ಟರ್ ಇಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ನಾಟ್ ಈಸಿ, ಅದು ಸ್ಪೆಷಲಿ ಫಾರ್ ವಿಮೆನ್. ಸೊ ಅಷ್ಟು ಇದ್ಕೊಂಡು ನಾವು ಧೈರ್ಯವಾಗಿ ಬಂದಿದ್ದೀವಿ ಅಂದರೆ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್ ಫಾರ್ ಅವರ್ ಅಪ್ಬ್ರಿಂಗಿಂಗ್, ಆ್ಯಂಡ್ ದಟ್ಸ್ ಹೌ ಮೈ ಚೈಲ್ಡ್ಹುಡ್ ವಾಸ್. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ದೇ ವರ್ ಆಲ್ಸೋ ವೆರಿ ಎಂಟರ್ಪ್ರೈಸಿಂಗ್ ಆ್ಯಂಡ್ ಬೋತ್ ಆಫ್ ದೆಮ್ ವರ್ ವರ್ಕಿಂಗ್. ಸೊ ವಿವ್ ಸೀನ್ ದೆಮ್ ವರ್ಕ್ ಆ್ಯಂಡ್ ಅದು ನಮ್ಮಲ್ಲಿದೆ, ನಾವು ಕೆಲಸ ಮಾಡಬೇಕು, ಯಾವಾಗಲೂ ಕಲಿಬೇಕು ಅನ್ನೋದು ಒಂದು ಇದೆ.
0: ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಕ್ಷೇತ್ರವನ್ನ ಆಯ್ಕೆ ಮಾಡೋದಕ್ಕಿಂತ ಬದಲಾಗಿ ನೀವು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಮತ್ತೆ ಅದನ್ನ ನೀವು ಚೂಸ್ ಮಾಡಿದ್ದೀರಾ, ಸೊ ಅದರ ಬಗ್ಗೆ ಹೇಳ್ತೀರಾ?
1: ಸೊ ಆಕ್ಚುಲಿ ಹೆಂಗ್ ಹೇಳ್ಬೇಕು ಅಂದ್ರೆ ಯಾವುದು ಪ್ಲಾನ್ ಆಗಿ ಬರಲಿಲ್ಲ. ನಾನು ನನ್ನ ಕಾಲೇಜ್ ಮುಗಿಸಿ ಅಂದ್ರೆ ಎಂ ಬಿ ಎ ಮುಗಿಸಿದ ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಕೆಲಸ ಸಿಕ್ತು. ತುಂಬಾ ಕಲಿತೆ, ತುಂಬಾ ಕಷ್ಟ ಇತ್ತು, ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಬಟ್ ಅದು ಹೇಳ್ತಾರಲ್ವಾ ನಾವು ತುಂಬಾ ಕಷ್ಟಪಟ್ಟು ಏನಾರೋ ಕಲ್ತ್ರೆ ವಿ ಲರ್ನ್ ಅ ಲಾಟ್ ಅಂತ. ಸೊ ಅಲ್ಲಿ ಆ ಜರ್ನಿಲಿ ನಾನು ತುಂಬಾ ಕಲಿತೆ, ಐ ಲರ್ನ್ ಅ ಲಾಟ್ ಇನ್ ದ್ಯಾಟ್. ಬಟ್ ದೆನ್ ಐ ಗಾಟ್ ಮ್ಯಾರಿಡ್ ಅಂಡ್ ನಂಗೆ ಮಗು ಆಯ್ತು ಎಟ್ ಅ ವೆರಿ ಅರ್ಲಿ ಏಜ್, ಅಂಡ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಟೈಮ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್, ಅಂಡ್ ನಮ್ಮ ತಂದೆ ಹೆಲ್ತ್ ಕೂಡ ತುಂಬಾ ಡಿಟೀರಿಯೋರೇಟ್ ಆಗ್ತಾ ಇತ್ತು. ಹಾಗಾಗಿ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್, ಐ ಕುಡಂಟ್ ಕಂಟಿನ್ಯೂ ಇನ್ ದಟ್, ಗಿವನ್ ಅ ಚಾಯ್ಸ್ ಐ ವಿಲ್ ರನ್ ಬ್ಯಾಕ್ ಟು ದಟ್ ಇಂಡಸ್ಟ್ರಿ, ಬಟ್ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದ್ಯಾಟ್. ಅಂಡ್ ನಾನು ಕಾರ್ಪೊರೇಟ್ ಅಲ್ಲಿ ಐ ವರ್ಕ್ ಫಾರ್ ಟೂ ಇಯರ್ಸ್, ಅದಾದ್ಮೇಲೆ ಅಲ್ಲಿಂದ ಶುರುವಾಗಿರೋದು ನನ್ನ ಓನ್ ಫ್ರೀಲ್ಯಾನ್ಸಿಂಗ್ ಆಗಲಿ ಅಥವಾ ನನ್ನ ಆಂಟರ್ಪ್ರಿನರ್ ಜರ್ನಿ. ಐ ವಾಸ್ ಡೂಯಿಂಗ್ ಡಿ ಎಸ್ ಎ ಫಾರ್ ICICI ಬ್ಯಾಂಕ್, ಅದರಲ್ಲೂ ಕೂಡ ವೆರಿ ಐ ವಾಸ್ ದ ಓನ್ಲಿ ವುಮೆನ್ ಇನ್ ಆಲ್ ದ ಡಿ ಎಸ್ ಎಸ್ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರ್ ಅಟ್ ದಟ್ ಟೈಮ್. ಐ ವಾಸ್ ದ ಓನ್ಲಿ ವುಮೆನ್ ರನ್ನಿಂಗ್ ಅ ಡಿ ಎಸ್ ಎ. ಸೊ ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್.
0: ಮಕ್ಕಳ ತರ ಬೆಳೆಸಿದ್ದು ಹೆಲ್ಪ್ ಆಯ್ತು,
1: ಖಂಡಿತ ಹೆಲ್ಪ್ ಆಯ್ತು. ಐ ಮೀನ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್, ಎವ್ರಿ ಜರ್ನಿ ನಮ್ಗೆ ಅದು ಯು ನೋ ಇಟ್ ಶೋಸ್ ಅಂತ. ಅಂಡ್ ಆ ಪ್ರೊಫೆಷನ್ ಕೂಡ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ದೆನ್ ಐ ಹ್ಯಾಡ್ ಟು ಮೂವ್ ಟು ಹೈದರಾಬಾದ್ ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ವೈಸ್ ಇಟ್ ವಾಸ್ ಡಿಮ್ಯಾಂಡಿಂಗ್, ಅವರು ಹಿ ವಾಸ್ ಗ್ರೋಯಿಂಗ್ ಇನ್ ಇಸ್ ಕೆರಿಯರ್ ಅಂಡ್ ವಿ ಡಿಸೈಡೆಡ್ ಯಾರು ಒಬ್ರು ಬೆಳೀಲಿ ಅಂತ. ಸೊ ಐ ವೆಂಟ್ ಅಲಾಂಗ್ ವಿತ್ ಹಿಮ್. ಅಲ್ಲೂ ನನಗೆ ಸುಮ್ಮನೆ ಕೂರಕ್ಕಾಗಲಿಲ್ಲ, ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ಇದೆ, ಅವ್ರಿಗೆ ಐ ಯೂಸ್ ಟು ಡೂ ವಿಡಿಯೋ ಶೂಟ್ಸ್ ಅಂದರೆ ಐ ವಾಸ್ ದಿಯರ್ ಫೇಸ್ ಯು ನೋ ದ ಬ್ರ್ಯಾಂಡ್ ಫೇಸ್ ಫಾರ್ ಪ್ರಮೋಟಿಂಗ್ ದಿಯರ್ ಆನ್ಲೈನ್ ಕೋರ್ಸಸ್. ಸೊ ಅದು ಮಾಡಿದೆ, ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಫ್ಯಾಬ್ರಿಕ್ ಮತ್ತು ಫ್ಯಾಷನ್ ಟೆಕ್ನಾಲಜಿನಲ್ಲಿ ಏನೋ ಅದ್ರದ್ದು ಗಮನೇ ಇರಲಿಲ್ಲ ನಂಗೆ ಆ್ಯಕ್ಚುಲಿ, ಬಟ್ ಇಟ್ ವಾಸ್ ನೈಸ್.
0: ಅದೇ ನೋಡಿದ್ರೆ ಹಂಗೆ ಅನ್ನಿಸ್ತು, ಲೈಕ್ ಶಿ ಡಸಂಟ್ ಫಿಟ್ ಟು ಒನ್ ಸೆಕ್ಟರ್, ಶಿ ಫಿಟ್ಸ್ ಇನ್ ಆಲ್ ಅಂತ.
1: ಐ ಎಂಜಾಯ್ ವಾಟ್ ಎವರ್ ಐ ಡೂ ಅಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನನಗೆ ಲರ್ನ್ ವೈಲ್ ಯು ವರ್ಕ್ ಇಸ್ ಸಮಥಿಂಗ್ ವಿಚ್ ಐ ರಿಯಲಿ ಎಂಜಾಯ್. ಸೊ ಹಂಗಾಗಿ ಧೈರ್ಯವಾಗಿ ಎಲ್ಲದಕ್ಕೂ ಮುನ್ನುಗ್ತೀನಿ. ದೆನ್ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಐ ಹ್ಯಾಡ್ ಮೈ ಸೆಕೆಂಡ್ ಚೈಲ್ಡ್, ಐ ಹ್ಯಾವ್ ಟೂ ಬಾಯ್ಸ್. ಅವಾಗ ಟು ಬಿ ವೆರಿ ಆನೆಸ್ಟ್ ಐ ಗಾಟ್ ದಟ್ ಟೈಮ್ ಟು ಸಿಟ್ ಅಂಡ್ ಥಿಂಕ್ ನಾವು ಏನು ತಿಂತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯು ನೋ ದೇರ್ ಸೋ ಮಚ್ ಆಫ್ ಅಡಲ್ಟ್ರೇಷನ್ ಇನ್ ದ ಫುಡ್ ಅಂಡ್ ನಾವು ಏನು ಕನ್ಸ್ಯೂಮ್ ಮಾಡ್ತಾ ಇದೀವೋ, ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್ ಅಂಡ್ ಮಕ್ಳಿಗೆ ನಾವು ಏನು ಕೊಡ್ತಾ ಇದ್ದೀವಿ. ದೆನ್ ನನ್ನ ಹಸ್ಬೆಂಡು ಯಾವಾಗಲೂ ಹೇಳೋರು ಲೈಕ್ ಇಷ್ಟು ದುಡಿತಾ ಇದ್ದೀವಿ ಬಟ್ ನಾವು ತಿಂತಾ ಇರೋದೇ ಸರಿ ಇಲ್ಲ, ಯುನೋ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅಂಡ್ ಐಸಿರಿ ಫಾರ್ಮ್ಸ್ ಅಲ್ಲಿಂದ ಹುಟ್ಟು.
0: ಓಕೆ, ಸ್ಟಾರ್ಟ್ ಮಾಡಿರೋದು ನೀವು ಹಾಸ್ಪಿಟಾಲಿಟಿ ಸೆಕ್ಟರ್ ಇಂದ.
1: ಕರೆಕ್ಟ್.
0: ಸೊ ಈಗ ನೀವಿರೋ ಪೊಸಿಷನ್ಗೆ ಅಲ್ಲಿಂದ ನೀವೇನಾದ್ರೂ ಕಲ್ತ್ಕೊಂಡು ಬಂದಿರೋದು ಲೆಸನ್ ಹೆಲ್ಪ್ ಆಗ್ತಿದೆಯಾ?
1: ಖಂಡಿತ, ಅಬ್ಸೊಲ್ಯೂಟ್ಲಿ. ಐ ಥಿಂಕ್ ನಾನು ಮತ್ತೆ ನನ್ನ ಪಾರ್ಟ್ನರ್ ದಿವ್ಯಾ ವೆಂಕಟೇಶ್ ಅಂತ, ವಿ ಆರ್ ದ ಟೂ ಕೋ ಫೌಂಡರ್ಸ್ ಆಫ್, ಬಟ್ ವಿ ಆರ್ ಅ ಬಿಗ್ ಟೀಮ್ ನೌ. ಅಂಡ್ ಐ ಫೀಲ್ ದಟ್ ಅಟ್ ಎವ್ರಿ ಸ್ಟೇಜ್ ಐ ಇಂಪ್ಲಿಮೆಂಟ್ ವಾಟ್ ಐ ಹ್ಯಾವ್ ಲರ್ನ್ ಓವರ್ ದೀಸ್ ಇಯರ್ಸ್. ಸ್ಮಾಲ್ ಸ್ಮಾಲ್ ಥಿಂಗ್ಸ್, ನನ್ನ ಬಾಸ್ಗಳು ದೇ ವರ್ ಸೋ ಪರ್ಟಿಕ್ಯುಲರ್ ಅಬೌಟ್ ನಾವು ಹೆಂಗೆ ಏನೋ ಒನ್ ಡೇನಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಆಚೆ ಸೇಲ್ಸ್ಗೆ ಹೋಗ್ತಾ ಇದ್ವಿ, ನಾವು ಆಚೆ ಸೇಲ್ಸ್ ಇಂದ ಬಂದು ಸೇಲ್ಸ್ ಲಾಜಿಕ್ಸ್ ಅಂತ ವಿ ಯೂಸ್ ಟು ಎಂಟರ್ ಸಮ್ ಡೀಟೇಲ್ಸ್ ಇನ್ ಟು ದ ಸಿಸ್ಟಮ್. ಅವತ್ತು ಬೇಜಾರಾಗೋದು, ಸುಸ್ತಾಗಿ ಬಂದು ಎಂಟರ್ ಮಾಡ್ಬೇಕಲ್ಲ ಅಂತ, ಬಟ್ ನಂಗೆ ಅದ್ರದ್ದು ಇಂಪಾರ್ಟೆನ್ಸ್ ಇವತ್ತು ಗೊತ್ತು. ಅಂಡ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೌ ಐ ರೆಕಾರ್ಡ್ ವಾಟ್ ಎವರ್ ವರ್ಕ್ ವಿ ಡೂ, ಆರ್ ಹೌ ದ ಟೀಮ್ ಮೀಟಿಂಗ್ಸ್ ಅಲ್ಲಿ ಹೆಂಗೆ ದೇ ಮೇಕ್ ಅ ನೋಟ್ ಆಫ್ ವಾಟ್ ಎವರ್ ವಿ ಡೂ, ಸೊ ದಟ್ ದೇ ಡೋಂಟ್ ಮಿಸ್ ಔಟ್ ಆನ್ ಎನಿಥಿಂಗ್. ಖಂಡಿತ ವಾಟ್ ಎವರ್ ವಿ ಡೂ ಇನ್ ಲೈಫ್, ಕೆಲಸ ಒಂದೇ ಅಲ್ಲ, ನಾವು ಏನ್ ಮಾಡಿದ್ರು ದಟ್ ವಿಲ್ ಹೆಲ್ಪ್ ಅಸ್ ಸಮ್ವೇರ್ ಇನ್ ಫ್ಯೂಚರ್ ಅಂತ ಐ ಬಿಲೀವ್ ಇನ್ ದಟ್ ಪರ್ಸನಲಿ.
0: ಶ್ವೇತಾ ಅವರೇ, ಲೈಕ್ ಮಾರ್ಕೆಟಿಂಗ್ ಅನುಭವನೂ ನಿಮ್ಗಿದೆ ಅಂಡ್ ನೀವು ಹೇಳಿದ್ರಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಿಂದನೂ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ. ಸೊ ಒಂದು ಆರ್ಗನೈಸೇಷನ್ ಕಟ್ಟುವಾಗ ಸೊ ಇದೆಲ್ಲ ಆಸ್ ಅ ಲೀಡರ್ ನಿಮ್ಗೆ ಎಲ್ರಿಗೂ ಗೈಡ್ ಮಾಡಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸತ್ತಲ್ವಾ?
1: ಖಂಡಿತ ಖಂಡಿತ.

0: ಬಟ್ ನಾನು ಒಂದು ಬಿಸ್ನೆಸ್ ಮುಂಚೆ ಮಾಡಿರೋದ್ರಿಂದ ನಂಗೆ ಆ ಧೈರ್ಯ ಇತ್ತು, ಲೈಕ್ ಇಟ್ಸ್ ಓಕೆ ಯುನೋ, ದೇರ್ ವಿಲ್ ಬಿ ಲೋಸ್ ಬಟ್ ದೇರ್ ವಿಲ್ ಬಿ ಅಪ್ಸ್, ಒಂದೊಂದ್ ದಿನ ನಮಗೆ ಇದಾಗುತ್ತೆ, ಒಂದೊಂದ್ ದಿನ ವಿಲ್ ಬಿ ಫೈನ್ ಅಂತ. ಸೊ ಖಂಡಿತ ನೀವು ಹೇಳ್ದಂಗೆ ಅದು ಅಲ್ಲಿಗೆ ಹೆಲ್ಪ್ ಆಗೇ ಆಗುತ್ತೆ.
1: ಸೊ ಇದು ಥಾಟ್ ಬಂದಾಗ, ಲೈಕ್ ಈ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂದಾಗ, ಲೈಕ್ ವಾಟ್ ಇಫ್ ಇಟ್ ಡಸಂಟ್ ಸಕ್ಸೀಡ್ ಅಂತ ಒಂದು ಯೋಚನೆ ಇತ್ತ ನಿಮ್ಮ?
0: So the thought behind it was very different, Asha avare, to be very honest. ನಾವು ಅಷ್ಟು ಒಳ್ಳೆ ಹಾಲ್ನ ತುಂಬಾ ಜನಕ್ಕೆ ಮುಟ್ಟಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಾವು ಇಷ್ಟು ಬೆಳಿತೀವಿ ಅಂತ ನಾವು ಅವತ್ತು ಅನ್ಕೊಂಡೇ ಇರಲಿಲ್ಲ. ಅಂಡ್ ದ ಐಡಿಯಾ ದಟ್ ಡೇ ವಾಸ್, ಹಾಲ್ ಇಷ್ಟು ಚೆನ್ನಾಗಿದೆ, ನಾವು ಜನಕ್ಕೆ ಅದನ್ನ ಕೊಡೋಣ, ಎಷ್ಟಾಗುತ್ತೋ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ವಿಲ್ ಸೆಲ್ ಇಟ್ ಅಂತ. ಅಂಡ್ ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಕೊಡೋದು ಬೇಡ, ಗ್ಲಾಸ್ ಬಾಟ್ಲ್ ಅಲ್ಲಿ ಕೊಡೋಣ. ಇಟ್ ವಾಸ್ ನಾಟ್ ಅ ಸ್ಕೇಲೆಬಲ್ ಮಾಡ್ಯೂಲ್. ಇವನ್ ಟುಡೇ ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ನಾಟ್ ಅ ಸ್ಕೇಲೆಬಲ್ ಮಾಡ್ಯೂಲ್. ಬೆಂಗಳೂರಲ್ಲಿ ನೀವು ನೋಡಕ್ ಹೋದ್ರೆ ದೇರ್ ಆರ್ ವೆರಿ ಫ್ಯೂ ಅಥವಾ ಯಾರೂ ಇಲ್ಲ ಅಂತ ಹೇಳ್ಬೋದು ಗ್ಲಾಸ್ ಬಾಟ್ಲ್ ಅಲ್ಲಿ ಹಾಲ್ ಡೆಲಿವರ್ ಮಾಡೋದು ದಿನ ಬೆಳಗ್ಗೆ. ವಿ ಆರ್ ಡೂಯಿಂಗ್ ಇಟ್. ನಾನು ನನ್ನ ಪಾರ್ಟ್ನರ್ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ಏನೇ ಕಾಂಪ್ರಮೈಸ್ ಮಾಡ್ಕೊಂಡ್ರು ಸರ್ಟನ್ ಥಿಂಗ್ಸ್ ವಿ ವಿಲ್ ನಾಟ್ ಕಾಂಪ್ರಮೈಸ್. ಥಿಂಗ್ಸ್ ಲೈಕ್ ಹಸುಗೆ ಕೈಯಲ್ಲೇ ಹಾಲು ಕರಿಬೇಕು, ದ ಫಾರ್ಮ್ ಶುಡ್ ಬಿ ಓಪನ್ ಫಾರ್ ಎವ್ರಿ ಒನ್, ಫ್ರೆಶ್ ರಾ ಮಿಲ್ಕ್ ನಾವು ಡೆಲಿವರ್ ಮಾಡಬೇಕು, ಏನೋ ಡೋರ್ ಡೆಲಿವರಿ ಮಾಡಬೇಕು, ಮತ್ತೆ ಗ್ಲಾಸ್ ಬಾಟ್ಲ್ ಅಲ್ಲೇ ಹೋಗ್ಬೇಕು. ಇಷ್ಟು ಒಳ್ಳೆ ಹಾಲ್ನ ನಾವು ತೆಗೆದು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಹಾಕಿದ್ರೆ ಪ್ರಯೋಜನ ಏನು ಅಲ್ವಾ? ಸೊ ನಾವು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅದು ಕಸ್ಟಮರ್ ಮನೆ ಮುಟ್ಟ ತನಕ ಇಟ್ ಹ್ಯಾಸ್ ಟು ಬಿ, ಇಟ್ ಹ್ಯಾಸ್ ದ ಫಾರ್ಮ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ಅಲ್ವಾ? ಸೊ ನಾವು ಗ್ಲಾಸ್ ಬಾಟ್ಲ್ನ ಚೂಸ್ ಮಾಡಿದ್ವಿ. ನಾವು ಕೂಡ ಚೂಸ್ ಮಾಡಿದ್ದೆಲ್ಲ ವೆರಿ ಚಾಲೆಂಜಿಂಗ್ ಥಿಂಗ್ಸ್. ಸೊ ಹಂಗಾಗಿ ನಾವು ಯಾವತ್ತೂ ಸಕ್ಸಸ್ ಮಾಡಬೇಕು, ದುಡ್ಡು ಮಾಡಬೇಕು, ಆ ಲೈನ್ಸ್ ಅಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲೇ ಇಲ್ಲ. ನಾವು ಮಾಡಿದ್ದು ಟುಡೇ ಆಲ್ಸೋ ವಿ ವಾಂಟ್ ಟು ಗಿವ್ ಗುಡ್ ಫ್ರೆಶ್ ಪ್ರಾಡಕ್ಟ್ಸ್. ವಿ ಡೋಂಟ್ ಕಾಂಪ್ರಮೈಸ್ ಆನ್ ದ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ದ ವೇ ವಿ ಡೆಲಿವರ್, ದ ಎಷ್ಟು ಫಾಸ್ಟಾಗಿ ಡೆಲಿವರ್ ಮಾಡ್ತೀವಿ ಅಂದರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿ ಆರಾಮಾಗಿ ಡೆಲಿವರ್ ಮಾಡೋಣ, ಆಮೇಲೆ ಬಲ್ಕ್ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡು ಡೆಲಿವರ್ ಮಾಡೋಣ. ವಿ ಡೋಂಟ್ ಡೂ ಆಲ್ ದಟ್. ವಿ ಡೂ ಫ್ರೆಶ್, ವಿ ಸೆಲ್ ಫ್ರೆಶ್.
1: ಓಕೆ. ಸೊ ಒನ್ ಮೋರ್ ಥಿಂಗ್, ಇಷ್ಟೆಲ್ಲ ಕ್ಷೇತ್ರಗಳು ನಿಮಗೆ ಓಪನ್ ಆಗಿದ್ವು ಬಿಸ್ನೆಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ವೈ ಡಿಡ್ ಯು ಚೂಸ್ ಓನ್ಲಿ ಹೈನುಗಾರಿಕೆ ಅಥವಾ ಡೈರಿ?
0: ಸೊ ಟು ಬಿ ವೆರಿ ಆನೆಸ್ಟ್, ನಿಮಗೆ ಆ ಕತೆ ಹೇಳಬೇಕು ಅಂದ್ರೆ ಇಟ್ಸ್ ಆಕ್ಚುಲಿ ಅ ಲಿಟಲ್ ಫನಿ. ನಾವು ಹೀಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೇಳದ್ನಲ್ಲ ಏನ್ ತಿಂತಾ ಇದೀವಿ ಅಂತ, ಹಿಂಗೆ ಎಲ್ಲ ಮಾತಾಡ್ತಾ ಇದ್ವಿ. ಅಂಡ್ ನನ್ನ ಪಾರ್ಟ್ನರ್ ಹಸ್ಬೆಂಡ್ ಹೂಸ್ ಆಲ್ಸೋ ಮೈ ಕ್ಲಾಸ್ಮೇಟ್, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು, ಸುಹಾಸ್ ಅಂತ, ಅವರು ಹೇಳಿದ್ರು ನಂದೊಂದು ಚಿಕ್ಕ ಜಾಗ ಇದೆ, ಲೆಟ್ಸ್ ಗ್ರೋ ಸಮ್ ಗುಡ್ ವೆಜಿಟೇಬಲ್ಸ್ ಅಂಡ್ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ನಾವು ಮಾಡ್ಕೊಳ್ಳೋಣ ಅಂತ. ನಮ್ಮ ಜರ್ನಿ ಶುರುವಾಗಿದೆ ಅಲ್ಲಿಂದ. ಸೊ ನಾವು ಒಳ್ಳೆ ತರಕಾರಿ ಬೆಳೆಸೋಣ ಅಂತ. ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಒಳ್ಳೆ ತರಕಾರಿಗೆ ಒಳ್ಳೆ ಗೊಬ್ಬರ ಬೇಕು, ಸೊ ಎರಡು ಹಸು ತರೋಣ ಅಂತ. ಸೊ ತರಕಾರಿನ ಬಿಟ್ಬಿಟ್ಟು ಹಸು ಹಿಂದೆ ಹೋದ್ವಿ, ಯಾವ ಹಸುನ ಸೆಲೆಕ್ಟ್ ಮಾಡೋಣ ಅಂತ. ಆ್ಯಂಡ್ ನಾವು ವಿ ಹ್ಯಾವ್ ಗಾನ್ ಟಿಲ್ ಪುಣೆ ಆ್ಯಂಡ್ ವೇರ್ ಆಲ್, ನಾವು ಹಸುಗಳನ್ನ ನೋಡ್ಕೊಂಡು ಅದೊಂಥರ ಸೆಳೆತ ಇಟ್ ವಾಸ್ ಅನ್ ಅಟ್ರಾಕ್ಷನ್ ಫಾರ್ ಅಸ್. ಹಸುಗಳನ್ನ ನೋಡ್ಕೊಂಡು ಈ ಹಸು ಚೆನ್ನಾಗಿದೆ, ತಾರ್ಪಾರ್ಕರ್ ಚೆನ್ನಾಗಿದೆ, ಹಲಿಕರ್ ಚೆನ್ನಾಗಿದೆ, ಓಕೆ ಓಕೆ ಗಿರ್ ಚೆನ್ನಾಗಿದೆ. ಕೊನೆಗೆ ನಮಗೆ ಗಿರ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಪ್ರತಿ ಕಡೆ ಹೋದ ಕಡೆ ಎಲ್ಲ ನಾವು ಹಾಲು ಕುಡಿತಾ ಇದ್ವಿ, ತುಪ್ಪ ತಿಂತಾ ಇದ್ವಿ, ಬೆಣ್ಣೆ ತಿಂತಾ ಇದ್ವಿ, ನಮ್ಗೆಲ್ಲರಿಗೂ ಗಿರ್ದು ತುಪ್ಪ ಬೆಣ್ಣೆ ತುಂಬಾ ಇಷ್ಟ ಆಯ್ತು. ನೋಡಕ್ಕೂ ಗಿರ್ ತುಂಬಾ ಅದ್ಭುತವಾದ ಹಸು, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೇಕು. ಐ ಆಮ್ ಶೋರ್ ನಿಮ್ ನೋಡಿರ್ತೀರಾ ಗಿರ್ ಹಸು, ಇಟ್ಸ್ ಹ್ಯೂಜ್. ಅಂಡ್ ಅದ್ರ ಕಲರ್ ಇರ್ಲಿ, ಅದ್ರಲ್ಲಿ ಸ್ವರ್ಣ ಕಪಿಲ ಅಂತ ಒಂದು ಬಣ್ಣ ಬರುತ್ತೆ, ಅದೊಂಥರ ಗೋಲ್ಡನ್ ಸ್ಕಿನ್ ಕಲರ್, ತುಂಬಾ ಚೆನ್ನಾಗಿರುತ್ತೆ ಹಸು. ಸೊ ಆ ಗಿರ್ನ ನಾವು ಚೂಸ್ ಮಾಡಿದ್ವಿ, ನಾವು ಗಿರ್ ತರೋಣ ಅಂದ್ಬಿಟ್ಟು. ನಾವು ಮೂರ್ ಹಸು ಒಂದ್ ಕರು, ಆರ್ ದಿವಸ ಆ ಕರುಗೆ, ಇವತ್ತು ಇದಾನೆ ನಮ್ ಫಾರ್ಮ್ ಅಲ್ಲಿ, ಕೃಷ್ಣ ಅಂತ ಹೆಸರಿಟ್ಟಿದೀವಿ, ಹೀಸ್ ದ ಬುಲ್ ನಂದಿ, ನಮ್ ಫಾರ್ಮ್ದು ನಂದಿ. ಅಲ್ಲಿಂದ ಶುರುವಾಯ್ತು ಅದ್ ತಂದು ನಾವು ಅದ್ರದ್ದು. ಅಂಡ್ ನಮ್ ಬಿಸ್ನೆಸ್ ವೆರಿ ಪ್ರೌಡ್ಲಿ ಸ್ಟಾರ್ಟೆಡ್ ಇನ್ ಕೊರೋನಾ ಡೇಸ್. ಸೊ ಕೊರೋನಾನಲ್ಲಿ ಶುರುವಾಯ್ತು, ಕೊರೋನಾ ಟೈಮ್ಸ್ ಅಲ್ಲಿ ನಮ್ದು ಬಿಸ್ನೆಸ್. ಅಂಡ್ ನಾವು ಆ ಹಾಲ್ನ ಎರಡ್ ಮೂರ್ ದಿವಸಕ್ಕೆ ಒಂದ್ಸತಿ ನನ್ನ ಫ್ರೆಂಡ್ ಲ್ಯಾಂಡ್ ಇಂದ ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ. ಹಿಂಗೆ ಒಬ್ರು ಒಬ್ರು ನೈಬರ್ ಬಂದಿದ್ರು ನಮ್ಮ ಮನೆಗೆ, ಅವತ್ತು ಕೂತಿದ್ರು ಕೊರೋನಾ ಟೈಮ್ಸ್ ಅಲ್ಲಿ,
1: ಮನೆಗೆ ಅಂತ ಸ್ಟಾರ್ಟ್ ಮಾಡಿ
0: ನಮ್ಮ ಮನೆಗೆ ತರ್ಸ್ಕೊತಾ ಇದ್ವಿ,
1: ಅದು ಸ್ಟಾರ್ಟ್ ಮಾಡಿರೋದು ಮತ್ತೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು.
0: ಸೊ ಎರಡ್ ಮೂರ್ ದಿನಕ್ಕೆ ಒಂದ್ಸತಿ ಒಂದ್ 8-10 liters ತರ್ಸ್ಕೊತಾ ಇದ್ವಿ ನಾವು. ಅದೇನೇ ಸಖತ್ ಆಗಿರೋದು, ಫ್ರೆಶ್ ಆಗಿರೋದು. ಅಂಡ್ ನಮ್ಮ ಮನೆಗೆ ಒಬ್ರು ಬಂದಿದ್ರು ನಮ್ಮ ನೈಬರ್, ಹಿಂಗೆ ಕ್ಯಾನ್ ಅಲ್ಲಿ ನಮ್ಮ ಡ್ರೈವರ್ ಹಿಂಗೆ ತಗೊಂಡು ಹೋಗ್ತಾ ಇದ್ರು, ಏನಿದು ಅಂತ ಕೇಳಿದ್ರು. ನಾವು ಹೇಳಿದ್ವಿ ಈ ತರ ನಮ್ದು ಹಸು ಹಾಕೊಂಡಿದೀವಿ ಈ ತರ ಹಾಲು, ಏ ನಂಗೆ ಬೇಕು ನಂಗೆ ಬೇಕು ಅಂದ್ರು. ಅವ್ರ ಹೆಸರು ಕಾರ್ತಿಕ್ ಕೃಷ್ಣ ಅಂತ, ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್ ಬಿಕಾಸ್ ಹಿ ಪ್ಲೇಸ್ ಅ ರೋಲ್ ಇನ್ ಆಲ್ ದಿಸ್. ಸೊ ಅವರು ಏ ನಂಗೆ ಬೇಕು ಅಂದ್ರು. ನಾವು ಅದಕ್ಕೆ ಏ ಇಲ್ಲ ನಾವೇ ಫ್ರೆಶ್ ಇಲ್ಲ, ಮೂರ್ ದಿವಸಕ್ಕೆ ಒಂದ್ಸರಿ ತಗೋತಾ ಇದೀವಿ. ದೆನ್ ಹಿ ಸೆಡ್ ಇಲ್ಲ ಇಲ್ಲ, ಮೂರ್ ದಿನ ಆದ್ರೂ ದಿಸ್ ಇಸ್ ವೆರಿ ಫ್ರೆಶ್ ಮಿಲ್ಕ್, ನಿಮ್ ಫಾರ್ಮ್ ಇಂದ ಬರ್ತಾ ಇದೆ, ಐ ಹ್ಯಾವ್ ಅ ಡಾಟರ್ ಅಂಡ್ ಐ ವಾಂಟ್ ಇಟ್ ಅಂತಂದ್ರು. ಸರಿ ಆಯ್ತು ಅಂತ ಅವ್ರು ಕೊಟ್ವಿ. ಅವ್ರು ಅವತ್ ನಮಗೆ 70 rupees ಪೇ ಮಾಡಿದ್ರು. ನಾವು ಇವ್ರು ಯಾರಪ್ಪ ನಮ್ಗೆ 70 rupees ಪೇ ಮಾಡ್ತಾ ಇದಾರೆ ಅಂತ. ಅವತ್ತು ಕೂಡ ನಮ್ಗೆ ಆ ಹಾಲ್ದು ಇಂಪಾರ್ಟೆನ್ಸ್ ನಮಗೂ ಗೊತ್ತಾಗಿರ್ಲಿಲ್ಲ, ಬಿಕಾಸ್ ವಿ ವರ್ ಸೋ ಹೆಲ್ಡ್ ಅಪ್ ಇನ್ ಫಾರ್ಮ್ ನೋಡ್ಕೋ ಅದು ಇದು ಲಾಟ್ ಆಫ್ ಅದರ್ ಥಿಂಗ್ಸ್. ಅಂಡ್ ಆಮೇಲೆ ಸ್ಲೋ ಆಗಿ ವಿ ಸಾ ದಟ್ ರುಚಿ ಹಾಲ್ದಾಗ್ಲಿ ತುಪ್ಪ ಆಗ್ಲಿ ಮನೇಲಿ ಬರ್ತಾ ಇದ್ದಿದ್ ಕೆನೆ ಬೆಣ್ಣೆ, ಅವರು ಬಂದು ಹೇಳೋರು ಹಾಲ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನನ್ನ

0: ಪಾರ್ಟ್ನರ್ ಹೇಳಲು ನನ್ನ ಮಗಳದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಎವ್ರಿಥಿಂಗ್ ಸ್ಟಾರ್ಟೆಡ್. ವಿ ಸ್ಟಾರ್ಟೆಡ್ ಓಕೆ, ಇನ್ನೊಂದು ಎರಡು ನೇಬರ್ಸ್ ಕೊಡ್ತಾ ಇದ್ವಿ, ದಾರಿಲಿ ಬರ್ತಾ ನಮ್ಮಅಮ್ಮ ಮನೆಗೆ ಹಾಲು ಕೊಡ್ತಾ ಇದ್ವಿ. ದೇ ಆಲ್ ಸ್ಟಾರ್ಟೆಡ್ ಟೆಲಿಂಗ್ ಹಾಲು ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಕಾಯಿಸಿದ್ರೆ ಹಾಲ್ದು ಗಮ, ಅದ್ರ ಪರಿಮಳ. ಮನೆ ಎಲ್ಲ ಹಳೆ ಕಾಲದಲ್ಲಿ ಹಾಲು ಕಾಯಿಸೋರು ಗೊತ್ತಾ, ಹಾಲು ಕಾಯಿಸಿದ್ರೆ ಗೊತ್ತಾಗೋದು ಹಾಲು ಕಾಯಿಸ್ತಾ ಇದ್ದಾರೆ ಮನೆಯಲ್ಲಿ ಅಂತ ಯಾರು ಹೇಳಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಅಂಡ್ ತುಪ್ಪ ಹಳೆ ಕಾಲದಲ್ಲಿ ನಮ್ಮ ಸ್ಕಿನ್ಗಾಗ್ಲಿ, ನಮ್ಮ ಬೋನ್ಸ್ಗಾಗ್ಲಿ, ನಮ್ಮ ಮಂಡಿಗಾಗ್ಲಿ ನ್ಯೂಟ್ರಿಷನ್ ತಿಂತ ಇದ್ವಿ. ಇವತ್ತು ಇಟ್ ಇಸ್ ಬಿಕಮ್ ಮೋರ್ ಲೈಕ್ ಅ ಟೇಸ್ಟ್ ಮೇಕರ್ ಆರ್ ಟೇಸ್ಟ್ ಎನ್ಹಾನ್ಸರ್ ತರ ಆಗ್ಬಿಟ್ಟಿದೆ. ಬಟ್ ಸೊ ಹಂಗೆ
1: ಶ್ವೇತಾ, ನಿಮ್ಮ ಇದರಲ್ಲಿ ಉದ್ಯಮಶೀಲತೆಯಲ್ಲಿ ನೀವು ಇನ್ನೋವೇಷನ್ಗೆ ಯಾವ ತರ ಪ್ರಾಮುಖ್ಯತೆ?
0: ಇನ್ನೋವೇಷನ್ ಇದೆ, ಬಟ್ ದ ಕೈಂಡ್ ಆಫ್ ಚಾಲೆಂಜಸ್ ವಿ ಹ್ಯಾವ್ ಅಲ್ವಾ, ಆರ್ ಅಂದ್ರೆ ಇನ್ ಅ ಡೈರಿ ಸೆಕ್ಟರ್, ಇಫ್ ಯು ಆಸ್ಕ್ ಮೀ, ನಾವು ತುಂಬಾ ಇನೋವೇಟಿವ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಫಾರ್ ಅಸ್ ಇಟ್ ಇಸ್ ನಾವ್ ಅಫ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಒಂದು ಆಪ್ ಕಸ್ಟಮರ್ ಹೋಗಿ ಡೌನ್ಲೋಡ್ ಮಾಡಿ ಹೆಂಗ್ ಹಾಲ್ ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡಬಹುದು, ಅದರಲ್ಲಿ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಟೀಮ್ಗೆ, ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಕೆಳಗಡೆ ಫೌಂಡೇಶನ್ ಹಾಕ್ತಾರಲ್ವ, ಒಂದು 150 ಫ್ಲೋರ್ ಆಗಷ್ಟು ಫೌಂಡೇಶನ್ ಹಾಕಿದೀವಿ. ನಾವೊಂದು 10th ಫ್ಲೋರ್ ಅವರೋ 12th ಫ್ಲೋರ್ ಅಲ್ಲೋ ಇನ್ನೂ ಇದೀವಿ. ಸೊ ವಿ ಬಿಲೀವ್ ಇನ್, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ದ ಪಾಸ್ಟ್ ಆಲ್ಸೋ, ವಿ ಬಿಲೀವ್ ದಟ್ ಮಾಡುವಾಗ ಸರಿಯಾಗಿ ಮಾಡ್ಬಿಡೋಣ. ಸೊ ನಮ್ಗೆ 100 ಕಸ್ಟಮರ್ಸ್ ಇದ್ದಾಗಲೇ ನಾವು ಆಪ್ಗೆ ಕೈ ಹಾಕ್ಬಿಟ್ವಿ, ಆಲ್ದೋ ಇಟ್ ವಾಸ್ ಅ ಬಿಗ್ ಕಾಸ್ಟ್ ಫಾರ್ ಅಸ್. ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಡೋಣ, ಸ್ಟ್ರಕ್ಚರ್ಡ್ ಆಗಿ ಮಾಡೋಣ ಅಂತ. ಐ ಥಿಂಕ್ ದಟ್ ಇಸ್ ವಾಟ್ ಹಸ್ ಹೆಲ್ಪ್ ಅಸ್ ಗ್ರೋ ಟಿಲ್ ಹಿಯರ್ ದಿಸ್ ಫಾಸ್ಟ್ ಅಂಡ್ ಟು ದಿಸ್ ಸ್ಕೇಲ್ ಅಂತ ನನಗೆ ಅನ್ಸುತ್ತೆ.
1: ಆಸ್ ಅ ಬಿಸ್ನೆಸ್ ವುಮನ್, ನಿಮ್ಗೆ ಏನ್ ಮುಖ್ಯ ಅನ್ಸುತ್ತೆ? ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅನ್ಸುತ್ತೆ ಅಥವಾ ಪ್ರಾಫಿಟ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್ ಅನ್ಸುತ್ತೆ?
0: ಖಂಡಿತ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇನೆ ಪ್ರಾಫಿಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇಫ್ ದ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ. ಇಫ್ ದೇ ಆರ್ ನಾಟ್ ಹ್ಯಾಪಿ ಅಂಡ್ ಇಫ್ ಯು ಆರ್ ಫೋಕಸಿಂಗ್ ಆನ್ ಮಾರ್ಜಿನ್ಸ್ ಆರ್ ಆನ್ ಪ್ರಾಫಿಟ್ಸ್ ಆರ್ ಎನಿಥಿಂಗ್, ಇಟ್ಸ್ ನಾಟ್ ಲಾಂಗ್ ಟರ್ಮ್, ಇಟ್ಸ್ ವೆರಿ ಶಾರ್ಟ್ ಟರ್ಮ್. 4 ದಿನ ನಡೆಯುತ್ತೆ, 10 ದಿನ ನಡೆಯುತ್ತೆ. ತಗೊಳ್ಳೋರೇ ಇಲ್ಲದೆ ಇದ್ರೆ, ನಾನು ಫಸ್ಟ್ ಕೆರಿಯರ್ ಅಲ್ಲಿ ನಾನು ಕಲ್ತಿದ್ದೆ ಒಂದ್ ವರ್ಡ್, ಕಸ್ಟಮರ್ ಇಸ್ ಗಾಡ್ ಅಂತ. ಐ ಸ್ಟಿಲ್ ಬಿಲೀವ್ ಕಸ್ಟಮರ್ ಇಸ್ ಗಾಡ್, ಬಿಕಾಸ್ ಆಲ್ದೋ ಟುಡೇಸ್ ಡಿಮಾಂಡ್ಸ್ ಹ್ಯಾವ್ ಚೇಂಜ್ಡ್, ಪೀಪಲ್ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಷ್ಟೊಂದು ತರ ತರ ಸಿಗುತ್ತೆ, 2 ನಿಮಿಷಕ್ಕೆ ಮನೆಗೆ ಬರುತ್ತೆ, ಏನೇ ಇರಲಿ, ಇಟ್ಸ್ ಓಕೆ. ವಿ ಫೀಲ್ ದಟ್ ಟ್ರೆಡಿಷನಲ್ ಆಗಿ ನಾವು ಡೆಲಿವರಿ ಬೆಳಗ್ಗೆ ಮಾಡಿ ನಾವು ಹಾಲ್ನ ನಮ್ಮ ಆಪಲ್ಲೇ ಸಿಗುತ್ತೆ, ಬೇರೆ ವಿ ಬಿಲೀವ್ ಇನ್ ದ ಸರ್ಟನ್ ಥಿಂಗ್ಸ್ ಅಂಡ್ ಐ ಫೀಲ್ ಇಟ್ಸ್ ಓಕೆ. ವಿ ವಿಲ್ ಗೋ ಇನ್ ಆರ್ ಪೇಸ್ ಅಂಡ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಕಸ್ಟಮರ್ ಇಸ್ ಗಾಡ್. ಸೊ ಡೆಫಿನೆಟ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್.
1: ಒಂದು ಬಿಸ್ನೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಫ್ಕೋರ್ಸ್ ನಾವು ಕನ್ಸ್ಯೂಮರ್ಸ್ ನ ಮನಸ್ಸಲ್ಲಿ ಇಟ್ಕೊಂಡೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ. ಬಟ್ ಈಗ ಏನಂದ್ರೆ ನೀವು ಹೇಳ್ದಂಗೆ ಆಪ್ಷನ್ಸ್ ತುಂಬಾ ಇದಾವೆ ಅಲ್ವಾ. ಸೊ ನಿಮ್ಮ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ನೀವು,
0: ಕರೆಕ್ಟ್,
1: ಲೈಕ್ ನಿಮ್ದೆ ಎಕ್ಸಾಂಪಲ್ ಅಲ್ಲ, ಲೈಕ್ ಜನರಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅವರು ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು ಅವರ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ?
0: ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವ್ ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಅಥವಾ ಏನ್ ಪ್ರಾಡಕ್ಟ್ ಚೂಸ್ ಮಾಡ್ತೀವಿ, ವಿ ಹ್ಯಾವ್ ಟು ಬಿ ವೆರಿ ಶೋರ್ ಆಫ್, ಅಂದ್ರೆ ನಾವ್ ವಿ ಶುಡ್ ನೋ ವಾಟ್ ಇಸ್ ದಟ್ ಪ್ರಾಡಕ್ಟ್
1: ಅಂಡ್ ದ ನಾಲೆಜ್ ಅಬೌಟ್ ದಿ ಪ್ರಾಡಕ್ಟ್.
0: ಎಕ್ಸಾಕ್ಟ್ಲಿ, ವಾಟ್ ಎವರ್ ಇಟ್ ಇಸ್, ಅದೊಂದು ಒಂದು ಸಣ್ಣ ನಾವ್ ಹಾಲ್ ಅನ್ನ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೈ ಹಾಕಿದೀವಿ, ಅಫ್ಕೋರ್ಸ್ ದೇ ವಿಲ್ ಬಿ ಲರ್ನಿಂಗ್ ಥ್ರೂ ದ ಜರ್ನಿ. ಬಟ್ ವಾಟ್ ಎವರ್ ಇಸ್ ದ ಪ್ರಾಡಕ್ಟ್, ಐ ಫೀಲ್ ನಾನು ಓಕೆ, ನಾನು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ ಗೆಳಿತೀನಿ ಇಸ್ ಒನ್ ಥಿಂಗ್, ನಾನು ಬಿಸ್ನೆಸ್ ಅಲ್ಲಿ ಇರಕ್ಕೋಸ್ಕರ ಅಂದ್ರೆ ಐ ಬಿಲ್ಡ್ ಮೈ ಬಿಸ್ನೆಸ್ ಇನ್ ಅ ಸ್ಟ್ರಾಂಗ್ ವೇ ಅನ್ನೋದು ಇನ್ನೊಂದು, ಐ ಫೀಲ್ ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಇವತ್ತು ಯಾರೇ ಒಬ್ಬ ನಾನು ಇಂಡಸ್ಟ್ರಿಯಲ್ ಇರಬೇಕು, ನಾನು ಸ್ಟ್ರಾಂಗ್ ಆಗಿ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂದ್ರೆ ಅವ್ನ ತಕ್ಷಣ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಅಂತ ನನಗನ್ಸುತ್ತೆ. ಐ ಆಮ್ ನಾಟ್ ಸಚ್ ಅ ಬಿಗ್, ಐ ಆಮ್ ಆಲ್ಸೋ ಸ್ಟಿಲ್ ಗ್ರೋಯಿಂಗ್ ಅಂಡ್ ಲರ್ನಿಂಗ್. ಬಟ್ ಐ ಫೀಲ್ ದಟ್ ಫಸ್ಟ್ ವಿ ನೀಡ್ ಟು ನೋ ವಾಟ್ ಆರ್ ಪ್ರಾಡಕ್ಟ್ ಇಸ್, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಅದರ್ಸ್ ಎಕ್ಸೆಪ್ಟ್ ಆರ್ ಪ್ರಾಡಕ್ಟ್, ಎಕ್ಸೆಪ್ಟಬಿಲಿಟಿ ಹೆಂಗಿದೆ ಮಾರ್ಕೆಟ್ ಅಲ್ಲಿ, ಅದು ಸಸ್ಟೈನಬಿಲಿಟಿ ಹೆಂಗಿದೆ ಅದರದ್ದು, ಅಂಡ್ ದೆನ್ ಸ್ಕೇಲ್ ಅಪ್ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ, ಅದೆಲ್ಲ ನೋಡಿ ದೆನ್ ಐ ಥಿಂಕ್ ವಿ ಕ್ಯಾನ್ ಸ್ಲೋಲಿ ಲುಕ್ ಎಟ್. ಒಂದು ಬ್ರೇಕ್ ಇವನ್ ಆಗಕ್ಕೆ ಒಂದು ಬಿಸ್ನೆಸ್ಗೆ 3 ಇಯರ್ಸ್ ಬೇಕು. ನಾವು ಅದಕ್ಕಿಂತ ಮುಂಚೆ ನಾನು ಮಾಡ್ಕೊಂಬಿಡ್ತೀನಿ ಅಂದ್ರೆ ವಿ ಮಾಡ್ಕೊಳ್ತೀವಿ, ನಾವು ವಿ ವಿಲ್ ಮೇಕ್ ಮನಿ, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಲೀಡ್ ಟು ದ ಗ್ರೋತ್ ಆಫ್. ಇಟ್ಸ್ ಲೈಕ್ ಒಂದು ಗಿಡ ನೆಟ್ಬಿಟ್ಟು ನಾವು ಅದರಲ್ಲಿ ಅವಾಗಲೇ ಹಣ್ಣು ಬಂದು ನಾನು ಹಣ್ಣು ತಿನ್ಬಿಟ್ಟು ನಾನು ರುಚಿಸ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಬಂದ್ಬಿಡತ್ತೆ ಬೇಕಾದ್ರೆ ಒಂದು ಬಾನ್ಸಾಯಲ್ಲಿ, ಬಟ್ ಅದು ಮರ ಬೆಳೆಯಲ್ಲ ಅಲ್ವಾ? ಅಷ್ಟೇ. ಬಟ್ ನಾನೊಂದು ಮರ ಆಗೋವರೆಗೂ ಕಾದು ಮೊದಲನೇ ಫಲ ಕರೆಕ್ಟ್ ಕರೆಕ್ಟಾಗಿ ನೋಡ್ತೀನಿ, ಒಂದು ಫುಲ್ ಇದು ನೋಡ್ತೀನಿ ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ. ಐ ಫೀಲ್ ದಟ್ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಬಿಸ್ನೆಸ್ ಅಂಡ್ ಪ್ರಾಫಿಟ್ ವಿಲ್ ಕಮ್, ಬಟ್ ಫಸ್ಟ್ ಬೇರೆ ಥಿಂಗ್ಸ್ ಇಟ್ಸ್ ಇಂಪಾರ್ಟೆಂಟ್.
1: ಈಗ ಯಾರಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲೈಕ್ ಹೌ ಮೆನಿ ಡೇಸ್ ಬಿಫೋರ್ ದೇ ಹ್ಯಾವ್ ಟು ಪ್ಲಾನ್, ಆ್ಯಂಡ್ ಈಗ ಮ್ಯಾನ್ ಪವರ್ ಔಟ್ಸೋರ್ಸಿಂಗ್ ಮಾಡಬೇಕು, ಫಿನಾನ್ಸಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಸೊ ಅದ್ರದ್ದು ಪ್ಲಾನಿಂಗ್ಸ್ ಎಲ್ಲ ಹೆಂಗೆ ಮಾಡ್ಕೋಬೇಕು?
0: ಆಗತ್ತೆ, ಇಟ್ ನನಗೇನಿಸುತ್ತೆ ಅಂದರೆ ಒಂದು ಒಳ್ಳೆ 6 ಮಂತ್ಸ್ ನಾವು ಅದ್ರ ಬಗ್ಗೆ R&D ಮಾಡಿ ಅರ್ಥ ಮಾಡಿಕೊಂಡು, ಇಟ್ ಆಲ್ಸೋ

0: ವೆರಿ ಮಚ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಪ್ರಾಡಕ್ಟ್ ಯುಆರ್ ಡೂಯಿಂಗ್. ಇವಾಗ ಯಾರೋ ಮಾಡ್ತಾ ಇರೋ ಬಿಸ್ನೆಸ್ನೇ ನಾನು ಮಾಡ್ತೀನಿ ಅವ್ರು ನಾನೊಂದು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ನಾನು ಹೋಗಿ ವೀವರ್ಸಿಂದ ಸಾರಿ ತರ್ತೀನಾ, ದೆನ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆರ್ ಎನ್ ಡಿ, ರೈಟ್? ನಾನು ವೀವರ್ಸ್ ಜೊತೆ ರಿಲೇಷನ್ಶಿಪ್ಪು, ವೀವರ್ಸ್ನ ಹುಡುಕ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಇಲ್ಲ ನಾನು ಯಾರೋ ತಂದು ಮಾಡ್ತಾ ಇರೋದು ಬೆಂಗಳೂರಲ್ಲಿ ತೊಗೊಂಡು ನಾನು ಮಾಡ್ತೀನಾ, ಅದಕ್ಕೇನು ಆರ್ ಎನ್ ಡಿ ಬೇಡ. ದಟ್ಸ್ ಅ ವೆರಿ ಶಾರ್ಟ್ ಟರ್ಮ್, ವೆರಿ ಈಸಿ ಬಿಸ್ನೆಸ್, ರೈಟ್? ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್. ಐ ಆಮ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ದ ರೂಟ್. ಸೊ ನಂತರ ಯೋಚನೆ ಮಾಡಬೇಕು ಅಂದ್ರೆ ಎಸ್, ಡೆಫಿನೆಟ್ಲಿ ಒಂದು 6-8 months ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಮಾಡಬೇಕಾಗುತ್ತೆ.
1: ವೆನ್ ಯು ಎಂಟರ್ ದ ಸ್ಟುಡಿಯೋ ಯು ಪ್ರೌಡ್ಲಿ ಸೆಡ್ ದಟ್ ನಂದ್ ಫ್ರೆಂಡ್ ಡೆಸ್ಕ್ ವರ್ಕರ್ಸ್ ಎಲ್ಲರೂ ವಿಮೆನ್ ಇರೋದು ಅಂತ.
0: ಹೌದು ಹೌದು.
1: ಸೊ ಹೌ ಆರ್ ಯು ಮ್ಯಾನೇಜಿಂಗ್, ಇಸ್ ಇಟ್ ಪಾಸಿಬಲ್ ಟು ಡೂ ಆಲ್ ದ ಟಾಸ್ಕ್ಸ್?
0: ಓ ಡೆಫಿನೆಟ್ಲಿ. ಐ ಥಿಂಕ್ ನನಗೆ ಏನನ್ಸುತ್ತೆ ಅಂದ್ರೆ ವಿಮೆನ್ ವೆನ್ ದೇ ವರ್ಕ್ ದೇ ವರ್ಕ್ ಫ್ರಮ್ ದಿಯರ್ ಹಾರ್ಟ್ ಅಂಡ್ ದೇರ್ ಇಸ್ ದಟ್ ಪರ್ಸನಲ್ ಟಚ್ ದಟ್ ದೇ ಗಿವ್ ಅಂಡ್ ದಟ್ ಇಸ್ ಬ್ಯೂಟಿಫುಲ್. ನೋ ಡೌಟ್ ಮೆನ್ ಆರ್ ಐ ಮೀನ್ ಟುಡೇ ಇವತ್ತು ವಿಮೆನ್ ಮೆನ್ ಅಂತ ಏನೂ ಇಲ್ಲ, ಇಟ್ಸ್ ಆಲ್ ಸೇಮ್. ಬಟ್ ಐ ಫೀಲ್ ದಟ್ ಹೆಣ್ಮಕ್ಳಿಗೆ ಅದೊಂದು ಒಂದು ಟಚ್ ಇರುತ್ತೆ ಇನ್ ಎವ್ರಿಥಿಂಗ್ ದೇ ಡೂ. ಆ್ಯಂಡ್ ಇನ್ ಅವರ್ ಬಿಸ್ನೆಸ್ ಸ್ಪೆಷಲಿ ವೆನ್ ವಿ ಆರ್ ಡೀಲಿಂಗ್ ವಿತ್ ಕೌಸ್ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ಸಚ್ ಅ ಫ್ರೆಜೈಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಮದರ್ಸ್ ಹೂ ಹವ್ ಸ್ಟಾರ್ಟೆಡ್, ಐ ಆಲ್ಸೋ ವಾಂಟೆಡ್ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ದಟ್ಸ್ ಹೌ ನನ್ನ ಟೀಮ್ ಫುಲ್ ವಿಮೆನ್ ಆಗಿರೋದು. ಅಫ್ಕೋರ್ಸ್ ವಿ ಹ್ಯಾವ್ ಡೆಲಿವರಿ ಬಾಯ್ಸ್, ನಮ್ಮ ಡೆಲಿವರಿ ಮ್ಯಾನೇಜರ್ ಇಸ್ ಅ ಮ್ಯಾನ್ ಆ್ಯಂಡ್ ನಮ್ಮ ಹಸುಗಳನ್ನ ನೋಡ್ಕೊಳ್ಳೋರು ಇಸ್ ಅ ಫ್ಯಾಮಿಲಿ, ಇಟ್ಸ್ ಆಲ್ ವಿಮೆನ್ ಆ್ಯಂಡ್ ಮೆನ್ ಟುಗೆದರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಮೈ ಟೀಮ್ ಇಸ್ ಆಲ್ ವಿಮೆನ್, ವಿ ಆರ್ ವಿಮೆನ್ ಫೋರ್ಸ್.
1: ಈಗ 2022 ಅಲ್ಲಿ ನಿಮಗೆ ಬಿಸ್ನೆಸ್ ವಿಮೆನ್ ಅವಾರ್ಡ್ ಬಂತು,
0: ಗವರ್ನರ್ ಇಂದ ಬಂತು.
1: ಸೊ ಅದರ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ?
0: ಇಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ.
1: ಹೌ ಡು ಯು ಸೀ ದಟ್?
0: ಸೀ, ಡೆಫಿನೆಟ್ಲಿ ಇಟ್ ಇಸ್ ಅ ಫೆದರ್ ಆನ್ ದ ಕ್ಯಾಪ್. ಐ ಫೀಲ್ ದಟ್ ಈವನ್ ಟುಡೇ ನೀವು ನನ್ನ ಇವತ್ತು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಕರೆದಿದ್ದೀರಾ, ಐ ಫೀಲ್ ಇಟ್ ಇಟ್ ಕೈಂಡ್ ಆಫ್ ಇಸ್ ಅ ರಿಮೈಂಡರ್ ಫಾರ್ ಅಸ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟೇಕಿಂಗ್ ಅಸ್ ಸಮ್ವೇರ್ ಅಲ್ವಾ. ಐ ಮೀನ್ ಇಟ್ಸ್ ಅನ್ ಅಪ್ರಿಸಿಯೇಷನ್ ಅಂಡ್ ಇಟ್ ಇಸ್ ಅ ರೆಕಗ್ನಿಷನ್. ಸೊ ಏನಾಗುತ್ತೆ ಜನರಲಿ ಇನ್ ಮೈ ಟೀಮ್, ಐ ಗಿವ್ ರೆಕಗ್ನಿಷನ್ ಟು ಮೈ ಟೀಮ್, ರೈಟ್? ಬಟ್ ಹೂ ವಿಲ್ ಗಿವ್ ರೆಕಗ್ನಿಷನ್ ಟು ಅಸ್? ಇಟ್ಸ್ ಮೋಸ್ಟ್ಲಿ ಯುವರ್, ಡೆಫಿನೆಟ್ಲಿ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಅವರು, ಬಟ್ ಹೇಳಿ ಹೇಳಿ ಅವರಿಗೂ ಬೇಸದೋಗಿದೆ ಅಂಡ್ ಅವರು ಮುಂದೆ ದೇವ್ ಮೂವ್ಡ್ ಆನ್. ಬಟ್ ಅಟ್ ಸಮ್ ಪಾಯಿಂಟ್ ವಿ ನೀಡ್ ರೆಕಗ್ನಿಷನ್ಸ್, ರೈಟ್? ಸೊ ದೀಸ್ ಕೈಂಡ್ ಆಫ್ ಸ್ಪೆಕ್ಸ್ ದಟ್ ಹ್ಯಾಪನ್ಸ್ ಇನ್ ಲೈಫ್, ರೈಟ್? ಲೈಕ್ ನಮಗೆ ಗವರ್ನರ್ ಅವಾರ್ಡ್ ಬಂದಿದ್ದು ಅಂಡ್ ಸ್ಮಾಲ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಸಕ್ಸಸ್, ಇವತ್ತು ನೀವು ನನ್ನ ಆಕಾಶವಾಣಿ ಕರೆದಿದ್ದು, ಐ ಥಿಂಕ್ ದೀಸ್ ಆರ್ ಸಮ್ಥಿಂಗ್ಸ್ ವಿಚ್ ಗಿವ್ ಅಸ್ ವೆರಿ ವೆರಿ ಹ್ಯೂಜ್ ರೆಕಗ್ನಿಷನ್ ಅಂಡ್ ಫೀಲ್ಸ್ ವೆರಿ ಗುಡ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನಿಮ್ಮ ಲೈಫ್ ಅಲ್ಲಿ ನೀವು ತೆಗೆದುಕೊಂಡಿರುವ ಕಷ್ಟದ ನಿರ್ಧಾರ ಏನಾದರೂ ಇದೆಯಾ?
0: ಕಷ್ಟದ ನಿರ್ಧಾರ, ಟು ಬಿ ವೆರಿ ಆನೆಸ್ಟ್, ಆಸ್ ಅ ಮದರ್ ನನಗೆ ನನ್ನ ಮಕ್ಕಳು ಮನೇಲಿದ್ದಾರೆ, ನಾನು ಕೆಲಸದಲ್ಲಿ ಇದ್ದೀನಿ ಅನ್ನೋದು ಒಂದು ಯಾವಾಗಲೂ ಗಿಲ್ಟ್, ಐ ಗಿಲ್ಟ್ ಯಾ, ಐ ಮೀನ್ ಅದು ಒಂದು ಇರುತ್ತೆ ಬಿಕಾಸ್ ಯು ಕಾಂಟ್ ಬಿ ಇನ್ ಟೂ ಪ್ಲೇಸಸ್ ಅಲ್ವಾ. ಬಟ್ ಐ ಆಲ್ಸೋ ಥಿಂಕ್ ಆಫ್ ಮೈ ಮದರ್ ಹೂ ಬಾಟ್ ಅಸ್ ಅಪ್ ಇನ್ ಅ ಸರ್ಟನ್ ವೇ ಅಂಡ್ ನಮಗೆ ಯಾವತ್ತು ಅನಿಸಲಿಲ್ಲ ಅಯ್ಯೋ ನಮ್ಮ ಅಮ್ಮ ನನ್ನ ಬಿಟ್ಟೋಗ್ಬಿಟ್ರು ಅಂತ ಅನಿಸ್ಲಿಲ್ಲ. ಶಿ ಡಿಂಟ್ ಮೇಕ್ ಅಸ್ ಫೀಲ್ ದಟ್ ಬಿಕಾಸ್ ಯಾವಾಗ ಇರಬೇಕು ಶಿ ವಾಸ್ 100% ವಿತ್ ಅಸ್ ಅಂಡ್ ಯಾವಾಗ ಅವ್ರು ಆಚೆ ಇದ್ರು ಶಿ ವಾಸ್ ನಾಟ್ ದೇರ್. ವಿ ಮ್ಯಾನೇಜ್ ಆರ್ ಸೆಲ್ಸ್. ಐ ಟೆಲ್ ಮೈ ಸೆಲ್ಫ್ ದಟ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬಾಯ್ಸ್ ಅಂಡ್ ಬೋತ್ ಮೈ ಬಾಯ್ಸ್ ಆರ್ ವೆರಿ ವಾರ್ಮ್ ಅಂಡ್ ವೆರಿ ಯು ನೋ ಲವಬಲ್ ಬಾಯ್ಸ್. ಸೊ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ರೆಸ್ಪೆಕ್ಟ್ ಇಟ್. ಸೊ ದಟ್ ಗಿವ್ಸ್ ಮೀ ನನ್ನ ಕಷ್ಟ ಡಿಸಿಷನ್ ಆಸ್ ಅ ಮದರ್ ಅದೇ ಆಗಿರೋದು ನನಗೆ.
1: ಅದೇ ತರ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ನಮ್ ಜೊತೆ?
0: ಓ ಮೈ ಗಾಡ್, ತುಂಬಾ ಮರೆಯಲಾಗದ ಕ್ಷಣ ಇದೆ. ಬಟ್ ಒಂದು ಮಾತ್ರ ಇವತ್ತಿಗೂ ಐ ನೀಡ್ ಟು ಪಿಂಚ್ ಮೈ ಸೆಲ್ಫ್ ದಟ್ ಅದ್ ನಿಜವಾಗ್ಲೂ ಆಯ್ತಾ ಅಂತ. ಅಂಡ್ ಐ ಕೀಪ್ ಆಸ್ಕಿಂಗ್ ಮೈ ಕ್ಲೋಸ್ ಫ್ರೆಂಡ್ಸ್ ದಟ್ ಏ ನಿಜವಾಗ್ಲೂ ಆಯ್ತಾ ಇದು ಅಂತ. ನನಗೆ ಈ ಜರ್ನಿನಲ್ಲಿ ಬಿಕಾಸ್ ಆಫ್ ಮೈ ಬಿಸ್ನೆಸ್, ಬಿಕಾಸ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ, ಐ ಗಾಟ್ ಅ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ಆರ್ ಟು ಮೀಟ್ ಆರ್ ಟು ಗ್ರೀಟ್ ನಮ್ಮ ನರೇಂದ್ರ ಮೋದಿ ಜಿ ಅವ್ರನ್ನ. ಅಂಡ್ ದಟ್ ಬಾಟ್ ಇನ್ ಸೋ ಮಚ್ ಆಫ್ ಇಮೋಷನ್ಸ್, ಐ ಕಾಂಟ್ ಟೆಲ್ ಯು. ಸೊ ದೇ ಸೇ ರೈಟ್, ನೀವು ಯು ಡ್ರೀಮ್ ಆಫ್ ಸಮಥಿಂಗ್ ಅಂಡ್ ದಟ್ ಬಿಕಮ್ಸ್ ಟ್ರೂ ಅಂಡ್ ಯು ಫೀಲ್ ಗುಡ್ ಅಂತ. ದಿಸ್ ವಾಸ್ ಲೈಕ್ ಐ ಹ್ಯಾಡ್ ನಾಟ್ ಡ್ರೀಮ್ಡ್ ಆಫ್ ಇಟ್ ಓನ್ಲಿ, ಲೈಕ್ ಲಿಟ್ರಲಿ. ಅಂಡ್ ನಮ್ಮಪ್ಪ ವಾಸ್ ಈಸ್ ಅ ಬಿಗ್ ಫ್ಯಾನ್ ಆಫ್ ಮೋದಿಜಿ ಅಂಡ್ ಹೀಸ್ ಟು ಆಲ್ವೇಸ್ ಎ ಮೋದಿ ಅವ್ರು ಬರ್ಬೇಕು. ಅವತ್ತು ನನಗೆ ರಿಯಲೈಸ್ ಆಗಲಿಲ್ಲ, ಇವತ್ತು ನಮ್ಮ ತಂದೆ ನಮ್ಮ ಜೊತೆ ಇಲ್ಲ. ಅಂಡ್ ಸಮ್ವೇರ್ ಐ ಫೀಲ್ he would have been very proud avaru gotagidre and so that is one moment of my life. Maybe ni nidde lips put kelidru nan adane hela
1: ಶ್ವೇತಾ ಅವರೆ, ಈಗ ಉದ್ಯಮಿಯಾಗಲು ಕನ್ಸ್ ಕಾಣ್ತಾ ಇರೋ ನಮ್ಮ ಮಹಿಳೆಯರಿಗೆ ನೀವು ನೀಡೋ ಸಂದೇಶ, ಸಲಹೆ ಏನಾದ್ರು?
0: ದಿಸ್ ಐ ಗೆಟ್ ಆಸ್ಟ್ ಅ ಲಾಟ್ ಅಂಡ್ ದಿಸ್ ಇಸ್ ವಾಟ್ ಐ ಸೇ ಎವ್ರಿವೇರ್ ಐ ಗೋ, ದಟ್ ದ ಫಸ್ಟ್ ಥಿಂಗ್ ಹೆಂಗಸರಿಗೆ ಅಥವಾ ಹೆಣ್ಮಕ್ಳಿಗೆ ವಾಟ್ ಹೋಲ್ಡ್ಸ್ ಅಸ್ ಬ್ಯಾಕ್ ಇಸ್ ಆರ್ ಫ್ಯಾಮಿಲಿ, ಬಟ್ ದಟ್ ಇಸ್ ದ ಆಕ್ಚುಲಿ ದ ಸ್ಟ್ರೆಂತ್. ಸೊ ಐ ಥಿಂಕ್ ಎವ್ರಿ ವಿಮೆನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸೀ ದಟ್ ಆಸ್ ಅ ಸ್ಟ್ರೆಂತ್ ಅಂಡ್ ಟರ್ನ್ ದಟ್ ಇನ್ ಟು ಅನ್ ಆಪರ್ಚುನಿಟಿ ಅಂಡ್ ಮೇಕ್ ದ ಬೆಸ್ಟ್ ಔಟ್ ಆಫ್ ಇಟ್. ನಾವು ಏನೇ ಮಾಡಬೇಕಂದ್ರೂ ವಿ ನೀಡ್ ಆರ್ ಫ್ಯಾಮಿಲಿ ಸಪೋರ್ಟ್. ಸೊ

0: ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಮಾಡಿ ಇಫ್ ವಿ ಆರ್ ಗುಡ್ ಇನ್ ಆರ್ ಇನ್ ಆರ್ ಹೋಮ್ ಅಂಡ್ ಇನ್ ಆರ್ ಫ್ಯಾಮಿಲಿ ದೇ ವಿಲ್ ಸಪೋರ್ಟ್ ಅಸ್ ಅಂಡ್ ಇಟ್ ವಿಲ್ ಡೆಫಿನೆಟ್ಲಿ ಆಕ್ಸಿಲರೇಟ್ ವಾಟ್ ಎವರ್ ಬಿಸ್ನೆಸ್ ವಿ ವಾಂಟ್ ಟು ಡೂ ಅಂಡ್ ಅಯ್ಯೋ ನಮ್ಮ ಮನೇಲಿ ಬಿಡಲ್ಲ ನಮ್ನ ಅನ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಲೇ ಕೂತ್ಕೊಂಡು
1: ಡೌಟ್ ಬಂದೇ ಬರುತ್ತೆ ನನ್ನಿಂದ ಆಗತ್ತಾ ಮಿಡ್ಲಲ್ಲಿ ನಿಂತು ಹೋದ್ರೆ ಏನ್ ಮಾಡೋದು
0: ಖಂಡಿತ ಬರುತ್ತೆ ಮಿಡ್ಲಲ್ಲಿ ನಿಂತೋದ್ರೆ ನಿಂತೋಯ್ತು ಅಲ್ಲಿವರೆಗೂ ಹೋಗೋದು ಅಟ್ ಲೀಸ್ಟ್ ಅಲ್ಲಿವರೆಗೂ ಜರ್ನಿ ಎಂಜಾಯ್ ಮಾಡಿರ್ತೀವಲ್ವಾ ಮಿಡ್ಲಲ್ಲಿ ನಿಂತೋಗುತ್ತೆ ಅನ್ಕೊಂಡು ನಾವು ಮಾಡ್ದೇನೆ ಇದ್ರೆ ನಮ್ಗೆ ಏನು ಮಾಡಲ್ಲ ಬಟ್ ಶುರು ಮಾಡಿಬಿಡಿ ಫ್ಲಾಪ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಶುರು ಮಾಡಿ ಹೂಸ್ ಆಸ್ಕಿಂಗ್ ಅಟ್ ಲೀಸ್ಟ್ ವಿ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ರೈಟ್ ಇವನ್ ಇಫ್ ವಿ ರನ್ ಅ ಬಿಸ್ನೆಸ್ ಫಾರ್ 3 days ಆಫ್ಟರ್ ದ ಫೋರ್ತ್ ಡೇ ಆಫ್ಟರ್ ದಟ್ ಇಫ್ ಫಾರ್ ಸಮ್ ರೀಸನ್ ಯು ಕ್ಲೋಸ್ ಡೌನ್ ದಟ್ ಬಿಸ್ನೆಸ್ ಆನ್ ದ ಫಿಫ್ತ್ ಡೇ ಯು ಕ್ಯಾನ್ ಸ್ಟಿಲ್ ಸೇ ದಟ್ ಯು ರನ್ ಅ ಬಿಸ್ನೆಸ್ ಫಾರ್ 3 days ರೈಟ್ ರಾದರ್ ದನ್ ಸೇಯಿಂಗ್ ದಟ್ ಐ ಡೋಂಟ್ ನೋ ವಾಟ್ ಬಿಸ್ನೆಸ್ ಫೀಲ್ಸ್ ಲೈಕ್ ಯಾ ಸೊ ಐ ವುಡ್ ಸೇ ಡೋಂಟ್ ಥಿಂಕ್ ಟ್ವೈಸ್ ಅಫ್ಕೋರ್ಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್ ದುಡ್ಡು ತಂದು ತುಂಬಾ ಹಾಕಿ ಮನೇಲಿರೋ ಗೋಲ್ಡ್ ಎಲ್ಲ ಅದೆಲ್ಲ ಮಾಡಬೇಡಿ ಲುಕ್ ಎಟ್ ಯುವರ್ ಕೆಪಾಸಿಟಿ ಫಸ್ಟ್ ಮುನ್ನುಗ್ಗಿ ಇನ್ ಯುವರ್ ಓನ್ ಸ್ಮಾಲ್ ಕೆಪಾಸಿಟಿ ಸ್ಟಾರ್ಟ್ ಮಾಡಿ ಬೇರೆ ಎಲ್ಲ ವಿಲ್ ಫಾಲ್ ಇನ್ ಪ್ಲೇಸ್ ಫೈನಾನ್ಸಸ್ ಅಂಡ್ ಆಲ್ ವಿಲ್ ಆಟೋಮೆಟಿಕ್ಲಿ ಫಾಲ್ ಇನ್ ಪ್ಲೇಸ್ ಇಸ್ ವಾಟ್ ಐ ಫೀಲ್
1: ಶ್ವೇತಾ ಅವರೇ ನಿಮ್ಮ ಹಲವು ಕ್ಷೇತ್ರಗಳ ಅನುಭವ ಹಲವು ಸವಾಲುಗಳು ಮತ್ತೆ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಬೇಕು ಅನ್ನೋ ನಿಮ್ಮ ಉತ್ಸಾಹ ಸೊ ಇವೆಲ್ಲವೂ ಒಂದು ಬಿಸ್ನೆಸ್ ಪರ್ಸನ್ ನ ಜರ್ನಿನ ಡಿಫೈನ್ ಮಾಡುತ್ತೆ ಶ್ವೇತಾ ರವೀಂದ್ರನಾಥ್ ಅವರ ಮಾತುಗಳ ಮೂಲಕ ಉದ್ಯಮಶೀಲತೆ ಅಂದ್ರೆ ಕೇವಲ ಒಂದು ವ್ಯವಹಾರ ಅಥವಾ ವ್ಯಾಪಾರವನ್ನ ಆರಂಭ ಮಾಡೋದಲ್ಲ ಬದಲಾಗಿ ಹೊಸ ಅವಕಾಶಗಳನ್ನು ಗುರುತಿಸೋದು ಹೊಸತನವನ್ನ ಅಳವಡಿಸಿಕೊಳ್ಳೋದು ಸವಾಲುಗಳನ್ನು ಎದುರಿಸೋದು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಕಲಿಯೋದು ಎಂಬುದನ್ನು ನಾವು ಇವತ್ತಿನ ಸಂದರ್ಶನದಲ್ಲಿ ತಿಳ್ಕೊಂಡ್ವಿ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ಇವತ್ತು ನಿಮ್ಮ ಯೋಜನೆಗಳು ಯೋಚನೆಗಳನ್ನ ಹಂಚಿಕೊಂಡ ಶ್ವೇತಾ ರವೀಂದ್ರನಾಥ್ ಅವರೇ ನಿಮಗೆ ಧನ್ಯವಾದಗಳು ನಮಸ್ಕಾರ ಅಂಡ್ ನಂದೊಂದು ಕೊನೆಯ ಪ್ರಶ್ನೆ ಆಕಾಶವಾಣಿ ಬಗ್ಗೆ ನಿಮ್ಮ ಮಾತುಗಳು ನಿಮ್ಗೆ ನೆನಪುಗಳು ಅಂತ ಏನಾದ್ರು ಇದ್ರೆ
0: ಖಂಡಿತ ನೀವ್ ನಂಬಲ್ಲ ನೀವ್ ಕಾಲ್ ಮಾಡಿದಾಗ ನಿಮ್ ಆಫೀಸ್ ಇಂದ ಕಾಲ್ ಬಂದಾಗ ನಂಗೆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿದ ತಕ್ಷಣ ನನ್ಗೆ ಒಂದ್ ಸೆಕೆಂಡ್ ಐ ವಾಸ್ ಡ್ರೈವಿಂಗ್ ಅಂಡ್ ನನ್ಗೆ ಒಂದ್ ಸೆಕೆಂಡ್ ವಾಟ್ ಅನ್ಸ್ತು ದೆನ್ ಐ ಆಮ್ ಲೈಕ್ ಇವಾಗೆಲ್ಲ ತುಂಬಾ ಪ್ರಾಂಕ್ ಕಾಲ್ಸ್ ಬರುತ್ತಲ್ವಾ ಐಮ್ ಲೈಕ್ ಓಕೆ ಇಸ್ ದಿಸ್ ರಿಯಲ್ ಅಂತ ಆತರ ಫೀಲಿಂಗ್ ಬಂತು ಬಟ್ ಇಟ್ ಟಚ್ಡ್ ಅ ಲಾಟ್ ಆಫ್ ಮೈ ಚೈಲ್ಡ್ಹುಡ್ ಮೆಮೊರೀಸ್ ಅಂಡ್ ಇಟ್ ಮೇಕ್ಸ್ ಮೀ ಫೀಲ್ ಸೋ ಗುಡ್ ಟು ಬಿ ಹಿಯರ್ ಯು ವೋಂಟ್ ಬಿಲೀವ್ ಇಟ್ ನನ್ ಗೇಟ್ ಎಂಟರ್ ಆಗವಾಗ್ಲೂ ನನಗೆ ಐ ಹ್ಯಾಡ್ ಗೂಸ್ ಬಮ್ಸ್ ಅಂಡ್ ವೆರಿ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂಡ್ ಇಟ್ ಇಸ್ ಅಮೇಸಿಂಗ್ ಐ ಕಾಂಟ್ ಥ್ಯಾಂಕ್ ಯು ಎನಫ್ ಫಾರ್ ಕಾಲಿಂಗ್ ಮೀ ಹಿಯರ್ ಟುಡೇ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಇವತ್ತು 1,000 ಬಂದಿರಬಹುದು ಟುಡೇ ಇನ್ ದ ಮಾರ್ಕೆಟ್ ಬಟ್ ಸರ್ಟನ್ ಥಿಂಗ್ಸ್ ಅಲ್ವಾ ನೋಬಡಿ ಕ್ಯಾನ್ ಚೇಂಜ್ ಅಂಡ್ ಅದೆಲ್ಲ ನಮ್ಮ ಹಾರ್ಟ್ ಅಲ್ಲಿ ಕೂತ್ಬಿಟ್ಟಿದೆ ಸೊ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಪ್ರೌಡ್ ಮೂಮೆಂಟ್ ವೆರಿ ಕ್ಲೋಸ್ ಟು ಅಂಡ್ ಈಕ್ವಲ್ ಟು ಮೈ ಅದರ್ ಪ್ರೌಡ್ ಮೂಮೆಂಟ್ಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಕೀಪ್ ದಿಸ್ ಆಸ್ ಅ ಫೆದರ್ ಇನ್ ಮೈ ಕ್ಯಾಪ್ ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ
1: ಶ್ವೇತಾ ಅವರೇ ವಿ ಆರ್ ಆಲ್ಸೋ ವೆರಿ ಗ್ಲಾಡ್ ಟು ಸಿ ಯು ಹಿಯರ್ ಅಟ್ ಆಕಾಶವಾಣಿ ಸ್ಟುಡಿಯೋಸ್ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಇಂಟರ್ವ್ಯೂ
0: ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
2: ಇಂದಿನ ವನಿತಾ ವಿಹಾರದಲ್ಲಿ ಇದುವರೆಗೂ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ ಶ್ವೇತಾ ರವೀಂದ್ರನಾಥ್ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ ಇವರೊಂದಿಗೆ ಆಶಾ ರಾಜ್ಯವ್ಯಾಪಿ ಪ್ರಸಾರವಾದ ವನಿತಾ ವಿಹಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ

ಆಕಾಶವಾಣಿ ಬೆಂಗಳೂರು, ಸಮಯ 10:25.05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತಚಿತ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಒಂದು ಪ್ರೀತಿಯ ಕಥೆ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಚೇತನ್ ಹಾಗೂ ಚೈತ್ರ ಅವರ ಧ್ವನಿಯಲ್ಲಿ, ಕೆ ರಾಜಶೇಖರ ರಾವ್ ಅವರ ಸಾಹಿತ್ಯ, ಗಂಧರ್ವ ಅವರ ಸಂಗೀತ ಈ ಗೀತೆಗಿದೆ.

ನಂದಿತಾ ಅವರ ಧ್ವನಿಯಲ್ಲಿ ಕೇಳಿ ಒರಟ ಐ ಲವ್ ಯು ಚಿತ್ರದ ಗೀತೆ. ಹೇಮಂತ್ ಕುಮಾರ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಈ ಗೀತೆಗಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ. ಮುಂದಿನ ಗೀತೆ ಮೂಡಿಬರಲಿದೆ ಪಲ್ಲಕ್ಕಿ ಚಿತ್ರದಿಂದ. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ದಿವ್ಯಾ ರಾಘವನ್ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಪೂಜಾರಿ ಚಿತ್ರದ ಗೀತೆ. ಪ್ರಶಾಂತ್ ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಜಿ ಅವರ ಸಂಗೀತ ಈ ಗೀತೆಗಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಹಮ್ ಆಪ್ಕೆ ಹೈಕೋನ್ ಚಿತ್ರದ ಗೀತೆ. ರವೀಂದರ್ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ ಈ ಗೀತೆಗಿದೆ.
1: 10, 9, 8, 7, 6, 5, 4, 3, 2, 1, let's start the fun.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 11:10. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ದಸರಾ ಗೀತಾರಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಿಸುವವರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು, ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. 9:45 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನಂ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ ಜಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30

ಕೆ ಸುನ್ಹೆರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮ, ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಸಂಧಿವಾತ ಅಲಕ್ಷ್ಯ ಬೇಡ, ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಪಿಎಂ ಜನ್ಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಹಿಂದಿ ಪಾಠ, 5:30ಕ್ಕೆ ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳ ಕುರಿತಾದ ಚರ್ಚೆ. ಇದು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. 7 ನಂತರ ಜನಪದ ಸಂಗೀತದಲ್ಲಿ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. 7:45ಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15ಕ್ಕೆ ಎನ್ಜೆ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಮನಿಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ, ವೈಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

ಜಯತೀರ್ಥ ಮೇವುಂಡಿ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳಿದಿರಿ. ಜೊತೆಗೆ ತಬಲಿಸಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಶಾಸ್ತ್ರೀಯ ಸಂಗೀತದ ನಂತರ ಈಗ ಕೇಳಿ ಕಿರುನಾಟಕ ಅದೃಷ್ಟದಾಟ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೇರ್, ನಿರ್ಮಾಣ ಮನೋಹರ್ ಕುಲಕರ್ಣಿ.

0: ಇವ್ರು ಬಂದ್ರು ಅಂತ ಕಾಣಿಸ್ತದ. ಬರಿ ಬರಿ ಲಗುನ.
1: ಬಾ ಬಾ ಬಾ, ಏನ್ ಬಿಸಿಲು, ಏನ್ ಶೆಕಿ, ಛೇ ಛೇ ಛೇ ಛೇ ಛೇ, ಒಳ್ಳೆ ಬಿಸಿಲೊಳಗ ಕಾಯಿಪಲ್ಲೆ ತರ್ಲಿಕ್ಕೆ ಮಾರ್ಕೆಟ್ಗೆ ನಾನು ಕಳಿಸಿ, ನೀನ್ ಮನೆಯೊಳಗ ಆರಾಮಾಗಿ ಫ್ಯಾನಿನ ಬಿಡು ಕೂತಿದಿ. ನನ್ನ ತ್ರಾಸು ಏನಂತ ನಿನ್ ಹ್ಯಾಂಗ್ ಗೊತ್ತಾದೀತು? ಆ ಟಾಯ್ಲರ ಕೂಡ
0: ತಗೊಳ್ರಿ, ನಾನು ಮನೆಯೊಳಗ ನೀರ್ ಇಕ್ಕೊಂಡಂಗೇನು ಬಹಳ ಆರಾಮ್ ಕೂತಿಲ್ಲ. ಬೆಳಿಗ್ಗಿನಿಂದ ಕರೆಂಟ್ ಇಲ್ಲ, ಗ್ಯಾಸ್ ಮುಗ್ದದ, ನಳದಾಗ ನೀರು ಬಂದಿಲ್ಲ, ಬಾಂಡಿದಕ್ಕಿನೂ ಬಂದಿಲ್ಲ.
1: ಸಾಕ್ ಬಿಡು ಮಾರಾಯ್ತಿ, ಏನ್ ಪುರಾಣ ಓದಲಿಕ್ಕೆ ಹತ್ತಿರಿ ಒಂದ್ ಅಳತಿಲೆ? ಹೋಗ್ಲಿ, ಅಡಿಗೆರ ಆಗ್ಯದೇನು?
0: ಆಗ್ಯದ.
1: ನನಗೂ ನಡೆದು ನಡೆದು ಬಹಳ ಹಸಿವೆ ಆಗ್ಯದ.
0: ಹಂಗಾರೆ ಕೈ ತೊಳ್ಕೊಂಡ್ ಬರ್ರಿ, ತಾಟ್ ಹಾಕ್ತೀನಿ ಅಂತ. ರೀ ಅನ್ನಂಗ ಮರ್ತ ಬಿಟ್ಟಿದ್ನಲ್ರಿ, ಒಂದ್ ಸಾವಿರ ರೂಪಾಯಿ ತಂದ್ರೇನು?
1: ಏನು?
0: ಹ್ಞೂನ್ರಿ.
1: ಸಾವಿರ ರೂಪಾಯಿ?
0: ಹ್ಞೂ.
1: ಯಾವ ಕತೆ ಹೇಳಿಕತ್ತಿದ್ಯ?
0: ಯಾಕ ನಿಮ್ಮ ಆಫೀಸ್ ಹುಡುಗ ಶಿವಣ್ಣ ದಾರಿಯೊಳಗ ಭೇಟಿ ಆಗ್ಲಿಲ್ಲೇನು?
1: ಸಾವಿರ ರೂಪಾಯಿ?
0: ಹ್ಞೂನ್ರಿ.
1: ಸಾವಿರ ರೂಪಾಯಿಗೂ ಶಿವಣ್ಣಗೆ ಏನು ಸಂಬಂಧ?
0: ನೀವ್ ಅನ್ಕ, ನಾನು ಪೂರ್ತಿ ಹೇಳೋ ತನಕ ತಡೆಯುವುದೇ ಇಲ್ಲ, ಅಡ್ಡ ಬಾಯ್ ಹಾಕ್ತೀರಿ.
1: ಹಂಗಾರ ಮೊದಲು ಹೇಳಬೇಡ, ನಿಮ್ ಮಾತು ಮುಗಿಸ.
0: ನಿಮ್ ಆಫೀಸ್ ಹುಡುಗ ಶಿವಣ್ಣ ನಿಮ್ಮನ್ ಕೇಳ್ಕೊಂಡು ಮನೆ ತನಕ ಬಂದಿದ್ದ ಈಗ ಅರ್ಧ ತಾಸಿನ ಮುಂಚೆ. ನಿಮ್ ಹೆಸರಿಗೆ ಒಂದ್ ಸಾವಿರ ರೂಪಾಯಿ ಮನಿ ಆರ್ಡರ್ ಬಂದದ್ರಿ. ಯಾಕ ನೀವ್ ಮಾರ್ಕೆಟ್ ನಿಂತ ಬರೋ ಮುಂದೆ ಆಫೀಸ್ ಕಡೆ ಹೋಗ್ಲಿಲ್ಲೇನೋ?

0: ಹೇಳಿದ್ರ ಆಫೀಸ್ ಹೋದ್ರ ತಡ ಆಗ್ತದ ಅಂತ ನೆಟ್ಟಗ ಮನೆಗೆ ಬಂದ್ಬಿಟ್ ನೋಡ್.
1: ಈಗ ಏನ್ ಮಹಾ ಲಘು ಬಂದಿರಿ
0: ಹೋಗ್ಲಿ ಬಿಡು. ಆದ್ರ ಶಿವಣ್ಣನ ಸರಿಯಾಗಿ ವಿಚಾರ ಮಾಡಿದೇನು?
1: ಹ್ಞೂನ್ರಿ.
0: ಅಲ್ಲ, 1,000 ರೂಪಾಯಿ ಬಂದದ್ದು ಖರಿ ಅಂತೇನು?
1: ಸುಳ್ಳಾಗಿದ್ರ ಪಾಪ ಅವ ಯಾಕೆ ಮನೆ ತನಕ ಬಂದ್ ಹೇಳ್ತಿದ್ದ?
0: ಹಂಗೆ ಅಲ್ಲ, ಆದ್ರೂ ಈಗ ಇದ್ದಕ್ಕಿದ್ದಂಗ 1,000 ರೂಪಾಯಿ ಎಲ್ಲಿಂದ ಬಂತು ಅಂತ.
1: ಓಟಿ ಗೀಟಿ ಇದ್ದಿತ್ ನೋಡ್ರಿ.
0: ಓಟಿ ಓಟಿ ಆಗಿದ್ರ ಹಿಂಗ್ ಪ್ರತ್ಯೇಕ ಮನಿ ಆರ್ಡರ್ ಬರ್ದಲ್ಲ
1: ಮತ್ತ
0: ಆಫೀಸಿನ ರೊಕ್ಕ ಏನಿದ್ರು ರೋಲ್ ನಾಗ ಬರ್ತದ.
1: ಹಿಂಗ ಹಂಗಾರ ನೀವ್ ಬರದ ಕಥಿ ಕಾದಂಬರಿ ನಾಟಕದ್ದು ಗೌರವದನ ಇದ್ದಿತ್ ನೋಡ್ರಿ.
0: ಅಲ್ಲ, ಹಂಗ ಪಾತ್ರಿಕೆಯಿಂದ ಬರುವುದಿದ್ರ ಹೆಚ್ಚಾಗಿಚ್ಚಕ್ಕು ಡಿಡಿ ಬರ್ತಾವ, ಎಮೋ ಬರುದು ಕಮ್ಮಿ.
1: ನಿಮ್ ಗೆಳೆಯರಿಗೆ ಏನಾರ ಸಾಲ ಗಿಲ ಕೊಟ್ಟಿದ್ರೆ ಮತ್ ನನಗ್ ಗೊತ್ತಿಲ್ದಂಗ ಯಾಕ್ರಿ?
0: ಅಲ್ಲ, ನಾನೇ ಸುಧಾಮನ ಸಂಬಂಧಿಕ, ನಾ ಯಾರಿಗೆ ಸಾಲ ಕೊಡ್ಲಿ?
1: ನೀವ
0: ಮತ್ತ ತಗೊಂಡು ಸಾಲನ ವಾಪಸ್ ಕೊಡುವಂತ ಗೆಳೆಯರು ನನ್ಗೆ ಯಾರು ಇಲ್ಲ.
1: ಅದು ಖರೇನ? ಹಂಗಾರ ಈ ರೊಕ್ಕ ಯಾವ್ದಿದ್ದೀತು ಅಂತೀನಿ
0: ನಾನು. ಅದು ಅಂತೀನಿ ನೋಡ, ಬಹುಶಃ ನಮ್ಮ ಕಾಕ ಕಳಿಸಿದ್ದಾನೆ.
1: ಹೌದ್ರಿ, ಇದು ವಿಚಾರ ಬಂತ ನೋಡ್ರಿ. ಹೋದ ವರ್ಷ ಹಬ್ಬಕ್ಕ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ರಲ್ಲ ನಿಮ್ ಕಾಕ, ಅವಾಗ ಹೇಳ್ತಿದ್ರು
0: ಹಂಗೂ ನನಗೂ ಮಕ್ಕಳ ಮರಿ ಇಲ್ಲ, ಇಷ್ಟೊಂದು ಆಸ್ತಿ ಇಟ್ಕೊಂಡು ನಾನಾರ ಏನ್ ಮಾಡ್ಲಿ, ಅದಕ್ಕ ಎಲ್ಲ ನಿನ್ನ ಮಕ್ಕಳ ಹೆಸರಿಗೆ ಬರೆದು ಬಿಡ್ತೇನೆ ಅಂತ ಹೇಳಿದ್ನ. ಮತ್ತ
1: ಅದೇನ್ ನನಗ್ ಗೊತ್ತಿಲ್ ಬಿಡ್ರಿ, ಆದ್ರ ಮಂಗಳಾದೋರಿ ಹಬ್ಬಕ್ಕ ಅರಿಶಿನ ಕುಂಕುಮಕ್ಕ ಅಂತ ಕಳಿಸ್ಕೊಡ್ತೀನಿ ಪ್ರತಿ ವರ್ಷ ಏನಾರ ಅಂತ ಅಂತಿದ್ರು.
0: ಹಿಂಗ ಹಾಗಾರ ಅದೇ ಇದ್ದಿತ್ ಬಿಡ, ಕಾಕ ಕಳಿಸಿದ 1,000 ರೂಪಾಯಿ ಅದೇ ಇರ್ಬೇಕು.
1: ಹಂಗಾರ ಪೂರ್ತಿ 1,000 ರೂಪಾಯಿ ನನಗ ಹೌದಲ್ಲ.
0: 1,000 ರೂಪಾಯಿ ತಗೊಂಡು ಏನ್ ಮಾಡಕ್ಕೆ?
1: ಇದೇನ್ರಿ ಹಿಂಗ್ ಕೇಳ್ತೀರಿ? 1,000 ರೂಪಾಯಿಗೆ ಏನ್ ಬರ್ತದ ಈಗಿನ ಕಾಲಕ್ಕ? 1,000 ರೂಪಾಯಿ ತಗೊಂಡು ಪ್ಯಾಟಿ ಒಳಗ ಹಿಂಗ್ ಹೋಗ್ ಹಾಂಗ್ ಬಂದ್ರೆ ಸಾಕು, ಎಲ್ಲಾ
0: ಖರ್ಚಾಗ್ಬಿಡ್ತದ. ಖರ್ಚು ಮಾಡ್ಲಿಕ್ಕೆ ಬಹಳ ದಾರಿದಾವ್ರಿ. ಆದ್ರ ತುಸು ವಿಚಾರ ವಿವೇಚನಾ ಮಾಡಿ ಖರ್ಚು ಮಾಡಬೇಕು ಅಷ್ಟ.
1: ಅದೆಲ್ಲ ನಂಗ್ ಗೊತ್ತಿಲ್ಲ ನೋಡ್ರಿ, ನಾ ಅನ್ಕ ಒಂದ್ ಚಲೋ ಸೀರಿ ತಗೊಳಾಕಿನ.
0: ಚಲೋ ಸೀರಿ? ಅಲ್ಲ, ಚಲೋ ಸೀರಿ ಅಂದ್ರ 1,000 ರೂಪಾಯಿ ಮುಗಿದ ಹೋತಲ್ಲ.
1: ಆಗ್ಲಿ, ನನ್ಗೇನು?
0: ಅಲ್ಲ, ಬರ್ತಾ ಬರ್ತಾ ಎಷ್ಟು ಸ್ವಾರ್ಥ ಆಗಿ ಕತ್ತಿದೆ ನೀನು. ಅಲ್ಲ, ನೀವೊಬ್ಬಾಕಿನ ತಗೊಂಡ್ರ ಏನಾಗ್ತದ? ಅಲ್ಲ, ಇಬ್ರು ಮಕ್ಕಳ ಇದಾರಲ್ಲ ಅವ್ರಿಗೇನ್ ಬೇಡ?
1: ಹಂಗಾರ ನಂಗ 500 ರೂಪಾಯಿ ಸೀರ್ ಸಾಕು. ಇನ್ 500 ರೂಪಾಯಿ ಒಳಗ ಹುಡುಗರಿಗಿಬ್ಬರಿಗೂ ಅರಿವಿ ತಗೊಳ್ಳಂತ.
0: ನಾ ಏನ್ ಪಾಪ ಮಾಡಿನಿ?
1: ಬ್ಯಾಸರ ಮಾಡ್ಕೋಬೇಡ್ರಿ, ದುಡ್ಡು ಉಳಿತು ಅಂದ್ರ ನಿಮಗೂ ಒಂದು ಖರ್ಚಿಪ್ ಕೊಡಿಸ್ತೀನಿ.
0: ಅಲ್ಲ, ಹಿಂಗ್ ಮಾಡಿದ್ರೆ ಹೆಂಗ ಆದೀತು?
1: ಹೆಂಗ
0: ನೋಡು, ಶೀರಿ ಅರಿವಿ ಅನ್ಕ ಗೌರಿ ಹಬ್ಬಕ್ಕ ತಗೊಂಡ ತಗೋತೇವೆ
1: ಶುರು ಮಾಡಿದ್ರೆ.
0: ಕೇಳಲ್ಲ, ಹೇಳು ಸ್ವಲ್ಪ ಕೇಳು. ಅದ್ರ ಬದ್ಲು 4 ಕುರ್ಚಿನಾದ್ರೆ ತಗೊಂಡ್ ಬಿಟ್ರೆ ಹೆಂಗ?
1: ಮನಿ ತುಂಬಾ ಕುರ್ಚಿ ತುಂಬೇಕು ಅಂತ ಮಾಡಿರೇನು? ಈಗಾಗ್ಲೇ 3 ಕುರ್ಚಿ ಲಟ್ಕ ಪಟ್ಕ ಕೂತಾವ, ಇನ್ನು ಮತ್ತ
0: ಅದಕ್ಕ ಮತ್ತ ಹೊಸ ಕುರ್ಚಿ ತಗೊಳ್ಳೋದು ಅಂತ.
1: ನೋಡ್ರಿ, ನೀವು ಕುರ್ಚಿನ ತರ್ತೀನಿ ಅಂತಂದ್ರ ನಂದೇ ಏನು ಅಭ್ಯಂತರ ಇಲ್ಲ, ಆದ್ರ ಈ 1,000 ರೂಪಾಯಿ ಒಳಗ ಅವನ್ ತರೋದ್ ಬೇಡ.
0: ಮತ್ತ
1: ಯಾವ್ದಾದ್ರು ಕಂತಿನ ಅಂಗಡಿ ಇದ್ರ ನೋಡ್ರಿ. ಅಲ್ಲ,
0: ಕಂತಿನ ಅಂಗಡಿ ಈಗಾಗ್ಲೇ ಮೇನ್ ರೋಡ್ ಬಂದ್ ಆಗಿ ಬಹಳ ದಿವಸ ಆತ.
1: ಅಂದ್ರೆ
0: ಈಗ ಕಂತಿನೊಳಗ ಕುರ್ಚಿ ತಂದ ಆ ರೋಡ್ ಒಳಗ ಆಟಾಡ್ಬೇಡ ಅಂತೇನು?
1: ಅದೆಲ್ಲ ನಂಗ್ ಗೊತ್ತಿಲ್ಲ ನೋಡ್ರಿ, ಸಾಲ ಮಾಡೋರ್ ನೀವು ತೀರ್ಸೋರು ನೀವ.
0: ನೋಡು, ಸಾಲ ಮಾಡಿ ಸಂಸಾರ ನಡೆಸಿದ್ದು ಸಾಕಿನ್ ತಿಳ್ತಿಲ್ಲ ನೀನು. ಕುರ್ಚಿ ಬೇಡ ಅಂದ್ರ ಬೇಡ, ಆದ್ರ 1,000 ರೂಪಾಯಿ ಸದುಪಯೋಗ ಆಗ್ಬೇಕು ಅಂತ ದಾರಿದ್ರ ಹುಡುಕ್.
1: ಅಲ್ರಿ, ಅಷ್ಟು ದುಡ್ಡಿಂದ ಬಂಗಾರ ತಗೊಂಡ್ರೆ ಹೆಂಗ?
0: ಅಲ್ಲ ಏ ಹುಚ್ಚಿ, ಆ 1,000 ರೂಪಾಯಿ ಒಳಗ ಎಷ್ಟು ಬಂಗಾರ ಆಗ್ತದ? ಅಷ್ಟು ಬಂಗಾರದ ಏನ್ ವಸ್ತಾವಡಿವೆ ಆಗ್ತದ ಹೇಳು?
1: ಯಾಕ್ರಿ, ಬೆಂಡವಾಲಿನೋ ಜುಮ್ಕಿನೋ ಆಗುದಿಲ್ಲನು?
0: ಅಲ್ಲ, ನಮ್ಗ 2 ಮಕ್ಕಳಿದ್ದಾರ ನೆನಪಿರ್ಲಿ, ಒಬ್ಬಾಕಿ ಕೊಡಿಸಿದ್ರ ಆತೇನು ಇನ್ನೊಬ್ಬಾಕಿ ಸುಮ್ಮನೆ ಇರ್ತಾಳೇನು?
1: ಹೌದಲ್ಲ, ನೀವು ಅನ್ನೋದು ಖರೇನದ.
0: ನೋಡು, ಅದಕ್ಕ ನಾ ಏನಂತೇನೆ ಅಂದ್ರ.
1: ಏನಂತೀರಿ
0: ಹೇಳ?
1: ಹೇಳ.
0: 1,000 ರೂಪಾಯಿದ್ದು ಚಲೋ ಚಲೋ ಚಲೋ ಚಲೋ ಪುಸ್ತಕ ತಂದ್ಬಿಟ್ರೆ ಹೆಂಗ? ಹೆಂಗೋ ನಮ್ ಹುಡುಗರಿಗೆ ಅಭಿರುಚಿ ಇದ್ದ.
1: ಹಿಂಗ್ ಮಾತ್ರ

0: ಹಂಗಾಗಲಿ, ಯಾವತ್ತಿಂದನೂ ಈ ಮನೆಯೊಳಗ ನಿಂದ ಮಾತೇ ನಡೆದದ.
1: ಹೌದು, ಸಂಸಾರ ನಡೆಸಕ್ಕೆ ನಾನು
0: ಆಗ್ಲಿ ಅಂತ ಹೇಳಿದ್ನಲ್ಲ.
1: ಅಲ್ರಿ, ಮತ್ತ ಹಂಗ ಪೋಸ್ಟ್ ಆಫೀಸ್ ತನಕ ಹೋಗ್ ಬರ್ತೀರೇನು? ಪೋಸ್ಟ್ ಮನ್ ಯಾಕೋ ಬಂದಿಲ್ಲ ಇನ್ನು.
0: ಈಗಾರ ಬಿಸಿಲೊಳಗ್ ಬಂದಿನಲ್ಲ ಮಾರಾಳ, ಮತ್ತೆ ಬಿಸಿಲೊಳಗ್ ಕಳ್ಸ್ಬೇಕಡಿ ನನ್ನ.
1: ಅಷ್ಟು ಬಿಸಿಲು ಹತ್ತಿದ್ರೆ ಛತ್ರಿ ತಗೊಂಡು ಹೋಗ್ರಲ್ಲ.
0: ಇನ್ನೇನು ಅರ್ಧ ತಾಸೊಳಗೆ ಪೋಸ್ಟ್ಮನ್ ಬಂದೇ ಬರ್ತಾನೆ, ಸುಮ್ಮನೆ ನನ್ಗೆ ಯಾಕೆ ಅಡ್ಡಕ್ಕೆ ಹಸ್ತೀವಿ?
1: ಅಲ್ಲಿ ಪೋಸ್ಟ್ಮನ್ನ ಹೊಸವಾಗಿದ್ರೆ ಮರೆತು ಹಂಗ ಹೋಗ್ಬಿಟ್ಟನು ಅಂತ.
0: ಆತು, ನೀ ಹೇಳ್ತಿ ಅಂತ ನಾನೇ ಹೋಗ್ತೀನಿ. ಆದ್ರೆ ನಾ ಆ ಕಡೆ ಹೋಗುದು, ಈ ಕಡೆ ಬರುದು, ಹಿಂಗ ಗೊಂದಲ ಆಗ್ತದ ನೋಡು. ಆಮೇಲೆ ನನ್ನ ಬೈಬೇಡ ಮತ್ತೆ ನೀನು.
1: ಬ್ಯಾಡ್ರಿ ಮಹಾರಾಯ, ಅಷ್ಟು ಬ್ಯಾಸರಿಕೆಯಿಂದ ನೀವೇ ಏನ್ ಹೋಗೋದ್ ಬೇಡ. ಯಾರಾದ್ರೂ ಹುಡುಗರು ಸಿಕ್ಕ್ರೆ ಪೋಸ್ಟ್ಮನ್ ಕರ್ಕೊಂಡು ಬರ್ರಪ್ಪ ಅಂತ ಅವ್ರನ್ನ ಕಳಿಸ್ತೇನೆ.
0: ಈಗ ಹುಡುಗರು ಸಿಗ್ತಾರೆ, ಎಲ್ಲ ಸಾಲಿಗೆ ಹೋಗಿರ್ತಾವಲ್ಲ.
1: ಹಂಗಾರ ನೀವ ಲಗು ಹೋಗ್ ಬಂದ್ಬಿಡ್ರಿ, ನಮ್ ಮನಿ ಮೆಟ್ಲ ಇಳಿಯೋದ ತಡ. ಈ ಓಣಿ ತುದಿಯೊಳ ಪೋಸ್ಟ್ಮನ್ ಕಂಡ್ರು ಕಂಡನು.
0: ಅಣ್ಣಂಗ ಎಷ್ಟು ಟೈಮಿಗ?
1: ಅಲ್ರಿ, ವಾಚ್ ಇರೋದು ನಿಮ್ ಕೈಯೊಳಗ, 12 ಹೊಡೆದಿದ್ ನೋಡ್ರಿ.
0: ಹಂಗಾರ ಇನ್ನೇನು ಬಂದೇ ಬಿಡ್ತಾರೆ ಪೋಸ್ಟ್ಮನ್, ನಾನು ಯಾಕೆ ಬಿಸ್ಲಾಕ್ ಹೋಗ್ಲಿ?
1: ಆತ್ ಬಿಡ್ರಿ, ಗೊತ್ತಾತ್. ಹಂಗಾರ ನಾನು ಅಡಿಗೆ ಮನೆಯೊಳಗ ಇರ್ತೇನೆ, ಪೋಸ್ಟ್ಮನ್ ಬಂದ್ ಕೂಡ್ಲೇ ಹೇಳ್ರಿ ಮತ್ತೆ.
0: ಹೇಳ್ತೇನೆ ಬಿಡು, ನೀನ್ ಕಾಳಜಿ ಮಾಡ್ಬಾರ್ದಕ್ಕೆ. ಎಲ್ಲಾ ಖರೆ, ಇಷ್ಟೋತ್ತಿನ ತನಕ ಇಬ್ಬ ವಿಚಾರ ಮಾಡಿದ್ರು ಆ ರೊಕ್ಕ ಯಾರ್ದಿದ್ದಿತ್ತು ಅನ್ನೋದು ಇನ್ನೂ ಬಗಿನ ಅರಿವಲ್ದಲ್ಲ. ಯಾರು ಕಳಿಸಿದ್ದಾರ 1000 ರೂಪಾಯಿ? ಇನ್ನೂ ಇಲ್ಲ.
1: ನಾವ್ ಯಾವಾಗ ಯಾರನ್ನ ಕಾಯ್ತಿರ್ತೀವಿ ನೋಡ್ರಿ, ಅದೆಲ್ಲ ಲೇಟ ಇರ್ತಾವ. ಬಸ್ ಸಿಕ್ ಕಾಯ್ತಿದ್ರ ಬಸ್ ಲೇಟು, ಪತ್ರದಾರಿ ಕಾಯ್ತಿದ್ರ ಅವ್ರು, ಈಗ ಪೋಸ್ಟ್ಮನ್ ಲೇಟು.
0: ನೀ ಸುಳ್ಳ ಅವಸರ ಮಾಡ್ತೀನಿ ನೋಡು, ಪೋಸ್ಟ್ಮನ್ ಬರ್ಲಿಕ್ಕೆ ಇನ್ನೂ ಟೈಮ್ ಅದ. ಒಮ್ಮೆಲೆ ಎದ್ದ ಬಿಡ್ತಲ್ಲ,
1: ಒಲಿ ಮೇಲೆ ಒಗ್ಗರಣೆ ಇಟ್ಟು ಬಂದಿದ್ರಿ.
0: ಅರೆ ಖರೆ ಅಂದ್ರು ಪೋಸ್ಟ್ಮನ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಬಂದ ಬಂದ
1: ಇನ್ನೂ ಬರ್ಲಿಲ್ಲ ಪೋಸ್ಟ್ಮನ್.
0: ಬರ್ಲಿಕ್ಕೆ ಹತ್ತಾನ, ಬರ್ಲಿಕ್ಕೆ ಹತ್ತಾನ, ಬಾ ಬಾ ಬಾ.
1: ಹೌದಲ್ರಿ, ಬಂದ ಬಿಟ್ನಲ್ಲ.
0: ನಮಸ್ಕಾರ ಪೋಸ್ಟ್ಮನ್ ಸಾಹೇಬ್ರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ ಸರ. ಇದೇನೋ ಬಂದಂಗ ನೋಡ್ರಿ.
1: ಇದು ನೋಡ್ರಿ ಲಗುನ ರೊಕ್ಕ ಬಂದವೇನ್ರಿ ಮಂದ್ರ 1000 ರೂಪಾಯಿ ಏನ?
0: ತಡಿ ತಡಿ, ಈಗ ಬಿಸಿಲೊಳಗ್ ಬಂದಾರ ಪಾಪ ಅವರು, ತುಸು ಸುಧಾರಿಸ್ಕೊಳ್ಳಿ. ರೊಕ್ಕ ಇರ್ಲಿ ಪಾತ್ರ ಇರ್ಲಿ ಕೊಟ್ಟೆ ಹೋಗ್ತಾರ. ಹೆಂಗ್ರಿ ಪೋಸ್ಟ್ಮನ್ ಸಾಹೇಬ್?
2: ಹೌದೌದು, ಇದೊಂದ್ ಏನೋ ಎಮೋ ಬಂದದ್ರಿ 1000 ರೂಪಾಯಿದ್ದು. ಆದ್ರ ಅಡ್ರೆಸ್ ಸ್ವಲ್ಪ ಬರೋಬ್ಬರಿ ಇಲ್ರಿ. ನಿಮ್ದು ವಾಯವಾಯ ಪಾಟೀಲ್ ಅಂತ ಹೌದಲ್ರಿ?
1: ಹೌದ್ರಿ, ಇದ ಹೆಸರ್ನೊಳಗ ಇವ್ರ ಕಥಿ ಕವನ ನಾಟಕ ಎಲ್ಲ ಬರೆಯೋದು.
2: ಆದ್ರ ಎಮ್ಮೋದೊಳಗ ವಿವಾಯ ಪಾಟೀಲ್ ಅಂತ ಬರ್ದಾರ್ರಿ.
1: ವಿವಾಯ ಹೆಂಗಿರ್ತಾರ್ರಿ, ವಾಯವಾಯಿನ ಇರ್ಬೇಕು ನೋಡ್ರಿ.
2: ಅಲ್ಲ, ಮತ್ ಈ ಮನಿ ಒಳಗ ಮತ್ತಾರಾದ್ರೂ ಪಾಟೀಲ್ ಅಂತ ಇದ್ದಾರೇನ್ರಿ?
1: ನಮ್ಮನೆ ಅಟ್ಟದ ಮೇಲೆ ಇದ್ದಾರಲ್ಲ ಬಡಗಿ ಇದ್ದಾರ ನೋಡ್ರಿ, ಅವರು ಪಾಟೀಲ್ ಅಲ್ಲನ. ಮತ್ ಅವ್ರದೇನಿ ರೊಕ್ಕ?
0: ಅವ್ರ ಇನಿಷಿಯಲ್ ವಿವಾಯ್ನ.
1: ವಿವಾಯ್ನ?
0: ಹೌದು, ಇಲ್ಲೇ ಅಟ್ಟದ ಮೇಲೆ ಪಾಟೀಲ್ ಅಂತ ಒಬ್ರು ಇದ್ದಾರ್ರಿ ಪೋಸ್ಟ್ಮನ್ ಸಾಹೇಬ್ರ, ಅವ್ರನ್ನ ಕೇಳಿ ನೋಡ್ರಿ.
2: ಒಳ್ಳೇದ್ರಿ, ನಮಸ್ಕಾರ.
0: ನಮಸ್ಕಾರ.
1: ರಾಮ ರಾಮ, ಹಂಗಾರ 1000 ರೂಪಾಯಿ ನಮ್ದಲ್ಲ.
0: ಮತ್ತ ಹೆಸರು ಬ್ಯಾರ ಅಲ್ಲ
1: ಅಲ್ರಿ, ಈ 1000 ರೂಪಾಯಿ ಬಂದಿದ್ದಾದ್ರೆ ಹೆಂಗ ಅವ್ರಿಗೆ?
0: ಈಗ 3 ತಿಂಗಳ ಹಿಂದ ಪೇಪರ್ನೊಳಗ ಒಂದು ಪ್ರಕಟಣೆ ಬಂದಿತ್ತು. ಹೊಸದಾಗಿ ಪ್ರಾರಂಭವಾಗುವ ವಾರಪತ್ರಿಕೆಗೆ ಹೆಸರನ್ನು ಸೂಚಿಸಿ 1000 ರೂಪಾಯಿ ಬಹುಮಾನ ಗೆಲ್ರಿ ಅಂತ. ಅವತ್ತ ನಾನು ಅವರು ನಮ್ಮ ಪಡಿಗಾರದಲ್ಲ ಪಾಟೀಲ್ರು ಈ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಒಂದ್ ಹೆಸರು ಬರ್ದು ಕಳಿಸಿದ್ವಿ. ಬಹುಶಃ ಪಾಟೀಲ್ರು ಕಳಿಸಿರ್ಬೇಕು.
1: ಮತ್ತ ರೊಕ್ಕ ಬಂದಿದ್ರೆ ಇಬ್ಬರಿಗೂ ಬರ್ಬೇಕಾಗಿತ್ತಲ್ಲ.
0: ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ ಹೆಸರು ಬಹಳ ಬಂದಿದ್ರೆ ಲಾಟ್ರಿ ಡ್ರಾ ಮಾಡ್ತಾರ, ಯಾರ ಹೆಸರು ಬರ್ತದೋ ಅವರೊಬ್ಬರಿಗೆ ಬಹುಮಾನ ಕಳಿಸ್ತಾರ.
1: ಹಿಂಗ ಹಂಗಾರ ಕಂಡ್ ರೊಕ್ಕ ಕೈಗ್ ಬರ್ಲಿಲ್ಲ ನೋಡ್ರಿ, ಎಷ್ಟೆಲ್ಲ ಲೆಕ್ಕ ಹಾಕಿದ್ವಿ. ಏನ್ ಕತಿ?
2: ನಮಸ್ಕಾರ ರೀ ಸಾಹಿತಿಗಳ.
0: ನಮಸ್ಕಾರ ರೀ ಪಾಟೀಲ್ರ, ಬರ್ರಿ ಬರ್ರಿ. ಅರೆ, ಪೋಸ್ಟ್ ಮಾಡ್ರ ಯಾಕೆ ಕರ್ಕೊಂಡು ಬಂದಿರಿ?
2: ಈ ಯಮೋ ತಮ್ಮದಲ್ಲ ಅಂತ ಇವ್ರು ಹೇಳಕ್ ಹತ್ತಾರ, ಅದಕ್ಕ ನನಗೂ ಗೊಂದಲ ಆಗಿಬಿಟ್ಟದ ನೋಡ್ರಿ.
1: ಮತ್ತ ಯಮೋ ಬಂದದ್ದು ಇವ್ರಿಗೆ?

0: ಹೌದ್ರಿ ವೈನಿ, ಅವತ್ತ ನಾವಿಬ್ರು ಮಾತಾಡಿದ್ದೇನೋ ಖರೆ, ಆದ್ರೆ ನಾನು ಆ ಸ್ಪರ್ಧೆಯೊಳಗ ಭಾಗವಹಿಸ್ಲೇ ಇಲ್ಲ. ಈ ರೋಗ ಬಂದಿದ್ದು ನಮ್ ಸಾಹಿತಿಗಳಿಗ, ಮತ್ತ ಅದು ವಾಯ್ವಾಯ್ ಪಾಟೀಲ್ ಅಂತ ಏನ್ರಿ, ಅದು ವಾಯ್ ಅಲ್ಲ, ಬೆನ್ನಿಂದ ಬರೀ ಮುಂದ ಅದು ಸರಿಯಾಗಿ ಮುಡಿಲ್ಲ ಅಷ್ಟೇ. ಯಾಕೆ ಪೋಸ್ಟ್ ಮಾಡ್ರಿ ಅಲ್ರಿ, ನೀವು ಕರೆ ಹೇಳ್ರಲ್ಲ
1: ನೋಡ್ರಿ. ನೀವ್ ಹೆಂಗಂದ್ರ ನಂದೇನ್ ತಕರಾರಿಲ್ ಬಿಡ್ರಿ, ಬರ್ರಿ ಪಾಟೀಲ್ ರೇ, ಹಂಗಾರ ಇಲ್ಲಿ ಸಹಿ
2: ಮಾಡ್ಬಿಡ್ರಿ. ನಂದ ಅನ್ಸಿತ್ತೇನ್ರಿಪ್ಪ, ಆದ್ರೆ ಪೋಸ್ಟ್ ಮಾನ್ ಸಾಹೇಬ್ರಿಗೆ ಅಪನಮಿಗೆ ಆಗ್ಬಾರ್ದಲ್ಲ ಅಂತ ನಿಮ್ ಕಡೆ ಕಳ್ಸಿದ್ದೆ ಅಷ್ಟ.
0: ಯಾಕೆ ವೈನಿ, ಅನಾಯಾಸ 1,000 ರೂಪಾಯಿ ಬಂತು ಇವತ್ತು ಸಂಜೆ ಮುಂದೆ ಪ್ಯಾಟಿ ಕಡೆ ಸಿರಿ ತಲೆ ಪ್ಯಾನ್ ಅಲ್ಲಿ ಕಾಣಿಸ್ತದ
3: ಅದೃಷ್ಟ
0: ಹಿಂಗದ ನೋಡ್ರಿ.
4: ಅದೃಷ್ಟ ದಾಟ ಕಿರುನಾಟಕ ಕೇಳಿದಿರಿ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೆ, ನಿರ್ಮಾಣ ಮನೋಹರ್ ಕುಲಕರ್ಣಿ. ಈಗ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿರುವ ಕರ್ಜಗಿ ದಾಸಪ್ಪನವರ ಕೃತಿ ಕೇಳೋಣ.

ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ ಭಕ್ತಿಗೀತೆ ಕೇಳಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸಾಹಿತ್ಯ ಅಕಾಡೆಮಿ ನೀಡುವ 2019 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಪತ್ರಕರ್ತ ಶ್ರೀ ಪ್ರಭಾಕರ್ ಜೋಶಿ.
1: ಕಲಬುರಗಿ ಆಕಾಶವಾಣಿ ಕೇಳುಗರಿಗೆ ಚಂದ್ರಕಾಂತ್ ಕರದಳ್ಳಿ ಸುಪರಿಚಿತ ಹೆಸರು. ಆಕಾಶವಾಣಿಯ ಚಿಂತನ ಕಾರ್ಯಕ್ರಮ ವಿಭಾಗದಲ್ಲಿ ನೂರಾರು ಚಿಂತನೆಗಳನ್ನು ಪ್ರಸಾರ ಮಾಡಿದ ಕೀರ್ತಿ ಚಂದ್ರಕಾಂತ್ ಕರದಳ್ಳಿ ಅವರಿಗೆ ಸಲ್ಲುತ್ತದೆ. ಅವರ ಹೆಸರು ಈಗ ಮತ್ತೊಮ್ಮೆ ಚಾಲ್ತಿಗೆ ಬಂದಿದೆ. ಬಾಲ ಸಾಹಿತ್ಯ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ 2019 ಸಾಲಿಗೆ ಚಂದ್ರಕಾಂತ್ ಕರದಳ್ಳಿ ಅವರು ಆಯ್ಕೆಯಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಕರದಳ್ಳಿ ಸರ್ ಆಕಾಶವಾಣಿಗೆ ಬಂದಿದ್ದಾರೆ. ಅವರ ಜೊತೆ ನಾವು ಮಾತುಕತೆ ಆಡೋಣ. ಚಂದ್ರಕಾಂತ್ ಕರದಳ್ಳಿ ಅವರ ಕ್ರಿಯಾಶೀಲತೆ, ಸತತ ಕಾರ್ಯವೈಖರಿ, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಾಧನೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅದರಲ್ಲಿಯೂ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರುವ ಅಪಾರ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದ ಅವರ ಜೊತೆಗೆ ಮಾತುಕತೆ ಆಡೋಣ. ನಮಸ್ಕಾರ ಕರದಳ್ಳಿ ಸರ್.
2: ನಮಸ್ಕಾರ ಜೋಶಿ ಅವರ.
1: ತಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದಿರಿ, ಹಾರ್ದಿಕ ಅಭಿನಂದನೆಗಳು ಕೇಳುಗರ ಪರವಾಗಿ. ತಾವು ಗಂಭೀರ ಸಾಹಿತ್ಯದಲ್ಲಿಯೂ ತೊಡಗಿಕೊಂಡಿದ್ದೀರಿ, ಮಕ್ಕಳ ಸಾಹಿತ್ಯದಲ್ಲಿಯೂ ತೊಡಗಿಕೊಂಡಿದ್ದೀರಿ. ಬಹಳ ಮುಖ್ಯವಾಗಿ ತಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಪದಾರ್ಪಣೆ ಮಾಡಿದ್ದೀರಿ. ಹಾಗಂತ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ತಮ್ಮ ವಿಚಾರಧಾರೆ ಸೀಮಿತ ಆಗಿಲ್ಲ.
2: ಹೌದು,
1: ಶಿಕ್ಷಕರಾಗಿ ಇದ್ದುಕೊಂಡು ಕೂಡ ಸ್ನಾತಕೋತ್ತರ ಪದವಿ ಪಡೆದು, ಬಿಎಡ್ ಪದವಿ ಪಡೆದು, ಪ್ರೌಢಶಾಲಾ ಶಿಕ್ಷಕರಾಗಿ ಪದೋನ್ನತಿಯನ್ನು ಪಡೆದು ಅಪಾರ ಸೇವೆಯನ್ನು ತಾವು ಮಾಡಿದ್ದೀರಿ. ತಾವು ಮಕ್ಕಳ ಸಾಹಿತ್ಯದತ್ತ ಒಲವು ತೋರಿದ್ದು ಹೇಗೆ?
2: ಮಕ್ಕಳ ಸಾಹಿತ್ಯದ ಒಲವು ತೋರ್ಲಿಕ್ಕೆ ಕಾರಣ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಸಿಗುವುದೇ ದಿನ ಬೆಳಗಾದ್ರೆ ನಿಲ್ಲುವುದೇ ನಾವು ಮಕ್ಕಳ ಮುಂದೆ. ಹೀಗಾಗಿ ಮಕ್ಕಳ ಮನಸ್ಸನ್ನ ಮುಖದಲ್ಲಿ ನೋಡುವಂತ ಅವಕಾಶ ನಮಗೆ ಸಿಗ್ತದೆ. ಶಿಕ್ಷಕನಾದವನು ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಇರುತ್ತಲೇ ಮಕ್ಕಳದ ಮನಸ್ಸನ್ನು ಅರಿಯುವಂತ ಕೆಲಸ ಮಾಡಿದಾಗ ಮಾತ್ರ

0: ಪಾಠ ಬೋಧನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತ ಸಾಧ್ಯತೆ ಅವಕಾಶ ನಮಗ್ ಸಿಕ್ಕಿದೆ. ಬಹುಶಃ ಮಾಸ್ತರಿಕೆ ಅಂತಂದ್ರೆ ಮೂಗುಮರಿ ಅಂದ್ರೆ ಬಹಳ ಹೆಚ್ಚು, ಆದರೆ ಅದೊಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ನಾನು ಹೊಟ್ಟೆ ಪಾಡಿಗೆ ಮಾಸ್ತರಿಕೆ ಆಗಬೇಕಂತ ಆದವನಲ್ಲ, ನನ್ನ ಜೀವನದ ಉದ್ದೇಶವೇ ಶಿಕ್ಷಕನಾಗಿ ಕೆಲಸ ಮಾಡಬೇಕು ಎನ್ನುವಂತ ಒಂದು ಹಂಬಲವುಳ್ಳವನಾಗಿದ್ದು, ಅದಕ್ಕೆ ನನಗೆ ಇಂಬುಗೊಡುವಂತೆ 1979ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನೆಂದು ಹಳ್ಳಿಗೆ ನೇಮಕಾಗಿ ಹೋದೆ. ಹೋದ್ಮೇಲೆ ಅಲ್ಲಿಯ ಹಳ್ಳಿಯ ಸಮಸ್ಯೆಗಳು, ಅಲ್ಲಿಯ ಶಾಲಾ ಕಟ್ಟಡ ಇಲ್ಲದೆ ಇರುವುದು, ಮಕ್ಕಳು ಶಾಲೆಗೆ ಸತ್ತೋಗ ಬಾರದೇ ಇರುವುದು, ಇವೆಲ್ಲ ಕೊರತೆಗಳ ಮಧ್ಯೆಯೂ ಕೂಡ ಅಲ್ಲಿ ಒಂದು 3 ವರ್ಷ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡಿ ತದನಂತರ ನಾನು ಶಹಾಪುರ ಪಟ್ಟಣಕ್ಕೆ ವರ್ಗವಾಗಿ ಬಂದೆ. ಅಲ್ಲಿ ಮತ್ತೊಂದು ನನಗೆ ಚಾಲೆಂಜ್ ಅನ್ನುವಂತಾಗಿ ಸಿಕ್ಕಿದ್ದು ಕಷ್ಟ ಅಂದ್ರೆ, ಉರ್ದು ಶಾಲೆಯಲ್ಲಿ ಕನ್ನಡನ ಬೋಧಿಸೋದು. ಕನ್ನಡೇತರ ಮಕ್ಕಳಿಗೆ ಕನ್ನಡ ಬಹಳ ಕೆಲಸವೇ. ಕನ್ನಡದ ಮಕ್ಕಳಿಗೆ ಕನ್ನಡಕ್ಕೆ ಬೋಧಿಸೋದೇ ಒಂದು ಸಮಸ್ಯೆ ಇರುವಾಗ, ಕನ್ನಡೇತರ ಮಕ್ಕಳಿಗೆ ಬಹುಶಃ 2ನೇ ಭಾಷೆಯಾಗಿ ಕನ್ನಡ ಕಲಿಯುವಂತ ಮಕ್ಕಳು, ಬಹುಶಃ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಇರಬಹುದು, ಆಮೇಲೆ ಉರ್ದು ಮಾಧ್ಯಮದ ಮಕ್ಕಳು ಇರಬಹುದು, ಮರಾಠಿ ಇರಬಹುದು, ತೆಲುಗು ಇರಬಹುದು, ಇದು ಗಡಿ ಪ್ರದೇಶದಲ್ಲಿ ಇರುವಂತಹ ಒಂದು ಸಂದರ್ಭ. ಆದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ತಾಲೂಕುಗಳಲ್ಲಿ ಉರ್ದು ಶಾಲೆಗಳಿರೋದ್ರಿಂದ ಉರ್ದು ಶಾಲೆಯಲ್ಲಿ ಕನ್ನಡ ಭಾಷೆಯನ್ನ 2ನೇ ಭಾಷೆಯಾಗಿ ಕಲಿಸ್ತೇವೆ. ಆ ಉರ್ದು ಭಾಷೆ ಮಕ್ಕಳ ಕನ್ನಡ ಕಲಿಸೋ ಮತ್ತೊಂದು ಕಗ್ಗಂಟಿನ ಪ್ರಶ್ನೆ. ಅದಕ್ಕೆ ಅದನ್ನ ಹೇಗೆ ತಗೋಬೇಕು ಅಂದಾಗ, ನಾನು ಇದೇ ಪ್ರದೇಶದಾದ್ರಿಂದ ಉರ್ದು ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೆ. ಉರ್ದು ಜನ ಎಷ್ಟು ಚೆನ್ನಾಗಿ ಮಾತಾಡಬಲ್ಲರು, ಆ ಉರ್ದು ಭಾಷೆಯಲ್ಲಿ ನಾನು ಸಂವಹನ ಮಾಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಆ ಪ್ರೀತಿ ಹುಡುಗರು ನನಗೆ ಮೌಲಿ ಸಾಬ್ ಮೌಲಿ ಸಾಬ್ ಅಂತಿದ್ರು. ಆ ಕಾರಣಕ್ಕಾಗಿ ಆ ಉರ್ದು ಭಾಷೆನ ಚೆನ್ನಾಗಿ, ನೀವು ಕನ್ನಡ ಭಾಷೆ ಚೆನ್ನಾಗಿ ಮಾತಾಡಬೇಕು, ಹೀಗೆ ಕೊಡುಕೊಳ್ಳುವುದಕ್ಕೆ ನಿಮಗೆ ಮನುಷ್ಯ ಎಷ್ಟು ಹೆಚ್ಚು ಭಾಷೆಗಳನ್ನು ಕಲಿತಾನೋ ಅವನ ಬುದ್ಧಿ ವಿಸ್ತರಣೆ ವ್ಯಾಪಕವಾಗಿ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಆ ಸಾಧ್ಯತೆ ನನಗಲ್ಲಿ ಕಂಡುಬಂತು. ಆ ಕಾರಣಕ್ಕಾಗಿ ಮಕ್ಕಳನ್ನ ಮುಖದಲ್ಲಿ ನೋಡುವಂತ, ಆ ಭಾಷೆಯನ್ನು ಹತ್ತಿರ ತರುವಂತ, ಆ ಭಾಷೆಯ ಸೊಗಡನ್ನು ಅವರು ಹೆಚ್ಚಿಸಿದ ಮುಖಾಂತರ ಮಕ್ಕಳು ಕೂಡ ಕನ್ನಡ ಕಲಿಯಲು ಆಸಕ್ತಿಯನ್ನು ತಾಳಿದ್ರು.
1: ಮಕ್ಕಳ ಮೇಲೆ ತಮಗಿರುವ ಪ್ರೀತಿ ಕಾಳಜಿ ಮತ್ತು ತಮ್ಮ ಸೇವಾನಿಷ್ಠೆ ವೃತ್ತಿಪರತೆ ಇವೆಲ್ಲವನ್ನ ಪರಿಸಿ ತಮಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ತಾವು ಪಡೆದಿದ್ದೀರಿ. ಒಂದು ವೃತ್ತಿಯಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ಪ್ರವೃತ್ತಿಯಾದಂತಹ ಸಾಹಿತ್ಯದಲ್ಲಿ ಕೂಡ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಇದೀಗ ಪಡೆದಿದ್ದೀರಿ.
2: ಎರಡನೇ ಪ್ರಶಸ್ತಿ ಬಂತು
1: ತಮಗೆ. ಈ ಎರಡನ್ನ ಸಂಭಾಳಿಸಿಕೊಂಡು ಹೋಗಿರುವ ರೀತಿ ಹೇಗಿದೆ, ಹೆಂಗ ನೀವು ಅದನ್ನ ನಿಭಾಯಿಸಿದ್ರಿ?
0: ಅದನ್ನ ನಿಭಾಯಿಸೋದು ಅಂತಂದ್ರೆ, ನನ್ನ ಪಾಡಿಗೆ ನನ್ನ ಕೆಲಸವನ್ನ ಬಹಳ ಪ್ರೀತಿಯಿಂದ ಮತ್ತು ಪ್ರಜ್ಞೆಯಿಂದ ಮಾಡ್ತದೆ. ಶಿಕ್ಷಕರಾದ ಒಂದು ಕೆಲಸ ಶಾಲೆಗೆ ಪ್ರಾರ್ಥನಾ ಸಮಯಕ್ಕೆ ಹೋಗಿ ಶಾಲೆಗೆ ನಿಲ್ಲುವುದು, ಯಾವಾಗ ಬಂದು ಹೋಗೋದಲ್ಲ, ಶಾಲೆಯಲ್ಲಿ ಪ್ರಾರ್ಥನಾ ಸಮಯಕ್ಕೆ ನಿಲ್ಬೇಕು, ಶಾಲೆಯ ಅವಧಿಯ ಗಂಟೆ ಹತ್ರ ನಾವು ಶಾಲೆ ಕೆಲಸ ತೊಡ್ಕೊಳ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಿರುವಂತ ಒಂದು ಸಂಗತಿ. ಆಮೇಲೆ ನಮ್ಗೆ ಸಿಕ್ಕಂತ ಪ್ರಧಾನಿಗಳು ಕೂಡ ಆಗಿದ್ರು, ಬಹಳ ಸಮಯದ ಕರಾರುವಾಕು ಪಾಲನೆಯನ್ನ ಮಾಡ್ತಿದ್ರು. ಅವರು 9 ಗಂಟೆ 50 ನಿಮಿಷಕ್ಕೆ ಅಲ್ಲಿ ಇರಬೇಕು, ಮಕ್ಕಳನ್ನು ಶಾಲೆಗೆ ನಿಲ್ಲಿಸಬೇಕು, ಪ್ರಾರ್ಥನೆ ಆಗಬೇಕು, ಅಲ್ಲಿ ಅಟೆಂಡೆನ್ಸ್ ಸಹಿ ಮಾಡಿ ನಮ್ಮ ತರಗತಿ ಹೋಗಿ ಪಾಠವನ್ನು ಮಾಡಬೇಕು, ವೇಳಾಪಟ್ಟಿ ಪೂರ್ವಕ ಮೀರುವ ಆಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ 1992ರಲ್ಲಿ ಪ್ರಥಮವಾಗಿ ಜಿಲ್ಲಾ ಪ್ರಶಸ್ತಿಗಳ ಆರಂಭವಾದವು. ಜಿಲ್ಲಾ ಪ್ರಶಸ್ತಿ ಆದಾಗ ನಾನು ಅಷ್ಟೊತ್ತಿಗೆ ಒಂದು ಬಿಸಿಲು ಬದುಕಿನ ಮಧ್ಯೆ ಅಂತ ಹೈದರಾಬಾದ್ ಕರ್ನಾಟಕ ಕವಿಗಳ ಒಂದು ಸಂಕಲನವನ್ನು ತಂದಿದೆ. ಅದು ಯಾಕೆ ತರಬೇಕಾಯ್ತಂದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಕಲನಗಳಲ್ಲಿ ನಮ್ಮ ಭಾಗದ ಕವಿಗಳ ಕವಿತೆಗಳು ಅದರಲ್ಲಿ ಇರಲಿಲ್ಲ. ಈ ಕಾರಣವಾಗಿ ನಾನು ಯಾಕೆ ತರಬಾರದು ಅಂತ ಹೇಳಿ ಮೊಟ್ಟ ಮೊದಲಿಗೆ ತಂದಿದ್ದೆ. ಆ ಪುಸ್ತಕ ನಮ್ಮ ಕ್ಷೇತ್ರ ಸಾಧಕಗಳಲ್ಲಿ ನೋಡಿ ನನ್ನನ್ನು ಕರೆ ಕಳಿಸಿಕೊಟ್ರು. ಇಲ್ಲ ಚಂದ್ರಕಾಂತ್, ನನ್ನ ಆಫೀಸಿಗೆ ಬಾ ಅಂತ ಒಬ್ಬ ಸೇವಕ ಬಂದು ನನ್ನ ಕರೆದ. ನನಗೆ ಯಾಕೆ ಕರೀತಾರೆ ಅಧಿಕಾರಿಗಳು ಅಂತ ಹೋದಾಗ ನನ್ನ ಕೂಡಿಸಿ, ಇಲ್ಲ ನನ್ನ ಪುಸ್ತಕ ತಂದಿದ್ದೆ, ಜಿಲ್ಲಾ ಪ್ರಶಸ್ತಿ ಆಗಿದೆ, ನೀನು ಅದನ್ನ ಸಬ್ಮಿಟ್ ಮಾಡು ಅಂತ ಅವ್ರು ಹೇಳಿದ ಮೇಲೆ ಸಬ್ಮಿಟ್ ಮಾಡಿದೆ. 1992ರಲ್ಲಿ ಆ ಪ್ರಶಸ್ತಿ ಕೂಡ ನನಗೆ ಬಂತು. ಅದಾದ ನಂತರ ಎಷ್ಟೋ ಪ್ರಶಸ್ತಿಗಳು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಪಡ್ಕೊಂಡ್ರು ನಮ್ಮ ಹತ್ರ, ಅದರ ಸಮೀಪಕ್ಕೆ ಹೋಗಿರ್ಲಿಲ್ಲ. ಮತ್ತೆ 1992ರಲ್ಲಿ CRC ಅಂತ 1992 DPP ಯೋಜನೆ ಬಂತು, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ ಅಂತ ಬಂತು. ಅದರಲ್ಲಿ ನಾನು ಸಮುದಾಯ ಸಂಪನ್ಮೂಲ ಕೇಂದ್ರದ ಭೇಟಿಯಾಗಿ ಪಾಠ ಬೋಧನೆ ಬಿಟ್ಟು ಶಾಲೆಗಳಿಗೆ ಸಂದರ್ಶಿಸುವ ತರಬೇತಿಗಳನ್ನು ಕೊಡುವಂತ ಕೆಲಸಕ್ಕೆ ನಿಯುಕ್ತಿಯನ್ನು ಮಾಡಿದ್ರು. ಆ ಕಾರಣವಾಗಿ ಮಾಡುವ ಕಾಲಕ್ಕೆ ಈ ರಾಜ್ಯ ಪ್ರಶಸ್ತಿಯ ಒಂದು ಫಾರ್ಮೆಟ್ ಬಂದಿತ್ತು. ನಾನು ಎಲ್ಲಾ ಶಾಲೆಗಳಿಗೆ ಇದನ್ನು ಹಂಚು ಅಂತ ಹೇಳಿದಾಗ ಅವಾಗ ಅಂಜಲಿಗೆ ಆರಂಭ ಮಾಡಿದೆ. ನಾನು ಕೊಟ್ಟಿದ್ದಿಲ್ಲ, ನಮ್ಮ ಶ್ರೀಕೃಷ್ಣ ನೀನು ಕೊಟ್ಟಿಲ್ಲಲ್ಲ ಅಂತ. ಅಷ್ಟೊತ್ತಿನ ಆನೆ ಬಂತು ಆನೆ ಮತ್ತು ನೆಲ್ಲದ ನವಿಲೆ ಅನ್ನುವಂತ ಕೃತಿಗಳನ್ನ 1992ರಲ್ಲಿ ಮಕ್ಕಳಿಂದೇ ಒಂದು ಮಲ್ಲಿಗೆ ಮಾಲೆ ಎನ್ನುವಂತ ಒಂದು ವಾರ್ಷಿಕ ಸಂಕಲನ ಕೂಡ ತಂದಿದ್ದೆ. ಈ ಕಾರಣವ ನೀನು ತುಂಬು ಅಂದ್ರೆ, ಇಲ್ಲ ಬಿಡ್ರಿ, ಇಲ್ಲ ಬಿಡು ಅಂದ್ರೆ ಬೇರೆ ಗೊತ್ತು, ಅದೇನು ದೊಡ್ಡ ಮಾತಲ್ಲ, ನೀನು ತುಂಬ ಅರ್ಹತೆ ಇದೆ ಅನ್ನೋ ಕಾರಣಕ್ಕಾಗಿ ಅದು ತುಂಬಿದಾಗ ನನಗೆ 1999ರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ನನಗೆ ಬಂತು. ಅದು ಸಂದರ್ಶನ ರೂಪದಲ್ಲಿ ಕೂಡ ಆಗಿತ್ತು, ಜಿಲ್ಲಾ ಮಟ್ಟದಲ್ಲೂ ಮತ್ತು ರಾಜ್ಯಮಟ್ಟದಲ್ಲೂ. ಆ ಸಂದರ್ಶನಕ್ಕೆ ಎಚ್ ನರಸಿಂಹರಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಗೋವಿಂದಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದರು, ಅಂತಹ ಸಂದರ್ಭದಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಅದಾದ್ಮೇಲೆ 2001ರಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ನನಗೆ. 2002ರಲ್ಲಿ ಪ್ರಧಾನ

0: ಮಾಡಿದ್ರು. ಹೀಗೆ ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಾಲೆಗೆ ಸಿಆರ್ಸಿ ಆಗಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರನ್ನ ಪ್ರೀತಿ ಅನ್ನೋದು ಒಳಗೊಂಡು ಬಂದಿದ್ದೆ. ಇವೆಲ್ಲ ಪ್ರಶ್ನೆ ನನಗೆ ಬಂದಿದ್ರು ಕೂಡ ಆ ಪ್ರಶಸ್ತಿ ನಾನು ಮಾಡಿದ ಸೇವೆ ಕ್ಷೇತ್ರಕ್ಕೆ ಅಂತ ಭಾವಿಸಿ, ಯಾವ ಪ್ರಾಮಾಣಿಕವಾಗಿ ಶಿಕ್ಷಣ ಕ್ಷೇತ್ರ ದುಡಿತಾರೋ ಅವರಿಗೆ ಆ ಪ್ರಶಸ್ತಿಗಳನ್ನ ಕೂಡ ರಕ್ಷಿದ್ದು ಉಂಡು ಅನ್ನುವಂತ.
1: ಈಗ ತಮ್ಮ ವೃತ್ತಿ ಬೋಧಿಸುವುದು,
0: ಹೌದು,
1: ಪ್ರವೃತ್ತಿ ಬರೆಯುವುದು,
0: ಬರೆಯುವುದು
1: ಬೋಧಿಸುವ ಮತ್ತು ಬರೆಯುವ ಈ ಎರಡು ಪ್ರಕ್ರಿಯೆಯಲ್ಲಿ ತಾವು ತೊಡಗಿಕೊಂಡಿರಿ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬಹುದು. ನೀವು ಮಕ್ಕಳ ಸಾಹಿತ್ಯದಲ್ಲಿ ಪ್ರಧಾನ ಕೆಲಸ ಮಾಡಿದ್ದು ಯಾವ್ಯಾವ ಪ್ರಕಾರಗಳಲ್ಲಿ?
0: ಮಕ್ಕಳ ಸಾಹಿತ್ಯದಲ್ಲಿ ಆರಂಭ ಮಾಡಿದ್ದು ಶಿಶುಪ್ರಾಸಗಳ ಮೂಲಕ ಆಯ್ತು. ಮೊದಲಕ್ಕೆ ಆನೆ ಬಂತು ಆನೆ ಅಂತ, ಬಹಳ ಸಣ್ಣ ಪುಸ್ತಕ ಅದು, 44 ಪುಟ ಪುಸ್ತಕ, 44 ಚಿತ್ರಗಳು. ಅದು ಬಹಳ 10 ರೂಪಾಯಿ ಒಂದು ಪುಸ್ತಕ ಕೊಟ್ಟಿವಿ ನಾವು, ಅದು ಕೈ ಸುಟ್ಕೊಂಡೆ ಕೊಟ್ಟಿವಿ. ಜನಪ್ರಿಯ ಮಾಲಿಕೆಯಲ್ಲಿ ಆನೆ ಬಂತು ಆನೆ, ನಮ್ಮ ನಾಡಿನೇ ಆನೆ ಕನ್ನು ಸಣ್ಣದು ಅದರ ಬಾಲ ದೊಡ್ಡದು, ಒಂದು ದೊಡ್ಡ ಚಿತ್ರ ಅಳಿಸಿ 4 ಪದ್ಯವನ್ನು ಕೊಟ್ಟಿವಿ. ಎಲ್ಲ ತಂದೆ ತಗೊಳ್ಳೋ ಆ ಪುಸ್ತಕ ತಗೊಂಡ್ರು. ತಗೊಂಡ್ ಕೇಸೆ ಆ ಮಕ್ಕಳು ಪಾಪ ಓದ್ಲಿಕ್ಕೆ ಬರಲ್ಲ, ಚಿತ್ರ ನೋಡಿ ನಂತರ ನೋಡಿ ಏ ನಾನು ನೋಡಿದ್ರೆ ಆನೆ ಬಂತು ಆನೆ ಅಂತ ತೋರಿಸಿದ್ರು ತಂದೆ ತಾಯಿಗೆ. ಈಗ ನನ್ನನ್ನು ಗುರುತಿಸುವಂತ ಕೆಲಸ ಆ ಮಕ್ಕಳು ಮಾಡಿದ್ರು. ಆ ಮುಖಾಂತರವಾಗಿ ನಲಿದಾಡಬನ್ನವಿಲೆ ಅಂತ ಪುಸ್ತಕಗಳನ್ನು ಕೂಡ ನಾನು ಬರೆದೆ. ಈ ಮಕ್ಕಳ ಸಾಹಿತ್ಯದ ಬರವಣಿಗೆ ಪ್ರಕ್ರಿಯೆ ಆರಂಭವಾಯಿತು ನಾನು ಕಾವ್ಯದಿಂದ. ಆ ನಂತರದಲ್ಲಿ ಕಥಾಸಂಕಲನದಲ್ಲಿ ಬರೆದೆ, ಕಾವ್ಯಗಳನ್ನು ಬರೆದೆ, ಒಗಟುಗಳನ್ನು ಬರೆದೆ, ಶಿಶುಪ್ರಾಸಗಳನ್ನು ಬರೆದೆ, ಸಂಪಾದನೆಯನ್ನು ಮಾಡಿದೆ, ಕಾದಂಬರಿಗಳನ್ನು ಕೂಡ ಬರೆಯುವಂತ ಹಂತಕ್ಕೆ ನಾನು ಬಂದೆ. ಅಂದ್ರೆ ಬರವಣಿಗೆಯ ಶೈಲಿ ನಾವು ಹೇಗೆ ಕ್ರಿಯಾಶೀಲವಾಗಿ ತೊಡಸ್ಕೊಳ್ತೀವೋ, ಮಳೆ ಬಿದ್ದಾಗ ಮಳೆ ಹನಿಯಲ್ಲೋ ಗುಡ್ಡದಿಂದ ವಾರಿಯಿಂದ ಬಂದು ಬೆಳವಾಗಿರೋದು ಒಳಗೆ ಬಂದು ಸಮುದ್ರ ಸೇರುವಂತೆ ನನ್ನ ಕೆಲಸ ಅಲ್ಲಲ್ಲಲ್ಲಿ ಮಾಡಿದ ಕೆಲಸಗಳು ನನಗೆ ನಾನು ತಿಳಿಯದಂತೆಯೇ ಹಲವಾರು ಸುಮಾರು 5-6 ಪ್ರಕಾರಗಳಲ್ಲಿ ನಾನು ಬರೆದಿದ್ದೇನೆ. ಕಾವ್ಯದಲ್ಲಿ ಬರೆದಿದ್ದೇನೆ, ಕಥೆಯಲ್ಲಿ ಬರೆದಿದ್ದೇನೆ, ಕಾದಂಬರಿಯಲ್ಲಿ ಬರೆದಿದ್ದೇನೆ, ಒಗಟುಗಳಲ್ಲಿ ಬರೆದಿದ್ದೇನೆ, ಸಂಪಾದನೆಯನ್ನು ಕೂಡ ಮಾಡಿದ್ದೇನೆ. ಹೀಗೆ ಶಿಶುಪ್ರಾಸಗಳ ಜೊತೆಗೆ 5-6 ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯದ ಕೆಲಸವನ್ನ ಮಕ್ಕಳಿಗಾಗಿ ಬರೆದದ್ದು.
1: ಈಗ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಬಂತಲ್ಲ, ಅದು ಯಾವ ಕೃತಿಗೆ ಬಂತು ಮತ್ತು ಅದರ ಮಹತ್ವ ಏನು?
0: ಬಾಲ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸರ್ಕಾರ ಆರಂಭ ಮಾಡಿದ ಪ್ರಶಸ್ತಿನ ಸುಮಾರು 2010 ಆರಂಭ ಆಯ್ತು. ನಾನು ನೌಕರಿ ನಿವೃತ್ತಿ ಆದದ್ದು 2012. ಆ 2010 ಆರಂಭವಾದಂತಹ ಪ್ರಶಸ್ತಿ ಇಲ್ಲಿವರೆಗೆ 2019 10 ವರ್ಷಗಳಾದ. ನನಗೆ ದಶವಾರ್ಷಿಕೋತ್ಸವ ಪ್ರಶಸ್ತಿ ಅಂತ ಅನುಭವ. ಇದಕ್ಕೆ ಇನ್ನೊಂದು ಖುಷಿ ಸಂಗತಿ ಅಂದ್ರೆ ನನಗೆ ಈ ಮೊದಲು ಕೂಡ ಸುರಪುರದಲ್ಲಿ ನಡೆದಂತಹ ಪ್ರಥಮ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸೌರಾಧ್ಯಕ್ಷತೆಯನ್ನು 2010 ಮಾಡಿದ್ರು. ಅವಂದಿನಿಂದ ಇಂದಿನವರೆಗೆ 10 ವರ್ಷಗಳ ನಂತರ ನನಗೆ ಈ ಪ್ರಶಸ್ತಿ ಬಂದ ಮಕ್ಕಳ ಸಾಹಿತ್ಯಕ್ಕೆ ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನಾಧ್ಯಕ್ಷಿಗೆ ಬಂದಂತಹ ಪ್ರಶಸ್ತಿ ಅಂತ ನನಗೆ ಖುಷಿ ಕೊಡ್ತದೆ. ಈ ಹರ್ಷಕಾಲದಲ್ಲಿ ಆರಂಭ ಮಾಡಿದಂತ ಪ್ರಶಸ್ತಿ ನಾಡನ್ನ ಅನೇಕ ಹಿರಿಯರಿಗೆ, ಬಹುಶಃ ಆರಂಭದಲ್ಲಿ ಬೋಳ್ವಾರ್ ಮೊಹಮ್ಮದ್ ಕುಯ್ಯವರ ಪುಸ್ತಕಕ್ಕೆ ಪಾಪು ಗಾಂಧಿ ಬಾಪು ಅದೇ ಬಗ್ಗೆ ಕ್ರಿಯೆ ಬಂತು. ಪಳಕಲ್ ಸೀತಾರಾಮ ಭಟ್ರಿಗೆ ಜೀವನದ ಪ್ರಶಸ್ತಿ ಬಂತು. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ಟಿ ಎಸ್ ನಾಗರಾಜ್ ಶೆಟ್ಟರು, ಡಾಕ್ಟರ್ ಆನಂದ್ ಪಾಟೀಲ್ರು ಇವರೆಲ್ಲ ಪ್ರಶಸ್ತಿ ಜೀವಮಾನದ ಪ್ರಶಸ್ತಿಗೆ ಪಡ್ಕೊಂಡ್ರೆ 3 ಮಾತ್ರ ಪುಸ್ತಕ ಪ್ರಶಸ್ತಿ ಬಂದಿವೆ. ಒಂದು ಮೊದಲನೇ ಪುಸ್ತಕ ಪ್ರಶಸ್ತಿ ಬೋಳವರ ಮೊಹಮ್ಮದ್ ಕುಯ್ಯ ಅವರಿಗೆ, ಅದು ಪ್ರಾಧಿಕಾರದಿಂದ ಪ್ರಕಟವಾದ ಕೃತಿ ಪಾಪು ಗಾಂಧಿ ಬಾಪು ಆದ ಬಗ್ಗೆ. ಎರಡನೇ ಪುಸ್ತಕ ಮುಳುಗಡೆಗೆ ಊರಿಗೆ ಹೋದವರು ಅಂತ ನಾ ಡಿಸ್ರಿ ಅವರು, ಬಹುಶಃ ಕೊಡಗು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತವರು. ಮಕ್ಕಳಿಗೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಸುಮಾರು ಅವರು 21 ಕಾದಂಬರಿ ಬರೆದಂತವರು. 15 ಕಾದಂಬರಿಗಳನ್ನು ಅವರು ಶಿವಮೊಗ್ಗ ಸಾಹಿತ್ಯ ಸಂಘದವರು ಪ್ರಕಟ ಮಾಡಿದ್ದಾರೆ. ಆ ನಂತರ ನನಗೆ 3ನೇ ಪ್ರಸಿದ್ಧಿ ಬಂದದ್ದು ಕಾಡು ಕನಸಿನ ಬೀಡಿಗೆ ಎನ್ನುವಂತ ಕಾದಂಬರಿಗೆ. ಬಂದಂತ 10 ಪ್ರಶಸ್ತಿಗಳಲ್ಲಿ 7 ಪ್ರಶಸ್ತಿಗಳು ಜೀವಮಾನ ಪ್ರಶಸ್ತಿಯನ್ನು ಆರಿಸಿಕೊಂಡು ಹೋಗಿದ್ರೆ 3 ಪುಸ್ತಕಗಳು ಪುಸ್ತಕ ಪ್ರಶಸ್ತಿಗೆ ಭಾಜನಾಗಿದೆ. ಅದು ನನಗೆ ಬಹಳ ಖುಷಿ ಕೊಡುವಂತ ಸಂಗತಿ ಎನ್ನುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ತಮಗೆ ಗೊತ್ತಿರುವಂಗೆ ನಮ್ದು ಬಯಲುಸೀಮೆ ಪ್ರದೇಶ,
0: ಹೌದು,
1: ತಾವು ಕಾಡಿನ ಬಗ್ಗೆ ಕಾದಂಬರಿ ಬರೆದಿರಿ, ಮಕ್ಕಳಿಗೆ ಕಾಡು ಪ್ರೀತಿ ಬೆಳೆಸೋದು, ಪರಿಸರ ಬಗ್ಗೆ ಪ್ರಜ್ಞೆ ಮೂಡಿಸೋದು, ಇದ್ರ ಬಗ್ಗೆ ಆ ಕಾದಂಬರಿ ಒಟ್ಟಾರೆ ಸ್ಥೂಲ ಅಂಶವನ್ನು ಪರಿಚಯ ಮಾಡಿಕೊಡ್ತೀರಿ?
0: ಕೊಡ್ಬಹುದು. ಯಾಕಂದ್ರೆ ಬಯಲುಸೀಮೆಯಲ್ಲಿ ಇದ್ರು ಕೂಡ ನಾನು ಮೇಲಿನ ಮೇಲೆ ನಮ್ಮ ಯಾದಗಿರಿ ತಾಲೂಕದಲ್ಲಿ ಚಿಂಚೋಳಿ ಫಾರೆಸ್ಟ್ ಇದೆ, ಆಮೇಲೆ ಚಿತ್ತಾಪುರ ತಾಲೂಕಿರ್ತಕ್ಕಂತ ಸಹ್ಯಾದ್ರಿ ಸಾಲು ಇದಾಗಿದೆ. ಇವತ್ತು ಕೂಡ ನಾವು ಬಿಟ್ಕಲ್ ಪಟ್ಟಿಯಿಂದ ನಾವು ಸೈಡನ್ ದಾರಿ ಹಿಡಿದಕ್ಕೆ ಹೋದ್ರೆ ಚಿತ್ತಾಪುರವರೆಗೂ ಅದು ಸಹ್ಯಾದ್ರಿ ಗಿಟ್ಟದ ಪ್ರದೇಶವೇ. ಆದ್ರೆ ಈಗ 50 ವರ್ಷಗಳಲ್ಲಿ ಅದು ನಶಿಸಿ ಹೋಗಿದೆ. ಅದು ನಾವು ಚಿಕ್ಕವರಿರುವ ಕಾಲಕ್ಕೆಲ್ಲ ಆ ಪ್ರದೇಶ ಕಣ್ಮ ನೋಡಿದವರು. ಅದಾದ್ಮೇಲೆ ನಾನು ಈಗ ಕೂಡ 5-6 ವರ್ಷಗಳಾದ್ಮೇಲೆ ಕಾಡಿನಲ್ಲಿ ಸುಮ್ಮನೆ ಸುತ್ತಲಿಕ್ಕೆ ಹೋಗ್ತೇನೆ. ಜೋಡ ಕಾಡು ಇರ್ಬೋದು, ಉಳಿವಿ ಚನ್ನಬಸವಣ್ಣ ಇರ್ಬೋದು, ಸಹ್ಯಾದ್ರ ಘಾಟ್ ಇರ್ಬೋದು, ಶಿವಮೊಗ್ಗದ ಸಹ್ಯಾದ್ ಇರ್ಬೋದು, ಧರ್ಮಸ್ಥಳದ ಕಾಡು ಇರ್ಬೋದು, ಆಗುಂಬೆ ಘಟ್ಟ ಇರ್ಬೋದು. ಒಂದು ಸಲ ನಾನು ಬೈಕ್ ಮೇಲೆ ಸುಮಾರು 8 ದಿನಗಳ ಕಾಲ ಆ ಸಹ್ಯಾದ್ರಿ ಘಟ್ಟನಲ್ಲಿ ಇರ್ತೀರಿ, ಭಂಗ ಹುಚ್ಚಿ ಅದು ಹೋಗಬಾರ್ದು. ಸುಮಾರು 8 ದಿನಗಳ ಕಾಲ ಬೈಕ್ ಮೇಲೆ ಇತ್ತೀರಿ, ಇಡೀ ಕಾಡನ್ನ ನೋಡಿ ಬಂದು ಎಷ್ಟೆಷ್ಟೋ ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಹರಿಯ ತೋಡುಗಳನ್ನ, ಹಳ್ಳಗಳನ್ನ, ಹರಿಯುವ ನೀರಿನ ಜರಿಗಳನ್ನ, ಗಿಡಗಳನ್ನ, ಪಕ್ಷಿ ಕೂಗುಗಳನ್ನ, ಗೂಡು ಕಟ್ಟುವ ಪ್ರಕ್ರಿಯೆಯನ್ನ, ಸಂತಾನೋತ್ಪತ್ತಿಯನ್ನ ಬಹಳ ಕುತೂಹಲದಿಂದ ನಾನು ಕಂಡಿದೆ. ಆ ಕಾರಣವಾಗಿ ಬಯಲುಸೀಮೆಯಿಂದ ಕರಾವಳಿಗೆ ಅಂತ ಮೊಟ್ಟ ಮೊದಲ ಮಕ್ಕಳ ಕಾದಂಬರಿಯನ್ನ ಬರೆದೆ. ಅದು ಬಹಳ ಚೆನ್ನಾಗಿ ಅಂತ ಗುರುಲಿಂಗ್ ಕಾಪ್ಚಿ ಅವರು ಒಪ್ಪಿಕೊಂಡು

0: ಅದಾದ್ಮೇಲೆ ಈ ಕಾದಂಬರಿ ಬರಿತಾ ಬರಿತಾ ಹೋದಾಗ ಈ ಕಾಡು ಕನಸಿನ ಬಿಡಿಗೆ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾನು ಜೋಡಾ ಕಾಡಿಗೆ ಹೋದಾಗ ಗೊತ್ತಾಗ. ಆಮೇಲೆ ಸ್ವಾಮಿ ಶರಣಮಯ್ಯಪ್ಪ ಕಾಲಕ್ಕೆ, ಕನ್ಯಾಕುಮಾರಿಗೆ ಹೋಗೋ ಕಾಲಕ್ಕೆ, ಆಮೇಲೆ ಅಲ್ಲಿ ಕಾಡು ಕೇರಳದ ಕಾಡು ನನಗೆ ಬಹಳ ಖುಷಿಯನ್ನು ಕೊಟ್ಟಂತದ್ದು. ಆ ಕೇರಳ ಕಾಡನ್ನು ನೋಡಿದಾಗ ಅದು ಸ್ವಂತ ದೇವರಾಜ್ಯ ಅಂತ ಹೇಳ್ತಾರೆ. ಆ ಸ್ವಂತ ದೇವರಾಜ್ಯ ಪ್ರಕೃತಿಯ ರಮಣೀಯವಾದಂತಹ ಪ್ರದೇಶ. ಅಲ್ಲಿ ಕಾಡು, ಅಲ್ಲಿ ಮರಗಳು, ಅಲ್ಲಿ ಪಕ್ಷಿಗಳು, ಅಲ್ಲಿ ಸರೀಸೃಪಗಳು, ತೋಡುಗಳು, ಹಳ್ಳಗಳು, ಹರಿಗಳು, ಹಕ್ಕಿಗಳ ನಿನಾದ, ಅಲ್ಲಿ ಹಣ್ಣುಗಳು, ಕಾಯಿಗಳು, ಪಕ್ಷಿಗಳು, ಇವೆಲ್ಲವೂ ನನ್ನ ಮೇಲೆ ಒಂದು, ನಾ ಯಾವುದೋ ಭ್ರಮಾಲೋಕದಲ್ಲಿ, ಕಲ್ಪನಾ ಲೋಕದಲ್ಲಿ ಪ್ರವಾಸ ಮಾಡುತ್ತಿದ್ದೀನಿ ಅಂತ ಅನಿಸಿ ಆ ನೆಲೆಯಲ್ಲಿ ಬಂದಾಗ ಈ ಕಾದಂಬರಿಯನ್ನು ಕಾಡು ಕನಸಿನ ಬಿಡಿಗೆ ತಗೊಂಡೆ. ಬಹಳ ಅದ್ಭುತವಾದಂತಹ ಒಂದು ಕೃತಿ ಅದು. ಆ ಕೃತಿಯ ಒಂದು ಪ್ರತಿ ನಾನು ಹೇಳುದಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಪ್ರಶಸ್ತಿಯನ್ನ 3 ವರ್ಷದಿಂದ ಓಡ್ತಾ ಇತ್ತು. ಈ ವರ್ಷ ನನಗೆ ಅದು ಬಂದಿದೆ. ಅದು ಕೊನೆಯ ವರ್ಷ ಕೂಡ ಇದೆ. ಆಮೇಲೆ ಮುಂದಿನ ವರ್ಷ ಪ್ರತಿ ವರ್ಷ ಆಯಾ ವರ್ಷ ಪ್ರಕಟವಾದ ಕಾದಂಬರಿಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ನಾನು ಕೊನೆಯ 5 ವರ್ಷದಲ್ಲಿ ಇದು ಓಡ್ತಾ ಕಾಡು ಕನಸಿನ ಬಿಡಿಗೆ ಅನ್ನುವಂತಹ ಬಹಳ ಅದ್ಭುತವಾದ ಚಿತ್ರಗಳನ್ನ ಚಿತ್ರಕಲಾವಿದ ಶಶಿಧರ್ ಅಂತ ಮತ್ತು ಒಳಚಿತ್ರ ಕೂಡ ಅಳವಡಿಸಿದ್ದಾರೆ. ಇನ್ನು ಗುಡಿಗಳೇನ ಬಹಳ ಅದ್ಭುತವಾದ ಬೆಲೆಯುಳ್ಳ ಮುನ್ನುಡಿಯನ್ನ ಅದಕ್ಕೆ ಬರೆದ್ರು. ಬಹಳ ಪ್ರೀತಿಯಿಂದ ಎತ್ತಿಕೊಳ್ಳುವಂತ ಈ ಕಾದಂಬರಿ ಅನ್ನುವಂತ ಕರಿಮಣಿ ಸರದೊಳ ಚಂಪವಳ ಪೂಣಿಸಿದ ಅಂತ ಮುದ್ರಣ ಕಾವ್ಯದ ಸಾಲನ್ನ ಹಿಡಿದು ಆ ಕಾದಂಬರಿಯ ಪ್ರತಿ ಅಧ್ಯಾಯಕ್ಕೂ ಕವಿತೆಗಳನ್ನು ಪೂಣಿಸಿಕೊಟ್ಟ ಹೆಗ್ಗಳಿಕೆ ಕರದಳ್ಳಿಯವರದು. ಮಕ್ಕಳು ಓದಲೇಬೇಕಾದ ಕೃತಿ, ವಿಮರ್ಶಕರಿಗೆ ನೋಡಲಿ ಬಿಡಲಿ. ಇದಂತ ಮಕ್ಕಳ ಪ್ರಶಸ್ತಿ ಭಾಜನವಾಗಿದೆಯನ್ನ 2013ರಲ್ಲಿ ಆ ಬೆನ್ನುಡಿಯನ್ನು ಬರೆದು ನಾನು ಆರಿಸಿದ್ದು. ಅದು 7 ವರ್ಷಗಳ ನಂತರ ಅದು ನನಗೆ ಫಲ ಸಿಕ್ಕಿದೆ ಅಂತ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ನಿಮ್ಮ ಕಥನ ಶೈಲಿ ಬಹಳ ರೋಮಾಂಚ ಇರ್ತದೆ. ಆಮೇಲೆ ಮಕ್ಕಳಿಗೆ ಬಹಳ ಕುತೂಹಲ ಉಂಟು, ಓದಿಸ್ಕೊಂಡು ಹೋಗ್ತದೆ. ಗದ್ಯ ಸಾಹಿತ್ಯ ಅದ್ಭುತವಾಗಿ ಬರೀತೀರಿ. ಮಕ್ಕಳ ಪರಿಧಿ, ಪ್ರಜ್ಞಾ ಪರಿಧಿ ವಿಸ್ತಾರ ಮಾಡಕ್ಕೂಲ, ಮುಂದೇನಾಗ್ತದೋ ಮುಂದೇನಾಗ್ತದೋ ಅನ್ನುವ ನಿರೀಕ್ಷೆ. ಇಷ್ಟೆಲ್ಲ ಆಕರ್ಷಕ ಗದ್ಯ ಶೈಲಿಯನ್ನು ಬರಿತಾ ಬಂದವರು ನೀವು, ಒಮ್ಮೆಲೆ ಕಾವ್ಯದತ್ತ ಹೆಂಗ್ ಹೊರಳಿದ್ರಿ?
0: ಕಥೆ ಬರೆಯುವುದು ನಾವು ಚಿಕ್ಕರಿವರ ಕಾಲಕ್ಕೆಲ್ಲ ಸಾಯಂಕಾಲ ತಕ್ಷಣ ಚೆನ್ನಮ್ಮನ ತೋರಿಸಿ ಕಥೆಯನ್ನ ಕಟ್ಟುವಂತ ಜನ. ಅವಳು ಮಗ ಏನಾದ್ರೂ ಹೊತ್ತರೆ ಚೆನ್ನಮ್ಮ ಚವರಿಕಾಯಿ ಬಟ್ಟಲು ತುಂಬಾ ಬಾವರಿಕಾಯಿ, ನಾನಂತೂ ನಿಂತ ಮುದ್ದ ಮಗುವನ್ನ ಕಂಗಳಿತ್ತುಕೊಂಡು ಆಕಾಶದಲ್ಲಿ ಚಂದ್ರನಿಗೆ ತಾಯಿಲಿರುವ ತಾಯಿ ಆ ಭೂಮಿಗೆ ಅಲ್ಲಿ ಮಾಮ ಅಳಿಯನ ಸಂಬಂಧವನ್ನ ಕಲ್ಪಿಸಿಕೊಟ್ಟದ ಕರುಳಿಯ ಒಂದು ಸಮಾಜದಲ್ಲಿ ನಾವು ಬದುಕುತ್ತಿರುವಾಗ ಆ ಪ್ರಭಾವಗಳ ನಮ್ಮಗಳು ಚಿಕ್ಕವರ ಕಾಲಕ್ಕೆ ಇವತ್ತಿನಾಗೆ ದೃಶ್ಯ ಮಾಧ್ಯಮ ಇರಲಿಲ್ಲ. ಆಕಾಶವಾಣಿ ರೇಡಿಯೋ ಕೂಡ ನಮ್ಮ ಹತ್ರ ಇರೋದಂತ ಕಾಲ, ಬಹಳ ಬಡತನದ ಮಧ್ಯೆ ವಿದ್ಯುತ್ ದೀಪಗಳು ಕೂಡ ಇರಲಿಲ್ಲ. ಅಲ್ಲಿ ನಮಗೆ ಕಾಲ ಆಡಿದ್ರೆ ಆಟ ಆಡುವುದು, ಇಲ್ಲ ಕತೆ ಕೇಳು. ಕತೆ ಕೇಳು ಕತೆ ಹೇಳು ಅಂತ ಕಂಡ್ಬಿದ್ರೆ ಕತೆ ಕತೆ ಕಬ್ಬು ಮೇಯೆಲ್ಲ ಜಿಬ್ಬು, ಜಾತ್ರೆಗೆ ಹೋದೆ ಜಾರ್ಕೊಂಡು ಬಿದ್ದೆ ತಮಗಿತ್ತು. ಏ ಇಲ್ಲಣ್ಣ ಕತೆ ಹೇಳ, ಇಲ್ಲಣ್ಣ ಕತೆ ಹೇಳಂದ್ರೆ ಆಯ್ತು ನೀವು ಹೂ ಅನ್ಬೇಕು ನಾ ಹೇಳ್ತೀನಿ. ಅಲ್ಲಿ ದೇವದ ಕಡೆಯವರು ರಾಕ್ಷಸರ ಕತೆಗಳು ಅಂತ ಕತೆಗಳನ್ನು ಹೇಳ್ತಾ ಇದ್ರು. ಒಂದು ಊರು, ಆ ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ರಾಣಿಗೆ ಒಬ್ಬ ಸುಂದರಿಯಾದ ಮಗಳಿದ್ದಳು. ಆ ಸುಂದರಿಯಾದ ಮಗಳ ನೋಡಿ ಬ್ರಹ್ಮ ರಾಕ್ಷಸ ಕಾಡ್ತಾ ಇತ್ತು. ಆ ಬ್ರಹ್ಮ ರಾಕ್ಷಸ ಎಲ್ಲಿ ಇತ್ತು ಅಂದ್ರೆ ಊರವರೆಗಿನ ಆಲದ ದೊಡ್ಡ ದೈತ್ಯ ಮರದಲ್ಲಿ ಅದಿತ್ತು. ಅದು ಇಡ್ಲಿಕ್ಕೆ ಹೋದ್ರೆ ಸಿಗ್ತಿರ್ಲಿಲ್ಲ. ಹೀಗಾಗಿ ಅದು ಉಪ್ಪಟ್ಟಳನ್ನು ತಗೊಳ್ಳಾರ್ದ ರಾಜ. ಅದು ಯಾರನ್ನ ಆ ಬ್ರಹ್ಮ ರಾಕ್ಷಸನ ಉಪ್ಪಟ್ಟಳದಿಂದ ನನ್ನ ಮಗಳನ್ನ ತಡೆಯುತ್ತೀರೋ, ಅರ್ಧ ರಾಜ್ಯವನ್ನು ಬಹುಮಾನವಾಗಿ ಕೊಡ್ತೀನಿ ಅಂತ ಸಾರಿದ ಮೇಲೆ ಅಲ್ಲಿ ಯಾರು ಹೋಗ್ಬೇಕು? ಅದಕ್ಕೆ ಒಬ್ಬ ಮಂತ್ರಗಾರ ಬರ್ತಾನೆ. ಅಲ್ಲಿ ಬಂದು 7 ಸಮುದ್ರ ದಾಟಬೇಕು, 7 ಬೆಟ್ಟ ದಾಟಬೇಕು. ಆಮೇಲೆ ಅಲ್ಲಿ ಒಂದು ಗಿಡ ಇದೆ, ಅದಕ್ಕೆ ಬೆಂಕಿ ಉರಿತಾ ಇದೆ, ಆ ಗಿಡದಲ್ಲಿ ಗಿಳಿ ಕುಳಿತಿದೆ, ಆ ಗಿಳಿಯ ಭಾಗವನ್ನು ಕಟ್ಟಿದ್ರೆ ಇದು ಬ್ರಹ್ಮ ರಾಕ್ಷಸ ಸಾಯ್ತಾನೆ ಅನ್ನುವಂತ ಒಂದು ಅದ್ಭುತವಾದ ಫ್ಯಾಂಟಸಿ ಕಥೆಯ ತರ ಇದಾಗ 7 ಸಮುದ್ರ ದಾಟೋ ಬಗೆಗೆ ಬೆಟ್ಟವನ್ನು ಹತ್ತಬಹುದು, ಸಮುದ್ರ ಹೇಗೆ ದಾಟಬೇಕು, ಇಲ್ಲ 7 ಮಂತ್ರಗಳನ್ನ ಹರಳಿನ ಮಂತ್ರಗಳನ್ನ ನಾನು ಮಂತ್ರಿಸಿಕೊಡ್ತಾನೆ, ಒಂದು ಹರಳನ್ನ ಹಾಕಿಬಿಟ್ರೆ ಸಮುದ್ರ ದಾಟುತ್ತದೆ ಹೋಗ್ಬಹುದು ಅನ್ನುವಂತ ಇಂತ ಕಥೆಯನ್ನು ಹೇಳಿ ಆ ಜೊತೆಗೆ ಹೋದಂತ ಮಾಂತ್ರಿಕ ಹರಳನ್ನ ತೆಗೆದುಕೊಂಡು ದಾರಿಯನ್ನ ಮಾಡಿಕೊಂಡು 7 ಬೆಟ್ಟ 7 ಸಮುದ್ರ ದಾಟಿ ಆ ಉರಿಯುವ ಗಿಡಕ್ಕೆ ಹೋದಾಗ ಅಲ್ಲಿ ಬೆಂಕಿಯನ್ನ ಮತ್ತೆ ನಂದಿ ಆ ಗಿಳಿಯನ್ನ ತಂದು ಗಿಳಿಯನ್ನ ಕೂತಿಯನ್ನು ಮುರಿದಾಗ ಇಲ್ಲಿ ಬ್ರಹ್ಮ ರಾಕ್ಷಸನ ಜೀವ ಹೋಯಿತು ಎನ್ನುವಂತ ಇಂಥ ಜನಪದ ಬಹಳಷ್ಟು ಕಥೆಗಳನ್ನ ಕೇಳಿದ್ವಿ. ಈಗ ಅನಿಸ್ತದೆ ಆ ಕಥೆ ಸರ ಮಾಡ್ಲಿಲ್ಲ, ಎಂತ ಒಂದು ದೊಡ್ಡ ಸಂಪತ್ತನ್ನ ನಾವು ಕಳ್ಕೊಂಡಿವಿ. ಆದ್ರೆ ಅವಾಗ ಯಾವುದೇ ವಿಚಾರಗಳ ಹತ್ರ ಇರ್ಲಿಲ್ಲ. ಕತೆ ಕೇಳುವ ಹುಮ್ಮಸ್ಸೆ, ಕತೆ ಹೇಳುವ ಕತೆ ಹೇಳುವ ಅಂತ ಅವ್ ಕತೆನೇ ಹೇಳ್ಬೇಕು, ಆಟ ಆಡ್ಬೇಕು ಕತೆ ಹೇಳ್ಬೇಕು, ದುಡ್ಡು ಇರೋದಲ್ಲ. ಅಂತ ಸಂದರ್ಭದಲ್ಲಿ ಕಥೆಗಳನ್ನ ಕಟ್ಟಿದ್ವಿ ಅನ್ನುವಂಥದ್ದು.

0: ಈಗ ತಾವು ಕಾವ್ಯದ ಬಗ್ಗೆ ಎಲ್ಲದ ಬಗ್ಗೆ ಆಸಕ್ತಿ ಉಂಟು ಮಾಡುವಂತ
1: ಹೇಳ್ತೀರಿ,
0: ನೀವು ಪ್ರಖ್ಯಾತರಾಗಿದ್ದು ಮಕ್ಕಳಲ್ಲಿ ಶಿಶುಪ್ರಾಸಗಳ ಮೂಲಕ.
1: ಹೌದು,
0: ಅವರು ಹೆಚ್ಚು ಕಮ್ಮಿ ಬಹುತೇಕ ಎಲ್ಲಾ ಶಿಶುಪ್ರಾಸಗಳು ಬಾಯ್ಪಾಟೆ ಆಗಿಬಿಟ್ಟವೆ ಮಕ್ಕಳಿಗೆ. ಅದು ಹೆಂಗೆ ನೀವು ಸೃಷ್ಟಿ ಮಾಡಿದ್ದು?
1: ಶಿಶುಪ್ರಾಸ ಪ್ರಾಸಬದ್ಧವಾಗಿ ಅದನ್ನು ಹೇಳಿದ್ರೆ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಅಂತ್ಯಪ್ರಾಸ ಇದ್ರೆ ಅದು ಬಹಳ ಖುಷಿ ಕೊಡ್ತದೆ ಅವರಿಗೆ. ಹೀಗೆ ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಮಕ್ಕಳಿಗೆ ಶಿಶುಪ್ರಾಸಗಳನ್ನ ನಾನು ಬರಿತಾ ಬರಿತಾ ಮಕ್ಕಳಿಗೆ ಕೊಟ್ಟೆ. ಎರಡು ಶಿಶುಪ್ರಾಸಗಳು ಬಂದು, ಒಂದು ಆನೆ ಬಂತು ಆನೆ ಅಂತ ಸಣ್ಣದು, ಇನ್ನೊಂದು ಗಾಡಿ ಬಂತು ಗಾಡಿ ಅಂತ. ಆ ಶಿಶುಪ್ರಾಸ ಹಿನ್ನೆಲೆ ಆಟ ಆಡ್ತಾರೆ. ಗಾಡಿ ಅಂದ್ರೆ ಯಾವ್ದು ಗಾಡಿ ಇರಲಿಲ್ಲ, ರೈಲ್ ಗಾಡಿ ನೋಡಬೇಕು, ಮುಂದೆ ಹೋಗಿ ಇಂಜಿನ್ ಆಗಿ ಸೀಟೇ ಹೋದ ಹೋಗ್ತಾನೆ, ಒಬ್ಬರಿಂದ ಒಬ್ಬರ ಹಂಗೆ ನಿಡ್ತಾರೆ, ಓಣಿಯಲ್ಲೇ ಗಾಡಿ ಸುತ್ತ ಹೋಗ್ಬಿಡ್ತದೆ, ಬಂದವ್ರು ನಿಲ್ದಾಣ ಬಂದ ನಿಲ್ತದೆ, ಬೇರೆ ಬಂದ ಜನ ಅಲ್ಲಿ ಹೆಂಗೆ ಇಟ್ಕೊಂಡು ಹೋಗ್ತಾರೆ. ಈಗ ರೈಲ್ ಗಾಡಿ ಓಣಿಯೆಲ್ಲ ಸುತ್ತ ಬಿಡ್ತಾರೆ. ಓಣಿಯೆಲ್ಲ ಆಡುವ ಆಟದ ಮಕ್ಕಳನ್ನು ಕಂಡು ಅಲ್ಲಿ ಅಜ್ಜಿಯರಿಗೆ ತಾಯಿಯರಿಗೆ ಅಕ್ಕಂದರಿಗೆ ಈ ಮಕ್ಕಳು ಚಂದ ಆಡ್ತಾವಲ್ಲ ಅಂತ ಖುಷಿ ಪಡುವಂತ ಕಾಲ. ಇವತ್ತ ಮಕ್ಕಳು ನೋಡಿದ್ರೆ ಯಾರು ಅಂಗಳಲ್ಲಿ ಆಡ್ತಾ ಇಲ್ಲ, ನೋಡಿದ್ರೆ ದೃಶ್ಯ ಮಾತ್ರ ಕ್ರಿಕೆಟ್ ಅನ್ನು ನೋಡಬೇಕು, ಇಲ್ಲ ಶಾಲಾ ಮಾತ್ರದವರೆಗೆ ಬಾಲ್ ಮತ್ತು ಬ್ಯಾಟ್ ಅನ್ನ ನೋಡುವಂತ ಕಾಲದಲ್ಲಿದೆ,
0: ಮೊಬೈಲ್
1: ನೋಡಬೇಕು. ಈಗ ಮುಳುಗಿ ನಾವು ಹೋಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆ ಕ್ರೀಡೆಗಳನ್ನ ಹಿನ್ನೆಲೆಯಲ್ಲಿ ಪ್ರಾಸಗಳನ್ನ
0: ನಮ್ಮ ಕೇಳುಗರಿಗೆ ಒಂದೆರಡು ಶಿಶುಪ್ರಾಸಗಳನ್ನ ಹೇಳ್ಬೋದು.
1: ಶಿಶುಪ್ರಾಸಕ್ಕಂತ ಕವಿತೆ ಹೇಳ್ತೀನಿ. ಈಗ ಮಳೆಗಾಲ ಚಳಿಗಾಲ ಮೂರು ಕಾಲ ಅಂತ ಹೇಳ್ತೀವಿ ನಾವು, ಅದಕ್ಕೆ ಮುಂಗಾರಮ್ಮ ಅಂತ ಕರಿತೀವಿ ನಾವು. ಈಗ ಮುಂಗಾರಿ ಮಳೆ ಬಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತದೆ, ಮಳೆ ಬರ್ತಾ ಇಲ್ಲ, ಮಳೆಗಾಗಿ ಇದ್ದೀವಿ. 10 ವರ್ಷಗಳಿಂದ ನಮ್ಮಲ್ಲಿ ಮಳೆ ಕಡಿಮೆ ಆಗಿ ಬಾಲ್ಯದಲ್ಲೇನೆ ಮಳೆಗಾಲ ಇರ್ತಿತ್ತು, ಆ ಮಳೆಗಾಲವೇ ಇಲ್ಲ ನಮ್ಗೆ. ಹಳ್ಳಿಗಳು ತುಂಬಿ ಬರ್ತಿದ್ವು, ಕೊಡ್ಡುಗಳು ಹರ್ಕೊಂಡು ಬರ್ತಿದ್ವು, ಫ್ಲಡ್ ಬರ್ತಿತ್ತು, ಹಳ್ಳ ತುಂಬಿ ಅಂತ ನೋಡಕ್ ಹೋಗ್ತಿದ್ವಿ. ಆ ಬೋರ್ಗರಿ ಹಳ್ಳದ ಶಬ್ದ ಬೀಳುವ ಮಳೆ ಕೆರೆ ಕಟ್ಟಿ ತುಂಬೋದು ಅವೆಲ್ಲ ಹೋಗ್ಬಿಟ್ಟಿವೆ ನಮ್ಗೆ. ಹಾಯಿನಲ್ಲಿ ನಮ್ಮ ಬದುಕಿದ್ದೇ ಮೂರು ಕಾಲಗಳ ಮೇಲೆ, ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಈಗ ಈ ಋತುಮಾನಗಳು ನಾಲ್ಕು ದಿನ ಬದಲಾಯಕಂತ ಹೋಗ್ತವೆ. ಅದು ಮುಂಗಾರಮ್ಮ ಬಂದಾಳ ಅಂತ ಒಂದು ಕವಿತೆ, ಬಹಳ ಮಕ್ಕಳಿಗೆ ಖುಷಿ ಕೊಟ್ಟಂತ ಒಂದು ಕವಿತೆ ಅದು ಮುಂಗಾರಮ್ಮ ಬಂದಾಳ.

0: ಮುಂಗಾಮ ಬಂದಾಳ, ಮುಗಿಲಿನಿಂದ ಹಿಡಿದಾಳ, ಹನಿನಾಗಿ ಸುರಿದಾಳ, ಭೂಮಿಗೆ ಬಿದ್ದು ಹರಿದಾಳ, ಗುಡ್ಡ ಬೆಟ್ಟ ತೊಯ್ಸಾಳ, ಕೊರಕಲಿಂದ ಧುಮಕಾಳ, ಹಳ್ಳ ಕೊಳ್ಳ ಹರಿಸಾಳ, ನಲುವಿನಿಂದ ನಗ್ತಾಳ, ಮುಂಗಾರ ಬಂದಾಳ, ಮುಗಿಲಿನಿಂದ ಇಳಿದಾಳ, ಹನಿಯನಾಗಿ ಸುರಿದಾಳ, ಭೂಮಿಗೆ ಬಿದ್ದು ಹರಿದಾಳ, ಗುಡುಗು ಸಿಡಿಲು ಸಿಡಿಸಾಳ, ಕೋಲ್ ಮಿಂಚು ಕುಣಿಸಾಳ, ಜನಕಂಚಿಗೆ ತಂದಾಳ, ಭೀಮ ಅರ್ಜುನ ಅನಿಸಾಳ, ಮುಂಗಾರ ಬಂದಾಳ, ಮುಗಿಲಿನಿಂದ ಇಳಿದಾಳ. ಈಗ ನೀರು ಹೇರ್ಕೊಂಡು ತೋಗ್ಬಿಟ್ರೆ ನಾವು ಸಾಲಿ ಬಿಟ್ರಪ್ಪಲೆ, ಅವೆಲ್ಲ ಸಾಲಿಗಳು ಮೊದಲಕ್ಕೆಲ್ಲ ಕಿರಾಯ ಮನೆ ಸಾಲ ಹೇಳಿದ್ದು, ಮಳೆ ಮೋಡ ಆಗಿಬಿಟ್ರೆ ನೆರಲೆ ಮನೆಗೆ ಸಾಲಿ ಬಿಡ್ತು ಅಂತ ಬಿಡ್ತಿದ್ರು. ಆ ಪಾಟಿ ಬರೋದ್ರಲ್ಲೇ ಮಳೆ ಬರ್ತಿತ್ತು. ಮಳೆ ಬಂದಾವೆಲ್ಲ ಬಹಳ ಖುಷಿಯಾಗಿ ಮಳೆಗಳಲ್ಲಿ ಕುಣಿತಿದ್ವಿ, ನೆಲ್ತಿದ್ವಿ, ಕಾಪಿ ಆಳಗಳು ತೆಗೆದುಕೊಂಡು ಹಡಗ ಮಾಡಿ ಆ ಹರಿವು ನೀರು ಬಿಡು, ನನ್ನ ಹಡಗೋಯ್ತು ನಿನ್ನ ಹಡಗೋಯ್ತು ನೋಡ್ತಾ ಹೋಗ್ತಿದ್ವಿ. ಸಂತೆಯಲ್ಲಿ ಹಾವಿದ ತಕ್ಷಣ ಹಾ ಮಾಡಿಸೋರು ಬರ್ತಿದ್ರು, ದುರುಗಿ ಮುರಿಗೆಯವರು ಬರ್ತಿದ್ರು, ಆಮೇಲೆ ಡಂಬರ್ ಆಡದವರು ಬರ್ತಿದ್ರು, ಬೊಂಬೆ ತಾರೀಫ್ ನೋಡಿಸ್ ಒಂದು ರೋಚಕ ಜಗತ್ತ ನಮ್ಮ ಮುಂದೆ ಇತ್ತು ಅಂತ. ಈಗ ಬೊಂಬೆ ತಾರೀಫ್ ತೋರಿಸಂದ್ರೆ ಮೂರು ಕಿಡಿಕಿ ಇರ್ತಿದ್ದು, ಅವ ಏನ ಹತ್ತು ಪೈಸೆ ತೊಂಡ್ಕಿಸ್ ಹಿಂಗ್ ನೋಡ್ತಿದ್ದು. ಅಣೆಗಲ್ ಕಾಲದಿದ್ದೀವಿ ನಾ, ಹತ್ತು ಪೈಸೆ ಅಲ್ಲ, ಒಂದು ದುಡ್ಡಿನ ಕಾಲದಲ್ಲಿ ಇದ್ವಿ ಅಂತ ಅವ್ರನ್ನ. ಒಂದು ದುಡ್ಡು ಹತ್ತು ಎರಡು ದುಡ್ಡು ಕೊಟ್ರೆ ಅವ ಮೂರು ಕಿಡಿಕಿಯಲ್ಲಿ ಬೊಂಬೆ ತಾರೀಫ್ ಅವ ಮ್ಯಾಕ್ ಕುಣ್ಕಂತಾಣ. ಬೊಂಬೆ ತಾರೀಫ್ ಹುಡ್ರ ನಾಗ ಬಂದಾಳ ನೋಡು, ಈ ಬೊಂಬೆ ತಾರೀಫ್ ನೋಡು ಅಂತ ಈ ಬೊಂಬೆ ಸೀನ್ರಿ ನಾತ್ತಿದ. ಏಕಕಾಲಕ್ಕೆ ಮೂರು ಮಗಳ ನೋಡುವಂತ ಕೆಲಸ, ಅವನ್ ಕುಣಿಯೋದು, ಅವ್ನ ಚಳ್ಳಂ ಬರ್ಸೋದು ಬಹಳ ಅದ್ಭುತವಾಗಿ. ಅಲ್ಲಿಂದ ಮುಂದೋದ್ ಬಿಟ್ರೆ ಯಾವ್ದೋ ನಾಗ ಹಾವು ಆಡ್ಸೋ ಬರೋರು, ಪುಟ್ಟಲ್ಲಿಡೋರು, ಹಾವು ಆಡ್ಸೋರು, ಅವ ಹಾವು ಹೇಗೆ ಇಟ್ಕೊಂಡು ಬರ್ತಿದ್ದ ಬಹಳ ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಹಸರಾಮ್ ಇರ್ತಿದ್ವು, ಹೆಬ್ಬಾಮ್ ಇರ್ತಿದ್ವು, ನಾಗರಾಮ್ ಇರ್ತಿದ್ವು, ಆ ಹಾವುಗಳನ್ನ ಹಲ್ಲುಗಳ ರೀತಿ ಆಡಿಸ್ತಾರ ಅಂತ ಒಂದು ಸಂಗತಿ ನಮ್ಗೆ ಆಮೇಲೆ ಗೊತ್ತದ್ದು. ಹಾವು ಆಟ ಆಡಿಸಿದ ಎಲ್ಲರ ಮುಂದೆ ಬಂದು ಅವ ಕೈಯಲ್ಲಿ ತಾಟ ಹಿಡಿದು ದುಡ್ಡನ್ನು ಹಾಕೊಂಡು, ಅದು ಸ್ವಲ್ಪ ಮುಂದೆ ದುಡ್ಡು ಕೊಟ್ಬಿಟ್ರೆ ಯಾವನೋ ಗೊಂಬೆ ಮಾರೋ ಬರ್ತಿದ್ದ, ಬಲೂನ್ ಮಾರೋ ಬರ್ತಿದ್ದ, ಅಲ್ಲೇ ಡೊಂಬರಾಡ್ದವ್ರು ಬರ್ತಿದ್ರು. ಡೊಂಬರಾಡ್ದು ಬಹಳ ದಪ್ಪನ ಒಂದು ಹೆಣ್ಮಗಳು, ಒಂದು ಸಣ್ಣದ್ರಲ್ಲಿ ತನ್ನ ಮೈಯನ್ನ ಬಗ್ಸಿ ಬಗ್ಸಿ ಪಾರಾಗೋದು ಬಹಳ ಆಶ್ಚರ್ಯ ಆಗ್ತಿತ್ತು ನಮಗೆ. ಈಗ ಹಾವು ಮಾಡ್ಸೋ ಕಲ್ಲನ್ನ ದುಡ್ಡು ಮಾಡ್ತಿದ್ದ, ಅದು ಹೆಂಗ ಅದು ಬಹಳ ರೇ ಕಲ್ಲು ಮಾಡಿಸಿ. ಈಗ ನಮಗೆ ಗೊತ್ತಾದದ್ದು ಚಿಕ್ಕವರದ ಕಲಕ್ಕೆ ಅವ ಬೋಕಿಯನ್ನ ಎಗರಿಸಿ ದುಡ್ಡು ಮಾಡ್ತಿದ್ದ. ಆ ದುಡ್ಡು ಮನುಷ್ಯ ಹಾವು ಆಡಿ ಹೊಟ್ಟೆ ಪಾಡಿ ಯಾಕೆ ಬದುಕು, ಅವ್ ಕಲ್ಲಿಂದ ದುಡ್ಡು ಮಾಡಬಹುದು. ಈಗ ನಮ್ಗೆ ಗೊತ್ತದ ಅಂದ್ರೆ ಅವನು ಕೈ ಚೋಳಾಕಿತ್ತು. ಅದು ಹಾವು ಆಟ ಆಡಿಸಿದ ಮೇಲೆ ಎಲ್ಲರಿದ್ರೆ ಬಂದು ದುಡ್ಡನ್ನು ತೆಗೆದುಕೊಡುವಂತ ಕೆಲಸವನ್ನ ಆತ ಮಾಡ್ತಿದ್ದ. ಈಗ ಅನೇಕ ಖುಷಿಯಾಗಿರಲಿ ನಮಗೆ ಸಿಗ್ತವೆ ಅಂತ ನಮಗೆ ಗುರುತದ. ಹೀಗೆ ಅನೇಕ ಕಥೆಗಳು ಕವಿತೆಗಳು ನಮ್ಮಲ್ಲಿ ಬರ್ತದೆ. ಒಂದು ಕವಿತೆ ನನಗೆ ಬೇಕು ಅಂದ್ರೆ ಬೇಕು ಅಂತ ಡಾಕ್ಟರ್ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರು ಬಹಳ ಖುಷಿ ಮಾಡಿ ಸ್ವಲ್ಪ ಪ್ರಕಟದ ಏನ್ ಚಂದ್ರಕಾಂತ್ ಬೆಕ್ ಕುಣಿಸ್ಬಿಟ್ಟೆಯಲ್ಲ ಅಂತ ಹೇಳಿದ್ರೆ ಆ ಬೆಕ್ಕನ ಕವಿತೆಯಿಂದ ಓದ್ತೀನಿ ಕೇಳಿ. ಬೆಕ್ಕು ಅಂದ್ರೆ ಬೆಕ್ಕು, ಅದಕ್ಕೆ ಇಲ್ಲ ಸೊಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ, ಕಾಲಲ್ಲಿ ಇಲ್ಲ ಗೆಜ್ಜೆ, ಸದ್ದು ಮಾಡಿ ಬರುವುದು, ಕದ್ದು ಹಾಲನ್ನು ಕುಡಿಯುವುದು, ಕಳ್ಳ ಬೇಕು ಒಮ್ಮೆ ಊರ ಸಂತೆಗೆ ಹೋಯ್ತು. ಇಂತ ಬೇಕು ಎಲ್ಲಿ ಹೋಯ್ತು, ಊರ ಸಂತೆಗೆ ಹೋಯ್ತು. ಜನ ಜಾತ್ರೆ ನೋಡಿ ಗಾಬರಿಯಾಗಿ ನಿಂತಿತ್ತು, ತರ ತರದ ತಿಂಡಿ ತಿನ್ನಲು ಬೈ ಉಂಡಿ, ಲಾಡು ಜಿಲೇಬಿ ಬಜಿ ತಿನ್ನಲೇನ ಸುಗ್ಗಿ, ಜೇಬಲ್ಲಿ ಇಲ್ಲ ದುಡ್ಡು, ದುಡಿಮೆ ಮಾಡದ ಗೊಡ್ಡು, ದುಡ್ಡಿಲ್ಲದೆ ತಿಂಡಿ ಇಲ್ಲ, ದುಡಿಯದ ದುಡ್ಡು ಸಿಗಲ್ಲ, ಅಳುತ ಮನೆಗೆ ಬಂತು ತೊಟ್ಟು ಮುಖ ಮಾಡಿತು, ಹೊಟ್ಟೆ ಹಸಿವು ಆಯಿತು, ಹಸಿವು ತಡೆಯದು ಹೋಯಿತು, ಕಳ್ಳ ಹೆಜ್ಜೆ ಹಾಕುತ್ತ ಮನೆ ಒಂದನ್ನು ಹೋಕಿತು, ಮನೆ ಮನೆ ಹುಡುಕಿತು, ಹಾಲು ಮೊಸರು ಕುಡಿಯಿತು, ಎಲ್ಲರ ಮನೆಯ ಪರಿಚಯ, ಏತಕ್ಕೂ ಇಲ್ಲ ಭಯ. ಬೆಕ್ಕು ಸುಮಾರು ಒಂದು ಮನೆ ಮನೆ ತಿರುಗುತ್ತ ಒಂದ್ ಕಡೆ ಇಲ್ಲ. ಬೆಕ್ಕಿನ ಕಣ್ಣು ಫಳಫಳ, ಮೀಸೆ ನೋಡು ಥಳಥಳ, ಹುಲಿಯ ಬಣ್ಣದ ಮೈ, ಹಾಲು ಮೊಸರು ಜೈ, ಮನೆ ಮನೆ ಹೊಕ್ಕು ಇಲ್ಲಿ ಬೇಟೆ ಆಡ್ತದೆ, ಹಾಲು ಕುಡಿದ ಮನೆಗೆ ಕೊಂಚ ಸಹಾಯ ಮಾಡ್ತದೆ. ಹಾಲು ಮೊಸರು ಕುಡಿದ್ರು ಕೂಡ ಆ ಮನೆಗೆ ಅದು ಒಂದು ಬೆಕ್ಕು ಕೂಡ ಆ ಮನೆ ಇಲಿಗಳನ್ನು ತಿಂದು ಆ ಮನೆಗೆ ಸಹಾಯ ಮಾಡ್ತದೆ ಎನ್ನುವ ಕಾನ್ಸೆಪ್ಟ್ ಅನ್ನು ಕೊಟ್ಟಿವಿ. ಅದಕ್ಕೆ ಬೆಕ್ಕು ಅಂದ್ರೆ ಬೆಕ್ಕು, ಅದಕ್ಕೆ ಇಲ್ಲ ಸೊಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ, ಕಾಲಲ್ಲಿ ಗಿಜ್ಜೆ, ಹುಲಿ ಸದ್ದು ಮಾಡದೇ ಬರ್ತದೆ ಅಂತ ಈ ಒಂದು ಕಣ್ಣ ಕಲ್ಪನೆಯನ್ನು ಕೊಟ್ಟುಕೊಂಡು
1: ಅದೊಂದು ಒಳ್ಳೆಯ ದುಡಿಮೆಯ ಸಂದೇಶ ಕೂಡ.
0: ದುಡಿಮೆಯ ಸಂದೇಶ
1: ಬಹಳ ಮುಖ್ಯವಾದ ಕೆಲಸ, ಮಕ್ಕಳು ಕಲಿಸಬೇಕಾಗಿದೆ. ಬಹಳ ಅದ್ಭುತವಾಗಿ ಸಂದೇಶ ಕೊಟ್ಟಿದೆ ಅದರೊಳಗೆ.
0: ದುಡ್ಡು ಇಲ್ಲದೆ ಸಂತೆ ಹೋದ್ರೆ ಯಾರು ಕೊಡೋದಿಲ್ಲ. ಈಗ ದುಡ್ಡು ತಿಂದ್ರು ಕೂಡ ಆ ಮನೆಗೆ ದುಡಿಮೆ ಮಾಡೋಕೆಲ್ಲ ಕಾರಣಕ್ಕಾಗಿ ಆ ಮನೆಯ ಇಲಿಗಳನ್ನು ತಿಂದು
1: ಕೃತಜ್ಞತೆ
0: ಮುಟ್ಟಿಸದೆ ಬೆಕ್ಕು ಕೂಡ ಅನ್ನುವಂತ ಸದ್ಯದ ನಮ್ಮ ಬರ್ತದೆ.

0: ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದ್ರೆ ಈ ಗ್ರಾಮೀಣ ಪ್ರದೇಶದಾಗ ಇವೆಲ್ಲ ಜನಪದ ಕಥೆಗಳನ್ನ ಹಾಡುಗಳನ್ನ ಕಂಡು ಬೆಳೆದವು. ಜನಪದದ ಬಹಳ ಮುಖ್ಯವಾದ ಭಾಗ ಅಂದ್ರೆ ಒಡಪುಗಳು.
1: ಒಡಪುಗಳು,
0: ನೀವು ಗ್ರಾಮೀಣ ಪ್ರದೇಶದ ಒಡಪುಗಳನ್ನ ಆಧುನಿಕತೆ ತಂದು ಪ್ರಯೋಗ ಮಾಡದ ಕನ್ನಡ ಮೊಟ್ಟ ಮೊದಲ ಒಡಪುಗಾರ ನೀವು.
1: ಹೌದು,
0: ಯಾಕಂದ್ರೆ ಆ ಒಡಪುಗಳ ಮೂಲಕ, ಆಧುನಿಕ ಒಡಪುಗಳ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಕ್ಷಿಪ್ತ ಪರಿಚಯವನ್ನ, ಪ್ರದೇಶ ಪರಿಚಯವನ್ನ, ಜಿಲ್ಲಾ ಪರಿಚಯಗಳನ್ನ, ಹೀಗೆ ಎಲ್ಲಾ ಪರಿಚಯಗಳನ್ನ ಒಡಪುಗಳ ಮೂಲಕನೇ ಕಟ್ಟಿಕೊಡುವಂತ ಒಂದು ಹೊಸ ಪರಿಕಲ್ಪನೆಯನ್ನ ಕನ್ನಡಕ್ಕೆ ಕೊಟ್ಟಿರಿ. ಇದು ಹೆಂಗ್ ಬಂತು ನಿಮ್ಗೆ ಐಡಿಯಾ?
1: ಈಗ ನಾವು ಚಿಕ್ಕರಕ್ಕೆಲ್ಲ ಊಟ ಕೇಳ್ತಿದ್ವಿ, ಎಷ್ಟೋ ಊಟ ನಾವು ಬೈಕಿದ್ವಿ, ಊರಿಗೆ ಒಂದೇ ದೀಪ, ಊರಿಗೆ ಒಂದೇ ದೀಪ, ಚಂದ್ರನ ಕೂಡಿ ಹೇಳ್ತಕ್ಕಂಥ ದೀಪ ಕೊಡ್ತದೆ ಬಾಲ ಉರಿತದೆ ಅಂತ ಬಣತಿಯನ್ನು ಹೇಳಿಕೊಂಡು, ಇಂತ ಅನೇಕ ಬೌದ್ಧಿಕವಾದ ಕಣಿಗಳು ಸಿಗ್ತಕ್ಕಂಥದ್ದು ಒಡಪುಗಳಲ್ಲಿ ಸಿಗ್ತಿತ್ತು, ಕಥೆಗಳಲ್ಲಿ ಸಿಗ್ತಿತ್ತು, ಸ್ಪರ್ಧೆಗಳಲ್ಲಿ ಸಿಗ್ತಿತ್ತು. ಈಗ ನೋಡ್ರೆ ಮಕ್ಕಳು ಆಟ ಆಡ್ಬೇಕಾದ್ರೆ ಒಂದು ಜನಪದ ಆಟನ ಆಡ್ತಿದ್ರು, ಹತ್ತಿ ಕಟ್ಟಿಗೆ, ಬತ್ತಿ ಕಟ್ಟಿಗೆ, ಬಾವನೂರ್, ಸೋನೂರ್, ಕೈ ಕೈ, ಧೂಳುಗೈ, ಪಂಚಮ್, ಪಗಡಂ, ಎದೆಮಾಲ್, ಚುಕ್ಕಿ, ದಡಲ್, ದುಡಲ್, ಪೌಸೆ, ಅಡಿಕೆ, ತಗರಲ್ಲಿ ಬಿಡುಕಿ, ಸಕ್ಕರೆ ಬೇಕಾ, ಸುಂಟಿ ಬೇಕಾ ಅಂತ ಕೊಡ್ತಿದ್ರು. ಆದ್ರೆ ಟಾಸ್, ಇವ್ರ ಕೆಟ್ಟಲ್ಲಿ ಹೆಡ್ ಅಂಡ್ ಟೇಲ್ ಅಂತ ಏನ್ ಹೇಳ್ತೀವಿ, ಹೆಡ್ ಅಂಡ್ ಟೇಲ್ ಅಂತ ದುಡ್ಡು ಇರ್ತಿರ್ಲಿಲ್ಲ, ಅಲ್ಲಿ ಪರಿಸರದಲ್ಲಿ ಹೊಸಗಳು ತೆಗೆದುಕೊಂಡು ಹೆಡ್ ಅಂಡ್ ಟೇಲ್ ಮಾಡ್ತಿದ್ರು. ಸಕ್ಕರೆ ಬೇಕಾ, ಸುಂಟಿ ಬೇಕ, ಅದ್ರಲ್ಲಿ ಸಕ್ಕರೆನಿಲ್ಲ, ಶುಂಠಿ ಇಲ್ಲ, ಸಕ್ಕರೆ ಅಂತಂದ್ರೆ ಮಣ್ಣು, ಶುಂಠಿ ಅಂದ್ರೆ ಕಲ್ಲಿನ ಹರಳು, ಎರಡು ಕೈಲಿ ಹಿಡ್ಕೊಂಡು ಯಾವ್ದು ಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ ವಸ್ತಿದ್ರೆ ಅವ್ರು ಮೊದಲಿಗೆ ಆಟ ಆಡ್ತಿದ್ರು. ಈ ರೀತಿಯಾಗಿ ಆಟವನ್ನು ಆರಂಭಿಸುವಂತ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ರು ಅಂತ ಒಂದು ಅವಕಾಶಗಳನ್ನ ಕೇಳ್ತಾ ಎಷ್ಟೋ ಒಗಟುಗಳನ್ನ ಕೇಳಿದ್ದೀವಿ. ಆ ಒಗಟುಗಳ ಹಿನ್ನೆಲೆಯಲ್ಲಿ ಇವತ್ತಿನ ಮಕ್ಕಳಿಗೆ ಎಂತ ಒಗಟನ್ನು ಕೊಡ್ಬೇಕು, ಈಗ ನಮ್ಮ ಅಂದ ಈಗ ಹೊಸತನ್ನ ಕೊಡ್ಬೇಕು ಅಂತ ಇವತ್ತು ಸೃಜನಶೀಲತೆ ಅಂತ ಇದ್ದು ಕ್ರಿಯೇಟಿವಿಟಿ ಹೇಳ್ತೀವಿ. ಹೇಳಿದ್ದು ಹೇಳೋಕೆ ಇಸ್ಬಾದೆ ಸಾಗದೆ ಕನ್ನಡ ಮಕ್ಕಳ ಸಾಹಿತ್ಯಕ್ಕೆ ಹೊಸದನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅದು ಸೃಜನಶೀಲ ಕೆಲಸ ಆಗ್ತದೆ. ಹೀಗೆ ದೊಡ್ಡವರ ಒಡನಾಟ, ಓದ್ತಾ ಬರೆಯುತ್ತಾ ಅನೇಕ ಸಂಗತಿಗಳನ್ನು ನೋಡ್ತಾ ನೋಡ್ತಾ ಹೋದಾಗೆಲ್ಲ ನಮಗೆ ಹೊಸದು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಗಟುಗಳ ಪ್ರಕಾರಗಳ ನಮ್ಮದು ಅನೇಕ ಸಿಗ್ತವೆ.
0: ಈಗ ನೀವು ಈ ಎಲ್ಲ ಮಾಧ್ಯಮಗಳಲ್ಲಿ ಬರೆದಿರಿ, ಬಹಳ ಮುಖ್ಯವಾಗಿ ಕೆಲವು ಜೀವನ ಚರಿತ್ರೆಗಳನ್ನು ಕೂಡ ದಾಖಲೆ ಮಾಡಿದ್ರಿ, ಬೇರೆ ಬೇರೆ ವ್ಯಕ್ತಿಗಳಂತೂ.

0: ಜನರದ್ದು ಸಾಧಕರದ್ದು ಅವು ಯಾವ ಪ್ರಮುಖ ನೆನಪಾವೆ ನಿಮಗೆ?
1: ಅದರಲ್ಲಿ ನಮಗೆ ಜೇಡರದಾಸ್ ಮೇಲಿಂದ ನಾನು ಬರ್ತದೆ. ಕಲಬುರಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಂಗ ಅದು ಪ್ರಕಟ ಆಯ್ತು, ಪ್ರಕಟವಾಗಿದೆ ಅದು. ಜೇಡರದಾಸ ಮಯ್ಯ ಅಂದ್ರೆ ವಿಭಜಿತ ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದ್ರೂರು ಗ್ರಾಮದ ಆದ್ಯ ವಚನಕಾರ ಅಂತ ಬಸವಣ್ಣವರೇ ಅದನ್ನ ನೇತಾರೆ. ಅದನ್ನ ಮಕ್ಕಳಿಗಾಗಿ ಅಂತ ಬರೆದಂತ ಪುಸ್ತಕ, ಬಹಳ ಸಣ್ಣ ಪುಸ್ತಕ ಪ್ರಸಾರಂಗದ ಕಡಿಮೆಲೆಗೆ ಎಲ್ಲದ ಮುಟ್ಲಿ ಅನ್ನುವಂಥದ್ದು ಜೇಡರದಾಸ ಮಯ್ಯ ಕೃತಿ. ಆಮೇಲೆ ಬೇರೆ ಬೇರೆ ಲೇಖಕರ ಸುಮಾರು ಒಂದು 7 ಜೀವನ ಚಿತ್ರಗಳನ್ನು ಬರೆದಿದ್ದೇನೆ. ಅದು ಹಿರಿಯರಿಗೆ ಕೂಡ ಒಳ್ಳೆ. ಇಲ್ಲಿ ಶರಣ ಸೂಫಿ ಸಂತ ಖಾಜಿಂದಾನ ಅವರ ಬಗ್ಗೆ ಸಣ್ಣ ಪುಸ್ತಕವನ್ನ, ಸೂಫಿಗಳ ನಾಡು ಕೂಡ ಇದು. ಖಾಜೆ ಬಂದಂತ ಒಬ್ಬ ಸೂಫಿ ಇಲ್ಲಿಗೆ ಬರ್ತಾನೆ. ಬಹಳ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳಿಗೆ ಕುಂಡಿಯಾಗಿರುವಂತಹ ಶರಣರು, ಸೂಫಿಗಳು ಮತ್ತು ಶರಣರು ಯಾವ ಇಲ್ಲಿ ಬೇರೆ ಇಲ್ಲ. ಇವತ್ತಿಗೂ ನಾವು ಬಂದೇನಾವ ದರ್ಗಕ್ಕೆ ಹೋದ್ರೆ ಅಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಜಾಸ್ತಿಯಾಗಿ ಆ ದರ್ಗಾ ಸುತ್ತ ತಿರುಗಾಡ್ತಿರ್ತಾರೆ.
0: ತಮ್ಮ ಒಟ್ಟಾರೆ ವ್ಯಕ್ತಿತ್ವ ವಿಕಾಸದೊಳಗೆ ಆಕಾಶವಾಣಿ ಪಾತ್ರ ಬಹಳ ದೊಡ್ಡದಾದ ಕಲಬುರಗಿ ಆಕಾಶವಾಣಿ ಮೂಲಕ ತಮ್ಮ ಚಿಂತನೆಗಳು ಲೋಕ ಖ್ಯಾತಿ ಪಡ್ತಾವ. ಆಕಾಶವಾಣಿ ಈ ಕೆಲಸ ಬಗ್ಗೆ, ಈ ಕ್ರಿಯೆಗಳ ಬಗ್ಗೆ ನೀವೇನಂತ ಅಭಿಪ್ರಾಯ ಹೇಳ್ತೀರಿ?
1: ಬಹಳ ಖುಷಿಯಾದ ಮನಸ್ಸಿಗೆ ಇಂಬುಗಿಡುವಂತಹ ಪ್ರಶ್ನೆಗಳನ್ನ ನೀವು ಕೇಳಿದೆ. ನಾನು ಬೆಳೆದಿದ್ದೇ ಮೊಟ್ಟ ಮೊದಲು ಗುಲ್ಬರ್ಗ ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿ ಕಲಬುರಗಿಯಿಂದ. ಬಹುಶಃ 85-86 ಚಿಂತನೆ ಬರಲಿಕ್ಕೆ ಆರಂಭ ಮಾಡಿ ನನಗೆ ಎಷ್ಟು ಚಿಂತನಾ ಪರಗಳಲ್ಲಿ ಕೊಟ್ಟರು ಅಂದ್ರೆ ಇಡೀ ನಾಡಿನಾದ್ಯಂತ ಹೈದರಾಬಾದ್ ವಿಭಾಗ ಮತ್ತು ಬಿಜಾಪುರ ಜಿಲ್ಲೆಯೊಳಗೆ ಚಿಂತನೆ ಪ್ರಸಾರ ಆಗುವಂತ ಕಾಲ. ಇವತ್ತು ನಾವು ದೃಶ್ಯ ಮಾಧ್ಯಮಕ್ಕೆ ಏನು ಹೋಗ್ತೀವಿ, ದೂರದರ್ಶನಕ್ಕೆ, ಕಲಬುರಗಿ ಆಕಾಶವಾಣಿ ಬಹುದೊಡ್ಡ ಹೆಗ್ಗಳಿಕೆ. ಆಕಾಶವಾಣಿ ಕಲಬುರಗಿ ಹೋಗ್ತೀವಿ ರೆಕಾರ್ಡಿಂಗ್ ಅಂದ್ರೆ ಒಂದು ದೊಡ್ಡ ಗೌರವ. ಅದು ಮುಂಜಾನೆ 5 ನಿಮಿಷ ಚಿಂತನೆ ಪ್ರಕಾರ ಸಣ್ಣದಾಗಿದ್ರು ಕೂಡ ಬಹಳ ದೊಡ್ಡ ಕೆಲಸವನ್ನ ಮಾಡ್ತದೆ.
0: ಅದಕ್ಕೆ ಕೇಳುಗರು
1: ಬಹಳ ಬಹಳ ದೊಡ್ಡ ವಿಸ್ತಾರವಾದಂತ ಕೇಳುಗ ವರ್ಗ ಇತ್ತು ಬೆಳಗ್ಗೆ. ಅದು ಎಷ್ಟು ಅದ್ಭುತ ಕಾರ್ಯಕ್ರಮ. ಇವತ್ತಿಗೂ ಕೂಡ ನಾವು ಮುಂಜಾನೆ 8 ಗಂಟೆ ರೇಡಿಯೋನೇ ಕೇಳ್ತೀವಿ, ರೇಡಿಯೋನೇ ಇಟ್ಕೊಂಡಿದ್ದೀವಿ. 6 ಗಂಟೆಗೆ ಆರಂಭದ ಕೆಲಸ, 8 ವರೆಗೆ ರೇಡಿಯೋ ಇರ್ತದೆ. ಅಲ್ಲಿ ವಂದನ ಬರ್ತದೆ, ಚಿಂತನ ಬರ್ತದೆ, ವಾರ್ತೆ ಕೊಡ್ತಾರೆ, ದಿನದ ಪ್ರಮುಖ ಸುದ್ದಿಗಳನ್ನು ಹೇಳ್ತಾರೆ,
0: ಕೃಷಿಕರ
1: ಸಲಹೆಗಳು ಕೊಡ್ತಾರೆ. ಆಮೇಲೆ ಕೇಂದ್ರ ಸಮಾಚಾರ ಬರ್ತದೆ, ಪ್ರದೇಶ ಸಮಾಚಾರ ಬರ್ತದೆ. ನಾವು 8 ಗಂಟೆವರೆಗೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ ಸಮಾಚಾರಕ್ಕೆ ಬಿಟ್ಟರೆ ನಾವು ಮತ್ತೆ ಆ ಕಡೆ ಚಂದ್ರ ಟಿವಿಗೆ ಹೋಗ್ತೀವಿ. ಆದರೆ ಕಲಬುರಗಿ ಆಕಾಶವಾಣಿ ನಮಗೆ ಚಿಂತನೆ ಕೊಟ್ಟದ್ದು ಬಹುಶಃ ಅತಿ ಹೆಚ್ಚು ಚಿತ್ರ ನಾನೇ ಬರೆದಿನೇನೋ ಅಂತ ಅನಿಸ್ತದೆ. ಈಗಾಗಲೇ 3 ಚಿಂತನಾ ಪ್ರಕಾರಗಳು ಬಂದಿವೆ, ಮನದಾಳದ ಮಾತುಗಳು, ವಿಚಾರ ತರಂಗ, ಆಮೇಲೆ ನುಡಿಯ ಬೆಡಗು ಅಂತ. ಒಂದು ಸಂತೋಷ ಸಂಗತಿ ಅಂದರೆ ವಿಚಾರತಂಗ ಚಿಂತನೆಗಳ 30 ಚಿಂತನ ಸೂಡಿಗೆ ನನಗೆ ಒಂದು ಪ್ರಶಸ್ತಿ ಕೂಡ ಗುರುರು ಪ್ರಶಸ್ತಿ ಬಂತು. ಆ ಪ್ರಶಸ್ತಿನ ಪ್ರದಾನ ಮಾಡಿದವರು 6ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಎಂಬುದು ಖುಷಿ ಕೊಡುವ ಸಂಗತಿ ಅಂತ.
0: ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ರೆ ಸಾಹಿತ್ಯದೊಳಗೆ ಶಿಕ್ಷಕರಾಗಿ ಮತ್ತು ಸಾಮಾಜಿಕ ಗೌರವವನ್ನ ನೀವೆಲ್ಲ ಪಡ್ಕೊಂಡ್ರಿ, ಅದು ಬಹಳ ಖುಷಿ ಸಂಗತಿ. ನಿಮ್ಗೆ ಈ ಎಷ್ಟೆಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಕೌಟುಂಬಿಕ ವ್ಯವಸ್ಥೆ ಪೂರಕವಾಗಿ ಕೆಲಸ ಮಾಡಿರ್ತದೆ.
1: ಹೌದು,
0: ನಿಮ್ಮ ಕೌಟುಂಬಿಕ ಹಿನ್ನೆಲೆ ಒಳಗೆ ಸ್ವಲ್ಪ ಹೇಳ್ರಿ.
1: ಕೌಟುಂಬಿಕವಾಗಿ ನಾನು SSLC ಪಾಸ್ ಆದ್ದು 1967-68 ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ನಮಗೆ 11ನೇ ತರಗತಿ ಇತ್ತು, PUC ಅಂತ ಇರಲಿಲ್ಲ. ನಮ್ಮ ಕಾಲಕ್ಕೆ 11ನೇ ತರಗತಿ ಬಂತು ಆ ವರ್ಷ. ಅದು 11ನೇ ತರಗತಿನೂ ಪಾಸ್ ಆದೀವಿ ನಾವು. ಇಂಗ್ಲಿಷ್ ಮಾಧ್ಯಮ ಇತ್ತು, ಫೇಲ್ ಆದ ಸಪ್ಲಿಮೆಂಟರಿ ಕಟ್ಟಿದ್ವಿ, ತೆಕ್ಕೊಂಡಿವಿ. ಆನಂತರ ಮುಂದೆ ಪದವಿ ಓದಲಿಕ್ಕೆ ಅವಕಾಶಗಳು ಇರಲಿಲ್ಲ. ಮತ್ತೆ ಯಾವುದೋ ಮುದ್ರಣಾಲಯಕ್ಕೆ ಹೋಗಿ 30 ರೂಪಾಯಿ ಕಂಪೋಸಿಂಗ್ ಕೆಲಸ ಮಾಡಿ ಕಂಪೋಸ್ ಕಲಿತು ಅಲ್ಲೆಲ್ಲ ಬದುಕಿನ ಬಡದಾಟಕ್ಕೆ ಬಂದು ಯಾವುದೋ ಅಂಗಡಿಟ್ಕೊಂಡು ವ್ಯಾಪಾರ ಮಾಡಿ ಟೀಚರ್ಸ್ ಮಾಡಿಕೊಂಡು ಆನಂತರ ನಾವು ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಹೋದ್ಮೇಲೆ 2 ವರ್ಷಗಳಿಗಾಗಿ ನನಗೆ ಮದುವೆ ಆಯಿತು. ನನ್ನ ಬದುಕಿನ ಭಾಗ್ಯ ಅಂತ ನಾನು ದೇವಮ್ಮ ಕೆಂಬ ಬಾವಿಮಠ ಅಂತೇಳಿ ಆಕೆ ಜೊತೆಯಾಗಿ ಬಂದಳು. ಬಹಳ ಒಳ್ಳೆಯ ಆಕೆ ಹೆಂಡತಿ ಅಂದ್ರೆ ಕೂಡ ತಾಯಿ ಸ್ವರೂಪವೇ. ಇಡೀ ಇವತ್ತಿಗೂ ಕೂಡ 40 ವರ್ಷ ಸೇವಾವಧಿಯನ್ನು ಮಾಡಿದಾಳೆ. ಆದರೆ 40 ವರ್ಷ ಸೇವಾವಧಿಗಕ್ಕೂ ತನ್ನ ವೇತನ ಎಷ್ಟು ಅಂತ ಗೊತ್ತಿಲ್ಲ. 1 ರೂಪಾಯಿ ತನ್ನ ಕಸಿಯೊಂದು ಇಟ್ಕೊಂಡವಳು ಅಲ್ಲ. ಮತ್ತೆ ಮಂದಿ ಹಾಗೆ ನನಗೆ ಅಡಿವೆ ಬೇಕು, ವಸ್ತ್ರ ಬೇಕು, ಬಟ್ಟೆ ಬೇಕು, ಪ್ಲಾಟ್ ಬೇಕು, ಮನೆ ಬೇಕು, ಕಾರ್ ಬೇಕು ಅಂತ ಯಾವ್ದು ಬೈಕ್ ಇಟ್ಟವಳಲ್ಲ. ಸುಮ್ಮನೆ ತನಗೆ ಬಂದದ್ದು ನನ್ನ ಕಾಲಿನ ಕರ್ಮ ಅಂತ ಮಾಡಿದ್ದೇನೆ. 2 ಮಕ್ಕಳು ಕೂಡ ಹಾಗೆ ನನಗೆ ಬೇಕು ಅಂತ ಏನು ಕೇಳಿಲ್ಲ. ನಾವು ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಓದ್ಲಿಕ್ಕೆ ಹಾಕಿದ್ವಿ, ಆ ಶಾಲೆ ಓದಿದ್ರು, ಎಷ್ಟು ದುಡ್ಡು ಕೊಟ್ಟಿವಿ, ಅಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು. ಹೀಗಾಗಿ ನನ್ನ ಕುಟುಂಬದ ಜೊತೆಗೆ ನಾನು ನನ್ನ ಕಾಲ ಮೇಲೆ ನನ್ನ ಆರ್ಥಿಕ ಭದ್ರತೆ ಆಗಲಿಕ್ಕೆ ನನ್ನ ಹೆಂಡತಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಕೆಯ ನನಗೆ ಬಹು ಆಧಾರ ಸ್ತಂಭವಾಗಿ ನಾನು ನಿಂತಿದ್ದಾರೆ. ಆನಂತರ ಕಾಲಘಟ್ಟದಲ್ಲಿ 2 ಗಂಡು ಮಕ್ಕಳು, ಒಬ್ಬ ಮಗ ಸಿವಿಲ್ ಇಂಜಿನಿಯರ್, ಅವನ ಹೆಂಡತಿ ಇಂಜಿನಿಯರ್, ಇಬ್ರು ಜೋಡಿ ದಂಪತಿಗಳು ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡಿ ತಮ್ಮ ಕಾಲ ಅಲ್ಲಿ ನಿಂತಿದ್ದಾರೆ. ಇನ್ನೊಬ್ಬ 2 ನಿಮಗೆ ಶಿವಪ್ರಸಾದ್ ಅಂತ, ಇಂಗ್ಲಿಷ್ ಮಾಡ್ಕೊಂಡು BEd ಮಾಡ್ಕೊಂಡು ಈಗ 6 ತಿಂಗಳಿಂದ ಅವನ ಸಭೆ ಕೂಡ ಅಧ್ಯಾಪಕ ಆಗಿ ಸರ್ಕಾರಿ ಸಭೆ ಸೇರಿದ್ದಾನೆ. ಈಗ ಕೌಟುಂಬಿಕವಾಗಿ ನಮ್ಗೆ ಯಾವುದೇ ತರ ಇಲ್ಲ. ಯಾವ ಮನುಷ್ಯ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರ್ತಾನೆ ಅವನು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಆರ್ಥಿಕ ಬಿಕ್ಕಟ್ಟು ಯಾವಾಗಿತ್ತು? ಜಗತ್ತನ್ನು ನೋಡುವಂತ ಅವಮಾನವನ್ನು ಅನಿಸುವಂತ ಆರ್ಥಿಕ ಅಡಚಣೆ ಅನ್ನುವಂತ ಅವೆಲ್ಲವುಗಳು ನಮಗೆ ಜೀವದ್ರವ್ಯವಾಗಿ ಸಾಹಿತ್ಯಕ್ಕೆ ಪೂರಕವಾಗಿ ಸಂಘಟನೆಗಳನ್ನು ಘಟನೆಗಳನ್ನು ನಮ್ಮ ಸ್ಥಾಯಿ

0: ವರ್ಷ ಈಗಳು ಎಂಟನೇ ತರಗತಿಯಲ್ಲಿ ನಾನು ಬರೆದಿದ್ದೆ. ಆ ನಂತರ ಒಂದು ಪುಸ್ತಕ ಅಲ್ಲಿ ಸೆಮಿನಾರ್ ತಂದ್ರು, ಅದಕ್ಕೆ ಕೂಡ ಒಂದು ಕತೆ ನಾನು ಕವಿತೆನ ಬರೆದುಕೊಟ್ಟಿದ್ದೆ. ಅದಾದ್ಮೇಲೆ ಯಾವ್ದಿಲ್ಲ, ನಾನು ಪಿ ಯು ಸಿ ಆದ ನಂತರ ವಿಶ್ವಕರ್ಮ ಪತ್ರಿಕೆಯಲ್ಲಿ ಭೀಮಾದೇವ ನೆನೆಸ್ಕೊಳ್ಬೇಕು. ಅವ್ರ ಬರವಣಿಗೆ ಹೆಂಗಂದ್ರೆ, ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ, ಪದ ಬಿಟ್ಟ ಹಳಪದ ಒಂದು ಅಗ್ಗಳಿಕೆ, ಒಂದು ಪದ ಬರೆದ್ರೆ ತೆಗೆಯಲಿಲ್ಲ. ಆ ಮಾದೇಪುರ ಬರವಣಿಗೆ ಕೂಡ ಹಾಗೆ ಇದು ಬಹಳ ಸ್ಪಷ್ಟವಾಗಿ ಬರೀತಾರೆ. ಎಲ್ಲಿವರೆಗೂ ಚಿತ್ಕಾಟಲ್ದೆ ಬರೀತಿದ್ರು ಅವರು, ಪ್ರಾಸಬದ್ಧವಾಗಿ ಹೆಡ್ಡಿಂಗ್ ಅನ್ನು ಕೊಡ್ತಾ ಇದ್ರು, ಭಾಷಣದಲ್ಲಿ ಉಪಗತಿಗಳನ್ನು ಹೇಳ್ತಾ ಇದ್ರು. ಅದೆಲ್ಲ ಸುತ್ತಮುತ್ತಲ ವಿಶ್ವಕರ್ಮ ಪತ್ರಿಕೆ, ಭೀಮಾದೇವಪ್ಪ, ಈಗೆಲ್ಲ ನನ್ನ ಪೂರಕವಾಗಿ ಬೆಳೆದಂತ ಸಂದರ್ಭದಲ್ಲಿ ನನಗೆ ಬರಲಿಕ್ಕೆ ಆದಮಾಯಿತು. ಆಗಿನ ಕಾಲಕ್ಕೆ ಪುಟ್ಟಪ್ಪನವರ ಪ್ರಪಂಚ ಪತ್ರಿಕೆ, ಶಿವನ ದುಡಿಮೆ ಅಂತ ಒಂದು ಪತ್ರಿಕೆ ಹೊರತಿತ್ತು, ಕಲ್ಬಿಂದ ಗ್ರೀನೋವಲ್ಸ್ ಇತ್ತು. ಈ ಪತ್ರ ಹೊಡೆದೆ ಮಾಡ್ತಾ ಬರಿತಾ ಬರವಣಿಗೆನ ರೂಢಿಸಿಕೊಂಡಿವಿ. ಈ ಸಂದರ್ಭದಲ್ಲಿ ಮೊಟ್ಟಮೊದಲ ಒಂದು ಪುಸ್ತಕವನ್ನು ತಂದಿವಿ ನಾವು, ಬಿಸಿಲು ಬದುಕಿನ ಬದ್ದೆ ಅಂತ ಹೇಳಿ ನಾ ಈ ಹಿಂದೆ. ಆ ನಂತರ ಕೆಸರು ಪುಸ್ತಕ ನಾನು ಸ್ವಂತ ವೈಯಕ್ತಿಕ ಪ್ರಕಾಶನದ ಮುಖ ಮಾಡಿದೆ. ಆ ನಂತರ ಸಿದ್ದಲಿಂಗ ಪ್ರಕಾಶ ಗುಲ್ಬರ್ಗ ಅವರು ವರ್ಷಕ್ಕೊಂದು ಪುಸ್ತಕ ಕೊಡಿ ಅಂತ ಕೇಳ್ತಾರೆ. ನಾಡಿನ ಸಪ್ನ ಬುಕ್ ನಾಲ್ಕು ಪುಸ್ತಕ ಪ್ರಕಟ ಮಾಡಿದೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಒಂದು ಪುಸ್ತಕ ಮಾಡಿದೆ. ಗುಲ್ಬರ್ಗ ವಿಶ್ವದ ಪ್ರಸಾರಂಗ ಕೂಡ ಮಾಡಿದೆ. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ. ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ. ಈಗ ಅನೇಕ ಪ್ರಕಾಶಕರು ಕೂಡ ಕನ್ನಡ ನಾಡು ಲೇಖಕ ಓದುಗ ಪ್ರಕಾಶ ಸಹಕಾರ ಸಂಘದ ಅವರೊಂದು ಬೆಸ್ಟ್ ಬುಕ್ ಕೊಡಿ ಅಂತ ಕೂಡ ಅವ್ರು ಕೇಳಿದರು. ಆ ಬುಕ್ನಲ್ಲಿ ಕೂಡ ಒಂದು ಪದ್ಯ ನನಗೆ ಒಂದನೇ ತರಗತಿ ಆಗಿದೆ. ಆರನೇ ತರಗತಿ ಎರಡು ಪದ್ಯಗಳು ಇವತ್ತು ಪಠ್ಯಗಾಯಿ, ಇವತ್ತು ಒಂದನೇ ತರಗತಿಯ ಕಲ್ಲಿನಲ್ಲಿ ಪುಸ್ತಕಕ್ಕೆ, ಆರನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಪುಸ್ತಕಕ್ಕೆ ಮಾವಿನ ವಾಕ್ಯಗಳು ಅಂತ ಎರಡೇ ಕವಿತೆಗಳ ಪಠ್ಯದಲ್ಲಿ ಕೂಡ ಇವತ್ತು ಆಗಿವೆ. ಜೊತೆಗೇನೆ ಪ್ರೌಢ ಸಾಹಿತ್ಯದಲ್ಲಿ ಕಂಪೌಂಡ್ ಇಲ್ಲದ ಮನೆ ಅಂತ ಗುಲ್ಬರ್ಗ ವಿಷಯದೆಲ್ಲ ಬಿ ಎಸ್ ಸಿ ಫೋರ್ಥ್ ಸೆಮಿಸ್ಟರ್ಗೆ ಮೂರು ವರ್ಷ ಹೋಯಿತು. ಇವತ್ತು ಕಲಬುರಗಿಯ ಮಹಿಳಾ ಪದವಿ ಪೂರ್ವ ಕಾಲೇಜ್ ಇಂಡಿಪೆಂಡೆಂಟ್ ಕಾಲೇಜಿಗೆ ಆ ಕಂಪೌಂಡ್ ಮನೆ ಕೂಡ ಕಾದಂಬರಿ ಪ್ರಬಂಧ ಓಡ್ತಾ ಇರಕ್ಕಂತೂ ನಾವು ಬಹಳ ಖುಷಿ ಕೊಟ್ಟಂತ ಸಂಗತಿ. ಬರವಣಿಗೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೂಲ ಮಣಿಕನ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಅನಾಕರ್ಷಕವಾದಂತಹ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕನಾಗಿ ಯಾವುದೇ ಪೂರಕವಾದಂತಹ ಪರಿಸರ ಇಲ್ಲ ಸಂದರ್ಭದಲ್ಲಿ ನನಗೆ ಪೂರಕವಾದ ಪರಿಸರ ಅಂದರೆ ಪುಸ್ತಕಗಳು, ಹಿರಿಯರ ಭಾಷಣಗಳು, ಹಿರಿಯರ ಬರಹಗಳು, ಪುಸ್ತಕಗಳನ್ನು ಓದಿಗೆ ಹಚ್ಚಿ ನಾನು ಚಿಂತನೆ ಮಾಡಲಿಕ್ಕೆ ಹೆಚ್ಚಿವೆ. ಈ ನಿದಿಶೆಯಲ್ಲಿ ಲೇಖಕ ಪುಸ್ತಕಗಳಾಗ್ಬೋದು, ಗುಲ್ಬರ್ಗ ಆಕಾಶವಾಣಿಯ ಚಿಂತನ ಕಾರ್ಯಕ್ರಮ ಆಗ್ಬೋದು, ಪ್ರಕಾಶ ರೂಪಗಳಾದಂಥ ಪುಸ್ತಕಗಳಾಗ್ಬೋದು, ನಾಡಿನ ವಿದ್ವಾಂಸರ ಅನೇಕ, ಈಗ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸಿದ್ಧಿ ಬಂದ ಸಂದರ್ಭದಲ್ಲಿ ನಾನು ಬೆಳಗುದನ್ನು ಭಯಪಟ್ಟಿದೆ. ರಾಘವೇಂದ್ರ ಪಟ್ಲ ತೇರು ಕೃತಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಆ ಕೃತಿನ ಬಹಳ ಆಸೆಯಿಂದ ಓದಿದೆ ನಾನು. ಆಮೇಲೆ ಗೀತಾನಾಭೂಷಣ ಅವರ ಬದುಕು ಕಾದಂಬರಿ ಕೂಡ ಬಹಳ ಕುಂತ ಬಂತು ಅನ್ನುವಂಥ ಸಂಗತಿ. ಈಗ ಲಂಕೇಶ್ ಅವರ ಒಂದು ಕಥಾ ಸಂಕಲನ ಕೂಡ, ಮುಸ್ಸಂಜೆ ಕಥಾ ಪ್ರಸಂಗ, ಅದಕ್ಕೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಹೀಗೆ ನಾಡಿನ ಅನೇಕ ಹಿರಿಯ ಲೇಖಕರ ಪುಸ್ತಕಗಳನ್ನು ನಾನು ಓದ್ತಾ ಓದ್ತಾ ನನ್ನ ಎಷ್ಟು ಅದ್ಭುತವಾಗಿ ಕನ್ನಡ ಸಾಹಿತ್ಯ ಬರವಣಿಗೆ ಇದೆಯಲ್ಲ ಅಂತ ಆ ರೀತಿ ಕಥೆಗಳನ್ನು ಕಾವ್ಯಗಳನ್ನು ಓದ್ತಾ ಹೊರತಾಗಿ ನನ್ನ ಬರವಣಿಗೆ ದಿಕ್ಕು ಮದ್ರಸೆ ತಾನೇ ಬದಲಾಯಕಂತ ಬಂತು.
1: ಹೈದರಾಬಾದ್ ಕರ್ನಾಟಕದ ಅಂದ್ರೆ ಆರು ಜಿಲ್ಲಾ ವ್ಯಾಪ್ತಿಯೊಳಗೆ
0: ಹೌದು
1: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡವರು ಕೇವಲ ಮೂರು ಜನನೇ. ಮೊದಲಿಗರು ನಮ್ಮ
0: ಗೀತಾನಾಗಭೂಷಣ
1: ಅವರು, ಎರಡನೇದು ನಮ್ಮ
0: ಕುಂವಿ
1: ವೀರಭದ್ರಪ್ಪನವರು, ಈಗ ಮೂರನೇದವರು ತಾವು ಇದ್ದೀರಿ. ಬಹಳ ಮುಖ್ಯವಾಗಿ ಏನಂದ್ರೆ ಅವರಿಬ್ಬರು ಕಾದಂಬರಿ ಪ್ರಕಾರದಲ್ಲಿ
0: ಪ್ರೌಢ
1: ಸಾಹಿತ್ಯ ವಿಭಾಗದಲ್ಲಿ
0: ಪ್ರಶಸ್ತಿಗಳು
1: ಅಂದ್ರೆ ಅವರು ವಯಸ್ಕ ಓದುಗರು ಸಿಗ್ತಾರೆ. ಅವರು
0: ಹೌದು
1: ಪ್ರೌಢ ಓದುಗರು ಇರ್ತಾರೆ. ಆದ್ರೆ ನಿಮಗೆ ಪ್ರೌಢರಕ್ಕಿಂತಲೂ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಮಕ್ಕಳ
0: ಓದುಗರು
1: ವಿಶೇಷ. ಅವರಿಬ್ಬರಿಗೂ ಸೌಲಭ್ಯ ಇರ್ಲಾರ್ದು ನಿಮ್ಗೆ
0: ಸೌಲಭ್ಯ
1: ಇದೆ. ಈಗ ಮಕ್ಕಳ ಸಾಹಿತ್ಯದ ಓದುವಿಕೆ ಅಂದ್ರೆ ಅವರ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಪುಸ್ತಕಗಳನ್ನ ಓದುವಂತ ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕೆ ತಾವು ಏನ್ ಸಲಹೆ ಕೊಡ್ಬೇಕಂತೀರಿ?
0: ನಂದು ಒಂದೇ, ನಾವು ಓದುವ ಕಾಲಕ್ಕೆ ಎಸ್ ಎಲ್ ಸಿ ಬಂದಾಗ ಪಠ್ಯಪುಸ್ತಕದ ಜೊತೆಗೆ ನಮ್ಮ ಇಂಗ್ಲಿಷ್ ನಾವೆಲ್ ಇತ್ತು, ಗಲ್ಲಿವರ್ ಟ್ರಾವೆಲ್ಸ್ ಅಂತ, ಬಹಳ ಅದ್ಭುತವಾದ ಕೃತಿ ಗಲ್ಲಿವರ್ ಟ್ರಾವೆಲ್ಸ್. ಈಗ ಗಲ್ಲಿವರ್ ಟ್ರಾವೆಲ್ಸ್ ಓದಿದ್ರೆ ಮಗೆ ಬರೆದಂತ ಕೃತಿ ಅದು, ಅವನ ಪ್ರಯಾಣ, ದೊಡ್ಡದು ಸಿಗ್ತಾರೆ, ಕೂದಲೇ ತಲೆ ಮೇಲೆ ಓಡಾಡ್ತಾರೆ, ಆ ಕಾದಂಬರಿಯ ಅಂಶ ಪ್ರಭಾವ ಬೀಳುತ್ತದೆ. ಈಗ ಆ ಒಂದು ಪದ್ಧತಿ ಹೋಗ್ಬಿಟ್ಟಿದೆ, ಕೇವಲ ವಿಷಯವಾರ್ಜೆಸ್ಟ್ ಆಗಿ ವಿಷಯವಾರ ಆಗಿ ಬಂದ್ಬಿಟ್ಟಿದೆ. ನಾವು ಚಿಕ್ಕವರ ಕಾಲಕ್ಕ ನಮ್ಮನ್ನ ಬೆನ್ತಟ್ಟಿ ಬಳಸಿ ಒಂದು ಕೊನೆ ಪಿರಿಯಡ್ ನಲ್ಲಿ ಹಾಡನ್ನು ಆಡಿಸಿ ಕಥೆಯನ್ನ ಹೇಳಿಸಿ ತಮ್ಮ ತಮಗೆ ಯಾವ ಏಕಪಾತ್ರ ಮಾಡಿಸಿ ಇಂಥವೆಲ್ಲ ಮಾಡುವಂತ
1: ಶಿಕ್ಷಣ ಕೊಡ್ತೀವಿ,
0: ನೈತಿಕ ಶಿಕ್ಷಣ ಅಂತ ಕೊಟ್ಟು ಮಕ್ಕಳನ್ನ ಸರ್ವಾಂಗೀಣ ಉನ್ನತಿಗೆ ದಬ್ಬುವಂತ ಕೆಲಸ ಇತ್ತು. ಬಹಳ ನಮ್ಗೆ ಕಲಿಸಿದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತಿನ ಮಾದರಿಯಾಗಿ ನಮ್ಮ ಜೀವನದುದ್ದಕ್ಕೂ ಕೈ ಹಿಡಿದು ನಡೆಸುವಂತವ್ರು. ನನಗೆ ಕಾಲೇಜು ಅಧ್ಯಾಪಕರು ಅಂತಲೂ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅವ್ರ ಪಾಪ ಹೇಗೆ ಇರ್ತಿದ್ರೆ ಕೂಡ ನಮ್ಗೆ ಎಷ್ಟು ಪ್ರೀತಿ ಕೊಟ್ಟರೋ ಆ ಪ್ರೀತಿಯನ್ನು ಮರೆಯುವಾಗಿಲ್ಲ. ಏ ನಮ್ಮ ಸ್ವಾಮಿ ಅಮ್ಮ ಚೆನ್ನಾಗಿ ಓದ್ತಾ ನೀವು ಕನ್ನಡ ಅಂತ. ಪ್ರೌಢಶಾಲೆ ಓದುವ ಕಾಲಕ್ಕೆ ಬಿಂಬಿಸ ಅಂತ ಒಬ್ಬ ಟೀಚರ್ ಇದ್ರು ಕನ್ನಡ ಬೋಧ ಹೈಸ್ಕೂಲ್ನಲ್ಲಿ, ಕನ್ನಡದ ಓದುವಿಕೆ ನನಗೆ ಬಹಳ ಚೆನ್ನಾಗಿತ್ತು. ಹೇ ಚಂದ್ರಕಾಂತ್ ಓದ್ ನಿನ್ ಕನ್ನಡ ಅಂತ ಹೇಳಾರ ಮುದ್ರಣ್ಣ.

0: ಸಾಲಾಗ ಹೋದ್ರೆ ಅದು ನನ್ನ ಕೈ ಮುಗಿತಿತ್ತು. ಆ ಪಾಠ ನಾನು ಮೇಸ್ಟ್ ಆದ್ಮೇಲೆ ನನಗೆ ಹೈಸ್ಕೂಲ್ ಬಂದಾಗ ನಾ ಯಾವ ಪಾಠ ಓದಿದ್ದೆ, 8ನೇ ತರಗತಿ ಓದೋ ಕಾಲಕ್ಕೆ ಅದೇ 8ನೇ ತರಗತಿಗೆ ಪ್ರೌಢಶಾಲಾ ಸಂದರ್ಭದಲ್ಲಿ ನನ್ನೇ ಬೋಧಿಸುವಂತ ಅವಕಾಶ ನನಗೆ ಬಂದದ್ದು ಬದುಕಿನ ಬಹು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹೀಗೆ ಸಪ್ಲಿಮೆಂಟರಿ ಆಗಿ ಓದೋದು ಹೋಗಿದ್ರು ಕೂಡ ಈಗ ವಾಚನಾಲಯದಲ್ಲಿ ಪುಸ್ತಕ ಅನೇಕ ಬಂದಿವೆ ನಮಗೆ. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಅನೇಕ ಜನ ಕೃಷಿ ಮಾಡಿ ಮೌಲ್ಯಯುತವಾದ ಕೃತಿಗಳನ್ನು ಕೊಟ್ಟಿದ್ದಾರೆ. ಪಠ್ಯದ ಜೊತೆಗೇನೆ ಮಕ್ಕಳಿಗೆ ಸಪ್ಲಿಮೆಂಟರಿ ಆಗಿ ಒಂದು ಸಣ್ಣ ಪುಸ್ತಕ, ತಿಂಗಳಿಗೆ ಒಂದು ಪುಸ್ತಕ ಆದರೂ ಇಡಿಯಾಗಿ ಮಕ್ಕಳಿಗೆ ಅಂದ್ರೆ ಎಲ್ಲ ಮಕ್ಕಳಿಗೂ ಉದಾಹರಣೆಗೆ ಒಂದು 40 ಮಕ್ಕಳಿದ್ರೆ 40 ವಿದ್ಯಾರ್ಥಿಗಳಿಗೆ 40 ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಯಾವುದೋ ಒಂದು ಪುಸ್ತಕ ಬಂದ ಇವತ್ತು ಕಾಡು ಕನಸಿನ ಬಿಡಿಗೆ ನಾನು ಪ್ರಸಿದ್ಧಿ ಬಂದದೆ, ಅಥವಾ ಇನ್ನೊಂದು ಯಾವ್ದೋ ಕೃತಿ ಬಂದದೆ ನಾಡೇಶ್ವಜ ಅವ್ರದ್ದು, ಅಂತವ್ರ ಪುಸ್ತಕ ಒಂದು ಕೊಟ್ಟು ಆ ಮಕ್ಕಳಿಗೆ ಒಬ್ಬನೇ ಮಾಡಲ್ ರೀಡಿಂಗ್ ಓದಿಸಿ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಏನಂತದೆ, ಆ ಪುಸ್ತಕನ ಒಬ್ಬರಿಗೆ ಓದಿದ್ರೆ ಸೆಕೆಂಡ್ ಕೊಡ್ತಾ ಹೋಗ್ಬೇಕು, ಒಂದ ಮಟ್ಟಿಗೆ ಆ ಪುಸ್ತಕ ಓದ್ತಾರೆ. ತಿಂಗಳ ಮಟ್ಟಿಗೆ ಓದಿದ ನಂತರ ಆ ಪುಸ್ತಕ ನಿಮ್ಮ ಅಭಿಪ್ರಾಯ ಏನು ಅಂತ ಮಕ್ಕಳು ಕೇಳಿದ್ರೆ ಹೌದಲ್ಲ ಅಭಿಪ್ರಾಯ ತಮ್ಮ ಬಾಲ ಭಾಷೆಯಲ್ಲಿ ಮಕ್ಕಳು ಹೇಳ್ತಾರೆ. ಆ ಬಾಲೇಜ್ ಇಷ್ಟ ನೀವು ಬರ್ಕೊಡಿ ಅಂತಂದ್ರೆ ಆ ಕಾದಂಬರಿಯನ್ನ ಓದಿ ಏನ ಮನಸ್ಸಾಯ್ತು ಅದು 30 ಮಕ್ಕಳಿಂದ ತಗೊಂಡ್ರೆ ಬಹುಶಃ ಎಲ್ಲಾ ಮಕ್ಕಳು ಬರ್ಲಿಕ್ಕಿಲ್ಲ, ಒಂದ್ 8 ಮಕ್ಕಳಾಗಿರ್ಬೋದು ಇಲ್ಲ 4 ಮಕ್ಕಳು, ಆ 4 ಮಕ್ಕಳು ಬರ್ದನ್ನ ಹಿಂಗ್ ಮಾಡ್ಕೊಂತ 12 ತಿಂಗಳಲ್ಲಿ 50 ಪುಟದ ಪುಸ್ತಕ ಆಗ್ತದೆ. ಅದನ್ನೇ ಮಕ್ಕಳು ಬರೆದ್ರು ಅಂತಂದ್ರೆ ಅವರಿಗೆ ಬೆನ್ನು ತಟ್ಟಿ ನೀ ಈ ದಿಶೆಯಲ್ಲಿ ಕಾವ್ಯ ಬರಿ, ಕವಿತೆಗಳು ಕತೆ ಕಟ್ಟೋದ್ರೆ ಆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂತ ರೀತಿಯನ್ನ ಕೂಡ ಮಕ್ಕಳಿಗೆ ಸೃಜನಶೀಲತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಅನ್ನೋ ಮಾತು ಹೇಳ್ಬಹುದು.
1: ಈಗ ಆಂಗ್ಲ ಸಾಹಿತ್ಯ ಮಕ್ಕಳ ಸಾಹಿತ್ಯಕ್ಕೆ ಬಹಳ ದೊಡ್ಡ
0: ಬೆಲೆ ಇದೆ
1: ಆಮೇಲೆ ಈಗ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಅವರ ಪಠ್ಯತೆಗೆ ಒಂದು ನಾನ್ ಫಿಕ್ಷನ್ ಫಿಕ್ಷನ್ ಪುಸ್ತಕ ಖರೀದಿ ಮಾಡ್ತಾರೆ. ಅಲ್ಲಿರುವಂತ ಆದ್ಯತೆ ಕನ್ನಡದ ಸ್ವಲ್ಪ ಕಡಿಮೆ, ಆದ್ರೆ ಕನ್ನಡದ ಅದ್ಭುತ ಪುಸ್ತಕಗಳು ಬಂದವ
0: ಮಕ್ಕಳ ಸಾಹಿತ್ಯ ಅದ್ಭುತ
1: ಹಿಂದೆ ಬರೀ ಒಂದು ಅಕ್ಷರಗಳಲ್ಲಿ ಅಷ್ಟೇ ಪುಸ್ತಕ ಮಾಡ್ತೀವಿ, ಈಗ ಅದ್ಭುತ ಚಿತ್ರಗಳು ತೆಗೆದು ಆಮೇಲೆ ಪ್ರಿಂಟಿಂಗ್ ಟೆಕ್ನಾಲಜಿ ಡೆವಲಪ್ ಆಗಿದೆ, ಹಾಗಾಗಿ ಬಹಳ ಅದ್ಭುತ ಪುಸ್ತಕಗಳು ಬಂದವೆ. ಆದ್ರೆ ಬರೀ ನೋಡುವ ಪುಸ್ತಕಗಳಾಗಿ ಉಳಿದವೆ, ಓದುವ ಪುಸ್ತಕಗಳಾಗಬೇಕು, ಈ ಬಗ್ಗೆ
0: ಇದು ಒಳ್ಳೆ ಪ್ರಶ್ನೆ, ಬಹಳ ದುರಂತ ಪ್ರಶ್ನೆ. ಕನ್ನಡದ ಸಾಹಿತ್ಯದ ಮಟ್ಟಿಗೆ ಕೇವಲ ಮಕ್ಕಳ ಸಾಹಿತ್ಯ ಮಾತ್ರ ಅಲ್ಲ, ಪ್ರೌಢ ಸಾಹಿತ್ಯದ ಮಟ್ಟಿಗೆ ಕೂಡ ಇದು. ಕನ್ನಡದಲ್ಲಿ ಸುಮಾರು 5,000-6,000 ಪುಸ್ತಕಗಳು ನಮಗೆ ಗ್ರಂಥಾಲಯ ನೋಂದಣಿಯಾದ ಮುಖಾಂತರ ಗೊತ್ತಾಗುತ್ತೆ. 5,000-6,000 ಪುಟದಲ್ಲಿ ಒಂದು 50 ಪುಸ್ತಕ ನಮ್ಮ ಜನ ಓದ್ತಾರೆ ಇಲ್ಲ ಅಂತ ನನಗೆ ಅನುಮಾನ ಇದೆ. ನಾನು ಓದ್ತೇನೆ, ಆ ಪ್ರಶ್ನೆ ಬೇರೆ. ಪತ್ರಿಕೆಯಲ್ಲಿ ವಿಮರ್ಶೆ ಬಂದಾಗ ಒಳ್ಳೆ ಪುಸ್ತಕ ಕನಿಸಿದಾಗ ಯಾವ ಓದಿದ್ರು ಇವತ್ತಿಗೂ ಬರಬಾರ್ದು ಫೋನ್ ಹಾಯಿಸಿ ಪುಸ್ತಕ ತರಿಸಿಕೊಳ್ಳುವಂತ ಒಂದು ಕೂತಲ ನನಗಿದೆ. ಅಂದ್ರೆ ಸಾಹಿತಿಯಾದವನು ಸತತ ಅಭ್ಯಾಸ ಆಗಿರಬೇಕು, ಅನ್ಯರ ಪುಸ್ತಕ ಓದಿದಾಗ ನಾನೇನು ಬರೀಬಲ್ಲ ಅಂತ ಒಂದು ಬೆಳಕು ಅವನಿಗೆ ಸಿಗ್ತದೆ. ಆ ಮುಖಾಂತರವಾಗಿ ಓದುವ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ಅನೇಕ ಪ್ರಕಾಶಕರು ಕೂಡ ಇವತ್ತು ಪುಸ್ತಕ ಪ್ರಕಟ ಮಾಡ್ತಿದ್ರೆ ಮಕ್ಕಳಿಗೆ ಪುಸ್ತಕ ಕೊಡುವಂತ ಕೆಲಸ ಆದ್ರೆ ಅದು ಸಹಾಯ ಆಗ್ತದೆ ಅನ್ನುವಂಥದ್ದು.
1: ನಿಮ್ಮ ಹಲವಾರು ಪುಸ್ತಕಗಳೊಳಗೆ ಮಾವಿನ ಮರ ಬೆಳೆದದ್ದು ಹೀಗೆ ಅಂತ ಒಂದು ಕಥಾ ಸಂಕಲನ, ಅದು ಬಹಳ ಜನಪ್ರಿಯ ಆಯ್ತು. ಬಹಳಷ್ಟು ಜನ ಮಕ್ಕಳು ಇವನ್ ದೊಡ್ಡವರು ಕೂಡ ಓದಿ ಖುಷಿ ಪಟ್ಟಿರುವಂತ ಆ ಕೃತಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು.
0: ಅದು ಮಾವಿನ ಮನೆ ಬೆಳೆದದ್ದು ಮತ್ತು ಇತರ ಕಥೆಗಳು ಅಂತ ಕ್ರೌನ್ ಒಂದ್ ಸೋರ್ಸ್ ದೊಡ್ಡ ಸರ್ಜನಲ್ಲಿ ತಂದಿದ್ದು ಬಹಳ ಅದ್ಭುತವಾದ ಚಿತ್ರವನ್ನ ಕೃಷ್ಣಾಚಾರ್ಯ ಅವರು ಮುಖಪಟ್ಟು ಕಳಿಸಿಕೊಟ್ರು. ಮಾವಿನ ಮರ ಯಾಕೆ ಬಂತು ಅಂತ ಕೂತಲ್ಲ, ಮಾವಿನ ತಿಂತೀವಿ ಬಹಳ ರುಚಿಯಾದ ಅಂತ ಹೇಳ್ತೀವಿ, ರಸ ಬಹಳ ಫಲವತ್ತತೆ ಆಗಿರ್ತದೆ, ಈ ಹಣ್ಣ ಯಾಕೆ ಬೆಳೀತು ಅಂತ. ಇದೊಂದೇ ಹಣ್ಣಲ್ಲ, ಭೂಮಿಯಲ್ಲಿ ಎಲ್ಲ ಹಣ್ಣುಗಳನ್ನ ಸೃಷ್ಟಿಯಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಹಣ್ಣುಗಳ ರಾಜ ಮಾವು ಅಂತ ಕರೀತಾರೆ. ಆ ಹಣ್ಣುಗಳ ರಾಜ ಮಾವು ಹೇಗೆ ಬೆಳೀತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ಕಥೆಯನ್ನು ಕೊಟ್ಟಿದ್ವಿ. ಬಹಳ ಅದ್ಭುತವಾದ ಮುಖ ಚಿತ್ರವನ್ನ ಕೃಷ್ಣರಾಜರು ಅದಕ್ಕೆ ನಾನು ಖುಷಿ ಕೊಟ್ಟದಂದ್ರೆ ಶಿಶು ಸಂಗಮೇಶ ದತ್ತಿ ಪ್ರಸಿದ್ಧಿ ಕೂಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಿಂದ ಪ್ರಸಿದ್ಧಿ ಬಂತು. ಈ ಪುಸ್ತಕ 5 ಮುದ್ರಣ ಕಂಡಿತು, ಅಂದ್ರೆ ಶಹಾಪುರದಂತ ಗ್ರಾಮೀಣ ಪ್ರದೇಶದ್ದು 5 ಮುದ್ರಣ ಮಾರಾಟ ಆಗಿದ್ರೆ 5,000 ಪ್ರತಿ ಲೇಖಕರ ಮಟ್ಟಿಗೆ
1: ದೊಡ್ಡ ದಾಖಲೆ,
0: ಯಾಕಂದ್ರೆ 50 ಪುಸ್ತಕ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾಕೆ ಓದು ನನಗೂ ಆಶ್ಚರ್ಯವೇ, ಅದು ಯಾಕೆ ಮುದ್ರಣ ಕಂಡಿತು, ಯಾಕೆ ಮಾರಾಟ ಆಯ್ತು.
1: ಈ ಪ್ರಿಂಟ್ ಆಗದೆ 1,000 ಕಾಪಿ ಅದರಲ್ಲಿ 5,000 ಕಾಪಿ ಮಾರಾಟ ಆಗ್ತಂದ್ರೆ
0: ಬಹಳ ಅದ್ಭುತವಾದ ಕೆಲಸ ಆಯ್ತು. ಈ ಕಥೆಗಳಲ್ಲಿ ಸುಮಾರು ಒಂದು 25 ಕಥೆಗಳ ಕಣಜ ಇದಿದೆ. 2009ರಲ್ಲಿ ಈ ಪುಸ್ತಕ ನನಗೆ 8ರಿಂದ ಆರಂಭವಾಗಿ 16ವರೆಗೆ 5 ಮುದ್ರಣ ಕಂಡಂತ ಪುಸ್ತಕ. ಹೀಗೆ ಈ ಪುಸ್ತಕ ಬಹಳ ಅದ್ಭುತವಾದಂತ ಒಂದು A4 ಸೈಜ್ನಲ್ಲಿ ಬಹಳ ಚಿತ್ರ ಮತ್ತು ಒಳ್ಳೆ ಕಾಗದ 25 ಕಥೆಗಳನ್ನು ಕೊಂಡಂತ ಪುಸ್ತಕ. ಸುಮಾರು 124 ಪುಟ ಇದೆ, ಅಂದ್ರೆ ಪ್ರತಿಯೊಂದು ಕಥೆಗೂ ಒಂದೊಂದು ಚಿತ್ರ.
1: ಈಗ ಈ 25 ಕಥೆಗಳ ಸಂಕಲನ ಇದು, ಇದರಲ್ಲಿ ನಿಮಗೆ ಬಹಳ ಬಹಳ ಖುಷಿ ಕೊಟ್ಟಂತ ಒಂದು ಕಥೆ ಬಗ್ಗೆ ಅಂತೀರಿ ಏನ್ ಹೇಳಿದ್ರೆ?
0: ಕಥೆಯನ್ನ ಹೋಗುವ ಸಮಯ ಆದ್ರೆ ಒಂದು 5 ನಿಮಿಷ ಓದೇ ಬಿಡಬಹುದು ಅಂತ ಕತೆ. ಯಾಕಂತಂದ್ರೆ ಕಥೆಗಳು ಮಗನ ನೆನೆಸ್ತವೆ. ನಾವು ಯಾವುದು ಪಂಚತಂತ್ರದ ಕಥೆಗಳು, ಬೀರ್ಬಲ್ನ ಕಥೆಗಳು, ಈಸೋಪನ ಕಥೆಗಳು ಹೇಳಿಕಂತ ಹೋದ್ರೆ ಅವೆಲ್ಲ ಹಳೆ ಕಾಲದ ಕಥೆಗಳು. ಇವತ್ತಿನ ಮಕ್ಕಳಿಗೆ ಎಂತ ಕಥೆಗಳು ಬೇಕು, ಹೇಗೆ ಸೃಜನಶೀಲತೆ ಬೆಳೆಸಿಕೊಂಡು ಮುಂದೋಗ್ಲಿಕ್ಕೆ ಸಾಧ್ಯ, ಮುಂದೋದ್ರೆ ಯಶೋಗಾಥೆ ಕಥೆಗಳು ಬೇಕು. ನನಗೊಂದು ಬಹಳ ಹಿಡಿಸಿದ್ದು ಅಂದ್ರೆ ನಾನು ಬಹುಶಃ 5-6 ತರಗತಿ ಹೋದ ಕಾಲಕ್ಕೆ ಹಿಮಾಲಯ ಅಂತ ಒಂದು ಪಾಠ ಇತ್ತು. ಆ ಹಿಮಾಲಯ ಪಾಠದಲ್ಲಿ ತೆನ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಹಿಮಾಲಯ ಪರ್ವತನ ಏರಿದ ಅಂತ ಗೊತ್ತಾಗ್ತದೆ. ನಾವು ಯಾವಾಗ 5-6 ತರಗತಿ ಓದುವಂತ ಕಾಲ ಅಂದ್ರೆ ಸುಮಾರು 55 ವರ್ಷಗಳ ಹಿಂದಿನ ಕತೆ. ನಾನು 68 ವರ್ಷ ಅಂದ್ರೆ 55

0: ವರ್ಷಗಳಿಂದ ಓದಿದಂತ ಕತೆ. ಆ ಕಥೆಯನ್ನ ಮಾಡಬೇಕಂತ ಅವತ್ತಿಂತ ನನಗೆ ತೇನ್ ಸಿಂಗ್ ವರ್ಕ್ ಒಂದು ಮಾಡಲ್ ನನಗೆ ಎಡ್ಮಿನ್ ಡೆಲ್ಲರಿ ಮತ್ತೆ ಸಿಗುತ್ತೆ ನೆನಪಿದೆ. ಅದೊಂದು ಕತೆ ಮಾಡಬೇಕಂತ ಸಂದರ್ಭ ಬಂತದ್ದು. ಅದು ಹೆಂಗ ಕತೆ ಇದ್ದು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನ ಇಲ್ಲಿ ಓದ್ರೆ ಜನಕ್ಕೆ ಗೊತ್ತಾಗ್ತದೆ. ಎವರೆಸ್ಟ್ ಶಿಖರ ಹತ್ತುತ್ತೀಯ ಮಗು ಅಂತ ಮಗು ತಾಯಿಗೆ ಕೇಳ್ತಾರೆ. ಈ ಎವರೆಸ್ಟ್ ಶಿಖರ ಆದಂತ ತಿನ್ಸೋದು ದೊಡ್ಡ ಶ್ರೀಮಂತನೇ ಇಲ್ಲ, ಅದು ಹೇಗಿದೆ ಅನ್ನೋದಕ್ಕೆ ಕತೆಯ ಮುಖಾಂತರ ಗೊತ್ತಾಗ್ತದೆ. ಹಿಮಾಲಯ ಪರ್ವತ ಶಿಖರ ಶ್ರೇಣಿಗಳಲ್ಲಿ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದದ್ದು. ಮುಗುಲಿಗೆ ಮುತ್ತುಕೊಳ್ಳಲು ನಿಂತಿದೆಯೇನೋ ಎನ್ನುವಷ್ಟು ಅದರ ಮನಸ್ಸಾದ ತುದಿಗಳು. ಆದ್ರೆ ಎತ್ತರ ನೋಡಿದ್ರೆ ಇದೆ ಝಲ್ ಎನ್ನಿಸುವಂತ ರುದ್ರರಮಣೀಯ ದೃಶ್ಯ. ಆ ಪರ್ವತದ ತೂತದ್ದನ್ನು ಮುಟ್ಟಿದ್ರು ಅವರು ಜಗದ್ವಿಖ್ಯಾತರು, ಹೀರುವ ಸಾಹಿತ್ಯದಲ್ಲಿ ಜಾರಿದ್ರು, ಮರಣಕ್ಕೆ ತುತ್ತಾಗಿ ಅಮರರು. ಜಗದ್ವಿಖ್ಯಾತರಾಗಬೇಕು ಅಮರರಾಗಬೇಕು ಎರಡೂ ಸಮಾನವಾದ ಸವಾಲುಗಳೇ. ಇಂಥ ಕಠಿಣವಾದ ಸವಾಲನ್ನು ಸ್ವೀಕರಿಸಿ ಮೌಂಟ್ ಎವರೆಸ್ಟ್ ಶಿಖರ ತುತ್ತದ್ದನ್ನು ತಲುಪಿದವರು ಇಬ್ಬರು ಮಹಾನುಭಾವರು. ಅವರಲ್ಲಿ ಒಬ್ಬರು ತೆನ್ ಸಿಂಗ್ ನೋರ್ಕ, ಇವನು ಶೆರ್ಪ ಜನಾಂಗದವನು. ಹಿಮಾಲಯದ ಗುಡ್ಡಗಾಡಿನಲ್ಲಿ ಮೇಕೆಗಳನ್ನು ಸಾಕಿ ಬದುಕುತ್ತಿದ್ದ ಬಡ ಕುಟುಂಬದವನು. ಪರ್ವತದ ತಪ್ಪಲಿಗೆ ಮೇಕೆಗಳನ್ನು ಮೇಯಿಸಲು ಹೋಗುವ ಸಂದರ್ಭದಲ್ಲಿ ತೇನ್ ಸಿಂಗನ ತಾಯಿ ಊಟದ ಬುತ್ತಿಯನ್ನು ಮಡಿಕೆಯಲ್ಲಿ ನೀರನ್ನು ಕೊಡುತ್ತಾ ಮೇಕೆಗಳನ್ನು ಜೋಪಾನ ನಡಿಕೋ ಎಂದು ಹೇಳುತ್ತಿದ್ದಳು. ಜೊತೆಗೆ ಹಿಮಾಲಯದ ಶಿಖರಗಳ ಕಡೆ ತೋರಿ, ಇದುವರೆಗೆ ಯಾರು ಶಿಖರಗಳನ್ನು ಹತ್ತಿಲ್ಲ, ನೀನು ಹತ್ತುತ್ತೀಯ ಮಗು ಎಂದು ತೇನ್ ಸಿಂಗನ ಕೆನೆಯನ್ನು ನಿವರಿಸುತ್ತಿದ್ದಳು. ತಾಯಿಯ ಈ ಮಾತುಗಳನ್ನು ಪ್ರೇರಣೆಗೊಂಡ ಮಗು ತೇನ್ ಸಿಂಗ್ ತನ್ನ 40ನೇ ವಯಸ್ಸಿನಲ್ಲಿ ಎವರೆಸ್ಟ್ ಶಿಖರವನ್ನು ಏರಿ ಜಗದ್ವಿಖ್ಯಾತನಾದನು. 29 ಮೇ 1953 ತನ್ನ ಇನ್ನೊಬ್ಬ ಗೆಳೆಯ ಎಡ್ಮಿನ್ ಡೆಲ್ಲರಿ ಜೊತೆ ಎವರೆಸ್ಟ್ ಶಿಖರ ಹತ್ತಿ ಯಶೋಗಾಥೆ ಬರೆದನು. ತೇನ್ ಸಿಂಗ್ ಜೊತೆಗೆ ಶಿಖರವನ್ನು ಹತ್ತಿದ ನ್ಯೂಜಿಲೆಂಡ್ನ ಎಡ್ಮಿನ್ ಡೆಲ್ಲರಿ ಮೊದಲರಲ್ಲಿ ಒಬ್ಬರು. ಎಡ್ಮಿನ್ ಡೆಲ್ಲರಿ 1919 ಜುಲೈ 20 ಅಟ್ಲಾಂಡ್ನಲ್ಲಿ ಜನಿಸಿದರು. ತಮ್ಮ 33 ವಯಸ್ಸಿನಲ್ಲಿ ಯಶಸ್ಸಿನ ಶಿಖರವನ್ನು ಏರಿದರು. ನೇಪಾಳದ ಶೆರ್ಪ ಜನಾಂಗದ ತೇನ್ ಸಿಂಗ್ ನೋರ್ಕೆ, ಇನ್ನೊಂದು ಕೂಡಲೇ ಅಟ್ಲಾಂಡಿನ ಹಿಲೇರಿ. ಇಬ್ಬರು ಬಡ ಕುಟುಂಬದ ಜೀವಿಗಳೇ. ಅವರ ತಮ್ಮ ಸಾಹಸಕ್ಕೆ ಬಡತನದ ಅಡ್ಡ ಬರಲಿಲ್ಲ. ಇಬ್ಬರು ಬದುಕು ಪ್ರಾಣಿ ಪಕ್ಷಿ ಕೀಟಗಳೊಂದಿಗೆ. ತೇನ್ ಸಿಂಗ್ ನವರಿಗೆ ಮೇಕೆಗಳನ್ನು ಮೇಯಿಸಿದ್ರೆ ಎಡ್ಮಿನ್ ಡೆಲ್ಲರಿ ಜೇನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಉಪಜೀವನ ಮಾಡುತ್ತಿದ್ದರು. ಬರೋವರ್ಣ, 6 ಅಡಿ ಎತ್ತರ, ಬಲಶಾಲಿಯ ದೇಹವನ್ನು ಗುರುತಿಸಿದ ಬ್ರಿಟಿಷ್ ತಂಡದ ಜಾನೆಂಟ್ ಅವರು ಹಿಲೇರಿಯವರನ್ನ ಹಿಮಾಲಯ ಶಿಖರ ಹತ್ತುವುದಕ್ಕೆ ಅಂತಿಮ ಸ್ಪರ್ಧೆಯಾಗಿ ಆಯ್ಕೆ ಮಾಡಿದರು. ಹಿಮಾಲಯ ಪರ್ವತದ ರುದ್ರರಮಣೀಯ ದೃಶ್ಯ, ಅದರ ಗಾತ್ರ, ಎತ್ತರ, ಆಳವನ್ನೂ ಗುರುತಿಸಿದ ಎಡ್ಮಿನ್ ಡೆಲ್ಲರಿಯವರ ಜೊತೆ ನೇಪಾಳದ ತೇನ್ ಸಿಂಗ್ ನೋಕೆ ಜೊತೆಗೂಡಿ ಎವರೆಸ್ಟ್ ಶಿಖರದ ತುತ್ತುದಿಯನ್ನು ಮೊಟ್ಟಮೊದಲ ಬಾರಿಗೆ ಮುಟ್ಟಿದಾಗ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡ ನುಡಿತು. ಇವರಿಬ್ಬರ ಸಾಹಸಕ್ಕೆ ಮನದುಂಬಿ ಹರಿಸಿತು. ಹಿಮಾಲಯ ಪರ್ವತದ ಗಿರಿಶಿಖರ ಹತ್ತುವುದೆಂದರೆ ಮತ್ತೆ ಮುಟ್ಟಿ ಬಂದಂತೆಯೇ ಸರಿ. ಇಂಥ ಒಂದು ಕಥೆಯನ್ನು ನಾವು ಮಕ್ಕಳಿಗೆ ಯಾಕೆ ಹೇಳಬೇಕು ಅಂತಂದ್ರೆ, ಒಬ್ಬ ತೇನ್ ಸಿಂಗ್ ನೋಕೆ ಕುರಿಗಳನ್ನು ಮೇಯಿಸಿದಂತ ಒಬ್ಬ ಬಾಲಕ. ಅದಕ್ಕೆ ತಾಯಿ ತನ್ನ ಮಗುವಿಗೆ ಪ್ರೋತ್ಸಾಹ ಕೊಟ್ಟಳು ಅಂದ್ರೆ, ಅವನು ಕುರಿ ಕಾಯ್ತಂತ ಒಬ್ಬ ಹುಡುಗ, ಅದು ಕಡಿದಾದಂತಹ ಪರ್ವತ ರಮಣೀಯ ದೃಶ್ಯ. ಅಲ್ಲಿ ಕುರಿ ಕಾಯ್ಲಿಕ್ಕೆ ಹೋಗಬೇಕು, ಬುತ್ತಿಯನ್ನು ಕೊಟ್ಟು ನೀರನ್ನು ಕೊಟ್ಟು ಅವನ ಗಲ್ಲವನ್ನು ತಡಿವಿ. ಇದುವರೆಗೆ ಯಾರು ಇಟ್ಲ ನೀನು ಏರ್ಬಲ್ಲಿಯ ಮುಕ್ತ ಒಂದು ಬೀಜವನ್ನು ಊರ್ತಾಳೆ. ಅದನ್ನ 35-40 ವರ್ಷಗಳಲ್ಲಿ ಅದು ತೇನ್ ಸಿಂಗ್ ಏರಿ ಆ ಕೆಲಸ ಅಂದ್ರೆ, ಮೊನ್ನೆಯೇ ಮೊದಲ ಪಾಠ ಶಾಲೆ, ಜನನೇ ತಾನೇ ಮೊದಲ ಗುರು, ಜನಿಂದ ಕಲಿ ನಾವು ಕಲಿತ ನಾವು ಧನ್ಯರು ಎನ್ನುವಂತ ಒಂದು ಕವಿವಾಣಿ ನಮಗೆ ಇಲ್ಲಿ ಬಹಳ ಆರೈಕೆಯಾಗಿ ಇಲ್ಲಿ ನಮ್ಮ ಮುಂದೆ ನಿಂತಿದೆ ಎನ್ನುವುದಕ್ಕೆ ನಮ್ಮ ಸಾಕ್ಷಿಭೂತವಾಗಿ ನಿಲ್ತದೆ.
1: ಕೇಳಿದ್ರ ಶ್ರೋತೃಗಳೇ, ಚಂದ್ರಕಾಂತ್ ಕರದಳ್ಳಿ ನಮ್ಮ ಭಾಗದ ಬಹುದೊಡ್ಡ ಸಾಹಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದ ಮೊಟ್ಟ ಮೊದಲ ವ್ಯಕ್ತಿಯು ಕೂಡ ಹೌದು. ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ ಎಂಬ ಮಾತು ಹೇಳ್ತಾರೆ. ಸದಾ ಕ್ರಿಯಾಶಾಲಾದರೆ ಜ್ಞಾನದ ದಾರಿ ಸುಲಭ ಆಗಿ ಸಿಗ್ತದೆ ಅನ್ನೋ ಮಾತು ಹೇಳ್ತಾರೆ. ಹಾಗಾಗಿ ಚಂದ್ರಕಾಂತ್ ಕರದಳ್ಳಿಯವರು ಎಷ್ಟೇ ಬಡತನದಿಂದ ಬೆಳೆದು ಬಂದಿದ್ರು ಕೂಡ ತಮ್ಮ ಕ್ರಿಯಾಶೀಲತೆಯಿಂದ ಸಾಧನೆಯ ಮೆಟ್ಟಿಲನ್ನು ಏರಿದವರು. ಅಂತಹ ಅದ್ಭುತ ವ್ಯಕ್ತಿಯಾಗಿರುವಂತಹ ಕರದಳ್ಳಿಯ ಜೀವನಾನುಭವವನ್ನು, ಸಾಹಿತ್ಯಾನುಭವವನ್ನು, ಶಿಕ್ಷಕ ವೃತ್ತಿ ಅನುಭವವನ್ನು ಕೇಳಿದಿವಲ್ಲ, ಅವರಿಗೆ ನಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಕಲಬುರಗಿಯ ಶ್ರೋತೃಗಳ ಪರವಾಗಿ ಮತ್ತೊಮ್ಮೆ ಮನದುಂಬಿ ಅಭಿನಂದನೆಗಳ ಸಲ್ಲಿಸಿ ಬೀಳ್ಕೊಡೋಣ. ನಮಸ್ಕಾರ.
0: ನಮಸ್ಕಾರ ಎಲ್ಲ ಶ್ರೋತೃಗಳು ಮತ್ತು ಸಂದರ್ಶನ ಮಾಡಿ ತಮಗೂ. ಕಲಬುರಗಿ ಆಕಾಶವಾಣಿ ನಿಲಯದ ಎಲ್ಲಾ ಅಧಿಕಾರಿಗಳು ಕೂಡ ನಾನು ಹೃದಯಪೂರ್ವ ನಮಸ್ಕಾರ ಸಲ್ಲಿಸ್ತೇನೆ. ಸಂದರ್ಶನ ಕೇಳಿದ ಅವರು ಖುಷಿ ಪಡಲಿ, ಮತ್ತೆ ಮುಂದಿನವರೆಗೆ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
2: ಇದುವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ 2019 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪತ್ರಕರ್ತ ಶ್ರೀ ಪ್ರಭಾಕರ್ ಜೋಶಿ. ನಿರ್ಮಾಣ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ಎಂಬಾರ್ ಎಸ್ ಕಣ್ಣನ್ ವಯಲಿನ್, ತಾಂಜಾವೂರ್ ವಿ ಕುಮಾರ್ ಮೃದಂಗ, ಡಾಕ್ಟರ್ ಎಸ್ ಕಾರ್ತಿಕ್ ಘಟ. ಮೊದಲಿಗೆ ಕೇಳಿ ಮಣಿರಂಗು ರಾಗ ಮಿಶ್ರ ಛಾಪುತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದವರು ಎಂಬಾರ್ ಎಸ್ ಕಣ್ಣನ್ ವಯಲಿನ್, ತಾಂಜಾವೂರ್ ವಿ ಕುಮಾರ್ ಮೃದಂಗ, ಡಾ ಎಸ್ ಕಾರ್ತಿಕ್ ಘಟ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯಲ್ಲಿರುವ ಒಂದು ಭಕ್ತಿಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳೋಣ ಕನ್ನಡ ಚಿತ್ರದ ಗೀತೆಯನ್ನ. ಚಿತ್ರ ಪಯಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕಾರ್ಯಕ್ರಮದಲ್ಲಿ ದಿವ್ಯಪ್ರಕಾಶ್ ರಾವ್ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಬೆನ್ನು ನೋವು ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ.

ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ.

ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿ ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ.

ಪ್ರಸನ್ನಪತಿಯು ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ.

ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ.

ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರ ಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ.

ಪ್ರಭಾವತಿಯನ್ನು ಬೀಳ್ಕೊಳಿಸುವುದನ್ನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಚ್ಚರಿಸುತ್ತದೆ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಶ್ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಇನ್ನು ಮುಂದೆ ಕೇಳಿ, ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಸುಧಾಕರ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು, ಈ ಬೆನ್ನು ನೋವು ಇರುವಂತಹದ್ದು ಜನರನ್ನ ಸಾಕಷ್ಟು ಮಟ್ಟಿಗೆ ತೊಂದರೆಗೆ ಈಡು ಮಾಡ್ತಾ ಇದೆ, ಸಾಕಷ್ಟು ಕಾಡ್ತಾ ಇದೆ, ಎಲ್ಲ ಕೆಲಸದಲ್ಲಿಯೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಈ ಬೆನ್ನು ನೋವು ಅಂದ್ರೆ ಏನು, ಇದರಂತಹ ವಿಧಗಳು ಯಾವ್ಯಾವು, ಯಾಕಾಗಿ ಈ ಬೆನ್ನು ನೋವು ಬರ್ತದೆ, ಹಾಗೂ ಯಾವ ರೀತಿಯ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಯಾವ ರೀತಿ ಚಿಕಿತ್ಸೆಯನ್ನ ಕೊಡಿಸಬೇಕು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಬೆನ್ನು ನೋವು ಅಂದ್ರೆ ಏನು
2: ಸರ್? ಬೆನ್ನು ಅಂದ್ರೆ ಕುತ್ತಿಗೆಯ ಮೇಲ್ಭಾಗದ ಮಾಲ್ಗದ ಸರ್ವೈಕಲ್ ಸ್ಪೈನ್ ಹೇಳುವಂಥದ್ದು, ಮತ್ತೆ ಡಾರ್ಸಲ್ ಸ್ಪೈನ್, ಹಾಗೆ ಎದೆಯ ಹಿಂಭಾಗದಲ್ಲಿ ಇರುವಂಥದ್ದು, ಹಾಗೆ ಅಂತದ ಮೇಲ್ಭಾಗ ಲಂಬೋಸಿಕ್ರ ಸ್ಪೈನ್, ಹೀಗೆ ಮೂರು ವಿಧದ ಭಾಗಗಳನ್ನಾಗಿ ವಿಂಗಡಿಸಬಹುದು. ಬೆನ್ನಲ್ಲಿ ಬೆನ್ನು ಮೂಳೆ ಉಂಟು, 33 ಬೆನ್ನು ಮೂಳೆಗಳು ಉಂಟು ನಮ್ಮಲ್ಲಿ. ಅದರಲ್ಲಿ ಕುತ್ತಿಯ ಭಾಗದಲ್ಲಿ 7 ಬೆನ್ನು ಮೂಳೆ ಉಂಟು, ಎದೆ ಹಿಂಭಾಗದಲ್ಲಿ 12, ಹಾಗೆ ಲಂಬರ್ ಸ್ಪೈನ್ 5, ಹಾಗೆ ಸೇಕ್ರಲ್ ಸ್ಪೈನ್ 5, ಮತ್ತೆ ಕಾಕ್ಸಿಕ್ಸ್ ಅಂತ 4, ಹಾಗೆ ಒಟ್ಟು 34 ಬೆನ್ನಿನ ಮೂಳೆಗಳು ಉಂಟು.
1: ಎಲ್ಲವೂ ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿದೆ. ಈ ಬೆನ್ನು ನೋವು ಅಂದ್ರೆ ಏನು?
2: ಬೆನ್ನು ನೋವು ಅಂದ್ರೆ ಕುತ್ತಿಗೆ ಹಾಗೂ ಬೆನ್ನಿನ ಕೆಳಭಾಗದಲ್ಲಿ ಬರುವಂತ ನೋವು ಅಂದ್ರೆ ಬೆನ್ನು ನೋವು ಅಂತ ಹೇಳುವಂತ, ಅದರಲ್ಲೇ ಆಗಿರ್ಬೇಕು ನೋವು ಆಗಿರುವಂತದ್ದು. ಈಗ ಬೆನ್ನು ನೋವು, ಬೆನ್ನನ್ನು ಬಿಟ್ಟು ಬೇರೆ ಕೂಡ ನೋವು ಬರುವ ಚಾನ್ಸ್ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಬೆನ್ನಲ್ಲಿ ಬರುವಂತ ನೋವಿಗೆ ಬೆನ್ನು ನೋವು ಅಂತ ಹೇಳ್ತಾರೆ.
1: ಅಂದ್ರೆ ಇದು ನರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತಹದ್ದು, ಹೇಗೆ?
2: ಬೆನ್ನಿನ ಮೂಳೆಗೆ ಸಂಬಂಧಪಟ್ಟದ್ದು, ನರಕ್ಕೆ ತಾಗಿಕೊಂಡು ಅದರಿಂದಾಗಿ ಬರುವಂತ ನೋವು ಬೆನ್ನು ನೋವು.
1: ಬೆನ್ನು ನೋವಿನಲ್ಲಿರುವಂತಹ ವಿಧಗಳ ಬಗ್ಗೆ ಸ್ವಲ್ಪ ಮಾತನಾಡುವ. ಈ ಸ್ಪ್ರೈನ್ ಅಂತ ಹೇಳ್ತೀವಿ, ಆಮೇಲೆ ಸ್ಟ್ರೈನ್ ಆಗುವಂತಹದ್ದು ಅಂತ ಹೇಳ್ತೀವಿ, ಹಾಗಂದ್ರೆ ಏನು?
2: ಸಾಮಾನ್ಯವಾಗಿ ಎಲ್ಲರಿಗೆ ಬಾಧಿಸುವಂತದ್ದು ಕೆಲವು ತೊಂದರೆಗಳು ಉಂಟು, ಹಾಗೆ ಅಸಾಮಾನ್ಯವಾಗಿ ರೇರ್ ಆಗಿ ಬಾಧಿಸುವಂತದ್ದು ಕೆಲವು ಸಮಸ್ಯೆಗಳು ಉಂಟು. ಸಾಮಾನ್ಯವಾಗಿ ಬಾಧಿಸುವಂತದ್ದು ಒಂದು ಸ್ಪ್ರೈನ್ ಮತ್ತೊಂದು ಸ್ಟ್ರೈನ್ ಅಂತ ಹೇಳ್ತೇವೆ. ನಮ್ಮ ದೈನಂದಿನ ಆಕ್ಟಿವಿಟಿಯಲ್ಲಿ ಕೆಲವು ಸಲ ಬರೆಯುತ್ತುವಾಗ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಸ್ಪ್ರೈನ್ ಆಗ್ಬೋದು. ಸ್ಪ್ರೈನ್ ಹೇಳಿದ್ರೆ ಲಿಗಮೆಂಟ್ ಸ್ಪ್ರೈನ್ ಆಗುವಂಥದ್ದು, ಲಿಗಮೆಂಟ್ ಅನ್ನು ಅದು ಟೈರ್ ಆದರೆ ಸ್ಪ್ರೈನ್ ಅಂತೇಳಿ ಆಗ್ತದೆ,
1: ಹರಿದು ಹೋಗುವಂಥದ್ದು.
2: ಹಾಗೆ ಮಸಲ್ ಅಲ್ಲಿ ಹರಿದು ಹೋದರೆ ಅದು ಸ್ಟ್ರೈನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಇದು ಸ್ಪ್ರೈನ್ ಮತ್ತು ಸ್ಟ್ರೈನ್ ಅಂತೇಳಿ.

0: 50 ವರ್ಷದ ಕಳೆದ ಮೇಲೆ ಆಮೇಲೆ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತಾರೆ. ಡಿಸ್ಕ್ ಹೇಳಿದ್ರೆ ಈ ಬೆನ್ನು ಮೂಳೆ, ಈಗ 33 ಬೆನ್ನು ಮೂಳೆ ಅಂತ ಹೇಳಿದೆ, ಅದರ ಮಧ್ಯಭಾಗದಲ್ಲಿ ಒಂದು ಡಿಸ್ಕ್ ಅಂತ ಹೇಳುವ ಸಾಧನ ಅದು ಕುಷನ್ ಕೊಡ್ತದೆ ಅದಕ್ಕೆ, ಮತ್ತೆ ಅದರಿಂದಾಗಿ ಮೂಮೆಂಟ್, ಸ್ಪೈನ್ ಮೂಮೆಂಟ್ ಆಗುವಂಥದ್ದು. ಹಾಗೂ ಅದು ನಮ್ಮ ಎತ್ತರಕ್ಕೆ ಕೂಡ ಅದು ಕಂಟ್ರಿಬ್ಯೂಟ್ ಮಾಡ್ತದೆ, ಅದು ನಮ್ಮ ಎತ್ತರಕ್ಕೆ ಕೂಡ ಈ ಕುಷನ್ ಇದು ಡಿಸ್ಕ್ ಅಂತ ಹೇಳುವಂಥದ್ದು. ಇದನ್ನು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ. ಏನಾಗ್ತದೆ, ಈ ಪ್ರಾಯ ಆಗ್ತಾ ಹೋದಾಗೆ ಡಿಸ್ಕ್ ಡಿಜನರೇಷನ್ ಆಗ್ತದೆ, ಅದರ ನೀರಿನ ಅಂಶ ಕಡಿಮೆ ಆಗ್ತದೆ ಡಿಸ್ಕಲ್ಲಿ, ಅದರಿಂದಾಗಿ ಅದು ಸವೆತ ಉಂಟಾಗಿ ಮತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತದೆ.
1: ಈಗ ಬಹುಶಃ ಈಚಿನ ವರ್ಷಗಳಲ್ಲಿ ಅದನ್ನ ಜಾಸ್ತಿ ಕೇಳ್ತಾ ಇದ್ವಿ, ಈಗ ಆ ಡಿಸ್ಕಿನ ಸಮಸ್ಯೆ ಇದೆ ಅನ್ನುವಂತಹದ್ದು, ಇದು ವಯೋಮಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೋ ಅಥವಾ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯೋ ಹೇಗೆ ಇದು?
0: ಹೌದು, ಡಿಸ್ಕ್ ಡಿಜನರೇಷನ್ ಯೂಶಲಿ ನಾನು ಮೊದಲು ಹೇಳಿದಾಗೆ ಕುತ್ತಿಗೆ ಭಾಗ ಅಥವಾ ಲಂಬಾರ್ ಭಾಗದಲ್ಲಿ ಸಾಧಾರಣವಾಗಿ ಜಾಸ್ತಿ ಆಗುವಂಥದ್ದು. ಅದು ಈಗಾಗಲೇ ಹೇಳಿದಾಗ ಡಿಸ್ಕ್ ಡಿಜನರೇಷನ್ ಆಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಕೆಲಸದಿಂದ ಬರ್ಬೋದು, ಕೆಲಸ ಮಾಡದೇ ಇದ್ರೂ ಕೂಡ ಬರ್ಬೋದು. ಹೇಗೆ ಅಂತೇಳಿ ಆಮೇಲೆ ಹೇಳ್ತೇನೆ. ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಕೂಡ ಬರ್ತದೆ, ಭಾರ ಎತ್ತುವುದರಿಂದ, ಅವರ ಕೆಲಸಕ್ಕೆ ತಾಣಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಕೂಡ ಬರ್ತದೆ.
1: ಮುಂದೆ ಹೇಳಿ.
0: ಮುಂದೆ ಅದರಲ್ಲಿ ರ್ಯಾಡಿಕ್ಯುಲೋಪತಿ ಅಂತೇಳಿ ಉಂಟು. ರ್ಯಾಡಿಕ್ಯುಲೋಪತಿ ಹೇಳಿದ್ರೆ ಅದರಲ್ಲಿ ನರಗಳ ಈ ಬೆನ್ನು ಮೂಳೆಯ ಒಳಗೆ ಸ್ಪೈನಲ್ ಕೆನಾಲ್ ಉಂಟು, ಸ್ಪೈನಲ್ ಕೆನಾಲ್ ಒಳಗೆ ಸ್ಪೈನಲ್ ಕಾರ್ಡ್ ಮತ್ತೆ ಅದರ ನರಗಳು ಬರ್ತದೆ. ಹಾಗೆ ಆ ನರಗಳ ಕಂಪ್ರೆಷನ್ ಆದಾಗ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ. ನರಗಳ ಕಂಪ್ರೆಷನ್ ನಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಬರ್ತದೆ, ಹಾಗೆ ಸ್ಪೈನಲ್ ಸ್ಟಿನೋಸ್ ಆದರೂ ಕೂಡ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದ್ರೆ ಏನು ಆಮೇಲೆ ನಾನು ಹೇಳ್ತೇನೆ. ಮತ್ತೆ ಇನ್ನೊಂದು ಕಂಡೀಷನ್ ಶಯಟಿಕ ಅಂತೇಳಿ, ಭಾರಿ ಕಾಮನ್ ಆಗುವಂಥದ್ದು. ಶಯಟಿಕ್ ನರು ಒಂದು ತಿಕ್ಕೆಸ್ಟ್ ನರು ನಮ್ಮ ಶರೀರದಲ್ಲಿ,
1: ಅದು ಬೆನ್ನು ಮೂಳೆ ಒಳಗಡೆ ಇರುವಂತದ್ದು,
0: ಸೊಂಟ ಭಾಗದಿಂದ ಕೆಳಗೆ ಬರುವಂತದ್ದು, ಸೊಂಟದಲ್ಲಿ ಬೆನ್ನಿನ ಒಳಗೆ ಅದಕ್ಕೆ ಅದರ ಬೇರುಗಳು ಉಂಟು, ಅದರಿಂದ ಕೆಳಗೆ ಬರುವಾಗ ಅದು ದೊಡ್ಡ ನರ ಆಗಿ ಬರ್ತದೆ. ಅದರ ನೋವು ಅದರ ಬೇರಿಂದ ಹಿಡಿದು ಅದರ ಮೇನ್ ಟ್ರಂಕ್ನವರೆಗೆ ಎಲ್ಲಿ ಕೂಡ ಬರಬಹುದು, ಬೇರೆ ಬೇರೆ ಕಾರಣಗಳ ಬರ್ತದೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರೂ ಶಯಟಿಕನ ಬರ್ತದೆ, ಸೊಂಟ ಭಾಗದಲ್ಲಿ ನರದ ತೊಂದರೆ ಇದ್ದ ಬರ್ತದೆ, ಕೆಲವು ಸಲ ನರದ ಟ್ಯೂಮರ್ ಬರ್ಬೋದು ಅಥವಾ ಸಿಸ್ಟ್ ಇರ್ಬೋದು, ಅದರಲ್ಲಿ ಗುಳ್ಳೆ, ನೀರಿನ ಗುಳ್ಳೆ ತರ ನರದಲ್ಲಿ ಬಂದರೂ ಕೂಡ ಶಯಟಿಕ ಪೇನ್ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ಪಾಂಡಿಲೋಸಿಸ್ ಅಂತೇಳಿ, ಸ್ಪಾಂಡಿಲೋಸಿಸ್ ಹೇಳಿದ್ರೆ ಸವೆತ ಉಂಟಾಗುದು, ಈ ಹೇಗೆ ನಮಗೆ ಮೊಣಕಾಲು ಸವೆತ ಉಂಟಾಗ್ತದೆ, ಹಾಗೆ ಬೆನ್ನಿನ ಭಾಗದಲ್ಲಿ ಆಗುವ ಕುತ್ತಿಗೆ ಭಾಗದಲ್ಲಿ ಕೂಡ ಸ್ಪಾಂಡಿಲೋಸಿಸ್ ಆಗ್ಬಹುದು. ನಮ್ಮ ಕೆಲಸದಲ್ಲಿ ಆಗುವಂಥದ್ದು, ಕೆಲಸದ ಒತ್ತಡ, ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಅದರಿಂದ ಸ್ಪಾಂಡಿಲೋಸಿಸ್ ಬರಬಹುದು. ಸಾಧಾರಣವಾಗಿ 40-50 ವರ್ಷ ಕಳೆದ ಮೇಲೆ ಬರುವಂಥದ್ದು. ಇನ್ನೊಂದು ಸ್ಪಾಂಡಿಲೋಲಿಸ್ಟೆಸಿಸ್ ಅಂತೇಳಿ, ಇದು ಲಿಸ್ಟೆಸಿಸ್ ಹೇಳಿದ್ಕೊಳ್ಳದೆ ಒಂದು ವರ್ಟಿಬ್ರ ಇನ್ನೊಂದು ವರ್ಟಿಬ್ರ ಮೇಲೆ ಜಾರುವಂಥದ್ದು, ಅದು ಬೇರೆ ಬೇರೆ ಕಾರಣ ಜಾರುತ್ತದೆ. ಹಾಗೆ ಜಾರುವುದರಿಂದಾಗಿ ನರಕ್ಕೆ ಒಂದು ಪಿಂಚ್ ಮಾಡಿದಾಗ ಆಗ್ತದೆ, ಒತ್ತಿದಾಗ ಆಗ್ತದೆ, ಅದರಿಂದಾಗಿ ನೋವು ಬರ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಮಗೆ ಇಂಜುರಿ ಆದಾಗ, ಟ್ರಾಮಾ ಅಂತ ಹೇಳ್ತೇವೆ, ಇಂಜುರಿ ಆದಾಗ, ಇಂಜುರಿ ಬೇರೆ ಬೇರೆ ಕಾರಣಗಳಿಂದ, ಈಗ ಬಿದ್ದು ತಾಗಬಹುದು, ಬಿದ್ದಾಗ ಕೂತಾಗಿ ಬಿದ್ದಾಗ ಸ್ಪೈಕ್ ಆಗ್ಬಹುದು,
1: ಅಥವಾ
0: ಆಕ್ಸಿಡೆಂಟ್ ಕೂಡ ತಾಗ್ತದೆ, ಹಾಗೆ ಮರದಿಂದ ಬಿದ್ದಾಗ ಕೂಡ, ಬೇರೆ ಬೇರೆ ಕಾರಣಗಳಿಂದ ಬಿದ್ದಾಗ ಅದರಲ್ಲಿ ಸ್ಪ್ರೈನ್ ಆಗ್ಬಹುದು, ಸ್ಟ್ರೈನ್ ಆಗ್ಬಹುದು, ಡಿಸ್ಪ್ರೊಲ್ಯಾಪ್ಸ್ ಆಗ್ಬಹುದು, ಫ್ರಾಕ್ಚರ್ ಆಗ್ಬಹುದು, ಫ್ರಾಕ್ಚರ್ ಆಗಿ ಪ್ಯಾರಲೈಸಿಸ್, ಪ್ಯಾರಾಪ್ಲೀಜಿಯಾ ಕೂಡ ಆಗ್ಬಹುದು. ಇನ್ನೊಂದು ಸ್ಪೈನಲ್ ಸ್ಟಿನೋಸ್ ಅಂತ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದ್ರೆ ಸ್ಪೈನ್ ನ ಒಳಗಡೆ ಸ್ಪೈನಲ್ ಕಾಲಮ್ ಅಂತ ಹೇಳಿ, ಒಳಗೆ ಸ್ಪೈನಲ್ ಕೆನಾಲ್, ಅದರ ಒಳಗೆ ಸ್ಪೈನಲ್ ಕಾರ್ಡ್ ಮತ್ತೆ ಸ್ಪೈನಲ್ ನರ್ವ್ಸ್ ಹೊರಗಡೆ ಬರ್ತದೆ. ಅದರಿಂದ ಈ ಸ್ಪೈನಲ್ ಕೆನಾಲ್ ಅಲ್ಲಿ ಜಾಗದ ಕೊರತೆ ಉಂಟಾಗಿ, ಜಾಗ ಕಡಿಮೆ ಆಗಿ ಅದರಲ್ಲಿ ನರಕ್ಕೆ ಕಂಪ್ರೆಷನ್ ಆದಾಗ ಆಗ್ತದೆ, ಒತ್ತಡ ಶುರುವಾಗ್ತದೆ, ಅದರಿಂದಾಗಿ ಕಾಲಿನ ನೋವು ಅಥವಾ ಸೊಂಟದಲ್ಲಿ ನೋವು ಶುರುವಾಗಿ ಕಾಲಲ್ಲಿ ವೀಕ್ನೆಸ್ ಕೂಡ ಬರಬಹುದು. ಇನ್ನು ಕೆಲವರಿಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಕೆಲವು ವ್ಯತ್ಯಾಸ ಇರ್ತದೆ, ಸ್ಕೋಲಿಯೋಸಿಸ್ ಅಂದ್ರೆ ಸೈಡ್ ಬೆಂಡ್ ಆಗುವಂಥದ್ದು ಅಥವಾ ವಕ್ರವಾಗಿ ಇರುವಂಥದ್ದು, ಗೂನು ಬೆನ್ನು ಅಂತ ಹೇಳ್ತೇವೆ, ಸೈಡಿಗೆ ಬೆಂಡ್ ಆಗಿದ್ರೆ ಸ್ಕೋಲಿಯೋಸ್ ಅಂತ ಹೇಳುವಂಥದ್ದು. ಹಾಗೆ ಮುಂದಕ್ಕೆ ಬಾಗಿಕೊಂಡಿದ್ರೆ, ಈ ಪ್ರಾಯ 70-80 ಆಗುವ ಮುಂದಕ್ಕೆ ಬಗ್ಗಿಕೊಂಡು ಹೋಗ್ತೇವೆ ಶರೀರ, ಅದು ಕೈಫೋಸ್ ಅಂತ ಹೇಳುವಂಥದ್ದು. ಹಾಗೆ ಲಾರ್ಡೋಸ್ ಅಂದ್ರೆ ಹಿಂದಕ್ಕೆ ಬಗ್ಗಿಕೊಂಡಿದ್ರೆ ಅದು ಲಾರ್ಡೋಸ್ ಅಂತೇಳಿ. ಈ ಮೂರು ಕಂಡೀಷನ್ ಕೂಡ ಬೆನ್ನು ನಾವು ಆಗಾಗ ಬಾಧಿಸಬಹುದು.
1: ಅಂದ್ರೆ ಹುಟ್ಟಿನಿಂದಲೂ ಕೂಡ ಬೆನ್ನು ಗೂನು ಆಗುವಂತ ಒಂದು ಸಮಸ್ಯೆ ಬರಬಹುದು.
0: ಹೌದು, ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಗೂನು ಬೆನ್ನು ಇರ್ತದೆ, ಅಂತವರಿಗೆ ಸರಿ ಚಿಕಿತ್ಸೆ ನೀಡಿದ್ರೆ 15-16 ವರ್ಷದ ಒಳಗೆ ಚಿಕಿತ್ಸೆ ನೀಡಿದ್ರೆ ಸರಿಪಡಿಸಬಹುದು.
1: ಡಾಕ್ಟ್ರೆ, ಆಮೇಲೆ ಈಗ ಸಾಕಷ್ಟು

0: ಸಾಮಾನ್ಯವಾಗಿ ಕಂಡುಬರುವಂತಹ ಬೆನ್ನು ನೋವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಈ ಬೆನ್ನು ನೋವಿನ ಸಮಸ್ಯೆಗಳೆಲ್ಲ ಬರ್ತವೆ?
1: ವೃತ್ತಿಗೆ ಸಂಬಂಧಪಟ್ಟಾಗ ಈಗ ಎರಡು ತರದ ವೃತ್ತಿ ಉಂಟು, ಓವರ್ ವರ್ಕ್ ಮತ್ತೆ ಅಂಡರ್ ವರ್ಕ್ ಅಂತ. ಓವರ್ ವರ್ಕ್ ಅಲ್ಲದೆ ಒಬ್ಬ ಕೂಲಿ ಕೆಲಸ ಮಾಡುವ ಅಥವಾ ರೆಗ್ಯುಲರ್ ಆಗಿ ಭಾರ ಎತ್ತುವವನು, ಭಾರವನ್ನು
0: ಕಲ್ಲು
1: ಕಡಿಯುವಂಥದ್ದು, ಹೊತ್ತುಕೊಂಡು ಹೋಗುವಂಥದ್ದು, ಭಾರವನ್ನು ದೂಡುವಂಥದ್ದು, ಭಾರವನ್ನು ಇಳಿಯುವಂಥದ್ದು ಅವರ ಕೆಲವೇ ಅದು ಆಗಿರೋ. ಅವರ ಸ್ಪೈನ್ ಆಗಾಗ ತಾಕ್ತಾ ಇರ್ತದೆ ಅವರಿಗೆ, ಅದರಿಂದಾಗಿ ಬೆನ್ನು ಭಾರಿ ಕಾಮನ್ ಆಗಿ ಅವರಲ್ಲಿ ಬರ್ತದೆ, ಬಾಧಿಸ್ತದೆ. ಹಾಗೆ ಇನ್ನೊಂದು ಕ್ಯಾಟಗರಿ ಕೆಲಸ ಮಾಡದೇ ಇರುವವರು, ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡುವವರು, ಅಂದ್ರೆ ಶಾರೀರಿಕವಾಗಿ ಕೆಲಸ ಮಾಡುವುದು,
0: ದೈಹಿಕ ಶ್ರಮ ಇಲ್ಲದೆ,
1: ದೈಹಿಕ ಶ್ರಮ ಇಲ್ಲದೆ ಆಫೀಸ್ನಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವುದು, ಕುಳಿತು ಕೆಲಸ ಮಾಡುವವರು, ಅವರ ಪಾಶ್ಚರ್ ಹಾಳಾಗಿ ಅದು ಸರಿಯಾಗಿ ಕೂತ್ಕೊಳ್ಳುವ ಬದಿ ಬಗ್ಗಿಕೊಂಡು ಕೂತ್ಕೊಳ್ಳುವಂಥದ್ದು, ಮತ್ತೆ ಸರಿಯಾದ ವ್ಯಾಯಾಮ ಇಲ್ಲ, ಬೆನ್ನಿಗೆ ವ್ಯಾಯಾಮ ಸಿಗುವುದಿಲ್ಲ, ಕೂತ್ಕೊಂಡೇ ಇರ್ತಾರೆ ಬೆಳಗಿಂದ ಸಾಯಂಕಾಲದವರೆ ಕೂತ್ಕೊಂಡೇ ಇರ್ತಾರೆ, ಮನೆ ಹೋಗಿ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಆದರೂ ಅದು ಸಾಕಾಗುವುದಿಲ್ಲ. ಮತ್ತೆ ವಾರದ ಕೊನೆಯಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯನ್ನು ಮಾಡ್ತಾರೆ ಅಥವಾ ಕೆಲಸ ಮಾಡ್ಬೋದು, ಹೆವಿ ವರ್ಕ್ ಮಾಡಿದಾಗ ಅದು ವೀಕೆಂಡ್ ವಾರಿಯರ್ ಅಂತ ಹೇಳುವಾಗ ಸಡನ್ ಆಗಿ ಒಂದು ಒಂದು
0: ಇಡೀ ವಾರ ಒಂದು ವಿಶ್ರಾಂತಿ ತಕ್ಷಣ ಒಂದು ವೀಕೆಂಡ್
1: ಮಾಡಿದ ಕೂಡಲೇ ಆಗ ಬೆನ್ನು ಬಂದೇ ಬರ್ತದೆ ಅಂತವ್ರು.
0: ಈ ಪೋಸ್ಚರ್ ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಎಷ್ಟು ಸರಿ ನಾವು ಕಂಪ್ಯೂಟರ್ನಲ್ಲಿ 8 ಗಂಟೆ ಕೆಲಸ ಮಾಡುವಂತಹ ಒಂದು ಕೆಲಸ ಇದೆ ಅಂತ ಒಂದು ಉದ್ಯೋಗದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಏನೇನು ಸಮಸ್ಯೆಗಳು ಬರ್ತವೆ ಈಗ ಬೆನ್ನಿನ ನೋವಿಗೆ ಸಂಬಂಧಪಟ್ಟ ಹಾಗೆ?
1: ಈ ಆಫೀಸ್ನಲ್ಲಿ ಕೆಲಸ ಮಾಡೋರು, ಈಗ ಅವ್ರ ಕೆಲಸವೇ ಆಫೀಸ್ನಲ್ಲಿ ಇರೋದು, ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಂಡೇ ಇರಬೇಕು, ಕೂತ್ಕೊಳ್ಳದೆ ಇರ್ಲಿಕ್ಕಾಗುದು, ಅವರ ಚೇರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಬಹುದು, ಕೂತ್ಕೊಳ್ಳುವಾಗ ಅವರ ಮೊಣಕಾಲ ಸೊಂಟದ ಭಾಗ ಒಂದೇ ಲೆವೆಲ್ ಅಲ್ಲಿ ಇರುವಾಗ ನೋಡಿಕೊಳ್ಬಹುದು. ಎರಡನೇದು ಸ್ಟ್ರೈಟ್ ಆಗಿ ಕೂತ್ಕೊಳ್ಳುವಂಥದ್ದು, ಬಗ್ಗಿ ಕೂತ್ಕೊಳ್ಬಾರದು, ನೇರವಾಗಿ ಕೂತ್ಕೊಳ್ಳುವಾಗೆ. ಮೂರನೇದು ಬೆನ್ನು ಸೊಂಟದ ಹಿಂಬದಲ್ಲಿ ಸಣ್ಣ ಪಿಲ್ಲು ಅಥವಾ ಸಣ್ಣ ಬಟ್ಟೆ ಸಪೋರ್ಟ್ ಇರುವ ಹಾಗೆ, ಸೊಂಟಕ್ಕೆ ಸಪೋರ್ಟ್ ಬೇಕೇ ಬೇಕು ಕೂತ್ಕೊಳ್ಳುವಾಗ. ನಾಲ್ಕನೇದು ಈಗ ಇಡೀ ದಿವಸ ಕೂತ್ಕೊಳ್ಳುವಾಗ ಒಂದು 2 ಗಂಟೆ ಪ್ರತಿ ಗಂಟೆಗೆ ಒಂದ್ಸಲ ಚೇರಿಂದ 5 ನಿಮಿಷ ಹೊರಗೆ ಬಂದು ಆಚೀಚೆ ನಡೆದಾಡಿ ಒಂದು ಸ್ಟ್ರೆಚ್ ಮಾಡುವಂತ ಏನೋ ಮಾಡಿದ್ರೆ ಅವರಿಗೆ ಬೆನ್ನು ನೋವು ಬಾಧಿಸ್ಲಿಕ್ಕಿಲ್ಲ, ಇಂಥದ್ದು ಪ್ರಿಕಾಷನ್ ತಗೊಳ್ಬಹುದು ಅವರು.
0: ಇನ್ನೊಂದು ವಿಚಾರನ ನೀವು ಪ್ರಸ್ತಾಪ ಮಾಡಿದ್ರಿ, ಭಾರ ಎತ್ತುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಬೆನ್ನು ನೋವು ಸಡನ್ ಆಗಿ ಬರಬಹುದು ಅಂತ, ಇದನ್ನ ಹೇಗೆ ನಿವಾರಿಸುವುದು ಅಥವಾ ಒಂದು ಸರಿಯಾದ ಕ್ರಮ ಅಂದ್ರೆ ಹೇಗೆ? ಇದು
1: ಈಗ ಭಾರ ಎತ್ತಬೇಕಾಗಿದೆ, ಕೆಲವರು ಕೆಲಸ ಇರ್ತದೆ, ಭಾರ ಎತ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಾರ ಎತ್ತುವಾಗ ಅವರ ತೂಕಕ್ಕಿಂತ ಜಾಸ್ತಿ ಭಾರ ಎತ್ತಬಾರ್ದು, ಅವರ ತ್ರಾಣಕ್ಕಿಂತ ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬಾರ್ದು. ಅಂತ ಭಾರ ಎತ್ತಲಿಕ್ಕಿದ್ರೆ ಅವ್ರು ಇನ್ನೊಬ್ಬರ ಸಹಾಯ ತಗೊಳ್ಬೇಕು ಅಥವಾ ಕೆಲವು ಮೆಷಿನ್ ಅನ್ನು ಯೂಸ್ ಮಾಡಬಹುದು. ಮತ್ತೆ ಎರಡನೇದು ಇಂಪಾರ್ಟೆಂಟ್ ಅಲ್ಲದೆ, ಭಾರ ಎತ್ತುವಾಗ ಅವರ ಭಾರವನ್ನು ಅವರ ಕಾಲು ಬುಡಕ್ಕೆ ತರಬೇಕು, ದೂರ ಇಟ್ಕೊಂಡು ಅದನ್ನು ಭಾರವನ್ನು ಎತ್ತಬಾರ್ದು. ಮೂರನೇದು ಭಾರ ಎತ್ತುವಾಗ ಸೊಂಟ ಮತ್ತು ಮೊಣಕಲನ್ನ ಬಗ್ಗಿ ನಮ್ಮ ಶರೀರ ಬಗ್ಗಿಸಿ ಮಾಡಬೇಕು, ತಲೆಯನ್ನು ತಗ್ಗಿಸಿ ನಾವು ಭಾರ ಎತ್ತಬೇಕು, ಬೆನ್ನನ್ನು ಬಗ್ಗಬಾರದು.
0: ಎರಡು ಕಾಲನ್ನು ಹತ್ತಿರ ಹತ್ತಿರ ಇಟ್ಟುಕೊಂಡು ಭಾರವನ್ನು ಎತ್ತುವಂತಹದ್ದಲ್ಲ, ಒಂದು ಕಾಲ ಹಿಂದೆ ಒಂದು ಕಾಲ ಮುಂದೆ
1: ಹಾಗೆ ಎತ್ತಬೇಕು. ಹೌದು, ಅದು ಭಾರವನ್ನು ನಮ್ಮ ಶರೀರಕ್ಕೆ ನಮ್ಮ ಹತ್ತಿರ ತಗೊಂಡು ಬಂದು ಎತ್ತಬೇಕು,
0: ಮತ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಎತ್ತುವುದಕ್ಕೆ ಹೋಗಬಾರ್ದು.
1: ಮತ್ತೆ ಒಂದ್ಸಲ ಬೆನ್ನು ನೋವು ಬಂದಿದ್ರೆ ಮತ್ತೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು.
0: ಈ ಫಸ್ಟ್ ಪಾರ್ಟ್ನಲ್ಲಿ ಏನಾದ್ರು ಬಾಕಿ ಉಂಟು ಸ್ವಲ್ಪ ವಿವರವಾಗಿ ಹೇಳಿದ್ದಾನೆ.
1: ಇನ್ನು ಇದೆಲ್ಲ ನಾನೀಗ ಹೇಳಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು, ಕೆಲವು ಅಸಾಮಾನ್ಯ ತೊಂದರೆ ಇರ್ತದೆ, ರ್ಯಾರ್ ಆಗಿ ಬಾಧಿಸುವಂಥದ್ದು, ಬಟ್ ಅದೆಲ್ಲ ಭಾರಿ ತುಂಬ ಸೀರಿಯಸ್ ಇರುವಂಥದ್ದು. ಈಗ ಉದಾಹರಣೆಗೆ ಇನ್ಫೆಕ್ಷನ್ ಆಗುವಂಥದ್ದು, ಈ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತಾರೆ ಸ್ಪೈನ್, ಇದು ಭಾರಿ ರೇರ್ ಆಗುವಂತ, ಆದ್ರೆ ಅದು ತುಂಬಾ ಬಾಧಿಸ್ತದ.
0: ಊತ ಆಗುವಂತದ್ದು ಹೇಗೆ ಇದು ಇನ್ಫೆಕ್ಷನ್?
1: ಇನ್ಫೆಕ್ಷನ್ ಹೇಳಿದ್ರೆ ಈ ನಮ್ಮ ಬೆನ್ನು ಮೂಳೆ ಈ ಇಂಟೆಸ್ಟೈನ್ ಗೆ ಹತ್ರ ಇರ್ತದೆ, ಅಲ್ಲಿ ಇಂಟೆಸ್ಟೈನ್ ಇನ್ಫೆಕ್ಷನ್ ಇದ್ದು ಅಥವಾ ಪೆಲ್ವಿಕ್ ಇನ್ಫೆಕ್ಷನ್ ಇದ್ದು ಅಲ್ಲಿಗೆ ಸ್ಪ್ರೆಡ್ ಆಗ್ಬಹುದು, ಅಥವಾ ಕೆಲಸ ಟ್ಯೂಬರ್ಕ್ಲೋಸ್ ಬಾಧಿಸ್ಬೋದು ಅದಕ್ಕೆ, ಅಥವಾ ಕೆಲಸ ಆಪರೇಷನ್ ಆದ್ಮೇಲೆ ಕೂಡ ಇನ್ಫೆಕ್ಷನ್ ಆಗ್ಬೋದು ಆ ಜಾಗಕ್ಕೆ. ಹಾಗೆ ಡಿಸ್ಕ್ ಅಂತ ಹೇಳಿದೇವಲ್ಲ, ಆ ಡಿಸ್ಕ್ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಡಿಸ್ಕೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಸೇಕ್ರೋಐಲೈಟಿಸ್ ಅಂತ ಹೇಳಿ ಈ ಹೊಟ್ಟೆ ಒಳಗಿನ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸೇಕ್ರೋಐಲೈಟಿಸ್ ಇನ್ಫೆಕ್ಷನ್ ಆಗ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದು ಮ್ಯಾಲಿಗ್ನೆನ್ಸಿ, ಈ ಕ್ಯಾನ್ಸರ್ ಆಗುವಂಥದ್ದು ಬೆನ್ನು ಮೂಳೆಯಲ್ಲಿ ರೇರ್, ತುಂಬಾ ಅನ್ಕಮನ್ ಆಗುವಂಥದ್ದು, ಆದ್ರೆ ಯೂಶಲಿ ಆದಾಗ ಅದು ಬೇರೆ ಕಡೆ ಇರುವ ಕ್ಯಾನ್ಸರ್ ಇಲ್ಲಿಗೆ ಸ್ಪ್ರೆಡ್ ಆಗುವಂತದ್ದೇ ಜಾಸ್ತಿ. ಹಾಗೆ ಯಾವುದೇ ಕ್ಯಾನ್ಸರ್ ರೋಗಿಗಳು ಬೆನ್ನು ನೋವು ಇದ್ದಾಗ ಅದನ್ನು ಇಗ್ನೋರ್ ಮಾಡಬಾರ್ದು, ಅದಕ್ಕೆ ಬೇಕಾದ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ನೋಡಿಕೊಳ್ತಾ ಇರಬೇಕಾಗ್ತದೆ. ಮತ್ತೆ ಇನ್ನೊಂದು ಕಾಡೋಇಕ್ವಿನಾ ಸಿಂಡ್ರೋಮ್ ಅಂತೇಳಿ, ತುಂಬಾ ದೊಡ್ಡ ಡಿಸ್ಕ್ ಪ್ರಾಲಾಪ್ಸ್ ಆಗಿ ಗ್ರೂಪ್ ಆಫ್ ನರ್ವ್ಸ್ ಅನ್ನು ಕಂಪ್ರೆಸ್ ಮಾಡಿಬಿಡ್ತದೆ, ಅದರಿಂದಾಗಿ ಮೂತ್ರಕೋಶಕ್ಕೆ

0: ನಮ್ಮ ಇಂಟೆಸ್ಟೈನ್ ಮಲಮೂತ್ರಕ್ಕೆ ತೊಂದರೆ ಆಗ್ಬೋದು. ಅದು ಬರಿ ಸೀರಿಯಸ್ ಕಂಡೀಷನ್. ಅದು ಇನ್ನೊಂದು ಬೆನ್ನಿಗೆ ಸಂಬಂಧ ಪಡದೇ ಇರುವಂತಹ ಕೆಲವು ಕಂಡೀಷನ್ ಇರ್ತದೆ. ಅಯೋರ್ಟಿಕ್ ಅನ್ಯೂರಿಸಮ್ ಅಂತ, ಹೊಟ್ಟೆ ಒಳಗೆ ರಕ್ತನಾಳ ದೊಡ್ಡದಾಗಿ ಅದರಿಂದಾಗಿ ಬೆನ್ನು ನೋವು ಬರ್ಬೋದು. ಬೆನ್ನಲ್ಲಿ ತೊಂದರೆ ಇರುವುದಿಲ್ಲ, ಅದರಿಂದಾಗಿ ಬೆನ್ನು ನೋವು ಬರ್ಬೋದು. ಅದು ಒಂದು ಕಾರಣ. ಮತ್ತೆ ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಸ್ಟೋನ್ ಆಗಿ ಬೆನ್ನು ನೋವಿನ ರೀತಿ ಬಾಧಿಸಬಹುದು.
1: ಪ್ರಾರಂಭದಲ್ಲಿ ಹೊಟ್ಟೆ ನೋವು ಅಂತ ಹೇಳ್ಬೋದು, ಕಡೆಗೆ ಬೆನ್ನು ನೋವು
0: ಆಗ್ಬೋದು. ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರಿಂದ ಕಿಡ್ನಿ ಸ್ಟೋನ್ ಅನ್ನು ನೋಡಿ ಟ್ರೀಟ್ಮೆಂಟ್, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬಹುದು. ಮತ್ತೆ ಕೆಲವು ರಿಟ್ರೋಪೆರಿಟೋನಿಯಲ್ ಟ್ಯೂಮರ್ಸ್ ಅಂತ ಮ್ಯಾಲಿಗ್ನೆನ್ಸಿ ಬರಬಹುದು. ಸ್ಪೈನ್ ಹತ್ರನೇ ಇರುವಂತಹ ಸಾಫ್ಟ್ ಟಿಶ್ಯೂ ಮ್ಯಾಲಿಗ್ನೆನ್ಸ್ ಬಂದು ರೇರ್ ಆಗಿ ಬೆನ್ನು ನೋವಾಗಿ ಇರಬಹುದು ಅದು. ಮತ್ತೆ ಕೆಲವು ಜನರಲ್ ಕಂಡೀಷನ್ ನಿಮಗೆ ಬೆನ್ನು ನೋವು ಬಾಧಿಸುವಂತದ್ದು ಕೆಲವು ಕಂಡೀಷನ್ ಉಂಟು. ರೊಮಟಾಯ್ಡ್ ಆರ್ಥರೈಟಿಸ್, ರಕ್ತವಾತಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೂಡ ನಮ್ಮ ಕುತ್ತಿಗೆ ಭಾಗಕ್ಕೆ ಅಥವಾ ಸೊಂಟ ನೋವಿಗೆ ಬರಬಹುದು. ಅದರಲ್ಲಿ ಹಾಗೆ ಇನ್ನೊಂದು ಅಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇದೆ, ಅದರಲ್ಲೂ ಕೂಡ ನೋವು ಬರಬಹುದು. ಹಾಗೆ ನಮ್ಮ ಆಸ್ಟಿಯೋಪೊರೋಸಿಸ್ ಅಂತೇಳಿ ಬರ್ತದೆ, ಮೂಳೆಯ ಸಾಂದ್ರತೆ ಕಡಿಮೆ ಆಗಿ ಮೂಳೆ ಟೊಳ್ಳಾಗಿ ಅದರಿಂದಾಗಿ ಸಣ್ಣ ಸಣ್ಣ ಫ್ರಾಕ್ಚರ್ ಆಗಿ ಸೊನೋವತ ಬೆನ್ನು ನೋವು ಬರಬಹುದು. ಇದಕ್ಕೆ ಕಾಸಸ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿ ಆಸ್ಟಿಯೋಪೊರೋಸಿಸ್ ಆಗ್ತದೆ. ಇನ್ನೊಂದು ಹೆಂಗಸರಲ್ಲಿ ಗರ್ಭಕೋಶ ತೊಂದಾಗಿ ಸೊಂಟ ನೋವು ಬರ್ಬೋದು. ಆದ್ರೆ ಸೊಂಟದಲ್ಲಿ ಏನು ತೊಂದರೆ ಇರಲಿಕ್ಕಿಲ್ಲ ಅವರಿಗೆ. ಕೆಲವು ಸಲ ಗರ್ಭಕೋಶದ ಕಣಗಳು ಗರ್ಭಕೋಶದ ಹೊರಗೆ ಆಗಿ ಅದರಿಂದಾಗಿ ಎಂಡೋಮೆಟ್ರಿಯೋಸಿಸ್ ಇದ್ದಾವೆ, ಅದರಿಂದಾಗಿ ಬೆನ್ನು ನೋವು ಸೊಂಟ ನೋವು ಬರ್ಬೋದು. ಅದು ಕೂಡ ಒಂದು ಕಾರಣ ಹೆಂಗಸರಲ್ಲಿ ಬಾಧಿಸುವಂಥದ್ದು. ಮತ್ತೆ ಫೈಬ್ರೋಮಯಾಲ್ಜಿ ಅಂತ, ಬೆನ್ನಲ್ಲಿ ಯಾವುದೇ ತೊಂದರೆ ಇಲ್ದಿದ್ರು ಕೂಡ ಮಸಲ್ ಪೇನ್ ಆಗುವಂಥದ್ದು, ಸೊಂಟದ ಮಸಲ್ ಪೇನ್ ಆಗಿ ಅದರಿಂದಾಗಿ ಕ್ರಾನಿಕ್ ಬೆನ್ನು ನೋವು ಬರ್ಬೋದು.
1: ಈಗ ಸಾಕಷ್ಟು ವಿಧಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಬೆನ್ನುಳೆ ಎಲ್ಲ ಭಾಗದಲ್ಲಿಯೂ ಕೂಡ ಒಂದಲ್ಲ ಒಂದು ನೋವು ಬರ್ತದೆ ಅಂತ ಹೇಳಿ.
0: ಹೌದು ಸರ್.
1: ವಯೋಮಾನಕ್ಕೂ ಈ ಬೆನ್ನು ನೋವಿಗೆ ಏನಾದರೂ ಸಂಬಂಧ ಉಂಟಾ?
0: ಹೌದು ಸರ್. ಯೂಶ್ವಲಿ ಫಸ್ಟ್ ಬೆನ್ನು ನೋವು 30-50 ವರ್ಷದೊಳಗೆ ಬರ್ಬೋದು ಅಂತ ಹೇಳ್ತಾರೆ. 50 ವರ್ಷ ಕಳೆದ ಮೇಲೆ ಆಗಾಗ ಬರ್ಬೋದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ 50 ವರ್ಷ ಆದ ಮೇಲೆ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತದೆ, ಮತ್ತೆ ನಮ್ಮ ಬೆನ್ನಿನ ಸೊಂಟದ ಮಸಲ್ ಸ್ಟ್ರೆಂತ್ ಮತ್ತೆ ಅದು ಇಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ಹಾಗೆ ಡಿಸ್ಕ್ ಅಂತ ನಾ ಹೇಳಿದೆ, ಅದರ ನೀರಿನ ಅಂಶ ಕಡಿಮೆ ಆಗಿ ಕುಷನಿಂಗ್ ಇಫೆಕ್ಟ್ ಕೂಡ ಕಡಿಮೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಬೆನ್ನು ನೋವು 50 ವರ್ಷದ ಮೇಲೆ ಆಗಾಗ ಬರ್ತಾ ಇರ್ತದೆ.
1: ಈ ಸಾಂದ್ರತೆ ಎಲ್ಲ ಕಡಿಮೆ ಆಗುವುದಕ್ಕೆ ನಮ್ಮ ಆಹಾರ ಪದ್ಧತಿಯು ಕಾರಣವೋ ಅಥವಾ ಹೇಗಿದು?
0: ಆಹಾರ ಪದ್ಧತಿ ಒಂದು ಕಾರಣ, ಎರಡನೇದು ನಮ್ಮ ಆಕ್ಟಿವಿಟಿ, ನಮ್ಮ ಎಕ್ಸಸೈಸ್
1: ಚಟುವಟಿಕೆ.
0: ನಮ್ಮ ಬೆನ್ನಿಗೆ ಬೇಕಾದ ವ್ಯಾಯಾಮ ನಾವು ಮಾಡದೇ ಇದ್ರೆ ಅದರಿಂದಾಗಿ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತೆ ಸಾಧಾರಣವಾಗಿ ನಮ್ಮ ಫಿಟ್ನೆಸ್ ಇಂಪಾರ್ಟೆಂಟ್ ರೋಲ್ ಈ ಬೆನ್ನು ನೋವಲ್ಲಿ. ನಮ್ಮ ಯಾರು ಫಿಸಿಕಲಿ ಅಷ್ಟು ಫಿಟ್ ಇರುವುದಿಲ್ಲ ಅವರಿಗೆ ಬೆನ್ನು ಆಗಾಗ ಬಾಧಿಸ್ತಾ ಇರ್ತದೆ. ಯಾಕಂದ್ರೆ ನಮ್ಮ ಬೆನ್ನು ಮೂಳೆಯ ಅಕ್ಕಪಕ್ಕ ಇರುವ ಮಸಲ್ಗಳು ವೀಕ್ ಆಗಿದ್ರೆ ಅದರಿಂದಾಗಿ ಬೆನ್ನು ನೋವು ಆಗಾಗ ಬರ್ತಾ ಇರ್ತದೆ.
1: ಸಾಮಾನ್ಯವಾಗಿ ಈಗ ಹೆಂಗಸರು ಹೇಳುವಂತಹದ್ದು ಜಾಸ್ತಿ ಬೆನ್ನು ನೋವು ಬರ್ತದೆ ಅಂತೇಳಿ, ಅದರಲ್ಲೂ ಪ್ರೆಗ್ನೆನ್ಸಿ ಇರುವಂತಹ ಒಂದು ಸಂದರ್ಭದಲ್ಲಿ ಆಗ್ಬೋದು ಅಥವಾ ಪೀರಿಯಡ್ಸ್ ಸಮಯದಲ್ಲಿ ಆಗ್ಬೋದು ಈ ಬೆನ್ನು ನೋವು ಕಾಡ್ತದೆ ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ.
0: ಗರ್ಭಿಣಿಯರಿಗೆ ಪೆಲ್ವಿಕ್ ಚೇಂಜಸ್ ಆಗ್ತದೆ, ಹೊಟ್ಟೆ ಒಳಗೆ ಚೇಂಜಸ್ ಆಗಿ ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ. ಹಾಗೆ ಅವರ ಗರ್ಭಕ್ಷದ ತೂಕದಿಂದಾಗಿ ಬೆನ್ನು ನೋವು ಬರ್ತದೆ. ಆದರೆ ಡೆಲಿವರಿ ಆದ ಮೇಲೆ ಆ ಬೆನ್ನು ನೋವು ತನ್ನಷ್ಟಕ್ಕೆ ಹೋಗ್ತದೆ. ಅದು
1: 40-50 ಅಥವಾ ಋತುಮಾನ ನಿಂತ ನಂತರವಾದ್ರೆ
0: ಕೆಲವು ಗರ್ಭಕೋಶದ ತೊಂದರೆಯಿಂದಾಗಿ ಕೂಡ ಬರ್ತದೆ. ಯುಟ್ರನ್ ಪ್ರೊಲಾಪ್ಸ್, ಅದರಲ್ಲಿ ಕೂಡ ನೋವು ಬರ್ತದೆ. ಗರ್ಭಕೋಶದ ಗೆಡ್ಡೆ ಬಂದರೂ ಕೂಡ ಅದರಲ್ಲಿ ನೋವು ಬರ್ತದೆ. ಗರ್ಭಕೋಶ ಜಾರಿದ್ರೂ ಕೂಡ ಅದರಲ್ಲಿ ನೋವು, ಸೊಂಟ ನೋವು ಬರ.
1: ಈ ಋತುಚಕ್ರದ ಸಂದರ್ಭದಲ್ಲಿಯೂ ಕೂಡ ನೋವು ಬರ್ತದೆ?
0: ಹೌದು, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ನಾನು ಹೇಳಿದೆ. ಗರ್ಭಕೋಶದ ಕಣಗಳು ಗರ್ಭಕೋಶ ಬಿಟ್ಟು ಹೊರಗಡೆ ಇದ್ದಾಗ ಅದರ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ. ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ.
1: ಬಹುಶಃ ಇಂತಹ ನೋವುಗಳೆಲ್ಲ ಕೆಲವೊಂದು ತಾತ್ಕಾಲಿಕ, ಕೆಲವೊಂದು ಶಾಶ್ವತ,
0: ಕೆಲವು ತಾತ್ಕಾಲಿಕ ಆಗಿರುವಂತದ್ದು, ಕೆಲವು ಆಕ್ಟಿವ್ ಟ್ರೀಟ್ಮೆಂಟ್ ಬೇಕಾಗ್ತದೆ.
1: ಆಮೇಲೆ ಈಗ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಥವಾ ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಬರುವಂತಹ ಬೆನ್ನು ನೋವಿನ ಬಗ್ಗೆ ಹೇಳಿ.
0: ಪ್ರೆಗ್ನೆನ್ಸಿ ಆದಾಗ ಪೆಲ್ವಿಕ್ ಚೇಂಜಸ್ ಇಂದಾಗಿ ಬರ್ತದೆ. ಗರ್ಭಕೋಶ ದೊಡ್ಡದಾಗುವ, ಅದರಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ ಸುತ್ತಮುತ್ತಲಿನ, ಅದರಿಂದಾಗಿ ಲಿಗಮೆಂಟ್ ಸ್ವಲ್ಪ ಇಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಅದು ಕಂಜೆಷನ್ ಆಗ್ತದೆ. ಆಗ ರಕ್ತ ಸಂಚಾರ ಜಾಸ್ತಿ ಆಗಿ ಅದರಿಂದಾಗಿ ನೋವು ಬರ್ತದೆ, ಬೆನ್ನು ಸೊಂಟದ ಭಾಗದಲ್ಲಿ ನೋವು ಬರ್ತದೆ. ಹಾಗೆ ಪ್ರೆಗ್ನೆಂಟ್ ಇದರ ಮಗುವಿನ ತೂಕದಿಂದ ಇದ ಸೊಂಟ ನೋವು ಬರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ವೆಯ್ಟ್ ಗೈನ್. ನಮ್ಮ

0: ಒಂದು ಕಾರಣ ಅದರಲ್ಲಿ ಸೊಂಟ ನೋವು ಬರಲಿಕ್ಕೆ. ಮಕ್ಕಳಲ್ಲಿ
1: ಮಕ್ಕಳಲ್ಲಿಯೂ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಬರುವುದಕ್ಕೆ ಸಾಧ್ಯ ಉಂಟಾ?
0: ಹೌದು ಸರ್, ಇತ್ತೀಚೆಗೆ ಮಕ್ಕಳಲ್ಲಿ ಸ್ಕೂಲ್ ಬ್ಯಾಗ್ ಒಂದು ಕಾರಣ, ಹಾಗೂ ಓದುವ ವಿಧಾನ. ಸ್ಕೂಲ್ ಬ್ಯಾಗ್ ಯಾಕೆ ಹೇಳ್ತೇನೆ, ಮಕ್ಕಳ ಸ್ಕೂಲ್ ಬ್ಯಾಗ್ ಅವರ ಶರೀರದ ತೂಕದಿಂದ 15-20% ಸೇರಬಾರದು. ಒಬ್ಬ 20 kg ಇದ್ದರೆ ಅವನ ಸ್ಕೂಲ್ ಬ್ಯಾಗ್ 4 kg ಜಾಸ್ತಿ ಇರಲೇಬಾರದು. ಅಂಥದ್ರಲ್ಲಿ ಈಗ ಮಕ್ಕಳೆಲ್ಲ ಜಾಸ್ತಿ ತೂಕಿಸಿ ಅವರ ಸ್ಕೂಲ್ ಬ್ಯಾಗ್, ಅದರಿಂದಾಗಿ ಬೆನ್ನು ನೋವು ಬರ್ತದೆ.
1: ಆದರೆ ಇರುವೆ ಮಾತ್ರ ಅದರ 10 ಪಟ್ಟು ಹೆತ್ಕೊಂಡು ಹೋಗ್ತದೆ.
0: ಹೌದು ಹೌದು. ಮತ್ತೆ ಓದುವ ಅಭ್ಯಾಸ ಹೇಗೆ, ಕೆಲವರು ಮಲ್ಕೊಂಡು ಓದ್ತಾರೆ, ಕೆಲವರು ನೆಲದಲ್ಲಿ ಕೂತ್ಕೊಂಡು ಓದ್ತಾರೆ, ಅದರಿಂದ ಬೆನ್ನಿಗೆ ಸ್ಟ್ರೈನ್ ಬರ್ತದೆ. ಭುಜಂಗಾಸನದಲ್ಲಿ ಓದ್ಲಿಕ್ಕೆ ಶುರು ಮಾಡ್ತದೆ ಕೆಲವು ಮಕ್ಕಳೆಲ್ಲ, ಹೊಟ್ಟೆ ಮೇಲೆ ಮಲಗಿಕೊಂಡು ಪುಸ್ತಕ ಓದೋದು, ಅದು ರಾಂಗ್ ಹ್ಯಾಬಿಟ್ ಅದು.
1: ಬೇರೆ
0: ಹೇಗೆ ಡಯಾಗ್ನೋಸ್ ಮಾಡೋದು
1: ಅಲ್ಲ, ಈ ಡಿಸ್ಕಿನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಒಳ್ಳೇದಂತ.
0: ಡಿಸ್ಕ್ ಬಗ್ಗೆ
1: ಹಾಂ, ಈಗ ಡಿಸ್ಕ್ ಜಾರುವುದಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂಥದ್ದನ್ನು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೀವಿ ನಾವು. ಅದರ ಸ್ವಲ್ಪ ವಿವರವಾಗಿ ಹೇಳಿದನ್ನು
0: ಡಿಸ್ಕ್ ಅಂತ ಹೇಳುವಂತ ನಮ್ಮ ಬೆನ್ನು ಮೂಳೆಯ ಮಧ್ಯೆ ಇರುವಂತ ಕುಷನಿಂಗ್ ಸ್ಟ್ರಕ್ಚರ್ ಅದು.
1: ಅದು ಮಾಂಸಖಂಡವ ಏನದು?
0: ಅಲ್ಲ, ಅದು ಅಸ್ಥಿಮಜ್ಜೆ ಹಾಗೆ ಇರುವಂತದ್ದು ಒಂದು ಡಿಸ್ಕ್ ನ ಆಕಾರದಲ್ಲಿ ಇರ್ತದೆ. ಅದು ನಮಗೆ ನಾರ್ಮಲ್ ಎಲ್ಲರಿಗೂ ಬೇಕದು. ಯಾಕೆ ಹೇಳಿದ್ರೆ ನಮ್ಮ ಸ್ಪೈನ್ ಮೂವ್ಮೆಂಟ್ ಆಗ್ಲಿಕ್ಕೆ ಬೇಕು, ನಮ್ಮ ಆಚೀಚೆ ಓಡಾಡುವಾಗ ಮೂಳೆಗೆ ಪೆಟ್ಟು ಬೀಳದಾಗ ನಮ್ಮ ಮೂಳೆಯಿಂದ ರಕ್ಷಣೆ ಕೊಡುವುದು ಡಿಸ್ಕ್. ಯಾಕಂದ್ರೆ ನಾವು ಕೆಲವು ಸಲ ಓಡಾಡುವಾಗ ಆ ಡಿಸ್ಕಿನ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಡಿಸ್ಕಿನ ಕೆಲವು ಫೈಬರ್ಸ್ ಟೈರ್ ಆಗ್ತದೆ, ಟೈರ್ ಆಗಿ ಒಳಗಿನ ಡಿಸ್ಕ್ ಮಧ್ಯದ ನ್ಯೂಕ್ಲಿಯಸ್ ಪಲ್ಪಸ್ ಅಂತ ಹೇಳಿ ಉಂಟು. ಆ ನ್ಯೂಕ್ಲಿಯಸ್ ಪಲ್ಪಸ್ ಒಂದು ಜೆಲ್ ಲೈಕ್ ಜೆಲ್ಲಿನ ಆಗಿ ಇರುವಂತದ್ದು, ಟೂತ್ ಪೇಸ್ಟಿನ ಆಗಿರುವಂತದ್ದು, ಅದು ಅದರಿಂದ ಅದು ಹೊರಗಡೆ ಬರ್ತದೆ, ಡಿಸ್ಕಿನಿಂದ ಹೊರಗಡೆ ಬಂದು ಸ್ಪೈನಲ್ ಕೆನಾಲಿಗೆ ಬರ್ತದೆ. ಸ್ಪೈನಲ್ ಕೆನಾಲಿಗೆ ಬಂದಾಗ ಅಲ್ಲಿರುವ ಸ್ಪೈನಲ್ ರೂಟ್ಸ್ ಅಥವಾ ಸ್ಪೈನಲ್ ಕಾರ್ಡ್ನ ಬೇರೆ ಸ್ಟ್ರಕ್ಚರ್ಗಳನ್ನು ಸ್ಟ್ರೆಚ್ ಮಾಡಿ ಅಲ್ಲಿ ಕಂಪ್ರೆಷನ್ ಮಾಡಿ ಅದರಿಂದಾಗಿ ನೋವು ಉಂಟು ಮಾಡ್ತದೆ. ಅದು ರೂಟ್ಸ್ ನರದ ಬೇರುಗಳಿಗೆ ತಾಗಿದಾಗ ಅದರ ನೋವು ಕಾಲಿನವರೆಗೆ ಬರ್ಬೋದು, ತೊಡೆ ಹಿಂಭಾಗದಲ್ಲಿ, ಕಾಲಿನ ಹಿಂಭಾಗದಲ್ಲಿ ಅಥವಾ ಪಾದದವರೆಗೆ ಬರ್ಬೋದು. ಶುರುವಲ್ಲಿ ನೋವು ಮಾತ್ರ ಇರ್ತದೆ, ಕ್ರಮೇಣ ಅದು ನೋವು ಜಾಸ್ತಿಯಾಗಿ ಕಾಲಲ್ಲಿ ಇರುವೆ ಹರಿದಾಗ ಆಗ್ಬೋದು, ಅಥವಾ ದಡ್ಡು ಕಟ್ಟಿದಾಗ ಆಗ್ಬೋದು, ಅಥವಾ ಕಾಲಲ್ಲಿ ವೀಕ್ನೆಸ್ ಶುರುವಾಗಿ ಕಾಲು ನಡಿಲಿಕ್ಕೆ ಆಗದ ರೀತಿಯಲ್ಲಿ ಆಗ್ಬೋದು.
1: ಒಂದು ರೀತಿಯ ಕಾಲು ಸೆಳೆತದ ಹಾಗೆ ಕೂಡ ಆಗ್ಬೋದು.
0: ಹೌದು, ಕಾಲು ಸೆಳೆತದಾಗೆ ಆಗ್ತದೆ. ಕಾಲು ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ 30% ಜನರಿಗೆ ಸೊಂಟ ನೋವು ಮಾತ್ರ ಇರ್ತದೆ, ಇನ್ನು 30% ಜನರಿಗೆ ಸೊಂಟ ನೋವು ಇರುವುದಿಲ್ಲ, ಕಾಲಲ್ಲಿ ಮಾತ್ರ ನೋವು ಇರುತ್ತೆ. ಕಾಲಿನ ಹಿಂಭಾಗ, ತೊಡೆ ಹಿಂಭಾಗ, ಕಾಲಿನ ಹಿಂಭಾಗ ಅಥವಾ ಪಾದದ ನೋವು ಇರ್ತದೆ. ಮತ್ತೆ 30-40 ಜನರಿಗೆ ಸೊಂಟ ಮತ್ತು ಕಾಲಲ್ಲಿ, ಎರಡು ಕಾಲಲ್ಲಿ ಇರ್ಬೋದು ಅಥವಾ ಒಂದು ಕಾಲಲ್ಲಿ ಮಾತ್ರ ನೋವು ಇರ್ತದೆ. ಸೊ ಕಾಲು ನೋವು ಇದ್ದಾಗೂ ಡಿಸ್ಕ್ ಪ್ರೊಲ್ಯಾಪ್ಸ್ ಬರ್ಬೋದು. ಕೆಲವು ಸಲ ಕಾಲು ನೋವು ಇದ್ದಾಗ ಸೊಂಟ ನಾವು ಎಕ್ಸ್ರೇ ಮಾಡಬೇಕು ಅಥವಾ ಸ್ಕ್ಯಾನಿಂಗ್ ಮಾಡಬೇಕಾದಾಗ ಯಾಕೆ ನಂಗೆ ಕಾಲಲ್ಲಿ ನೋವು ಇರೋದು, ಯಾಕೆ ಸೊಂಟ ಎಕ್ಸ್ರೇ ಮಾಡ್ತೀರಿ ಅಂತ ಕೇಳ್ತಾರೆ.
1: ಕಾರಣ ಏನೊಂದು?
0: ಕಾರಣ ಅಂದ್ರೆ 30% ಜನರಿಗೆ ಕಾಲಲ್ಲಿ ಮಾತ್ರ ನೋವು ಇರ್ಬೋದು, ಸೊಂಟದಲ್ಲಿ ನೋವು ಇಲ್ಲದೆ ಕಾಲು ನೋವು ಇರ್ಬೋದು. ಅದು ನರ ಬೇರಲ್ಲಿ ಬೇರಿನ ಮೇಲೆ ಒತ್ತಡ, ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರಿಂದ ಒತ್ತಡ ಬಂದು ಆ ಥರ ಆಗುವಂಥದ್ದು, ಅದು ಇರಿಟೇಷನ್ ಆಗಿ.
1: ಈಗ ಈ ಬೆನ್ನು ನೋವಿನ ಬಹುಶಃ ಎಲ್ಲರಿಗೂ ಕೂಡ ಈ ಬೆನ್ನು ನೋವಿನ ಒಂದು ಅನುಭವ ಆಗಿರ್ತದೆ, ನೀವು ಒಂದಲ್ಲ ಒಂದು ರೀತಿಯ ನೋವು ಇರ್ತದೆ ಅಂತ ಹೇಳಿ. ಆ ನೋವು ಎನ್ನುವುದಕ್ಕೆ ಕಾರಣ ಏನು ಅಂತ ಹುಡುಕಬೇಕಲ್ಲ, ಇದನ್ನು ಮಾಡೋದು ಹೇಗೆ, ಡಯಾಗ್ನೋಸಿಸ್ ಮಾಡೋದು ಹೇಗೆ ಅಂತ.
0: ಹೌದು, ಅವರವರೇ ಡಯಾಗ್ನೋಸ್ ಮಾಡಲಿಕ್ಕೆ ಆಗುದಿಲ್ಲ.
1: ಹೌದು,
0: ಯಾಕೆ ಹೇಳಿದ್ರೆ ಅದರಲ್ಲಿ ಡಾಕ್ಟರ್ ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಬೇಕು, ಎಲ್ಲಿ ನೋವು ಶುರುವಾಯಿತು, ಹೇಗೆ ಶುರುವಾಯಿತು, ಬಿದ್ದದ, ತಾಗಿದ್ದ, ತನ್ನಷ್ಟಕ್ಕೆ ಶುರುವಾಯಿತು, ಸಿವಿಯರಿಟಿ ಹೇಗುಂಟು, ಸಣ್ಣ ನೋವು, ತುಂಬ ಜೋರುಂಟು, ನಿದ್ರೆ ಬರುವುದಿಲ್ವ, ಅಷ್ಟು ನೋವು ಉಂಟು, ಓಡಾಡಲಿಕ್ಕೆ ಆಗುದಿಲ್ಲ, ಮಲಗಿದಲ್ಲಿ ಆಚೆ ತಿರುಗಲಿಕ್ಕೆ ಆಗುದಿಲ್ಲ, ಅದು ಸಿವಿಯರ್ ನೋವು, ಅದು ಹಾಗೆ ಎಷ್ಟು ಸಮಯದಿಂದ ನೋವು ಉಂಟು, ಬಗ್ಲಿಕ್ಕೆ ಆಗ್ತದೆ ಆಗುದಿಲ್ಲ, ಇದೆಲ್ಲ ನೋಡಿಕೊಂಡು ಆಮೇಲೆ ಬೆನ್ನನ್ನು ಪರೀಕ್ಷೆ ಮಾಡಬೇಕು, ಅಲ್ಲಿ ಏನೋ ತೊಂದರೆ ಉಂಟಾ ನೋಡಬೇಕು, ಆಮೇಲೆ ಕಾಲುಗಳನ್ನು ಪರೀಕ್ಷೆ ಮಾಡಬೇಕು, ಕಾಲಲ್ಲಿ ವೀಕ್ನೆಸ್ ಉಂಟಾ, ಶಕ್ತಿ ಕಡಿಮೆ ಉಂಟಾ, ಅಥವಾ ಅಲ್ಲಿ ದಡ್ಡು ಕಟ್ಟಿದ ಸೆನ್ಸೇಷನ್ ಕಡಿಮೆ ಆಗಿದೆ ಎಲ್ಲ ನೋಡಬೇಕು, ಅದಾದ್ಮೇಲೆ ರಿಫ್ಲೆಕ್ಸಸ್ ನೋಡ್ಲಿಕ್ಕುಂಟು. ಇದಾದ ಮೇಲೆ ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು. ಎಕ್ಸ್ರೇ ಮಾಡಿದಾಗ ಎಲ್ಲ ಕಲೆಗಳು

0: ಅಂತ ಗೊತ್ತಾಗೋದಿಲ್ಲ, ಸ್ಪ್ರೇನ್ ಸ್ಟ್ರೈನ್ ಎಲ್ಲ ಗೊತ್ತಾಗೋದಿಲ್ಲ, ಕಾಣುವಂಥದ್ದು ಯಾವ್ದು ಹೇಳಿದ್ರೆ ಅಥವಾ ಡಿಸ್ಕ್ ಪ್ರಾಲಪ್ಸ್ ಕೂಡ ಗೊತ್ತಾಗೋದಿಲ್ಲ. ಕಾಣುವಂಥ ತೊಂದರೆಗಳು ಹೇಳಿದರೆ ಫ್ರ್ಯಾಕ್ಚರ್ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಆಸ್ಟಿಯೋಪೋರೋಸಿಸ್ ಮೂಳೆಯ ಸಾಂದ್ರತೆ ಕಡಿಮೆ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಸ್ಪಾಂಡಿಲೋಸಿಸ್ ಸವೆತ ಉಂಟಾಗುವುದು ಅದು ಕೂಡ ಗೊತ್ತಾಗ್ತದೆ, ಹಾಗೆ ಸ್ಪಾಂಡಿಲೋಲಿಸಿಸ್ ಕೂಡ ಗೊತ್ತಾಗ್ತದೆ. ಇದು ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು.
1: ಬೇರೆ ಪರೀಕ್ಷೆಗಳು,
0: ಬೇರೆ ಪರೀಕ್ಷೆಗಳು ಸಿ ಟಿ ಸ್ಕ್ಯಾನ್ ಇದೆ ಮತ್ತು ಎಂ ಆರ್ ಐ ಇದೆ. ಸಿ ಟಿ ಸ್ಕ್ಯಾನಲ್ಲಿ ರೇಡಿಯೇಷನ್ ತೊಂದರೆ ಇದೆ. ಸಾಧಾರಣವಾಗಿ ಸಿ ಟಿ ಅಥವಾ ಎಂ ಆರ್ ಐಯನ್ನು ಒಂದು ದಿವಸ ನೋವು ಅಥವಾ ಒಂದು ವಾರದ ನೋವಿಗೆ ಯಾರೇ ಸಲಹೆ ಕೊಡುವುದಿಲ್ಲ ತೆಗಿಲಿಕ್ಕೆ. ಒಂದು ತಿಂಗಳಿಂದ ನೋವು ಜಾಸ್ತಿ ಇದ್ದರೆ ಸಿ ಟಿ ಅಥವಾ ಎಂ ಆರ್ ಐ ಮಾಡಿಸಬೇಕು ಉತ್ತಮ. ಹಾಗಂತ ತುಂಬ ನೋವು ಉಂಟು ಅವನಿಗೆ ನಿದ್ರೆ ಮಾಡಲಿಕ್ಕೆ ಆಗುದಿಲ್ಲ, ಅವನನ್ನು ಒಂದು ತಿಂಗಳು ಕಾಯಲಿಕ್ಕೆ ಬಿಡುವುದಿಲ್ಲ. ನಾವು ಎಷ್ಟು ಬೇಗ ಅಷ್ಟೇ ಸಿ ಟಿ ಅಥವಾ ಎಂ ಆರ್ ಐ ಮಾಡಿಸಿ. ಸಿ ಟಿ ರೇಡಿಯೇಷನ್ ಉಂಟು, ಎಂ ಆರ್ ಐ ರೇಡಿಯೇಷನ್ ಇಲ್ಲ. ಎಂ ಆರ್ ಐ ಬೆಟರ್ ಇದೆಲ್ಲ ಕಂಡೀಷನ್, ಎಲ್ಲ ತೊಂದರೆಗಳು ಕೂಡ ಎಂ ಆರ್ ಐ ಅಲ್ಲಿ ಕಾಣ್ತದೆ. ಸ್ಪ್ರೇನ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಡಿಸ್ಕ್ ಪ್ರಾಲಪ್ಸ್, ಫ್ರ್ಯಾಕ್ಚರ್ ಅಥವಾ ಬೇರೆ ಯಾವುದೇ ತೊಂದರೆ, ಟ್ಯೂಮರ್ ಇರ್ಬೋದು ಅಥವಾ ಕ್ಯಾನ್ಸರ್ ಈ ಕಡೆ ಸ್ಪ್ರೆಡ್ ಆಗಿದೆ ಅದು ಕೂಡ ಅದರಲ್ಲಿ ಗೊತ್ತಾಗ್ತದೆ ಎಂ ಆರ್ ಐ ಅಲ್ಲಿ. ಇನ್ನೊಂದು ವಿಧಾನ ಬೋನ್ ಸ್ಕ್ಯಾನ್ ಮಾಡುವಂಥದ್ದು, ಈ ಕ್ಯಾನ್ಸರ್ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿ ಮೆನ್ನಿನ ಮೂಡ್ ಬಂದಿದ್ರೆ ಬೋನ್ ಸ್ಕ್ಯಾನ್ ಮಾಡಿದಾಗ, ಬೋನ್ ಸ್ಕ್ಯಾನ್ ಅಂದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಂದ ಬ್ಲಡ್ಡಿಗೆ ಇಂಜೆಕ್ಟ್ ಮಾಡ್ತೇವೆ ಮಾಡಿ ಆಮೇಲೆ ಬೋನ್ ಅನ್ನು ಎಲ್ಲ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಜಾಸ್ತಿ ಟೇಕ್ ಉಂಟು ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ. ಹಾಗೆ ಕೆಲವು ಟೆಸ್ಟ್ ಎಲ್ಲ ರಕ್ತ ಪರೀಕ್ಷೆಯಲ್ಲಿ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇ ಎಸ್ ಆರ್ ನೋಡುವಂಥದ್ದು, ರಕ್ತದ ಕಣ ನೋಡಿ ಕೂಡ ಗೊತ್ತಾಗ್ತದೆ ಇನ್ಫೆಕ್ಷನ್ ಇದ್ರೆ ಗೊತ್ತಾಗ್ತದೆ. ಹಾಗೆ ಕೆಲವು ತೊಂದರೆಗಳು ಅಲ್ಟ್ರಾಸೌಂಡ್ ಹೊಟ್ಟೆಯ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಮಾಡಿದ್ರೆ ಗೊತ್ತಾಗ್ತದೆ. ಈಗ ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಬೋನ್ ಇದ್ದರೆ ಅಥವಾ ಕೆಲವು ಟ್ಯೂಮರ್ ಇದ್ದರೆ, ಗರ್ಭಕೋಶ ತೊಂದರೆ ಇದ್ದರೆ ಆಗ ಹೊಟ್ಟೆಯ ಸ್ಕ್ಯಾನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ.
1: ಡಾಕ್ಟ್ರೆ, ಈಗ ಸಾಕಷ್ಟು ಇದರ ವಿಷಯದ ಬಗ್ಗೆ ನೀವು ಹೇಳಿದ್ರಿ, ಬೆನ್ನು ಯಾಕೆ ಬರ್ತದೆ, ಯಾವ ರೀತಿ ಇದನ್ನು ಪರೀಕ್ಷೆ ಮಾಡಬಹುದು ಅಂತ ಹೇಳಿ. ನನಗೆ ಬೆನ್ನು ನೋವು ಬರೋದು ಬೇಡ ಅಂತ ಯಾರೋ ಒಬ್ಬರು ನಿರ್ಧಾರ ಮಾಡಿದರೆ ಅದು ಸಾಧ್ಯವಾ?
0: ಸಾಧ್ಯ ಉಂಟು, ಖಂಡಿತ ಸಾಧ್ಯ ಉಂಟು. ಹೇಗೆ ಕೆಲವೆಲ್ಲ ನಾವು ಜಾಗ್ರತೆ ಮಾಡಬೇಕು.
1: ಯಾವ ರೀತಿ ಜಾಗ್ರತೆ?
0: ಈಗ ಸಡನ್ ಆಗಿ ಜರ್ಕಿ ಮೂಮೆಂಟ್ ಆಗದಾಗ ನೋಡಿಕೊಳ್ಬೇಕು, ಬೆನ್ನಲ್ಲಿ ಸ್ಟ್ರೈನ್ ಆಗಬಾರ್ದು, ಸಡನ್ ಹೇಳುದು ಸಡನ್ ತಿರುಗುವಂಥದ್ದು. ಒಂದು ಪ್ರಾಯ ಕಳೆದ ಮೇಲೆ, ಒಂದು 50 ವರ್ಷ ಕಳೆದ ಮೇಲೆ ಸಡನ್ ಬಗ್ಗುವಂಥದ್ದು, ಸಡನ್ ಸೈಡಿಗೆ ತಿರುಗುವಂಥದ್ದು ಮಾಡಬಾರ್ದು. ಮತ್ತೆ ಭಾರ ಎತ್ತುವಂಥದ್ದು, ನಾವು ಮೊದಲು ಭಾರನೇ ಎತ್ತಲಿಲ್ಲ ಅಂತದ್ರಲ್ಲಿ ಒಂದೇ ಸಲಕ್ಕೆ ನಾವು ಬಾರಿ
1: ಹಳೆಯ ನೆನಪಿನಲ್ಲಿ ಎತ್ತಿ ಬಿಡ್ತೀನಿ ಅಂತ ಎತ್ತು ಹೋಗಬಾರ್ದು 50 ನಂತರ.
0: ಹೌದು, ಖಂಡಿತ. ಆಮೇಲೆ ನಾವು ಕರೆಕ್ಟ್ ಪಾಶ್ಚರ್ ಮೇಂಟೈನ್ ಮಾಡಬೇಕು, ಕೂತ್ಕೊಳ್ಳುವ ನಮ್ಮ ಹ್ಯಾಬಿಟ್, ನಾವು ಸರ್ತ ಕೂತ್ಕೊಳ್ಬೇಕು, ನಾವು
1: ನೇರವಾಗಿ
0: ಕೂತ್ಕೊಳ್ಬೇಕು. ಆಮೇಲೆ ಸೊಂಟ ಭಾಗ ಸ್ವಲ್ಪ ಸಪೋರ್ಟ್ ಇಟ್ಟು ಕೂತ್ಕೊಳ್ಬೇಕು, ಸಪೋರ್ಟ್ ಇದ್ದ ಚೇರ್ ಅಲ್ಲೇ ಕೂತ್ಕೊಳ್ಬೇಕು, ಸ್ಟೂಲ್ ಅಲ್ಲೆಲ್ಲ ಜಾಸ್ತಿ ಇಟ್ಟು ಕೂತ್ಕೊಳ್ಬೇಕು.
1: ಸಾಮಾನ್ಯವಾಗಿ ಈಗ ಕಂಪ್ಯೂಟರ್ ಟೇಬಲ್ ಅಂತಲೇ ಅಥವಾ ಕಂಪ್ಯೂಟರ್ ಚೇರ್ ಅಂತಲೇ ಇರ್ತದೆ, ಕಂಪ್ಯೂಟರ್ ಹೆಚ್ಚು ಹೆಚ್ಚು ಉಪಯೋಗಿಸುವವರಿಗೆ ಅದು ಉಪಯೋಗಿಸಬೇಕು ಅಂತ.
0: ಹೌದು, ಹಾಗೆ
1: ಒಂದು ಸ್ಟೂಲ್ ಚೇರ್ ನಲ್ಲಿ ಕೂತ್ಕೋಬಾರ್ದು.
0: ಹೌದು ಹೌದು, ಚೇರ್ ಮೇಲೆ ಕೂತ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಈಗ ಕೂತ್ಕೊಂಡಿರುವವರು ದಿವಸಕ್ಕೆ ಒಂದು ಸಲ ಒಂದು 1/2 ಗಂಟೆ ಈ ಸೊಂಟದ ಭಾಗಕ್ಕೆ ಅಥವಾ ಕುತ್ತಿಗೆ ಭಾಗಕ್ಕೆ ಸ್ಟ್ರೆಚ್ ಮಾಡುವಂಥದ್ದು, ಎಕ್ಸಸೈಸ್ ಕೊಡುವಂಥದ್ದು ಮಾಡಬೇಕು, ಮಾಂಸಖಂಡಗಳ ಎಕ್ಸಸೈಸ್. ಮತ್ತೆ ಸಡನ್ ಆಗಿ ಸ್ಪೋರ್ಟ್ಸ್ ನಾವು ಹೋಗ್ತೇವೆ, ಒಂದು ಆಕ್ಟಿವಿಟಿಗೆ ಹೋಗ್ತೇವೆ, ಏನಾದರೂ ಆಚೀಚೆಗೆ ಕೆಲಸ ಕಾರ್ಯಗಳು ಹೋದಾಗ ಫಸ್ಟಿಗೆ ಬೆನ್ನನ್ನು ಸ್ಟ್ರೆಚ್ ಮಾಡಿ ಆಮೇಲೆ ನಾವು ಎಕ್ಸಸೈಸ್ ಅಥವಾ ಕೆಲಸ ಕಾರ್ಯ ಶುರು ಮಾಡಬೇಕು.
1: ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಲಾಂಗ್ ಡ್ರೈವ್ ಹೋಗುವವರು ಇರ್ತಾರೆ, ಲಾಂಗ್ ಬೈಕ್ನಲ್ಲಿ ರೈಡಿಂಗ್ ಮಾಡುವವರು ಇರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಬೆನ್ನು ನೋವು ಬರುವ ಸಾಧ್ಯತೆ ಉಂಟಾ?
0: ಹೌದು, ಇಲ್ಲಿ ರೋಡಲ್ಲಿ ಜಂಪ್ ಆಗುವಂಥದ್ದು, ಅದರಲ್ಲಿ ಜಂಪ್ ಆಗುವಾಗ ಡಿಸ್ಕ್ ಪ್ರಾಲಪ್ಸ್ ಆಗುವ ಸಾಧ್ಯತೆ ಉಂಟು. ಲೆವೆಲ್ ಇದ್ದಲ್ಲಿ ಆಗಲಿಕ್ಕಿಲ್ಲ, ಬಟ್ ಹೊಂಡಗಿಂಡ ಬಿದ್ದಾಗ ಫ್ರ್ಯಾಕ್ಚರ್ ಕೂಡ ಆಗುವ ಸಾಧ್ಯತೆ ಇದೆ. ಮತ್ತೆ ಲಾಂಗ್ ಜರ್ನಿ ಹೋಗುವಾಗ ಕಂಫರ್ಟೇಬಲ್ ಆಗಿ ಬೆನ್ನಿಗೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು, ಸೊಂಟಕ್ಕೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು. ಸಣ್ಣ ಪಿಲ್ಲೋ ಅಥವಾ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡಿ ಸೊಂಟದ ಭಾಗಕ್ಕಲ್ಲಿ ಇಟ್ಟು ಸ್ವಲ್ಪ ಸಪೋರ್ಟ್ ಸಿಗ್ತದೆ. ಬೆಲ್ಟ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸಪೋರ್ಟ್ ಇಟ್ಟರೆ ಸಾಕು. ಕೆಲವರಿಗೆ ಹ್ಯಾಬಿಟ್ ಉಂಟು ಸೊಂಟಕ್ಕೆ ಯಾವಾಗಲೂ ಬೆಲ್ಟ್ ಕಟ್ಕೊಂಡಿರುವಂಥದ್ದು, ಅದು ತುಂಬ ಹಾಳದು. ಸೊಂಟಕ್ಕೆ ಬೆಲ್ಟ್ ಯಾವಾಗಲೂ ಕಟ್ಕೊಂಡಿರಬಾರದು.
1: ಕಾರು ಡ್ರೈವ್ ಮಾಡುವವರು ಬೆಲ್ಟ್ ಹಾಕ್ಲೇಬೇಕು,
0: ಅದು ಎದುರಿನ ಬೆಲ್ಟ್. ಹೌದು,
1: ಇನ್ನೇನಾದ್ರು ಉಂಟಾ?
0: ಮತ್ತೆ ತುಂಬ ಹೊತ್ತು ಆಫೀಸಲ್ಲಿ ಕೂತ್ಕೊಂಡಿರುವವರು ಒಂದು ಗಂಟೆಗೆ ಒಂದ್ಸಲ ಅಥವಾ 2 ಗಂಟೆಗೆ ಒಂದ್ಸಲ ಈ ಚೇರಿಂದ ಎದ್ದು ಸ್ವಲ್ಪ ಆಚೀಚೆ ಓಡಾಡಿ ಸ್ಟ್ರೆಚ್ ಮಾಡುವಂಥದ್ದು ಮಾಡಬೇಕು. ಮತ್ತೆ ಭಾರ ಎತ್ತುವಂಥದ್ದು ತುಂಬ ದೂರ ಇದ್ರೆ ಭಾರ ಎತ್ತಲಿಕ್ಕೆ

0: ಹೋಗುವಾಗ ಭಾರವನ್ನು ಹತ್ತಿರಕ್ಕೆ ತಗೊಂಡು ಆಮೇಲೆ ಎತ್ತಬೇಕು. ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಭಾರವನ್ನು ಎತ್ತಲಿಕ್ಕೆ ಹೋಗಬಾರದು. ಮತ್ತು ಮಲಗುವ ಹ್ಯಾಬಿಟ್, ನಾವು ಆದಷ್ಟು ಬೆನ್ನ ಮೇಲೆ ಮಲಗುವಾಗ ನೋಡ್ಕೊಳ್ಬೇಕು. ಕೆಲವರಿಗೆ ತುಂಬ ನೋವು ಇರ್ತದೆ, ಬೆನ್ನ ಮೇಲೆ ಮಲಗಲಿಕ್ಕೆ ಆಗುದಿಲ್ಲ. ಆಗಿದ್ದಾಗ ಫೀಟಲ್ ಪೊಸಿಷನ್ ಅಂತ ಹೇಳುವಂಥ ಸೈಡಲ್ಲಿ ಮಲಗುವಂಥದ್ದು, ಮೊಣಕಾಲನ್ನು ಸ್ವಲ್ಪ ಕಡೆ ಎಳ್ಕೊಂಡು ಮಲಗಬಹುದು. ಅದರಿಂದ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಯಾವಾಗಲೂ ಫರ್ಮ್ ಸರ್ಫೇಸ್ ಮೇಲೆ ಮಲಗಬೇಕು. ತುಂಬಾ ಸಾಫ್ಟ್ ಇದ್ದ ಬೆಡ್ ಮೇಲೆ ಮಲಗಬಾರ್ದು. ಹತ್ತಿಯ ಬೆಡ್ ತುಂಬಾ ಸಾಫ್ಟ್ ಆಗಿ ಬೆನ್ನಿಗೆ ಸಪೋರ್ಟ್ ಸಿಗೋದಿಲ್ಲ, ಅದರಲ್ಲಿ ನೋವು ಬರ್ತದೆ.
1: ದೈನಂದಿನ ಒಂದು ಎಕ್ಸಸೈಸ್ ಅಥವಾ ಒಂದು ಯೋಗಾಸನವೋ ವ್ಯಾಯಾಮ ಮಾಡುವಂಥದ್ದು ಕೂಡ ಬಹಳಷ್ಟು ಅವಶ್ಯ.
0: ಹೌದು, ತುಂಬ ಮುಖ್ಯ. ಡೈಲಿ ಒಂದು ಬೆನ್ನಿನ ಅಥವಾ ಕುತ್ತಿಗೆ ಭಾಗವನ್ನು ಸ್ಟ್ರೆಚ್ ಮಾಡಿ ಅಥವಾ ಮಸಲ್ ಎಕ್ಸಸೈಸ್ ಮಾಡುವಂಥದ್ದು ಅವರವರ ಫಿಟ್ನೆಸ್ಗೆ ಸಹಕಾರಿಯಾಗ್ತದೆ. ಇನ್ನೊಂದು ಮುಖ್ಯ ವಿಷಯ ನ್ಯೂಟ್ರಿಷನ್, ನಾವು ತಗೊಳ್ಳುವ ಆಹಾರ ಪದ್ಧತಿ. ನಾವು ಓವರ್ ವೈಟ್ ಆಗುವಾಗ ಫುಡ್ ತಗೊಳ್ಬಾರ್ದು, ಸರಿಯಾದ ಪ್ರಮಾಣದಲ್ಲಿ ಫುಡ್ ತಗೊಳ್ಬೇಕು. ಮತ್ತೆ ಸಫಿಷಿಯಂಟ್ ಕ್ವಾಂಟಿಟಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂತ ತಗೊಳ್ಬೇಕು. ಮತ್ತು ಸ್ಮೋಕಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಮತ್ತು ಬೆನ್ನು ನೋವಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಈಗ ಸ್ಮೋಕಿಂಗ್ ರೆಡ್ಯೂಸಸ್ ಬ್ಲಡ್ ಫ್ಲೋ, ನಮ್ಮ ಸುಟಕ್ಕೆ ರಕ್ತ ಸಂಚಾರ ಕಡಿಮೆ ಮಾಡ್ತದೆ. ಅಲ್ಲ, ಎಲ್ಲ ಭಾಗದ ನಮ್ಮ ಶರೀರದ ಎಲ್ಲ ಭಾಗಕ್ಕೂ ಕೂಡ ರಕ್ತ ಸಂಚಾರ ಸ್ಮೋಕಿಂಗಲ್ಲಿ ಕಡಿಮೆ ಆಗ್ತದೆ. ಆದರೆ ಸೊಂಟದ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗ ಡಿಸ್ಕ್ ಡಿಜೆನರೇಷನ್ ಆಗ್ತದೆ, ಹಾಗೆ ಆಸ್ಟಿಯೋಪೋರೋಸಿಸ್ ಎಲುಬಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸ್ಮೋಕಿಂಗಿಂದ ಕೆಮ್ಮು ಬರ್ತದೆ, ಕೆಮ್ಮು ಬಂದಾಗ ಸೊಂಟ ಜಾಸ್ತಿ ಆಗ್ತದೆ.
1: ಒಂದಕ್ಕೊಂದು ಸಂಬಂಧ ಇದೆ.
0: ಒಳ್ಳೆಯದು
1: ಸುಧಾಕರ್ ಅವರೇ, ಒಳ್ಳೆಯದು ಡಾಕ್ಟರ್ ಸುಧಾಕರ್ ಅವರೇ. ಬೆನ್ನು ನೋವಿಗೆ ಕಾರಣ ಏನು ಹಾಗೂ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಿಸಬಹುದು, ಜೊತೆಗೆ ಬೆನ್ನು ನೋವು ಬಾರದ ಹಾಗೆ ಯಾವ ರೀತಿಯ ನಾವು ಮುಂಜಾಗ್ರತಾ ಕ್ರಮವನ್ನು ಕೂಡ ಅನುಸರಿಸಬೇಕು, ಈ ವಿಚಾರವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವ್ಯಕ್ತಿತ್ವ ವಿಕಸನ.
1: ಇಂದಿನ ದಿನಗಳಲ್ಲಿ ಬಾಲಕತ್ವ ಅಂತಕ್ಕಂಥದ್ದು ಅಷ್ಟೊಂದು ಸಂತೋಷ ಕೊಡೋ ವಿಷಯ ಆಗಿಲ್ಲ. ತಂದೆ ತಾಯಿಗಳು ತಮ್ಮದೇ ಆದಂತಹ ಗೊಂದಲಗಳನ್ನು ಮಕ್ಕಳ ವಿಷಯದಲ್ಲಿ ಎದುರಿಸ್ತಾ ಇದ್ದಾರೆ. ಶಿಕ್ಷಕ ಸಮುದಾಯ ಕೂಡ ಇದಕ್ಕೆ ಹೊರತಾಗಿ ಇಲ್ಲ. ಬಹಳಷ್ಟು ಜನ ತಂದೆ ತಾಯಿಗಳು ಶಿಕ್ಷಕರು ಹೇಳೋ ಸಾಮಾನ್ಯವಾದ ಮಾತುಗಳನ್ನು ನಾವು ಗುರುತಿಸಿಕೊಳ್ಳೋದಾದ್ರೆ, ಇವತ್ತಿನ ಹುಡುಗ ಮತ್ತು ಹುಡುಗಿಯರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಹೇಳಿದ ಮಾತನ್ನ ಕೇಳೋದೇ ಇಲ್ಲ ಅಂತಕ್ಕಂತಹ ತಂದೆ ತಾಯಿಗಳು ಶಿಕ್ಷಕರ ದೂರ ಆದ್ರೆ, ಪ್ರತಿಕ್ರಿಯಿಸತಕ್ಕಂತಹ ಮಕ್ಕಳು ನಮ್ಮ ತಂದೆ ತಾಯಿಗಳು ನಮ್ಮ ಶಿಕ್ಷಕರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂತಹ ಕೊರಗುಗಳನ್ನ ಕಾಡಿಸ್ತಾ ಇದೆ. ಇದರ ಜೊತೆಗೆ ಇವತ್ತಿನ ಶಿಕ್ಷಣ ಮಕ್ಕಳನ್ನ ಸ್ಪರ್ಧಾತ್ಮಕ ಜಗತ್ತಿನ ತೀವ್ರ ಪೈಪೋಟಿಗೆ ಸಿದ್ಧಪಡಿಸುವುದರಲ್ಲಿ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನತಕ್ಕಂತಹ ಗೊಂದಲಗಳು ಕೂಡ ಕಣ್ಮುಂದೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ತಂದೆ ತಾಯಿಗಳು, ಇವತ್ತಿನ ಶಿಕ್ಷಕ ಸಮುದಾಯ ಏನೆಲ್ಲ ಅಂಶಗಳನ್ನ ತುಂಬಾ ಪ್ರಾತಿನಿಧಿಕವಾಗಿ ಗಮನಿಸಬೇಕಾಗಿದೆ ಅನ್ನಂತಹ ಅಂಶಗಳನ್ನ ಇವತ್ತಿನ ದಿನ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು, ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು. ನಿಮ್ಮ ಮನೆಯ ಮಕ್ಕಳು ನಿಮ್ಮ ಮನೆಯ ನಂದಾದೀಪ ಅಷ್ಟೇ ಅಲ್ಲ, ಅವರು ಈ ದೇಶದ ಅತ್ಯಮೂಲ್ಯವಾದಂತಹ ಆಸ್ತಿ. ಆ ಆಸ್ತಿಯನ್ನ ಜತನವಾಗಿ ಜೋಪಾನವಾಗಿ ಕಾಪಾಡಿಕೊಂಡು ಮುಂದಿನ ಭವಿಷ್ಯಕ್ಕೋಸ್ಕರ ಅವರನ್ನ ಸಿದ್ಧಪಡಿಸಬೇಕಾದಂತಹ ಹೊಣೆಗಾರಿಕೆ ಎಲ್ಲ ತಂದೆ ತಾಯಿಗಳ ಮೇಲೆ, ಎಲ್ಲ ಶಿಕ್ಷಕರ ಮೇಲೆ, ಸಮಾಜದ ಮೇಲೆ, ಸರ್ಕಾರದ ಮೇಲೆ ಇದೆ. ಆದರೆ ಈ ಹಂತದಲ್ಲಿ ಹಲವಾರು ಗೊಂದಲಗಳ ಗೂಡಾಗಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಸೂಕ್ಷ್ಮವಾಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಈ ಹಂತದಲ್ಲಿ ಮಕ್ಕಳ ಬೆಳವಣಿಗೆಯ ಬಗ್ಗೆ ತಂದೆ ತಾಯಿಗಳು ಏನ್ ತಿಳ್ಕೊಳ್ಬೇಕು, ಶಿಕ್ಷಕ ಮಿತ್ರರು ಏನನ್ನ ತಿಳ್ಕೋಬೇಕು, ಸಮಾಜ

ಬೇಕಾದಂತಹ ಎಚ್ಚರಿಕೆಯ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸೋಣ ಅನ್ನೋದಷ್ಟೇ ನಿಮ್ಮಲ್ಲಿ ನನ್ನ ಕೋರಿಕೆ. ಇವತ್ತಿನ ದಿವಸ ಮಕ್ಕಳು ಯೂಸ್ಲೆಸ್ ಅಲ್ಲ, ಅವರು ಯೂಸ್ಲೆಸ್ ಅಂತಕ್ಕಂತಹ ಅಭಿಪ್ರಾಯಗಳನ್ನು ಪರಿಣತರು ಹೇಳ್ತಾ ಇದ್ದಾರೆ. ಯೂಸ್ಲೆಸ್ ಅಂದ್ರೆ ಪ್ರಯೋಜನಕ್ಕೆ ಬರದೇ ಇರೋರು ಅಂತ, ಆದರೆ ಯೂಸ್ಲೆಸ್ ಅಂದ್ರೆ ಸಾಮರ್ಥ್ಯ ಇದ್ದು ಅದನ್ನು ಪೂರ್ಣವಾಗಿ ಬಳಸಿಕೊಳ್ಳದೆ ಹೋದವರು. ಒಂದೇ ತರಗತಿ, ಒಬ್ಬರೇ ಟೀಚರು, ಒಂದೇ ಪಾಠ, ಒಂದೇ ಕ್ವಶನ್ ಪೇಪರು, ಒಂದೇ ಟೈಮಿಂಗ್ಸು, ಎಲ್ಲವೂ ಒಂದೇ ಆದರೂ ಕೂಡ ಬರುವ ಫಲಿತಾಂಶಗಳು ಒಂದೇ ಯಾಕೆ ಆಗೋದಿಲ್ಲ ಅನ್ನೋದು ಶಿಕ್ಷಕರ ಸಮಸ್ಯೆ. ಆದರೆ ತಂದೆ ತಾಯಿಗಳು ನಾವು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ತಂದೆ ಕೊರಗು. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರತಿಭಾವಂತ ವಿದ್ಯಾರ್ಥಿಗಳು, ಯಾರನ್ನ ನಾವು ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಅಂತ ಕರಿತೀವಿ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳು ಅಂತ ಕರಿತೀವಿ, ಮೆರಿಟ್ ಸ್ಟೂಡೆಂಟ್ಸ್ಗಳು ಅಂತ ಕರಿತೀವಿ, ಅವರು ಕೂಡ ಒಂದು ಉದ್ಯೋಗವನ್ನು ಗಳಿಸಿಕೊಳ್ತಕ್ಕಂತಹ ವಿಷಯದಲ್ಲಿ ವಿಫಲರಾಗ್ತಾ ಇರತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಗಳಲ್ಲಿ ಹಲವಾರು ಸೂಕ್ಷ್ಮಗಳನ್ನು ನಾವು ಗಮನಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಸಾಮರ್ಥ್ಯ ಇರುತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ದೇವರು ಈ ವಿಷಯದಲ್ಲಿ ನಿಷ್ಪಕ್ಷಪಾತಿ, ಪ್ರತಿಯೊಬ್ಬರಲ್ಲೂ ಸಮಾನವಾದಂತಹ ಸಾಮರ್ಥ್ಯಗಳನ್ನು ತುಂಬಿರ್ತಾನೆ ಅಂತ ಹೇಳಿ ಪರಿಣತರು ಹೇಳ್ತಾರೆ. ಆದ್ರೆ ಸರಿಯಾಗಿರೋದು ಎಲ್ಲಿ? ಅವಕಾಶಗಳಿಗೆ ಕೊರತೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅವಕಾಶಗಳು ಅಪರಿಮಿತ. ಮುಂಜಾನೆಯಿಂದ ಸಂಜೆಯವರೆಗೆ, ಹೊಟ್ಟಿನಿಂದ ಸಾಯುವವರೆಗೆ ನಮಗೆ ಸಿಗೋದೆಲ್ಲವೂ ಅವಕಾಶ. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ನಮ್ಮ ಪ್ರಪಂಚದಲ್ಲಿ ಸವಾಲುಗಳು ಅವಕಾಶಗಳಿದೆಯೇ ಹೊರತು ಸಮಸ್ಯೆಗಳು ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಜಾಣತನದಿಂದ ತನಗೆ ಎದುರಾಗತಕ್ಕಂತಹ ಎಲ್ಲ ಸಮಸ್ಯೆಗಳ ಗೊಂದಲಗಳನ್ನ ವಿಷಯಗಳನ್ನ ಅವಕಾಶಗಳನ್ನಾಗಿ ಬಳಸ್ಕೊಂಡ್ರೆ ಅವನು ಬಹಳ ಎತ್ತರಕ್ಕೆ ಬೆಳೆಯಬಲ್ಲ ಅನ್ನೋದನ್ನ ಮಾರ್ಮಿಕವಾಗಿ ಅವರು ಹೇಳ್ತಾರೆ. ಅಂದ್ರೆ ಏನು? ಅವಕಾಶಗಳಿದೆ, ಸಾಮರ್ಥ್ಯನೂ ಇದೆ, ಗೊಂದಲ ಆಗಿರೋದು ಇಲ್ಲಿ. ಇವೆರಡರ ನಡುವೆ ಒಂದು ಸರಿಯಾದ ಸಮರ್ಪಕ ಸೇತುವೆಯನ್ನು ಕಟ್ಟುವ ವಿಷಯದಲ್ಲಿ ತಂದೆ ತಾಯಿಗಳು, ಶಿಕ್ಷಕರು, ವಿದ್ಯಾರ್ಥಿ ಮಿತ್ರರು ಸೋಲ್ತಾ ಇದೀವಿ ಅನ್ನೋದನ್ನ ಪರಿಣತರು ಗುರುತಿಸಿದ್ದಾರೆ. ಅವಕಾಶಗಳು ನಮ್ಮ ಮುಂದೆ ಇದ್ದಾಗ, ಸಾಮರ್ಥ್ಯಗಳಿದ್ದಾಗ, ಆ ಸಾಮರ್ಥ್ಯಗಳನ್ನು ಸರಿಯಾಗಿ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ? ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ 100 ಅಂಕಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ 100ಕ್ಕೂ 100 ಅಂಕಗಳನ್ನು ಗಳಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅನ್ನೋದನ್ನ ಕೆಲವು ಮಕ್ಕಳು ಪ್ರತಿಭಾವಂತರು ಸಾಬೀತುಪಡಿಸಿ ತೋರಿಸಿದ್ದಾರೆ. ಕನ್ನಡದಂತಹ ಭಾಷಾ ವಿಷಯದಲ್ಲೂ ಕೂಡ 125ಕ್ಕೆ 125 ಅಂಕಗಳನ್ನು ತೆಗೆದಿರತಕ್ಕಂತಹದ್ದು. ಅತ್ಯಂತ ಪ್ರಬುದ್ಧ ವಿಷಯಗಳು ವಿಜ್ಞಾನ, ಗಣಿತ, ಸಮಾಜದಲ್ಲೂ ಕೂಡ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಇದು ಸಾಧ್ಯ ಆಗುತ್ತೆ ಅಂದ್ರೆ ಉಳಿದ ವಿದ್ಯಾರ್ಥಿಗೂ ಇದು ಸಾಧ್ಯ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯಗಳನ್ನ ತಂದೆ ತಾಯಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಗುರುತಿಸಬೇಕು. ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಅಂದ್ರೆ ಅದರ ಅರ್ಥ ಅವರು ಪ್ರತಿಭಾವಂತರು ಅಂತ ಅಲ್ಲ. ಯಾಕೆಂದ್ರೆ ಪರಿಣತರು ಹೇಳ್ತಾರೆ, ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ, ಬುದ್ಧಿವಂತರಲ್ಲ ಪ್ರತಿಭಾವಂತರೂ ಅಲ್ಲ. ಹಾಗಾದ್ರೆ ಈ ವಿದ್ಯಾವಂತರು, ಬುದ್ಧಿವಂತರು, ಪ್ರತಿಭಾವಂತರು ಇರತಕ್ಕಂತಹ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಬಹಳ ಮೂಲಭೂತವಾಗಿ. ಆದ್ರೆ ವ್ಯಕ್ತಿಯೊಳಗಿನ ಸಾಮರ್ಥ್ಯ, ಹೆಣ್ಣಾಗಬಹುದು, ಗಂಡಾಗಬಹುದು, ವಯಸ್ಸು 100 ಆಗಬಹುದು 100 ಆಗಬಹುದು, ಅದರ ಬಗ್ಗೆ ತಂದೆಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಒಳ್ಳೇದು. ನಾನಾಗಲೇ ಒಂದು ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ತರಗತಿ ಒಂದೇ ಆದ್ರೂ, ಪಾಠ ಒಂದೇ ಆದ್ರೂ, ಹೇಳ್ಕೊಡೋ ವಿಷಯ ಒಂದೇ ಆದ್ರೂ, ಹೇಳೋ ಟೀಚರ್ ಆದ್ರೂ, ಹೇಳ್ಕೊಡೋ ವಿಧಾನ ಒಂದೇ ಆದ್ರೂ, ಎಲ್ಲ ವಿದ್ಯಾರ್ಥಿಗಳು ಏಕಮುಖವಾಗಿ ಅದನ್ನ ಸ್ವೀಕರಿಸೋದಿಲ್ಲ. ಅಂದ್ರೆ ಅರ್ಥ, ವಿದ್ಯಾರ್ಥಿಗಳಲ್ಲಿನ ಗ್ರಹಿಕಾ ಸಾಮರ್ಥ್ಯ, ಪರ್ಸೆಪ್ಚುವಲ್ ಕೆಪಾಸಿಟಿ ಅನ್ನ ಕರಿತೀವಿ, ಅದು ಬೇರೆ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ಬಹಳ ಬೇಗ ಕಲ್ತ್ಕೊಳ್ತಾರೆ, ಅಂದ್ರೆ ಒಂದು ಸಲ ಹೇಳಿದ್ರೆ ಸಾಕು, ಅವರ ತಲೆ ಒಳಗೆ ಹೋಗಿ ಆ ವಿಷಯಗಳು ಕೂತ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ 10 ಸಲ ವಿವರಿಸಿದ್ರು ಅದು ತಲೆಗೆ ಹೋಗಲ್ಲ, ಅವ್ರನ್ನ ನಾವು ನಿಧಾನ ಕಲಿಕಾ ಪ್ರವೃತ್ತಿಯವರು ಅಂತ ಗುರುತಿಸ್ತೇವೆ. ಇನ್ನು ಉಳಿದಂತಹ ವಿದ್ಯಾರ್ಥಿಗಳು ತೀವ್ರವಾಗಿ ಕಲಿಯುವ, ನಿಧಾನವಾಗಿ ಕಲಿಯುವ, ಈ ಎರಡು ಗುಂಪಿನ ನಡುವೆ ಬರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಅಂತ ಏನ್ ಕರಿತೀವಿ, ಪರ್ಸೆಪ್ಚುವಲ್ ಕೆಪಾಸಿಟಿ ಅಂತ ಏನ್ ಕರಿತೀವಿ, ಅದು ಭಿನ್ನ ಭಿನ್ನವಾಗುತ್ತೆ. ಇದ್ರ ಬಗ್ಗೆ ತಂದೆ ತಾಯಿಗಳು ತಿಳ್ಕೊಬೇಕಾಗುತ್ತೆ. ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ಲ. ತಿಳ್ಕೊಳ್ಳೋದನ್ನ ನಾವು ಕಲಿಕೆ ಅಂತ ಕರಿತೀವಿ, ಲರ್ನಿಂಗ್ ಅಂತ ಕರಿತೀವಿ. ಇಂಟೆನ್ಷನ್ ಆಫ್ ಲರ್ನಿಂಗ್ ಇಸ್ ಟು ಎಕ್ಸ್ಪ್ರೆಸ್ ಇಟ್ ಎಫೆಕ್ಟಿವ್ಲಿ ಟು ದ ಎಕ್ಸ್ಟೆಂಟ್ ರಿಕ್ವೈರ್ಡ್. ಅಂದ್ರೆ ಅಗತ್ಯಕ್ಕೆ ಅನುಗುಣವಾಗಿ ಅಭಿವ್ಯಕ್ತಿಗೊಳಿಸುವುದೇ ಕಲಿಕೆಯ ಉದ್ದೇಶ ಅಂತ ಹೇಳಿದಾಗ, ಎಷ್ಟು ಜನ ವಿದ್ಯಾರ್ಥಿಗಳು ತಾವು ಕಲಿತಂತಹ ವಿಷಯಗಳನ್ನ ಅಭಿವ್ಯಕ್ತಿಗೊಳಿಸ್ತಾರೆ ಪರಿಣಾಮಕಾರಿಯಾಗಿ ಅನ್ನೋದು ಬಹಳ ಮುಖ್ಯ. ಕೆಲವು ವಿದ್ಯಾರ್ಥಿಗಳನ್ನ ಗಮನಿಸಿ, ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ, ಆದರೆ ತರಗತಿಯಲ್ಲಿ ಟೀಚರು ಪ್ರಶ್ನೆ ಕೇಳಿದಾಗ ಎದ್ದು ನಿಂತ್ಕೊಂಡು ಉತ್ತರ ಕೊಡಲ್ಲ. ಅರ್ಥ ಇಷ್ಟೇನೆ, ಆ ಮಕ್ಕಳು ಲಿಖಿತ ಅಭಿವ್ಯಕ್ತಿಯಲ್ಲಿ, ರಿಟರ್ನ್ ಎಕ್ಸ್ಪ್ರೆಷನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅದರ ಮೌಖಿಕ ಅಭಿವ್ಯಕ್ತಿಯಲ್ಲಿ ಸೋಲ್ತಾರೆ. ಇನ್ನು ಕೆಲವು ಮಕ್ಕಳು ಪ್ರಶ್ನೆಗಳನ್ನ ಕೇಳಿದಾಗ ನೇರವಾಗಿ ಉತ್ತರಗಳನ್ನ ಕೊಡ್ತಾರೆ, ಮೌಖಿಕ ಅಭಿವ್ಯಕ್ತಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಆದರೆ ಅದೇ ವಿಷಯಗಳನ್ನ ಬರವಣಿಗೆಯಲ್ಲಿ ಅಭಿವ್ಯಕ್ತಿಗೊಳಿಸುವಾಗ ಅವರು ಸೋಲ್ತಾರೆ. ಈ ಎರಡೂ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನವನ್ನು ಮುಗಿಸಿ ವೃತ್ತಿ ಜೀವನಕ್ಕೆ ಅಡಿಯಿಟ್ಟಾಗ ಬರವಣಿಗೆಯಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ರಿಟರ್ನ್ ಟೆಸ್ಟ್ ಅಂತ ಏನ್ ಕರಿತೀವಿ, ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗಿ ಮೌಖಿಕ ಪರೀಕ್ಷೆಯಲ್ಲಿ ಸೋಲನ್ನು ಅಪ್ಕೊಳ್ತಾರೆ.
ಮೌಖಿಕವಾಗಿ ಅಂದ್ರೆ ಓರಲ್ ಎಕ್ಸ್ಪ್ರೆಷನ್ ನಲ್ಲಿ ಯಾರು ತುಂಬಾ ಚೆನ್ನಾಗಿದ್ದಾರೋ

ಅಂತ ವಿದ್ಯಾರ್ಥಿಗಳು ಓರಲ್ ಇಂಟರ್ವ್ಯೂಗೆ ಬರೋದೇ ಇಲ್ಲ, ಯಾಕೆಂದ್ರೆ ರಿಟರ್ನ್ ಟೆಸ್ಟ್ ನಲ್ಲಿ ಅವರು ಬಿದ್ದು ಹೋಗಿರ್ತಾರೆ. ಅಂದ್ರೆ ಮಕ್ಕಳಲ್ಲಿ ಇರಬಹುದಂತಹ ಕಲಿಕೆ ಅಭಿವ್ಯಕ್ತಿಯ ಗೊಂದಲಗಳು, ಕಲಿಕೆ ಅಭಿವ್ಯಕ್ತಿಯ ತೊಂದರೆಗಳು, ಇದರ ಬಗ್ಗೆ ತಂದೆ ತಾಯಿಗಳು, ಮಕ್ಕಳು, ಶಿಕ್ಷಕರು ತಿಳ್ಕೊಬೇಕಾಗುತ್ತೆ. ತರಗತಿಯಲ್ಲಿ ಪಾಠ ಮಾಡತಕ್ಕಂತಹ ವಿಧಾನ ಒಂದೇ ಆದರೂ ಮಕ್ಕಳೆಲ್ಲರೂ ಒಂದೇ ರೀತಿಯಲ್ಲಿ ಕಲಿಯಲ್ಲ ಅಂದಾಗ ಅಲ್ಲಿರತಕ್ಕಂತಹ ಗೊಂದಲಗಳನ್ನು ನಾವು ಸ್ವಲ್ಪ ಗುರುತಿಸ್ಕೋಬೇಕಾಗುತ್ತೆ. ಪಾಠ ಮಾಡ್ತಾ ಇರಬೇಕಾದ್ರೆ ಟೀಚರ್ ಒಂದು ಅಂಶವನ್ನ ಗಮನಿಸ್ಕೋಬೇಕು, ಆ ಮಕ್ಕಳು ಟೀಚರ್ ಅದ್ಭುತವಾಗಿ ಪಾಠ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ಆದ್ರೆ ಕೆಲವು ಮಕ್ಕಳು ಮಾತ್ರ ಹೀಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಕಲಿತಾ ಇರ್ತಾರೆ. ಕೆಲವು ಮಕ್ಕಳು ಕೇಳಿ ಕಲಿಯಲ್ಲ, ಅವರು ನೋಡಿ ಕಲಿತಾ ಇರ್ತಾರೆ. ಇವರನ್ನ ನಾವು ವಿಜುವಲ್ ಲರ್ನರ್ಸ್ ಅಂತ ಕರಿತೇವೆ. ಆದ್ರೆ ಇನ್ ಕೆಲವು ಮಕ್ಕಳು ಕೇಳಿನೂ ಕಲಿಯಲ್ಲ, ಏನೂ ಕಲಿಯಲ್ಲ, ಅವರು ಮಾಡಿ ಕಲಿತಾ ಇರ್ತಾರೆ. ಅಂದ್ರೆ ನಮ್ಮ ವಯಸ್ಸು 100 ಅಥವಾ 100 ಆಗಿರಬಹುದು, ಕಲಿಕಾ ವಿಧಾನದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗ್ತಾ ಹೋಗುತ್ತೆ. ಪ್ರಪಂಚದಲ್ಲಿನ 2% ವಿದ್ಯಾರ್ಥಿಗಳು ಡ್ಯುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅಂದ್ರೆ ಎರಡು ಗುಂಪಿನಲ್ಲಿ ಬರತಕ್ಕಂತಹ ಮನೋಭಾವವನ್ನು ಪ್ರಕಟಿಸ್ತಾರೆ ಅಂತ ಹೇಳಿ ಪರಿಣತರು ಗುರುತಿಸಿದ್ದಾರೆ. ಇತ್ತೀಚೆಗೆ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರೊಬ್ರು ಅವರ ಮಗಳನ್ನ ಕರ್ಕೊಂಡು ಕೌನ್ಸಿಲಿಂಗ್ ಸೆಂಟರ್ಗೆ ಬಂದಿದ್ರು. ಅವ್ರು ಕೇಳಿದ್ದಿಷ್ಟೇ, ನನ್ನ ಮಗಳು ಪರೀಕ್ಷೆಗಾಗಿ ಕೂತ್ಕೊಂಡು ಓದು ಅನ್ನುವಾಗ, ಅಮ್ಮ ನೀನ್ ಕೂತ್ಕೊಂಡು ಓದು, ನಾನು ಕೇಳಿಸ್ಕೊತೀನಿ ಅಂತ ಹೇಳ್ತಾಳೆ. ಅವಳಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಆ ಮಗು ಆ ಕ್ಷಣದಲ್ಲಿ ಆಡಿಯೋ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್, ಕೇಳಿ ಕಲಿಯುವ ಮನೋಭಾವವನ್ನ ಆ ಮಗು ವ್ಯಕ್ತಪಡಿಸ್ತಾ ಇರುತ್ತೆ ಅನ್ನೋದನ್ನ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವ ತಂದೆ ತಾಯಿಗಳು ಈ ರೀತಿಯ ಮಕ್ಕಳನ್ನ ಹೊಂದಿರ್ತಾರೋ ಅವರಿಗೆ ಬಲವಂತವಾಗಿ ಪುಸ್ತಕ ಹಿಡಿಸಿ ಕೂತ್ಕೊಂಡು ಓದಿಸ್ತಕ್ಕಂತಹ ಪ್ರವೃತ್ತಿ ಯಾವುದೇ ರೀತಿಯಲ್ಲಿ ಪ್ರಯೋಜನ ಕೊಡೋದಿಲ್ಲ ಅನ್ನೋ ಸತ್ಯನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ ಕಲಿಯುವ ಮಕ್ಕಳು ಗಂಟೆಗಟ್ಟಲೆ ಪುಸ್ತಕ ಹಿಡ್ಕೊಂಡು ಓದ್ತಾರೆ, ಅದರಲ್ಲಿ ಏನೂ ತೊಂದರೆಗಳಿಲ್ಲ ಅವರಿಗೆ. ಇನ್ನು ಕೆಲವು ಮಕ್ಕಳು ಓದಿ ನೋಡಿ ಕೇಳಿ ಕಲಿತಾರಷ್ಟೇ, ಅಭಿವ್ಯಕ್ತಿಯ ಗೊಂದಲಗಳನ್ನು ಎದುರಿಸ್ತಾರೆ. ಇಂತಹ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರಪಂಚದ ಮೇಲಿನ ಅಧ್ಯಯನಗಳು ಹೇಳುತ್ತೆ, ಯಾಕೆಂದ್ರೆ ವ್ಯಕ್ತಿತ್ವ ವಿಕಾಸ ಸಂಶೋಧನಾ ಮತ್ತು ತರಬೇತಿ ಪ್ರತಿಷ್ಠಾನ ಕಳೆದ 23 ವರ್ಷಗಳಿಂದ ಸುಮಾರು 10,600 ಹೆಚ್ಚು ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನ, ಪೋಷಕರನ್ನ, ವಿದ್ಯಾರ್ಥಿಗಳನ್ನ ಈ ವಿಷಯದಲ್ಲಿ ಜಾಗೃತಿ ಮೂಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನ ಭಾರತ ದೇಶಕ್ಕೆ ತರಿಸಿಕೊಂಡು ಅದನ್ನ ಭಾರತೀಯಗೊಳಿಸಿ ಆಡುಭಾಷೆಯಲ್ಲಿ ಶ್ರೀಸಾಮಾನ್ಯರ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂತಹ ಪ್ರಯತ್ನಗಳನ್ನ ನಮ್ಮ ಸಂಸ್ಥೆ ಈಗ ಮಾಡ್ತಾ ಇದೆ. ಈಗ ತಂದೆ ತಾಯಿಗಳು, ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯಗಳೇನು ಅಂದ್ರೆ, ಅವರಲ್ಲಿ ಏನು ಸಾಮರ್ಥ್ಯಗಳಿದೆ ಅನ್ನೋದನ್ನ ಗುರುತಿಸಬೇಕು. ಪರಿಣತರುಗಳು ಹೇಳೋ ಪ್ರಕಾರ ಪ್ರತಿ ವಿದ್ಯಾರ್ಥಿಯಲ್ಲಿ ಸುಮಾರು 56 ಸಾಮರ್ಥ್ಯಗಳಿದೆ. ಇದನ್ನ 8 ಗುಂಪುಗಳಲ್ಲಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಮೊದಲೇ ಸಾಮರ್ಥ್ಯ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್, ಇದನ್ನ ನಾವು ಭಾಷಾ ಪರಿಣಿತಿ ಅಂತ ಹೇಳ್ತೀವಿ. ಹರಾಲ್ಡ್ ಶ್ರೀಡ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಮೂಲತಃ ಜರ್ಮನಿಯವನು, ಪ್ರಸ್ತುತ ಪ್ಯಾರಿಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ವಯಸ್ಸು ಸುಮಾರು 53 ವರ್ಷ. ಅವರಿಗೆ ಸುಮಾರು 300 ಭಾಷೆಗಳು ಬರುತ್ತಂತೆ. ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಮತ್ತು ಭಾಷಾಂತರ ಮಾಡೋದಕ್ಕೆ, ಅಂದ್ರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ ಸುಮಾರು 300 ಭಾಷೆಗಳನ್ನ ಒಬ್ಬ ವ್ಯಕ್ತಿ ನಿರಾಯಾಸವಾಗಿ ಕಲಿಯಬಲ್ಲ ಅಂತಕ್ಕಂತಹ ಅಂಶವನ್ನ ಸಂಶೋಧನೆಗಳು ಹೊರಗತ್ತು ಮುಂದಿದೆ. 6ನೇ ವಯಸ್ಸಲ್ಲೇ ಒಬ್ಬ ವಿದ್ಯಾರ್ಥಿ ಬಹಳ ಸುಲಭವಾಗಿ 6 ಭಾಷೆಗಳನ್ನ ಕಲಿತಾನಂತೆ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳನ್ನು ಕಲಿಯಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಯಾಕೆಂದ್ರೆ ಕುವೆಂಪು ಅವರು ಹೇಳೋ ಹಾಗೆ, ನಾವು ಕನ್ನಡಿಗರು ಅಲ್ಲ, ಭಾರತೀಯರು ಅಲ್ಲ, ವಿಶ್ವ ಮಾನವರು. ಅಂದ್ರೆ ಈ ವಿಶ್ವ ಮಾನವತ್ವದ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಇರಬಹುದಾದಂತಹ ಭಾಷಾ ಸಾಮರ್ಥ್ಯ, ಭಾಷಾ ಪರಿಣಿತಿ, ಅದು ಕಲಿಕೆಗೆ ಮತ್ತು ಅಭಿವ್ಯಕ್ತಿಗೆ ಎರಡಕ್ಕೂ ಅನ್ವಯಿಸುತ್ತೆ. ಇವತ್ತು ವಿದ್ಯಾರ್ಥಿಗಳನ್ನು ಸ್ವಲ್ಪ ಗಮನಿಸಿ, ವಿದ್ಯಾಭ್ಯಾಸ ಮಾಡುವಾಗ ಕನಿಷ್ಠ 3 ಭಾಷೆಗಳನ್ನು ಕಲಿತಾರೆ ಅವರು. ಅಂದ್ರೆ ಅತಿ ಹೆಚ್ಚು ಭಾಷೆಗಳನ್ನು ಕಲಿಯೋ ಅವಕಾಶ ಸಾಮರ್ಥ್ಯ ಅವರಿಗೆ ಇದೆ, ಇದನ್ನ ಅವರು ಅರ್ಥ ಮಾಡ್ಕೋಬೇಕು. 2ನೇದು ಬಹಳ ಇಂಪಾರ್ಟೆಂಟ್, ಅದನ್ನ ನ್ಯೂಮೆರಿಕಲ್ ಎಬಿಲಿಟಿ ಅಂತ ಕರಿತೀವಿ, ಸಂಖ್ಯಾ ಸಾಮರ್ಥ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿ ನಂಬರ್ಗಳ ಜೊತೆ ಆಟ ಆಡಬೇಕಂತೆ. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಹಾರ, ಬೀಜಗಣಿತ ಎಲ್ಲವನ್ನೂ ಕೂಡ ಅವನು ಕರತಲಮಕ ಮಾಡ್ಕೋಬೇಕಂತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲಿ ಭಯ ಅಂದ್ರೆ, ಭಾಷೆ ಮತ್ತು ಗಣಿತ ಎರಡೂ ಅವರನ್ನ ಕಾಡಿಸುತ್ತೆ. ಎಷ್ಟೋ ಜನ ಮಕ್ಕಳು ಹೇಳ್ತಾ ಇರ್ತಾರೆ, ಅಲ್ಜಿಬ್ರಾ ಇಸ್ ಅ ಕೋಬ್ರಾ ವಿತ್ ಮೇಕ್ಸ್ ಯು ಗಾಬ್ರಾ ಅಂತ. ಗಣಿತದ ಬಗ್ಗೆ ನಕಾರಾತ್ಮಕವಾದ ಭಾವನೆಗಳು, ಇಂಗ್ಲಿಷ್ ಬಗ್ಗೆ ನಕಾರಾತ್ಮಕವಾದ ಭಾವನೆಗಳು ಅವರ ಕಲಿಕೆ ಹಾಗೂ ಅಭಿವ್ಯಕ್ತಿಯ ಮೇಲೆ ಗಂಭೀರವಾದ ಪರಿಣಾಮನ ಬೀರುತ್ತೆ. ಇದು 2ನೇ ಅಂಶವಾಗಿ ಹೊರಹೊಮ್ಮತ್. 3ನೇದು ಬಹಳ ಇಂಪಾರ್ಟೆಂಟ್, ಪ್ರತಿ ವ್ಯಕ್ತಿಯಲ್ಲಿ ಇರಬಹುದಾದಂತಹ ಕಾರಣೀಕರಣ ಸಾಮರ್ಥ್ಯ, ವಿಶ್ಲೇಷಣಾ ಸಾಮರ್ಥ್ಯ. ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳನ್ನ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರೇರಣೆ ಕೊಡಬೇಕಂತ. ನಾವು ಪ್ರಶ್ನೆಗಳನ್ನ ಕೇಳಿದಷ್ಟು ಬುದ್ಧಿವಂತರಿಗೆ, ಪ್ರಶ್ನೆಗಳನ್ನ ಕೇಳಿದಷ್ಟು ಪ್ರತಿಭಾವಂತರಾಗ್ತೀವಿ. ಯಾಕೆ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಡೋದು ಸುಲಭ, ಅದರ ಉತ್ತರಕ್ಕೆ ಪ್ರಶ್ನೆಗಳನ್ನು ಹುಡುಕೋದು ಕಷ್ಟ. ಆ ಪ್ರಶ್ನೆಗಳನ್ನ ಕೇಳತಕ್ಕಂತಹ ಅನಾಲಿಟಿಕಲ್ ಎಬಿಲಿಟಿ, ವೈ, ವಾಟ್, ವೇರ್, ವೆನ್, ಹೌ, ಈ ತರ ಪ್ರಶ್ನೆ ಕೇಳ್ತಕ್ಕಂತಹ ಸಾಮರ್ಥ್ಯಗಳನ್ನ ವಿದ್ಯಾರ್ಥಿಗಳು ಬಹಳ ಸುಲಭವಾಗಿ ಮೈಗೂಡಿಸಿಕೊಂಡ್ರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೆ ಅವರಿಗೆ ಹುಡುಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಆ ನಂತರದಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಇನ್ನೊಂದು, ವಿಶೇಷವಾಗಿ ವಿದ್ಯಾರ್ಥಿಗಳು ಸೋಲ್ತಾ ಇರೋದು, ಅದನ್ನ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ.

0: ವ್ಯಕ್ತಿ ವ್ಯಕ್ತಿ ನಡುವಿನ ಸಂಬಂಧ, ತಂದೆಯಾಗಿ ತಾಯಿಯಾಗಿ ಸಹೋದ್ಯೋಗಿಗಳ ಜೊತೆ, ಸಮಾಜದ ಜೊತೆ, ಶಿಕ್ಷಕರ ಜೊತೆ, ಸಹೋದ್ಯೋಗಿಗಳ ಜೊತೆ, ಸಹಪಾಠಿಗಳ ಜೊತೆ ಅವರ ಸಂಬಂಧಗಳ ವಿಶ್ಲೇಷಣೆ ಇದೆಯಲ್ಲ, ಬಹಳ ಮುಖ್ಯ. ಈ ಸಂಬಂಧಗಳನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಳ್ಳೋದು ಹೇಗೆ? ಇವತ್ತು ಹೊಸ ಅದೊಂದು ಸಬ್ಜೆಕ್ಟ್ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತ. ಸಂಘರ್ಷಗಳು ಯಾಕೆ ಉಂಟಾಗುತ್ತೆ? ಆಟಿಟ್ಯೂಡ್ನಲ್ ಪ್ರಾಬ್ಲಮ್, ಮನೋಭಾವಿಕತೆಗಳು ಯಾಕೆ ಉಂಟಾಗುತ್ತೆ? ಈ ವಿಷಯದಲ್ಲೂ ಕೂಡ ವಿದ್ಯಾರ್ಥಿಗಳನ್ನ, ತಂದೆ ತಾಯಿಗಳನ್ನ, ಮಕ್ಕಳ ನಡುವೆ ಹೊಂದಾಣಿಕೆಯನ್ನ ಗುರುತಿಸಬೇಕಾಗುತ್ತೆ. ಒಂದು ಹಂತ ನಾವು ಮುಂದಕ್ಕೆ ಹೋಗ್ತಿದ್ದ ಹಾಗೆ ನಮ್ಮ ಗ್ರಹಿಕಾ ಸಾಮರ್ಥ್ಯವನ್ನು ಉತ್ತಮ ಪಡಿಸ್ಕೋಬೇಕು ಅನ್ನೋ ಮಾತನ್ನ ನಾವು ಹೇಳ್ತಾ ಹೋಗ್ತೇವೆ. ನಮ್ಮ ಗ್ರಹಿಕಾ ಸಾಮರ್ಥ್ಯ ಅನ್ನೋದು ಏನಿದೆ, ಅದಕ್ಕೊಂದು ವಿಶೇಷವಾದಂತಹ ಅರ್ಥ ಇದೆ. ಗ್ರಹಿಕಾ ಸಾಮರ್ಥ್ಯ ಅಂದ್ರೆ ನಾವು ಏನ ಸ್ವೀಕರಿಸಿಕೊಳ್ತೀವಿ, ನಮ್ಮ 5 ಪಂಚೇಂದ್ರಿಯಗಳ ಮೂಲಕ ನಮ್ಮ ಅನುಭವಕ್ಕೆ ಸೇರತಕ್ಕಂತಹ ಪ್ರತಿಯೊಂದು ಅಂಶವೂ ಕೂಡ ನಮ್ಮ ಕಲಿಕೆಗೆ ಸಂಬಂಧಪಟ್ಟಂತಹ ಅಂಶವಾಗುತ್ತೆ. ಆ ಕಲಿಕೆಯನ್ನ ಪೂರ್ಣಗೊಳಿಸಿಕೊಳ್ಳೋದ್ರಿಂದ ಅಭಿವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತಗೊಳ್ತೀವಿ. ಮೌಖಿಕ ಹಾಗೂ ಲಿಖಿತ ಅಭಿವ್ಯಕ್ತಿಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದಾಗ ಜೀವನದಲ್ಲಿ ಯಶಸ್ಸು ನಮ್ಮದಾಗುತ್ತೆ. ಎಷ್ಟೋ ಜನ ಮೌಖಿಕ ಹಾಗೂ ಲಿಖಿತ ಅಭಿವ್ಯಕ್ತಿಗೆ ಭಾಷೆಯ ಮೇಲೆ ಅವಲಂಬನೆ ಜಾಸ್ತಿ ಆಗಿರುತ್ತೆ. ಆದರೆ ಬಹುತೇಕ ಜನ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ, ಶಾರೀರಿಕ ಭಾಷೆ, ಶಾರೀರಿಕ ವಿನ್ಯಾಸ ಅಂತ ಏನನ್ನ ಕರಿತೀವಿ, ಅದನ್ನು ಕೂಡ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಅಭಿವ್ಯಕ್ತಿಯಲ್ಲಿ 7.5% ಮಾತ್ರ ಮೌಖಿಕ ಅಭಿವ್ಯಕ್ತಿ ಇರುತ್ತೆ, ಇನ್ನು 7.5% ವಾಯ್ಸ್ ಮಾಡ್ಯುಲೇಷನ್ ಅಂತ ಕರಿತೀವಿ, ಧ್ವನಿಯಲ್ಲಿನ ಏರಿಳಿತ ಬಂಧಪಡುತ್ತೆ. ಉಳಿದ 85 ಭಾಗ ಇದೆಯಲ್ಲ, ಅದನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಮ್ಮ ಅಭಿವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬೇಕಾದಂತಹ ಸಂದರ್ಭದಲ್ಲಿ ಸ್ವಂತಿಕೆಯ ಅಂಶಗಳನ್ನು ನಾವು ಗುರುತಿಸಬೇಕಾದ ಪರಿಣತರು ಒಂದ್ ಕಡೆ ಹೇಳ್ತಾರೆ, ವಿನೋಸ್ ಆರ್ ನಾಟ್ ಡೂಯಿಂಗ್ ಡಿಫರೆಂಟ್ ಥಿಂಗ್ಸ್, ದೇ ಆರ್ ಡೂಯಿಂಗ್ ಥಿಂಗ್ಸ್ ವಿತ್ ಎ ಡಿಫರೆನ್ಸ್. ನಮ್ಮ ಅಭಿವ್ಯಕ್ತಿಯಲ್ಲಿ ವಿಶೇಷತೆಯನ್ನ, ಅಭಿವ್ಯಕ್ತಿಯಲ್ಲಿ ವೈಶಿಷ್ಟ್ಯತೆಯನ್ನ ಯಾರು ಕಂಡುಕೊಳ್ತಾರೋ ಅವರು ಜನರಿಂದ ಬಹಳ ಬೇಗ ಗುರುತಿಸಲ್ಪಡ್ತಾರೆ. ಆ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಏನಿದೆ, ಗೆಲ್ಲಬಲ್ಲಂತಹ ಸಾಮರ್ಥ್ಯವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ತಮ್ಮ ಜೀವನದಲ್ಲಿ ಮೈಗೂಡಿಕೊಂಡಾಗ ಅವರು ಬಹಳ ಯಶಸ್ವಿಯಾಗಿ ಗೆಲ್ಲುತ್ತಾರೆ ಅಂತಕ್ಕಂತಹ ಅಂಶನ ಪ್ರತಿಯೊಬ್ಬ ತಂದೆ ತಾಯಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡಾಗ ಗೆಲುವು ಸುಲಭ ಆಗುತ್ತೆ.
1: ಇದುವರೆಗೆ ವ್ಯಕ್ತಿತ್ವ ವಿಕಸನ ಭಾಷಣ ಕೇಳಿದಿರಿ. ಮಾತನಾಡಿದವರು ಜಿಎಸ್ ಸತ್ಯಮೂರ್ತಿ. ಭಾಷಣ ಹಾಗೂ ಭಾವಗೀತೆಗಳನ್ನ ಕೇಳುವಿರಿ. ಮೊದಲಿಗೆ ಭಾಷಣ, ಮಲೆನಾಡಿನ ಅಪೂರ್ವ ಸಸ್ಯ ಸಂಪತ್ತು, ಈ ಕುರಿತು ಮಾತನಾಡುತ್ತಾರೆ ಮುದ್ದು ತೀರ್ಥಹಳ್ಳಿ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಲೆನಾಡಿನ ನಿತ್ಯ ಹರಿದ್ವರ್ಣ ಸಮೃದ್ಧ ಸಸ್ಯರಾಶಿಯ ಕುರಿತಾಗಿ ಪ್ರಕೃತಿ ಕವಿ ಕುವೆಂಪು ಹೇಳ್ತಾರೆ, ಹಸುರ್ ಆಗಸ, ಹಸುರ್ ಮುಗಿಲು, ಹಸುರ್ ಗದ್ದೆಯ ಬಯಲು, ಹಸುರಿನ ಮಲೆ, ಹಸುರ್ ಕಣಿವೆ, ಹಸಿರು ಸಂಜೆ ಈ ಬಿಸಿಲು, ಅದೋ ಹುಲ್ಲಿನ ಮಖಮಲ್ನ ಹೊಸ ಪಚ್ಚೆಯ ಜಮಖಾನೆ, ಪಸರಿಸುತ್ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ, ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪೂ ಹಸುರು, ಹಕ್ಕಿಯ ಕೊರಲಿಂಪೂ ಹಸುರು, ಹಸುರು ಹಸಿರೆಳೆಯುಸಿರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತು ಕವಿ ಆತ್ಮಂ ಹಸುರ್ ನೆತ್ತರು ಒಡಲಿನಲ್ಲಿ. ನೋಡಿ ಎಷ್ಟು ಅದ್ಭುತವಾದ ಪದ್ಯವನ್ನ ಕುವೆಂಪು ಅವರು ಬರೆದಿದ್ದಾರೆ. ನಮ್ಮ ಮಲೆನಾಡಿನ ಸಸ್ಯ ಸಂಪತ್ತು ಸಾವಿರಾರು ವರ್ಷಗಳ ತನಕ ಬದುಕುವ ಬೃಹತ್ ನಿತ್ಯ ಹರಿದ್ವರ್ಣ ರೋಹಂತ ರಾಶಿಯಿಂದ ಹಿಡಿದು ಈ ನೆಲದ ಮೈಯನ್ನ ಮಖಮಲ್ಲಿನ ತರ ಅಪ್ಪಿಕೊಂಡುವ ಹುಲ್ಲಿನವರೆಗೆ ಈ ಸಸ್ಯ ಸಂಕುಲ ವೈವಿಧ್ಯತೆಯಿಂದ, ವೈಶಿಷ್ಟ್ಯತೆಯಿಂದ, ಸೌಂದರ್ಯೋನ್ಮತ್ತ ರಮ್ಯತೆಯಿಂದ ಕೂಡಿರುವಂತದ್ದು. ಇಲ್ಲಿನ ಕಾಡಿನ ಸಂಕೀರ್ಣ ರಚನೆಯನ್ನ ಒಳಹೊಕ್ಕೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಈ ಕಾಡನ್ನ ಅರ್ಥ ಮಾಡಿಕೊಳ್ಳೋದು ಆಗಿದೆ. ಈ ಕಾಡಿನ ಒಡಲಲ್ಲಿ ಪ್ರಾಣಿ, ಪಕ್ಷಿ, ಕೀಟ, ಸರೀಸೃಪದಂತಹ ಅಸಂಖ್ಯ ಜೀವಿ ಸಂಕುಲ, ನಾವು ಮನುಷ್ಯರೂ ಸೇರಿದ ಹಾಗೆ ಮಲೆನಾಡಿನ ಕಾಡಿನ ಅವಿಭಾಜ್ಯ ಅಂಗವಾಗಿ ಬೆರೆ ಹೋಗಿದ್ದೀವಿ. ಈ ಕಾಡಿನ ಯಾವ ಒಂದು ಸಸ್ಯವರ್ಗ ಅಥವಾ ಈ ಕಾಡನ್ನೇ ಅವಲಂಬಿಸಿ ಬದುಕ್ತಾ ಇರುವಂತಹ ಜೀವಿ ಸಂಕುಲ ನಾಶವಾದ್ರೂ ಈ ಕಾಡಿನ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಉಂಟಾಗತ್ತೆ. ನಾವು ಈ ಮಲೆನಾಡಿನ ಕಾಡನ್ನು ಅಂದ್ರೆ ಸಸ್ಯ ಸಂಪತ್ತನ್ನ ಅಧ್ಯಯನದ ದೃಷ್ಟಿಯಿಂದ ನಮ್ಮ ಅಧ್ಯಯನದ ಅನುಕೂಲಕ್ಕೆ ಬೃಹದಾಕಾರದ ನಿತ್ಯ ಹರಿದ್ವರ್ಣ ರೋಹಂತ ರಾಶಿ, ಪೊದೆಗಳು ಅಥವಾ ಮೆಳೆಗಳು, ಬಳ್ಳಿಗಳು, ಕುರುಚಲು ಗಿಡಗಳು, ಮಸಾಲೆ ಗಿಡಗಳು, ಚಿಕ್ಕ ಗಿಡಗಳು, ಔಷಧೀಯ ಸಸ್ಯಗಳು, ಹೀಗೆ ಸಸ್ಯಗಳಲ್ಲಿ ಅನೇಕ ಗುಂಪುಗಳಾಗಿ ವಿಂಗಡಿಸಬಹುದು. ಇವೆಲ್ಲ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಗುಡ್ಡ, ಬೆಟ್ಟ, ಬಂಡೆ, ಕೊರಲು, ತಗ್ಗು, ಕಣಿವೆ, ಹೀಗೆ ಈ ರಚನೆಗೆ ಅನುಗುಣವಾಗಿ ನಮ್ಮ ಮಲೆನಾಡಿನ ಕಾಡು ರೂಪುಗೊಂಡಿದೆ. ಈ ಭೌಗೋಳಿಕ ರಚನೆಗೆ ಪೂರಕ

ಅನುಸಾರವಾಗಿ ಕಾಡು ಹೇಗೆ ರೂಪುಗೊಂಡಿದೆಯೋ ಈ ಗುಡ್ಡ ಮತ್ತು ಕಾಡುಗಳ ಕಾರಣಕ್ಕಾಗಿ ಅತಿ ಹೆಚ್ಚು ಮಳೆಯು ಬೀಳುತ್ತೆ. ಈ ಮಳೆ ಮತ್ತು ಕಾಡು ಒಂದಕ್ಕೊಂದು ಪೂರಕವಾಗಿ ಅತಿ ಹೆಚ್ಚು ಮಳೆ ಮತ್ತು ಅತಿ ಹೆಚ್ಚು ಕಾಡು ಇರೋದನ್ನ ನಾವು ನೋಡಬಹುದು. ಮಲೆನಾಡಿನ ಮರಗಳ ಕುರಿತಾಗಿ ನೋಡೋದಾದ್ರೆ ಇಲ್ಲಿ ಶ್ರೀಗಂಧ, ಹಲಸು, ತೇಗ, ಬಸರಿ, ನೆಲ್ಲಿ ಅಂತಹ ಶ್ರೇಷ್ಠ ಮರಳಿರೋದನ್ನ ನೋಡಬಹುದು. ಹಾಗೆ ಹೊಳಗಾರ, ಮುರುಗನಹುಳಿ, ಜೀರಕ, ಶಿವನೆ, ಹೈಗ, ಬೆಳ್ಳಾಲೆ ಮರ, ಬೂರುಗ, ಸಳ್ಳೆ ಮರದಂತಹ ಮರಗಳು ಇವೆ. ಈ ಮತ್ತೆ ಹುಳುಚೊಪ್ಪು, ಬೆಳ್ಚಿ ಮರ, ಸೀಗೆಯಂತಹ ಮರಗಳು, ಇವು ಬಹಳ ಗಟ್ಟಿಯಾಗಿರುವಂತಹ ಮರಗಳು. ಇವುಗಳಿಂದ ಕತ್ತಿಗೆ ಹಿಡಿಕೆಯನ್ನ ಮಾಡೋದನ್ನ ನಾವು ನೋಡಬಹುದು. ಹಾಗೆಯೇ ಕಾರೆ ಮರ, ಬೈನೆ, ಬೀಟೆ, ನಂದಿ, ಸಂಪಿಗೆ ಮರ, ರಂಜ, ಚುಂಗ, ನೌಲಾಡಿ, ಸಾಲ್ದೂಪ, ದೂಪ, ಮಡ್ಡಿದೂಪ, ಇಂತಹ ಬೃಹದಾಕಾರವಾದ ಮರಗಳು ಮಲೆನಾಡಿನ ಸೊಗಸನ್ನ ಹೆಚ್ಚಿಸಿವೆ. ಹಾಗೆಯೇ ಭೋಗಿ, ಕಿರಾಲು ಭೋಗಿ, ಮತ್ತಿ ಮರ, ಹೊನಲು ಮರ, ಅತ್ತಿ ಮರ, ಕೌಲು ಮರ, ಮುತ್ತುಗ, ದಾಲ್ಚಿನ್ನಿ, ಅಳಲೆ ಮರ, ಮದ್ದರಸ, ಮದ್ದಾಲೆ, ಅಂಟವಾಳ, ಗುಡ್ಡದಿಗೇರು, ಕಣಗಲ, ಕೌಲು ಮರ, ಹೀಗೆ ಇನ್ನೂ ಅನೇಕ ಮರಗಳು ಇವೆ. ಇವು ಆಕಾರ, ಗಾತ್ರ, ಪರಿಮಳ, ರೂಪು, ರಚನೆ, ಉಪಯೋಗ, ಬಾಳಿಕೆ, ಹಣ್ಣು, ಹೂವು, ಇವುಗಳೆಲ್ಲವೂ ಒಂದೇ ತರ ಇರೋದಿಲ್ಲ. ಪ್ರತಿಯೊಂದು ತನ್ನದೇ ಆದ ವೈವಿಧ್ಯತೆಯನ್ನ, ವೈಶಿಷ್ಟ್ಯತೆಯನ್ನ ಹೊಂದಿವೆ. ಇನ್ನು ಬಳ್ಳಿಗಳಿಲ್ಲದ ಮಲೆನಾಡಿನ ಕಾಡನ್ನ ಊಹಿಸಿಕೊಳ್ಳೋದು ಬಹಳ ಕಷ್ಟ. ಬಳ್ಳಿಗಳಲ್ಲಿ ಕೆಲವು ಮರಗಳಷ್ಟೇ ನೂರಾರು ವರ್ಷಗಳ ಕಾಲ ಬದುಕುತ್ತವೆ. ಅವು ಈ ಮರಗಳನ್ನ ಒಂದಕ್ಕೊಂದು ಹೆಣಿಗೆಯ ರೀತಿಯಲ್ಲಿ ಸೆದು ಕಾಡಿಗೊಂದು ಸಂಕೀರ್ಣ ರಚನೆಯನ್ನ ತಂದುಕೊಡ್ತವೆ. ಗಣಪೆ ಬಳ್ಳಿ, ಅಡಕೆ ಬೀಳು ಬಳ್ಳಿ, ಮಧುನಾಶಿನಿ, ಸೊಗದೆ ಬೇರು, ಉಗುಣೆ ಬಳ್ಳಿ, ಕೂಳೆ ಬಳ್ಳಿ, ಔಲು ಬಳ್ಳಿ, ಹಾಡೆ ಬಳ್ಳಿ, ಹಾಗೆಯೇ ಮಂಗನ ಬಳ್ಳಿ, ಅಗ್ನಿ ಬಳ್ಳಿ, ಹುಣಾಲು ಬಳ್ಳಿ, ಕನ್ನಡಿ ಬಳ್ಳಿ, ಸಿಬ್ಲು ಬಳ್ಳಿ, ಮತ್ತೆ ಕೊಟ್ಟೆ ಬಳ್ಳಿ, ಹೀಗೆ ಅನೇಕ ಜಾತಿಯ ಬಳ್ಳಿಗಳು ಮಲೆನಾಡಿನಲ್ಲಿ ಇವೆ. ಹಾಗೆ ಮರವಿನ ಬಳ್ಳಿ ಅಥವಾ ಹುಚ್ಚು ಬಳ್ಳಿ ಅನ್ನುವಂತಹ ಬಳ್ಳಿನೂ ಇದೆ. ಅದನ್ನ ದಾಟಿ ಹೋದ್ರೆ ಎಲ್ಲಾ ಮರೆತು ಹೋಗುತ್ತೆ ಅಂತಹ ನಂಬಿಕೆಗಳು ಇವೆ. ಅದೇ ರೀತಿಯಲ್ಲಿ ದನದ ಬಾಲ ಕತ್ತರಿಸುವಂತಹ ಮರಗಳು ಇವೆ ಅನ್ನುವಂತಹ ಬೇಕಾದಷ್ಟು ನಂಬಿಕೆಗಳು ಮಲೆನಾಡಿನಲ್ಲಿ ಇವೆ. ಇವುಗಳಲ್ಲಿ ಕೆಲವು ಕೇವಲ ಮಲೆನಾಡಿನಲ್ಲಷ್ಟೇ ಸಿಗುವಂತಹ ಬಳ್ಳಿಗಳಾಗಿವೆ. ಇದೇ ರೀತಿ ಕಾಡಿಗೆ ಒಂದು ಅವಿಭಾಜ್ಯ ಅಂಗ ಆಗಿ ಪೊದೆ ಮಟ್ಟಿ ಅಂತಹ ಸಸ್ಯ ಜಾತಿ ಇವೆ. ಬಿದ್ರು, ಅಂಕೋಲೆ, ಕಾಡ್ಸಿಗೆ, ಹಲ್ಗೆ ಬಳ್ಳಿ, ಕೇತಕೆ ಬನ, ಕೌಳಿಕಾಯಿ ಮಟ್ಟಿ, ಪರ್ಗೆ ಮಟ್ಟಿ, ಮುಳ್ಳಹಣ್ಣು, ಮತ್ತೆ ಕತ್ತಾಳೆ, ಕಾರೆ ಮಟ್ಟಿ, ಸ್ವಿಗೆ ಮಟ್ಟಿ, ಈ ರೀತಿ ನಾನಾ ತರದ ಮಟ್ಟು ಅಥವಾ ಪೊದೆಗಳು ಕಾಡಿನ ವಿಶಿಷ್ಟ ಸಂಕೀರ್ಣ ರಚನೆಗೆ ಕಾರಣವಾಗಿರೋದಲ್ಲದೆ ಅನೇಕ ಜೀವಿಗಳಿಗೆ, ಅಂದ್ರೆ ಅಳಿಲು, ಹಕ್ಕಿಗಳು, ಕೀಟಗಳು, ಸರೀಸೃಪಗಳು, ಮಲೆನಾಡಿನ ವಿಶಿಷ್ಟ ಕ್ರಿಮಿಗಳು ಅಥವಾ ಹುಳಗಳು, ಇವುಗಳಿಗೆಲ್ಲ ತಾಣವಾಗಿವೆ. ಉದಾಹರಣೆಗೆ ಗೀಗನಂತಹ ಹಕ್ಕಿಗಳು ಬಿದಿರು ಮಳೆಗಳಿಗೆ ಗೂಡು ಕಟ್ಟೋದನ್ನ ನೀವು ನೋಡಿರಬಹುದು. ಇನ್ನು ಮಲೆನಾಡಿನಲ್ಲಿರುವ ವಿಶಿಷ್ಟ ಹಣ್ಣುಗಳಂದ್ರೆ ನೇರ್ಲೆ, ಕುನೇರ್ಲೆ, ಹಲಸು, ಮಾವು, ಮುಳ್ಳಹಣ್ಣು, ನುರುಕ್ಲು ಹಣ್ಣು, ಮತ್ತೆ ಸಂಪಿಗೆ ಹಣ್ಣು, ಹಲ್ಗೆ ಹಣ್ಣು, ಸಿಮ್ಲ ಹಣ್ಣು, ತುಂಬ್ರಿ ಹಣ್ಣು, ಸೀಬೆ ಹಣ್ಣು, ನೆಲ್ಲಿ, ಅಂಜೂರ, ಅತ್ತಿ ಹಣ್ಣು, ಬೆಮ್ಮರ್ಲು, ಗುಡ್ಡದಾಸವಾಳ ಹಣ್ಣು, ಕರ್ಜಿ ಹಣ್ಣು, ಮಂಡಕ್ಕಿ ಹಣ್ಣು, ಹಾಗೆಯೇ ಜೀರ್ಕ್ಲ ಹಣ್ಣು, ಬಿಳ್ಚಿ ಹಣ್ಣು, ಈಚಲು ಹಣ್ಣು, ಪನ್ನೇರ್ಲೆ, ಬಿಕ್ಕೆ, ಕಾಕೆ ಹಣ್ಣು, ಮಜ್ಜಿಗೆ ಹಣ್ಣು, ಇನ್ನೂ ಬೇಕಾದಷ್ಟು ರೀತಿಯ ಹಣ್ಣುಗಳು ಮಲೆನಾಡಿನ ಕಾಡುಗಳಲ್ಲಿ ಸಿಗ್ತವೆ. ಹಾಗೆಯೇ ಮಲೆನಾಡು ಹೂವುಗಳಿಗೂ ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. ಮರಗಳ ಮೇಲೆ ಸೀತಾಳ ದಂಡೆಯಂತಹ ನಾನಾ ತರದ ಆರ್ಕಿಡ್ಗಳು, ಮುತ್ತುಗ ಅಥವಾ ಪಲಾಶ, ಬೂರುಗ ಅಥವಾ ಶಾಲ್ಮಲ, ರಂಜದ ಹೂವು ಅಥವಾ ಕುಲ, ಅಶೋಕ ಹೂವು, ಮಲೆನಾಡಿನ ಕೆರೆಗಳಲ್ಲಿ ಕಾಣುವಂತಹ ನೈದಿಲೆ, ಕೆಂದಾವರೆ, ಕನ್ನೈದಿಲೆ, ಬೆಳೆದಾವರೆ ಇರಬಹುದು. ಹಾಗೆಯೇ ಹೊಳೆ ದಾಸವಾಳ, ಸುರಕಿ, ಸಂಪಿಗೆ, ನಾಗಸಂಪಿಗೆ, ಕಾಬಾಳೆ, ಡೇರೆ, ಹೀಗೆ ಅನೇಕಾನೇಕ ಹೂಗಳ ರಾಶಿಯೇ ಮಲೆನಾಡಿನ ಕಾಡುಗಳಲ್ಲಿ ಅರಳತ್ತೆ. ಇನ್ನು ಮಲೆನಾಡಿನ ಔಷಧಿ ಸಸ್ಯಗಳ ಸಂಪತ್ತಂತೂ ಅಪಾರವಾದುದು. ಅಸ್ತಮಾ ರೋಗಕ್ಕೆ ಔಷಧವಾಗುವಂತಹ ಕನ್ನಡಿ ಬಳ್ಳಿ, ಕೆಮ್ಮಿಗೆ ಔಷಧವಾಗುವ ಆಡ್ಸೋಗೆ ಸೊಪ್ಪು, ಮಾನಸ ರೋಗಗಳಿಗೆ ಸರ್ಪಗಂಧಿ, ಕೈಕಾಲು ನರ ಸೆಳೆತಕ್ಕೆ ನಾಚಿಕೆ ಮುಳ್ಳಿನ ಗಿಡ, ಹುಳಕಡ್ಡಿ, ಹಲ್ಲು ನೋವುವಂತ ಕಾಯಿಲೆಗಳಿಗೆ ತುಂಬೆ ಹೂವು, ಇದೇ ರೀತಿಯಲ್ಲಿ ಒಳ್ಳೆ ಕುಡಿ, ಲಕ್ಕಿ ಗಿಡ, ಒಂದೆಲಗ, ಲಾವಂಚ, ಉತ್ತರಾಣಿ ಇರಬಹುದು. ಹಾಗೆ ಸೊಗದೆ ಬೇರು, ತಗ್ಗಿ ಗಿಡ, ಮಧುನಾಶಿ.

0: ನೀ ಕೇದಿಗೆ ಮದ್ದಾಲೆ ಕಾರೆ ಅಳಲೆಕಾಯಿ ಉಮ್ಮೊತ್ತ ಹೆದ್ದುಂಬೆ ಹೀಗೆ ನಾನಾ ಉಪಯೋಗಕ್ಕೆ ಆಗುವಂತಹ ಸಸ್ಯ ಸಂಕುಲಗಳೇ ಮಲೆನಾಡಿನಲ್ಲಿ ಇವೆ. ಅವುಗಳ ಉಪಯೋಗ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ, ಅದೊಂದು ದೊಡ್ಡ ಅಧ್ಯಾಯವೇ ಸರಿ. ಆದ್ರೆ ಇವತ್ತು ಮಲೆನಾಡಿನ ಈ ಕಾಡು ನಾನಾ ಕಾರಣಗಳಿಗಾಗಿ ನಾಶವಾಗ್ತಾ ಇದೆ. ಜಲವಿದ್ಯುತ್ ಯೋಜನೆಗಳ ಕಾರಣಕ್ಕೆ ಮಲೆನಾಡಿನ ಕಾಡಿಗೆ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿದೆ. ಕೆರೆಗಳು ಹೂಳು ತುಂಬಿಕೊಂಡು ಮುಚ್ಚಿ ಹೋಗಿರೋದು, ರಸ್ತೆಗಳಿಗಾಗಿ ನಡುತೋಪು ಮಾಡೋದಕ್ಕಾಗಿ ವಾಣಿಜ್ಯ ಬೆಳೆ ಅಂದ್ರೆ ಅಡಿಕೆ ರಬ್ಬರ್ ಶುಂಠಿ ಇಂಥವುಗಳಿಗಾಗಿ ಇರಬಹುದು, ಹಾಗೆ ಭೂಮಿ ಒತ್ತುವರಿ ಅತಿಕ್ರಮಣ, ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಮರಗಳನ್ನ ಕಾಡ್ಗಿಚ್ಚು, ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ ಇಂತಹ ಕಾರಣಗಳಿಗಾಗಿ, ಅದೇ ರೀತಿಯಲ್ಲಿ ಜನಸಂಖ್ಯೆಯ ಹೆಚ್ಚಳ, ನಗರೀಕರಣ, ಹೀಗೆ ಅನೇಕ ಅನೇಕ ಕಾರಣಗಳಿಗಾಗಿ ಮನುಷ್ಯ ದಿನೇ ದಿನೇ ಕಾಡುಗಳನ್ನ ನಾಶ ಮಾಡ್ತಿದ್ದಾನೆ. ಕಾಡುಗಳರ ಹಾವಳಿಯಿಂದಾಗಿ ಇವತ್ತು ಮಲೆನಾಡಲ್ಲಿ ಶ್ರೀಗಂಧ ರಕ್ತಚಂದನದಂತಹ ಮರಗಳು ನೋಡಕ್ಕೆ ಸಿಗ್ತಾ ಇಲ್ಲ. ಹಾಗೆ ಹೊನ್ನೆ ಬೀಟೆ ತೇಗ ಸಮೃದ್ಧವಾಗಿ ಹಣ್ಣು ಕೊಡುವಂತಹ, ಹಾಗೆ ಗಟ್ಟಿಮುಟ್ಟಾಗಿರುವಂತಹ ಹಲಸು ಹಾಲು ಹೀಗೆ ಬೆಲೆ ಬಾಳುವ ಮರಗಳನ್ನ ಊಹೆಗೂ ಮೀರಿ ಕಡಿದು ನಾಶಗೊಳಿಸಲಾಗಿದೆ. ಮರು ಅರಣ್ಯೀಕರಣ ಮಾಡುವಂತಹ ಕೆಲಸಗಳು ಸಹ ಯಶಸ್ವಿಯಾಗಿ ನಡೀತಾ ಇಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ಮರಗಳು ಕಾಣುತ್ತೆ ನಿಜ, ಆದ್ರೆ ದುರಂತ ಅಂದ್ರೆ ಅದನ್ನ ಒಳಹೊಕ್ಕು ನೋಡಿದ್ರೆ ಆ ಕಾಡೆಲ್ಲ ಬೋಳಾಗಿ ಹೋಗಿದೆ. ಹೀಗೆ ಮನುಷ್ಯನ ದಾಹಕ್ಕೆ ಹಲವು ಮರಗಳು ಪೊದೆಗಳು ಸರ್ವನಾಶವಾಗಿ ಹೋಗಿವೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಡುಗಳು ನಾಶವಾಗ್ತಿರು, ಗುಡ್ಡದ ನೆತ್ತಿಗಳು ಗಣಿಗಾರಿಕೆಯಿಂದನೋ ಅಥವಾ ಮನೆ ಕಟ್ಟಕ್ಕೋ ಬಲಿಯಾಗ್ತಾ ಇರೋದು, ನದಿಗಳು ಮರಳು ಗಣಿಗಾರಿಕೆಯಿಂದ ತಮ್ಮ ಪಾತ್ರವನ್ನ ಕಳ್ಕೊಳ್ತಾ ಇರೋದು, ಇವು ಮಲೆನಾಡಿನ ಮಳೆಯ ಮೇಲೆ ತೀವ್ರವಾದ ದುಷ್ಪರಿಣಾಮವನ್ನ ಉಂಟು ಮಾಡೇ ಮಾಡ್ತಾ ಇವೆ. ಇದರಿಂದ ಪರಿಸರದಲ್ಲಿ ಅಸಮತೋಲನ, ವಾತಾವರಣದಲ್ಲಿ ಏರುಪೇರು ಉಂಟಾಗ್ತಾ ಇದೆ, ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ, ಹಾಗೆ ಪ್ರಾಣಿ ಪಕ್ಷಿ ಕೀಟ ಸೂಕ್ಷ್ಮ ಜೀವಿಗಳ ನಾಶವಾಗ್ತಾ ಇದೆ. ಹಾವಸ್ಯ ಸಸ್ಯ ಅಂದ್ರೆ ಪಾಚಿ ಅಂತಹ ಸಸ್ಯ ನಾಶಕ್ಕೆ ಕಾರಣವಾಗ್ತಾ ಇದೆ. ಕೀಟಗಳ ನಾಶದಿಂದ ಪರಾಗಸ್ಪರ್ಶ ಕ್ರಿಯೆಗೆ ಅಡೆತಡೆ ಉಂಟಾಗಿ ಅನೇಕ ಸಸ್ಯಗಳ ಸಸ್ಯಾಭಿವೃದ್ಧಿ ನಿಂತು ಹೋಗ್ತಾ ಇದೆ. ಪಕ್ಷಿಗಳ ನಾಶದಿಂದ ಬೀಜ ಪ್ರಸಾರ ಕ್ರಿಯೆ ನಡೆದಿದೆ, ಸಸ್ಯಗಳ ಸಸ್ಯಾಭಿವೃದ್ಧಿ ನಿಂತು ಹೋಗ್ತಾ ಇದೆ. ಹಾಗೆಯೇ ಏಕರೀತಿಯ ನಡುತೋಪು ಅಂದ್ರೆ ನೀಲಗಿರಿ ಅಕೇಶಿಯಾದಂತಹ ಏಕರೀತಿಯ ನಡುಪುಗಳ ನಿರ್ಮಾಣಕ್ಕೆ ಅವಕಾಶವಾಗ್ತಾ ಇದೆ. ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಿಕ್ಕೆ ಅವಕಾಶವಾಗ್ತಾ ಇದೆ. ಕಾಡಿನ ನಾಶದಿಂದ ಮಣ್ಣಿನ ಸವಕಳಿ ಉಂಟಾಗ್ತಾ ಇದೆ. ಈ ರೀತಿಯ ನಾನಾ ಸಮಸ್ಯೆ ಉಂಟಾಗ್ತಾ ಇವೆ. ಆದ್ರಿಂದ ನಾವು ಮಲೆನಾಡಿನ ಕಾಡಿನ ಮಹತ್ವವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವನ್ನ ಉಳಿಸಿ ಬೆಳೆಸೋದ್ರಲ್ಲೇ ನಮ್ಮ ಹಿತ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಇನ್ನಾದ್ರೂ ನಾವು ನಮ್ಮ ಮಲೆನಾಡಿನ ವಿಶಿಷ್ಟ ಕಾಡನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ಎಲ್ರಿಗೂ ಧನ್ಯವಾದಗಳು.
1: ಇದುವರೆ ಮಲೆನಾಡಿನ ಅಪೂರ್ವ ಸಸ್ಯ ಸಂಪತ್ತು ಈ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ಮುದ್ದು ತೀರ್ಥಹಳ್ಳಿ. ಇನ್ನು ಮುಂದೆ ಮಾಲಿನಿ ಅವರಿಂದ ಭಾವಗೀತೆಗಳು. ಆರಂಭದಲ್ಲಿ ಕುವೆಂಪು ಅವರ ಕವನ ನೀಯನ್ನ ಬಳಿ ಇರಲು.

ಇದುವರೆಗೆ ಮಾಲಿನಿ ಅವರಿಂದ ಭಾವಗೀತೆಗಳನ್ನು ಕೇಳಿ ಕಾರ್ಯಕ್ರಮದ ಕಡೆಯಲ್ಲಿ ಚಿತ್ರಗೀತೆಯನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

0: ಯುವವಾಣಿ ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹರಿಕಥಾ ಕಲಾವಿದೆ ಶ್ರೀಲಲಿತಾ ಉಳಿಯಾರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಇತ್ತೀಚೆಗೆ ಮೈಸೂರಿನಲ್ಲಿ ಯುವತಿಯೊಬ್ಬರು ಹರಿಕತೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಅನೇಕ ಕಡೆ ಅವರು ಹರಿಕತೆ ಮಾಡಿರುವ ವಿವರಗಳು ಕೂಡ ಅಲ್ಲಿ ಕೊಡಲಾಗಿತ್ತು. ಅಕ್ಕಮ್ಮ ಇಬ್ರು ಸೇರಿ ಹರಿಕತೆ ಮಾಡ್ತಾರೆ ಅಂತಲೂ ಕೂಡ ಅನೇಕ ಕಡೆ ಪ್ರಚಾರದಲ್ಲಿದ್ದು, ಯಾರಿವರು, ಎಲ್ಲಿದ್ದಾರೆ, ಎಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿ ಹುಡುಕಿದಾಗ ಇವರು ಡಿಗ್ರಿ ಸ್ಟೂಡೆಂಟು, ಸಂಗೀತದಲ್ಲಿ ಆಸಕ್ತಿ ಇದೆ, ಹಾಗೆ ಹರಿಕತೆಯಲ್ಲಿ ಎತ್ತಿದ ಕೈ ಅಂತ ಗೊತ್ತಾಯ್ತು. ಅವರೇ ಶ್ರೀಲಲಿತಾ ಉಳಿಯಾರು. ಶ್ರೀಲಲಿತಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಶ್ರೀಲಲಿತಾ, ನೀವು ಹುಟ್ಟಿ ಬೆಳೆದದ್ದೆಲ್ಲ ಎಲ್ಲಿ ಪರಿಚಯ ಮಾಡ್ಕೊಳ್ತೀರಾ?
2: ನಾನು ಮೂಲತಃ ಉಡುಪಿಯಲ್ಲಿ ಕಾಪು ಸಮೀಪದ ಉಳಿಯಾರು ಅನ್ನೋ ಹಳ್ಳಿಯವಳು, ಆದ್ರೆ ಹುಟ್ಟಿ ಬೆಳೀತಾ ಇರೋದು ಮೈಸೂರಿನಲ್ಲೇನೆ. ತಂದೆ ವಾಸ್ ಉಳಿಯಾರ್ ಅಂತ, ತಾಯಿ ವೀಣಾ ಅಂತ, ನನಗೊಬ್ಬ ಪುಟ್ಟ ತಮ್ಮ ಶ್ರೀಹರಿ ವಿ ಉಳಿಯಾರ್ ಅಂತ, ಅವನು ಸಹ ನನ್ನೊಡನೆ ಈಗ ಹರಿಕತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾನೆ.
1: ಅಪ್ಪ ಏನ್ ಮಾಡ್ತಾರೆ?
2: ಅಪ್ಪ ಮೂಲತಃ

0: ಮೈಸೂರು ಸಾಂಪ್ರದಾಯಿಕ ಶೈಲಿ ಚಿತ್ರಕಲಾವಿದರು, ಜೊತೆಗೆ ಒಳ್ಳೆ ಬರಹಗಾರರು. ಅದನ್ನ ಪ್ರಸ್ತುತಪಡಿಸಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಲೇಖನಗಳನ್ನ ಬರೀತಾರೆ, ಒಂಥರ ಕವಿತ್ವ ಇದೆ ಅವರಲ್ಲಿ.
1: ಆ ಕವಿತ್ವ ಬರಹ ಚಿತ್ರಕಲೆ ಎಲ್ಲ ನಿಮಗೂ ಬಂದಿದೆ, ಆದ್ರೆ ಈ ಹರಿಕತೆಯ ಹವ್ಯಾಸ ಹೇಗೆ ಬಂತು?
0: ಹರಿಕತೆ ಅನ್ನೋದು ಅದೊಂಥರ ವಿಶಿಷ್ಟವಾದ ಕಲೆ. ಅಪ್ಪಂದು ಹೇಗೆ ಅಂದ್ರೆ, ಮಕ್ಕಳನ್ನ ಕಲೆಯಲ್ಲಿ ಬೆಳೆಸಬೇಕು, ಮಕ್ಕಳನ್ನ ಈ ಜಗತ್ತಿಗೆ ಒಂದು ಸಮಾಜಕ್ಕೆ ಆಸ್ತಿಯಾಗಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಒಂದು ರಿಯಾಲಿಟಿ ಶೋಸ್ ಇರುತ್ತಲ್ಲ, ಆ ತರದ ಒಂದು ಪ್ರೋಗ್ರಾಮ್ಗೋಸ್ಕರ ಅದರಲ್ಲಿ ಎಲ್ಲಾ ತರದ ಕಲೆಗಳನ್ನ ಪ್ರಸ್ತುತಪಡಿಸಬಹುದಿತ್ತು, ಸಂಗೀತ, ಹಾಡು, ನೃತ್ಯ, ಎಲ್ಲಾ ರೀತಿ. ಅದಕ್ಕೋಸ್ಕರ ವಿಶಿಷ್ಟವಾಗಿರ್ಬೇಕು ಮತ್ತೆ ವಿಶೇಷವಾಗಿರ್ಬೇಕು ಅಂತ ಹೇಳಿ ಹರಿಕತೆನ ನಾವು ಆಯ್ಕೆ ಮಾಡಿದ್ವಿ. ಹರಿಕತೆನ ಆಗ ಶುರು ಮಾಡಿದಾಗ ನನಗೆ ಕೇವಲ ಒಂದು 6-7 ವರ್ಷ ಇರಬಹುದು. ಆ ಕಾರ್ಯಕ್ರಮಕ್ಕೋಸ್ಕರ ಶುರು ಮಾಡಿದಂತಹ ಹರಿಕತೆ 3 ನಿಮಿಷಕ್ಕೆ ಅಂತ ಶುರು ಮಾಡಿದ್ದು, ಈಗ ಸುಮಾರು 1.5-2 ಗಂಟೆಗಳ ಕಾಲ ಮಾಡ್ತೀನಿ
1: ನಿರಂತರವಾಗಿ.
0: ಹೌದು.
1: ಯಾರು ಮಾದರಿ ನಿಮಗೆ?
0: ಮಾದರಿ ಅಂದ್ರೆ, ಮುಂಚೆ ಚಿಕ್ಕಂದ್ರಲ್ಲಿ ಭಾಷಣ ಎಲ್ಲ ಮಾಡ್ತಿದ್ದೆ ಹರಿಕತೆಗೋಸ್ಕರ. ಗುರುರಾಜಲ ನಾಯ್ಡು, ಅಚ್ಯುತ ದಾಸರು ಇವರದೆಲ್ಲ ಸಿಡಿನ ತಂದು ಮನೇಲಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಾನು ಅದನ್ನ ಕೇಳ್ತಾ ಕೇಳ್ತಾನೆ ನನಗೆ ಅದು ಬರ್ತಾ ಇತ್ತು, ನಾನು ಪೂರ್ತಿ ಹರಿಕತೆ ಹೇಳಲಿಕ್ಕೆ ಶುರು ಮಾಡಿದೆ. ಅದರಿಂದ ಇದರಲ್ಲಿ ಇವಳಿಗೆ ಆಸಕ್ತಿ ಇದೆ, ಈ ಕಲೆಯಲ್ಲಿ ಇವಳನ್ನ ಬೆಳೆಸಬೇಕು ಅಂತ ಹೇಳಿ ಅಪ್ಪ ಹರಿದಾಸ ದೀಕ್ಷೆ ಅಂತ ಅಚ್ಚರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ರು ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ 2008. ಅವ್ರ ಹತ್ರ ಒಂದು ಆಶೀರ್ವಾದ, ಈಗ ಭರತನಾಟ್ಯದಲ್ಲಿ ಹೇಗೆ ರಂಗ ಪ್ರವೇಶನೋ ಅದೇ ತರ ಅಪ್ಪಂದೇ ಒಂದು ಕಲ್ಪನೆ, ಹರಿದಾಸ ದೀಕ್ಷೆಯನ್ನ ಕೊಡಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಿ ಅದರಿಂದ ನನಗೆ ಒಂದು ಹರಿಕಥಾ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಒಂದು
1: ಅಂಕಿತ ಏನಾದ್ರು ಇಟ್ಟಿದ್ದಾರ ನಿಮಗೆ?
0: ಶ್ರೀಪತಿ ವಿಠಲ ಅಂತ ಹೇಳಿ ಅವರು ಅಂಕಿತವನ್ನ ಕೊಟ್ಟು,
1: ಸಾಮಾನ್ಯ ಅಂಕಿತ ಅಥವಾ ಮುದ್ರೆಯನ್ನ ಕೊಟ್ಟು ಅದೇ ಹೆಸರನ್ನ ನೀವು ಮುಂದುವರಿಸಿಕೊಂಡು ಹೋಗ್ಲಿ ಅಂತೇಳಿ ಈ ಹರಿದಾಸ ದೀಕ್ಷೆಯ ಒಂದು ಉದ್ದೇಶ ಕೂಡ. ಅಮ್ಮ ಏನ್ ಮಾಡ್ತಾರೆ?
0: ಅಮ್ಮ ಅಪ್ಪನಿಗೆ ಚಿಕ್ಕಲೆಯಲ್ಲಿ ಸಾಥ್ ನೀಡ್ತಾರೆ, ಅವ್ರಿಗೆ ಕಲೆಯಲ್ಲಿ ಆಸಕ್ತಿ ಇದೆ, ಅಪ್ಪ ಅಮ್ಮ ಇಬ್ರಿಗೂ ಎಲ್ಲಾ ರೀತಿಯ ಒಂದು ಕಲೆಗಳಲ್ಲಿ ಆಸಕ್ತಿ ಇದೆ.
1: ಅವರು ನಿಮ್ಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ.
0: ಹೌದು.
1: ತಮ್ಮ ಏನ್ ಓದ್ತಾ ಇದ್ದಾನೆ?
0: ತಮ್ಮ ಈಗ 9th class ವಿಜಯ ವಿಠಲ ವಿದ್ಯಾಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ನಾನು ಓದಿದ್ದು ವಿಜಯ ವಿಠಲ ವಿದ್ಯಾಶಾಲೆಯಲ್ಲಿ. ವಿಜಯ ವಿಠಲದಲ್ಲಿ ಹೇಗೆ ಅಂದ್ರೆ, ಕಲೆ, ಆಚಾರ, ವಿಚಾರ, ಸಂಸ್ಕೃತಿ ಈ ತರದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಅದರಿಂದ ನನಗೆ ಕಲೆಯಲ್ಲಿ ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಸಹಕಾರ ಆಯ್ತು ಅಂತ ಹೇಳ್ತೀನಿ. ಅದೇ ರೀತಿ ನನಗೆ ಕಲೆಯಲ್ಲಿ ಇನ್ನಷ್ಟು ಮೇಲ್ ಬರಲಿಕ್ಕೆ ಕಾರಣ ಆಗ್ತಿರೋದು ಈಗ ನಾನು ಪ್ರಸ್ತುತಿರ್ತಕ್ಕಂಥ SDM College. ಅಲ್ಲೂ ಸಹ ನನ್ನ ಎಲ್ಲಾ ರೀತಿಯಲ್ಲಿ ಆಂಕರಿಂಗ್, ಆಮೇಲೆ ಸ್ವಾಗತ ಭಾಷಣ ಇರ್ಬೋದು, ಪ್ರತಿಯೊಂದಕ್ಕೂ ನನ್ನನ್ನ ಅವರಲ್ಲಿ ತೊಡಗಿಸ್ಕೊಂಡು, ಈಗ ಇನ್ನೂ 1st class ಪ್ರಥಮ ಬಿಸಿಯಲ್ಲಿ ಓದ್ತಾ ಇದ್ರು ಸಹ ನನ್ನನ್ನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ನನಗೆ ಸಕಲ ವಿಧವಾದಂತಹ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ.
1: ಸೊ ಮಕ್ಕಳ ಕೂಟ ಮತ್ತು SDM ಈ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವ ಪ್ರದರ್ಜೆ ಕಾಲೇಜಲ್ಲಿ ನೀವು BSc ಓದ್ತಾ ಇದ್ದೀರಿ, ಏನು ಕಾಂಬಿನೇಷನ್?
0: PCM, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್.
1: ಯಾಕೆ ಬೇಸಿಕ್ ಸೈನ್ಸ್ ಅನ್ನೇ ಆರಿಸಿಕೊಂಡ್ರಿ? ಬಹಳಷ್ಟು ಜನ PUC ಆಗ್ತಿದ್ದ ಹಾಗೆ ಪ್ರೊಫೆಷನಲ್ ಕೋರ್ಸು ಅಥವಾ ಟೆಕ್ನಿಕಲ್ ಕೋರ್ಸು ಅಥವಾ ಇನ್ಯಾವುದೋ ಒಂದು ಪರ್ಸ್ಯೂ ಮಾಡ್ತಾ ಹೋಗೋದು ಅಭ್ಯಾಸ. ನೀವು ಪ್ಯೂರ್ ಸೈನ್ಸ್ ಗೆ ಬಂದಿದ್ದೀರಿ, ಹೇಗೆ?
0: ನನಗೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಎಲ್ಲರೂ ನಡೆದಿರ್ತಕ್ಕಂಥ ದಾರಿಯಲ್ಲಿ ಹೋಗೋದಕ್ಕಿಂತ ನನಗೆ ನನ್ನದೇ ಆದ ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂತ ಒಂದು ಆಸೆ ಅಂತ ಹೇಳ್ಬೋದು. ನನಗೆ ಡಾಕ್ಟರ್ ಇಂಜಿನಿಯರಿಂಗ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಟೀಚರ್ ಆಗ್ಬೇಕು ಅಂತ ತುಂಬಾ ಒಂದು ಆಸಕ್ತಿ. ಎಲ್ರಿಗೆ ಪಾಠ ಮಾಡ್ಬೇಕು, ಚಿಕ್ಕದ್ರಿದ್ದಾಗಿಂದನೂ ನಮ್ಮನೆ ಅಕ್ಕಪಕ್ಕದವ್ರಿಗೆಲ್ಲ ಪಾಠ ಹೇಳೋದು ಆ ತರದೊಂದು ಹವ್ಯಾಸ ಅಂತ. ಹೌದು. ಅದಕ್ಕೋಸ್ಕರ ಅಂತಾನೆ BSc ತಗೊಂಡೆ, ಪ್ಯೂರ್ ಸೈನ್ಸ್ ತಗೊಂಡೆ. ಮತ್ತೆ PCM, ಇಟ್ಸ್ ಅ ಎವರ್ಗ್ರೀನ್ ಕಾಂಬಿನೇಷನ್, ಅದು ಎಲ್ಲಾ ರೀತಿಯ ಒಂದು ಬೇಸಿಕ್ ಫೌಂಡೇಶನ್, ಅದಕ್ಕೋಸ್ಕರ PCM ಚೂಸ್ ಮಾಡಿ.
1: PCM ಅಲ್ಲಿ ಓದ್ತಾ ಇದ್ದಾರೆ. PUC ವರೆಗೆ ನೀವು ವಿಜಯ ವಿಟ್ಲದಲ್ಲೇ ಓದಿದ್ರೆ? ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್, ಈಗ ಪದವಿಯಲ್ಲಿ ಓದ್ತಾ ಇದ್ದೀರಿ. ಏನೋ ಒಂದಷ್ಟು ಹವ್ಯಾಸಗಳು ಇದೆ ಅಂತ ತಕ್ಷಣ ಕಾಲೇಜ್ನವ್ರು ಬಿಡೋದಿಲ್ಲ. ಇಲ್ಲ, ನೀವು ಹೋಗಿ ವೇದಿಕೆ ಮೇಲೆ ಹೋಗಿ, ನೀವು ಆಂಕರಿಂಗ್ ಮಾಡಿ, ನೀವು ಡಿಬೇಟಿಗೆ ಹೋಗಿ, ನಮಗೆ ಬಹುಮಾನ ಅಂತೇಳಿ ಪ್ರೋತ್ಸಾಹ ಕೊಟ್ಟು ಕಳಿಸ್ತಾರೆ. ಸೊ ನಿಮ್ಮೆಲ್ಲ ಶಿಕ್ಷಕ ವರ್ಗ, ಉಪನ್ಯಾಸಕ ವರ್ಗ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ಅವ್ರು ವಿಶೇಷವಾಗಿ ಯಾವುದೋ ಒಂದು ಕಾಲೇಜಿನ ಕಲ್ಚರಲ್ ಇವೆಂಟ್ ನಡೆದಾಗ ಹರಿಕತೆ ಬಹಳ ವಿಶಿಷ್ಟ ಕಲೆ, ಅದನ್ನು ಪ್ರದರ್ಶನ ಮಾಡಬೇಕು, ಹಾಗಾಗಿ ಒಂದು ಕ್ಲಿಪ್ ನಮ್ಮ ಪ್ರೇಕ್ಷಕರಿಗೆ ಪ್ರದರ್ಶನ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಹೇಳಿರ್ತಾರೆ. ನೀವು ಮಾಡಿ ತೋರಿಸಿರ್ತೀರಿ ಅಥವಾ ಅಲ್ಲಿ ಅವಕಾಶ ಎಷ್ಟಿರುತ್ತೆ, ಸಮಯದ ಲಭ್ಯತೆ ನೋಡ್ಕೊಂಡಿರ್ತೀರಿ. ನಮ್ಮ ಕೇಳುಗರಿಗೆ ನಿಮ್ಮ ಹರಿಕತೆಯ ಆ ಒಂದು ಛಾಪನ್ನ ಏನ್ ಮುಡಿಸಿದ್ದೀರಿ ಪರಿಚಯ ಮಾಡ್ಕೊಡ್ಬೋದಲ್ವಾ? ಓಕೆ, ಯಾವ ಎಪಿಸೋಡ್ ಆರಿಸ್ಕೋತೀರಿ?
0: ನಾನು ದಾಸಶ್ರೇಷ್ಠ ಪುರಂದರ ದಾಸರು, ಈಗಷ್ಟೇ ಹೊಸದಾಗಿ ಅದರದ್ದೊಂದು CD ಕೂಡ ರಿಲೀಸ್ ಆಯ್ತು. ಆ ಹರಿಕತೆದು ವೈಶಿಷ್ಟ್ಯತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪುರರ ದಾಸರದ್ದು ಬರೀ ನಾವು ಹಾಡುಗಳನ್ನ ಕೇಳಿದೀವಿ, ಆದ್ರೆ ಆ ಹಾಡಿನಲ್ಲಿ ಇರ್ತಕ್ಕಂಥ ಒಂದು ಸೊಗಡು ಅಂತ ಹೇಳ್ಬೋದು, ಅದರಲ್ಲಿ ಅವ್ರು ತಿಳಿಸಿರ್ತಕ್ಕಂಥ ತತ್ವಗಳು. ಆಮೇಲೆ ಈ ವಿಶಿಷ್ಟವಾದ ಈ ಹರಿಕತೆ ನಾನು ಗುರುರಾಜ ನಾಯ್ಡು ಅವರದಕ್ಕಿಂತ ಹೆಚ್ಚಾಗಿ ಅಚ್ಯುತ ದಾಸರು, ಅರುಳುಮಲ್ಲಿಗೆ ಪಾರ್ಥಸಾರಥಿ ಮತ್ತೆ ಕೆಲವೊಂದು ಪುಸ್ತಕಗಳಿಂದ ತಗೊಂಡಿರೋದು. ಅದಕ್ಕೋಸ್ಕರ ಅದರದ್ದು ಒಂದು ಸಣ್ಣ

0: ತತ್ವಭರಿತವಾದ ಒಂದಷ್ಟು ವಿಷಯಗಳನ್ನ ಹೇಳಲಿಕ್ಕೆ.
1: ನೀವು ಸಾಮಾನ್ಯವಾಗಿ ಸಂಗೀತದ ಶೈಲಿಯಲ್ಲಿ ಅಥವಾ ಸಂಗೀತದ ಇನ್ವೋಕೇಶನ್ ಒಂದಿಗೆ ಆರಂಭಿಸ್ತೀರಿ, ಎಲ್ಲರನ್ನೂ ಒಂದು ಮಂತ್ರಮುಗ್ಧಗೊಳಿಸತಕ್ಕಂತ ವಾತಾವರಣ ಕ್ರಿಯೇಟ್ ಆಗತ್ತೆ, ಅಂತ ವಾತಾವರಣ ಇಲ್ಲಿ ಕ್ರಿಯೇಟ್ ಮಾಡಿ.
0: ಶುಕ್ಲಾಂ ಬ್ರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ

0: ತಮ್ಮ ಪಸ್ಮೈ. ಕೀರ್ತನಾರಂಭ ಕಾಲದಲ್ಲಿ ಸಕಲ ಲೋಕವ್ಯನಾಗಿರತಕ್ಕಂಥ ಪರಮಾತ್ಮನ ಕರುಣೆಯನ್ನು ಬೇಡುತ್ತ ಎಲ್ಲಾ ಗುರು ಹಿರಿಯರಿಗೂ ವಂದಿಸುತ್ತ ವಿಶೇಷವಾಗಿ ನನ್ನ ಮಾನಸ ಗುರುಗಳಾದ ಪೂಜ್ಯ ಭದ್ರಗಿರಿ ಅಚ್ಯುತದಾಸರಿಗೆ, ಗುರುರಾಜುಲ್ ನಾಯ್ಡು ಅವರಿಗೆ, ಹಂಡೆ ಗುರು ವೇದವ್ಯಾಸರಿಗೆ ಮತ್ತು ಪೂಜ್ಯರಾದ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೂ ಸಹ ಪ್ರಣಾಮಗಳನ್ನ ಅರ್ಪಿಸುತ್ತ ದಾಸಶ್ರೇಷ್ಠ ಪುರಂದರದಾಸರು ಎಂಬ ಹರಿಕಥೆಯ ಒಂದು ಸಣ್ಣ ತುಣುಕನ್ನ ನಾವೆಲ್ಲರೂ ಕೇಳೋಣ. ಪುರಂದರದಾಸರು ಹೇಳ್ತಾರೆ, ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವೈರಾಗ್ಯ ಭಾಗ್ಯವ ಬೇಡು, ವಿನಯದಿ ಸನರ ಕೂಡು, ಒಳಗಣ್ಣ ತೆರೆದು ನೋಡು, ಒಳಗಣ್ಣಿನೊಳಗಿಂದ ಒಳಗೊಳಗೆ ಮೂರ್ಜಗ ದೊಡೆಯನ್ನ ಪಾಡು ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂತ. ವಿಷಯದ ವಿಚಾರ, ನಿನಗೆ ಸಂಬಂಧ ಪಡೆದ ಅಸಂಗತ ಅಪ್ರಸ್ತುತ ವಿಚಾರಗಳನ್ನ ಬಿಟ್ಬಿಡು, ವಿಹಿತ ಕರ್ಮವ ಮಾಡು, ಈ ಸಮಾಜಕ್ಕೆ ಹಿತವಾದ, ನಿನಗೆ ಹಿತವಾದ, ನಿನ್ನ ಕುಟುಂಬಕ್ಕೆ ಹಿತವಾದ ಕರ್ಮಗಳನ್ನ ವಿಹಿತ ಕರ್ಮ ಅಂತ ಹೇಳ್ತಾರೆ. ಅಂತಹ ವಿಹಿತ ಕರ್ಮಗಳನ್ನ ಮಾಡು. ವಿನಯದಿ ಸಜ್ಜನರ ಕೂಡು, ನಿನ್ನ ದುರಾಂಕಾರ ಅಹಂಕಾರ ಇದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ವಿನಯದಿಂದ ಸೌಜನ್ಯತೆಯಿಂದ ವಿಧೇಯತೆಯಿಂದ ಸಜ್ಜರನ್ನ ಕೂಡು, ಒಳ್ಳೆಯ ಜನರ ಸಂಘವನ್ನ ಮಾಡು ಅಂತ ಹೇಳ್ತಾರೆ. ವೈರಾಗ್ಯ ಭಾಗ್ಯವ ಬೇಡು, ಈ ಭೋಗಗಳಲ್ಲೆಲ್ಲ ವಿರಕ್ತಿಯನ್ನ ಹೊಂದಿ ಆ ಭಗವಂತನನ್ನ ಪಾಡಬೇಕು ಅಂದ್ರೆ ನಾವು ವೈರಾಗ್ಯ ಭಾಗ್ಯವನ್ನದಲ್ಲಿ ಮೂಡಿಸ್ಕೊಳ್ಬೇಕು. ಅದರಿಂದ ವೈರಾಗ್ಯ ಭಾಗ್ಯವನ್ನ ಬೇಡು ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಒಳಗಣ್ಣ ತೆರೆದು ನೋಡು, 10 ನಿಮಿಷ 2 ನಿಮಿಷ 3 ನಿಮಿಷ ನಾವು ನಮ್ಮೊಳಗಿರ್ತಕ್ಕಂತಹ ಪರಮಾತ್ಮನನ್ನ ಕಾಣಬೇಕು, ಹೊರಗಿನ ಪ್ರಪಂಚವನ್ನ ಮರೆತು ಒಳಗಿರ್ತಕ್ಕಂತಹ ಆ ಮೂರ್ಜಗ ದೊಡೆಯನ್ನ ಪಾಡು ಅಂತ ಹೇಳ್ತಾರೆ. ಇದೆಲ್ಲ ಆಗ್ಬೇಕು ಅಂದ್ರೆ ಪುರಂದರದಾಸರು ಹೇಳ್ತಾರೆ, ಬಂದಷ್ಟರಿಂದಲೇ ಬಿಕೋ, ಬಲು ಸಂದೇಹ ಬಂದಲ್ಲಿ ಕೇಳಿಕೋ, ನಿಂದಾಸ್ತುತಿಗಳ ತಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ. ಆ ಪರಮಾತ್ಮನ ಸಂಕಲ್ಪದಲ್ಲಿ ನಿನಗೆ ಅಂತ ಏನ್ ಬರ್ದಿದೆಯೋ ಅದನ್ನ ಯಾರು ಕಿತ್ಕೊಳಕ್ ಸಾಧ್ಯವಿಲ್ಲ. ಆ ಪರಮಾತ್ಮನ ಸಂಕಲ್ಪದಲ್ಲಿ ನಿನಗೆ ಅಂತ ಏನ್ ಬರ್ದಿಲ್ವೋ ಅದನ್ನ ಯಾರಿಂದಲೂ ಕೊಡಿಸ್ಲಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಬಂದಷ್ಟರಿಂದಲೇ ಬಾಳಿಕೋ, ಬಲು ಸಂದೇಹ ಬಂದರೆ ಕೇಳಿ. ನಿನಗೇನಾದ್ರೂ ಸಂದೇಹ ಸಂಶಯ ಬಂತು ಅಂತಂದ್ರೆ ನಿನ್ನ ಬಿಂಕ ಬಿಗುಮಾನ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಸ್ವಾಮಿ ನನಗ್ ಗೊತ್ತಾಗ್ಲಿಲ್ಲ ಅಂತ ತಿಳಿದವ್ರನ್ನ ಜ್ಞಾನಿಗಳನ್ನ ಕೇಳ್ಕೋ ಅಪ್ಪ ಕೇಳ್ಕೋ. ನಿಂದಾಸ್ತುತಿಗಳು ಬಳಿಕೋ, ಯಾರಾದ್ರೂ ನಿನ್ನ ನಿಂದನೆ ಮಾಡುದು ಅಂದ್ರೆ ತಾಳ್ಕೋಪ್ಪ ತಾಳ್ಕೋ. ಸ್ತುತಿಗಳು ಅಷ್ಟೇ, ಯಾರಾದ್ರೂ ನಿನ್ನ ಹೊಗಳಿದ್ರು ಅಂದ್ರೆ ಅಟ್ಟಕ್ಕೇರ್ಬೇಡ, ತಾಳ್ಕೋಪ್ಪ ತಾಳ್ಕೋ. ಕೊನೆಗೆ ಹೇಳ್ತಾರೆ, ತೇ ತಾಯಿ ಬಂಧು ಬಳಗ ಎಲ್ಲರನ್ನ ಬಿಟ್ಟುಬಿಡು, ನಿನ್ನ ಆತ್ಮದೊಳಗೆ ಅಂತರಾತ್ಮವಾಗಿರ್ತಕ್ಕಂಥ ಆ ಪರಮಾತ್ಮ ಗೋವಿಂದ ನಿನ್ನವನೆಂದು ಹೇಳಿಕೋ. ನೋಡಿ ಇದು ಪುರಂದರ ದಾಸರ ಒಂದು ತತ್ವ, ಇದು ಪುರಂದರ ದಾಸರ ಒಂದು ಹಾಡಿನ ಸೊಗಡು, ಅವರ ಹಾಡಿನ ಒಂದು ಚಂದ, ಅವರ ಸಾಹಿತ್ಯದ ಚಂದ.
1: ಬ್ಯೂಟಿಫುಲ್, ಎಷ್ಟು ಸೊಗಸಾಗಿ ಈ ದಾಸವಾಣಿಯನ್ನ ಜನಕ್ಕೆ ತಲುಪಿಸಿದೆ. ಎಲ್ಲೋ ಒಂದ್ ಕಡೆ ಇದು ನಿಮಗೆ ಕರಗತ ಆಗಬೇಕು ಅಂದ್ರೆ ಅದನ್ನೆಲ್ಲ ಓದಿರಬೇಕು, ಆ ಸಾಹಿತ್ಯವನ್ನು ಓದಿರಬೇಕು, ಅದನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿರಬೇಕು. ಇಷ್ಟ ಕಲೆಗೆ ಕನ್ನಡ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಇನ್ನೂ ಜಾಸ್ತಿ ಲಾಭ ಆಗ್ತಿತ್ತೆ, ಸಂಸ್ಕೃತವನ್ನ ಆಯ್ಕೆ ಮಾಡಿಕೊಂಡಿದ್ರೆ ಉಚ್ಚಾರ ಇನ್ನೂ ಸ್ಫುಟವಾಗ್ತಿತ್ತೆ, ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಯಾವ ಭಾಷೆಯನ್ನ ಆರಿಸಿಕೊಂಡಿದ್ರಿ?
0: ನಾನು ತಗೊಂಡಿರ್ತಕ್ಕಂಥದ್ದು ಸಂಸ್ಕೃತ, ಯಾಕಂದ್ರೆ ಅದರಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆಯನ್ನ ಮಾಡಬಹುದು. ಕನ್ನಡ ಭಾಷೆ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರೋ ಪುಸ್ತಕಗಳನ್ನೆಲ್ಲ ಕನ್ನಡದಲ್ಲಿ ಓದ್ತೀವಿ, ಅದರಿಂದ ಕನ್ನಡ ಬರುತ್ತೆ. ಸಂಸ್ಕೃತ ಒಂದು ಹೊಸದಾದ ಭಾಷೆಯನ್ನ ಕಲಿಬೇಕು, ಜೊತೆಗೆ ಒಂದು ಆಧ್ಯಾತ್ಮಿಕ ತತ್ವಗಳನ್ನ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರನೇ ಹರಿಕಥೆ ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳಿ ಸಂಸ್ಕೃತವನ್ನ ತಗೊಂಡಿದ್ದೀನಿ.
1: ಸೊ ಇತ್ಲಾಗೆ ಸಂಸ್ಕೃತ ಬರುತ್ತೆ, ಇತ್ಲಾಗೆ ಕನ್ನಡ ಬರುತ್ತೆ, ಇನ್ನು ಅನಿವಾರ್ಯವಾಗಿ ಇಂಗ್ಲಿಷು ಓದ್ಕೋಬೇಕು. ಅಕಸ್ಮಾತ್ ಅವಕಾಶ ಸಿಕ್ಕರೆ ಇಂಗ್ಲಿಷ್ನಲ್ಲಿಯೂ ಹರಿಕತೆಯನ್ನು ಮಾಡೋ ಒಂದು ಸಾಧ್ಯತೆಯನ್ನು ಪರಿಶೀಲಿಸಲೂಬಹುದು. ಯಾಕಂದ್ರೆ ನಮ್ಮ ದೇಶ ಅಷ್ಟೇ ಅಲ್ಲ, ಹೊರಗಡೆ ದೇಶದ ಜನವೂ ಕೇಳ್ತಾರೆ, ಅವರಿಗೂ ಆಸಕ್ತಿ ಇದೆ, ಅವರು ತತ್ವಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ತತ್ವಗಳನ್ನು ಕಲೀಲಿಕ್ಕಾಗಿಯೇ ಬರತಕ್ಕಂಥ ಜನ ಇರುವಾಗ ಅವರಿಗೆ ಇದನ್ನ ತಿಳಿಸ್ಲಿಕ್ಕೆ ಅವರ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ಹರಿಕತೆ ಬೇಗ ಅರ್ಥ ಆಗತ್ತೆ, ಯಾಕಂದ್ರೆ ಅಲ್ಲಿ ವಿಶ್ಲೇಷಣೆ ಇದೆ, ಅಲ್ಲಿ ಭಾಷೆಯ ಒಂದು ಸರಳ ಪ್ರಯೋಗ ಇದೆ, ಮತ್ತೆ ಮತ್ತೆ ಗಟ್ಟಿಯಾಗಿ ಅವರ

0: ಕಿವಿಯೊಳಗೆ ಅವರ ತಲೆಯೊಳಗೆ ಅವರ ಮನದೊಳಗೆ ಹೋಗ ಹಾಗೆ ಒತ್ತಿ ಒತ್ತಿ ಹೇಳ್ತೀರಿ. ಬಹುಶಃ ನಿಮ್ಮ ಹರಿಕಥೆಯ ಭಾಗವನ್ನು ಕೇಳ್ತಾ ಇದ್ದಾಗ ಗುರುರಾಜನು ನಾಯ್ಡು ಅವರ ಮಗಳು ಶೋಭಾ ನಾಯ್ಡು ಅವರ ಜ್ಞಾಪಕ ಆಯಿತು. ಅವರು ಕೂಡ ಹೀಗೆ ನಿರರ್ಗವಾಗಿ ಸರಾಗವಾಗಿ ಆ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಪುರಂದರದಾಸರ ಎಷ್ಟು ಕೀರ್ತನೆಗಳನ್ನ ಈ ತರ ಇದರಲ್ಲಿ ಬಳಸ್ಕೊಂಡಿದ್ದಾರೆ ಅಂತ
1: ಸುಮಾರು ಒಂದು ಆರೇಳು ಕೀರ್ತನೆಗಳನ್ನ. ನಂದು ಒಂದು ಆಲೋಚನೆ ಏನು ಅಂದ್ರೆ, ಜನಗಳಿಗೆ ಈಗಿನ ಕಾಲದಲ್ಲಿ ತಾಳ್ಮೆ ಸ್ವಲ್ಪ ಕಡಿಮೆ, ಜೊತೆಗೆ ಈ ಹರಿಕತೆ ಪುರಾಣ ಅಂದ್ರೆ ಆದಷ್ಟು ಅವರು ದೂರಸ್ತಾರೆ. ಅದಕ್ಕೋಸ್ಕರ 2 ಗಂಟೆ 3 ಗಂಟೆ 4 ಗಂಟೆ ಹರಿಕತೆ ಮಾಡಿದ್ರೆ ಯಾರಿಗೂ ಸಹ ಕೇಳಲಿಕ್ಕೆ ಪುರ್ಸೋತಿಲ್ಲ, ತಾಳ್ಮೆ ಇಲ್ಲ. ಅದೇ 1.5 ಗಂಟೆಗಳ ಹರಿಕತೆ ಮಾಡ್ಲಿಕ್ಕೋಸ್ಕರ ಒಂದು 6-7 ಕೀರ್ತನೆಗಳನ್ನ ಆಯ್ಕೆ ಮಾಡಿ ಅದರ ಹಿಂದಿನ ತತ್ವಗಳನ್ನ ಹೇಳ್ತಕ್ಕಂತ ಒಂದು ಪ್ರಯತ್ನ ಮಾಡಿದೀವಿ ಆ ಹರಿಕತೆನಲ್ಲಿ.
0: ಬಹುಶಃ ತಾವು ಈಗ 5 ನಿಮಿಷ ಏನು ಹೇಳಿದ್ರಿ ಅದು ಅವರಿಗೆ ಮನ ಮುಟ್ಟಿದೆ, ಕೇಳಿದ್ದಾರೆ. ಆತರ ಚಿಕ್ಕ ಚಿಕ್ಕ ಬಿಟ್ಸ್ ಅಲ್ಲಿ ಹೇಳ್ತಾ ಹೋದ್ರೆ ಕೇಳ್ತಾರೆ, ಏನೋ ಇನ್ನೊಂದ್ಸರ್ತಿ ಹೇಳಿ ಅಥವಾ ಇನ್ನೊಂದ್ ಸ್ವಲ್ಪ ಹೇಳಿ ಅಂತ ಅವರೇ ಡಿಮ್ಯಾಂಡ್ ಇಡ್ತಾರೆ.
1: ಹೌದು,
0: ಹೀಗಾಗಿ ಆ ತರದ ಎಷ್ಟು ಕೀರ್ತನೆಗಳನ್ನ ಈ ನೀವು ಅಲ್ಲಲ್ಲಿ ಹೇಳಲಿಕ್ಕೆ ಆಗಬಹುದು ಅಂತ?
1: ಒಟ್ಟು ಈಗ ಸುಮಾರು 15-20 ಹರಿಕತೆಗಳನ್ನ ನಾನು ಕಲ್ತಿದ್ದೀನಿ. ಅದನ್ನ ಇನ್ನಷ್ಟು ಅದಕ್ಕೆ ವಿದ್ವತ್ ಪೂರ್ಣವಾಗಿ ಮಾಡಬೇಕು ಅನ್ನಕ್ಕಂತ ಒಂದು ಸಂಕಲ್ಪ ಇದೆ. ಹಲವಾರು ಪುಸ್ತಕಗಳನ್ನ ರೆಫರ್ ಮಾಡಿ, ಅಂದ್ರೆ ಇಷ್ಟು ವರ್ಷ ನಾನು ಮಾಡಿರುವಂತದ್ದು ನಾನು ಸಿಡಿಯನ್ನ ಕೇಳಿ ಕಲ್ತಿದ್ದೀನಿ. ಅದಕ್ಕೆ ಇನ್ನಷ್ಟು ಕೃಷಿ ಮಾಡಿ ನೀವು ಹೇಳಿದ ಹಾಗೆ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ಮಾಡುವಂತಹ ಪ್ರಯತ್ನ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ.
0: ನೀವು ಮಾಡ್ತೀರಿ ಅಥವಾ ಆ ಕಡೆ ಪ್ರಯತ್ನ ಇದೆ ಅಂದಾಗ, ಸಾಮಾನ್ಯವಾದ ಹರಿಕಥೆಯಲ್ಲಿರುವ ವಿಷಯಗಳು ಹರಿಯ ಕತೆ, ಕೆಲವೊಮ್ಮೆ ಹರನ ಕಥೆಯೂ ಬರುತ್ತೆ, ಮತ್ತೆ ಇತರ ಯಾವುದೇ ಹೊಸ ಪ್ರಸಂಗವನ್ನು ಸೇರಿಸಬಹುದು. ಅದು ಹರಿಕತೆ ದಾಸರ ಒಂದು ಇಂಜಿನಿಯರ್ಸ್ ಅವರಿಗೆ ಬಿಟ್ಟದ್ದು. ಆದ್ರೆ ಬೇಸ್ ಅದಕ್ಕಾಗಿ ಭಾಗವತ, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು ಮತ್ತೆ ಒಂದಷ್ಟು ವೇದಗಳ ಅಭ್ಯಾಸ ಅಥವಾ ಪರಿಚಯ ಆಗಬೇಕು. ಆಗಿದೆಯೋ?
1: ನಾನು ಮಹಾಭಾರತ ರಾಮಾಯಣ ಓದಿದ್ದೀನಿ, ಭಾಗವತ ಓದ್ತಾ ಇದ್ದೀನಿ, ಮತ್ತೆ ಅಚ್ಯುತ ದಾಸರದ್ದು ಕಥಾ ಕೀರ್ತನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪುಸ್ತಕಗಳು, ಅವರೇ ಬರೆದಿರ್ತಕ್ಕಂಥ ಪುಸ್ತಕಗಳಿದೆ, ಅದನ್ನ ಒಂದಷ್ಟು ರೆಫರ್ ಮಾಡ್ತಿದ್ದೀನಿ. ವೇದ ಉಪನಿಷತ್ತು ಸಂಸ್ಕೃತದಲ್ಲಿ ಒಂದು MA ಮಾಡ್ತಕ್ಕಂಥ ಆಸಕ್ತಿ ಇದೆ, ಅದರಿಂದ ನನಗೆ ಕೆಲವೊಂದಷ್ಟು ಉಪನಿಷತ್ತುಗಳ ಪರಿಚಯ ಆಗಬಹುದು ಅಂತ ಒಂದು ಮನೋಭಾವನೆ ಇದೆ.
0: ಜೊತೆಗೆ ಈಗಾಗಲೇ ಅವುಗಳ ಕನ್ನಡ ಅವತರಣಿಕೆಗಳು ಬಂದಿದ್ದಾವೆ, ನಮ್ಮ ಮಹಾರಾಜ ಸಂಸ್ಕೃತ ಕಾಲೇಜಿನ ಲೈಬ್ರರಿಯಲ್ಲಿ ಅವೆಲ್ಲ ಸಿಗುತ್ತವೆ, ಸಿಡಿಗಳು ಬಂದಿದ್ದಾವೆ ಅಂತ ಕೇಳಿದ್ದೆ. ನಾವೆಲ್ಲ ದಶೋಪನಿಷತ್ತುಗಳು ಅಂತ ಅನ್ಕೊಳ್ತೇವೆ, ಅದು 218 ಹೆಚ್ಚು ಉಪನಿಷತ್ತುಗಳ ಸಂಕಲನವನ್ನು ಒಮ್ಮೆ ನೋಡಿದಾಗ ನಮ್ಮ ಪರಿಚಯವೇ ಇಲ್ವಲ್ಲ, ಇವು ಓದೋದಕ್ಕೆ ಪುರುಸತ್ ಯಾವಾಗ ಮಾಡ್ಕೋಬೇಕು ಅಂತ ಹೇಳಿ ಆತಂಕ ಆಗತ್ತೆ. ನಿರಂತರವಾದ ಓದಬೇಕು. ಸರಿ, ಪುರಂದರದಾಸರದ ಏನೋ ಹೆಚ್ಚಿಗೆ ತಕೊಂಡ್ರಿ, ಇನ್ನು ಬೇರೆ ದಾಸರುಗಳನ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ದೀರಾ? ಯಾವ್ಯಾವ ದಾಸರ ಪದಗಳನ್ನ ಓದ್ತಿದ್ದೀರಿ?
1: ದಾಸರದ್ದು ಹರಿಕತೆ ಅಂತ ಮಾಡಿರೋದು ಪುರಂದರದಾಸರದ್ದು
0: ಆಯ್ತು,
1: ಅದ್ ಬಿಟ್ರೆ ಭಕ್ತ ಪ್ರಹ್ಲಾದ ಹರಿಕತೆ, ಈ ತರ ಭಕ್ತರದ್ದು ಹರಿಕತೆ. ಕೀರ್ತನೆಗಳು ಈಗ ಕನಕದಾಸರದ್ದು ನಮ್ಮಮ್ಮ ಶಾರದೆ, ಆ ತಂದಷ್ಟು ಕೀರ್ತನೆಗಳು ಬೇರೆ ಬೇರೆ ದಾಸರದ್ದು.
0: ಇವನ್ನೆಲ್ಲ ನೀವು ಹಾಡುವಾಗ ನಿಮಗೆ ಸಂಗೀತದ ಒಂದಷ್ಟು ಪಾಠ ಕೂಡ ಆಗಿರುತ್ತೆ, ಎಲ್ಲಿವರೆಗೆ ಕಲ್ತಿದ್ದೀರಿ?
1: ಸಂಗೀತ ಅಂದ್ರೆ ನಾನು ಕೀರ್ತನೆವರೆಗೂ ಕಲ್ತಿದ್ದೀನಿ, ಜೂನಿಯರ್ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಬಟ್ ಸಂಗೀತ ಅಭ್ಯಾಸದಲ್ಲಿದ್ದೀನಿ.
0: ಪುರುಸತ್ತಾದ್ರೆ ಮುಂದುವರಿಸಬಹುದು, ಆದ್ರೆ ಹರಿಕತೆಗೆ ಬೇಕಾದಷ್ಟು ಸಂಗೀತ ಜ್ಞಾನ ಅಲ್ಲಿ ನೀವು ಬಳಸಲಿಕ್ಕೆ ಆಗ್ತದೆ. ಯಾಕಂದ್ರೆ ನಿಮ್ ಜೊತೆಗೆ ಹಾರ್ಮೋನಿಯಂಸ್ ಅಥವಾ ಪಕ್ಕವಾದ್ಯದವರು ಇದ್ದೇ ಇರ್ತಾರೆ, ಮತ್ತೆ ಜನಕ್ಕೆ ಆ ವಾದ್ಯಗಳು ಇದೆ ಅಂದಾಗ್ಲೇ ಒಂದೇನೋ ಅಟ್ರಾಕ್ಷನ್, ಒಂದು ಭಜನೆ ಪದವನ್ನು ಪ್ರಸ್ತುತಪಡಿಸಬಹುದು ಅಥವಾ ಇನ್ನೇನೋ ಜನಕ್ಕೆ ಒಟ್ಟು ಅಲ್ಲಿ ಒಂದು ಭಕ್ತಿಯ ವಾತಾವರಣವನ್ನು ಸೃಷ್ಟಿಸಬೇಕಾಗತ್ತೆ. ನಮ್ಮ ಕೇಳುಗರಿಗಾಗಿ ಯಾವ್ದಾರು ಒಂದು ಕೀರ್ತನೆಯನ್ನು ಅಥವಾ ದಾಸರ ಪದವನ್ನು ಹಾಡಬಹುದಾ?
1: ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ ಪದುಮ ಮಧು ಪವೆಂಬ, ಪದುಮನಾಭನ ಪಾದ ಪದುಮ ಮಧು ಪವೆಂಬ, ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಆಲಾಪಿಸುತ್ತ ಬಲು ಒಲಗ ಮಾಡುವಂತ, ಆಲಾಪಿಸುತ್ತ ಬಲು ಒಲಗ ಮಾಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು.
0: ಪುರಂದರದಾಸರ ಕೀರ್ತನೆ ಸೊಗಸಾಗಿ ಹಾಡಿದ್ರಿ, ಹೀಗೆ ಬೇರೆ ಬೇರೆ ದಾಸರ ಪದಗಳನ್ನು ಕೂಡ ಕಲಿತಾ ಇದ್ದೀರಿ ಅಂತ ಅನ್ಕೊಳ್ತೇನೆ. ಯಾರು ಹೆಚ್ಚು ಇಷ್ಟ?
1: ಪುರಂದರದಾಸರ ಬಗ್ಗೆ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಿರೋದ್ರಿಂದ

0: ಜಾಸ್ತಿ ನನಗೆ ಪ್ರಭಾವವನ್ನ ಬೀರಿದ್ದಾರೆ. ಅವ್ರದ್ದು ತತ್ವಗಳಿರ್ಬೋದು, ಸುಮಾರು 4,75,000 ಹಾಡುಗಳನ್ನ ಬರೆದಿದ್ದಾರೆ. ಅವರ ಒಂದು ಸಾಹಿತ್ಯದಾದ್ರದೊಂದು ಅಂದ ಚಂದ, ಅದರ ಸೊಗಡು, ಅದನ್ನೆಲ್ಲ ನೋಡ್ತಿದ್ರೆ ಅವರ ಜೀವನ ಶೈಲಿ, ಅವರ ಒಂದು ವಿರಕ್ತಿ, ಅವರ ಒಂದು ತ್ಯಾಗದ ಮನೋಭಾವನೆ, ಅವರಲ್ಲಿದ್ದಂಥ ಒಂದು ಭಕ್ತಿ. ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ಚಾಲೆಂಜ್ ಮಾಡ್ತಾರೆ. ಪುರಂದರದಾಸರ ಜೀವನದಲ್ಲಿ ಒಂದು ಸಂದರ್ಭ ಬರುತ್ತೆ. ಪುರಂದರದಾಸರು ಮೃತ್ತಿಕಾ ಶೌಚಕ್ಕೆ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಅವ್ರ ಶಿಷ್ಯ ಅಪ್ಪಣ್ಣ ಭಾಗವತರಿಗೆ ಹೇಳ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಅಪ್ಪಣ್ಣ ಭಾಗವತರು ಹ್ಞೂ ಅಂತ ಹೇಳಿ ನಿದ್ರಾಸಕ್ತರಾಗಿರ್ತಾರೆ. ಇವ್ರಿಗೆ ಅಶೌಚಿಯಲ್ಲಿ ಮನೆಗೆ ಬರಲು ಒಂಥರ ಸಂಕೋಚವಾಗಿ ಅಲ್ಲೇ ಇರಬೇಕಾದ್ರೆ ಪರಮಾತ್ಮ ಪುರಂದರದಾಸರ ಒಂದು ಭಕ್ತಿಗೆ ಮೆಚ್ಚಿ ಪಾಂಡುರಂಗ ವಿಠಲನೇ ಅಪ್ಪಣ್ಣ ಭಾಗವತರ ವೇಷದಲ್ಲಿ ಬಂದು ಅವ್ರಿಗೆ ನೀರನ್ನ ಕೊಡ್ತಕ್ಕಂತ ಒಂದು ಪ್ರಸಂಗ ಬರುತ್ತೆ. ಆಗ ಪುರಂದರದಾಸರು ಯಾಕಿಷ್ಟು ತಡವಾಯ್ತು ಅಂತ ಹೇಳಿ ಭಗವಂತನಿಗೆ ತಂಬಿಗೆಯಲ್ಲಿ ಒಂದು ಪೆಟ್ಟನ್ನು ಹಾಕ್ತಾರೆ. ತದನಂತರ ಪಾಂಡುರಂಗ ವಿಠಲ ಅದಕ್ಕೆ ಮುಯ್ಯಿ ತಿರಸ್ಕೊಳ್ತಾನೆ. ಮುಂದೊಂದು ದಿನ ವೇಷ ಮನೆಗೆ ಪುರಂದರದಾಸರ ವೇಷದಲ್ಲಿ ಹೋಗಿ ಮುಯ್ಯಿನ ತಿರಸ್ಕೊಳ್ತಾನೆ. ಈ ರೀತಿ ಭಗವಂತನ ಜೊತೆಗೆ ಆಟವನ್ನ ಆಡದಂತಹ ಅವರ ಒಂದು ಭಕ್ತಿಯನ್ನ ನೋಡಿದ್ರೆ ಬಹಳ ಒಂದು ಆಶ್ಚರ್ಯ ಆಗುತ್ತೆ. ಬಹಳ ಒಂದು ಅವ್ರಿಗೆ ಗೌರವ ಭಕ್ತಿ ಮೂಡುತ್ತೆ ನಮಗೂ ಸಹ.
1: ನಂತರದಲ್ಲಿ ನೀವು ಬೇರೆ ಬೇರೆ ಕಥಾಭಾಗಗಳನ್ನು ಕೂಡ ಹೇಳ್ತಾ ಬಂದಿದ್ದೀರಿ. ಅತಿ ಹೆಚ್ಚು ಪ್ರಚಾರಕ್ಕೆ ಬಂದ ಭಾಗ ಯಾವುದು, ನೀವು ಹೆಚ್ಚು ಮೆಚ್ಚುಗೆಯನ್ನು ಪಡೆದಿರಿ ಅಂತ?
0: ನನ್ನ ಒಂದು ಹರಿಕತೆಯಲ್ಲಿ ಹೇಗೆ ಅಂದ್ರೆ ಎಲ್ಲಾ ರೀತಿ ನನಗೆ ಬಹಳ ಒಂದು ಸಂತೋಷದ ವಿಷಯ ಅಂದ್ರೆ ಚಿಕ್ಕ ಮಕ್ಕಳು ಹರಿಕತೆ ಮಾಡ್ತಾರೆ ಅಂತ ತುಂಬಾ ಜನ ನನ್ನ ಎಲ್ಲಾ ರೀತಿಯ ಹರಿಕತೆಗಳಿಗೆ ಪ್ರೋತ್ಸಾಹನ ಕೊಟ್ಟು
1: ಚಿಕ್ಕ ಹುಡುಗಿ ಇದ್ದಾಗಿಂದ ವೇದಿಕೆ ಮೇಲೆ ಬಂದ್ಬಿಟ್ರಿ.
0: ಹೌದು, ನಾನು ಸುಮಾರು 7 ವರ್ಷ ಇದ್ದಾಗಿಂದ ಹರಿಕತೆಯನ್ನ ಮಾಡ್ತಾ ಇರೋದು.
1: ನಿಮಗೆ ತುಂಬಾ ಇಷ್ಟವಾದ ಭಾಗವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ ಅಥವಾ ಕೇಳಿಸ್ತೀರಿ?
0: ಕಲ್ಯಾಣದ ಒಂದು ಪ್ರಸಂಗವನ್ನ ಇಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕೆ ಇಚ್ಛಿಸ್ತೇನೆ. ದಾಕ್ಷಾಯಿಣಿ ತಂದೆಯ ಮನೆಗೆ ಬಂದಿದ್ದಾಳೆ. ದಕ್ಷಮ್ಮನ ನಗರದಲ್ಲಿ ಅವಿಚ್ಛಿನ್ನವಾದ ಯಾಗ ನಡೀತಾ ಇದೆ. ಋತ್ವಿಕರು ಅವಿಷ್ಟನ್ನು ಅರ್ಪಿಸುತ್ತಿದ್ದಾರಂತೆ.

0: ಬರ್ತಿದ್ದಾರೆ. ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಿದ್ದಾಳೆ. ದಕ್ಷ ಬ್ರಹ್ಮ ಹೇಳಿದ, ನಿಲ್ಲಿಸಿ, ಆ ರುದ್ರನಿಗೆ ಅವಿಸನ್ನ ಕೊಡಕೂಡ್ದು. ಆಗ ಮಹಾನ್ ಭಾವರಾದಂತಹ ಋಷಿಮುನಿಗಳು ಕೇಳಿದ್ರಂತೆ, ಅಪ್ಪ, ತ್ರಿಮೂರ್ತಿಗಳಿಗೆ ಅವಿಸನ್ನ ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದರೂ ಹೇಗೆ? ನೀವು ಯಾರಿಗಾದರೂ ಅರ್ಪಿಸಿ, ಆದ್ರೆ ಆ ಶಿವನಿಗೆ ಮಾತ್ರ ಸಲ್ಲದು. ಬಾಗಿಲಲ್ಲೇ ನಿಂತಿದ್ದಳಂತೆ ದಾಕ್ಷಾಯಿಣಿ. ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡ್ದ, ಓಹೋ, ದಾಕ್ಷಾಯಿಣಿ, ನಿನ್ನ ಗಂಡ ಕಳಿಸಿದ್ನೋ, ಇಲ್ಲದೇ ಇರುವ ಗೌರವನ್ನ ನನಗೆ ತಂದುಕೊಡು ಎಂದು, ನಿನ್ನನ್ನ ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಅಪ್ಪ, ಗಂಡನ ಜೊತೆಯಲ್ಲಿ ಬಹುವಿಧವಾದ ವಾದ ವಿವಾದಗಳನ್ನ ಮಾಡಿ ಅವರ ಮನೆಗೆ ಬಂದ ಮಗಳಿಗೆ ಕೊಡುವ ಬಳುವಳಿ ಇದೇನಪ್ಪ? ಇದು ನ್ಯಾಯವೇನೋ ನಿನಗೆ? ಇವನಂದ, ನ್ಯಾಯ, ಅದೇ ನ್ಯಾಯವನ್ನ ಹೋಗಿ ಕೇಳು ನಿನ್ನ ಗಂಡನನ್ನ. ದೇವಾನು ದೇವತೆಗಳೇ ನಿಂತು ನನ್ನನ್ನ ಸತ್ಕರಿಸಿದರೆ ನಿನ್ನ ಗಂಡ ಮಾತ್ರ ಅವಮಾನವನ್ನ ಮಾಡಿದನಲ್ಲ, ಅದನ್ನು ಕೇಳು ಹೋಗು. ಅಪ್ಪ, ಸರ್ವಲೋಕಪತಿಯಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನ ಅಪೇಕ್ಷಿಸುವುದು ತಪ್ಪಲ್ವೇನಪ್ಪ? ಓಹೋ, ಸರ್ವಲೋಕಪತಿಯೋ ನಿನ್ನ ಪತಿ? ತಿನ್ನಲನ್ನವಿಲ್ಲದೆ ತಿರುಪೆಯನ್ನೆತ್ತಿ ಮರೆಯುವವನು, ಧರಿಸಲಾಭರಣವಿಲ್ಲದೆ ರುಂಡಮಾಲೆಯನ್ನು ಧರಿಸುವವನು, ಆಯುಧವೋ ತ್ರಿಶೂಲ, ವಾದ್ಯವೋ ಟಮರುಗ, ವಾಹನವೋ ಎತ್ತು, ಹೇ, ಇದು ಯಾರಿಗೆ ಬೇಕು ಈ ನಿನ್ನ ಗಂಡನ ಗಮ್ಮತ್ತು? ಆ ಗೀಕೆ ಹೇಳ್ತಾಳೆ, ಎಂತ ಮಾತು ಹೇಳ್ತಾಳೆ ಅಂದ್ರೆ, ನನ್ನ ಗಂಡನ ಬಗ್ಗೆ ಮಾತನಾಡ್ತಿದ್ದೀಯ, ಇದೋ ಈ ಒಂದು ಮಾತನ್ನ ಕೇಳು. ಸಕಲ ಲೋಕಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿದ ತ್ಯಾಗ ಮೂರ್ತಿ ನನ್ನ ಗಂಡ. ಉಡಲಿಕ್ಕಾಗಿ ಪೀತಾಂಬರ ಇನಕಾಪಿನ ವಸ್ತ್ರಗಳನ್ನೆಲ್ಲ ಮಾನವನಿಗೆ ಕೊಟ್ಟು ತಾನು ಕೇವಲ ಗಗಚರ್ಮವನ್ನು ಇಟ್ಟು ತಿರುಗಿದ. ಕತ್ತಿ ಕಟಾರಿ ಅಂಬು ಈಟು ದವಣೆ ಬರ್ಜು ಕಲ್ಲುಗಳನ್ನೆಲ್ಲ ಮಾನವನಿಗೆ ಕೊಟ್ಟು ತುಳವನ್ನು ತಿರುಗಿದ. ವೀಣೆ ತಂಬೂರಿ ತಬಲ ಮುಂತಾದ ವಾದ್ಯಗಳನ್ನು ಮಾನವನಿಗೆ ಕೊಟ್ಟು ತಾನು ಕೇವಲ ಢಮರುಗವನ್ನು ಇಡದು ತಿರುಗಿದ. ಆನೆ ಒಂಟೆ ಕುದುರೆಗಳನ್ನೆಲ್ಲ ಮಾನವನಿಗೆ ಕೊಟ್ಟು ತಾನು ಕೇವಲ ಎತ್ತನ್ನೇರಿ ತಿರುಗಿದ. ಹರಿಜನ ಕುಂಕುಮ ತಾವು ಸುಗಂಧ ದ್ರವ್ಯಗಳನ್ನು ಮಾನವನಿಗೆ ಕೊಟ್ಟು ತಾನು ಕೇವಲ ಚಿತಾ ಭಸ್ಮವನ್ನು ಹಾಕಿ ತಿರುಗಿದ. ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಮಾನವನಿಗೆ ಕೊಟ್ಟು ತಾನು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಡ ಮಾಲೆಯನ್ನು ಧರಿಸಿ ತಿರುಗಿದ. ಇಷ್ಟೆಲ್ಲ ಉಪಕಾರವನ್ನ ಮಾಡಿ ಊರ್ನ ಸಹವಾಸ ಊರ್ನ ಜನಗಳಿಗೆ ಕೊಟ್ಟು ತಾನು ಕೇವಲ ಸ್ಮಶಾನವಾಸಿಯಾಗಿ ಬಾಳುತ್ತಿದ್ದಾನೆ. ಜಗ ನುಂಗುವ ವಿಷವೆದ್ದಾಗ ಜಗ ನುಂಗುವುದು ಬೇಡ, ನಾನು ಹೋದರೂ ಚಿಂತೆ ಇಲ್ಲ ಎಂದು ಜಪಾನ ಮಾಡಿದ ವಿಷಪಾನ ನೀಲಕಂಠ ಭಕ್ತವತ್ಸಲನಾಗಿರ್ತಕ್ಕಂಥ ನನ್ನ ಪತಿಯ ಬಗ್ಗೆ ಮಾತನಾಡಿದ ನೀನು ನರಕ ಭಾಜರನಾಗುವೆ ಎಂದು ಶಾಪ ಕೊಟ್ಬಿಟ್ಲಂತೆ.
1: ತುಂಬಾ ಸೊಗಸಾಗಿ ಹೇಳ್ತೀರಿ. ಬಹುಶಃ ಹೇಳ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಮುಂದುವರಿಸಿ ಅತ್ಲಾಗ ಪೂರ್ತಿ ಕಥೆನೆ ಹೇಳ್ಬಿಡಿ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಕಾರ್ಯಕ್ರಮದ ಅವಧಿ ಬಹಳ ಕಡಿಮೆ ಇರೋದ್ರಿಂದ ನೀವು ಹರಿಕತೆ, ಇತ್ಲಾಗೆ ಸಂಗೀತಾಭ್ಯಾಸ, ಇತ್ಲಾಗೆ ನಿಮ್ಮ ಕಾಲೇಜಿನ ಓದು, ಇವುಗಳೆಲ್ಲದರ ಮಧ್ಯೆ ಇನ್ನೂ ಒಂದಷ್ಟು ಹವ್ಯಾಸಗಳನ್ನು ಹಚ್ಚಿಕೊಂಡಿದ್ದೀರಿ. ತಂದೆ ಚಿತ್ರಕಾರರು, ನಿಮಗೂ ಅದು ಬಂದಿದೆ. ಏನೇನು ಹವ್ಯಾಸಗಳು ಇದೆ ಅಂತ?
0: ಚಿತ್ರಕಲೆಯಲ್ಲಿ ಒಂದಷ್ಟು ಆಸಕ್ತಿ ಇದೆ. ತಂದೆಯಿಂದ ಒಂದಷ್ಟು ಚಿತ್ರಕಲೆನ ಕಲಿತಾ ಇದ್ದೀನಿ. ಜೊತೆಗೆ ಸಂಗೀತಾಭ್ಯಾಸ ಮುಖ್ಯವಾದ ಹವ್ಯಾಸ ಅಂದ್ರೆ, ಮೂರು ಹೊತ್ತು ಓದ್ತಿರ್ಬೇಕಾದ್ರೆ ಇರ್ಬೋದು, ಯಾವಾಗ್ಲಾದ್ರೂ ಸರಿ ಹರಿಕತೆನ ಕೇಳುವಂತಹದ್ದು, ಹರಿಕತೆ ಕೇಳೋದು, ಪುಸ್ತಕ ಓದೋದು, ಈ ತರದ ಒಂದು ಹವ್ಯಾಸ.
1: ಸರಿ.

0: ಗುರು ತಿನ್ನೆ ಮಾಡ್ತಾ ಇದ್ರೆ ಮನೆಯಲ್ಲಿ ಅಮ್ಮ ಬೈಯಲ್ವೇ?
1: ಖಂಡಿತವಾಗ್ಲೂ ಇಲ್ಲ, ಅದನ್ನ ಮಾಡ್ಲಿಲ್ಲ ಅಂದ್ರೆ ಬೈತಾರೆ.
0: ಹಾಗಾಗಿ ಅದ್ರ ಮಾಡ್ಲಿಕ್ಕೆ ಏನು ಪರಿಕರಗಳು ಬೇಕೋ ಎಲ್ಲ ಪೂರಕವಾಗಿ ಕೊಡ್ತಾರೆ, ಓದ್ಲಿಕ್ಕೆ ಪುಸ್ತಕಗಳೆಲ್ಲ ಸಿಗ್ತವೆ. ಏನಂತಾರೆ ನಿಮ್ಮ ಗೆಳತಿಯರು ಮತ್ತೆ ಕಾಲೇಜಿನಲ್ಲಿ ನಿಮ್ಮ ಉಪನ್ಯಾಸಕರು?
1: ಮೊದ್ಲಿಂದ ಹೇಳಬೇಕು ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನಗೆ ವಿಜಯ್ ವಿಟ್ಲದಿಂದ ಹಿಡಿದು ಈಗ SDM ಕಾಲೇಜ್ ವರೆಗೆ ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹ ಕೊಡ್ತಿದ್ದಾರೆ. ಈಗ ಆಂಕರಿಂಗ್ ನ ಹರಿಕೆ ಶೈಲಿಯಲ್ಲಿ ಮಾಡಿಸಿದ್ರು ನನ್ನ ಹತ್ರ ವಿಜಯ್ ವಿಟ್ಲದಲ್ಲಿ. ಈ ರೀತಿ ಹರಿಕತೆಗೆ ಏನೇನು ಸಹಕಾರ ಬೇಕೋ ಅದನ್ನೆಲ್ಲವನ್ನು ಕೊಡ್ತಾ ಬಂದಿದ್ದಾರೆ.
0: ಆಕಾಶವಾಣಿಯಲ್ಲೂ ಒಂದು ತಮ್ಮ ಕಾಲೇಜಿನ ಕಾರ್ಯಕ್ರಮದಲ್ಲಿ ಆಂಕರಿಂಗ್ ಅನ್ನು ಹರಿಕಥಾ ಶೈಲಿಯಲ್ಲೇ ಮಾಡಿರಿ, ನಮ್ಮ ಕೇಳುಗರಿಗೆ ಆಗ್ಲೇ ಕೇಳಿದ್ದಾರೆ.
1: ಈ ರೀತಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನಗೆ ಸಹಕಾರ ನೀಡ್ತಿದ್ದಾರೆ. ಗೆಳತಿಯರು ಅಷ್ಟೇ, ಈಗಿನ ಕಾಲದ ಮಕ್ಕಳಿಗೆ ಹೇಗೆ ಅಂದ್ರೆ ಈಗಿನ ಕಾಲದ ಯುವಕ ಯುವತಿ ಹರಿಕತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನನ್ನ ಹತ್ರ ಹಲವಾರು ಜನ ಬಂದು ಕೇಳ್ತಾರೆ ಹರಿಕತೆ ಅಂದ್ರೆ ಏನು ಅಂತ. ಹರಿಕತೆ ಅಂದ್ರೆ ಅದೊಂದು ಸಂಪೂರ್ಣವಾದ ಕಲೆ ನನ್ನ ಪ್ರಕಾರ. ಅದರಲ್ಲಿ ಹಾಡಿದೆ, ಸಂಗೀತ ಇದೆ, ಜೊತೆಗೆ ಕಥೆನ ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತಕ್ಕಂತ ಒಂದು ರೀತಿ. ಜನಗಳಿಗೆ ಅದರಲ್ಲಿ ನಾವು ನೀತಿನ ಹೇಳಬಹುದು, ತತ್ವಗಳನ್ನ ತಿಳಿಸಬಹುದು, ಒಂಥರ ಕ್ರಿಟಿಕಲ್ ಅನಾಲಿಸಿಸ್. ರಾಮಾಯಣ ಮಹಾಭಾರತದ ಕಥೆಯನ್ನ ಬರೀ ಕತೆ ಹೇಳೋದಲ್ಲ, ಆ ಕಥೆಯಲ್ಲಿ ಅವರ ಪಾತ್ರವನ್ನ ಅನಲೈಸ್ ಮಾಡುವಂತದ್ದು, ಅವರ ಪಾತ್ರವನ್ನ ಕೂಲಂಕುಷವಾಗಿ ವಿಮರ್ಶಿಸ್ತಕ್ಕಂತ ಒಂದು ರೀತಿ ಕೂಡ ಹರಿಕತೆ ಅಂತ ಹೇಳ್ಬೋದು. ಪ್ರವಚನಗಳಲ್ಲೆಲ್ಲ ಹೇಗೆ ಅಂದ್ರೆ ಬರೀ ವಿಷಯಗಳನ್ನ ಹೇಳ್ತಾರೆ, ಇದರಲ್ಲಿ ಹಾಡು ಎಲ್ಲ ಸೇರೋದ್ರಿಂದ ಒಂದು ಭಕ್ತಿಭಾವ ಮೂಡುತ್ತೆ. ನೀವಾಗ್ಲೇ ಹೇಳಿದ್ರಿ ಭಕ್ತಿಯ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗ್ಬೋದು ಅಂತ. ಅದೇ ಈ ಮಕ್ಕಳಿಗೆ ಒಂದು ಹರಿಕತೆಯನ್ನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲೂ ಸಹ ಇದ್ದೀನಿ. ಎಲ್ರಿಗೂ ಸಹ ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅದಕ್ಕೆ ಉಪಕಥೆಗಳಿರೋದು, ನೀತಿ ಬೋಧಕ ಕತೆ, ದೃಷ್ಟಾಂತಗಳನ್ನ ಸೇರಿಸಿದಾಗ ಇನ್ನೂ ಅಟ್ರಾಕ್ಟಿವ್ ಆಗಿ ಎಲ್ರಿಗೂ ಒಂದು ಎಲ್ಲಾ ರೀತಿಯ ಒಂದು ಜನಗಳಿಗೆ ಎಲ್ಲಾ ವಯಸ್ಕರಿಗೆ ಮುಟ್ಟತಕ್ಕಂತಹ ರೀತಿಯಲ್ಲಿ ಹರಿಕತೆಯನ್ನ ಮಾಡಬೇಕು.
0: ಎಲ್ಲಾ ವಯಸ್ಸಿನ ಜನರಿಗೂ ಆ ಹರಿಕತೆ ಸ್ವಾದವನ್ನ ಹೆಚ್ಚಿಸಬೇಕು ಅನ್ನೋ ಕಲ್ಪನೆ ಅಥವಾ ಒಂದು ಪರಿಶ್ರಮ ಆ ದಿಕ್ಕಿನಲ್ಲಿ ನಿಮಗಿದೆ. ಆದ್ರೆ ನಿಮಗೂ ಶ್ರಮ ಕೊಡುತ್ತೆ, ಯಾಕೆ ಅಂದ್ರೆ ಇವೆಲ್ಲ ಪರಿಕರಗಳನ್ನು ನೀವು ಹುಡುಕೋಬೇಕು, ಮೊದಲು ಓದಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಇತ್ತೀಚೆಗೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ಲಿಕ್ಕೆ ಹೋಗಿ ಇತ್ತಲಾಗೆ ಕನ್ನಡವೂ ಬರದೆ ಅತ್ಲಾಗೆ ಇಂಗ್ಲಿಷು ಬರದೆ ಸಂಸ್ಕೃತನೂ ತಿಳಿದ ಎಡವಟ್ಟುಗಳಾಗಿರ್ತಾರೆ. ಇವರಿಗೆ ಪರಿಶುದ್ಧವಾದ ಕನ್ನಡದಲ್ಲಿ ಮಾತಾಡ್ಲಿಕ್ಕೂ ಬರಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರಬಹುದು, ಆದ್ರೆ ನಿಮ್ಮ ಭಾಷೆಯ ಹಿಡಿತ ಇತ್ ಕಡೆ ಸಂಸ್ಕೃತ ಆತ ಕಡೆ ಕನ್ನಡ ಎರಡು ಸೊಗಸಾಗಿ ನಿಮ್ಮ ಉಚ್ಚಾರದ ಮೇಲೆ ಪ್ರಭಾವ ಬೀರಿದೆ. ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ಹಿಂದೆ, ನೀವು ಕನ್ನಡ ಭಾಷೆ ಚೆನ್ನಾಗಿ ಬರಬೇಕೆ, ಗುರುರಾಜನು ನಾಯ್ಡು ಅವರ ಹರಿಕತೆಗಳನ್ನ ಮಾಸ್ಟರ್ ಹಿರಣ್ಣಯ್ಯ ಅವರ ನಾಟಕಗಳನ್ನ ಕೇಳಿ ನಿಮ್ಮ ಭಾಷೆ ಸ್ವಚ್ಛವಾಗತ್ತೆ ಅಂತ ಹೇಳಿ ಅಲ್ವಾ? ನೀವು ಅಭ್ಯಾಸ ಮಾಡ್ಬೇಕಾದ್ರೆ ನಿಮಗೆ ಇದು ಗಮನಕ್ಕೆ ಬಂತೆ?
1: ತುಂಬಾ. ನನ್ನ ಭಾಷೆ ಈ ಒಂದು ಮಟ್ಟಕ್ಕೆ ಬೆಳಿಲಿಕ್ಕೆ ಹರಿಕತೆನೆ ಕಾರಣ ಅಂತ ಹೇಳ್ಬೋದು. ಅದರಲ್ಲಿ ಬಳಸ್ತಕ್ಕಂತಹ ಪದಗಳು, ಶಬ್ದ ಭಂಡಾರ ತುಂಬಾ ಒಂದು ಹೆಚ್ಚುತ್ತೆ ಈ ಹರಿಕತೆಯಿಂದ. ನನ್ ಗೆಳತಿಯೊಬ್ಳು, ಈಗ ಅವಳಿಗೆ ಕನ್ನಡ ಬರೋದಿಲ್ಲ, ಬೆಂಗಾಲಿ ಅವಳು, ನನ್ನ ಹತ್ರ ಬಂದ್ಬಿಟ್ಟು ನನ್ಗೋಸ್ಕರ ಇಂಗ್ಲಿಷ್ ನಲ್ಲಿ ಹರಿಕತೆ ಮಾಡು ಅಂತ ಹೇಳು, ನಾನ್ ಅದ್ರ ಬದಲು ನೀನ್ ಕನ್ನಡ ಕಲಿ ಅಂತಂದೆ. ಅದಕ್ಕೆ ಅವಳು ಹರಿಕತೆ ಹೇಳ್ಕೊಡು, ಅದ್ರ ಮೂಲಕ ಕನ್ನಡ ಕಲಿತೀನಿ ಅಂತ ಹೇಳ್ತಾ. ಈ ರೀತಿ ಹರಿಕತೆ ಎಲ್ರಿಗೂ ಮುಟ್ಟುತ್ತೆ. ಈ ಹರಿಕತೆ ಅನ್ನೋದು ಏನು ಅಂತ ನಾವ್ ಎಲ್ರಿಗೂ ಅರ್ಥ ಮಾಡಿಸಿದ್ರೆ ಅವರು ಸಹ ಇದರ ಕಡೆ ವಾಲ್ಬಹುದು ಅಥವಾ ಇದರ ಕಡೆ ಆಸಕ್ತಿಯನ್ನ ತೋರಿಸಬಹುದು.
0: ಈ ಒಂದು ಅವಕಾಶ ಬೇರೆಯವರು ಬಳಸ್ಕೊಳ್ಳಿಕ್ಕೆ ಪಾಪ ಆಸೆ ಪರಿಶ್ರಮ ಇಲ್ಲದೆ ಇರೋದ್ರಿಂದ ಸಿಕ್ಕಿಲ್ಲ, ಬನ್ನಿ ಕಲಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಖಂಡಿತವಾಗ್ಲು. ಈ ಹರಿಕತೆ ಅನ್ನೋದು ನಶಿಸ್ ಹೋಗ್ತಾ ಇದೆ. ನನ್ನ ಕಲ್ಪನೆ ಇರೋದು ಸಹ ಅದೇ. ಈಗ ಹಡು ನೃತ್ಯ ಇಂಥದ್ದಕ್ಕೆ ಎಲ್ಲರೂ ಸಹ ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ. ಯಾವುದೋ ಟಿವಿ ಇರ್ಬೋದು, ಈ ತರ ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಅದರದೇ ಆದಂತಹ ಈಗಾಗಲೇ ಪಾಪ್ಯುಲಾರಿಟಿ ಸಿಕ್ಬಿಟ್ಟಿದೆ. ಹರಿಕತೆ ಅನ್ನೋದು ನಶಿಸ್ ಹೋಗ್ತಾ ಇದೆ. ಈ ಹರಿಕತೆ ಮಾಡ್ತಕ್ಕಂಥ ಕೆಲವು ಬೆರಳಿನಿಕೆ ಅವ್ರು ಮಾತ್ರ ಸಿಗ್ತಾರೆ ಈಗ. ಆದ್ರಿಂದ ಬೇರೆಯವರಿಗೆ ಹೇಳ್ಕೊಡುವಷ್ಟು ಇನ್ನು ಬೆಳೆದಿಲ್ಲ. ಅದರಲ್ಲಿ ಜ್ಞಾನವನ್ನ ಪಡ್ಕೊಂಡು ಇದನ್ನೇ ನನ್ನ ವೃತ್ತಿಯಾಗಿ ತಗೋಬೇಕು ಅಂತಕ್ಕಂಥ ಆಸಕ್ತಿ ಖಂಡಿತವಾಗ್ಲೂ ಇದೆ.
0: ಸ್ವಲ್ಪ ಅದಕ್ಕೆ ತರಬೇತಿನೂ ಬೇಕು. ಯಾರ ಹತ್ರ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ?
1: ನಾ ಅಚ್ಯುತದಾಸರ ಹತ್ರ ಕಲಿಬೇಕು ಅಂತ ಆಸೆ ಇತ್ತು, ಅದು ಸಾಧ್ಯ ಇಲ್ಲ. ಈಗ ಹಲವಾರು ಒಂದು ಪ್ರವಚನಕಾರರು ಅಂತ ಹೇಳೋದಾದ್ರೆ ಬನ್ನಂಜಯ ಗೋವಿಂದಾಚಾರ್ಯ ಅವರಿದ್ದಾರೆ, ಜೊತೆಗೆ ಅರುಳುಮಲ್ಲಿಗೆ ಪಾರ್ಥಸಾರಥಿ ಅವರು. ಅವರೇ ಸ್ವತಃ ಹೇಳಿದ್ದಾರೆ, ಬಾಪ ನನ್ನ ಪುಸ್ತಕಗಳನ್ನ ಕೊಡ್ತಿದ್ದ. ಅದು ಅವರ ಒಂದು ಹಿರಿಮೆ ಅಂತಾನೆ ಹೇಳಬಹುದು.
0: ನೀವು ಎಲ್ಲೆಲ್ಲಿ ಪ್ರದರ್ಶನಗಳನ್ನ ಕೊಟ್ಟಿದ್ದೀರಿ?
1: ನಾನು ಸುಮಾರು ಇಲ್ಲಿ ತನಕ 350 ಕಾರ್ಯಕ್ರಮ, ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನ ಕೊಟ್ಟಿನಿ. ಈಗ ತಿರುಪತಿ, ಕುಂಭಕೋಣಂ, ಮತ್ತೆ ಧರ್ಮಸ್ಥಳದಲ್ಲಿ, ಸುಬ್ರಹ್ಮಣ್ಯದಲ್ಲಿ ಹಲವಾರು ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಮತ್ತೆ ನಾವು ನಮ್ಮ ಕಾರ್ಯಕ್ರಮನ ಎಲ್ಲೂ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡೋದು. ಕಲೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಒಂದು ಕಲ್ಪನೆ. ಆದ್ರಿಂದ ಈಗ ಸುಮಾರು ಕಡೆ ಹರಿಕತೆಗಳನ್ನ ಮಾಡಿದ್ದೀನಿ, ಇದನ್ನೇ ಜೀವನದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥ ಕಲ್ಪನೆ ಇದೆ.
0: ನಿಮ್ಮ ಹರಿಕತೆಯನ್ನ ಕೇಳಿ ಬೇರೆ ಹರಿದಾಸರುಗಳು ಅಥವಾ ಹರಿಕಥೆಯನ್ನು ಮಾಡ್ತಕ್ಕ

0: ಅಂತವರು ಒಂದು ಒಪಿನಿಯನ್ ವ್ಯಕ್ತಪಡಿಸಿರ್ತಾರೆ, ಇಲ್ಲಿ ಒಂದು ಮಗು ಮಾಡ್ತಾ ಇದೆ ಅದಕ್ಕೆ ನಮ್ಮ ಆಶೀರ್ವಾದ ಇರಲಿ ಅಂತ. ಒಪಿನಿಯನ್ಸ್ ಬಂದಿದ್ಯಾ?
1: ಖಂಡಿತ, ಅದೇ ನಾನು ಮೊದಲು ಹೇಳಿದ ಹಾಗೆ ಅಚ್ಯುತ ದಾಸರ ಹತ್ರ ಒಂದು ದೀಕ್ಷೆಯನ್ನ ಪಡ್ಕೊಂಡೆ. ಅವರು ಅಷ್ಟೇ ಅವರ ಒಂದು ಮನಸ್ಪೂರ್ವಕವಾದ ಆಶೀರ್ವಾದವನ್ನ ಮಾಡಿ, ಅದೇ ನೀವು ಹೇಳಿದ ಅಂಕಿತವನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿದ್ರು. ಶೋಭಾ ನಾಯ್ಡು ಅವ್ರನ್ನ ಸಹ ಭೇಟಿಯಾಗಿದ್ದೀನಿ, ಮತ್ತೆ ಒಂದು ಚಾನೆಲ್ ನಲ್ಲಿ ಹರಿಕತೆಯ ಒಂದು ಎಪಿಸೋಡ್ಸ್ ಬಂತು, ಪ್ರತಿನಿತ್ಯ ಹರಿಕತೆಗಳು ಬಂತು. ಆ ರೀತಿ ಹಲವಾರು ಜನ ಹರಿದಾಸರನ್ನ ಭೇಟಿಯಾಗಿದ್ದೀನಿ, ಅವರು ಸಹ ಮನಸ್ಪೂರ್ವಕವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ.
0: ಬಹುಶಃ ಹರಿಕತೆ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೊಂದ್ 2-3 ಗಂಟೆ ಆದ್ರೂ ಸಾಲಲಿಕ್ಕಿಲ್ಲ. ಆದ್ರೆ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಇರೋದ್ರಿಂದ ಸಾಮಾನ್ಯ ಹೇಗೆ ಮುಗಿಸ್ತೀರಿ, ಯಾವುದೋ ಒಂದು ಈಗ ನೀವು ಪುರಂದರದಾಸರದೇ ಶುರು ಮಾಡಿದ್ರಿ, ಅದನ್ನು ಮುಗಿಸೋದು ಹೇಗೆ? ನಾವು ಕಾರ್ಯಕ್ರಮ ಆರಂಭ ಮಾಡಿದಾಗಲೂ ಪುರಂದರದಾಸರ ಕೀರ್ತನೆಯೊಂದಿಗೆ ಮಾಡಿದ್ವಿ, ಮುಕ್ತಾಯದಲ್ಲಿಂದಾನೆ ಮಾಡೋಣ.
1: ಮಂಗಳದೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳಾದ ನೀನು ತೋರುತ ಸಜ್ಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿಯ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿಯ ಬಾರಮ್ಮ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣವೇ ಶುಭ ಕರಣ. ಇಂದು ಶ್ರೀ ಪುರಂದರ ವಿಠಲ ರಾಯನ ಸಂದರ್ಶನ ಫಲವೇ ನಗಾಯಿತು. ಮಂಗಳ ಶುಭ ಮಂಗಳ, ಕಾಯಿನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾಭ ಪ್ರಕೃತಿ ಸ್ವಭಾವ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಮಂಗಳ ಶುಭ ಮಂಗಳ, ಶ್ರೀಪತಿ ವಿಠಲ ಕೀ ಜೈ.
0: ತುಂಬಾ ಸೊಗಸಾಗಿ ಹರಿಕತೆಯ ಒಂದು ಪರಿಚಯವನ್ನು ಮಾಡಿದ್ರಿ. ನಿಮ್ಮ ಪರಿಚಯವಾಯಿತು ಶ್ರೀಲಲಿತಾ. ಶ್ರೀಲಲಿತಾ ಉಳಿಯಾರು ಅಂದ್ರೆ ಹರಿಕತೆಗೆ ಇನ್ನೊಂದು ಹೆಸರು ಈಗ ಕಾಲೇಜುಗಳಲ್ಲಿ ಅನ್ನೋ ಮಾತು ಮೈಸೂರಲ್ಲಿ ಏನ್ ಪ್ರಚಲಿತ ಇದೆ, ಇದು ಎಲ್ಲ ಕಡೆಗೂ ಹರಿ. ನಿಮಗೆ ಶುಭವಾಗ್ಲಿ, ನಿಮ್ಮ ಎಲ್ಲ ಆಸೆಗಳು ಮತ್ತೆ ಕಲಿಬೇಕು ಅನ್ನುವ ಏನ್ ಬಯಕೆ ಇದೆ ಈಡೇರ್ಲಿ ಅಂತ ಹೇಳಿ ನಾವು ನಮ್ಮೆಲ್ಲ ಕೇಳುವರ ಪರವಾಗಿ ಶುಭ ಹಾರೈಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಯುವ ಪ್ರತಿಭೆ ಹರಿಕಥಾ ಕಲಾವಿದೆ ಶ್ರೀಲಲಿತಾ ಉಳಿಯಾರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.
3: ಸತ್ಯದಿಂದ ಅಹಿಂಸೆ ಹುಟ್ಟಿತೋ ಎನ್ನಬೇಕು, ಇಲ್ಲವೇ ಅವೆರಡೂ ಜೊತೆ ಎನ್ನಬೇಕು. ಎರಡು ಒಂದೇ ವಸ್ತು, ಆದರೂ ನನ್ನ ಮನಸ್ಸು ಸತ್ಯದ ಕಡೆಗೆ ಇರುತ್ತದೆ. ಕಟ್ಟೆ ಕಡೆಗಂತೂ ಎರಡೂ ಇಲ್ಲ. ದ್ವಂದ್ವಕ್ಕೆ ಅತೀತ ಪರಮ ಸತ್ಯ ಒಂಟಿಯಾಗಿಯೇ ನಿಲ್ಲುತ್ತದೆ. ಸತ್ಯ ಗುರಿ, ಅಹಿಂಸೆ ಅದರ ದಾರಿ. ಸತ್ಯದ ಅಂತ್ಯ ಮಾತ್ರವೇ ಗೊತ್ತು. ಸತ್ಯದ ಸಂಪೂರ್ಣ ಜ್ಞಾನವು ದೇಹದಾರಿಗೆ ಬಹಳ ಕಠಿಣ, ಅಹಿಂಸೆಯ ಸಂಪೂರ್ಣ ಪಾಲನೆಯೂ ಕಠಿಣ. ಆಸ್ತೇಯ ಎಂದರೆ ಕದಿಯದೇ ಇರುವು. ಕಳ್ಳತನ ಮಾಡುವವನಿಗೆ ಸತ್ಯ ಗೊತ್ತಿದೆ, ಅವನು ಅಹಿಂಸೆಯನ್ನ ಪಾಲಿಸಬಲ್ಲ ಎಂಬುದೂ ಸಾಧ್ಯವಿಲ್ಲ. ಆದರೂ ನಾವೆಲ್ಲರೂ ತಿಳಿದೋ ತಿಳಿಯದೆಯೋ ಸ್ವಲ್ಪ ಕಳ್ಳತನದ ದೋಷಕ್ಕೆ ಗುರಿಯಾದೇವೆ. ಪರರ ಒಡವೆಯನ್ನ ಅವರ ಅಪ್ಪಣೆ ಇಲ್ಲದೆ ತೆಗೆದುಕೊಳ್ಳುವುದು ಕಳ್ಳತನ. ತನ್ನದು ಎಂಬ ಪದಾರ್ಥವನ್ನು ಮನುಷ್ಯ ಕದಿಯುತ್ತಾನೆ. ತನ್ನ ಮಕ್ಕಳಿಗೆ ಗೊತ್ತಾಗದಂತೆ ಮರೆಯಾಗಿ ಗುಟ್ಟಾಗಿ ಒಬ್ಬತರ ಒಂದು ಪದಾರ್ಥವನ್ನು ತಿನ್ನುತ್ತಾನೆ. ಆಶ್ರಮದ ಉಗ್ರಾಣ ಎಲ್ಲರಿಗೂ ಸೇರಿದುದು, ಆದರೆ ಅದರೊಳಗಿಂದ ಒಂದು ಅಚ್ಚು ಬೆಲ್ಲವನ್ನು ಗುಟ್ಟಾಗಿ ಯಾರಾದರೂ ತೆಗೆದುಕೊಂಡರೆ ಅವನು ಕಳ್ಳ. ಒಬ್ಬ ಹುಡುಗ ಇವನ ಲೇಖನಿಯನ್ನು ತೆಗೆದಿಟ್ಟುಕೊಂಡರೆ ಅವನು ಕಳುವು ಮಾಡಿದ ಎಂದರ್ಥ. ಯಾರ ಪದಾರ್ಥವನ್ನಾದರೂ ಅವರಿಗೆ ಗೊತ್ತಾಗಿದ್ದರೂ ಅವರ ಅಪ್ಪಣೆ ಇಲ್ಲದೆ ನಾವು ತೆಗೆದುಕೊಂಡರೆ ಅದು ಕಳ್ಳತನ. ಒಂದು ಪದಾರ್ಥವನ್ನು ಇದು ಯಾರದೂ ಅಲ್ಲ ಎಂದು ನಾವು ತೆಗೆದುಕೊಳ್ಳುವುದೂ ಕಳ್ಳತನವೇ. ದಾರಿಯಲ್ಲಿ ಬಿದ್ದಿರುವ ಪದಾರ್ಥಕ್ಕೆ ನಾವು ಒಡೆಯರಲ್ಲ, ಅದರ ಒಡೆಯ ಸರಕಾರ. ಇಲ್ಲಿಯವರೆಗೆ ಎಲ್ಲವನ್ನೂ ಸಹಜವಾಗಿ ತೆಗೆದುಕೊಳ್ಳಬಹುದು, ಆದರೆ ಆಸ್ತೇಯ ಇದಕ್ಕಿಂತ ಬಹಳ ಮುಂದೆ ಹೋಗಿದೆ. ಒಬ್ಬರಿಂದ ಒಂದು ಪದಾರ್ಥವನ್ನು ಕೇಳಿಯೇ ತೆಗೆದುಕೊಂಡರೂ ಅದು ನಮಗೆ ಅಗತ್ಯ ಇಲ್ಲದೆ ಹೋದರೆ ಅದು ಕಳ್ಳತನವಾಗುತ್ತದೆ. ಅನಾವಶ್ಯಕವಾದ ವಸ್ತು ಒಂದನ್ನೂ ತೆಗೆದುಕೊಳ್ಳಬಾರದು. ಆಹಾರದ ವಿಷಯದಲ್ಲಿ ಈ ಬಗೆಯ ಕಳ್ಳತನ ಹೆಚ್ಚು. ನನಗೆ ಒಂದು ಹಣ್ಣು ಅಗತ್ಯವಿಲ್ಲ, ಆದರೆ ಅದನ್ನು ತೆಗೆದುಕೊಳ್ಳುತ್ತೇನೆ. ಕಳ್ಳತನ. ತನಗೆ ಎಷ್ಟು ಬೇಕೋ ಎಂಬುದು ಮನುಷ್ಯನಿಗೆ ಯಾವಾಗಲೂ ಗೊತ್ತಿಲ್ಲ. ನಾವೆಲ್ಲರೂ ಪ್ರಾಯಶಃ ನಮಗೆ ಬೇಕಾದಕ್ಕಿಂತ ಹೆಚ್ಚಾಗಿಯೇ ತೆಗೆದುಕೊಳ್ಳುತ್ತೇವೆ, ಹೆಚ್ಚು ಅಗತ್ಯವನ್ನ ಹುಟ್ಟಿಸುತ್ತೇವೆ. ಆದ್ದರಿಂದ ನಾವೆಲ್ಲರೂ ಕಳ್ಳರಾಗುತ್ತೇವೆ.

ಮಾಡಿದರೆ ನಮ್ಮ ಎಷ್ಟೋ ಅವಶ್ಯಕತೆಗಳನ್ನ ಬಿಟ್ಟು ಬಿಡಬಹುದು. ಆಸ್ತಿಯ ವ್ರತವನ್ನು ಪಾಲಿಸುವವನು ಕ್ರಮೇಣ ತನ್ನ ಅವಶ್ಯಕತೆಗಳನ್ನು ತಗ್ಗಿಸುತ್ತಾನೆ. ಜಗತ್ತಿನಲ್ಲಿರುವ ಬಡತನ ಹೆಚ್ಚು ಭಾಗ ಆಸ್ತಿಯ ವ್ರತಭಂಗದಿಂದಲೇ ಬಂದಿದೆ.

0: ಈಗ ಎಲ್ಲೆಲ್ಲೂ ಗುಲ್ಮೊಹರ್ ಈ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಪದ್ಮಶ್ರೀರಾಮ್.
1: ಪ್ರತಿ ವರ್ಷ ಬೇಸಿಗೆ ಬರಲಿ, ನಮ್ಮೂರು ನಿಮ್ಮೂರು ಎನ್ನದೆ ಬಹುಪಾಲು ಊರುಗಳಲ್ಲಿ ಸಾಲು ಮರಗಳಾಗಿ ಪಾರ್ಕಿನಲ್ಲೂ ಇದ್ದು ಕಣ್ಣು ಕೋರೈಸುವ ಕೆಂಪನೆಯ ಹೂಗೊಂಚಲುಗಳನ್ನು ಸೃಷ್ಟಿಸಿ ಭೂಮಿಗೆ ಹಿಡಿದ ಕೆಂಪು ಕೊಡಗಟ್ಟೆ ಕಾಣುವ ಗುಲ್ಮೊಹರ್ ಮರಗಳು ಕಣ್ಣುಗಳಿಗೊಂದು ಹಬ್ಬ, ಮನಸ್ಸಿಗೊಂದು ಉಲ್ಲಾಸ. ಉತ್ಸಾಹದ ಚಿಲುಮೆಗಳಂತೆ ಕಾಣುವ ರಕ್ತವರ್ಣದ ಗುಲ್ಮೊಹರ್ ಗೊಂಚಲುಗಳಿಂದ ಆವೃತವಾದ ಈ ಬೃಹತ್ ಮರಗಳಲ್ಲಿ ಅಲ್ಲಲ್ಲಿ ಉದ್ದನೆಯ ಕತ್ತಿಗಳಂತೆ ಕಾಣುವ ಕಾಯಿಗಳು ನೇತಾಡುತ್ತಿರುತ್ತವೆ ಮತ್ತು ಅಲ್ಲಲ್ಲಿ ಪುಟ್ಟ ಪುಟ್ಟ ಅಚ್ಚ ಹಸಿರು ಎಲೆಗಳಿಂದ ತುಂಬಿದ ಗರಿಗಳು. ಇದೇನು, ಈಗ ತಾನೇ ಮರ ಹೂತಳಿದಿದೆ, ಇಷ್ಟು ಬೇಗ ಕಾಯಿಗಳು ಕಾಣಿಸುತ್ತಿವೆ ಎನಿಸುವುದೇ ತಾಳಿ. ಈಗ ಕಾಣುವ ಕಾಯಿಗಳು ಕಳೆದ ವರ್ಷ ಫಲಪ್ರದವಾದ ಪರಾಗಸ್ಪರ್ಶದ ಪರಿಣಾಮ. ಇಂದಿನ ಗುಲ್ಮೊಹರ್ ಹೂವುಗಳು ಮತ್ತು ಕಳೆದ ವರ್ಷದ ಕಾಯಿಗಳನ್ನು ಒಟ್ಟಿಗೆ ಮರದಲ್ಲಿ ನೋಡಿದಾಗ ಮೊಮ್ಮಕ್ಕಳಿಂದ ಸುತ್ತುವರೆದ ಅಜ್ಜ ಅಜ್ಜಿಯರ ನೆನಪಾಗುವುದಿಲ್ಲವೇ? ಗುಲ್ಮೊಹರ್ ಆಫ್ರಿಕಾದ ಸ್ಪ್ಯಾಥೋಡಿಯಾ ಅಥವಾ ಉಚ್ಚಿಕಾಯಿ ಮರ ಮತ್ತು ನಮ್ಮದೇ ಆದ ಮುತ್ತುಗದ ಮರಗಳು ತಮ್ಮ ಉಜ್ಜ್ವಲ ಕೆಂಪು ವರ್ಣದ ಹೂಗಳ ಚೆಲುವಿನಿಂದ ಫ್ಲೇಮ್ ಆಫ್ ಫಾರೆಸ್ಟ್ ಅಥವಾ ಕಾಡಿನ ಜ್ವಾಲೆ ಎಂಬ ಬಿರುದಿಗೆ ಭಾಜನವಾಗಿವೆ. ಸಸ್ಯಶಾಸ್ತ್ರೀಯವಾಗಿ ಡಿಲೋನಿಕ್ಸ್ ರೆಜಿಯಾ ಅಥವಾ ಪೈನ್ಸಿಯಾನಾ ರೆಜಿಯಾ ಎಂಬ ಹೆಸರನ್ನು ಪಡೆದಿರುವ ಗುಲ್ಮೊಹರ್ ಫ್ಯಾಬೇಸಿ ಸಸ್ಯ ಕುಟುಂಬದ ಉಪಕುಟುಂಬ ಸಿಸಾಲ್ಪಿನಿ ಸಸ್ಯ ಸಂಸಾರಕ್ಕೆ ಸೇರಿದೆ. ಇದಕ್ಕೆ ಮೇ ಫ್ಲವರ್ ಎಂಬ ಅಡ್ಡ ಹೆಸರೂ ಇದೆ. ಕನ್ನಡದಲ್ಲಿ ಕತ್ತಿಕಾಯಿ ಮರ, ರಾಜರ ಮರ ಎಂಬ ಹೆಸರುಗಳೂ ಇವೆ. ಒಂದು ಕಾಲದಲ್ಲಿ ಹಳ್ಳಿಗಳ ಮದುವೆ ಚಪ್ಪರಗಳನ್ನು ಗುಲ್ಮೊಹರ್ ಹೂಗೊಂಚಲುಗಳಿಂದ ಅಲಂಕರಿಸುತ್ತಿದ್ದರು. ಹೂಗಳು ಕೆಂಪಗಿರುವುದರಿಂದ ಹಳ್ಳಿಗಳ ಜನತೆಗೆ ಇದು ಕೆಂಜಿಗನ ಮರ ಆಯಿತು. ಗುಲ್ಮೊಹರ್ ಇಂಡಿಯಾಕ್ಕೆ ಬಂದುದರ ಹಿಂದೆ ಒಂದು ರೋಚಕ ಕಥೆಯೇ ಇದೆ. ಸುಮಾರು 300 ವರ್ಷಗಳ ಹಿಂದೆ ಪೋರ್ಚುಗೀಸರ ಒಂದು ಬೃಹತ್ ನೌಕಾಪಡೆ ಇಂಡಿಯಾ ಕಡೆಗೆ ಸಮುದ್ರಯಾನ ಕೈಗೊಂಡಿದ್ದಾಗ ಅವುಗಳಲ್ಲೊಂದು ನೌಕೆ ಭೀಕರ ಬಿರುಗಾಳಿಯ ದೆಸೆಯಿಂದ ತಮ್ಮ ನೌಕೆಗಳ ಗುಂಪಿನಿಂದ ಬೇರೆಯಾಗಿ ಮಡಗಾಸ್ಕರ್ ದ್ವೀಪದ ಕಡೆಗೆ ತಳ್ಳಲ್ಪಟ್ಟಿತು. ಆಹಾರ ನೀರುಗಳಿಲ್ಲದೆ ಕಂಗಾಲರಾಗಿದ್ದ ಆ ಹಡಗಿನ ನಾವಿಕರಿಗೆ ವರ್ಣರಂಜಿತ ಕೆಂಪನೆಯ ಹೂಗಳಿಂದ ತುಂಬಿದ್ದ ಭೂಭಾಗವೊಂದು ಕಣ್ಣಿಗೆ ಬಿದ್ದು ಅವರು ಆ ಜಾಗ ಸೇರಿಕೊಂಡರು. ಆ ಭೂಭಾಗಕ್ಕೆ ಮೊದಲ ಮಾನವ ಪ್ರವೇಶವಾಗಿ ಮುಂದೆ ಅದು ತನ್ನಲ್ಲಿದ್ದ ವಿಶಿಷ್ಟ ಸಸ್ಯ ಪ್ರಾಣಿಗಳ ಸಮೃದ್ಧಿಯಿಂದ ಹೊಸತನ್ನು ಬಯಸುವ ಪ್ರಕೃತಿ ಶಾಸ್ತ್ರಜ್ಞರ ಸ್ವರ್ಗವಾಯಿತು. ಈ ಮರಗಳ ಅಸಂಖ್ಯಾತ ಉಜ್ವಲ ವರ್ಣದ ಹೂವುಗಳು ಪರಾಗವಾಹಕಗಳಾದ ಚಿಟ್ಟೆ ಜೇನ್ನೊಣ ಹಕ್ಕಿಗಳನ್ನು ಆಕರ್ಷಿಸಿ ತಾವೂ ಉಳಿದುಕೊಂಡವು. ಹೀಗೆ ಗುಲ್ಮೊಹರ್ ಹೂಮರ ತನ್ನ ಸೌಂದರ್ಯದಿಂದ ಮನುಷ್ಯರನ್ನು ಆಕರ್ಷಿಸಿ ಅವು ಜಗತ್ತಿನ ವಿವಿಧ ಭಾಗಗಳಿಗೆ ರವಾನಿಸಲ್ಪಟ್ಟವು. ಫ್ರೆಂಚ್ ಮತ್ತು ಬ್ರಿಟಿಷರು ಗುಲ್ಮೊಹರನ್ನು ಮಾರಿಷ್ನಿಂದ ಇಂಡಿಯಾಕ್ಕೆ ತಂದು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಷ್ಠಾಪಿಸಿದರು. ಈಗ ನಮ್ಮೆದುರಿಗೆ ಕೆಂಪಗೆ ಹೊಳಿತಾ ನಿಂತಿರುವ ಗುಲ್ಮೊಹರ್ ಸುಂದರಿಯ ತದ್ರೂಪಿ ಬಗ್ಗೆ ಹೇಳಬಯಸುತ್ತೇನೆ. ಬ್ರಿಟಿಷರು ಸಂಬಾರ ಪದಾರ್ಥಗಳನ್ನು ಅರಸಿ ನಮ್ಮ ದೇಶಕ್ಕೆ ಕಾಲಿಟ್ಟರು ಎಂಬುದು ನಮ್ಮ ಸಾಮಾನ್ಯ ತಿಳುವಳಿಕೆ. ಅವರು ಬರೀ ವ್ಯಾಪಾರಿಗಳಾಗಿ ಮಾತ್ರ ಬರಲಿಲ್ಲ, ಕ್ರಮೇಣ ಸೈನಿಕರು ನಾವಿಕರು ವೈದ್ಯರುಗಳು ಬಂದರು. ಹೀಗೆ ಇಂಗ್ಲೆಂಡಿನಿಂದ ಬಂದ ವೈದ್ಯರುಗಳಲ್ಲಿ ಒಂದು ವೈಶಿಷ್ಟ್ಯವಿತ್ತು. ಆಗಿನ ಕಾಲದ ಬ್ರಿಟಿಷ್

0: ಮಹೇಶ್ ವಿದ್ಯಾಭ್ಯಾಸದ ಪದ್ಧತಿಯಂತೆ ಅವರು ವೈದ್ಯಕೀಯದ ಜೊತೆಗೆ ಸಸ್ಯಶಾಸ್ತ್ರದಲ್ಲೂ ಪರಿಣಿತಿ ಗಳಿಸಿರಬೇಕಿತ್ತು. ಈ ಹಿನ್ನೆಲೆಯಿಂದ ಬಂದ ಕ್ಲೆಗ್ಹಾರ್ನ್, ರಾಕ್ಸ್ಬರ್ಗ್, ರಾಬರ್ಟ್ ವೈಟ್, ಅಲೆಕ್ಸಾಂಡರ್ ಗಿಬ್ಸನ್ ಇವರು ವೈದ್ಯಕೀಯ ಕೆಲಸದ ಜೊತೆಗೆ ಇಂಡಿಯಾದ ಸಸ್ಯಗಳ ಅಧ್ಯಯನ, ಸಸ್ಯಗಳ ಒಣಮಾದರಿಗಳನ್ನು ತಯಾರಿಸುವುದನ್ನು ಶುರು ಮಾಡಿದರು ಮತ್ತು ಸ್ಥಳೀಯ ಚಿತ್ರಕಲಾವಿದರಿಗೆ ಸಸ್ಯಗಳನ್ನು, ಅವುಗಳ ವಿವಿಧ ಭಾಗಗಳನ್ನು, ಅವು ಇದ್ದಂತೆ ವೈಜ್ಞಾನಿಕ ಮಾಹಿತಿಗಳಿಗೆ ಅನುಗುಣವಾಗಿ ಚಿತ್ರಿಸುವ ತರಬೇತಿ ಕೊಟ್ಟರು. ಅದ್ಭುತ ಸಸ್ಯ ಚಿತ್ರಗಳು ಈ ಕಲಾವಿದರ ಕುಂಚಗಳಿಂದ ಹೊರಬಂದವು. ಆದರೆ ಈ ಕಲಾವಿದರುಗಳಿಗೆ ತಾವು ರಚಿಸಿದ ಸಸ್ಯ ಚಿತ್ರಗಳಡಿಯಲ್ಲಿ ತಮ್ಮ ಹೆಸರುಗಳನ್ನು ಬರೆದು ತಮ್ಮನ್ನು ತಾವು ಪ್ರತಿಷ್ಠಾಪಿಸಿಕೊಳ್ಳುವ ಅರಿವೇ ಇರಲಿಲ್ಲ. ಹೀಗಾಗಿ ಈ ಕಲಾವಿದರು ಅನಾಮಧೇಯರಾದರು. ಇವರಿಂದ ಸಸ್ಯ ಚಿತ್ರಗಳನ್ನು ಬರೆಸಿದ ವೈದ್ಯರುಗಳ ದಫ್ತರಿನಲ್ಲಿ ಇವರಿಗೆ ಕೊಟ್ಟ ವೇತನಗಳನ್ನು ನಮೂದಿಸಿದ್ದರೆ ಹೊರತು ಕಲಾವಿದರ ಹೆಸರುಗಳೇ ನಾಪತ್ತೆ. 1828ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯು ಪುಣೆಯ ಹತ್ತಿರದ ಡಾಪುರಿಯಲ್ಲಿ ಒಂದು ಸಸ್ಯೋದ್ಯಾನವನ್ನು ಸ್ಥಾಪಿಸಿ ಅಲೆಕ್ಸಾಂಡರ್ ಗಿಬ್ಸನ್ ಎಂಬ ಸ್ಕಾಟ್ಲೆಂಡಿನ ವೈದ್ಯನನ್ನು ಅಲ್ಲಿಗೆ ಮುಖ್ಯಸ್ಥನಾಗಿ ನೇಮಿಸಿದರು. ಗಿಬ್ಸನ್ ತನ್ನ ವಿದ್ಯಾಭ್ಯಾಸದ ಶಿಸ್ತಿಗನುಗುಣವಾಗಿ ವೈದ್ಯಕೀಯದ ಜೊತೆಗೆ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಮತ್ತು ಸ್ಥಳೀಯ ಸಸ್ಯಗಳನ್ನು ಸಂಗ್ರಹಿಸಿ ಅವುಗಳ ಜಲವರ್ಣ ಚಿತ್ರಗಳನ್ನು ಸ್ಥಳೀಯ ಕಲಾವಿದರಿಂದ ಬರೆಸುವ ಕಾರ್ಯ ಮಾಡಿದ. ಹೀಗೆ ಗಿಬ್ಸನ್ ಬರೆಸಿದ ಅನೇಕ ಚಿತ್ರಗಳಲ್ಲಿ ಗುಲ್ಮಹರ್ ಸಸ್ಯದ ಚಿತ್ರವೂ ಒಂದಾಗಿದೆ. ಚಿತ್ರದಲ್ಲಿ ಗುಲ್ಮಹರ್ ಹೂವುಗಳ ಗೊಂಚಲು, ಪುಟ್ಟ ಪುಟ್ಟ ಹಸಿರು ಎಲೆಗಳಿಂದ ತುಂಬಿದ ಗರಿಗಳಂದದ ರೆಂಬೆಗಳು ನೈಜತೆಗೆ ಅದೆಷ್ಟು ಸಮೀಪವಾಗಿವೆ. ವೈಜ್ಞಾನಿಕ ನಿಖರತೆಗೆ ಒತ್ತು ಕೊಟ್ಟರೂ ಹೂವುಗಳ ಎಲೆಗಳ ಸೊಬಗಿನಲ್ಲಿ ಗುಲ್ಮಹರ್ನ ವರ್ಣವೈಭವ ನೈಜತೆಗಳನ್ನು ಸಮರ್ಥವಾಗಿ ಚಿತ್ರಿಸಿರುವ ಅನಾಮಧೇಯ ಕುಂಚ ಗುಲ್ಮಹರ್ ಚಿತ್ರವನ್ನು ಒಂದು ಕಲಾಕೃತಿಯನ್ನಾಗಿಸಿದೆ. 19ನೇ ಶತಮಾನದಲ್ಲಿ ಹೀಗೆ ಅನೇಕ ಸ್ಕಾಟ್ ವೈದ್ಯರುಗಳ ಉಸ್ತುವಾರಿಯಲ್ಲಿ ರಚಿತವಾದ ಸಸ್ಯ ಚಿತ್ರಗಳು ಅದೇಗೋ ಸ್ಕಾಟ್ಲೆಂಡಿನ ಎಡಿನ್ಬರಾದ ಬೊಟಾನಿಕ್ ಗಾರ್ಡನ್ನ ಸಸ್ಯಾಗವನ್ನು ಸೇರಿ ಶತಮಾನ ಕಾಲ ಅಜ್ಞಾತವಾಸ ಅನುಭವಿಸಿದ ಮೇಲೆ ಈಗ ಅವು ಬೆಳಕಿಗೆ ಬಂದು 1998ರಲ್ಲಿ ಇಂಡಿಯಾ ಸ್ವಾತಂತ್ರ್ಯ ಪಡೆದ ಸವಿನೆನಪಿಗಾಗಿ ಈ ಚಿತ್ರಗಳು ಎಡಿನ್ಬರಾದಲ್ಲಿ ಪ್ರದರ್ಶಿಸಲ್ಪಟ್ಟವು. ಇದಕ್ಕೆಲ್ಲ ಮುಖ್ಯ ಕಾರಣ ಆಗ ಕ್ಯೂರೇಟರ್ ಆಗಿದ್ದ ಹೆನ್ರಿ ನಾಲ್ಟಿಯವರು. ಅಂದು ರಚಿತವಾಗಿ ಇಂದು ಬೆಳಕಿಗೆ ಬಂದ ಸಸ್ಯ ಕಲಾಕೃತಿಗಳನ್ನು ನೋಡಿದಾಗ ಅಂದಿನ ಅನಾಮಿಕ ಕಲಾವಿದರ ಪ್ರತಿಭೆಯ ಬಗ್ಗೆ ಆನಂದ ವಿಷಾದಗಳೆರಡೂ ಉಂಟಾಗುತ್ತವೆ. ಇದಕ್ಕೆ ಗುಲ್ಮೊಹರ್ ಒಂದು ಪಮಾತ್ರ.
1: ಇದುವರೆಗೆ ಎಲ್ಲೆಲ್ಲೂ ಗುಲ್ಮೊಹರ್ ಈ ಕುರಿತು ಮಾತನಾಡಿದವರು ಶ್ರೀಮತಿ ಪದ್ಮಶ್ರೀರಾಮ್. ಈಗ ಭಾವಗೀತೆಯಲ್ಲಿ ಚಂದ್ರಶೇಖರ ಕಂಬಾರರ ರಚನೆಗಳು, ಹಾಡಿದ್ದಾರೆ ಕೆಎಂ ಕುಸುಮ. ಮೊದಲಿಗೆ ಕೇಳಿ ಮೂಡಿಬಾರಯ್ಯ.

ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಶ್ರೀಪತಿ ವಿಠಲದಾಸರ ಒಂದು ಕೃತಿ, ವೆಂಕಟೇಶ ಭವ ಸಂಕಟ ಪರಿಹಾರ.

ಶ್ರೀಪತಿ ವಿಠಲದಾಸರ ಕೃತಿಯನ್ನ ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಕೇಳಿದ್ರೆ, ಇನ್ನು ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಜಗನ್ನಾಥದಾಸರ ಕೃತಿ ಧನ್ಯನಾದೆ ವಿಲನ

ಸಿ ಅಶ್ವಥ್ ಅವರ ಸ್ವರದಲ್ಲಿ ಪುರಂದರದಾಸರ ಕೃತಿಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಗೀತೆ ಮೇಗೆ ನಿಂತು ಕಾಯುತ್ತಿರುವ.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ರಚಿತ ಒಂದು ಗೀತೆಯನ್ನ ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕುವೆಂಪು ರಚಿತತೆ ನೋಡಲ್ಲಿ ಮೂಡಿಹುದು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ನಾರಾಯಣಸ್ವಾಮಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ ಒಂದು ಗೀತೆ, ಬಿಂದಿಗೆ ಹೊತ್ತು ನೀರಿಗೆ ಬರುವಾಗ.

0: ಶಿವಮೊಗ್ಗ ಸುಬ್ಬಣ್ಣ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ
1: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಸರಣಿಯ ಕೊನೆಯ ಕಾರ್ಯಕ್ರಮ ಇವತ್ತು ಪ್ರಸಾರ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಸುಪುತ್ರಿ ಶ್ರೀಮತಿ ಕುಸುಮ ಶಾನಾಗ್ ಇವರು ಪತ್ರಿಕೋದ್ಯಮದಲ್ಲಿ ಮಹಿಳಾ ಪರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದು ಜನಪ್ರಿಯರಾಗಿದ್ದಾರೆ. ಹಾಗೆಯೇ ಬರಹಗಾರರಾಗಿ ಕಾದಂಬರಿಕಾರ್ತಿಯಾಗಿ ಹೆಸರಾಗಿರುವ ಕುಸುಮ ಶಾನಾಗ್ ಅವರು ಅಪ್ಪ ಭಾರತೀ ಸುತರೊಂದಿಗಿನ ಅಪೂರ್ವ ಬಾಂಧವ್ಯವನ್ನು ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುಸುಮ ಶಾನಾಗ್ ಅವರೇ ನಮಸ್ಕಾರ.
3: ನಮಸ್ಕಾರ.
2: ತಾವು ಪತ್ರಿಕಾ ರಂಗದಲ್ಲಿ ಮಹಿಳಾ ಸಾಹಿತಿಯಾಗಿ ಕೃತಿಗಳ ರಚನೆ ಮಾಡಿದ್ದೀರಿ. ನಿಮ್ಮ ಒಂದು ಬದುಕನ್ನು ನಾವು ಗಮನಿಸಿದಾಗ ನಿಮ್ಮ ತಂದೆಯಲ್ಲಿದ್ದಂತಹ ಒಂದು ಇಲ್ಲದವರ ಬಡವರ ನಿರ್ಗತಿಕರ ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲೂ ಸಹ ನಾವು ಗುರುತಿಸಿದ್ದೀವಿ. ಭಾರತೀ ಸುತರ ಮಗಳಾಗಿ ಅವರ ಸಾಹಿತ್ಯದ ಪ್ರಭಾವ ಅವರ ಬದುಕಿನ ಘಟನೆಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಕುತೂಹಲ. ಹೇಳಿ, ಭಾರತೀ ಸುತ ಒಬ್ಬ ತಂದೆಯಾಗಿ ಒಬ್ಬ ಸಾಹಿತಿಯಾಗಿ ನಿಮಗೆ ಹೇಗೆ ಅನಿಸ್ತಾರೆ?
3: ತಂದೆಯಾಗಿ ಅಂತ ಹೇಳೋದಾದ್ರೆ ಒಂದು ಎಲ್ಲ ಮಗಿಂತ ನಾನು ತಂದೆಗೆ ಅಥವಾ ತಾಯಿಗೆ ಇಬ್ಬರಿಗೂ ಹೆಚ್ಚು ಸಮಸ್ಯಾತ್ಮಕ ಮಗುವಾಗಿದ್ದಿದ್ದು ಹೌದು. ಬಹಳ ಸುಳ್ಳು ಹೇಳ್ತಾ ಇದೆ, ಬಹಳ ಸುಳ್ಳು ಹೇಳ್ತಿದ್ದೆ. ಆ ಸುಳ್ಳುಗಳಿಂದ ತಂದೆ ತಾಯಿ ಇಬ್ಬರನ್ನು ಶಿಕ್ಷೆ ಹಾಕ್ತಾ ಇದೆ. ಅವರು ಕೊಡುವ ಶಿಕ್ಷೆಗಳನ್ನೆಲ್ಲ ಕೊಟ್ಟರು ನಾನು ಸುಳ್ಳು ಹೇಳೋದು ನಿಲ್ಲಿಸ್ತಾನೇ ಇರ್ಲಿಲ್ಲ. ಕಡೆಗೆ ಒಂದಿವ್ಸ ತಂದೆ ಸುಳ್ಳುಗಳನ್ನೆಲ್ಲ ನೀನು ಬರಿ ಅಂತ ಹೇಳಿದ್ರು. ಹೇಳಿದ್ರು ಅಲ್ಲದೆ ಒಂದು ನೋಟ್ ಪುಸ್ತಕವನ್ನು ತಂದ್ಕೊಟ್ರು. ನೋಟ್ ಪುಸ್ತಕ ತಂದ್ಕೊಟ್ಟ ಮೇಲಿಂದ ನಾನು ಸುಳ್ಳುಗಳನ್ನ ಬರೀಲಿಕ್ಕೆ ಹೊರಟೆ. ಬರೀಲಿಕ್ಕೆ ಹೊರಟಲ್ಲಿಂದ ಸುಳ್ಳು ಹೇಳೋದು ಕಡಿಮೆ ಮಾಡಿದೆ, ಬರೆಯೋದು ಜಾಸ್ತಿ ಮಾಡಿದೆ. ಆ ಸುಳ್ಳುಗಳನ್ನ ತಂದೆ ಯಾವತ್ತಾದ್ರೂ ಟೈಮ್ ಇದ್ದಾಗ ಊಟ ಆದ್ಮೇಲೆ ಅಡಿಗೆ ಮನೆಯಲ್ಲಿ ಆ ಪುಸ್ತಕ ತರ್ಲಿಕ್ಕೆ ಹೇಳ್ತಾ ಇದ್ದು ನಾನು ಓದ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ದೆ. ಅದರಲ್ಲಿ ಒಂದೆರಡು ಸುಳ್ಳುಗಳು ತಂದೆಗೆ ಬಹಳ ಇಷ್ಟ ಆದ್ರು ತಾಯಿಗೆ ಬಹಳ ಸಿಟ್ಟು ಬರ್ತಾ ಇದ್ದು. ಆಮೇಲೆ ಅವರು ಇದನ್ನೇ ಮುಂದುವರ್ಸು, ಇದು ಕತೆ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು 5ನೇ ಕ್ಲಾಸ್ ಅಲ್ಲಿ ಇದ್ದೆ, ನನಗೆ ಆಗ 10 ವರ್ಷವೋ 11 ವರ್ಷವೋ ಇರ್ಬೋದು. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ ಕತೆ ಬರೆಯೋರೆಲ್ಲರೂ ಹೇಳ್ತಾರ, ಸುಳ್ಳು ಹೇಳಿದ್ರೆ ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತ ಒಂದು ಪ್ರಶ್ನೆಯನ್ನ ತಂದೆನ್ ಕೇಳ್ತೇನೆ. ಆಗ ತಂದೆ ಹೇಳ್ತಾರೆ, ಸುಳ್ಳು ಅಂತ ಹೇಳೋದಿಲ್ಲ, ಅದಕ್ಕೆ ಕಲ್ಪನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಎಲ್ಲಿ ನಂದು ಕಲ್ಪನೆ ಇದೆ, ಎಲ್ಲಿ ಅದು ನನ್ಗೆ ಸುಳ್ಳು ಹೇಳಿಕೆ ಮನ್ಸಾಗಿತ್ತು, ಅದು ಕಲ್ಪನೆಗೆ ತಿರುಗಿತ್ತು ಅಂತ ಹೇಳೋದನ್ನ ತಂದೆ ನನ್ಗೆ ವಿವರಿಸಿ ಕೊಡ್ತಾರೆ. ಅದ್ ಬಹುಶಃ ತಂದೆಯ ಪ್ರಭಾವ ನನ್ಗೆ ಬರೆಯೋದಕ್ಕೆ ಅಲ್ಲಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಅಷ್ಟು ಮತ್ತೆ ತಂದೆ ಬಹಳ ಓದುವವರು, ಬಹಳ ಓದುವವರು ಅಂದ್ರೆ ಅವರು ಬಹಳ ಶ್ರೀಮಂತ ಓದುಗ. ಹಾಗಾಗಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು ತಂದೆ ಓದುವಾಗ ನಾನು ಓದ್ಬೇಕು ಅಂತ. ನಾನು ತಂದೆ ದೊಡ್ಡ ಪುಸ್ತಕ ಓದ್ತಾ ಇದ್ರು, ನಾನು ಮಕ್ಕಳ ಪುಸ್ತಕ ಓದ್ತಾ ಇದ್ದೆ. ನಾನು ತಂದೆ ಬರೆದ ಮೊದಲ ಪುಸ್ತಕ ಅಂತಂದ್ರೆ ಕಳ್ಳರ ಪ್ರಜಿತಿ ಮರಿಯಾನೆ, ಇದು ನಾನು ತಂದೆಯವ್ರು ಬರೆದದ್ದನ್ನ ಓದಿದ ಮೊದಲ ಪುಸ್ತಕಗಳು. ಹಾಗಾಗಿ ನನ್ಗೆ ಬಹಳ ಸಣ್ಣ ವಯದಲ್ಲೇ ಗೊತ್ತಿತ್ತು ನಮ್ಮ ತಂದೆ ಕಾದಂಬರಿಕಾರ, ಅವರು ಕಾವ್ಯನಾಮ ಭಾರತೀ ಸುತ ಅಂತೆಲ್ಲ ಸ್ವಲ್ಪ ಜಂಬವು ಮಾಡ್ಕೊಳ್ತಾ ಇದ್ದೆವು ನಮ್ಮ ತಂದೆ ಬರೀತಾರೆ ಅಂತ. ಒಳಗೊಳಗೆ ನಾವು ಸ್ವಲ್ಪ ಜಂಬ ಇತ್ತು, ನಾನು ಬರಿತೇನೆ ಒಂದಿಷ್ಟು ತಂದೆ ಹಾಗೆ ಆಗ್ಬೇಕು ಅಂತ. ಅದನ್ನ ತಂದೆ ಎದುರು ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದೆ, ನಿನ್ನಾಗೆ ಆಗ್ಬೇಕು ನನ್ಗೆ ಅಂತ. ಅದಕ್ಕೆ ತಂದೆ ಹೇಳಿದ್ರು, ಅದಕ್ಕೆ ಜೀವನುಭವ ಬೇಕು, ಅಧ್ಯಯನ ಬೇಕು, ಅನುಭವ ಬೇಕು, ಮತ್ತೆ ಬರೆಯುವಾಗ ಹೇಗೆ ಹೇಗೆ ಏನೇನು ಹೇಗಿರ್ಬೇಕು ಭಾಷೆ ಇಂಥದ್ನೆಲ್ಲ ನನ್ಗೆ 6ನೇ ಕ್ಲಾಸ್ ಅಲ್ಲೇ ತಂದೆ ಹೇಳ್ಕೊಟ್ಟಿದ್ರು. ನಾನು 7ನೇ ಕ್ಲಾಸ್ ಅಲ್ಲೇ ಕತೆ ಬರೆದಿದ್ದೆ. ನಮ್ಮ ಒಬ್ರು

ಪರಮೇಶ್ವರು ಅವ್ರೀಗ ಇದ್ರು ವಯಸ್ಸಾಗಿರ್ಬೋದು, ಅವ್ರನ್ನ ಕ್ಷಮೆ ಕೇಳ್ತಾ ಈ ಮಾತು ಹೇಳ್ತೇನೆ. ಬಹಳ ಹುಡಾ ಇದ್ರು, ಬಹಳ ಹೊಡಿತಾ ಇದ್ರು ಅಂದ್ರೆ ನಮ್ಗೆ ಅವರು ಕ್ಲಾಸಿಗೆ ಬರೋದೇ ಬೇಡ ಅನ್ನೋಷ್ಟು ಮಟ್ಟಿಗೆ ಲೆಕ್ಕ ಕ್ಲಾಸ್ ಅಲ್ಲಿ ಹೊಡಿತಾ ಇದ್ರು. ಅವ್ರ ಬಗ್ಗೆ ಒಂದ್ ಕತೆ ಬರ್ದು ಬಿಟ್ಟಿದ್ದೆ. ಅದು ಹೊಡಿಯುವಾಗ ನನ್ ಕೈ ಮುಂಗೈ ತುಂಡಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಕೊನೆಗೆ ದೇವರ ಪ್ರಾರ್ಥನೆಗೆ ಹೋಗುತ್ತೆ. ಕೆರೆಯಲ್ಲಿ ಛತ್ರ ಕೆರೆ ಅಂತ ಸ್ಕೂಲ್ ಎದುರ ಒಂದ್ ಕೆರೆ ಇರುತ್ತೆ, ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅದು ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಆ ಮೇಸ್ತ್ರಿಗೆ ಏನಾದ್ರು ಅನ್ಯಾಯ ತೊಂದರೆ ಆಗ್ಲಿ, ಅವ್ರು ಹಾಕಿ ಆಡುವಾಗ ಸ್ಟಿಕ್ ಅವ್ರ ಕಾಲಿಗೆ ತಗ್ಲು ಹೋಗ್ಲಿ, ಅಥವಾ ಹಾಕಿ ಚೆಂಡು ಅವ್ರ ಮುಖಕ್ಕೆ ಬಡ್ದು ಹನುಮಂತನ ಮುಖದಾಗೆ ಆಗ್ಲಿ, ಅವ್ರು ರಜಾ ಹಾಕ್ಬಿಡ್ಲಿ ಅಂತೆಲ್ಲ. ಆಮೇಲೆ ಅದು ಬಹಳ ಇದ್ರಲ್ಲಿ ಉತ್ಸಾಹದಿಂದ ತೆಗೆ ಓದ್ಲಿಕ್ಕೆ ಕೊಟ್ಟಾಗ ತಂದೆ ಚೆನ್ನಾಗಿ ಬೈತಾರೆ, ಲೆಕ್ಕ ಮೇಷ್ಟ್ರ ಕೈಯಲ್ಲಿ ಯಾವತ್ತೂ ಬೆತ್ತ ಇರ್ಬೇಕು, ಹಾಗಾದ್ರೆ ನೀವು ಲೆಕ್ಕ ಕಲಿಯೋದು, ಇಲ್ದಿದ್ರೆ ಸೋಮಾರಿತನ ಆಗ್ತೀರಿ, ಮತ್ತೆ ಮೇಷ್ಟ್ರಗಳ ಬಗ್ಗೆ ಹೀಗೆಲ್ಲ ಬರೀಬಾರ್ದು ಅಂತ. ಆದ್ರೆ ಹೇಳ್ತಾರೆ ಕಂಗೈ ತುಂಡಾಗಿ ಹೋಗುದು, ಅದು ಹಾರ್ಕೊಂಡು ಹೋಗುದು, ಇದೊಂದು ರೂಪಕ ಆಗುತ್ತೆ, ಮುಂದೆ ಯಾವತ್ತಾದ್ರೂ ಇಂಥದ್ ನನ್ಗೆ ಬಳಸ್ಬಹುದು ಅಂತ. ಹೀಗೆ ತಂದೆ ನನ್ಗೆ ಒಂದ್ ಸಣ್ಣ ಪ್ರಾಯದಿಂದ ಬರೀಲಿಕ್ಕೆ ಬರೀತೇನೆ ಅಂತ ಗೊತ್ತಾದಾಗ ಹೀಗೀಗೆ ಬರೀ ಅಂತ ಹೇಳಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಂದೆಯ ಬದುಕು ಎಲ್ಲದಕ್ಕೂ ಹೆಚ್ಚು, ತಂದೆಯ ಬದುಕು ನನ್ಗೆ ಆಗ ಸ್ವಲ್ಪ ಗೊತ್ತಿತ್ತು. ನಮ್ಮ ಅಜ್ಜಿ ನಮ್ಮನೆಗೆ ಆಗಾಗ ಬರ್ತಾ ಇರ್ತಿದ್ರು. ಒಂದೆರಡು ಸಲ ಅಜ್ಜಿ ಅಂದ್ರೆ ತಂದೆಗೆ ಬರೆಯುವಂತಹ ಒಂದು ಗುಣ ಅವರ ನಮ್ಮ ಅಜ್ಜಿಯಿಂದ ಬಂದಿರ್ಬೇಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಪದವನ್ನು ನಮ್ಮ ಅಜ್ಜಿ ಹಾಡು ಹೇಳುವವರು, ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬಿಡುವವರು. ಮತ್ತೆ ಅಜ್ಜಿಯ ಒಂದೆರಡು ಮಾತುಗಳಲ್ಲಿ ನನ್ಗೆ ಗೊತ್ತಾಗ್ತಿತ್ತು ತಂದೆ ಬಹಳ ಕಷ್ಟ ಪಟ್ಟಿರ್ಬೇಕು ಬಾಲ್ಯ ಕಾಲದಲ್ಲೂ ಕೂಡ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ತಂದೆಗೆ ಭೀಮಯ್ಯ ಅಂತ ತಮ್ಮ ಇರ್ತಾರೆ, ಅವ್ರನ್ನ ಅಜ್ಜಿ ಶಾಲೆಗೆ ಕಳ್ಸೋದಿಲ್ಲ. ಅಲ್ಲಿ ಯಾಕೆ ಕಳ್ಸೋದಿಲ್ಲ ಅಂತ ನಾನು ಅವ್ರನ್ನ ಕೇಳ್ತೇನೆ. ಆಗ ಅವ್ರು ಹೇಳ್ತಾರೆ ಇವನಾಗೆ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಬಿಟ್ರೆ, ಮನೆ ಬಿಟ್ಟು ಹೊರಟೋದ್ರೆ ನಾನು ಹೇಗೆ ಬದುಕೋದು ಅಂತ ಕೇಳ್ತಾರೆ. ತಂದೆಗೆ ಇದೊಂದು ನೋವು ಇದೆ, ತನ್ನಿಂದಾಗಿ ತನ್ನ ತಮ್ಮನ್ಗೆ ವಿದ್ಯೆಯೇ ಇಲ್ಲದೆ ಆಗಿ ಹೋಯ್ತು ಅಂತ ಹೇಳುವ ನೋವು ಒಂದು ಕಡೆಯವರೆಗೂ ಅವರನ್ನ ಕಾಡಿದೆ ಅದು. ಹಾಗಾಗಿ ಅವರ ಮಕ್ಕಳಿಗೆ ಓದುವ ಅವಕಾಶ ಬಂದಾಗ ಅವರ ಹಿರಿಮಗ ಶಿವರಾಮನನ್ನ ಅವನು ಹೈಸ್ಕೂಲ್ಗೆ ಬರುವಾಗ ನಮ್ಮನೆಯಲ್ಲೇ ತಂದೆ ಇರಿಸ್ಕೊಳ್ತಾರೆ. ಆಮೇಲೆ ಆ ಮಕ್ಕಳು ಹೈಸ್ಕೂಲ್ಗೆ ಬರುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಬರುವಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬರ್ತಾರೆ. ಆದ್ರೆ ತಂದೆ ಅದಕ್ಕಾಗಿ ಅವರ ತಮ್ಮನಿಂದ ಹಣ ಆಗ್ಲಿ ಏನನ್ನೂ ಪಡ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ನಿಮಗೆ ನಾನು ಮುಖ್ಯ ವಿಷಯ ಹೇಳ್ಬೇಕು, ನನ್ನ ತಂದೆ ಬಗ್ಗೆ ಎಲ್ಲೂ ದಾಖಲೆಯೇ ಆಗ್ಲಿಲ್ಲ. ಅದು ಏನು ಅಂತ ಹೇಳಿದ್ರೆ, ತಂದೆ ಎರಡು ಸಲ ಜೈಲಿಗೆ ಹೋಗ್ತಾರೆ 30ರ ದಶಕದಲ್ಲಿ. ನನ್ಗೆ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಅದು ಒಂದ್ಸಲಿ ಜೈಲಿಂದ ಹೊರಗೆ ಬಂದಾಗ ಅವರು ಬಹಳ ಕಷ್ಟದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಮಲಬಾರ್ನಲ್ಲಿ ಬೆಸ್ತ್ರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಬಂದರು ಕಾರ್ಮಿಕರು ಅಂತ ಇರ್ತಾರೆ, ಹಡಗು ಕಟ್ಟುವ ಕಾರ್ಮಿಕರು ಅಲ್ಲ, ಅವ್ರು ಕೆಲಸ ಮಾಡೋದು ಬೆಸ್ತ್ರ ಒಟ್ಟಿಗೆ. ಅವರು ಒಬ್ಬ ಬೆಸ್ತ್ರ ಒಟ್ಟಿಗೆ ಬೆಸ್ತನಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಏನಾಗ ಯಾರಿಗೂ ಕೊಡಗಿನಲ್ಲಿ ಗೊತ್ತಾಗುತ್ತೆ, ಅವ್ರೇನ್ ಮಾಡ್ತಾರೆ, ಮಠ ಗುರುಗಳು ಎಲ್ಲ ಇರ್ತಾರೆ ನೋಡಿ, ಅವರು ತಂದೆಗೆ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ತಂದೆಯನ್ನ ಜಾತಿಯಿಂದ ಬಹಿಷ್ಕರಿಸ್ತಾರೆ. ತಂದೆ ಮಧ್ಯದಲ್ಲಿ ಒಂದ್ಸಲ ಕೊಡಗಿಗೆ ಬರ್ತಾರೆ. ಬಂದಾಗ ಫಸ್ಟ್ ಅವರು ಅವ್ರ ತಾಯಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಆದ್ರೆ ಯಾರು ಅವರನ್ನ ಮನೆಗೆ ಸೇರಿಸೋದಿಲ್ಲ. ಆಂಗ್ಲದಲ್ಲಿ ಒಬ್ಬ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅವರಿಗೆ ತೆಂಗಿನ ಚಿಪ್ಪು, ಅದನ್ನ ನಾವು ಕರಟ ಅಂತೇವೆ, ಕರಟದಲ್ಲಿ ಕುಡಿಲಿಕ್ಕೆ ಕಾಫಿಯೋ ಒಂದೋ ಏನಿದ್ರು ಅದ್ರಲ್ಲಿ ಕೊಡ್ತಾ ಇದ್ರು. ತಂದೆ ಅದನ್ನು ದೂರದಲ್ಲಿ ಎಸಿಬೇಕಿತ್ತು, ಮನೆ ಹತ್ರ ಪತ್ರವೂ ಅಲ್ಲ, ಅಷ್ಟು ದೂರದಲ್ಲಿ ಎಸಿಬೇಕಿತ್ತು. ಇದು ಯಾವುದು ತಂದೆ ತಂದೆಯಾಗಿ ಹೇಳ್ಕೊಂಡಿಲ್ಲ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು 15 ವರ್ಷದ ಹಿಂದೆ ನನ್ನ ಎರಡನೇ ಅಕ್ಕನ ಮಗ ವಿನೋದ್ ಅಂತ, ಅವನು ವಿದೇಶದಿಂದ ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯೋಣ ಅಂತ ತಾಯಿಯನ್ನ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಡ್ಲಿಲ್ಲ. ಒಂದೆರಡು ವರ್ಷ ಸುಮ್ಮನೆ ಹಾಗೆ ಇದೆ. ಪುನಃ ತಾಯಿಯನ್ನ ಕೇಳಿದೆ, ಈಗಾದ್ರೂ ನಾನು ಬರೀಲ್ಲ ಸ್ವಲ್ಪ ಅಂತ, ಬೇಡ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಮತ್ತೊಂದ್ಸಲಿ ಬಂದ ನನ್ನ ಅಕ್ಕನ ಮಗ ಹೇಳಿದ, ಯಾವ ವಿಷಯ ಬೇಡ ಅಂತ ತಾಯಿ ಅಜ್ಜಿ ಹೇಳ್ತಾರೋ ಅದನ್ನ ಬಿಟ್ಟು ಉಳ್ದದ್ದು ಬರಿ ಅಂತ ಹೇಳ್ದ. ಸರಿ, ಮತ್ತೆ ಪುನಃ ನಾನು ತಂದೆ ಕಾಲದಲ್ಲಿ ಆಗ ಮಡಿಕೇರಿಯಲ್ಲಿ ಇರುವವರಲ್ಲ, ವಿರಾಜಪೇಟೆಯಲ್ಲಿ ಅವರು ಯಾರು ಬದುಕಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಒಬ್ರೇ ಒಬ್ರು ನನ್ಗೆ ಸಿಕ್ಕಿ.

ಅದು ತಂದೆಯ ದೊಡ್ಡಪ್ಪನ ಮಗಳ ಮಗಳು, ಅವರು ಮೈಸೂರಲ್ಲಿದ್ರು ಕಾವೇರಮ್ಮ ಅಂತ, ಅವರ ಮನೆ ಹೋಗಿ ಅದು ಅವರು ತಂದೆ ಬಹಿಷ್ಕೃತರಾಗಿದ್ದ ಕಾಲದಲ್ಲಿ ಅವರ ಮನೆಗೂ ಹೋಗಿದ್ರಂತೆ. ಅವರು ಕೊಡ್ಲಿಪೇಟೆಯಲ್ಲಿ ಇದ್ರು ಆಗ, ಅವರೇ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರಂತೆ, ಅವರ ಮನೆಯಲ್ಲಿ ಜಗಲಿಯಲ್ಲಿ ಮಾತ್ರ ತಂದೆಗೆ ಪ್ರವೇಶ ಇತ್ತಂತೆ. ತಂದೆಗೆ ರಾತ್ರಿ ಮಲಗ್ಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ, ಆಮೇಲೆ ಊಟ ಎಲ್ಲ ಏನಲ್ಲೇ ಕೊಡ್ತಾ ಇದ್ರು, ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಅಂತ ಅವ್ರು ಅಲ್ಲಿಂದ ಹೊರಡುವಾಗ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟಾಯ್ಕೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು? ಆಗ ಬಹಿಷ್ಕೃತರಾಗಿ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರ ಏನೂ ಗೊತ್ತಾಗ್ತಾ ಇಲ್ಲ, ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾ ತಾಯಿಯನ್ ಕೇಳಿದೆ, ಮದ್ವೆ ಆದ್ಮೇಲಿದು ನೀನು ಏನು ಕೇಳು ಹೇಳ್ತೇನೆ, ಮದ್ವೆಗೆ ಮೊದ್ಲಿದು ನನ್ಗೆ ಹೆಚ್ಚು ಹೇಳಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ತಂದೆ ಈ ಬಹಿಷ್ಕೃತರಾದದ್ದು ಅನುಭವಿಸಿದ ನೋವು ಅವ್ರ ಬರವಣಿಗೆನಲ್ಲಿ ಇನ್ನೂ ಬಂದಿರ್ಲಿಲ್ಲ. ಹಾಗಾಗಿ ನಮ್ಗೆ ದಾಖಲೆಯೇ ಸಿಕ್ತಲ್ಲ, ಕ್ರಾಸ್ ಸೆಕ್ಷನ್ ಮಾಡೋಣ ಆಯ್ತು ಜೀವನ ಚರಿತ್ರೆ. ಕೊನೆಗ್ ತಾಯಿ ಜೀವನ ಚರಿತ್ರೆ ಬರೀಲಿಕ್ಕೆ ಒಪ್ಪಿಕೊಂಡಾಗ ನಮ್ಗೆ ಇದ್ರಲ್ಲಿ ಕ್ರಾಸ್ ಸೆಕ್ಷನ್ ಮಾಡುವ ಅಂತ ಹೇಳಿದ್ರೆ ನನ್ಗೆ ಯಾರು ಸಿಗ್ತಾ ಇಲ್ಲ ಆ ಕಾಲದಲ್ಲಿ, ಎಲ್ಲರೂ ತಿರಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ಇತಿಹಾಸ, ಮರೆತು ಹೋದ ಇತಿಹಾಸ ಆಗಿ ಹೋಗ್ಬೋದು ನಾಳೆಗೆ ಅಂತ ಅನ್ಕೊಂಡು ನಾನು ಈಗ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು, ತಂದೆಯ ಮದ್ವೆಯೂ ಹಾಗೆ ತಿರಸ್ಕಾರ ಬಹಿಷ್ಕಾರದೊಂದಿಗೆ ತಂದೆಯ ಮದ್ವೆಯೂ ನಡೆಯುತ್ತೆ. ಅದೇನು ಅಂದ್ರೆ, ನನ್ನ ತಾಯಿಯ ತಂದೆ ನಮ್ಮ ಅಜ್ಜ ನಾಲ್ಕನೇ ಮದ್ವೆ ಒಬ್ಬ ಬಾಲವಿಧವೆ ಜೊತೆ ಆಗುತ್ತೆ. ಅದು ಕ್ರಾಂತಿಕಾರಿಯಾಗಿ ಆಗೋದಲ್ಲ, ಹೆಂಡತಿಯರು ಮದ್ವೆ ಆದ ಹಾಗೆ ಏನೇನೋ ಕಾರಣದಿಂದ ತೀರಿ ಹೋಗ್ತಿದ್ರು. ನಾಲ್ಕನೇ ಮದ್ವೆಗೆ ಅವ್ರಿಗೆ ಯಾರು ಹುಡುಗಿ ಸಿಗ್ಲ, ಹಾಗಾಗಿ ಅವರೊಬ್ಬ ಬಾಲ ವಿಧವೆಯಿಂದ ಮದ್ವೆ ಆಗ, ಅದ್ರಿಂದ ಆದ್ರೂ ಕೂಡ ಅವರು ಸ್ವಲ್ಪ ತಿರಸ್ಕಾರಕ್ಕೆ ಒಳಗಾಗ್ತಾರೆ ಈ ಸಮಾಜದಲ್ಲಿ. ಅವ್ರು ಎಲ್ಲೇ ಹೋದ್ರು ಅವ್ರಿಗೆ ಅಡ್ಡ ಪಂಕ್ತಿ ಭೋಜನ ಆಗ್ತಿರುತ್ತೆ. ತಂದೆಯ ಇದೇ ಅಕ್ಕನ ಗಂಡ ರಘುನಾಥ ರಾವ್ ಅಂತ ಹೆಸರು, ಕೊಡ್ಲಿಪೇಟಿನಲ್ಲಿ ಇರುವವರು. ಅವರು ತಂದೆ ಮತ್ತೆ ಚಳುವಳಿಗೆ ಹೋಗಿ ಬಿಡ್ತಾರೆ ಅಂತ ಹೇಳುವ ಕಾರಣದಿಂದ ಮದ್ವೆಗೆ ಪ್ರಯತ್ನಿಸ್ತಾ ಇರ್ತಾರೆ. ಮದ್ವೆ ಆಗು ಮದ್ವೆ ಆಗು ಅಂತ ಒತ್ತಾಯ ಮಾಡ್ತಾರೆ. ತಂದೆ ಮದ್ವೆಗೆ ಒಪ್ಕೊಳ್ತಾರಂತೆ. ಒಪ್ಕೊಂಡಾಗ ನಮ್ಮ ಅಜ್ಜನ ನಮ್ಮ ತಾಯಿಯನ್ನ ಪ್ರಪೋಸ್ ಮಾಡ್ತಾರೆ. ಯಾಕಂದ್ರೆ ತಾಯಿಗೇನು ಅವ್ರ ಅಪ್ಪ ಹೀಗೆ ಮಾಡಿರೋದ್ರಿಂದ ತಾಯಿಗೇನು ಗಂಡು ಸಿಕ್ಕೋದು ಕಷ್ಟ ಆಗುತ್ತೆ ಅಂತ ಅವ್ರು ಯೋಚಿಸಿರ್ತಾರೆ. ಆಮೇಲೆ ನಮ್ಮ ತಂದೆಯಿಂದ ಮದ್ವೆ ಆಗ್ಲಿಕ್ಕೆ ಸಾಧಾರಣ ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಜೈಲಿನಲ್ಲಿ ಇದ್ದವನು, ಜಾತಿಯಿಂದ ಹೊರಗೆ ಹಾಕಿದವನು ಅಂತ ಹೇಳಿ ಒಂದು ಆಲೋಚನೆ ಇತ್ತು. ಮಾತಾಡುವವರು ಸ್ವಲ್ಪ ವ್ಯಂಗ್ಯಾಗಿ ಮಾತಾಡ್ತಿದ್ರು ಅಂತ ನಮ್ಮ ಅಜ್ಜಳೋದು ನಾನು ಕೇಳಿದ್ದೆ. ಹಾಗಾಗಿ ತಂದೆಯ ಮದ್ವೆ ನಮ್ಮ ತಾಯಿ ಜೊತೆ ಆ ರೀತಿಯಲ್ಲಿ ಫಿಕ್ಸ್ ಆಗುತ್ತೆ. ಆದ್ರೆ ಮದ್ವೆಗೆ ನಮ್ಮ ಅಜ್ಜಿಯೂ ಹೋಗೋದಿಲ್ಲ, ಮತ್ತೆ ತಂದೆಯನ್ನ ಓದಿಸಿ ಅವರನ್ನ ಮುಂದೆ ತಂದ ಚಿಕ್ಕಪ್ಪನು ಹೋಗೋದಿಲ್ಲ, ಸುಬ್ರಾಯರು ಅಂತ ಅವರು ಹೇಳ್ತಾರೆ. ಬಾಲವಿದ್ಯವನ್ನ ಮದ್ವೆ ಆದವನು ಅಂತವನ ಮಗಳನ್ನ ಮದ್ವೆ ಆಗೋದ್ರಿಂದ ಮದ್ವೆಗೆ ಹೋಗೋದಿಲ್ಲ ಅಂತ ಅರುಣಾತ್ರಾಯರಿಗೆ ಕಾಗದ ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ತಂದೆಯ ದೊಡ್ಡಪ್ಪನ್ಗೆ ಒಬ್ರು ಮಗ ಇರ್ತಾರೆ ಗಂಗಾಧರ ಅಂತ, ಅವರು ಕೂಡ ತಿರಸ್ಕರಿಸ್ತಾರೆ ಮದ್ವೆಗೆ ಹೋಗ್ಲಿಕ್ಕೆ. ಯಾಕಂದ್ರೆ ತಂದೆ ತಾಯಿ ಸ್ಥಾನದಲ್ಲಿ ಕೂರೋರೊಬ್ರು ಬೇಕಾಗಿರ್ತಾರೆ ಮದ್ವೆಗೆ. ಹಾಗಾಗಿ ಇವ್ರು ಯಾರು ಒಪ್ಪೋದಿಲ್ಲ. ಕೊನೆಗೆ ಅವರ ಅಕ್ಕ ಮತ್ತೆ ಭಾವ ಅವರೇ ಕೂತು ಮದ್ವೆ ಮಾಡ್ತಾರೆ. ಹೀಗೆ ತಂದೆಯ ಮದ್ವೆ ಕೂಡ ಒಂದು ತಿರಸ್ಕಾರ ಮತ್ತೆ ಬಹಿಷ್ಕಾರದ ನಡುವೆಯೇ ಆಗುತ್ತೆ. ಆದ್ರೆ ತಂದೆಗೆ ಬಹಳ ಒಳ್ಳೆ ಹೆಂಡತಿ ಸಿಗ್ತಾರೆ. ಅವರ ಏನ್ ಹೇಳ್ಬೇಕು, ತಂದೆಗೆ ಬಹುಶಃ ಇನ್ನು ಅಂತ ಒಳ್ಳೆ ಹೆಂಡತಿ ಸಿಗ್ತಾನೆ ಇದ್ದಿಲ್ಲ ಇನ್ನು ಇವ್ರು ಯಾರೇ ಹುಡುಕಿದ್ರು ಕೂಡ. ಆದ್ರೆ ಇಷ್ಟು ನೋವು ಅನುಭವಿಸಿದ್ದು ನನ್ಗೆ ಈಗ 10 ವರ್ಷದ ಹಿಂದೆ ಅಷ್ಟೇ ಗೊತ್ತಾಯ್ತು. ಒಂದ್ಸಲಿ ನಾನು ಕೇಳಿದ್ದೆ, ನಿನಗೆ ಹೀಗೆ ಬಹಿಷ್ಕಾರ ಹಾಕಿದ್ರಂತೆ, ಮತ್ತು ಯಾಕೆ ನೀನು ಜಾತಿಯೊಳಗೆ ಸಂಬಂಧ ಮಾಡ, ಜಾತಿಯನ್ನು ದೂರ ಇಟ್ಬಿಡ್ಬೋದಿತ್ತು, ನಮ್ಗೆ ಜಾತಿಯ ಇದೇ ಬೇಡ ಇತ್ತು, ಗೊಡವೆಯೇ ಬೇಡ ಇತ್ತು ಅಂತ ಏನೋ ಒಂದು ಮಾತಿಗೆ ಹೇಳಿದ್ದೆ ನಾನು. ಆಗ ತಂದೆ ಹೇಳಿದ್ರು, ನಾನು ಕೆಳ ಮಧ್ಯಮ ವರ್ಗದ ಮನುಷ್ಯ, ನನ್ಗೆ ತುಂಬಾ ನೊಂದು ಬಿಟ್ಟಿದ್ದೇನೆ, ನನ್ಗೆ ಎಲ್ಲರೂ ಬೇಕು ಅನ್ಸ್ತಾರೆ, ಹಾಗಾಗಿ ನಾನು ಯಾರನ್ನೂ ತಿರಸ್ಕರಿಸ್ಲಿಲ್ಲ ಅಂತ ತಂದೆ ಒಂದ್ ಮಾತು ಹೇಳ್ತಾರೆ. ಆಮೇಲೆ ತಂದೆಯ ಒಂದೇನಿತ್ತು, ತಂದೆಗೆ ಕೈ ನೋಡುವ ಅಭ್ಯಾಸ ಇತ್ತು. ಅದ್ರ ಬಗ್ಗೆ ಬಹಳ ಓದ್ಕೊಂಡಿದ್ರು, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕೈ ನೋಡ್ತಾರೆ ಅಂತ ಹೇಳಿಯೂ ಅವರು ಅಷ್ಟೂ ತಿಳ್ಕೊಂಡಿದ್ರು. ಒಬ್ಬ ಪೇಪರ್ ಮಾರುವವನು, ಹಳೆ ಪೇಪರ್ಗಳನ್ನ ಕೊಳ್ಳುವವನು ಪೂಕುಂಜಿ ಅಂತ ಮನೆಗ್ ಬರ್ತಿದ್ದ ಆ ಕೇರಳದವನು, ಅವ್ನ್ ಬಂದಾಗ ತಂದೆ ಅವನ ಜೊತೆ ಕೂತ್ಕೊಂಡು ಬಹಳ ಮಾತಾಡುವವರು. ಆಗ ನಾನು ಮತ್ತು ನನ್ನ ಎರಡನೇ ಅಕ್ಕ ಕೂತಿದ್ವಿ. ತಂದೆ ಅವನ ಹತ್ರ ಹೇಳ್ತಾರೆ, ನಾನು ಭಿಕ್ಷಣ ಹಾಗೆ ಇದ್ದೆ, ಮೈ ಹರಕು ಬಟ್ಟೆ ಇತ್ತು, ಮೈಯೆಲ್ಲ

ಏನಾಗಿತ್ತು, ಊಟಕ್ಕೆ ಇರ್ಲಿಲ್ಲ, ಬೀದಿ ಬದಿನಲ್ಲೇ ಮಲಗ್ತಾ ಇದ್ದೆ. ಇಂಥ ಸ್ಥಿತಿನಲ್ಲಿ ಇದ್ದ ನಾನು ಇವತ್ತು ಹೀಗಿದ್ದೇನೆ. ಹಣಕಾಸು ವಿಷಯದಲ್ಲಿ ನನ್ಗೆ ನೆಮ್ಮದಿ ಅಂತ ಅನ್ನೋದು ಸಿಗುತ್ತಾ ಅಂತ ಹೇಳಿ ಅವನನ್ನ ಕೇಳ್ತಾ ಇದ್ರು. ಕೇಳ್ಬಿಟ್ಟು ಅವನಿಗೆ ಕೈ ತೋರಿಸ್ತಾ ಇದ್ರು, ಅವನು ಏನೋ ಮಾತಾಡಿ ಅವನ ಕೈಯನ್ನ ತಂದೆಗೆ ಕೊಡ್ತಾ ಇದ್ರು. ಸ್ವಾಮಿ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಏನೋ ಹೇಳ್ತಾ ಇದ್ದ ಅವನು. ಅದಾಗಿ 6 ತಿಂಗಳಲ್ಲೇ ತಂದೆ ತೀರ್ ಹೋಗ್ತಾರೆ. ಆದ್ರೆ ತಂದೆಗೆ ಏನಿತ್ತಂದ್ರೆ, ತಂದೆ 80 ವರ್ಷ ಬದುಕ್ತಾರೆ, ತಾಯಿ ಬೇಗ ಸತ್ತೋಗ್ತಾರೆ ಅಂತ ಇತ್ತು. ಅವರು ಈ ಕೈ ನೋಡೋದ್ರಿಂದ ಹಾಗೆ ತಿಳ್ಕೊಂಡಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಾನು ಇಷ್ಟು ಸತ್ತು ಹೋಗ್ತೇನೆ ಅಂತ. ನಾವು ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ತೀರಿ ಹೋಗ್ಬಿಡ್ತಾರೆ ಅಂತ. ಹಾಗೆ ಏನಾದ್ರೂ ಸ್ವಲ್ಪ ಅವ್ರ ಆರೋಗ್ಯ ಆಗಾಗ ಕೆಡ್ತಾ ಇದ್ದು ಮಾಡ್ತಾ ಇದ್ದಿದ್ರೆ ಬಹುಶಃ ನಾನು ಹಠ ಮಾಡಿ ಅವರ ಬಾಯಿಂದ ಅವರ ಆರೋಗ್ಯದಿದ್ರೆ ನಿರೂಪಣೆ ಆದ್ರೂ ಮಾಡ್ತಿದ್ದೆ ಅಂತ ಹೇಳಿ ಅನ್ಸ್ತದೆ ನನ್ಗೆ. ಈಗ ಅವರ ಜೀವನ ಚರಿತ್ರೆಯನ್ನು ಬರೀವ ಅಂತಂದ್ರೆ ಅವರ ಜೀವನದ ಮುಖ್ಯ ಅಂಶಗಳೇ ಕೈತಪ್ಪಿ ಹೋಗ್ಬಿಟ್ಟಿದ್ದಾವೆ. ಇನ್ನು ಬರೆದ್ರೂ ಅದು ಅಷ್ಟು ಒಳ್ಳೆಯ ಇದು ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅನ್ಸ್ತಿದೆ. ತಂದೆಯ ಈ ಒಂದು ಪ್ರಮುಖ ಘಟ್ಟ ಲೋಪ ಆಗಿ ಹೋಗಿದೆ. ಅದು ಈಗ ನನ್ಗೆ ಎಷ್ಟು ತಿಳಿದಿದೆ, ನಾನು ವಿಷಯವನ್ನು ಸಂಗ್ರಹಿಸಿದ್ರಲ್ಲಿ ಅದನ್ನ ಈ ಆಕಾಶವಾಣಿ ಮೂಲಕ ಕೇಳಿದವರಿಗೆ ಗೊತ್ತಾಗ್ಲಿ, ತಂದೆಯ ಬದುಕಲ್ಲಿ ಹೀಗೂ ಒಂದು ಆಗಿತ್ತು ಅಂತ ಹೇಳ್ತೇನೆ. ಮತ್ತಿನ್ನು ತಂದೆಯ ಬದುಕಲ್ಲಿ ಇನ್ನು ಏನು ಹೇಳೋದು ಇದೆ ಅಂತಂದ್ರೆ, ಆದ್ರೆ ಅವರು ಓದ್ತಿದ್ದ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ. ಹಾಗಾಗಿ ಬಹಳ ಬಹಳ ಪುಸ್ತಕಗಳನ್ನ ಓದ್ತಿದ್ರು. ಅಲ್ಲಿ ಕೆಲವು ಓದಿದ್ದೇನೆ, ಕ್ಲಾಸಿಕ್ಸ್ ಸ್ವಲ್ಪ ಓದುವ ಹಾಗೆ ಆಗಿದೆ. ಕೊನೆಗೆ ನಮಗೆ ಆಸಕ್ತಿ ಇದೆ ಅಂತ ಗೊತ್ತಾದ್ರೆ ತಂದೆ ವಿಷಯವನ್ನ ನಮ್ಗೆ ವಿವರಿಸ್ತಾ ಇದ್ರು. ಈಗ ಬಾಂಗ್ಲಾದೇಶದ ವಾರ್ ಅನ್ನ, ಆಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅದನ್ನೆಲ್ಲವನ್ನು ತಂದೆ ವಿವರಿಸ್ತಾ ಇದ್ರು. ಯಾಕೆ ಆಯ್ತು, ಹೇಗೆ, ಏನು ಅಂತ. ಆಮೇಲೆ ಒಂದ್ಸಲಿ ಮಡಿಕೇರಿಗೆ EMS ನಂಬುದ್ರಿ ಕಟ್ತಾರೆ. EMS ನಂಬುದ್ರಿ ಕಾರ್ಡ್ ತಂದೆಯ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಆದ್ರೆ ಆಗ ಅವರು CPM ಜನರಲ್ ಸೆಕ್ರೆಟರಿ ಆಗಿದ್ರೆ ತಂದೆ ಅವ್ರನ್ನ ಭೇಟಿ ಮಾಡೋದಿಲ್ಲ. ನಾನು ತುಂಬಾ ಜಗಳ ಆಗ್ತೇನೆ ತಂದೆ ಜೊತೆ, ಅವ್ರನ್ನ ಭೇಟಿ ಮಾಡಿಲ್ಲ ಅಂತ. ಸಿಕ್ಕಾಬಡಿ ಜಗಳ ಆಗುತ್ತೆ ನನಗೂ ತಂದೆಗೂ. ತಂದೆ ಹೇಳ್ತಾರೆ, ನಾನು ಸರ್ಕಾರಿ ಊಟದಲ್ಲಿರುವವನು, ಅದು CPM ಜನರಲ್ ಸೆಕ್ರೆಟರಿ ನಾನು ಭೇಟಿ ಮಾಡಿದ್ರೆ ನಾಳೆ ನನ್ನನ್ನು ಎಲ್ಲೋ ಹೊತ್ತಾಕ್ಬಿಡ್ತಾರೆ, ಆ ಒಂದು ಕಾರಣಕ್ಕೆ ನಾನು ಭೇಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನು ಆವಾಗ ನಾ ಹೇಳ್ತೇನೆ, ಕದ್ದು ಮುಚ್ಚಿ ಭೇಟಿ ಆಗ್ಬೋದಿತ್ತು, ಏನೂ ಆಗ್ತಾ ಇರ್ಲಿಲ್ಲ ನಿನ್ಗೆ. ಅವ್ರು ಖಂಡಿತ ನಿನ್ನನ್ನು ಮಾತಾಡಿಸ್ತಾ ಇದ್ರು, ನೀನು ಒಂದ್ ಚೀಟಿ ಕೊಟ್ಟಿದ್ರು ಸಾಕಿತ್ತು, ಎಂತ ಅನ್ಯಾಯ ಮಾಡೋಂಡೆ ಅಂತ ತುಂಬಾ ಅವತ್ತು ನನಗೂ ತಂದೆಗೂ ಬಹಳ ಬಹಳ ಜಗಳ ಆಗುತ್ತೆ. ಕೊನೆಗೆ ತಂದೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ, ಅಲ್ಲಿಗೆ ಜಗಳ ನಿಲ್ಲುತ್ತೆ ಅಂತ ಇಟ್ಕೊಳ್ಳಿ. ಈ ತರ ಆಗುತ್ತೆ. ಮತ್ತೆ ಇನ್ನೊಂದು ಘಟನೆ ಏನು ಅಂದ್ರೆ, ತಂದೆ ಈ ವೈದಿಕ ಇದನ್ನ ಯಾವ್ದನ್ನು ಮಾಡ್ತಾನೂ ಇರ್ಲಿಲ್ಲ, ನಮಗೂ ಕಲ್ಸಿಲ್ಲ. ಆದ್ರೆ ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾತ್ರ ಮನೆಗೆ ಪುರೋಹಿತರನ್ನ ಕರೆಸಿ ಅದನ್ನ ತುಂಬಾ ಶ್ರದ್ಧೆಯಿಂದ ಪೂರ್ತಿಯಾಗಿ ಮಾಡ್ತಿದ್ರು. ಅದು ಒಂದೇ ಒಂದು ಕೆಲಸವನ್ನ ಅವರು ನಾನು ಬ್ರಾಹ್ಮಣ ಆಗಿ ಮಾಡಿದ್ದನ್ನ ನೋಡಿದ್ದು. ಇನ್ನು ಯಾವುದೇ ರೀತಿಯಲ್ಲೂ ಅವರು ನಮಿಗೂ ಕಲಿಸ್ಲಿಲ್ಲ, ಅವರೂ ಮಾಡ್ಲಿಲ್ಲ ಜಾತಿ ಹೇಳೋದನ್ನ. ಎಳೆ ಪ್ರಾಯದಲ್ಲೇ ನಮ್ಮನ್ನ ನಮ್ಮ ಸ್ನೇಹಿತರ ಮನೆಗೆ 4-5 ದಿವಸ ಇರ್ಲಿಕ್ಕೆ ಕಲಿಸ್ತಾ ಇದ್ರು. ನೀನ್ ಅಲ್ಲಿ ತಿಂದೆ ಅಂತ ನಮ್ಮನ್ನ ಯಾರನ್ನು ಕೇಳ್ತಾ ಇರ್ಲಿಲ್ಲ, ನಾವು ಏನ್ ತಿಂದು ಅಂತ ಹೇಳ್ತಾ ಇರ್ಲಿಲ್ಲ. ತಮ್ಮ ಉದಯಂಗೆ ಉಪನಯನ ಮಾಡುವಾಗಲೂ ತಂದೆ ಹೇಳ್ತಾರೆ, ನನಗೆ ಈ ಉಪನಯನದಲ್ಲಿ ನಂಬಿಕೆಯೇ ಇಲ್ಲ, ಆದ್ರೆ ಸಮಾಜಕ್ಕಾಗಿ ಮಾಡ್ತಾ ಇದ್ದೇನೆ. ಮುಂದೆ ಅವನಿಗೂ ನೀನು ಜನಿವಾರ ಹಾಕು ಹಾಕ್ಬೇಡ ಎರಡೂ ಹೇಳೋದಿಲ್ಲ. ಅವನಿಗೆ ಇಷ್ಟ ಇದ್ರೆ ಹಾಕ್ಲಿ, ಇಲ್ಲದಿದ್ರೆ ತೆಗಿಲಿ, ಆದ್ರೆ ನಾನು ಅಲ್ಲಿಷ್ಟೇನ್ ಮಾಡೋದಿಲ್ಲ. ಆದ್ರೆ ಅವನು ಒಳ್ಳೆ ಮನುಷ್ಯ ಆಗಿ ಬದುಕ್ಬೇಕು ಅಷ್ಟೇ ನನ್ಗೆ ಇರೋದು ಅಂತ ತಂದೆ ಈ ರೀತಿ